ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಗುವಿನ ಹಿಂದೆ ಸಾವಿರ ನೋವು ಇದ್ದರೂ ಪರವಾಗಿಲ್ಲ, ಆದ್ರೆ ನಂಬಿಕೆಯ ಹಿಂದೆ ಯಾವತ್ತು ಮೋಸ ಇರಬಾರದು ಎಂಬ ಒಂದು ಹಿತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ಹಾಗೆ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರವನ್ನ ತಿಳಿಯೋಣ. ಇವತ್ತು ಮಾರ್ಚ್ 25/5/2026 ಸೋಮವಾರ, ಪರಾಭವ ಸಂವತ್ಸರ, ಉತ್ತರಾಯಣ, ವೈಶಾಖ ಋತು, ಜ್ಯೇಷ್ಠ ನಕ್ಷತ್ರ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
1: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ

0: ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 6:45ಕ್ಕೆ ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00ಗೆ 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಹಾಗೆ ಮಿಂಚು ಐಡಿಯಾಸ್ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ದಾನಗಳ ಕುರಿತು ನಮ್ಮ ಸರ್ವಜ್ಞರು ಹೇಳಿರುವ ವಿಚಾರಧಾರೆಯನ್ನ ಹೇಳಲಿದ್ದಾರೆ. ಬೆಳಿಗ್ಗೆ 7:30ಕ್ಕೆ ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ರಂಗಕರ್ಮಿ ಚೇತನ್ ಸೀರ್ ಇವರು ಗಾದೆ ಮಾತುಗಳ ಕುರಿತಾಗಿ ಮಾಹಿತಿಯನ್ನ ಹೇಳಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00ಗೆ ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30ಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರ ಇಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00ಕ್ಕೆ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. 9:30ಕ್ಕೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ದಿವ್ಯಶ್ರೀ ಕೂಡ್ಲಿಗೆ ಇವರು ಕಥೆಯನ್ನ ಹೇಳಲಿದ್ದಾರೆ. ಬೆಳಿಗ್ಗೆ 10:00ಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00ಗೆ ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಾನೆ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕತೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 11:30ಕ್ಕೆ ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:00ಕ್ಕೆ ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00ಗೆ ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
0: 11:30ಕ್ಕೆ ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 14:00ಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ.
0: 14:00ಗೆ ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. 16:00ಗೆ ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 17:00ಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 17:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. 6:00ಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಕುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಇದನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ.
0: 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು. 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: 8:00ಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ

0: ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದಗಳು.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಆರಾಮಿದ್ದೀರಾ ಅಂತ ಅನ್ಕೊಳ್ತಾ, ಮೂಡಣದಲ್ಲಿ ಸೂರ್ಯ ರಂಗೇರಿ ಕೆಂಪಾದ್ರೆ ಇತ್ತ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಕಾಯಕದ ಕಹಳೆ ಮೊಳಗಿದೆ ಅಂತಾನೆ ಹೇಳ್ಬಹುದು. ನಮ್ಮ ಶರಣರು ಒಂದು ಅದ್ಭುತ ಮಾತು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಅಂದ್ರೆ ನಾವು ಮಾಡುವ ಕೆಲಸವೇ ದೇವರು ಅಂತ. ಕೆಲಸ ಅಂತಂದ್ರೆ ಬರೀ ದುಡಿಯೋದಲ್ಲ ಸ್ನೇಹಿತರೆ, ಅದು ನಮ್ಮ ಅಂತರಾತ್ಮವನ್ನು ಬೆಳಗೋ ಜ್ಯೋತಿ ಅಂತಾನೆ ಹೇಳ್ಬಹುದು. ಮೈ ಬಗ್ಗಿಸಿ ದುಡಿಯೋನಿಗೆ ಸಾಕ್ಷಾತ್ ಪರಶಿವನು ಅವನ ಬೆವರಿನ ಹನಿಯಲ್ಲೇ ಕಾಣಿಸ್ಕೊಳ್ತಾನಂತೆ. ಬೆಳ್ಳಂ ಬೆಳಗ್ಗೆ ಎದ್ದು ಆಲಸ್ಯವನ್ನ ಕೊಡವಿ ಹಾಕಿ ಮುಖಕ್ಕೆ ಸ್ವಲ್ಪ ನೀರು ಚುಮುಕಿಸಿಕೊಂಡು ಮುಖದಲ್ಲಿ ಒಂದು ಪುಟ್ಟ ನಗು ಇಟ್ಕೊಂಡು ನಿಮ್ಮ ನಿಮ್ಮ ಕೆಲಸಕ್ಕೆ ಸಜ್ಜ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ವಿಲಿಯಂ ಶೇಕ್ಸ್ಪಿಯರ್ ಅವರ ಅತ್ಯಂತ ಪ್ರಸಿದ್ಧವಾದ ಮಾತು ನೆನಪಿಗೆ ಬಂತು. ಅದು ಏನು ಅಂದ್ರೆ, ಕಿರೀಟ ಧರಿಸಿದವರ ತಲೆಗೆ ಎಂದಿಗೂ ನೆಮ್ಮದಿ ಇರೋದಿಲ್ಲ ಅಂತ. ಅಥವಾ ನೀವು ಹೇಳಿದ ಹಾಗೆ, ಕಿರೀಟ ಹಾಕಿಕೊಂಡವರಿಗೆ ಸಾರಥಿ ಎಂಬುವುದಿಲ್ಲ, ಅವರೇ ಸಾರಥಿ ಆಗಿರ್ತಾರೆ. ಸೊ ಕಿರೀಟದ ಭಾರ ಅಂತಂದ್ರೆ ಏನ್ ಗೊತ್ತಾ, ನಾವ್ ಅನ್ಕೊಳ್ತಾ ಇರ್ತೀವಿ ರಾಜರು, ಅಧ್ಯಕ್ಷರು ಅಥವಾ ದೊಡ್ಡ ಹುದ್ದೆಯಲ್ಲಿ ಇರುವವರು ಸುಮ್ಮನೆ ಆರಾಮಾಗಿ ಇರ್ತಾರೆ ಅಂತ. ಆದ್ರೆ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ, ಅಧಿಕಾರ ಹೆಚ್ಚಾದಷ್ಟು ಭಾರ ಜಾಸ್ತಿ ಆಗುತ್ತೆ ಅಂತ. ಕಿರೀಟ ಅಂತಂದ್ರೆ ಬರೀ ಚಿನ್ನ ಅಲ್ಲ ಸ್ನೇಹಿತರೆ, ಅದು ಜವಾಬ್ದಾರಿ, ನೂರಾರು ಜನರ ಜೀವನದ ನಿರ್ಧಾರ ತೆಗೆದುಕೊಳ್ಳುವ ಪ್ರೆಷರ್ ಆಗಿರುತ್ತೆ.

ಸಾರಥಿ ಇಲ್ಲ ಅಂತಂದ್ರೆ ಏನು ಗೊತ್ತಾ, ದೊಡ್ಡ ಅಧಿಕಾರದಲ್ಲಿ ಇರುವಾಗ ಅವರಿಗೆ ಸಲಹೆ ಕೊಡೋಕ್ಕಾಗ್ಲಿ, ಅವರ ತಪ್ಪುಗಳನ್ನ ಹೇಳೋದಕ್ಕಾಗ್ಲಿ ಯಾರೂ ಇರೋದಿಲ್ಲ. ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅದರ ಭಾರ ಕೇವಲ ಆ ವ್ಯಕ್ತಿ ಮೇಲೆ ಮಾತ್ರ ಬೀಳುತ್ತೆ. ಅದಕ್ಕೆ ಆ ತಲೆಗೆ ನೆಮ್ಮದಿ ಇರೋದಿಲ್ಲ, ಸದಾ ಯೋಚನೆಯಲ್ಲೇ ಇರುತ್ತೆ ಅಂತ ಹೇಳೋದು. ಇದು ನಮಗೆ ಹೇಗೆ ಸಂಬಂಧ ಪಡುತ್ತೆ ಅಂತ ಹೇಳೋದಾದ್ರೆ, ಈ ಮಾತು ಕೇವಲ ರಾಜರುಗಳಿಗೆ ಮಾತ್ರ ಅಲ್ಲ ಸ್ನೇಹಿತರೆ. ನೀವು ನಿಮ್ಮ ಮನೆಯ ಹೆಡ್ ಆಫ್ ದ ಫ್ಯಾಮಿಲಿ ಆದ್ರೆ ಅದು ನಿಮ್ಮ ಕಿರೀಟವಾಗಿರುತ್ತೆ. ಅಥವಾ ಕಚೇರಿಯಲ್ಲಿ ನೀವು ಒಂದು ಚಿಕ್ಕ ಟೀಮ್ನ ಲೀಡರ್ ಆದ್ರೆ ಅದು ನಿಮ್ಮ ಕಿರೀಟವಾಗಿರುತ್ತೆ. ಹಾಗೆ ಸಮಸ್ಯೆ ಬಂದಾಗ ಎಲ್ಲರೂ ನಿಮ್ಮ ಸಲಹೆ ಕೇಳೋದಕ್ಕೆ ಬಂದ್ರೆ ಅದು ನಿಮ್ಮ ಜವಾಬ್ದಾರಿಯ ಕಿರೀಟವಾಗಿರುತ್ತೆ. ಸೊ ನೆನ್ಪಿಡಿ ಸ್ನೇಹಿತರೆ, ನೀವು ಯಾವುದೇ ಸಣ್ಣ ಜವಾಬ್ದಾರಿ ವಹಿಸ್ಕೊಂಡ್ರು ಆ ಜವಾಬ್ದಾರಿಯ ಭಾರ ನಿಮ್ಮ ತಲೆ ಮೇಲಿರುತ್ತೆ. ಆದ್ರೆ ಶೇಕ್ಸ್ಪಿಯರ್ ಮಾತಿನ ಸತ್ಯ ಇದೆ, ಕಷ್ಟವಾದ್ರೂ ಆ ಭಾರ ಹೊತ್ತಿದವರಿಂದಲೇ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ಸೊ ನಿಮ್ಮ ಜವಾಬ್ದಾರಿಯ ಕಿರೀಟವನ್ನು ಹೆಮ್ಮೆಯಿಂದ ಧರಿಸಿ. ಆದ್ರೆ ಒತ್ತಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗಾಗ ಒಂದು ಬ್ರೇಕ್ ತಗೊಳ್ಳಿ, ನೆಮ್ಮದಿ ಮುಖ್ಯ. ಓಕೆನಾ? ಸೊ ನೆಮ್ಮದಿಯ ಮಹತ್ವವನ್ನ ಹೇಳೋ ಈ ಒಂದು ಶೇಕ್ಸ್ಪಿಯರ್ ಅವರ ಅತ್ಯಂತ ಪ್ರಸಿದ್ಧವಾದ ಮಾತು ಇದಾಗಿತ್ತು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಿಲ್ಲಿಸ್ಬಿಡಿ ಮಕ್ಕಳೇ, ಹಾಡಿ. ನಿಮ್ಮ ಗಾನ ಮಾಧುರ್ಯಕ್ಕೆ ಶಿವನೇ ಮರುಳಾದಂತೆ. ಹಾಡಿ ಮಕ್ಕಳೇ, ಹಾಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ಸೂಕ್ಷ್ಮವಾದ ವಿಷಯವನ್ನ ತಿಳಿಸೋದಕ್ಕೆ ಅಂತಾನೆ ಬಂದಿದ್ದೀನಿ. ಏನಪ್ಪ ಅಂತಂದ್ರೆ, ಈ ಸಂಬಂಧಗಳು ಅಂತಂದ್ರೆ ಒಂದು ಸುಂದರ ಪ್ರಯಾಣ ಇದ್ದ ಹಾಗೆ ಅಲ್ವಾ? ಪ್ರೀತಿ, ನಂಬಿಕೆ, ನಗು, ಅಳು ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಕೆಲವೊಮ್ಮೆ ಈ ಪ್ರಯಾಣದಲ್ಲಿ ಒರಟಾದ ರಸ್ತೆಗಳು ಎದುರಾಗುತ್ತೆ, ಅಥವಾ ದಾರಿ ತಪ್ಪಿದ ಹಾಗೆ ಅನ್ಸುತ್ತೆ. ನಮ್ಮ ಜೀವನದಲ್ಲಿ ಯಾರಾದ್ರೂ ಇರಬಹುದು, ಅದು ಸಂಗಾತಿಯಾಗಿರಬಹುದು, ಸ್ನೇಹಿತರಾಗಿರಬಹುದು, ಅಥವಾ ಕುಟುಂಬದ ಸದಸ್ಯರಾಗಿರಬಹುದು. ಕೆಲವೊಮ್ಮೆ ಸಂಬಂಧದಲ್ಲಿ ಸಮಸ್ಯೆಗಳು ತಲೆದೂರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ಪ್ರೀತಿ ಇದ್ರೂ ಮಾತುಗಳು ನಿಂತು ಹೋಗುತ್ತೆ. ಯಾಕೆ ಹೀಗಾಗುತ್ತೆ? ಇದಕ್ಕೆ ಹಲವು ಕಾರಣಗಳು ಇರಬಹುದು ಸ್ನೇಹಿತರೆ. ಬಹುಶಃ ಇಬ್ಬರ ನಡುವೆ ಸರಿಯಾದ ಸಂವಹನ ಇಲ್ಲದೆ ಇರಬಹುದು, ಅಥವಾ ಒಬ್ಬರ ಭಾವನೆಗಳನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಕೆಲವು ಸರಿ ನಮ್ಮ ನಿರೀಕ್ಷೆಗಳು ಹೆಚ್ಚಾಗಿರುತ್ತವೆ, ಅಥವಾ ನಾವು ಬೇರೆ ವಿಷಯಗಳ ಒತ್ತಡದಲ್ಲಿದ್ದಾಗ ನಮ್ಮ ಪ್ರೀತಿ ಪಾತ್ರರ ಮೇಲೆ ಸಿಟ್ಟು ತೋರಿಸ್ತೀವಿ. ಸಂಬಂಧದಲ್ಲಿ ಸಮಸ್ಯೆ ಇದೆ ಅಂತ ಹೇಳುವಾಗ ಅದರ ಬಗ್ಗೆ ಹೆದರ್ಕೊಳ್ಬೇಡಿ. ಯಾಕಂದ್ರೆ ಪ್ರತಿ ಸಂಬಂಧವೂ ಏಳು ಬೀಳುಗಳನ್ನ ನೋಡ್ತಲೇ ಇರುತ್ತವೆ. ಮುಖ್ಯವಾದ ವಿಷಯ ಏನು ಅಂತಂದ್ರೆ ಅದನ್ನ ಹೇಗೆ ನಿಭಾಯಿಸ್ತೇವೆ ಅನ್ನೋದು. ಸಂಬಂಧದಲ್ಲಿ ಸಮಸ್ಯೆ ಅನ್ನೋ ವಿಷಯದ ಬಗ್ಗೆ ಶ್ವೇತಾ ಬಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈ ಒಂದು ಕಥೆಯನ್ನ ನಾನೀಗ ತಿಳಿಸ್ತೀನಿ ಸ್ನೇಹಿತರೆ. ಕೆಲವು ಸಂಬಂಧಗಳು ಅದೆಷ್ಟು ಚಿಂತೆಗೆ ದೂಡುತ್ತೆ ಅಂತ ಹೇಳಿದ್ರೆ ಬರೀ ನಕಾರಾತ್ಮಕತೆಯನ್ನೇ ತುಂಬಿಬಿಡುತ್ತೆ. ಇಂಥದೊಂದು ಸಂಬಂಧಕ್ಕೆ ನಾನ್ ಯಾಕೆ ಬಿದ್ದೆ ಎಂದು ಹಲಬುತ್ತಾ ದಿನವನ್ನ ಕಳೆಯುವುದೇ ಕಠಿಣವಾಗುತ್ತಾ ಹೋಗುತ್ತೆ. ಮಡದಿ ಅಥವಾ ಪತಿ, ಅಪ್ಪ ಅಮ್ಮ, ಹೀಗೆ ಮನೆಯಲ್ಲಿನ ಸಂಬಂಧಗಳಾದರಂತೂ ಮತ್ತಷ್ಟು ಕಷ್ಟಕರವಾಗಿರುತ್ತೆ. ನಾವು ವಿರಾಮಿಸುವ ಜಾಗದಲ್ಲಿಯೇ ನೆಮ್ಮದಿಯ ಸುಳಿವಿಲ್ಲ ಎಂದಾದರೆ ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹೊತ್ತಿ ಉರಿದರೆ ನಿಲ್ಲಬಹುದೇ ಎನ್ನುವಂತಾಗುತ್ತೆ. ಇನ್ನು ಹೊರಗಿನ ಸಂಬಂಧಗಳಾದರೆ ಒಂದಿಷ್ಟು ಒಣ ಜಗಳಗಳು, ರಿಲೇಶನ್ಶಿಪ್ ಆದರೆ ಬ್ರೇಕಪ್, ಗೆಳೆಯರಾದರೆ ಮುಗಿಯದ ಮುನಿಸು. ಯೋಚಿಸಬೇಕಾದದ್ದು ಬರೀ ಇಂಥ ಜಗಳಗಳ ಬಗ್ಗೆ ಅಲ್ಲ ಸ್ನೇಹಿತರೆ. ಇವುಗಳು ನಮ್ಮನ್ನು ಚಿಂತೆಗೆ ದೂಡಿ ಜೀವನದ ಅವಿಭಾಜ್ಯ ಅಂಗಗಳಾಗಿ ಹಂತ ಹಂತಕ್ಕೂ ನಮ್ಮನ್ನು ಕೊಲ್ಲುತ್ತವೆಯಲ್ಲ. ಅದರ ಬಗ್ಗೆ ಒಂದು ಪುಟ್ಟ ಜಗಳ ಇಡೀ ದಿನವನ್ನೇ ತಿನ್ನುತ್ತೆ. ಇನ್ನು ಸಂಬಂಧಗಳ ಜಗಳಗಳು ನಿಮ್ಮ ಸಹನೆಯನ್ನು ಕಡಿಮೆ ಮಾಡಿ ನಿಮ್ಮ ಬದುಕನ್ನು ಹಂತ ಹಂತವಾಗಿ ಕಿತ್ತು ತಿನ್ನುತ್ತೆ. ಎಲ್ಲವನ್ನು ಬಿಟ್ಟು ಎದ್ದು ಹೋಗುವ ಹಾಗೆಯೂ ಇಲ್ಲ, ಇರುವಂತೆಯೂ ಇಲ್ಲ. ಎದ್ದು ಹೋಗುವುದಾದರೂ ಎಲ್ಲಿಗೆ? ಒಬ್ಬನಿದ್ದ, ಮನೆಯಲ್ಲಿ ನಿತ್ಯವೂ ಕಲಹ. ಇಂತಹದ್ದೇ ನಿರ್ದಿಷ್ಟ ವಿಷಯ ಅಂತ ಅಲ್ಲ, ಮುಗಿಯದ ಮನಸ್ತಾಪ. ಹೇಳಿ ಕೇಳಿ ಅದು ಪ್ರೀತಿ ಮಾಡಿದ ವಿವಾಹವಾಗಿತ್ತು, ಬಿಸಿ ತುಪ್ಪದ ಹಾಗೆ. ಬಿಟ್ಟು ಹೋಗಲು ಆಗದ, ಮನೆಯಲ್ಲೇ ಉಳಿಯಲು ಆಗದ ಸ್ಥಿತಿಯಲ್ಲಿ ಇನ್ನೇನು ಬೇಡ ನನಗೆ, ಮನೆ ಬಿಟ್ಟು ಹೋಗುತ್ತೇನೆ ಎಂದು ನಿರ್ಧರಿಸಿ ಹೊರಟ. ಎಲ್ಲಿಗೆ ಹೋಗುವುದು, ಏನು ಮಾಡುವುದು ಎನ್ನುವ ಸ್ಪಷ್ಟ ನಿರ್ಧಾರವಿರಲಿಲ್ಲ. ಅವನಿಗೆ ಎಷ್ಟು ಹೆಂಡತಿ ಮೇಲೆ ಭಯ ಇತ್ತು ಅಂತಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋ ಧೈರ್ಯ ಕೂಡ ಇರಲಿಲ್ಲ. ಹಾಗಾಗಿ ಕೆಲಸದ ಮೇಲೆ ಹೊರಗೆ ಹೋಗುತ್ತೇನೆ ಎಂದು ತಿಳಿಸಿ ಹೊರಟು ಬಿಟ್ಟ. ಬಸ್ ಹತ್ತಿ ಬೆಳಗ್ಗೆ ಬೇರೆ ಊರಿಗೆ ತಲುಪಿ ಮುಂದೇನು ಮಾಡುವುದು ಎಂದು ತಿಳಿಯದೆ ಅಲೆದಾಡುತ್ತಿರುವಾಗ ಸಂಬಂಧದಲ್ಲಿ ಸಮಸ್ಯೆಯೇ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಎನ್ನುವ ಬೋರ್ಡ್ ಆಕರ್ಷಕವಾಗಿ ಕಾಣಿಸಿತು. ನೋಂದಣಿ ಮಾಡಿಕೊಂಡು ಅಲ್ಲಿಗೆ ಹೋದ. ಸೊ ಇದಾದ ನಂತರ ಏನಾಯ್ತು ಅನ್ನೋ ಕಥೆಯ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಶ್ವೇತಾ ಬಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ಸಂಬಂಧದಲ್ಲಿ ಸಮಸ್ಯೆಯೇ ಅನ್ನೋ ಒಂದು ಕಥೆಯನ್ನ ಬರೆದಿದ್ದಾರೆ. ಆ ಒಂದು ಕಥೆಯನ್ನ ಈಗ ನಾನು ಮುಂದುವರಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸಂಬಂಧದಲ್ಲಿ ಸಮಸ್ಯೆಯಾದಾಗ ಹೇಳದೆ ಕೇಳದೆ ಊರನ್ನ ಬಿಟ್ಟು ಬೇರೆ ಊರಿಗೆ ಬಂದು ನಿಂತ. ಮುಂದೆ ಏನ್ ಮಾಡೋದು ಅಂತ ತಿಳಿಯದೆ ಅಲೆದಾಡುತ್ತಿರುವಾಗ ಸಂಬಂಧದಲ್ಲಿ ಸಮಸ್ಯೆಯೇ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಎನ್ನುವ ಬೋರ್ಡ್ ಅನ್ನ ನೋಡಿದ. ಹೋಗಿ ರಿಜಿಸ್ಟರ್ ಕೂಡ ಮಾಡ್ಕೊಂಡ, ಅಂದ್ರೆ ನೋಂದಣಿ ಕೂಡ ಮಾಡ್ಕೊಂಡ. ಅದೊಂದು ಶಿಬಿರ ಸ್ನೇಹಿತರೆ. ಬೆಳಗ್ಗೆ ಎದ್ಮೇಲೆ ಧ್ಯಾನ, ಪ್ರಾಣಾಯಾಮ, ಯೋಗಾಭ್ಯಾಸ ಮುಂತಾದವು ಇದ್ದವು. ಅದಾದ್ಮೇಲೆ ಪ್ರವಚನ ಶುರುವಾಗ್ತಿತ್ತು. ಮೊದಲೆರಡು ದಿನ ಇಲ್ಲಿ ಯಾಕಾದ್ರೂ ಬಂದು ಸಿಕ್ಕಾಕೊಂಡೆ ಎಂದು ಅವನಿಗೆ ಅನ್ನಿಸಿತಾದರೂ ಕ್ರಮೇಣವಾಗಿ ಆಸಕ್ತಿ ಶುರುವಾಯಿತು. ಸಂಬಂಧಗಳನ್ನು ನಿರ್ವಹಿಸುವಾಗ ಮಾಡುವ ತಪ್ಪುಗಳು, ಹಠ, ಸಿಟ್ಟು, ಇದ್ದಕ್ಕಿದ್ದ ಹಾಗೆ ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಪ್ರವಚನದಲ್ಲಿ ವಿವರಿಸುವಾಗ ಇವನಿಗೆ ತಮ್ಮ ನಡುವಿನ ಜಗಳಗಳಿಗೆ ಕಾರಣವೇನಿರಬಹುದು ಅಂತ ಅಂದಾಜಾಗಲು ಶುರುವಾಯಿತು. ಸಂಬಂಧಗಳ ಮಹತ್ವವನ್ನು ಬಿಡಿಸಿ ಬಿಡಿಸಿ ಅವರು ಹೇಳುವಾಗ, ಛೇ, ನಾನ್ ಎಂತ ತಪ್ಪು ಮಾಡಿಬಿಟ್ಟೆ? ಸುಖ ಸುಮ್ನೆ ಜಗಳದಲ್ಲಿ ಸಿಕ್ಕಾಕೊಂಡೆ. ಈ ಜಗಳವನ್ನು ಹೇಗೆ ನಿರ್ವಹಿಸಬಹುದಿತ್ತು ಅಥವಾ ಹೇಗೆ ಜಗಳಗಳನ್ನ ತಡಿಬಹುದಾಗಿತ್ತು ಎಂದು ಮನಸ್ಸು ಅವನ ಅಂತರಾತ್ಮಕ್ಕೆ ಬುದ್ಧಿ ಹೇಳತೊಡಗಿತು. ಯಾವುದೇ ಘಟನೆಗೆ ತಕ್ಷಣ ಪ್ರತಿಕ್ರಿಯಿಸಬಾರದು ಎಂದು ಅರ್ಥವಾಯಿತು. ಸಂಬಂಧದಲ್ಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ನಮ್ಮ ಮೂಗಿನ ನೇರಕ್ಕೆ ನಡೆಯುವುದೂ ಇಲ್ಲ. ಎಲ್ಲವನ್ನು ಮ್ಯಾನೇಜ್ ಮಾಡಲೇಬೇಕು ಎಂದು ಅರ್ಥವಾಗುತ್ತಾ ಮನಸ್ಸು ತಿಳಿಯಾಗುತ್ತಾ ನಿರ್ಮಲವಾಯಿತು. ಅಷ್ಟರಲ್ಲಿ ವಿರಾಮದಲ್ಲಿ ಹೆಂಡತಿಗೆ ಕರೆ ಮಾಡಿದ. ತನ್ನ ತಪ್ಪುಗಳಿಗೆ ಕ್ಷಮೆ ಕೇಳಿದ. ಅವಳ ತಪ್ಪುಗಳನ್ನು ಕ್ಷಮಿಸಿದ. ಇನ್ನೊಂದು ಬಾರಿ ಇವರ ಶಿಬಿರಕ್ಕೆ ನಿನ್ನನ್ನು ಕರೆದುಕೊಂಡು ಬರುತ್ತೇನೆ ಎಂದು ವಾಗ್ದಾನ ಮಾಡಿದ. ಶಿಬಿರ ಮುಗಿಸಿ ಹೊರಡುವ ದಿನ ಬಂತು. ಅವನು ಖುಷಿಯಿಂದ ಪ್ರವಚನಕಾರರ ಕಾಲಿಗೆ ನಮಸ್ಕಾರ ಮಾಡಿ ಧನ್ಯವಾದ ಹೇಳಿದ. ಅವರಿಂದ ಅವನ ಮನಸ್ಸು ಹೇಗೆ ಸರಿಯಾಯಿತು ಎಂದು ಹೇಳಿ ಸಂತೋಷದಿಂದ ಮತ್ತೊಮ್ಮೆ ಕೈ ಮುಗಿದು, ಇಷ್ಟು ಜ್ಞಾನಿಯಾದ ನೀವು ಯಾಕೆ ಒಂಟಿ ಎಂದು ಕೇಳಿಯೇ ಬಿಟ್ಟ. ಅವರು ನಿಟ್ಟುಸಿರು ಬಿಟ್ಟು ತಲೆ ತಗ್ಗಿಸಿ ಹೇಳಿದರು, ಇಷ್ಟು ತಾಳ್ಮೆ, ಜ್ಞಾನ, ಸಹನೆ ಮೊದಲೇ ಇರ್ತಾ ಇದ್ರೆ ನಾ ಇಂದು ಹೆಂಡತಿಯನ್ನು ಬಿಟ್ಟು ಹೀಗಿರ್ತಾ ಇರ್ಲಿಲ್ಲ ಎಂದು. ಸೋ ಸ್ನೇಹಿತರೆ, ಕತೆ ಚೆನ್ನಾಗಿದೆ ಅಲ್ವಾ? ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದ್ರೆ, ಯಾವುದೇ ಸಂಬಂಧದಲ್ಲಿ ಸಮಸ್ಯೆ ಬಂದರೆ ಅದನ್ನ ಒಂದು ಅವಕಾಶ ಅಂತ ನೋಡಿ. ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲು ಅದೊಂದು ಮಾರ್ಗ ಅಂತ ಭಾವಿಸಿ. ಪ್ರೀತಿ, ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಸಮಸ್ಯೆಗಳನ್ನು ಎದುರಿಸೋಣ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ KS ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ, ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯವರ ಉತ್ತರ ಹೇಳುವವರು HR ಪ್ರಕಾಶ್. ಅಧ್ಯಾಯ 2, ಬಂಗಾಳದ ವಿಭಜನೆ. ನೀವು ಹೇಳಿದುದನ್ನು ಕೇಳಿದರೆ ಕಾಂಗ್ರೆಸ್ಸು ಸ್ವರಾಜ್ಯದ ತಳಹದಿ ಹಾಕಿತು ಎನ್ನುವುದು ಸರಿ, ಆದರೆ ಅದು ನಿಜವಾದ ಜಾಗೃತಿ ಎನ್ನಲು ಆಗದೆಂದು ನೀವು ಒಪ್ಪುತ್ತೀರಲ್ಲವೇ? ನಿಜವಾದ ಜಾಗೃತಿ ಯಾವಾಗ ಆಯಿತೋ, ಹೇಗೆ ಆಯಿತೋ ಹೇಳುತ್ತೀರಾ?
3: ಬೀಜ ಎಂದು ಕಾಣಿಸುವುದೇ ಇಲ್ಲ. ಬೀಜ ಮಣ್ಣಿನ ಕೆಳಗೆ ತನ್ನ ಕೆಲಸ ಮಾಡಿ ನಷ್ಟವಾಗುತ್ತದೆ. ಆಗ ಸಸಿ ಮೊಳೆತು ನೆಲದ ಮೇಲೆ ಕಾಣಿಸುತ್ತದೆ. ಕಾಂಗ್ರೆಸ್ಸಿನದೂ ಹೀಗೆ. ನಿಜವಾದ ಜಾಗೃತಿ ಎಂದು ನೀವು ತಿಳಿದಿರುವುದು ವಂಗಭಂಗದಿಂದ ಹುಟ್ಟಿತು. ಅದಕ್ಕಾಗಿ ನಾವು ಲಾರ್ಡ್ ಕರ್ಜನ್ಗೆ ಧನ್ಯವಾದ ಕೊಡಬೇಕು. ವಂಗಭಂಗದ ಸಮಯದಲ್ಲಿ ಬಂಗಾಳಿಗಳು ಲಾರ್ಡ್ ಕರ್ಜನ್ನನ್ನು ಬಹಳ ಬೇಡಿಕೊಂಡರು, ಅಂಗಲಾಚಿದರು. ಅಧಿಕಾರ ಮದದಿಂದ ಅವನು ಯಾರ ಮಾತನ್ನೂ ಕೇಳಲಿಲ್ಲ. ಇವರು ಭಾರತೀಯರು, ನಾಲ್ಕು ಮಾತು ಬಡಬಡಿಸುತ್ತಾರೆ, ಮತ್ತೇನೋ ಆಗದು ಹೋಗದು ಇವರ ಕೈಯಲ್ಲಿ ಎಂದು ಆತ ತಿಳಿದ. ಆದ್ದರಿಂದಲೇ ಇಷ್ಟೆಲ್ಲ ವಿರೋಧವಿದ್ದರೂ ಬಹಳ ಗರ್ವದಿಂದ, ನಿರಾದರದಿಂದ ವಂಗಭಂಗದ ನಾದಿರಶಾಹಿ ಅಪ್ಪಣೆ ಕೊಟ್ಟ ಇಂಗ್ಲಿಷರ ಸತ್ತೆಗೆ ತಗುಲಿದಂಥ ಪೆಟ್ಟು ಮತ್ತಾವುದರಿಂದಲೂ ತಗಲಲಿಲ್ಲ. ಹಿಂದೂಸ್ತಾನಕ್ಕೆ ಇಂಗ್ಲಿಷರು ಮಾಡಿದ ಬೇರೆ ಅನ್ಯಾಯಗಳು ವಂಗಭಂಗಕ್ಕಿಂತ ಕಡಿಮೆಯಿಂದಲ್ಲ. ಉಪ್ಪುಗಂದಾಯವೇನು ಚಿಕ್ಕ ಅನ್ಯಾಯವೇ? ಮುಂದೆ ಇಂಥ ಸಂಗತಿ ಇನ್ನೂ ಅನೇಕ ತಿಳಿಯುತ್ತವೆ. ಒಂದು ಮಾತ್ರ ನಿಜ, ವಂಗಭಂಗವನ್ನು ವಿರೋಧಿಸಲು ಜನತೆ ಸಿದ್ಧವಾಗಿತ್ತು. ಆಗ ದೇಶದಲ್ಲಿ ಬಹಳ ಉತ್ಸಾಹವಿತ್ತು. ಬಂಗಾಳಿ ನಾಯಕರ ಅನೇಕರು ತಮ್ಮ ಸರ್ವಸ್ವವನ್ನು ಹೋಮ ಮಾಡಲು ಸಿದ್ಧರಾಗಿದ್ದರು. ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯಗಳ ಅರಿವು ಇತ್ತು. ಆದ್ದರಿಂದ ಒಮ್ಮೆಲೇ ಧಗ್ ಎಂದು ಉರಿಯಿತು. ಆ ಬೆಂಕಿ ಈಗ ಆರುವಂತಿಲ್ಲ, ಅದನ್ನು ಆರಿಸುವ ಅಗತ್ಯವೂ ಇಲ್ಲ. ವಂಗಭಂಗದ ಅಪ್ಪಣೆ ಅಳಿದು ಬಂಗಾಳ ಮತ್ತೆ ಒಂದಾದೀತು. ಆದರೆ ಇಂಗ್ಲಿಷರ ಹಡಗಿನಲ್ಲಿ ಬಿದ್ದ ತೂತನ್ನು ಮಾತ್ರ ಮುಚ್ಚಲು ಸಾಧ್ಯವಿಲ್ಲ. ದಿನ ದಿನಕ್ಕೆ ಅದು ಅಗಲವಾದೀತು. ಎಚ್ಚೆತ್ತ ಹಿಂದೂಸ್ತಾನ

0: ಮತ್ತೆ ನಿದ್ರಿಸಲು ಸಾಧ್ಯವಿಲ್ಲ. ವಂಗಭಂಗವನ್ನು ಅಳಿಸಿ ಹಾಕಿ ಎಂಬ ಬೇಡಿಕೆ ಒಂದು ರೀತಿಯಲ್ಲಿ ಸ್ವರಾಜ್ಯದ ಬೇಡಿಕೆಯೇ. ಬಂಗಾಳದ ನಾಯಕರಿಗೆ ಇದು ಗೊತ್ತು. ಇಂಗ್ಲಿಷ್ ಅಧಿಕಾರಿಗಳು ಇದನ್ನು ಅರಿತಿದ್ದಾರೆ. ಆದ್ದರಿಂದಲೇ ವಂಗಭಂಗವಿನ್ನೂ ಅಳಿದಿಲ್ಲ. ಆದರೆ ಕಾಲ ಕಳೆದಂತೆಲ್ಲ ರಾಷ್ಟ್ರ ಬಲಗೊಳ್ಳುತ್ತಿದೆ. ರಾಷ್ಟ್ರಗಳ ಸಂಘಟನೆ ಒಂದು ದಿನದಲ್ಲಿ ಆಗುವ ಮಾತಲ್ಲ, ಅದಕ್ಕೆ ಹಲವಾರು ವರ್ಷ ಬೇಕು.
1: ನಿಮಗೆ ತಿಳಿದಂತೆ ವಂಗಭಂಗದ ಪರಿಣಾಮವೇನಾಯಿತು?
0: ನಮ್ಮ ದೂರುಗಳನ್ನೆಲ್ಲ ಸಾಮ್ರಾಟನ ತನಕ ಮುಟ್ಟಿಸಬೇಕು. ಅಲ್ಲಿ ನಮ್ಮ ಕೂಗಿಗೆ ಯಾರೂ ಕಿವಿಗೊಡದಿದ್ದರೆ ತಪ್ಪಗೆ ಕೂಡಬೇಕು. ಯಾವಾಗಲಾದರೂ ಒಂದೊಂದು ಸಲ ಅರ್ಜಿ ಕೊಡುತ್ತಿರಬೇಕು ಎಂದು ಇಲ್ಲಿಯವರೆಗೆ ನಾವು ತಿಳಿದಿದ್ದೆವು. ಆದರೆ ವಂಗಭಂಗದ ತರುವಾಯ ನಮ್ಮ ದರಖಾಸ್ತಿನ ಹಿಂದೆ ಶಕ್ತಿ ಬೇಕು. ಇದಕ್ಕಾಗಿ ಜನರಲ್ಲಿ ಕಷ್ಟವನ್ನು ಸಹಿಸುವ ಸಾಮರ್ಥ್ಯ ಬೇಕು ಎಂಬುದನ್ನು ಜನರು ಅರಿತರು. ಈ ಹೊಸ ಭಾವನೆಯೇ ವಂಗಭಂಗದ ಫಲ ಎನ್ನಬೇಕು. ಪತ್ರಿಕೆಗಳ ಸ್ಪಷ್ಟ ಲೇಖನಗಳಲ್ಲಿ ಈ ಹೊಸ ಭಾವನೆ ವ್ಯಕ್ತವಾಗತೊಡಗಿತ್ತು. ಅಂಜಿಕೆಯಿಂದ ಗುಟ್ಟಾಗಿ ನಡುನಡುಗುತ್ತಾ ಆಡುತ್ತಿದ್ದ ಮಾತು ಈಗ ಬಹಿರಂಗವಾಗಿ ಮಾತಿನಲ್ಲಿ ಬರವಣಿಗೆಯಲ್ಲಿ ಪ್ರಕಟವಾಯಿತು. ಸ್ವದೇಶಿ ಚಳುವಳಿ ಮೊದಲಾಯಿತು. ಇಂಗ್ಲಿಷರನ್ನು ಕಂಡ ಕೂಡಲೇ ಬೆದರಿ ಓಡುತ್ತಿದ್ದ ಅಬಾಲ ವೃದ್ಧರು ತಮ್ಮ ಅಂಜಿಕೆ ಬಿಟ್ಟರು. ಜಗಳ, ಹೊಡೆದಾಟ, ಸೆರೆಮನೆ ಯಾವುದಕ್ಕೂ ಅಂಜರು. ಭಾರತದ ಶ್ರೇಷ್ಠ ಪುತ್ರರು ಹಲವರು ದೇಶಭ್ರಷ್ಟರಾಗಿ ಅಲೆಯುತ್ತಿದ್ದಾರೆ. ಅರ್ಜಿ ಭಿನ್ನ ಒತ್ತಡಗಳಲ್ಲ, ಇದು ಇದೇ ಬೇರೆ. ಹೀಗೆ ಜನರಲ್ಲಿ ಸಂಚಲನವಾಗುತ್ತಿದೆ. ಬಂಗಾಳದ ಗಾಳಿ ಉತ್ತರದಲ್ಲಿ ಪಂಜಾಬಿನವರೆಗೆ, ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಬೀಸುತ್ತಿದೆ.
1: ಇದಲ್ಲದೆ ಇನ್ನೂ ಏನಾದರೂ ವಿಶೇಷ ಪರಿಣಾಮವಾಯಿತೇ?
0: ಇಂಗ್ಲಿಷರ ಹಡಗಿನಲ್ಲಿ ತೂತು ಮಾಡಿದಂತೆ ವಂಗಭಂಗ ನಮ್ಮೊಳಗೂ ಒಡಕನ್ನು ಮಾಡಿತು. ಮಹಾಘಟನೆಗಳ ಪರಿಣಾಮವು ಮಹತ್ತರವೇ. ನಮ್ಮ ನಾಯಕರಲ್ಲಿ ಮಿತವಾದಿ, ಉಗ್ರವಾದಿ ಎಂದು ಎರಡು ಗುಂಪಾದವು. ಒಂದು ನಿಧಾನದ ಪಕ್ಷ, ಇನ್ನೊಂದು ಅವಸರದ ಪಕ್ಷ ಎನ್ನಬಹುದು. ಮಿತವಾದಿಗಳು ಹೇಡಿಗಳ ಗುಂಪು, ಉಗ್ರವಾದಿಗಳದು ಧೀರರ ಗುಂಪು ಎಂದರು ಕೆಲವರು. ತಮ್ಮ ತಮ್ಮ ರುಚಿಯಂತೆ ಈ ಶಬ್ದಗಳಿಗೆ ಅರ್ಥ ಹೊಸೆದರು. ಆದರೆ ಇಷ್ಟು ಮಾತ್ರ ನಿಜ, ಈ ಪಕ್ಷಗಳಲ್ಲಿ ಪರಸ್ಪರ ವೈರವೇ ಹುಟ್ಟಿದೆ. ಪರಸ್ಪರ ಅವಿಶ್ವಾಸದಿಂದ ಒಂದನ್ನೊಂದು ನಿಂದಿಸುತ್ತವೆ. ಸೂರತ್ ಕಾಂಗ್ರೆಸ್ಸಿನಲ್ಲಿ ಇಬ್ಬರ ನಡುವೆ ಹೊಡೆದಾಟವೇ ಆಯಿತು. ಈ ಪಕ್ಷರಂಜನೆ ದೇಶಕ್ಕೆ ಹಿತಕರವಲ್ಲ. ಈ ಪಕ್ಷಭೇದಗಳು ಬಹುಕಾಲ ಇರಲಾರದೆಂದು ನನಗೆ ಅನಿಸುತ್ತಿದೆ. ಎಷ್ಟು ಕಾಲ ಹೀಗಿದ್ದೀತೆಂಬುದು ನಾಯಕರನ್ನು ಅವಲಂಬಿಸಿದೆ.
1: ಇಲ್ಲಿಗೆ ಅಧ್ಯಾಯ ಎರಡು ಕೊನೆಗೊಳ್ಳುತ್ತದೆ.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
1: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
6: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
5: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
6: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100% ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
1: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಂದ್ರೆ ನಮ್ಮ ಶಿವಶರಣರು ಕೂಡ ದಾನದ ಕುರಿತಾಗಿ ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ದಾನ ಅಂತ ಹೇಳಿದ್ರೆ ಕೇವಲ ಅನ್ನದಾನ, ವಸ್ತ್ರದಾನ ಅಷ್ಟೇ ಅಲ್ಲ, ವಿದ್ಯಾದಾನ ಇರ್ಬೋದು, ಅಥವಾ ನಾವು ಖುಷಿಯಿಂದ ಕೊಡುವಂತಹ, ಮನಸ್ಫೂರ್ತಿಯಾಗಿ ಕೊಡುವಂತಹ ದಾನಗಳ ಕುರಿತಾಗಿ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಹಾಗೆ ತಮ್ಮ ವಿಚಾರಧಾರೆಯನ್ನ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇವತ್ತು ಬೆಂಗಳೂರಿನವರೇ ಆದಂತಹ, ಹಾಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಇವರಿಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ನಮ್ಮ ಜೊತೆ ಇದ್ದಾರೆ. ಇವರು ಸರ್ವಜ್ಞರು ದಾನಗಳ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ, ಅದರಲ್ಲೂ ಸರ್ವಜ್ಞರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ಬೋದಾ?
1: ನಮಸ್ಕಾರ ಪವಿತ್ರ ಮೇಡಮ್. ಇವತ್ತು ನಾವು ಸರ್ವಜ್ಞನ ವಚನಗಳಲ್ಲಿ ದಾನದ ವಿಧಗಳು ಮತ್ತು ದಾನ ಭೇದಗಳ ಬಗ್ಗೆ ತಿಳಿದುಕೊಳ್ಳೋಣ. ಸನಾತನ ಧರ್ಮ ಮತ್ತು ಪುರಾಣಗಳ ಪ್ರಕಾರ ದಾನವು ಸಮಾಜದ ಕಲ್ಯಾಣ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಅತ್ಯಗತ್ಯವಾಗಿದೆ. ಮುಖ್ಯವಾಗಿ ಅನ್ನದಾನ, ವಿದ್ಯಾದಾನ, ಗೋದಾನ ಮತ್ತು ವಸ್ತ್ರದಾನಗಳನ್ನು ಶ್ರೇಷ್ಠ ದಾನಗಳೆಂದು ಪರಿಗಣಿಸಲಾಗುತ್ತದೆ. ದಾನದ ವಿಧಗಳನ್ನು ಸಾತ್ವಿಕ ದಾನ, ರಾಜಸ ಮತ್ತು ತಾಮಸ ಎಂದು ಮೂರು ವಿಧಗಳಾಗಿ ವಿಂಗಡಿಸಬಹುದು. ಇದರಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಕೊಡುವುದು ಸಾತ್ವಿಕ ದಾನ. ದಾನ ಭೇದಗಳೆಂದರೆ ಸಾತ್ವಿಕ ದಾನ ಅಂದರೆ ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸದೆ ಯೋಗ್ಯ ಅಂದರೆ ಸತ್ಪಾತ್ರರಿಗೆ, ಅರ್ಹರಿಗೆ ಸಕಾಲದಲ್ಲಿ ಮಾಡುವುದು. ರಾಜಸ ದಾನ ಅಂದರೆ ಕೀರ್ತಿ, ಪ್ರತಿಷ್ಠೆ ಅಥವಾ ಪ್ರತ್ಯುಪಕಾರವನ್ನು ಬಯಸಿ ಮಾಡುವುದು. ತಾಮಸ ದಾನ ಎಂದರೆ ಅನರ್ಹರಿಗೆ ಅಸಭ್ಯವಾಗಿ ಅಥವಾ ಅಪಮಾನಕರವಾಗಿ ಮಾಡುವುದು. ಅನ್ನದಾನ ಹಸಿದವರಿಗೆ ಆಹಾರ ನೀಡುವುದು ಮತ್ತು ದಾರಿದ್ರ್ಯವನ್ನು ನಾಶ ಮಾಡುವುದು. ವಿದ್ಯಾದಾನ ಜ್ಞಾನವನ್ನು ಹಂಚುವುದು, ಇದು ಅತ್ಯುನ್ನತವಾದ ದಾನ. ಭೂದಾನ ಬಡವರಿಗೆ ಅಥವಾ ಸಂಸ್ಥೆಗಳಿಗೆ ಭೂಮಿಯನ್ನು ನೀಡುವುದು, ಇದು ಬ್ರಹ್ಮಲೋಕ ಪ್ರಾಪ್ತಿಯನ್ನು ನೀಡುತ್ತದೆ. ಗೋದಾನ ಪಾಪಗಳನ್ನು ದೂರ ಮಾಡುವ ಶಕ್ತಿ ಇದಕ್ಕೆ ಇದೆ. ವಸ್ತ್ರದಾನ ಆಯಸ್ಸನ್ನು ವೃದ್ಧಿಸುತ್ತದೆ. ಇನ್ನು ದಾನದ ತತ್ವಗಳೆಂದರೆ ಸತ್ಪಾತ್ರದಾನ ದಾನವನ್ನು ಅರ್ಹರಿಗೆ ಎಂದರೆ ಅಗತ್ಯ ಇರುವವರಿಗೆ ನೀಡುವುದು. ಅನ್ನದಾನದ ಮಹತ್ವ ಅನ್ನದಾನ ಮಾಡುವಾಗ ಯೋಗ್ಯ ಅಯೋಗ್ಯ ಎಂದು ಭೇದ ಭಾವ ಮಾಡಬಾರದು. ದಾನದ ನಾಲ್ಕು ಸ್ತರಗಳು, ಅವುಗಳೆಂದರೆ ಶಾಶ್ವತ, ನೈಮಿತ್ತಿಕ, ಕಾಮಾರ್ ಮತ್ತು ವಿಮಲ ದಾನ. ವಿದ್ಯಾದಾನದಿಂದ ವ್ಯಕ್ತಿಯ ವ್ಯಕ್ತಿತ್ವ ಹೆಚ್ಚುತ್ತದೆ, ವಿನಯ ಮತ್ತು ವಿವೇಕ ಕೂಡ ಹೆಚ್ಚಾಗುತ್ತದೆ. ದಾನ, ಉಪಭೋಗ ಮತ್ತು ನಾಶ, ಇವು ಮೂರು ಹಣದ ಗತಿಗಳು. ದಾನವನ್ನು ಮಾಡದ ಸ್ವಂತದ ಸುಖಕ್ಕೂ ಉಪಯೋಗವಾಗದ ಹಣವು ನಾಶವಾಗುವುದು. ಸಂಪತ್ತಿನ ಸದ್ವಿನಿಯೋಗದ ಕುರಿತಾದ ಒಂದು ಸಂಸ್ಕೃತ ಶ್ಲೋಕವನ್ನು ಇಲ್ಲಿ ಉದಾಹರಿಸಬಹುದಾಗಿದೆ. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಇದರ ಅರ್ಥವೇನೆಂದರೆ ದಾನಂ ಅಂದರೆ ದಾನವು ನಮ್ಮಲ್ಲಿರುವ ಹೆಚ್ಚುವರಿ ಹಣವನ್ನು ಅರ್ಹರಿಗೆ ಅಥವಾ ಸಮಾಜದ ಒಳ್ಳೆಯ ಕೆಲಸಗಳಿಗೆ ನೀಡುವುದು. ಇದು ಅತ್ಯುತ್ತಮವಾದ ಮಾರ್ಗವಾಗಿದೆ. ಎರಡನೆಯದು ಭೋಗ ಅಂದರೆ ಅನುಭವಿಸುವುದು. ನಮ್ಮ ಹಣವನ್ನು ನಾವೇ ಧರ್ಮಸಮ್ಮತವಾಗಿ ಸುಖ ಸಂತೋಷಕ್ಕಾಗಿ ಅನುಭವಿಸುವುದು, ಇದು ಧರ್ಮ ಮಾರ್ಗ. ಇನ್ನು ಮೂರನೆಯದು ನಾಶ ಅಥವಾ ವಿನಾಶ. ದಾನವನ್ನೂ ಮಾಡದೆ, ಭೋಗವನ್ನೂ ಮಾಡದೆ ಅಥವಾ ಅನುಭವಿಸದೆಯೂ ಹಣವನ್ನು ಕೂಡಿಟ್ಟರೆ ಆ ಹಣವು ಕಳ್ಳರ ಪಾಲಾಗಿಯೋ, ರಾಜರ ತೆರಿಗೆ ಅಥವಾ ದಂಡವಾಗಿಯೋ ಅಥವಾ ಬೇರೆ ಯಾವುದಾದರೂ ರೂಪದಲ್ಲಿ ಖಂಡಿತವಾಗಿ ನಾಶವಾಗುತ್ತದೆ. ಆದ್ದರಿಂದ ಹಣವನ್ನು ದಾನ ಮಾಡಬೇಕು ಅಥವಾ ಅನುಭವಿಸಬೇಕು. ಒಬ್ಬ ವಿಶ್ವಾಸಿಯು ಒಂದು ಗಿಡ ನೆಟ್ಟರೆ ಮತ್ತು ಅದರಿಂದ ಪಕ್ಷಿ, ಮನುಷ್ಯ ಅಥವಾ ಪ್ರಾಣಿ ತಿಂದರೆ ಅದು ಖಂಡಿತವಾಗಿಯೂ ಅವನ ಪಾಲಿನ ದಾನವೆನಿಸುವುದು ಎಂದು ಪ್ರವಾದಿ ಮೊಹಮ್ಮದ್ ಅವರು ಹೇಳಿರುವಂಥದ್ದು. ಬೇಡುವಾತನು ಶಿವನೇ, ನೀಡುವಾತನು ಪದಾರ್ಥವನ್ನು ಕೊಟ್ಟವನೂ ಶಿವನೇ, ಬೇಡುವ ನೀಡುವ ಬುದ್ಧಿಯ ನಿತ್ತವನೂ ಶಿವನೇ. ಜಗವೆಲ್ಲವೂ ಶಿವಮಯವಾಗಿರುವಾಗ ನಾನೆಂಬ ಅಹಂಕಾರವು ಶಿವನ ಮಾಯೆ, ಅದಕ್ಕೆ ಸಿಲುಕಿಸಿದರಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಎಂದು ಪುಟ್ಟರಾಜ ಗವಾಯಿಗಳು ಹೇಳಿದ್ದಾರೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರ ವಚನಗಳಲ್ಲಿ ದಾನ ಅಥವಾ ದಾಸೋಹ ತತ್ವವು ಕೇವಲ ಭಿಕ್ಷೆ ನೀಡುವುದಲ್ಲ, ಬದಲಾಗಿ ಗಳಿಸಿದ ಸಂಪತ್ತನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುವ ಕಾಯಕವಾಗಿದೆ. ಕಾಯಕವೇ ಕೈಲಾಸದ ತತ್ವದಡಿ ದಾಸೋಹವು ಸ್ವಾರ್ಥರಹಿತ ಸೇವೆಯಾಗಿ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರ ಮೂಲಕ ಆತ್ಮತೃಪ್ತಿ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾಧಿಸುವ ಮಾರ್ಗವಾಗಿದೆ. ಭೌತಿಕ ಜಗತ್ತಿನ ಮೋಹದಿಂದ ಹೊರತಂದು ಸಾಮಾಜಿಕ ಬಂಧುತ್ವವನ್ನು ಬೆಸೆಯುವ ಸೇತುವೆಯಾಗಿದೆ.
0: ದಾನಗಳ ಕುರಿತು ಹಾಗೆ ದಾನಗಳನ್ನು ಅಂದರೆ ಯಾವ ರೀತಿಯ ದಾನ ಶ್ರೇಷ್ಠವಾದದ್ದು, ಹಾಗೆ ನಮ್ಮ ಶಿವಶರಣರು ಹಾಗೆ ಇತರರು ಹೇಳಿದಂತಹ ದಾನದ ಕುರಿತಾದಂತಹ ವಿಚಾರಧಾರೆಯನ್ನು ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ದಾನಗಳ ಕುರಿತು ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತಾಗಿ, ಯಾವ ರೀತಿಯ ದಾನವನ್ನ ಮಾಡಬೇಕು, ಹಾಗೆ ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಯಾವುದು, ಈ ಎಲ್ಲ ವಿಚಾರಧಾರೆಯನ್ನ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕಿಯವರು ತಿಳಿಸ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಸರ್ವಜ್ಞನು ದಾನದ ಕುರಿತಾಗಿ ಅನೇಕ ವಚನಗಳನ್ನು ರಚಿಸಿದ್ದಾರಲ್ಲದೆ ದಾನದ ವಿವಿಧ ಮಜಲುಗಳನ್ನು ತನ್ನ ವಚನಗಳಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಸರ್ವಜ್ಞರು ಹೇಗೆ ದಾನ ಮಾಡಬೇಕು, ದಾನದ ಭೇದಗಳು ಯಾವುವು, ಇವುಗಳ ಬಗ್ಗೆ ಬರೆದಿರುವ ವಿಚಾರಧಾರೆಯನ್ನು ತಿಳಿಯೋಣ. ಮೊದಲು ಹೇಗೆ ದಾನ ಮಾಡಬೇಕು ಎಂಬುದರ ಕುರಿತಾದ ಸರ್ವಜ್ಞರ ವಚನಗಳನ್ನು ನೋಡೋಣ. ಯೋಗಿಗಂ ಕುಲವಿಲ್ಲ ಸಾಗರಕ್ಕೆ ನೆಲೆಯಿಲ್ಲ. ಯೋಗಿಗಂ ಕುಲವಿಲ್ಲ ಸಾಗರಕ್ಕೆ ನೆಲೆಯಿಲ್ಲ. ಯೋಗವಟ್ಟಿಗೆಗೆ ಸೆರಗಿಲ್ಲ. ಯೋಗವಟ್ಟಿಗೆಗೆ ಸೆರಗಿಲ್ಲ. ದಾನ ಧರ್ಮಕ್ಕೆ ಆಗು ಹೋಗಿಲ್ಲ ಸರ್ವಜ್ಞ. ದಾನ ಧರ್ಮಕ್ಕೆ ಆಗು ಹೋಗಿಲ್ಲ ಸರ್ವಜ್ಞ. ಅಂದರೆ ನಿಜವಾದ ಯೋಗಿಗೆ ಕುಲ ಜಾತಿಗಳಿರುವುದಿಲ್ಲ. ಅದರಂತೆ ಮಹಾಸಾಗರಕ್ಕೆ ನೆಲೆ ಎಂಬುದು ಇಲ್ಲ. ಅಂದರೆ ಸಾಗರದ ಆಳ ಆದಿ ಅಂತ್ಯಗಳನ್ನು ಬಲ್ಲವರಿಲ್ಲ. ಯೋಗಾಭ್ಯಾಸಕ್ಕೆ ತುದಿಯಿಲ್ಲ ಮತ್ತು ದಾನ ಧರ್ಮಕ್ಕೆ ಆಗು ಹೋಗುಗಳು ಇಲ್ಲ. ಅಂದರೆ ದಾನ ಧರ್ಮಗಳನ್ನು ಮಾಡುವಾಗ ಹೀಗೇ ಮಾಡಬೇಕು ಎಂದು ಎಲ್ಲೂ ಹೇಳಿಲ್ಲ. ಇಂತಹವರಿಗೆ ಮಾಡಬೇಕು, ಇಂಥ ಸಮಯದಲ್ಲಿ ಇಂತಹ ವ್ಯಕ್ತಿಗೆ ಸ್ಥಳ, ಇವುಗಳ ಬಗ್ಗೆ ಭೇದವನ್ನು ಎಣಿಸಬಾರದು. ಇನ್ನು ದಾನದ ಭೇದಗಳನ್ನು ಕುರಿತು ಹೀಗೆ ಹೇಳಿದ್ದಾರೆ. ತಿರಿದು ತಂದಾದರೂ ಕರೆದು ಜಂಗಮ ಕೆಕ್ಕು,

0: ದೊರೆಯುವುದು ಅಥವಾ ಮೋಕ್ಷವು ದೊರೆಯುವುದು. ನಿನಗೆ ದಾನ ಮಾಡಬೇಕೆಂಬ ಇಚ್ಛೆಯುಂಟಾದರೆ ಬೇರೆ ಯೋಚಿಸದೆ ಬೇಡಿಕೊಂಡು ಬಂದಾದರೂ ದಾನ ಮಾಡುವುದು. ದಾನ ಮಾಡತಕ್ಕ ವಸ್ತುವು ಒಂದೇ ಇದ್ದರೆ ಅದನ್ನು ಹರಿದು ಅದರ ಭಾಗವನ್ನು ದಾನ ಮಾಡು. ಗಟ್ಟಿ ಪದಾರ್ಥವಿದ್ದರೆ ಅದನ್ನು ಕೊರೆದು ಅಂದರೆ ತುಂಡು ತುಂಡು ಮಾಡಿ ಯಾಚಕರನ್ನು ಕರೆದು ದಾನವನ್ನು ಮಾಡು. ಹಾಗೆ ಮಾಡುವುದರಿಂದ ಶ್ರೇಷ್ಠನಾದ ಶಿವನ ದಯೆಯು ನಿನ್ನ ಮೇಲೆ ಆಗುವುದು. ನಿನಗೆ ಸ್ವರ್ಗವು ಪಕ್ಕದ ಮನೆಯಷ್ಟು ಹತ್ತಿರಕ್ಕೆ ದೊರೆಯುವಂತಾಗುವುದು. ಇನ್ನೊಂದು ವಚನ, ಬೇಡಿ ಕಷ್ಟವ ಮಾಡಿ ಕೊಡಿಸಿದರರ್ಧವನು ಬೇಡಿ ಕಷ್ಟವ ಮಾಡಿ ಕೊಡಿಸಿದರರ್ಧವನು ರೂಢಿ ಈಶ್ವರನ ಶರಣರಿಗೆ ನೀಡಿದರೆ ಮಾಡಿದುದು ಪುಣ್ಯ ಸರ್ವಜ್ಞ ಜನರನ್ನು ಬೇಡಿ ಅಥವಾ ಕಷ್ಟದಿಂದ ದುಡಿದ ಕೂಡಿ ಹಾಕಿದ್ದರ ಅರ್ಧ ಹಣವನ್ನು ಶಿವಶರಣರಿಗೆ ದಾನ ಮಾಡಿದರೆ ಹೆಚ್ಚಿನ ಮಟ್ಟದ ಪುಣ್ಯವು ಲಭಿಸುತ್ತದೆ ಎಂದು ಸರ್ವಜ್ಞರು ಹೇಳಿದ್ದಾರೆ.
1: ನಾವು ದಾನವನ್ನ ಮಾಡೋದ್ರಿಂದ ನಮಗೆ ಪುಣ್ಯ ಸಿಗುತ್ತೆ ಎಂಬುದನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಬೆಂಗಳೂರಿನವರೇ ಆದಂತಹ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಸರ್ವಜ್ಞರು ದಾನಗಳ ಕುರಿತು ಹೇಳಿರುವ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತು ಸರ್ವಜ್ಞರು ಹೇಳಿರುವ ವಿಚಾರಧಾರೆಯನ್ನ, ಹಾಗೆ ದಾನ ಮಾಡುವುದರಿಂದ ನಮಗೆ ಪುಣ್ಯ ಲಭಿಸುತ್ತೆ ಎಂಬುದನ್ನ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಬೆಂಗಳೂರಿನವರೇ ಆದಂತಹ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಹಾಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ
6: ಸರ್ವಜ್ಞರ ಇನ್ನು ಕೆಲವು ವಚನಗಳನ್ನು ತಿಳಿಯೋಣ. ಸೂಕ್ಷ್ಮವಾದರೂ ಒಂದು ಭಿಕ್ಷೆ ಎಲೆ ಬೇಕು, ಸೂಕ್ಷ್ಮವಾದರೂ ಒಂದು ಭಿಕ್ಷೆ ಎಲೆ ಬೇಕು. ಅಕ್ಷಯದ ಪಾತ್ರ ತನಗಕ್ಕೂ ಮೋಕ್ಷವದು, ಅಕ್ಷಯದ ಪಾತ್ರ ತನಗಕ್ಕೂ ಮೋಕ್ಷವದು. ತತ್ತಕ್ಷಣದೊಳಗಕ್ಕೂ ಸರ್ವಜ್ಞ, ತತ್ಕ್ಷಣದೊಳಗಕ್ಕೂ ಸರ್ವಜ್ಞ. ತನ್ನ ಹತ್ತಿರ ಇಷ್ಟೇ ಸ್ವಲ್ಪ ದ್ರವ್ಯವಿದ್ದರೂ ಅದರೊಳಗಿಂದಲೇ ಕೆಲವನ್ನು ದಾನ ಮಾಡಬೇಕು. ಆ ಪುಣ್ಯದ ಫಲದಿಂದ ಮುಂದಿನ ಜನ್ಮದಲ್ಲಿ ಅವರಿಗೆ ಅಕ್ಷಯ ಪಾತ್ರೆಯು ದೊರೆತಂತೆ, ಅಂದರೆ ಜೀವನದಲ್ಲಿ ಯಾವುದೇ ಕೊರತೆಯು ಬೀಳುವುದಿಲ್ಲ. ಮತ್ತು ಆ ಕ್ಷಣದಲ್ಲಿ ಅವನಿಗೆ ಮೋಕ್ಷವು ದೊರೆಯುವುದು. ಇನ್ನೊಂದು ವಚನ, ಭಟ್ಟ ಡೊಂಬರಿಗಿತ್ತು ಕೆಟ್ಟು ಹೋಗಲಿ ಬೇಡ, ಭಟ್ಟ ಡೊಂಬರಿಗಿತ್ತು ಕೆಟ್ಟು ಹೋಗಲಿ ಬೇಡ. ಸೃಷ್ಟಿಗೀಶ್ವರನ ಶರಣರಿಗೆ ಕೊಟ್ಟ ಹರೆ, ಸೃಷ್ಟಿಗೀಶ್ವರನ ಶರಣರಿಗೆ ಕೊಟ್ಟಿ ಹರೆ. ಶ್ರೇಷ್ಠ ಪದವಕ್ಕೂ ಸರ್ವಜ್ಞ, ಶ್ರೇಷ್ಠ ಪದವಕ್ಕೂ ಸರ್ವಜ್ಞ. ಅಂದರೆ ಹೊಗಳು ಭಟ್ಟರು, ಅಂದರೆ ನಮ್ಮನ್ನು ಮುಖಸ್ತುತಿ ಮಾಡುವವರು, ಮತ್ತು ಲಾಗ ಹೊಡೆಯುವರು, ಅಂದರೆ ಕಾರಣವಿಲ್ಲದೆ ಪದೇ ಪದೇ ನಮಸ್ಕಾರ ಮಾಡುವವರು, ಅಂತಹವರಿಗೆ ದಾನ ಮಾಡಿ ನೀನು ಕೆಡಬೇಡ. ಅಂತಹವರಿಗೆ ಕೊಟ್ಟ ದಾನವು ನಿಷ್ಫಲವಾಗುವುದು. ಈಶ್ವರನ ಭಕ್ತರಿಗೆ ದಾನ ಮಾಡಿದರೆ ನಿನಗೆ ಶ್ರೇಷ್ಠ ಪದವು, ಅಂದರೆ ಮುಕ್ತಿಯು ದೊರೆಯುವುದು. ಇನ್ನೊಂದು ವಚನ, ಅಡುವವರಿಗಕ್ಕಿಯನು ಕೊಡುವುದು ಬಿಡಾರವನು, ಕುಡಿಯುವುದಕ್ಕೆ ನೀರ ನೆರೆಯುವುದು. ಇವು ಮೂರು ಬಡವರ ದಾನ ಸರ್ವಜ್ಞ. ಅಡುವವರು ಅಂದರೆ ಅಡಿಗೆ ಮಾಡಿಕೊಳ್ಳುತ್ತೇನೆ ಅನ್ನುವವರಿಗೆ ಅಕ್ಕಿಯನ್ನು ಕೊಡಬೇಕು, ಅವರಿಗೆ ಉಳಿದುಕೊಳ್ಳುವುದಕ್ಕೆ ಜಾಗ ಕೊಡಬೇಕು, ಅವರಿಗೆ ಅಡಿಗೆ ಮಾಡಲಿಕ್ಕೆ ಮತ್ತು ಕುಡಿಯಲಿಕ್ಕೆ ನೀರನ್ನು ಕೊಡಬೇಕು. ಇವು ಮೂರು ಬಡವರಿಗೆ ಮಾಡತಕ್ಕಂತಹ ದಾನಗಳು. ಅಂದರೆ ಒಬ್ಬ ಮನುಷ್ಯನಿಗೆ ಮೂಲಭೂತ ಅವಶ್ಯಕತೆಗಳಾದ ಅನ್ನ, ವಸತಿ, ನೀರು ಇವುಗಳನ್ನು ನೀಡುವುದರಿಂದ ಬಡವನಿಗೆ ಜೀವನವನ್ನು ನೀಡಿದಂತೆ ಆಗುತ್ತದೆ. ಇನ್ನೊಂದು ವಚನ, ಉತ್ತಮದ ದೇವಾಂಗ ವಸ್ತ್ರವನ್ನು ಧರಿಸಿದೊಡೆ ಮತ್ತೆ ಮಾಣಿಕವ ನೀಡುವಡಂ ಮಾಡುವುದು ನಿತ್ಯ ದಾನವನು ಸರ್ವಜ್ಞ. ಅಂದರೆ ಎಲೈ ಮನುಷ್ಯನೇ, ನೀನು ಶ್ರೀಮಂತರು ಧರಿಸುವಂತಹ ರೇಷ್ಮೆಯ ವಸ್ತ್ರವನ್ನು ಧರಿಸಬೇಕೆಂದು ಅಪೇಕ್ಷೆ ಇದ್ದರೆ, ಮತ್ತು ಮುತ್ತು ರತ್ನಗಳನ್ನು ಧರಿಸಬೇಕೆಂದು ನಿನ್ನ ಆಸೆ ಇದ್ದರೆ, ನೀನು ಪ್ರತಿನಿತ್ಯ ಬಡವರಿಗೆ ದಾನವನ್ನು ಮಾಡು ಎಂದು ಸರ್ವಜ್ಞರು ಈ ವಚನದ ಮೂಲಕ ಸೂಚಿಸುತ್ತಾರೆ. ಅಂದರೆ ಮುಂದಿನ ದಿನದಲ್ಲಿ ನೀನು ಶ್ರೀಮಂತನಾಗಿ ಸುಖವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬುದು ಸರ್ವಜ್ಞನ ಈ ವಚನದ ಅಭಿಪ್ರಾಯವಾಗಿದೆ. ಇನ್ನೊಂದು ವಚನ, ಆಡದಲ್ಲಿ ಕೊಡುವವನು ರೂಢಿಯೊಳಗುತ್ತಮನು, ಆಡಿ ಕೊಡುವವನು ಮಧ್ಯಮನು, ಅಧಮ ತಾ ಆಡಿ ಕೊಡದವನು. ಅಧಮ ತಾ ಆಡಿ ಕೊಡದವನು ಸರ್ವಜ್ಞ, ಅಂದರೆ ಕೊಡುತ್ತೇನೆಂದು ಜನರ ಮುಂದೆ ಹೇಳದೆ ದಾನ ಕೊಡುವವನು ಈ ಭೂಮಿಯಲ್ಲಿ ಉತ್ತಮನು. ಕೊಡುತ್ತೇನೆಂದು ಹೇಳಿ ಕೊಡುವವನು ಮಧ್ಯಮನು. ಜನರ ಮುಂದೆ ಕೊಡುತ್ತೇನೆಂದು ಹೇಳಿಯೂ ಕೊಡದೇ ಇರುವವನು ಅಧಮನು ಎಂದು ಸರ್ವಜ್ಞರು ಈ ವಚನದ ಮೂಲಕ ಸ್ಪಷ್ಟೀಕರಿಸಿದ್ದಾರೆ. ಕೆಲವರು ಜನರ ಮುಂದೆ ಕೊಡುತ್ತೇನೆ ಎಂದು ಹೇಳಿ ಚಪ್ಪಾಳೆ ಗಿಟ್ಟಿಸಿಕೊಂಡು ನಂತರ ಕೊಡುವುದೇ ಇಲ್ಲ. ಇಂತಹ ಜನರು ಅಧಮರು, ಅಂದರೆ ನೀಚರು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ. ಇನ್ನೊಂದು ವಚನ, ಬೇಡದ ಮುನ್ನಿಂದ ಬೇಡದ ಮುನ್ನೀದ ನಾಡಿನೊಳಗುತ್ತಮನು, ಬೇಡಿದರೆ ಇವ ಮಧ್ಯಮನಧಮತ ಬೇಡಲೀಯದವನು ಸರ್ವಜ್ಞ. ಅಂದರೆ ಬೇಡುವುದಕ್ಕಿಂತ ಮೊದಲೇ ದಾನ ಕೊಡುವವನು ದೇಶದೊಳಗೆ ಉತ್ತಮನು, ಬೇಡಿದ ಬಳಿಕ ಕೊಡುವವನು ಮಧ್ಯಮನು, ಬೇಡಿದರೂ ಕೊಡದೇ ಇರುವವನು ಅಧಮನೆನಿಸುವನು ಎಂಬುದು ಸರ್ವಜ್ಞರ ಅಭಿಪ್ರಾಯವಾಗಿದೆ. ಇವತ್ತು ನಾವು ಸರ್ವಜ್ಞನ ವಚನಗಳಲ್ಲಿ ದಾನದ ವಿಧಗಳು ಮತ್ತು ದಾನ ಭೇದಗಳ ಕುರಿತಾಗಿ ತಿಳಿದುಕೊಂಡೆವು.
5: ದಾನದ ಕುರಿತಾಗಿ, ಹಾಗೆ ಯಾವ ದಾನ ಶ್ರೇಷ್ಠವಾದುದು, ದಾನವನ್ನ ಯಾರಿಗೆಲ್ಲ ಕೊಡಬೇಕು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಂತ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಹಾಗೆ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾದ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನದ ಕುರಿತಾಗಿ ಸರ್ವಜ್ಞರು ಹೇಳಿರುವಂತಹ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
0: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
1: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035558744 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ತೋರ್ಕೆಗಳ ಜರಿಯದಿರು, ಹುರಿಯುರುಳೆ ಹಾವಲ್ಲವಾದೊಡಮ್ಮಬ್ಬಿನಲಿ ಹರಿದಾಡಿದಂತಾಗೆ ನೋಳ್ಪವಂ ಬೆದರಿ, ಸುರಿಸವಾ ಬೆವರು ದಿಟ ಜಗವು ಮಂತುಟ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ. ಹುರಿಯುರುಳೆ, ಹುರಿ ಅಂದರೆ ಹಗ್ಗ ಉರುಳಿದಾಗ, ಹಾವಲ್ಲವಾದೊಡಂ ಹಾವು ಅಲ್ಲದೆ ಇದ್ರೂ ಸಹ, ಮಬ್ಬಿನಲಿ ಅಂದರೆ ಕತ್ತಲಿದ್ದಾಗ, ಹರಿದಾಡಿದಂತಾಗೆ ಎಲ್ಲೋ ಹರಿದಾಡಿದ ಹಾಗೆ ಅನಿಸಿದಾಗ, ನೋಳ್ಪವಂ ಬೆದರಿ ನೋಡ್ದವ ಹೆದರಿ, ಸುರಿಸವಾ ಬೆವರು ದಿಟ ಬೆವರನ್ನು ಸುರಿಸಿರೋದು ನಿಜವೇ, ಜಗವು ಮಂತೊಟೆ ದಿಟವು ಜಗತ್ತು ಕೂಡ ಇದೇ ಇದರ ರೀತಿಯಲ್ಲೇ ನಿಜ, ಜರೆಯದಿರು ತೋರಿಕೆಗಳ ನಮಗೆ ತೋರಿಕೆಯಲ್ಲಿ ಏನೆಲ್ಲ ಕಾಣಿಸುತ್ತೆ ಅದನ್ನೆಲ್ಲ ಹಳಿಯದಿರು ಜರಿಯದಿರು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹುರಿಯುರುಳೆ ಹಾವಲ್ಲ ವಾದೊಡಮ್ಮಬ್ಬಿನಲಿ ಹರಿದಾಡಿದಂತಾಗೆ ನೋಳ್ಪವಂ ಬೆದರಿ, ಸುರಿಸವಾ ಬೆವರು ದಿಟ ಜಗವು ಮಂತುಟೆ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹಗ್ಗ ಒಂದು ಕತ್ತಲಲ್ಲಿ ಹರಿದಾಡಿದಂತಾದಾಗ ಅದು ಹಾವು ಅಲ್ಲದೆ ಇದ್ರೂ ನೋಡ್ದವ ಹೆದರಿ ಹೋಗ್ತಾನೆ. ಬೆವರನ್ನ ಸುರಿಸ್ತಾನೆ. ಜಗತ್ತು ಕೂಡ ಹೀಗಿರೋದೇ ನಿಜ. ಆದರೆ ಆ ತೋರಿಕೆಗಳನ್ನೆಲ್ಲ ನಾವು ಹಳಿಯೋದಕ್ಕೆ ಹೋಗಬಾರ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಆಧ್ಯಾತ್ಮ ಚಿಂತನೆಯಲ್ಲಿ ಇದನ್ನ ಸರ್ಪರಜ್ಜು ನ್ಯಾಯ ಅಂತಾರೆ. ರಜ್ಜು ಅಂದರೆ ಹಗ್ಗ. ಹಗ್ಗಕ್ಕೂ ಸರ್ಪಕ್ಕೂ ಆಕಾರದಲ್ಲಿ ಒಂದು ಸ್ವಲ್ಪ ಸಾಮ್ಯತೆ ಹೋಲಿಕೆ ಇದೆ. ಸಂಜೆ ನಸು ಕತ್ತಲಿನ ಸಮಯದಲ್ಲಿ ಮಬ್ಬಾದಾಗ ದಾರಿಲಿ ನಡೆದು ಹೋಗ್ತಾ ಇರೋ ವ್ಯಕ್ತಿ ಯಾವುದ್ರದ್ದೋ ಮೇಲೆ ಕಾಲಿಟ್ಟು ಬೆದರಿ ಹಾರಿ ದೂರ ನಿಂತ್ಕೊಂಡು ಹಗ್ಗನ ನೋಡಿ ಹಾವು ಅಂತ ಹೆದರ್ಕೊಂಡು ಬಿಡ್ತಾನೆ. ಅಯ್ಯೋ ಹಾವು ಹಾವು ಅಂತ ಕೂಗ್ತಾನೆ. ಬಾಯೆಲ್ಲ ಒಣಗೋಗ್ಬಿಟ್ಟಿದೆ, ಮೈ ಬೆವರಿ ನಡಕ್ತಾ ಇದೆ, ಹಾವು ತನಗೆ ಕಚ್ಚೇ ಬಿಡ್ತೇನೋ ಅಂತ ಅನ್ಕೊಳ್ತಾನೆ. ಹತ್ತಿರ ಸುತ್ತಮುತ್ತ ಇದ್ದ ಜನರೆಲ್ಲ ಓಡಿ ಬರ್ತಾರೆ. ಒಂದಷ್ಟು ಜನ ಬ್ಯಾಟ್ರಿ ತಗೊಂಬಂದು ಏನಾಯ್ತು ಅಂತ ಕೇಳಿದ್ರೆ ಅವನು ರಸ್ತೆ ಬದಿಗೆ ಬೆರಳು ತೋರಿಸಿ ಹಾವು ಹಾವು ಅಂತ ಕೂಗ್ತಾನೆ. ಅವ ಶಕ್ತಿಹೀನನಾಗಿ ಕುಸಿದು ನೆಲದ ಮೇಲೆ ಕೂತ್ಕೊಳ್ತಾನೆ. ಜನರು ಬೆಳಕು ಬಿಟ್ಟು ಆ ಕಡೆ ನೋಡಿದ್ರೆ ಅದೊಂದು ಹಗ್ಗದ ಸುರುಳಿ. ಅವರು ಜೋರಾಗಿ ನಗಾಡಿ ಸ್ವಾಮಿ ಅದ್ಯಾವುದು ಸರ್ಪ ಅಲ್ಲ, ಹಳೆಯ ಕತ್ತರಿಸಿದ ಹಗ್ಗ ಅಂತ ತೋರಿಸಿದಾಗ ಅವನ ಭ್ರಾಂತಿ ಕರಗಿ ಪೆಚ್ಚಾಗಿ ನಗ್ತಾನೆ. ಶ್ರೀಮದ್ ಭಾಗವತದಲ್ಲಿ ಒಂದು ಈ ಸರ್ಪರಜ್ಜುವಿನ ಬಗ್ಗೆ ಮಾತು ಬರುತ್ತೆ. ಕಿಮೇತಯ ನೋಪಕೃತಂ ರಜ್ಪಾವ ಸರ್ಪ ಚೇತಸಃ ರಜ್ಪರೂಪ ವಿದುಷೋ ಯೋಹಂ ಯದ ಜಿತೇಂದ್ರಿಯ ಅಂತ. ಹಗ್ಗನ ಸರ್ಪ ಅಂತ ತಿಳ್ಕೊಂಡು ಅದರಲ್ಲಿ ಸರ್ಪದ ಕಲ್ಪನೆ ಮಾಡಿ ದುಃಖಿತನಾದವನಿಗೆ ಆ ಹಗ್ಗ ಏನು ಮಾಡಿತು? ಸ್ವತಃ ತಾನೇ ಅಜಿತೇಂದ್ರಿಯನಾಗಿದ್ದರಿಂದಲೂ ಆ ಹಗ್ಗ ಅಪರಾಧಿ ಆಗಿದೆ. ಕಂಡದ್ದು ಸರ್ಪ ಅಲ್ಲ ನಿಜ, ಆದರೆ ಬೆವತದ್ದು ಹೆದರಿ ನಡುಗಿದ್ದು ಸಂಕಟಪಟ್ಟದ್ದು ಸುಳ್ಳೇನಲ್ಲ. ಅದನ್ನು ಕಗ್ಗ ಈ ರೀತಿ ಹೇಳ್ತಿದೆ, ನಮ್ಮ ಅನುಭವ ಸತ್ಯ, ಅದನ್ನು ಮರೆಯೋದು ತಿರಸ್ಕಾರ ಮಾಡೋದು ಸರಿಯಲ್ಲ. ಪ್ರಪಂಚ ಏನೋ ಮಾಯೆ ಇದ್ದಿರಬಹುದು ಆಧ್ಯಾತ್ಮದ ಉತ್ತುಂಗದಲ್ಲಿ, ಆದರೆ ಅನುಭವ ಪ್ರಪಂಚದಲ್ಲೇ ಬದುಕಿರುವ ಬಹುಪಾಲು ಜನರಿಗೆ ಅದು ಮಾಯೆ ಅಲ್ಲ. ಒಬ್ಬ ತರುಣ ಸನ್ಯಾಸಿಗೆ ಜಗತ್ತೆಲ್ಲ ಮಾಯೆ, ತನ್ನ ದೇಹ ಕೂಡ ಒಂದು ಮಾಯೆ ಅಂತ ಖಚಿತವಾಗಿತ್ತು. ಅವನಿಗೆ ಏನೋ ಒಂದು ಅನಾರೋಗ್ಯ ಬಂದು ಶಸ್ತ್ರಚಿಕಿತ್ಸೆ ಮಾಡುವಾಗ ವೈದ್ಯರು ಅರವಳಿಕೆ ಕೊಡದೆ ದೇಹನ ಕೊಯ್ಯೋದಕ್ಕೆ ಹೋದಾಗ ಅವನು ಹೆದರಿ ನೋವು ತಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗಿ ಅರವಳಿಕೆ ಮದ್ದು ಕೊಡಿ ಅಂತನಂತೆ. ಆಗ ವೈದ್ಯರು ಹೇಳ್ತಾರೆ, ಸ್ವಾಮಿ ದೇಹ ಮಾಯೆ ಅಲ್ವಾ, ಅದಕ್ಕೆ ಯಾಕೆ ನಿಮ್ಗೆ ಚಿಂತೆ ಅಂದಾಗ ಅವನಿಗೆ ದೇಹ ಸತ್ಯ ಅನ್ನೋದು ನಂಬಿಕೆ ಆಯಿತು. ಹಾಗಾಗಿ ದೃಶ್ಯ ಪ್ರಪಂಚದ ಅನುಭವವನ್ನು ತಿರಸ್ಕರಿಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
10: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರ ಕರೀತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖ.

ವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಅಲ್ವಾ. ಜಗತ್ತಿನಲ್ಲಿ ಮುಕ್ಕೋಟಿ ದೇವರುಗಳಿರ್ಬೋದು, ಆದರೆ ಅನ್ನದ ಮುಂದೆ ಯಾವ ದೇವರು ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅನ್ನನೇ ದೇವರು ಅಂತಂದೇಳಿ. ಹಸದವನಿಗೆ ದೇವರು ಅನ್ನದಲ್ಲಿ ಕಾಣ್ತಾನೆ ಹೊರತು ಬೇರೆದ್ರಲ್ಲ. ಹಾಗಾಗಿ ಅನ್ನನೇ ದೇವರು ಅಂತ ಹೇಳ್ತಾರೆ. ನಾವು ಊಟ ಮಾಡುವ ಅನ್ನ ಆಹಾರವೇ ದೇವರು. ಈ ಅನ್ನ ದೇವರು ಈ ಥರ ಎಲ್ಲ ದೇವರಿಗಿಂತ ಶ್ರೇಷ್ಠ ಅನ್ನತ್ತೆ ಈ ಗಾದೆ. ನಮ್ಮ ಹಸಿವನ್ನು ನೀಗಿಸೋದು ಅನ್ನ ಅಥವಾ ಆಹಾರ ಅಂತೇಳಿ. ನಾವು ಏನನ್ನು ತಿಂದೇ ಇದ್ರೆ ಹಸಿವು ನಮ್ಮನ್ನು ಪೀಡಿಸುತ್ತೆ, ಕಾಡಿಸುತ್ತೆ. ಬೇರೆ ಯಾವ ದೇವರಿಂದಲೂ ಕೂಡ ನಮ್ಮ ಹಸಿವನ್ನು ನೀಗಿಸಲಿಕ್ಕೆ ಸಾಧ್ಯ ಇಲ್ಲ. ಹಸಿವು ಜಾಸ್ತಿ ಆದಾಗ ನಮಗೆ ಯಾವ ಕೆಲಸ ಮಾಡೋದು ಕೂಡ ಸಾಧ್ಯ ಆಗೋದಿಲ್ಲ. ಹಸಿವು ನಮ್ಮ ಬಳಲಿಕೆಯನ್ನು ಹೆಚ್ಚಿಸುತ್ತೆ. ಅಂಥ ಹಸಿವನ್ನು ನೀಗಿಸುವ ಅನ್ನದೇವರ ಮುಂದೆ ಬೇರೆ ಯಾವ ದೇವರು ತಾನೇ ಸರಿಸಮ ಅಂದರು? ಹಾಗಾಗಿ ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಅನ್ನುತ್ತೆ ಈ ಗಾದೆ. ಈ ಗಾದೆಗೆ ಪೂರಕವಾಗಿ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಊರಿನಲ್ಲಿ ಜಯರಾಮ ಅಂತಕ್ಕಂಥ ಒಬ್ಬ ಯುವಕ ಇದ್ದ. ಅವನ ತಂದೆ ಯಾವುದೋ ಕಾಯಿಲೆಯಿಂದ ತೀರ್ಕೊಂಡಿದ್ರು. ತಂದೆ ಜಯರಾಮನಿಗೆ 4 ಎಕರೆ ಹೊಲವನ್ನು ಬಿಟ್ಟು ಹೋಗಿದ್ರು. ಆ ಹೊಲದಲ್ಲಿ ಭತ್ತ, ರಾಗಿ, ಇತರ ಧಾನ್ಯಗಳನ್ನು ಬೆಳೀತಾ ಇದ್ರು. ಒಂದು ದಿನ ಜಯರಾಮನ ಗೆಳೆಯ ಧನರಾಮನಿಗೆ ಜಯರಾಮನ ಮನೆಗೆ ಬರತಕ್ಕಂಥ ಒಂದು ಅವಕಾಶ ಸಿಕ್ತು. ನೋಡು ಗೆಳೆಯ, ಈ ಹೊಲ ಯಾಕೆ ಬೇಕು ಹೇಳು? ಸುಮ್ಮನೆ ತೊಂದರೆ. ಹೊಲದಲ್ಲಿ 4 ಕಾಳು ಭತ್ತ ಬೆಳಿಬೇಕು ಅಂದರೆ ಎಷ್ಟು ಕಷ್ಟಪಡ್ಬೇಕಲ್ವಾ? ದಿನ ಇಡೀ ದುಡಿಬೇಕು. ಹಾಗಾಗಿ ನೀನು ಈ ಹೊಲವನ್ನು ಮಾರ್ಬಿಡು, ಬಂದ ಹಣದಲ್ಲಿ ನಾವು ನಗರಕ್ಕೆ ಹೋಗೋಣ. ಅಲ್ಲಿ ವ್ಯಾಪಾರ ಮಾಡಿ ಸಾಕಷ್ಟು ಹಣ ಸಂಪಾದನೆ ಮಾಡ್ಬೋದು. ಆಮೇಲೆ ಅರಮನೆಯಂಥ ಮನೆಯನ್ನು ಕಟ್ಸೋಣ, ಏನೋ ಅಂತಂದ ಧನರಾಮ. ಧನರಾಮನ ಮಾತುಗಳನ್ನು ಕೇಳಿ ಈ ಜಯರಾಮನಿಗೆ ಸಂತೋಷವಾಯಿತು. ನಗರದಲ್ಲಿ ಕಷ್ಟಪಡದೆ ತುಂಬ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೋದು ಅಂತೇಳಿ ಅವನು ಯೋಚನೆ ಮಾಡ್ದ. ಆಯ್ತು ಕಣ ಧನರಾಮ, ನಾನು ಹೊಲವನ್ನು ಮಾರಿ ನಿನ್ನ ಜೊತೆಗೆ ಬರ್ತೇನೆ ಅಂತಂದ ಜಯರಾಮ. ಅವರಿಬ್ಬರ ಮಾತುಗಳನ್ನ ಅಜ್ಜಿ ಕೇಳಿಸ್ಕೊಂಡ್ಳು. ಅವಳು ಹೊಲವನ್ನು ಮಾರೋದಕ್ಕೆ ಒಪ್ಪಲೇ ಇಲ್ಲ. ಹೊಲ ನಮಗೆ ಅನ್ನ ನೀಡುತ್ತೆ. ಅನ್ನ ದೇವರ ಮುಂದೆ ಅನ್ಯ ದೇವರು ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲೇನೋ? ಅನ್ನ ದೇವರಿಲ್ಲದೆ ನಮಗೆ ಬದುಕೋದಕ್ಕೂ ಕೂಡ ಸಾಧ್ಯ ಇಲ್ಲ, ಗೊತ್ತಾಯ್ತಾ ಅಂದ್ಲು ಅಜ್ಜಿ. ಅಜ್ಜಿ, ತುಂಬ ದುಡ್ಡು ಸಂಪಾದನೆ ಆಗಬೇಕಾದ್ರೆ ಇಂಥ ಒಂದು ಹೊಲ ಏನು ಬೇಕಾದಷ್ಟು ಹೊಲವನ್ನು ಕೊಂಡ್ಕೊಳ್ಬೋದು. ನನಗೆ ಈಗ ವ್ಯಾಪಾರ ಮಾಡೋದಕ್ಕೆ ದುಡ್ಡು ಬೇಕು, ನೀನು ಕೊಡ್ತೀಯ ಅಂತಂದ ಜಯರಾಮ ಸಿಟ್ಟಲ್ಲಿ. ಅಜ್ಜಿ ಎಷ್ಟೇ ಬುದ್ಧಿ ಮಾತು ಹೇಳಿದರೂ ಜಯರಾಮ ತನ್ನ ಹಠ ಬಿಡಲಿಲ್ಲ. ಕೊನೆಗೆ ಅಜ್ಜಿ ತನ್ನಲ್ಲಿದ್ದ ಒಡವೆಗಳನ್ನೇ ಜಯರಾಮನಿಗೆ ಕೊಟ್ಲು. ಜೋಪಾನ ಜೋಪಾನವಾಗಿ ಹೋಗ್ಬಾರೋ ಅಂತಂದ್ಲು. ಮಾರನೇ ದಿನ ಜಯರಾಮ ಧನರಾಮನ ಜೊತೆಗೆ ದೂರದ ಆ ದೊಡ್ಡ ನಗರಕ್ಕೆ ಪ್ರಯಾಣ ಬೆಳೆಸ್ದ. ಆ ನಗರದಲ್ಲ ದೊಡ್ಡ ದೊಡ್ಡ ರಸ್ತೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಎಲ್ಲದನ್ನು ನೋಡ್ತಾ ಆ ಬೀದಿಯಲ್ಲಿ ನಡೆದಾಡ್ತಕ್ಕಂಥ ವಿಚಿತ್ರವಾದ ಜನರು, ಸಾಲು ಸಾಲಾಗಿರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಅಂಗಡಿಗಳು, ಆ ಜನ, ಆ ವಾಹನ, ಆ ದಟ್ಟಣೆಗಳನ್ನೆಲ್ಲ ನೋಡಿ ಜಯರಾಮನಿಗೆ ಆಶ್ಚರ್ಯವಾಗೋಯ್ತು. ರಾತ್ರಿ ಯಾವುದೋ ಒಂದು ವಸತಿ ಗೃಹದಲ್ಲಿ ಇಬ್ಬರು ಕೂಡ ಉಳ್ಕೊಂಡ್ರು. ಬಹಳ ದೂರ ಪ್ರಯಾಣ ಬೆಳೆಸಿದ್ರಿಂದ ಜಯರಾಮನಿಗೆ ಬಹಳ ಬೇಗ ನಿದ್ದೆ ಹತ್ತಿತು. ಎಚ್ಚರವಾದಾಗ ಬೆಳಗ್ಗೆ ಬಹಳ ತಡನೆ ಆಗಿತ್ತು. ಎದ್ದು ನೋಡ್ತಾನೆ, ಅವನ ಜೊತೆಗಿದ್ದಂತಹ ಧನರಾಮ ಇರಲೇ ಇಲ್ಲ. ಅಜ್ಜಿ ಕೊಟ್ಟಿದ್ದ ಒಡವೆಗಳ ಗಂಟು ಕೂಡ ಇರಲಿಲ್ಲ. ಗುರುತು ಪರಿಚಯ ಇಲ್ದಿರೋ ಜಾಗ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ನಿನ್ನೆಯಿಂದ ಜಯರಾಮ ಏನೂ ಕೂಡ ತಿಂದಿರಲಿಲ್ಲ. ಅಜ್ಜಿ ಮೇಲಿನ ಕೋಪದಿಂದ ಆಕೆ ಕೊಟ್ಟಿದ್ದಂಥ ಬುತ್ತಿ ಗಂಟನ್ನು ಕೂಡ ಹಾಗೆಯೇ ಬಿಟ್ಟು ಬಂದಿದ್ದ. ಹೊಟ್ಟೆಯಲ್ಲಿ ಹುಳ ಓಡಾಡ್ದಂಗೆ ಆಗ್ತಿತ್ತು, ಚೂರು ಚೂರು ಅನ್ನಿಸ್ತಿತ್ತು, ಕೈಯಲ್ಲಿ ನೋಡಿದರೆ ಕಾಸಿರಲಿಲ್ಲ. ಹಸಿವಾಗ್ತಾ ಇದೆ, ಏನಾದರೂ ತಿನ್ನೋದಕ್ಕೆ ಕೊಡ್ತೀರಾ ಅಂತ ಜಯರಾಮ ಕಂಡು ಕಂಡವ್ರ ಹತ್ರ ಕೇಳ್ದ. ಆದರೆ ಯಾರು ಏನೂ ಕೊಡಲಿಲ್ಲ. ಲೇ ಭಿಕ್ಷುಕ, ನಡಿ ಆಚೆ ಅಂತ ಕೆಲವರು ಬೈದರು. ಇನ್ನು ಕೆಲವರು ಇವನು ಕಳ್ಳ ಇರ್ಬೇಕಣ್ರಿ ಅಂತಂದರು. ಏಯ್ ಹೋಗ ಆಚೆ ಅಂತ ಕೆಲವರು ತಳ್ಳಿದರು. ಹಾಗೆ 2 ದಿನ ಕಳೀತು. ಹಸಿವಿನಿಂದ ಅವನಿಗೆ ನಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ತಲೆ ಗಿರ್ರ ಅಂತ ತಿರುಗಲಿಕ್ಕೆ ಶುರುವಾಯಿತು. ಆಗ ಅನ್ನದೇವರೇ ಶ್ರೇಷ್ಠ ಅಂತ ಅಜ್ಜಿ ಹೇಳಿದ್ದು ಪದೇ ಪದೇ ಇವನಿಗೆ ನೆನಪಿಗೆ ಬಂತು. ತನ್ನ ಊರು, ಹೊಲ, ಗದ್ದೆಗಳ ನೆನಪಂತು. ದಾರಿ ಕಾಣದೆ ರಸ್ತೆ ಬದಿಯಲ್ಲಿ ಕುಸಿದು ಕೂತ್ಕೊಂಡ. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಯಾರೋ ವಯಸ್ಸಾಗಿರ್ತಕ್ಕಂಥ ಒಬ್ಬ ಅಜ್ಜಿ ಅವನ ಬಳಿ ಕೂತ್ಕೊಂಡ್ಳು. ಯಾಕಪ್ಪ ಅಳ್ತಾ ಇದೀಯಾ ಅಂತ ಕೇಳಿದ್ಳು. ಜಯರಾಮ ನಡೆದಂಥ ಎಲ್ಲ ಘಟನೆಗಳನ್ನು ಆ ಅಜ್ಜಿಗೆ ವಿವರಿಸ್ದ. ಪಾಪ ಆ ಅಜ್ಜಿಗೆ ಇವನು ನೋಡಿ

0: ಒಂಥರ ಅನ್ನಿಸ್ತು. ತನ್ನ ಕೈಲಿದ್ದ ಬ್ರೆಡ್ಡು ಮತ್ತು ಹಣ್ಣು ಹಂಪಲುಗಳನ್ನ ಜೈರಾಮನಿಗೆ ಕೊಟ್ಲು. ನಿನ್ನ ಅಜ್ಜಿ ಹೇಳಿದ್ದು ಸರಿ ಕಣಪ್ಪ, ಈಗ ಅರ್ಥ ಆಯ್ತಲ್ಲ ಅದು, ಹೋಗು ನಿನ್ನ ಊರಿಗೆ ಮರಳು ಹೋಗು, ಮತ್ತೆ ಅಲ್ಲಿ ಆ ಹೊಲದಲ್ಲಿ ಬೆಳೆಯನ್ನು ಬೆಳಿ ಅಂತ ಹೇಳಿದ್ಲು ಆ ಅಜ್ಜಿ. ಬಸ್ ನಿಲ್ದಾಣಕ್ಕೆ ಹೋಗೋ ದಾರಿ ಕೂಡ ತೋರಿಸಿದ್ಲು. ಜೈರಾಮನು ಆ ಮುದುಕಿ ಕೊಟ್ಟದ್ದನ್ನು ಗಬಗಬಾ ಅಂತ ತಿಂದ. ಹೊಟ್ಟೆ ತುಂಬಿದಾಗ ಅವನಿಗೆ ಹೋಗಿರೋ ಜೀವ ವಾಪಸ್ ಬಂದಂಗಾಯಿತು. ಆ ಬಸ್ ನಿಲ್ದಾಣದಲ್ಲಿ ಅವನಿಗೆ ಊರು ಗೌಡರು ಕೂಡ ಸಿಕ್ಕರು. ಅವರು ಜೈರಾಮನ್ ಗುರುತಿಡಿದ್ರು. ಅವನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಬಾರೋ ಅಂತಂದೇಳಿ ಇವರೇ ಅವನನ್ನು ಊರಿಗೆ ಕರ್ಕೊಂಡೋದ್ರು. ಮನೆಗೆ ಬರ್ತಿದ್ದಾಗನೇ ಜೈರಾಮ ಅಜ್ಜಿಯನ್ನು ನೋಡ್ದ, ಕಾಲಿಗೆ ಬಿದ್ದ, ಅಳಲಿಕ್ಕೆ ಶುರು ಮಾಡ್ದ. ಅಜ್ಜಿ, ಹೆಚ್ಚು ದುಡ್ಡು ಮಾಡಬೇಕು ಅನ್ನೋ ಆಸೆಯಿಂದ ನಾನು ದೂರದ ಊರಿಗೆ ಹೋದೆ. ಧನರಾಮ ನನಗೆ ಮೋಸ ಮಾಡ್ದ. ಅಲ್ಲಿ ನಿನ್ನಂಥ ಒಬ್ಬ ಅಜ್ಜಿ ಸಿಕ್ಕಳು. ಅವಳು ಸಿಗದೇ ಇರ್ತಿದ್ರೆ ನಾನು ಸತ್ತೇ ಹೋಗ್ತಿದ್ದೆ. ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ಅಂತ ನನಗೆ ತಿಳಿತು. ಇವತ್ತಿನಿಂದ ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಮಾರಲ್ಲ ಅಂತ ಹೇಳ್ದ. ಕೊನೆಗೂ ಮೊಮ್ಮಗನಿಗೆ ಬುದ್ಧಿ ಬಂತಲ್ಲ ಅಂತ ಅಜ್ಜಿ ಸಮಾಧಾನ ಪಟ್ಕೊಂಡ್ಳು. ಈ ಹಸುವಿನಲ್ಲಿದ್ದಾರಿ ಮಾತ್ರ ಅನ್ನದಲ್ಲೇ ದೇವರು ಕಾಣುತ್ತೆ ಹೊರತು ಇನ್ಯಾವುದರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ತುಂಬಿದವರಿಗೆ ರುಚಿ ಗೊತ್ತಾಗುತ್ತೆ ಇಲ್ವೋ ಗೊತ್ತಿಲ್ಲ, ಆದರೆ ಹಸದವನಿಗೆ ರುಚಿಗಿಂತ ಮುಖ್ಯವಾಗಿ ಅನ್ನ ಅನ್ನೋದು ತನಗೆ ಬೇಕು ಅನ್ನೋದು ಗೊತ್ತಾಗುತ್ತೆ. ಹಸದವನಿಗೆ ಅನ್ನನೇ ದೇವರು, ಅನ್ಯ ದೇವರ ಮುಂದೆ ಅನ್ಯ ದೇವರು ಉಂಟೆ. ಈ ಗಾದೆ ಮಾತಿನ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
1: ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎಂಬ ಗಾದೆ ಮಾತನ್ನ ವಿವರಿಸಿದಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳು.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
5: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಮಕ್ಕಳೇ ಮಕ್ಕಳೇ, ಇವತ್ತಿನ ಕತೆ ಹೆಸರು ಏನ್ ಗೊತ್ತಾ?
7: ಏನು?
6: ಮೆಟ್ಟುಕಲ್ಲು ಮೂರ್ತಿ ಕಲ್ಲು ಅಂತ.
7: ಮೆಟ್ಟುಕಲ್ಲು ಮೂರ್ತಿ ಕಲ್ಲು, ಹೆಸರು ಚೆನ್ನಾಗಿದೆ.
6: ಕತೆನೂ ಚೆನ್ನಾಗಿದೆ. ಈ ಕಥೆಯಲ್ಲಿ ಕಲಿಯೋ ವಿಷಯನೂ ಇದೆ ಗೊತ್ತಾ ನಿಮ್ಗೆ?
7: ಸರಿ, ಹಾಗಾದ್ರೆ ತಡ ಯಾಕೆ, ಶುರು ಮಾಡು ನಿಮ್ ಕಥೆನ.
6: ಶುರು ಮಾಡ್ತೀನಿ. ಅದೊಂದು ಪ್ರಸಿದ್ಧ ದೇವಿ ದೇವಾಲಯ ಆಗಿತ್ತು. ಊರ ಜನರಿಗೆ ಆ ದೇವಿಯ ಮೇಲೆ ಅಗಾಧ ಭಯ ಭಕ್ತಿ ಇತ್ತು. ಆ ದಿನ ಶುಕ್ರವಾರ ಬೇರೆ ಆಗಿತ್ತು. ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ತಾ ಇತ್ತು. ಊರ ಜನರು ತಂಡೋಪತಂಡವಾಗಿ ಬಂದು ತಮ್ಮ ಆರಾಧ್ಯ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಮರಳಿದ್ರು. ಪೂಜಾರಿ ದೇವಿಯ ಪೂಜೆಯನ್ನು ಮುಗಿಸಿ ತಾನು ಊರಿಗೆ ಮರಳಿದ. ಎಲ್ಲೆಲ್ಲೂ ಮೌನ ಆವರಿಸಿತ್ತು. ಕತ್ತಲು ಆಗಷ್ಟೇ ಕವಿದಿತ್ತು. ಆಗ ಆ ನೀರವ ಮೌನದಲ್ಲಿ ನರಳಾಟ ಒಂದು ಕೇಳಿಬರುತ್ತೆ. ಅಯ್ಯೋ ಅಮ್ಮ, ನೋವು ನೋವು ಅಂತ. ಆಗ ದೇವಿಯನ್ನು ಕೆತ್ತಿದ್ದ ಮೂರ್ತಿ ಕಲ್ಲು ಇದೇನ್ ನರಳಾಟ ಅಂತ ಗರ್ಭಗುಡಿಯ ಹೊರಗೆ ಬರುತ್ತೆ. ಆಗ ದೇವಸ್ಥಾನದ ಮೆಟ್ಟಿಲಾಗಿ ಹಾಸಿದ್ದ ಮೆಟ್ಟುಕಲ್ಲು ನೋವಿನಿಂದ ನರಳಾಡ್ತಾ ಇದ್ದದನ್ನ ಮೂರ್ತಿ ಕಲ್ಲು ನೋಡುತ್ತೆ.
8: ಓ, ಮೆಟ್ಕಲ್ಲು ಅಂದ್ರೆ ಮೆಟ್ಲಾ?
9: ಮೂರ್ತಿ ಕಲ್ಲು ಅಂದ್ರೆ ದೇವರ ಮೂರ್ತಿನಾ?
6: ಹ್ಮ್, ಸರಿಯಾಗಿ ಹೇಳಿದ್ರಿ. ಆಮೇಲೆ ಮೂರ್ತಿ ಕಲ್ಲು ಮೆಲ್ಲಗ್ ಬಾಗಿ ಮೆಟ್ಟುಕಲ್ಲನ್ನ ತಡುತ್ತಾ, ಓ ನನ್ನ ಗೆಳೆಯ ಮೆಟ್ಟುಕಲ್ಲೇ, ಯಾಕೆ ಈ ವೇದನೆ, ಈ ನೋವು, ನರಳಾಟ, ಬೇಸರ, ಕಣ್ಣೀರು ಅಂತ ಪ್ರೀತಿಯಿಂದ ಕೇಳುತ್ತೆ. ಮೆಟ್ಟುಕಲ್ಲು ಕಣ್ಣೀರನ್ನು ಒರೆಸ್ಕೊಂಡು, ಬಂದೆಯ ಗೆಳೆಯ, ಏನು ಹೇಳಿ ನನ್ನ ಗೋಳಿನ ಕಥೆಯ, ನಾನು ನೀನು ಆ ಪರ್ವತದ ಕಲ್ಲಾಗಿ ಸ್ನೇಹಿತರಾಗಿದ್ವು. ನಾನು ಕಲ್ಲು, ನೀನು ಕಲ್ಲಾಗಿದ್ದೆ. ನಮ್ಮಿಬ್ಬರಲ್ಲಿ ಯಾವ ವ್ಯತ್ಯಾಸನೂ ಇರಲಿಲ್ಲ. ಆಮೇಲೆ ಆ ಘಟನೆ ನಡೆದ್ಬಿಡ್ತು. ನಮ್ಮನ್ನು ಪರ್ವತದಿಂದ ತುಂಡರಿಸಿ ತಂದರು.

0: ನನ್ನನ್ನ ಮೆಟ್ಟು ಕಲ್ಲಾಗಿಸಿ ದೇವಾಲಯದ ಮೆಟ್ಟಿಲಾಗಿಸ್ಬಿಟ್ರು, ನಿನ್ನನ್ನ ಮೂರ್ತಿ ಕಲ್ಲಾಗಿಸಿ ಮೂರ್ತಿ ಮಾಡಿಬಿಟ್ರು ಅಂತ ಹೇಳ್ತು. ಹೌದು ಗೆಳೆಯ, ನಾನು ಮೂರ್ತಿಯಾದೆ, ನೀನು ಮೆಟ್ಟಿಲಾದೆ. ಆದರೆ ಈಗೇಕೆ ಆ ವಿಷಯ? ನಿನ್ನ ವ್ಯಥೆಗೆ ಕಾರಣ ಏನು? ನೀನು ಯಾಕೆ ನರಳ್ತಾ ಇದ್ದೀಯಾ ಅಂತ ಕೇಳುತ್ತೆ ಮೂರ್ತಿಕಲ್ಲು ಅವನನ್ನು ಸಂತೈಸ್ತ. ಆಗ ಮೆಟ್ಟಕಲ್ಲು, ಗೆಳೆಯ ಏನು ಹೇಳಲಿ ನನ್ನ ಅವಸ್ಥೆಯನ್ನು? ದಿನಾಲೂ ದೇವಾಲಯಕ್ಕೆ ಬರುವ ಭಕ್ತ ಜನರು ನನ್ನನ್ನು ತುಳಿದು ತುಳಿದು ಘಾಸಿಗೊಳಿಸ್ತಾ ಇದ್ದಾರೆ. ಮೆಟ್ಟಲನ್ನು ಹತ್ತುತ್ತಾರೆ, ಇಳಿತಾರೆ, ನೆಗಿತಾರೆ, ಹಾರ್ತಾರೆ, ಕುಣಿತಾರೆ. ಚಪ್ಪಲಿ ಹಾಕಿ ನನ್ನನ್ನು ತುಳಿಯೋರು ಕೆಲವರಾದರೆ ಕೈಯಲ್ಲಿ ಕಾಲಲ್ಲಿ ಮೆತ್ತುಕೊಂಡಿದ್ದನ್ನು ನನ್ನ ಮೈಗೆ ಮೆತ್ತುವವರು ಇನ್ನು ಕೆಲವರು. ದೇವಿಗೆ ತಂದ ತೆಂಗಿನಕಾಯನ್ನು ಪಟ್ಟಂತ ನನ್ನ ಮೇಲೆ ಒಡೆದು ನೋವು ಕೊಡುವವರು ಮತ್ತೊಬ್ಬರು. ನನ್ನನ್ನು ಮೆಟ್ಟಿ ನನ್ನ ಸಹಾಯದಿಂದಲೇ ನಿನ್ನ ಹತ್ರ ಎಲ್ಲರೂ ಬರ್ತಾರೆ. ಆದರೆ ಆ ಜನರಿಗೆ ನನ್ನ ಬಗ್ಗೆ ಗೌರವ ಆದರ ಇಲ್ಲ. ನಾನೆಂದರೆ ಎಲ್ಲರಿಗೂ ತಾತ್ಸಾರ. ಮಾನಸಿಕವಾಗಿ ಭೌತಿಕವಾಗಿ ನಾನು ಕುಗ್ಗಿ ಹೋಗ್ಬಿಟ್ಟಿದ್ದೀನಿ. ಹೀಗೆ ನಾನು ನಾನಾ ವಿಧದ ನೋವನ್ನು ಮೆಟ್ಟುಕಲ್ಲಾಗಿ ಅನುಭವಿಸ್ತಾ ಇದ್ದೀನಿ.
1: ಪಾಪ ಅಲ್ವಾ ಆ ಮೆಟ್ಟುಕಲ್ಲು?
2: ಎಷ್ಟು ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು.
0: ಹೌದು, ಮೆಟ್ಟುಕಲ್ಲು ಮತ್ತೂ ಹೇಳುತ್ತೆ. ಆದರೆ ನಿನ್ನ ಭಾಗ್ಯ ನೋಡು, ಬೆಳಿಗ್ಗೆ ಬೆಳಿಗ್ಗೆನೆ ಜನರು ನಿನ್ನ ದರ್ಶನಕ್ಕಾಗಿ ಮುಗಿಬೀಳ್ತಾರೆ. ನಿನಗೆ ಚಂದನದ ನೀರಿನಲ್ಲಿ ಸ್ನಾನ ಮಾಡಿಸ್ತಾರೆ, ಪಂಚಾಮೃತದಿಂದ ಅಭಿಷೇಕ ಮಾಡ್ತಾರೆ, ಅರಸಿನ ಕುಂಕುಮ ಘಮ ಘಮಿಸುವ ಹೂಗಳಿಂದ ಅಲಂಕಾರ ಮಾಡ್ತಾರೆ, ಜಾಗಟೆ ಗಂಟೆಗಳೊಂದಿಗೆ ವಿವಿಧ ಆರತಿಯನ್ನೇ ಎತ್ತುತ್ತಾರೆ, ಸ್ವಾದಿಷ್ಟ ನೈವೇದ್ಯ ನಿವೇದಿಸಿ ಧನ್ಯರಾಗ್ತಾರೆ. ತಮ್ಮ ಪ್ರಾರ್ಥನೆಗಳನ್ನು ನೆರವೇರಿಸುವ ಮಹಾಶಕ್ತಿ ನೀನು ಅಂತ ಕೈ ಮುಗಿದು ನಿನ್ನನ್ನು ಆರಾಧಿಸ್ತಾರೆ. ನಿನಗೆ ಈ ಎಲ್ಲ ಸಮ್ಮಾನ, ಆದರೆ ನಿನ್ನ ಗೆಳೆಯನಾದ ನನಗೀಕೆ ಈ ದುಮ್ಮಾನ? ಬಹುಶಃ ನಿನ್ನೆಲ್ಲ ಸತ್ಕಾರ್ಯಕ್ಕಾಗಿ ನಿನಗೆ ಈ ಮರ್ಯಾದೆ ಸಿಕ್ಕಿರಬೇಕು. ಆದರೆ ನನ್ನ ಯಾವ ಪಾಪ ಕಾರ್ಯಕ್ಕಾಗಿ ನನಗೆ ಇಂತಹ ಹೀನ ಸ್ಥಿತಿ ಬಂದಿದೆ ಅಂತ ದುಃಖದಿಂದ ಕೇಳುತ್ತೆ. ಆಗ ಮೂರ್ತಿಕಲ್ಲು, ಗೆಳೆಯ ನಾವಿಬ್ಬರು ಇಲ್ಲಿಗೆ ಬರೋ ತನಕ ನಮ್ಮಲ್ಲಿ ಯಾವ ವ್ಯತ್ಯಾಸನೂ ಇರಲಿಲ್ಲ. ನಾನು ನೀನು ಅದೇ ಪರ್ವತದ ಕಲ್ಲಾಗಿದ್ದೆವು. ಆದರೆ ನನ್ನನ್ನು ಮೂರ್ತಿಯಾಗಿಸುವ ಕಾರ್ಯದಲ್ಲಿ ಶಿಲ್ಪಿ ನನಗೆ ನೂರಾರು ಯಾಕೆ ಸಾವಿರಾರು ಉಳಿಪೆಟ್ಟು ಕೊಟ್ಟ. ಒಂದೊಂದು ಉಳಿಪೆಟ್ಟು ಬಿದ್ದಾಗಲೂ ನನಗೆ ನರಕ ಯಾತನೆ ಆಗ್ತಾ ಇತ್ತು. ಆಗೆಲ್ಲ ನನ್ನ ಒಂದೊಂದು ಸುಂದರ ರೂಪ ನಿರ್ಮಾಣವಾಗ್ತಾ ಇತ್ತು. ಅತ್ಯಂತ ನೋವಿನ ಆ ಹಲವು ದಿನಗಳ ಬಳಿಕ ನಾನು ದೇವಿಯ ಸುಂದರ ಮೂರ್ತಿಯಾದೆ. ಕಹಿ ಅನುಭವಕ್ಕೆ ನನಗಿರುವ ಸಹನೆಯೇ ನನಗೆ ಈ ದಿನ ಈ ಸ್ಥಾನಮಾನ ಕೊಟ್ಟಿದೆ ಅಂತ ನನಗನ್ಸುತ್ತೆ ಗೆಳೆಯ ಅಂತ ಹೇಳುತ್ತೆ. ಆಗ ಮೆಟ್ಟಕಲ್ಲಿಗೆ ತನ್ನ ಇಂದಿನ ಈ ದಯನೀಯ ಪರಿಸ್ಥಿತಿಗೆ ಕಾರಣ ಏನು ಅಂತ ತಿಳಿಯುತ್ತೆ. ಅದು ಮೆಲ್ಲಗೆ ಹೇಳುತ್ತೆ, ಗೆಳೆಯ ನೀನು ನನ್ನ ತಪ್ಪಿನ ಅರಿವು ಮಾಡಿಸಿದೆ. ಅಂದು ನಾನು ಶಿಲ್ಪಿಯ ಉಳಿಪೆಟ್ಟಿಗೆ ಒರಟಾಗಿ ಸ್ಪಂದಿಸಿಬಿಟ್ಟೆ. ನೋವಿನಿಂದ ಸಿಟ್ಟಾಗಿ ಚಿಪ್ಪು ಚಿಪ್ಪಾಗಿ ತುಂಡಾಗ್ಬಿಟ್ಟೆ. ಇದರಿಂದ ಶಿಲ್ಪಿ, ಈ ಕಲ್ಲಿಂದ ಮೂರ್ತಿ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ಮೆಟ್ಟಿಲಾಗೋಕ್ಕೆ ಲಾಯಕ್ಕು ಅಂತ ನಿರ್ಧಾರ ಮಾಡಿಬಿಟ್ಟ. ನಾನು ಆಗ ಸ್ವಲ್ಪ ಸಂಯಮವನ್ನು ಭರಿಸಬೇಕಾಗಿತ್ತು, ಆ ಪೆಟ್ಟನ್ನು ಸಹಿಸ್ಕೊಳ್ಬೇಕಾಗಿತ್ತು ಅಂತ ಹೇಳುತ್ತೆ.
1: ಈಗ ತಿಳಿತು ಮೆಟ್ಟಕಲ್ಲಿಗೆ ಯಾಕೆ ಆ ಪಾಡ್ ಬಂತು ಅಂತ.
2: ಹೌದು, ಜೀವನದಲ್ಲಿ ಬರುವ ಕಷ್ಟಗಳಿಗೆ ನಾವು ಅಧೀರರಾಗಬಾರ್ದು.
0: ಕಷ್ಟಗಳು ನಮ್ಮನ್ನು ಪರಿಪಕ್ವಗೊಳಿಸುತ್ತೆ ಮಕ್ಕಳೇ.
3: ಕಷ್ಟ ಬಂದಾಗ ಸಂಯಮದಿಂದ ವರ್ತಿಸಿದ್ರೆ ಅದರ ಫಲ ಸಿಹಿಯಾಗಿರುತ್ತೆ.
0: ಹೌದು ಮಕ್ಕಳೇ.
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಹೆಂಗಮ್ಮ ಮಲ್ಗೆ ಮಾರು,
7: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
6: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
7: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
8: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
9: ಅಮ್ಮಾ, ನೀರು ನೀರು!
10: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
7: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
11: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
12: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
13: ಅಯ್ಯೋ, ನಾನು ಅರ್ಜೆಂಟ್ ಹೋಗ್ಬೇಕು, ನೀರೇ ಬರ್ತಿಲ್ಲ. ಅಯ್ಯೋ ರಾಮಾ.
14: ಮಾ, ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
15: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
16: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
17: ನೀರು ಜಗತ್ತಿನ ಅಮೂಲ್ಯ ವಸ್ತು, ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
18: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
19: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
19: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
18: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
19: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
18: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
18: ಹೌದು,
12: ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
20: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
21: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ನಂದಿನಿ ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ಆಶ್ರಯದಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿರುವ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾಸಂಸ್ಥೆಯಲ್ಲಿ 2026-27 ಸಾಲಿನ ತಾಂತ್ರಿಕ ಸ್ನಾತಕೋತ್ತರ ಪದವಿ ಹಾಗೂ ಪಿಎಚ್ಡಿ ವ್ಯಾಸಂಗಕ್ಕಾಗಿ ಮಾಜಿ ಸೈನಿಕರ ಅವಲಂಬಿತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ನಾತಕೋತ್ತರ ಡೇಟಾ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಸ್ನಾತಕೋತ್ತರ ವಿಎಸ್ಎಸ್ಐ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಟೆಲಿಕಮ್ಯುನಿಕೇಷನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಪಿಎಚ್ಡಿ ಕೋರ್ಸ್ಗಳಿಗೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಜುಲೈ 11 ಆನ್ಲೈನ್ ipune.com ಅರ್ಜಿ ಸಲ್ಲಿಸಬಹುದು. ಮಾಹಿತಿಗಾಗಿ ಇದೇ ವೆಬ್ಸೈಟ್ ಅಥವಾ ಜಿಲ್ಲಾ ಸರ್ಕಾರಿ ನೌಕರರ ಭವನದ ಎದುರು ಇರುವ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಇಲ್ಲಿ ಸಂಪರ್ಕಿಸಬಹುದು. ಮುಂದಿನ ವಿವರ. ಬಕ್ರೀದ್ ಹಬ್ಬದ ನೆಪದಲ್ಲಿ ಶಾಂತಿ ಕದಡಲು ಯತ್ನಿಸುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಎಚ್ಚರಿಸಿದರು. ನಗರದ ಡಿಎಆರ್ ಸಭಾಂಗಣದಲ್ಲಿ ಬಕ್ರೀದ್ ಹಬ್ಬ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ವಿವಿಧ ಧರ್ಮಗಳ ಮುಖಂಡರ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಯಾವುದೇ ಹಬ್ಬವಾದರೂ ಶಾಂತಿ ಮತ್ತು ಸೌಹಾರ್ದತೆ ಮೆರೆದು ಹಬ್ಬಗಳನ್ನು ಆಚರಿಸಬೇಕು. ಏನೇ ಸಮಸ್ಯೆ ಎದುರಾದರೂ ಮೊದಲು 112 ಕರೆ ಮಾಡಿ ಪೊಲೀಸರಿಗೆ ವಿಷಯ ತಿಳಿಸಬೇಕು. ವಿವಿಧ ಸಂಘಟನೆಗಳ ಮುಖಂಡರು ನೀಡಿದ ಸಲಹೆಗಳನ್ನು ಸ್ವೀಕರಿಸಲಾಗಿದ್ದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಎಲ್ಲ ರೀತಿಯ ಪೂರ್ವ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದಕ್ಕಾಗಿ ಜಿಲ್ಲೆಯಲ್ಲಿ 30 ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿದ್ದು ತೀವ್ರ ನಿಗಾ ವಹಿಸಲಾಗಿದೆ. ಹಬ್ಬವನ್ನು ಸೌಹಾರ್ದತೆ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಆದರೆ ಶಾಂತಿ ಕದಡಲು ಯತ್ನಿಸಿದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಮಾತನಾಡಿ, ಹಬ್ಬದ ಸಮಯದಲ್ಲಿ ಯಾವುದೇ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ನೀಡಬಾರದು. ಹಬ್ಬದ ವೇಳೆ ಸ್ವಚ್ಛತೆ ಕಾಪಾಡುವುದು ಮತ್ತು ಸುರಕ್ಷತೆ ಕುರಿತು ಈಗಾಗಲೇ 2 ಸಭೆಗಳನ್ನು ನಡೆಸಿ ಯೋಜನೆ ರೂಪಿಸಿ ಪೂರ್ವ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದರು. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ 2026-27 ಸಾಲಿಗೆ ಶಿವಮೊಗ್ಗ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಯುವತಿಯರ ಶಿಕ್ಷಣಕ್ಕಾಗಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸಿದ್ದು, ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿಯನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 1 ಮಹಡಿ, ಸತ್ಯಶ್ರೀ ಆರ್ಕಿಡ್, 5 ಪ್ಯಾರಲಲ್ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ ಇಲ್ಲಿಗೆ ಅಗತ್ಯ ದಾಖಲೆಗಳೊಂದಿಗೆ ಮೇ 25 ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818222206 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಕರ್ತವ್ಯ ಲೋಪ ಎಸಗಿದ ಮೆಸ್ಕಾಂ ಸೊರಬ ಉಪವಿಭಾಗ ಉಳವಿ ಶಾಖೆಯ ಸಹಾಯಕ ಇಂಜಿನಿಯರ್ ಎನ್ ಇಬ್ರಾಹಿಂ ಮತ್ತು ತಾಳಗೊಪ್ಪ ಶಾಖೆಯ ಕಿರಿಯ ಇಂಜಿನಿಯರ್ ಎಚ್ ನಿರಂಜನ್ ಅವರನ್ನು ಅಮಾನತುಗೊಳಿಸಿ ಮೆಸ್ಕಾಂ ಅಧೀಕ್ಷಕರ ಇಂಜಿನಿಯರ್ ಜಯದೇವಪ್ಪ ಆದೇಶ ಹೊರಡಿಸಿದ್ದಾರೆ. ಸಹಾಯಕ ಇಂಜಿನಿಯರ್ ಎನ್ ಇಬ್ರಾಹಿಂ ಅವರು ಗ್ರಾಹಕರ ಬೇಡಿಕೆಗೆ ಸ್ಪಂದಿಸದಿರುವುದು, ಸಿಬ್ಬಂದಿ ಹಾಜರಿ ಪುಸ್ತಕ, ಕೆಲಸ ಹಂಚಿಕೆ ಪುಸ್ತಕ ನಿರ್ವಹಣೆ ಮಾಡದಿರುವುದು, ಮಳೆ ಗಾಳಿಯಿಂದ ಹೆಚ್ಚು ಕಂಬಗಳು ಮುರಿದು ಭಾರಿ ಅನಾಹುತ ಸೃಷ್ಟಿಯಾದರೂ
18: 24 ಗಂಟೆಯಾದರೂ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ಮಾಡಿದ ಆರೋಪಗಳಿವೆ. ಹೀಗಾಗಿ ಇವರಿಬ್ಬರನ್ನು ಅಮಾನತುಗೊಳಿಸಿದೆ ಎಂದು ಸುದ್ದಿಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಹೃದಯ ದಲಿ ರೂಪಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ

0: ಸಚ್ಚಿದಾನಂದ ಶೀಲ ಈ ದಿವ್ಯ ಸಚ್ಚಿದಾನಂದ ಶೀಲ
1: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮನುಷ್ಯನಿಗೂ ಪುಸ್ತಕಕ್ಕೂ ಅವಿನಾಭಾವ ಸಂಬಂಧವಿದೆ. ಪುಸ್ತಕ ಮನುಷ್ಯನ ಸಂಸ್ಕಾರವನ್ನು ತಿದ್ದಿ ತೀಡುವ ಕೆಲಸ ಮಾಡುತ್ತಿದೆ. ಪುಸ್ತಕ ಓದುವ ಗುಣ ಇದ್ದರೆ ಮಸ್ತಕ ಸರಿ ಇರುತ್ತದೆ ಎಂದು ಜಡೆ ಸಂಸ್ಥಾನ ಮಠ ಸೊರಬ ಮುರುಘರಾಜೇಂದ್ರ ಮಹಾಂತ ಸ್ವಾಮೀಜಿ ಹೇಳಿದರು. ಸೊರಬ ಪಟ್ಟಣದ ಹೊಸಪೇಟೆ ಬಡಾವಣೆ ಬಸವೇಶ್ವರ ನಗರದ ಉಪನ್ಯಾಸಕ ಉಮೇಶ್ ಭದ್ರಾಪುರ ಅವರ ಮನೆಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ, ಜಿಲ್ಲಾ ಜಾಗೃತಿ ಸಮಿತಿ ಹಾಗೂ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಹಮ್ಮಿಕೊಂಡ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಮಕ್ಕಳಲ್ಲಿ ಪುಸ್ತಕ ಓದುವ ಗುಣ ಬೆಳೆಸುವಲ್ಲಿ ಪೋಷಕರ ಪಾತ್ರ ಮುಖ್ಯ. ಮೊಬೈಲ್ ಬಳಕೆ ಅಪಾಯಕಾರಿಯಾಗಿದ್ದು ಮೊಬೈಲ್ನಿಂದ ದೂರವಿದ್ದು ಸಾಹಿತ್ಯಾಭಿರುಚಿ ಹಾಗೂ ಪುಸ್ತಕ ಓದುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವ್ಯಕ್ತಿತ್ವ ರೂಪಿಸುವ ಶಕ್ತಿ ಸಾಹಿತ್ಯ ಹಾಗೂ ಪುಸ್ತಕಕ್ಕಿದ್ದು ಪ್ರತಿ ಮನೆಯಲ್ಲಿ ಮಕ್ಕಳು ಸೇರಿದಂತೆ ಪೋಷಕರು ಪುಸ್ತಕ ಓದುವ ಗುಣ ಬೆಳೆಸಿಕೊಳ್ಳಬೇಕಿದೆ. ಪುಸ್ತಕ ವರ್ತಮಾನದ ತಲ್ಲಣ ಬೇಗುದಿಯನ್ನು ಸಮಾಜಕ್ಕೆ ತಲುಪಿಸುವ ಕೆಲಸ ಮಾಡುತ್ತಿದೆ. ಪ್ರತಿ ಮನೆಯಲ್ಲೂ ಗ್ರಂಥಾಲಯ ನಿರ್ಮಿಸುವ ಕೆಲಸವಾಗಬೇಕಿದೆ. ಕೇವಲ ಗ್ರಂಥಾಲಯ ತೆರೆದರೆ ಸಾಲದು, ಸಂಭ್ರಮಿಸಿ ಓದುವ ಗುಣ ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬರು ಮನೆಯಲ್ಲಿ ಗ್ರಂಥಾಲಯ ತೆರೆಯುವಲ್ಲಿ ಸಂಕಲ್ಪ ತೊಡಬೇಕಿದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವ ಕಾಮಗಾರಿ ಕೈಗೊಳ್ಳುವುದರಿಂದ ಮೇ 26 ಮತ್ತು 27 ಬೆಳಗ್ಗೆ 10 ಮಧ್ಯಾಹ್ನ 2 ಗಂಟೆವರೆಗೆ ನಗರದ ಎಎನ್ಕೆ ಮುಖ್ಯ ರಸ್ತೆ, ಸಂಗೊಳ್ಳಿ ರಾಯಣ ರಸ್ತೆ, ಚನ್ನಪ್ಪ ಬಡಾವಣೆ, ಅಚ್ಯುತರಾವ್ ಬಡಾವಣೆ, ವೆಂಕಟೇಶ್ ನಗರ, ಗಾಂಧಿನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಮತ್ತು ಮೇ 26 ನಗರದ ಎಂಆರ್ಎಸ್ 220 ಕೆವಿ ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಮಾಚಿನಹಳ್ಳಿ ವಿದ್ಯುತ್ ವಿತರಣಾ ಕೇಂದ್ರದ ಮಾರ್ಗದಲ್ಲಿ ಮೇ 26 ಬೆಳಗ್ಗೆ 9 ಸಂಜೆ 5 ಮಾಚಿನಹಳ್ಳಿ, ಬಿದರೆ, ನಿದಿಗೆ, ಓತಿಘಟ್ಟ, ಸಿದ್ದರಗುಡಿ, ಹಾರೇಕಟ್ಟೆ, ಸೋಗಾನೆ, ಆಚಾರಿ ಕ್ಯಾಂಪ್, ಹೊಸೂರು ರೆಡ್ಡಿ ಕ್ಯಾಂಪ್, ದುಮ್ಮಳ್ಳಿ, ಶುಗರ್ ಕಾಲೋನಿ, ಜಯಂತ್ರಿ ಗ್ರಾಮ, ಹೊನ್ನವಿಲೆ, ಜಿಲ್ಲಾ ಕೇಂದ್ರ ಕಾರಾಗೃಹ, ಕೆಎಸ್ಆರ್ಪಿ ಕಾಲೋನಿ, ನವಲೆ ಬಸವಾಪುರ, ಶೆಟ್ಟಿಹಳ್ಳಿ, ಮಾಳೆಹಳ್ಳಿ, ಗುಡ್ರೇಕೊಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಮುಂದಿನ ವಿವರ. ಸಾಗರ ತಾಲೂಕಿನಾದ್ಯಂತ ಜೂನ್ 1 ಶಾಲೆಗಳು ಪ್ರಾರಂಭಗೊಳ್ಳುತ್ತಿದ್ದು ಶಾಲೆಗಳಲ್ಲಿ ಉಚಿತ ಪಠ್ಯಪುಸ್ತಕವನ್ನು ಅಂದೇ ವಿತರಿಸಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ತಿಳಿಸಿದರು. ಸಾಗರದ ಗುರುಭವನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಪಠ್ಯಪುಸ್ತಕ ವಿತರಿಸಿ ಅವರು ಮಾತನಾಡಿದರು. ಸಾಗರ ತಾಲೂಕಿನ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಉಚಿತವಾಗಿ ಹಾಗೂ ಖಾಸಗಿ ಶಾಲೆಗಳಿಗೆ ನಿಗದಿತ ಬೆಲೆಯಲ್ಲಿ ಪಠ್ಯಪುಸ್ತಕಗಳನ್ನು 2026-27 ಸಾಲಿನಲ್ಲಿ ವಿತರಿಸಲಾಗಿದ್ದು ಸಿಆರ್ಪಿಗಳ ಮೂಲಕ ಶಾಲೆಗಳಿಗೆ ಕಳಿಸಿಕೊಡಲಾಗಿದೆ. ಜೂನ್ 1 ಪುಸ್ತಕ ವಿತರಣೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಸಿಆರ್ಪಿಗಳ ಮೂಲಕ ಪುಸ್ತಕ ಪಡೆದು ಅದನ್ನು ದಾಖಲಾದ ಮಕ್ಕಳಿಗೆ ವಿತರಿಸಬೇಕು ಎಂದರು. ಸಾಗರ ತಾಲೂಕಿನ 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮವಾಗಿ ಬಂದಿದ್ದು 2026-27 ಸಾಲಿನ ಫಲಿತಾಂಶದಲ್ಲಿ ಇನ್ನಷ್ಟು ಸುಧಾರಣೆ ತರಲು ಶಾಲಾರಂಭದಿಂದಲೇ ಅಗತ್ಯ ಗಮನ ಹರಿಸಲು ಪ್ರೌಢಶಾಲಾ ಶಿಕ್ಷಕರಿಗೆ ಸೂಚಿಸಲಾಗಿದೆ. ತಾಲೂಕಿನಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಅಗತ್ಯ ಗಮನ ಹರಿಸಲಾಗುತ್ತಿದೆ ಎಂದು ತಿಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಕರ್ತವ್ಯವು ದುಡಿಮೆಗೆ ಸೀಮಿತವಾಗದೆ ಸೇವೆಗೆ ಮೀಸಲು ಎಂದು ಭಾವಿಸಬೇಕು ಎಂದು ಸಾಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪ್ರಸೂತಿ ತಜ್ಞ ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದರು. ಸೊರಬ ಪಟ್ಟಣದ ರಂಗಮಂದಿರದಲ್ಲಿ HVR ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ವತಿಯಿಂದ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ದಾದಿಯರ ದಿನ ಲ್ಯಾಬ್ ಲೈಟಿಂಗ್ ಮತ್ತು GNM ಹಾಗೂ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ದಾದಿಯರಿಗೆ ಮಾದರಿಯಾದ ಫ್ಲಾರೆನ್ಸ್ ನೈಟಿಂಗೇಲ್ ಸೇವೆಯ ನೆನಪಿನಲ್ಲಿ ದಾದಿಯರ ದಿನ ಆಚರಿಸಲಾಗುತ್ತಿದೆ ಎಂದ ಅವರು, ಸರ್ಕಾರದಿಂದ ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಸಾರ್ವಜನಿಕರು ಸಹ ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗೌರವದ ಜೊತೆಗೆ ಸಹಕಾರ ನೀಡಬೇಕೆಂದರು. ದಾದಿಯರಾಗಿ ಸೇವೆ ಸಲ್ಲಿಸಿದ ಅರುಂಧತಿ, ಜಯಲಕ್ಷ್ಮಿ, ಯಾಲಿಸಮ್ಮ, ಸೀಮಾ ನಾಯಕ್, ರಶ್ಮಿ, ಶ್ವೇತಾ ಅವರನ್ನು ಗೌರವಿಸಲಾಯಿತು. ಸಂಸ್ಥೆ ಅಧ್ಯಕ್ಷ ಹರಿಪ್ರಸಾದ್ ರೈ ಕಾರ್ಯಕ್ರಮ ಉದ್ಘಾಟಿಸಿದರು. ಪ್ರಾಂಶುಪಾಲ ಜಿ ಭಾಗ್ಯ, ವೈದ್ಯರಾದ ಡಾ ಪ್ರಭು ಕೆ ಸಾವುಕಾರ್, ಡಾ ನಾಗರಾಜ್, ಡಾ ಗುಡ್ಡಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಡಾ ಪಂಡಿತ ಪುಟ್ಟರ

ರಾಜೋಗವಾಯಿಗಳ ಪುಣ್ಯಾಶ್ರಯದಲ್ಲಿ 119ನೇ ಅಮಾವಾಸ್ಯ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಪುಣ್ಯಾಶ್ರಮದ ಅಧ್ಯಕ್ಷ ಸಂಗಮೇಶ್ವರ್ ಗವಾಯಿ ಅವರನ್ನು ಸನ್ಮಾನಿಸಲಾಯಿತು. ಹಿಂದೂಸ್ತಾನಿ ಗಾಯಕಿ ಬಿಂದು ಗುರುಪ್ರಸಾದ್ ಸಂಗೀತ ಸೇವೆ ನಡೆಸಿಕೊಟ್ಟರು. ರಾಮಣ್ಣ ವಜಯಂತ್ರಿ, ವೀರಭದ್ರಯ್ಯ ಶಾಸ್ತ್ರಿ, ತುಕಾರಾಂ ರಂಗದೋಳ್, ವಿನಾಯಕ್ ಭಟ್, ಸಿದ್ದಣ್ಣ ಬಡಿಗೇರ್, ರೇವಣ ಸಿದ್ದಯ್ಯ ಶಾಸ್ತ್ರಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಂಕರಘಟ್ಟ ಕುವೆಂಪು ವಿಶ್ವವಿದ್ಯಾಲಯದ ಆಡಳಿತ ಭವನದಲ್ಲಿ ಭಯೋತ್ಪಾದನಾ ವಿರೋಧಿ ದಿನ ಆಚರಿಸಲಾಯಿತು. ಪ್ರೊಫೆಸರ್ ಕೆಆರ್ ಮಂಜುನಾಥ್ ಅವರು ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣ ವಚನ ಬೋಧಿಸಿದರು. ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ತಿಮ್ಮರಾಯಪ್ಪ, ದೂರ ಶಿಕ್ಷಣ ನಿರ್ದೇಶನಾಲಯ ನಿರ್ದೇಶಕ ಪ್ರೊಫೆಸರ್ ಜಗನ್ನಾಥ್ ಡಾಂಗೆ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರೊಫೆಸರ್ ಎಂಆರ್ ಸತ್ಯಪ್ರಕಾಶ್, ವಾಣಿಜ್ಯ ನಿಕಾಯದ ಡೀನ್ ಪ್ರೊಫೆಸರ್ ಎಚ್ಎನ್ ರಮೇಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಾಗರ ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ಪ್ರಾಥಮಿಕ ವರದಿ ಪ್ರಕಾರ 30 ಮನೆ, 5 ಕೊಟ್ಟಿಗೆಗಳು ಹಾನಿಗೊಳಗಾಗಿವೆ. 1 ಜಾನುವಾರ ಮೃತಪಟ್ಟಿದ್ದು ಯಾವುದೇ ಮಾನವ ಸಾವು ಸಂಭವಿಸಿಲ್ಲ. ಯಾವುದೇ ಹಾನಿ ಸಂಭವಿಸಿದ ಕೂಡಲೇ ತಕ್ಷಣ ಸ್ಪಂದಿಸಿ ಪರಿಹಾರ ಕಾರ್ಯ ಕೈಗೊಳ್ಳಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಲೂರು ಸೂಚಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಪಿಡಿಒ, ಗ್ರಾಮ ಆಡಳಿತಾಧಿಕಾರಿಗಳು, ಮೆಸ್ಕಾಂ ಹಾಗೂ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳ ತುರ್ತು ಸಭೆ ನಡೆಸಿ ಮಾತನಾಡಿ, ಹರತಾಳು ಮತ್ತು ಜೇನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದು ಹಲವು ಮನೆಗಳಿಗೆ ಹಾನಿಯಾಗಿದೆ. ಸುಮಾರು 300ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಹಾನಿಗೊಳಗಾಗಿದ್ದು ಕಾರ್ಗಲ್ ಸಮೀಪವೇ ಸುಮಾರು 48 ಕಂಬಗಳು ನೆಲಕ್ಕುರುಳಿವೆ ಎಂದರು. ಮುಂದಿನ ವಿವರ. ಕಲೆ, ಸಾಹಿತ್ಯ, ಜಾನಪದ ಗೀತೆ ಮತ್ತು ನಾಟಕಗಳು ನಮ್ಮ ಸಂಸ್ಕೃತಿಯ ಜೀವಾಳವಾಗಿದೆ ಎಂದು ತಹಶೀಲ್ದಾರ್ ವಾಣಿ ಅಭಿಪ್ರಾಯಪಟ್ಟರು. ಶಿಕಾರಿಪುರ ಪಟ್ಟಣದ ಸಾಂಸ್ಕೃತಿಕ ಭವನದಲ್ಲಿ ಶಿವಮೊಗ್ಗ ರಂಗಾಯಣ, ಗುಡಿ ಸಾಂಸ್ಕೃತಿಕ ಕೇಂದ್ರ, ಸ್ನೇಹ ರಂಗ, ಪುರಸಭೆ, ಜೀವ ವಿಮಾ ನಿಗಮ ಜಂಟಿ ಆಶ್ರಯದಲ್ಲಿ ಆಯೋಜಿಸಿದ್ದ ಸ್ವಾತಂತ್ರ್ಯದ ಓಟ ಈ ನಾಟಕ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು. ಮೊಬೈಲ್, ಟಿವಿ ಮುಂತಾದ ಮಾಧ್ಯಮಗಳು ಜನರನ್ನು ಕಲೆ ಸಂಸ್ಕೃತಿಗಳಿಂದ ದೂರ ಮಾಡುತ್ತಿವೆ. ಇಂತಹ ಸಂದರ್ಭದಲ್ಲಿಯೂ ಹೆಸರಾಂತ ಕಾದಂಬರಿಗಳನ್ನು ಬಳಸಿಕೊಂಡು ನಾಟಕ ಪ್ರದರ್ಶನ ಮಾಡುವ ಮೂಲಕ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ರಂಗಭೂಮಿ ನೀಡುತ್ತಿರುವ ಕೊಡುಗೆ ಅಪಾರವಾಗಿದೆ ಎಂದರು. ಶಿವಮೊಗ್ಗ ರಂಗಾಯಣ ನಿರ್ದೇಶಕ ಪ್ರಸನ್ನ ಸಾಗರ್ ಮಾತನಾಡಿ, ಮಹಮ್ಮದ್ ಬೋಳ್ವಾರ್ ಅವರ 1011 ಪುಟಗಳ ಕಾದಂಬರಿಯನ್ನು ಸಂಸ್ಕರಿಸಿ 3 ಗಂಟೆಗಳ ಕಾಲ ಪ್ರದರ್ಶನಗೊಳ್ಳುವಂತೆ ಪರಿವರ್ತಿಸಿರುವ ನಾಟಕ ನಿರ್ದೇಶಕರಾದ ನಟರಾಜ್ ಹೊನ್ನವಳ್ಳಿ ಅವರ ಪ್ರಯತ್ನ ಶ್ಲಾಘನೀಯ ಎಂದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
3: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
2: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
3: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
2: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
1: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
5: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
6: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
5: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
8: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
9: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
10: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
11: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
10: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
11: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
10: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
12: ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
10: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
12: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
10: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರೆ ಹೆಸರೇ ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ನನಗಂತೂ ಪರಿಸರ ಅನ್ನೋ ಪದ ಕೇಳಿದ ತಕ್ಷಣ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ಹೂವು ಎಲ್ಲವೂ ಕೂಡ ನೆನಪಾಗುವಂಥದ್ದು. ಆದರೆ ಇದರ ಜೊತೆಗೆ ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪರಿಸರ ಆರೋಗ್ಯವಾಗಿತ್ತು ಅಂತ ಹೇಳಿದ್ರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ. ಅಕಸ್ಮಾತ್ ಪರಿಸರ ಏನಾದರೂ ಆರೋಗ್ಯ ತಪ್ಪಿತು ಅಂದರೆ, ಏರುಪೇರು ಆಯಿತು ಅಂದರೆ ನಮ್ಮ ಜೀವನದಲ್ಲೂ ಕೂಡ ಏರುಪೇರು ಆಗುವಂಥದ್ದು ಗ್ಯಾರಂಟಿನೇ. ಸೊ ಹೀಗಿರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಜೀವಿಯ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡೋಣ, ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತ ಕೇಳಿದರೆ, ಇವತ್ತು ಒಬ್ರು ಸ್ಟ್ರೀಟ್ ಆಫೀಸರ್ ಬಗ್ಗೆ ಮಾತಾಡೋಣ ಅಂತ ಸ್ಪೆಷಲ್ ಗೆಸ್ಟ್ ನ ಕೂಡ ಕರ್ಕೊಂಡು ಬಂದಿದ್ದೀನಿ. ಅರೆ ಗಾಬರಿ ಆಗ್ಬೇಡಿ, ಯಾರಿದು ಸ್ಟ್ರೀಟ್ ಆಫೀಸರ್ ಅಂತ? ಅವರು ಸ್ಟುಡಿಯೋ ಒಳಗಡೆ ಇಲ್ಲ, ಆದ್ರೆ ನಿಮ್ಮ ಮನೆಯಲ್ಲೋ ಅಥವಾ ಆಫೀಸ್ನಲ್ಲೋ ಅಥವಾ ಇವಾಗ ಎಲ್ಲೋ ಒಂದು ಜಾಗದಲ್ಲಿ ಕೂತಿರ್ತಾರೆ, ಅಕಸ್ಮಾತ್ ನಿಮ್ ಪಕ್ಕದಲ್ಲೇ ಕೂತಿದ್ರು ಕೂತಿರಬಹುದು. ಯಾರು ಗೊತ್ತಾ, ಇವರು ಪ್ರಕೃತಿಯ ಅತ್ಯಂತ ಶಿಸ್ತಿನ ಸಿಪಾಯಿ, ಅವರೇನೇ ನಮ್ಮ ಪುಟಾಣಿ ಇರುವೆಗಳು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಒಂದು ಮಾತಿದೆ, ಬಹುಶಃ ಇರುವೆಗೆ ಇದು ತುಂಬಾ ಸೂಕ್ತವಾದಂತಹ ಮಾತು ಕೂಡ. ಹೌದು, ನಾವು ದಿನಾ ನೋಡೋ ಈ ಇರುವೆಗಳ ಹಿಂದೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಇರುತ್ತೆ ಗೊತ್ತಾ? ಖಂಡಿತವಾಗ್ಲೂ ಇರುತ್ತೆ. ಮೊದಲನೇ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಇವುಗಳಿಗೆ ನಮ್ ತರ ಕಿವಿಗಳೇ ಇರೋದಿಲ್ಲ, ಆದ್ರೂ ನಾವು ಬರೋದನ್ನ ಹೇಗೆ ಪತ್ತೆ ಹಚ್ಚತ್ತೆ ಅಂತ ಅಂದ್ರೆ, ನೆಲದ ಕಂಪನಗಳನ್ನ ಅಂದ್ರೆ ವೈಬ್ರೇಷನ್ ಅನ್ನ ಗ್ರಹಿಸಿ ಓಡಿ ಹೋಗುತ್ತೆ. ಅಷ್ಟೇ ಯಾಕೆ, ಇವುಗಳಿಗೆ ಉಸಿರಾಡೋಕೆ ಶ್ವಾಸಕೋಶನು ಇರೋದಿಲ್ಲ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಇನ್ನು ಇರುವೆಗಳು ಯಾವಾಗ್ಲೂ ಒಂದರ ಹಿಂದೆ ಒಂದು ಸಾಲಾಗಿ ಹೋಗೋದನ್ನ ನೋಡ್ತಿರ್ತೀರಾ ಅಲ್ವಾ? ಎಷ್ಟು ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂದ್ರೆ ನೋಡೋಕೆ ಖುಷಿ ಆಗತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಅರೆ, ಇರುವೆಗಳು ಸಾಲಾಗಿ ನಡ್ಕೊಂಡು ಹೋಗೋದಕ್ಕೆ ಕಾರಣ ಕೂಡ ಇದೆಯಾ ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ಕಾರಣ ಇದೆ. ಅದಕ್ಕೇನಪ್ಪ ಕಾರಣ ಅಂದ್ರೆ, ಅವುಗಳ ನಡುವೆ ಇರುವಂತಹ ಸೂಪರ್ ಕಮ್ಯುನಿಕೇಶನ್. ಹೌದು, ಆಹಾರ ಸಿಕ್ಕಾಗ ಅವು ಫೆರಾಮೋನ್ಸ್ ಅನ್ನೋ ಒಂದು ಕೆಮಿಕಲ್ ರೋಡ್ನ ರೆಡಿ ಮಾಡುತ್ತೆ. ಆ ಸ್ಮೆಲ್ ಹಿಡ್ಕೊಂಡೇ ಬಾಕಿ ಇರುವೆಗಳೆಲ್ಲ ಲೈನ್ ನಲ್ಲಿ ಹೋಗ್ತಾ ಇರತ್ತೆ, ಒಂಥರ GPS ಇದ್ದ ಹಾಗೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ, ಮನುಷ್ಯರಿಗಿಂತ ಮೊದಲನೇ ಈ ಭೂಮಿ ಮೇಲೆ ವ್ಯವಸಾಯ ಅಥವಾ ಅಗ್ರಿಕಲ್ಚರ್ ಶುರು ಮಾಡಿದ್ದು ಇರುವೆಗಳೇ ಅಂತೆ. ಹೌದು ಕೇಳುಗರೆ, ಲಿಫ್ಟ್ ಕಟ್ಟರ್ ಅನ್ನು ಇರುವೆಗಳು ಎಲೆಗಳನ್ನ ಕಟ್ ಮಾಡಿ ಗೂಡಿಗೆ ತಂದು ಅದರಲ್ಲಿ ಒಂದು ರೀತಿಯ ಫಂಗಸ್ ಬಳಸಿ ಅದನ್ನೇ ತಿನ್ನುತ್ತೆ. ಆದ್ರೆ ಇವು ಪ್ರಕೃತಿಯ ಫಸ್ಟ್ ಫಾರ್ಮರ್ಸ್ ಕೂಡ. ಹೌದು, ಒಟ್ಟಿನಲ್ಲಿ ಗಾತ್ರದಲ್ಲಿ ಚಿಕ್ಕದಾದ್ರೂ ತನಗಿಂತ 50 ಪಟ್ಟು ಅಂದ್ರೆ ತನಗಿಂತ ಹೆಚ್ಚು ತೂಕ ಹೊರಬಲ್ಲಂತಹ ಇರುವೆಗಳಿಂದ ನಾವು ಕಲಿಯಬೇಕಾದ ಸಾಕಷ್ಟು ವಿಷಯಗಳಿದೆ. ಅದರಲ್ಲೂ ಸಂಘಟನೆ ಇರ್ಬೋದು, ಇನ್ನು ಕಠಿಣ ಪರಿಶ್ರಮ, ಇವೆಲ್ಲವೂ ಕೂಡ ನಾವು ಇರುವೆಯಿಂದನೇ ಕಲಿಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳೋದಕ್ಕೆ ಇರುವೆ ಮತ್ತೊಂದು ಉದಾಹರಣೆ. ಜೊತೆಗೆ ಶಿಸ್ತನ್ನ ಪಾಲಿಸಿದ್ರೆ ಜೀವನದಲ್ಲಿ ಸಾಧನೆ ಕೂಡ ಗಳಿಸಬಹುದು ಅನ್ನೋದಕ್ಕೆ ಇರುವೆ ಇನ್ನೊಂದು ಉದಾಹರಣೆ ಅಂತ ಕೂಡ ಹೇಳ್ಬೋದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಸ್ತಿನ ಸಿಪಾಯಿ ಅಂತಾನೆ ಫೇಮಸ್ ಆಗಿರುವಂತಹ ಇರುವೆಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದಲ್ಲಿ ಶಿಸ್ತಿನ ಸಿಪಾಯಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಒಂದು ಪುಟ್ಟ ಜೀವಿ, ಆದ್ರೆ ತುಂಬಾ ಕಲಿಯುವಂತ, ಆದ್ರೆ ಇದರಿಂದ ನೋಡಿ ನಾವು ಕಲಿಯುವಂತಹ ವಿಷಯ ಸಾಕಷ್ಟು ಇರುವಂತಹ ಜೀವಿ, ಅದೇನೆ ಇರುವೆಗಳು. ಇರುವೆಗಳ ಬಗ್ಗೆ ಮಾತನಾಡ್ತಿದ್ವಿ. ಇರುವೆಗಳು ಗಾತ್ರದಲ್ಲಿ ಚಿಕ್ಕದಾಗಿರಬಹುದು, ಆದ್ರೆ ಅವುಗಳ ಪ್ರಪಂಚ, ಇನ್ನು ಜೀವನ ಶೈಲಿ ಮಾತ್ರ ನಿಜಕ್ಕೂ ಎಲ್ಲರಿಗೂ ಅಚ್ಚರಿ ಮೂಡಿಸುವಂಥದ್ದು. ಜಗತ್ತಿನಾದ್ಯಂತ ಸುಮಾರು 12,000 ಹೆಚ್ಚು ಇರುವೆಗಳ ಪ್ರಭೇದಗಳಿವೆ. ಇರುವೆ ಹೌದಾ, ಅಷ್ಟೊಂದು ಇದೆಯಾ ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ಅಷ್ಟೊಂದು ಪ್ರಭೇದಗಳಿದೆ. ಇರುವೆಗಳ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದ್ರೆ, ಇರುವೆಗಳು ಅಪ್ರತಿಮ ದೈಹಿಕ ಸಾಮರ್ಥ್ಯವನ್ನ ಹೊಂದಿದೆ. ಹೌದು, ಇರುವೆಗಳು ತಮ್ಮ ದೇಹದ ತೂಕಕ್ಕಿಂತ 20-50 ಪಟ್ಟು ಹೆಚ್ಚು ತೂಕವನ್ನು ಹೊತ್ತೊಯ್ಯಬಲ್ಲದು. ಒಂದು ವೇಳೆ ಮನುಷ್ಯನಿಗೆ ಈ ಸಾಮರ್ಥ್ಯ ಇದ್ದಿದ್ರೆ ಆತ ಒಂದು ಕಾರನ್ನ ಸುಲಭವಾಗಿ ಎತ್ತಿ ಹಿಡಿಬಹುದಿತ್ತು. ಅಷ್ಟು ಸಾಮರ್ಥ್ಯ ಬೇಕಾಗಿತ್ತು ಮನುಷ್ಯನಿಗೆ. ಆದ್ರೆ ಇರುವೆಗೇನಿಲ್ಲ, ತಾನು ಇರೋದು ಪುಟಾಣಿ ಆದ್ರೂ ಕೂಡ ತನ್ನ ದೇಹಕ್ಕಿಂತ 20-50 ಪಟ್ಟು ಹೆಚ್ಚು ತೂಕವನ್ನ ಹೊತ್ತೊಯ್ಯಬಲ್ಲ ಶಕ್ತಿಯನ್ನ ಸಾಮರ್ಥ್ಯವನ್ನ ಈ ಇರುವೆಗಳು ಹೊಂದಿರುವಂತದ್ದು. ಇನ್ನು ನಾನಾಗ್ಲೇ ನಿಮಗೆ ಹೇಳಿದೆ, ಇರುವೆಗಳಿಗೆ ಕಿವಿ ಹಾಗೆ ಶ್ವಾಸಕೋಶಗಳು ಇರೋದಿಲ್ಲ ಅಂತ. ಬಟ್ ನೆಲದ ಕಂಪನಿಗಳ ಮೂಲಕ ಶಬ್ದವನ್ನ ಗ್ರಹಿಸುತ್ತೆ. ಇದು ಒಂದ್ ರೀತಿ ಇಂಟೆಲಿಜೆಂಟ್ ಜೀವಿ ಅಂತ ಕೂಡ ಹೇಳಬಹುದು. ಇನ್ನು ಇರುವೆಗಳು ಮಾತನಾಡೋಕೆ ಸಾಧ್ಯವಿಲ್ಲದಿದ್ರೂ ಕೂಡ ಅವುಗಳ ನಡುವೆ ಅತ್ಯುತ್ತಮ ಸಂವಹನ ವ್ಯವಸ್ಥೆ ಇರುತ್ತೆ. ಅವು ಫೆರಮೋನ್ಸ್ ಅನ್ನೋ ರಾಸಾಯನಿಕವನ್ನ ಬಿಡುಗಡೆ ಮಾಡೋ ಮೂಲಕ ಪರಸ್ಪರ ಸಂವಹನವನ್ನ ನಡೆಸುತ್ತೆ. ಆಹಾರ ಸಿಕ್ಕಾಗ ಆ ಜಾಗದಿಂದ ಗೂಡಿನವರೆಗೆ ಈ ರಾಸಾಯನಿಕದ ರಸ್ತೆಯನ್ನ ನಿರ್ಮಿಸುತ್ತೆ. ಇದನ್ನ ಹಿಂಬಾಲಿಸ್ಕೊಂಡೇನೆ ಉಳಿದಿರುವಂತಹ ಇರುವೆಗಳು ಸಾಲಾಗಿ ಹೋಗುತ್ತೆ. ಅದಕ್ಕಾಗಿ ಮೊದಲು ಹೋಗುವಂತಹ ಇರುವೆಗಳ ಹಿಂದೆ ಅಷ್ಟೊಂದು ಇರುವೆಗಳು ಸಾಲಾಗಿ ಬರುವಂತದ್ದು. ಇನ್ನು ಇರುವೆಗಳ ಗೂಡಿನಲ್ಲಿ ಅತ್ಯಂತ ವ್ಯವಸ್ಥಿತವಾದಂತಹ ಶ್ರಮ ವಿಭಜನೆ ಇರುತ್ತೆ. ಯಾಕಪ್ಪ ಅಂದ್ರೆ ರಾಣಿ ಇರುವೆ ಅಂದ್ರೆ ಕ್ವೀನ್ ಆಂಟ್ ಅಂತ ನಾವ್ ಏನ್ ಕರಿತೀವಿ, ಇದು ಗೂಡಿನಲ್ಲೇನೆ ಅತ್ಯಂತ ದೊಡ್ಡದಾಗಿರುತ್ತೆ. ಇನ್ನು ಕೇವಲ ಮೊಟ್ಟೆ ಇಡೋ ಕೆಲಸ ಮಾಡುತ್ತೆ. ಇದರ ಆಯಸ್ಸು ಸುಮಾರು 30 ಕೂಡ ಇರಬಹುದು. ಈ ರಾಣಿ ಇರುವೆ ಅಲ್ದಲೆ ಕೆಲಸಗಾರ ಇರುವೆಗಳಿರುತ್ತೆ. ಇವೆಲ್ಲವೂ ಹೆಣ್ಣು ಇರುವೆಗಳೇ. ಆಹಾರ ಹುಡುಕೋದು, ಗೂಡು ಕಟ್ಟೋದು, ಜೊತೆಗೆ ಮರಿಗಳ ಆರೈಕೆ ಮಾಡೋದು ಇವುಗಳ ಮುಖ್ಯ ಕೆಲಸ ಕೂಡ ಹೌದು. ಹಾಗಿದ್ರೆ ಹೆಣ್ಣು ಇರುವೆನೆ ಇಷ್ಟೊಂದೆಲ್ಲ ಮಾಡುತ್ತೆ ಅನ್ನುವಾಗ ಗಂಡು ಇರುವೆ ಏನ್ ಮಾಡಬಹುದು ಅಂತ ಪ್ರಶ್ನೆ ಕೇಳ್ತಿದ್ದೀರಾ? ಉತ್ತರ ಕೊಡ್ತೀನಿ. ಗಂಡು ಇರುವೆಗಳು ಇವುಗಳ ಆಯಸ್ಸು ಕಡಿಮೆ ಆಯ್ತಾ, ರಾಣಿ ಇರುವೆಯೊಂದಿಗೆ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಪಾಲ್ಗೊಂಡು ನಂತರ ಇವು ಸಾಯುತ್ತೆ. ಸೊ ಹಾಗಾಗಿ ಇವುಗಳು ಹೆಚ್ಚಿಗೆ ಕೆಲಸ ಮಾಡೋದಿಲ್ಲ. ಗೂಡು ಕಟ್ಟೋದಾಗಿರ್ಬೋದಿತ್ತು, ಮರಿಯನ್ನ ಪೋಷಿಸೋದಾಗಿರ್ಬೋದು, ಎಲ್ಲವೂ ಕೂಡ ಹೆಣ್ಣು ಇರುವೆಗಳೇ ಹೆಚ್ಚಾಗಿ ಮಾಡುವಂಥದ್ದು. ಕೇಳುಗರೆ, ಭೂಮಿ ಮೇಲಿರುವಂತಹ ಎಲ್ಲಾ ಇರುವೆಗಳು ಒಟ್ಟು ತೂಕ ಭೂಮಿಯ ಮೇಲಿನ ಒಟ್ಟು ಮನುಷ್ಯರ ತೂಕಕ್ಕೆ ಸರಿ ಸಮನಾಗಿದೆ ಅಥವಾ ಅದಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಅಂದ್ರೆ ಈ ಭೂಮಿ ಮೇಲೆ ಮನುಷ್ಯರು ಎಷ್ಟಿದಾರೋ ಅಷ್ಟೇ ಪ್ರಮಾಣದಲ್ಲಿ ಇರುವೆಗಳು ಕೂಡ ಇದೆ ಅಂತ ಅರ್ಥ. ಇನ್ನು ಇರುವೆಗಳು ಯುದ್ಧ ಮಾಡುತ್ತೆ, ಗುಲಾಮರನ್ನಾಗಿ ಇಟ್ಕೊಳ್ಳುತ್ತೆ. ಏನ್ ಗೊತ್ತಾ ಕೇಳಿದ್ರೆ, ಕೆಲವು ಇರುವೆಯ ಪ್ರಭೇದಗಳು ಬೇರೆ ಇರುವೆಗಳ ಗೂಡಿನ ಮೇಲೆ ದಾಳಿ ಮಾಡಿ ಅಲ್ಲಿನ ಮೊಟ್ಟೆಗಳನ್ನ ಕದ್ದು ತರುತ್ತೆ. ಆ ಮೊಟ್ಟೆಗಳಿಂದ ಹೊರಬರುವಂತ ಇರುವೆಗಳನ್ನ ತಮ್ಮ ಗೂಡಿನಲ್ಲಿ ಗುಲಾಮರಂತೆ ಕೆಲಸಕ್ಕೆ ಬಳಸ್ಕೊಳ್ಳುತ್ತೆ. ಅರೆ, ಇದೊಂದ್ ರೀತಿ ವಿಶೇಷವಾಗಿದೆ ಅಲ್ವಾ? ಹೌದು. ಹಾಗೆ ಕೆಲವು ಇರುವೆಗಳು ಎಲೆಗಳನ್ನ ಕತ್ತರಿಸಿ ಗೂಡಿಗೆ ತಂದು ಅವು ಕೊಳೆಯುವಂತೆ ಮಾಡಿ ಅದರಲ್ಲಿ ಒಂದು ವಿಶೇಷ ರೀತಿಯ ಶಿಲೀಂಧ್ರ ಅಂದ್ರೆ ಫಂಗಸ್ ಅನ್ನ ಬೆಳೆಸುತ್ತೆ. ಇದೇ ಅವುಗಳ ಮುಖ್ಯ ಆಹಾರ ಕೂಡ ಹೌದು. ಅಂದ್ರೆ ಇವು ಪ್ರಕೃತಿಯ ಮೊದಲ ರೈತರ್ ಕೂಡ ಹೌದು. ಹಾಗಿದ್ರೆ ಕೇಳುಗರೆ, ಪ್ರಕೃತಿಯ ಈ ಪುಟಾಣಿ ಜೀವಿಗಳಿಂದ ನಾವು ಏನನ್ನೆಲ್ಲ ಕಲಿಬಹುದು, ಜೊತೆಗೆ ಇದರ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ

ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದಲ್ಲಿ ನಾವೆಲ್ಲರೂ ಕಾಣಬಹುದಾದಂತಹ, ಎಲ್ರಿಗೂ ಚಿರಪರಿಚಿತ ಇರುವಂತಹ ಒಂದು ಜೀವಿ, ಅದೇ ಶಿಸ್ತಿನ ಸಿಪಾಯಿ ಅಂತಾನೆ ಫೇಮಸ್ ಆಗಿರುವಂತಹ ಜೀವಿ, ಇರುವೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಕೇಳುಗರೆ, ಇರುವೆಗಳ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ವಿಷಯಗಳಿದೆ. ಏನ್ ಗೊತ್ತಾ, 47 ಮಿಲಿಯನ್ ವರ್ಷಗಳ ಹಿಂದೆ ಅಮೆರಿಕದ ವ್ಯೂಮಿಂಗ್ ರಾಜ್ಯದಲ್ಲಿ ಬೃಹತ್ ಮಾಂಸಾಹಾರಿ ಇರುವೆಗಳು ಇತ್ತು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಈ ಗ್ರಹದಲ್ಲಿ ಡೈನೋಸರ್ಸ್ಗಳು ಅಳಿವಿನಂಚಿನಲ್ಲಿದ್ರು, ಅವರೊಂದಿಗೆ ವಾಸಿಸುತ್ತಿದ್ದಂತಹ ಇರುವೆ ಪ್ರಭೇದಗಳು ಇನ್ನೂ ಉಳಿದುಕೊಂಡಿದೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಇರುವೆಗಳು ಸುಮಾರು 130 ಮಿಲಿಯನ್ ವರ್ಷಗಳ ಇತಿಹಾಸವನ್ನ ಹೊಂದಿದೆ ಅಂತ ಹೇಳಿ ಅಂದಾಜಿಸಲಾಗುತ್ತೆ. ಅದರಲ್ಲೂ ಹೆಲ್ ಇರುವೆ ಅಂತ ಕರೆಯಲ್ಪಡುವಂತಹ ಇರುವೆ ಮಾದರಿಯನ್ನ ಮ್ಯಾನ್ಮಾರ್ನಲ್ಲಿ 99 ಮಿಲಿಯನ್ ವರ್ಷಗಳ ಹಿಂದೆ ಕಂಡುಹಿಡಿಯಲಾಯಿತು. ಅದೇ ಕ್ರಮದಲ್ಲಿ ಹಾಂಗ್ಕಾಂಗ್ ವಿಶ್ವವಿದ್ಯಾಲಯ ಜೊತೆಗೆ ಜರ್ಮನಿಯ ಉರ್ಜ್ಬರ್ಗ್ಗಳ ಜೂಲಿಯಸ್ ಮ್ಯಾಕ್ಸಿಮಿಲಿಯನ್ ವಿಶ್ವವಿದ್ಯಾಲಯದ ಸಂಶೋಧಕರು ಭೂಮಿಯಲ್ಲಿರುವಂತಹ ಇರುವೆಗಳ ಸಂಖ್ಯೆಯನ್ನ ಅಧ್ಯಯನ ಕೂಡ ಮಾಡಿರುವಂಥದ್ದು. ಜಗತ್ತಿನಲ್ಲಿ 12,000 to 15,000 ಜಾತಿಯ ಇರುವೆಗಳಿವೆ ಅಂತ ಹೇಳಿ ವಿಜ್ಞಾನಿಗಳೇ ಹೇಳ್ತಾರೆ. ಇರುವೆಗಳು ಕಾಡು ಪಕ್ಷಿಗಳು ಹಾಗೆ ಸಸ್ತನಿಗಳಿಗಿಂತ ಹೆಚ್ಚು ತೂಗುತ್ತೆ ಅಂತ ಹೇಳಲಾಗುತ್ತೆ. ಇದು ಮಾನವ ಜೀವರಾಶಿಯ ಸುಮಾರು 20% ಇರುವೆಗಳು ಕಣಜಗಳಿಂದ ವಿಕಸನಗೊಂಡಿದೆ ಅಂತ ಅನೇಕ ಸಂಶೋಧನೆ ತೋರಿಸಿದೆ. ಇನ್ನು 0.07 to 2 inches ಗಾತ್ರದಲ್ಲಿ ಇರುವೆಗಳು ಅಂಟಾರ್ಟಿಕಾ, ಐಲ್ಯಾಂಡ್ ಜೊತೆಗೆ ಗ್ರೀನ್ಲ್ಯಾಂಡ್ ಹೊರತುಪಡಿಸಿ ಪ್ರಪಂಚದ ಎಲ್ಲೆಡೆ ಕೂಡ ಕಂಡು ಬರುತ್ತೆ. ಗಂಡು ಕ್ಯಾರಿಮ್ಯಾಕ್ ಇರುವೆಗಳು ಇದರ ಜೀವಿತಾವಧಿ 3 ವರ್ಷಗಳಿಗಿಂತ ಕಡಿಮೆ, ಅಂದ್ರೆ ಜೇನುನೊಣಗಳಂತೆ ಇರುವೆಗಳಿಗೂ ರಾಣಿ ಇರುತ್ತೆ. ಫಲೀಕರಣದ ನಂತರ ರಾಣಿಯು ಲಕ್ಷಾಂತರ ಮೊಟ್ಟೆಗಳನ್ನ ಇಡುವಂಥದ್ದು. ನೋಡಿ, ಈ ರಾಣಿ ಜೇನು ಅಂತ ನಾವು ಕೇಳಿರ್ತೀವಲ್ಲ, ಅದೇ ತರ ಇರುವೆಯಲ್ಲೂ ಕೂಡ ರಾಣಿ ಇರುವೆ ಅಂತ ಇರುತ್ತೆ. ಅದು ಲಕ್ಷಾಂತರ ಇರುವೆಗಳಿಗೆ ಜನ್ಮ ನೀಡುತ್ತೆ. ಇನ್ನು ರಾಣಿ ಇರುವೆ ಎಷ್ಟು ವರ್ಷ ಬದುಕಬಲ್ಲದು ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಇದು ಹೆಚ್ಚು ವರ್ಷ ಬದುಕುತ್ತೆ, ಅಂದ್ರೆ ಸುಮಾರು 30 ವರ್ಷಗಳ ಕಾಲ ಬದುಕುವಂಥದ್ದು. ಮಾರಿಕೋಪಾ ಹಾರ್ವೆಸ್ಟರ್ ಇರುವೆ 12 ಜೇನುನೊಣಗಳನ್ನ ಒಟ್ಟಿಗೆ ಕುಟುಕುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ವಿಶ್ವದ ಅತ್ಯಂತ ವಿಷಕಾರಿ ಅಂತ ಕೂಡ ಪರಿಗಣಿಸಲಾಗಿದೆ. ಇನ್ನು ಇರುವೆಗಳು ಆಶ್ಚರ್ಯಕರವಾಗಿ 2 ಹೊಟ್ಟೆಗಳನ್ನ ಹೊಂದಿದೆ. ಒಂದನ್ನ ತನ್ನದೇ ಆದ ಆಹಾರವನ್ನ ಸೇವಿಸೋಕೆ ಬಳಸತ್ತೆ, ಮತ್ತೆ ಇನ್ನೊಂದು ಇತರ ಇರುವೆಗಳಿಗೆ ಆಹಾರವನ್ನ ನೀಡೋಕೆ ಬಳಸ್ಕೊಳ್ಳುತ್ತೆ. ಇದು ವಿಭಿನ್ನವಾಗಿದೆ ಅಲ್ವಾ? ಹೌದು, ನಮ್ಗೆಲ್ಲ ಒಂದೊಂದು ಹೊಟ್ಟೆ ಇದ್ರೆ ಹೆಚ್ಚು, ಆದ್ರೆ ಇರುವೆಗಳಿಗೆ 2 ಹೊಟ್ಟೆ ಇದೆಯಂತೆ. ಇರುವೆಗಳು ತಮ್ಮ ದೇಹದ ತೂಕಕ್ಕಿಂತ 20-50 times ತೂಕವನ್ನ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು 1 ವರ್ಷದಲ್ಲಿ 50 ಟನ್ ಮಣ್ಣನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸುತ್ತೆ, ಅಷ್ಟು ಸಾಮರ್ಥ್ಯ ಇದೆ. ನಿಸರ್ಗಕ್ಕೆ ಅನುಕೂಲ ಮಾಡಿಕೊಡುವಲ್ಲಿ ಎರೆಹುಳಿಗಳಿಗಿಂತಲೂ ಹೆಚ್ಚಿನ ಪ್ರಾಮುಖ್ಯತೆ ಇದಕ್ಕಿದೆ ಅಂತ ಹೇಳ್ತಾರೆ ಪರಿಸರ ತಜ್ಞರು. ಇದಲ್ಲದೆ ಇರುವೆಗಳ ಶ್ವಾಸಕೋಶಗಳು ಅಥವಾ ಸಾಮಾನ್ಯ ಉಸಿರಾಟದ ವ್ಯವಸ್ಥೆಯನ್ನ ಹೊಂದಿರೋದಿಲ್ಲ. ದೇಹದಲ್ಲಿ ರಂಧ್ರ ವ್ಯವಸ್ಥೆಯ ಮೂಲಕ ಉಸಿರಾಡುತ್ತೆ. ಉಸಿರಾಡೋದಕ್ಕಾಗಿ ದೇಹದ ರಂಧ್ರ ವ್ಯವಸ್ಥೆಯನ್ನು ಕೂಡ ಬಳಸುತ್ತೆ. ಅದಕ್ಕಾಗಿನೇ ಇವು 24 ಗಂಟೆಗಳ ಕಾಲ ನೀರಿನ ಅಡಿಯಲ್ಲಿ ಬದುಕಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇರುವೆಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ವಿಶೇಷ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ ನಾವು ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ.
2: ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿರುವಂತಹ ವಾಸ್ತುಶಿಲ್ಪ ಬಹುಶಃ ಬೇರೆಲ್ಲೂ ಕೂಡ ಬೇರೆ ಯಾವುದೇ ದೇಶದಲ್ಲಿ ಕೂಡ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ ಅಂತ ಹೇಳಬಹುದು. ಅಷ್ಟು ಅದ್ಭುತವಾಗಿರುವಂತಹ ವಾಸ್ತುಶಿಲ್ಪಗಳು ನಮ್ಮ ಭಾರತ ದೇಶದಲ್ಲಿ, ಭಾರತ ದೇಶದ ಅನೇಕ ದೇವಾಲಯಗಳಲ್ಲಿ ನಾವು ಕಾಣಬಹುದಾಗಿದೆ. ಅಂತಹ ದೇವಾಸ್ತುಶಿಲ್ಪವನ್ನು ಹೊಂದಿರುವಂತಹ ಅದ್ಭುತವಾಗಿರುವ ಸ್ಥಳಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನು ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದ ಮಧ್ಯಪ್ರದೇಶದ ಛತ್ತರ್ಪುರ್ ಜಿಲ್ಲೆಯಲ್ಲಿರುವ ಖಜೂರಾಹೋ ಎನ್ನುವಂತಹ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಖಜೂರಾಹೋ ತನ್ನ ಅದ್ಭುತ ವಾಸ್ತುಶಿಲ್ಪ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೆ ಪ್ರಸಿದ್ಧವಾಗಿದೆ. ಚಂದೇಲ ಅನ್ನುವಂತಹ ರಾಜರ ಕಾಲದಲ್ಲಿ ನಿರ್ಮಿಸಲಾದ ಈ ದೇವಾಲಯಗಳು

ಹಿಂದೂ ಧರ್ಮ ಮತ್ತು ಜೈನ ಧರ್ಮದ ಸೌಂದರ್ಯತೆಯನ್ನ ಸಾರುತ್ತೆ. ಇವುಗಳು ಜಾಗತಿಕವಾಗಿ ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣವೆಂದು ಮಾನ್ಯತೆಯನ್ನ ಪಡೆದಿದೆ. ಸೊ ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವ ವಾಸ್ತುಶಿಲ್ಪವನ್ನ ಹೊಂದಿರುವ, ಅದ್ಭುತವಾದ ಕೆತ್ತನೆಗಳನ್ನ ಹೊಂದಿರುವಂತಹ ಈ ಒಂದು ಇತಿಹಾಸ ಪ್ರಸಿದ್ಧ ಖಜುರಾಹೋ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರೋ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಅದ್ಭುತವಾಗಿರುವ ವಾಸ್ತುಶಿಲ್ಪ ಹಾಗೆ ಸೂಕ್ಷ್ಮ ಕೆತ್ತನೆಗಳನ್ನು ಹೊಂದಿರುವಂತಹ ಪ್ರಸಿದ್ಧ ತಾಣವಾದ ಖಜುರಾಹೋದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಕೂಡ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಮಧ್ಯಪ್ರದೇಶದಲ್ಲಿರುವ ಛತ್ತರ್ಪುರ ಜಿಲ್ಲೆಯಲ್ಲಿರುವ ಖಜುರಾಹೋ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಲ್ಲಿರುವಂತಹ ದೇವಾಲಯಗಳು ಶಿವ, ವಿಷ್ಣು ಮತ್ತೆ ಜೈನ ಪಿತಾಮಹರಿಗೆ ಮೀಸಲಾಗಿರುವಂತಹ ಶಿಲ್ಪ ಕಲೆಗಳಿಂದ ಕೂಡಿದೆ. ಖಜುರಾಹೋ ಅಥವಾ ಖರ್ಜೂರ ವಾಹಕ ಅಂತ ಕೂಡ ಇದನ್ನ ಕರೀತಾರೆ. ಇದು 9ರಿಂದ 11ನೇ ಶತಮಾನದವರೆಗೆ ಚಂಡೇಲ ರಾಜರ ರಾಜಧಾನಿಯಲ್ಲಿ ಒಂದಾಗಿತ್ತು. ಅವರು ಜೇಜಾಕಭುಕ್ತಿ ಎಂಬ ದೊಡ್ಡ ಸಾಮ್ರಾಜ್ಯವನ್ನ ಅಭಿವೃದ್ಧಿಪಡಿಸಿದರು. ಅವರ ಉತ್ತುಂಗದಲ್ಲಿ ಜೇಜಾಕಭುಕ್ತಿಯ ಐತಿಹಾಸಿಕ ಬುಂದೇಲ್ಖಂಡ್ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವ, ಈಗ ಮಧ್ಯಪ್ರದೇಶದ ರಾಜ್ಯವಾಗಿರುವ ಬಹುತೇಕ ಎಲ್ಲವನ್ನೂ ಒಳಗೊಂಡಿತ್ತು. ಮೂಲ ರಾಜಧಾನಿ ಸುಮಾರು 8 ಚದರ ಮೈಲಿ ವಿಸ್ತೀರ್ಣದಲ್ಲಿ ವಿಸ್ತರಿಸಿತು ಮತ್ತು ಸುಮಾರು 950ರಿಂದ 1050ರವರೆಗಿನ ಸತತ ಆಡಳಿತಗಾರರಿಂದ ನಿರ್ಮಿಸಲ್ಪಟ್ಟ ಸುಮಾರು 85 ದೇವಾಲಯಗಳನ್ನು ಒಳಗೊಂಡಿತ್ತು. 11ನೇ ಶತಮಾನದ ಉತ್ತರಾರ್ಧದಲ್ಲಿ ಅವ್ಯವಸ್ಥೆ ಮತ್ತು ಅವನತಿಯ ಅವಧಿಯಲ್ಲಿ ಚಂಡೇಲವು ಬೆಟ್ಟದ ಕೋಟೆಗಳಿಗೆ ಸ್ಥಳಾಂತರಗೊಂಡಿತ್ತು. ಖಜುರಾಹೋ 14ನೇ ಶತಮಾನದವರೆಗೆ ತನ್ನ ಧಾರ್ಮಿಕ ಮಹತ್ವವನ್ನು ಮುಂದುವರಿಸಿತು. ಇಲ್ಲಿ ಒಟ್ಟು 85 ಮೂಲ ದೇವಾಲಯಗಳಿದೆ. 22 ದೇವಾಲಯಗಳನ್ನ ಇನ್ನೂ ಕೂಡ ಸುರಕ್ಷಿತವಾಗಿ ಇರಿಸಲಾಗಿದೆ. ಹಾಗೆ ಇಲ್ಲಿ ಅದ್ಭುತವಾಗಿರುವಂತಹ ಪ್ರಮುಖ ದೇವಾಲಯಗಳು ಅಂತ ಹೇಳಿದ್ರೆ ಕಂದರಿಯ ಮಹಾದೇವ ದೇವಾಲಯ, ಲಕ್ಷ್ಮಣ ದೇವಾಲಯ, ಮಾತಂಗೇಶ್ವರ ದೇವಾಲಯ, ಪಾರ್ಶ್ವನಾಥ ದೇವಾಲಯ ಇಲ್ಲಿನ ಪ್ರಮುಖ ದೇವಾಲಯಗಳಾಗಿದೆ. ಸೊ ಹಾಗೆಯೇ ಇಲ್ಲಿಗೆ ನೀವು ಹೋಗ್ತೀರಾ, ಈ ಪ್ರಮುಖ ದೇವಾಲಯಗಳಿಗೆ ಹೋಗ್ಬೇಕು, ಹಾಗೆ ಇಲ್ಲಿನ ವಿಶೇಷತೆಗಳೇನು ಅದರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ,

0: ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಒಂದು ಅದ್ಭುತವಾಗಿರೋ ಸ್ಥಳದ ಬಗ್ಗೆ ಇವತ್ತು ಪರಿಚಯಿಸ್ತಾ ಇದೆ. ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದ ಐತಿಹಾಸಿಕ ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುವಂತಹ ಮಧ್ಯಪ್ರದೇಶದ ಛತ್ತರ್ಪುರ್ ಜಿಲ್ಲೆಯಲ್ಲಿರುವ ಖಜೂರಾಹೋ ಎನ್ನುವಂತಹ ಸ್ಥಳದ ಬಗ್ಗೆ ತಿಳಿಸ್ತಾ ಇದೆ. ಇನ್ನು ಖಜೂರಾಹೋದಲ್ಲಿ ನೋಡಲೇಬೇಕಾದಂತಹ ನಾಲ್ಕು ದೇವಾಲಯಗಳು, ಮುಖ್ಯ ನಾಲ್ಕು ದೇವಾಲಯಗಳ ಬಗ್ಗೆ ಹೇಳ್ತಾ ಇದೆ. ಒಂದು ಕಂದರಿಯ ಮಹಾದೇವ ದೇವಾಲಯ, ಲಕ್ಷ್ಮಣ ದೇವಾಲಯ, ಮಾತಂಗೇಶ್ವರ ದೇವಾಲಯ ಮತ್ತು ಪಾರ್ಶ್ವನಾಥ ದೇವಾಲಯದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಾದರೆ ಮೊದಲನೇದಾಗಿ ಕಂದರಿಯ ಮಹಾದೇವ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ಕಂದರಿಯ ಮಹಾದೇವ ದೇವಾಲಯವು ಮಧ್ಯಪ್ರದೇಶದ ಖಜೂರಾಹೋದಲ್ಲಿರುವಂತಹ ಅತ್ಯಂತ ದೊಡ್ಡ ಮತ್ತು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. 11ನೇ ಶತಮಾನದಲ್ಲಿ ಚಂದೇಲಾ ರಾಜವಂಶದ ರಾಜ ವಿದ್ಯಾಧರನಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದ್ದು, ತನ್ನ ಅದ್ಭುತ ವಾಸ್ತುಶಿಲ್ಪ ಮತ್ತು ಶಿಲ್ಪ ಕಲೆಗೆ ಜಗತ್ಪ್ರಸಿದ್ಧವಾಗಿದೆ. ಹಾಗೆ ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಉತ್ತರ ಭಾರತದ ನಾಗರ ಶೈಲಿಯ ಅತ್ಯುತ್ತಮ ಉದಾಹರಣೆಯಾಗಿದೆ. ದೇವಾಲಯದ ಮುಖ್ಯ ಶಿಖರವು ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನು ಪ್ರತಿನಿಧಿಸುತ್ತದೆ. ಇನ್ನು ಇದು ನೆಲದಿಂದ ಸುಮಾರು 31 ಮೀಟರ್ ಎತ್ತರವಿದ್ದು ಸುಮಾರು 6,500 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ. ದೇವಾಲಯದ ಒಳ ಮತ್ತು ಹೊರಗೋಡೆಗಳು ಸುಮಾರು 800ಕ್ಕೂ ಹೆಚ್ಚು ಸಂಕೀರ್ಣವಾದ ಶಿಲ್ಪಗಳಿಂದ ಅಲಂಕೃತಗೊಂಡಿವೆ. ಇದರಲ್ಲಿ ದೇವತೆಗಳು, ಅಪ್ಸರೆಯರು ಮತ್ತು ಜೀವನದ ವಿವಿಧ ಆಯಾಮಗಳನ್ನು ಬಿಂಬಿಸುವ ಕಲಾಕೃತಿಗಳು ಇದೆ. ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಖಜೂರಾಹೋ ಸ್ಮಾರಕಗಳ ಸಮೂಹದ ಪಶ್ಚಿಮ ಭಾಗದಲ್ಲಿದೆ. ಹಾಗೆ ನೀವು ಭೇಟಿ ನೀಡಲೇಬೇಕಾದಂತಹ ಇನ್ನೊಂದು ಸ್ಥಳ, ಇನ್ನೊಂದು ದೇವಾಲಯ ಅಂತ ಹೇಳಿದ್ರೆ ಲಕ್ಷ್ಮಣ ದೇವಾಲಯ. ಖಜೂರಾಹೋದಲ್ಲಿರುವ ಲಕ್ಷ್ಮಣ ದೇವಾಲಯವು 11ನೇ ಶತಮಾನದ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. ಚಂದೇಲಾ ರಾಜ ಯಶೋವರ್ಮನ್ ನಿರ್ಮಿಸಿದ ಈ ದೇವಾಲಯವು ವೈಕುಂಠದ ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ದೇವಾಲಯವಾಗಿದೆ. ತನ್ನ ಸುಂದರವಾದ ಶಿಲ್ಪಕಲೆಗಳಿಗೆ ಮತ್ತು ಯುನೆಸ್ಕೋ ವಿಶ್ವ ತಾಣವಾದ ಖಜೂರಾಹೋ ಸ್ಮಾರಕಗಳ ಭಾಗವಾಗಿ ವಿಶ್ವವಿಖ್ಯಾತವಾಗಿದೆ. ಇದು ಪಂಚಾಯತನ ಶೈಲಿಯ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದ್ದು, ಪ್ರವೇಶ ಮಂಟಪ, ಮಹಾಮಂಟಪ ಮತ್ತು ಗರ್ಭಗುಡಿಯನ್ನು ಒಳಗೊಂಡಿದೆ. ದೇವಾಲಯದ ಹೊರಗೋಡೆಗಳು ಮತ್ತು ಒಳಾಂಗಣವು ಹಿಂದೂ ಪುರಾಣಗಳ ದೇವತೆಗಳು, ಅಪ್ಸರೆಯರು, ಸಂಗೀತಗಾರರು ಮತ್ತು ಕಾಮಸೂತ್ರ ಶಿಲ್ಪಗಳನ್ನು ಒಳಗೊಂಡಂತೆ ಲಕ್ಷಾಂತರ ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕೃತಗೊಂಡಿದೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಐತಿಹಾಸಿಕ ದೇವಾಲಯಗಳನ್ನು ನೋಡಿದ್ರೆ ಕೂಡ ಅಲ್ಲಿ ಅಪ್ಸರೆಯರ ಕೆತ್ತನೆಗಳನ್ನು ನೋಡಬಹುದು, ದೇವತೆಗಳು, ಸಂಗೀತಗಾರರ ಕೆತ್ತನೆಗಳನ್ನು ನಾವು ಹೆಚ್ಚಾಗಿ ನೋಡಬಹುದು ಅಂತಲೇ ಹೇಳಬಹುದು. ಹಾಗೆ ಅದೇ ರೀತಿಯಾಗಿ ಇಲ್ಲಿಗೆ ಹೋದಾಗ ನೋಡಲೇಬೇಕಾದ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಮಾತಂಗೇಶ್ವರ ದೇವಾಲಯ. ಮಾತಂಗೇಶ್ವರ ದೇವಾಲಯವು ಮಧ್ಯಪ್ರದೇಶದ ಖಜೂರಾಹದಲ್ಲಿರುವಂತಹ ಶಿವನಿಗೆ ಸಮರ್ಪಿತವಾದ ಐತಿಹಾಸಿಕ ಪವಿತ್ರ ಹಿಂದೂ ದೇವಾಲಯವಾಗಿದೆ. ಆಗ್ಲೇ ನಾನು ಹೇಳ್ತಾ ಇದ್ದೆ, ಇಲ್ಲಿರುವ ಎಲ್ಲಾ ದೇವಾಲಯಗಳು ಕೂಡ ಹಿಂದೂ ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯಗಳಾಗಿದೆ ಅಂತ ಹೇಳಿ. ಇದು ಚಂದೇಲಾ ರಾಜರ ಕಾಲದ ರಚನೆಯಾಗಿದ್ದು ಇಂದಿಗೂ ಕೂಡ ತುಂಬಾನೇ ಅದ್ಭುತವಾಗಿ ಇದೆ. ಹಾಗೆ ಇಲ್ಲಿ ಪ್ರತಿದಿನ ಕೂಡ ಪೂಜೆ ಆರಾಧನೆಗಳು ನಡೆಯುವುದನ್ನ ನೋಡಬಹುದಾಗಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ಉತ್ತರ ಭಾರತದ ಅತಿದೊಡ್ಡ ಶಿವಲಿಂಗಗಳಲ್ಲಿ ಒಂದಾದ ಸುಮಾರು 8.5 ಅಡಿ ಎತ್ತರದ ಬೃಹತ್ ಶಿವಲಿಂಗ ಇದೆ. ಈ ಶಿವಲಿಂಗವು ಪ್ರತಿ ವರ್ಷ ಪವಾಡ ಸದೃಶವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಯುತ್ತೆ ಅನ್ನುವಂತಹ ದೊಡ್ಡ ನಂಬಿಕೆ ಇಲ್ಲಿನ ಭಕ್ತಾದಿಗಳಲ್ಲಿದೆ. ಹಾಗೆಯೇ ಇಲ್ಲಿ ಪ್ರತಿದಿನ ಬೆಳಗ್ಗೆ 5 ರಿಂದ 9 ಗಂಟೆವರೆಗೆ ದೇವಾಲಯವು ತೆರೆದಿರುತ್ತೆ. ಸೊ ಹಾಗಾಗಿ ನೀವು ಈ ದೇವಾಲಯಕ್ಕೆ ಹೋಗಬೇಕು, ಮಾತಂಗೇಶ್ವರ ದೇವಾಲಯಕ್ಕೆ ಹೋಗಬೇಕು ಅಂದರೆ ಸಮಯವನ್ನು ನೋಡಿಕೊಂಡು ಹೋಗೋದು ತುಂಬ ಮುಖ್ಯವಾಗುತ್ತೆ. ಇನ್ನು ಪಾರ್ಶ್ವನಾಥ ದೇವಾಲಯ. ಪಾರ್ಶ್ವನಾಥ ದೇವಾಲಯ ಹೆಸರೇ ಹೇಳೋ ಹಾಗೆ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟ, ಜೈನರಿಗೆ ಸಂಬಂಧಪಟ್ಟಂತಹ ದೇವಾಲಯವಾಗಿದೆ. ಜೈನ ಧರ್ಮದ 23ನೇ ತೀರ್ಥಂಕರರಾದ ಭಗವಾನ್ ಪಾರ್ಶ್ವನಾಥರಿಗೆ ಸಮರ್ಪಿತವಾದ ಪಾರ್ಶ್ವನಾಥ ದೇವಾಲಯಗಳು ಭಾರತದಾದ್ಯಂತ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರಗಳಾಗಿದೆ. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಮುಖ ದೇವಾಲಯಗಳ ವಿವರಗಳು ಈ ರೀತಿಯಾಗಿದೆ. ಜೈನ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯಗಳನ್ನ ಸಾಮಾನ್ಯವಾಗಿ ನಾವು ಹಳೆಬೀಡಲ್ಲಿ ನೋಡಬಹುದು. ಹಾಗೆ ಅಲ್ಲೇ ಹೇಳಿದ ಹಾಗೆ ಖಜೂರಾಹೋ ಪಾರ್ಶ್ವನಾಥ ದೇವಾಲಯ ಮಧ್ಯಪ್ರದೇಶದಲ್ಲಿರುವಂತಹದ್ದು. ಹಾಗೆ ಕರ್ನಾಟಕದಲ್ಲಿ ಹೊರನಾಡಿನಲ್ಲಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನಲ್ಲಿ ಕೂಡ ಒಂದು ಪಾರ್ಶ್ವನಾಥ ಸ್ವಾಮಿ ದೇವಾಲಯ ಇದೆ. ಹಾಗೆ ಹೊಂಬುಜ ಪಾರ್ಶ್ವನಾಥ ದೇವಾಲಯ ಇದು ಕೂಡ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹದ್ದು. ಹಾಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಪಾರ್ಶ್ವನಾಥ ದೇವಾಲಯ, ಇಲ್ಲಿ ಕೂಡ ಒಂದು ಪಾರ್ಶ್ವನಾಥ ದೇವಾಲಯ ಇರುವಂತಹದ್ದು. ಹಾಗೆ ಈಗ ಸದ್ಯಕ್ಕೆ ಖಜೋರಾಹುದಲ್ಲಿರುವಂತಹ ಪಾರ್ಶ್ವನಾಥ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಖಜೋರಾಹುದ ಪೂರ್ವ ಭಾಗದಲ್ಲಿ ಈ ದೇವಾಲಯ ಇದೆ. 10ನೇ ಶತಮಾನದಲ್ಲಿ ಚಂಡೀಲಾ ರಾಜರ ಕಾಲದಲ್ಲಿ ನಿರ್ಮಿಸಲಾದ ಈ ಪ್ರದೇಶದ ಅತಿ ದೊಡ್ಡ ಮತ್ತು ಸುಂದರವಾದ ಸಂರಕ್ಷಿಸಲ್ಪಟ್ಟ ಜೈನ ದೇವಾಲಯವಾಗಿದೆ ಇದು. ಸೊ ಇದಿಷ್ಟು ಕೂಡ ಖಜೋರಾಹುದಲ್ಲಿರುವಂತಹ ಪ್ರಮುಖ ದೇವಾಲಯಗಳಾಗಿದೆ, ಹಾಗೆ ಪ್ರಮುಖ ವಾಸ್ತುಶಿಲ್ಪವನ್ನ ಹೊಂದಿರುವಂತಹ ದೇವಾಲಯಗಳು ಇದಾಗಿದೆ. ನೀವು ಕೂಡ ಏನಾದರೂ ಮಧ್ಯಪ್ರದೇಶಕ್ಕೆ ಹೋಗ್ತಾ ಇದ್ರೆ, ಇಲ್ಲಿನ ಪ್ರವಾಸಿ ತಾಣಗಳಿಗೆ ನೀವು ಹೋಗಬೇಕು ಅಂತ ನೀವೇನಾದರೂ ಅನ್ಕೊಳ್ತಾ ಇದ್ರೆ, ಖಂಡಿತವಾಗ್ಲೂ ಈ ಎಲ್ಲ ಸ್ಥಳಗಳಿಗೆ ಮಿಸ್ ಮಾಡದೆ ಹೋಗಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686927962796 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
0: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
0: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
0: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30ಕ್ಕೆ ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ RJ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
7: ಹೌದು, ಇದು ಶಿವಮೊಗ್ಗದ ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ಪೆನ್ನು ಮತ್ತು ಪೆನ್ಸಿಲ್ ನಡುವಿನ ವ್ಯತ್ಯಾಸ ಗೊತ್ತಾ? ಇವೆರಡು ಕೇವಲ ಬರೆಯುವ ಸಾಧನಗಳ ಬದಲಾವಣೆಯಲ್ಲ, ಬಾಲ್ಯ ಮತ್ತು ದೊಡ್ಡವರಾಗುವ ಹಂತದ ನಡುವಿನ ದೊಡ್ಡ ವ್ಯತ್ಯಾಸ. ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ಬರೀಲಿಕ್ಕೆ ಭಯ ಪಡ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ, ನಮಗೆ ಗೊತ್ತಿತ್ತು ತಪ್ಪು ಮಾಡಿದ್ರೆ ಅಳಿಸೋಕೆ ಎರೇಸರ್ ಇರ್ತಾ ಇತ್ತು ಅಂತ, ಅಂದರೆ ರಬ್ಬರ್ ಇರ್ತಾ ಇತ್ತು ಅಂತ. ಆ ಬಾಲ್ಯದಲ್ಲಿ ಆಗ್ತಾ ಇದ್ದಂತಹ ತಪ್ಪುಗಳನ್ನು ಗಂಭೀರವಾಗಿ ನಾವು ತೆಗೆದುಕೊಳ್ತಾ ಇರಲಿಲ್ಲ. ಹೇಗೋ ಪೆನ್ಸಿಲಲ್ಲಿ ಬರೆಯೋದಲ್ವಾ, ತಪ್ಪಾದರೆ ರಬ್ಬರ್ ಇದ್ದೇ ಇದೆ, ಆರಾಮಾಗಿ ರಬ್ ಮಾಡಿ ಮತ್ತೆ ಹೊಸದಾಗಿ ಬರಿಬೋದು ಅನ್ನುವಂತಹ ನಂಬಿಕೆ. ಆ ಕಾರಣಕ್ಕೆ ಅಲ್ಲಿ ಎಷ್ಟೇ ಮಿಸ್ಟೇಕ್ ಆದರೂ, ತಪ್ಪುಗಳಾದರೂ ಅದನ್ನು ಸೀರಿಯಸ್ ಆಗಿ ನಾವು ತೆಗೆದುಕೊಳ್ತಾ ಇರಲಿಲ್ಲ. ರಬ್ ಮಾಡೋದು ಮತ್ತು ಬರೆಯೋದು ಮಾಡ್ತಾ ಇದ್ವಿ. ಆದರೆ ಸ್ನೇಹಿತರೆ, ಬೆಳೀತಾ ಬೆಳೀತಾ ಹೋದಂತೆ ನಮ್ಮ ಕೈಗೆ ಪೆನ್ ಬರುತ್ತೆ ಅಲ್ವಾ? ಆ ಪೆನ್ನಲ್ಲಿ ಒಮ್ಮೆ ಬರೆದದ್ದನ್ನು ಅಳಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದನ್ನು ಸರಿಪಡಿಸ್ಲಿಕ್ಕೆ ಹೋದರೆ ಅದು ಮತ್ತಷ್ಟು ಗೀಚಿದಂತೆ ಕಾಣುತ್ತೆ, ಚೆನ್ನಾಗಿ ಕಾಣಿಸೋದು ಇಲ್ಲ, ಹಾಗೆ ಸುಂದರವಾಗಿ ಕಾಣೋದಿಲ್ಲ ಕೂಡ. ಆದರೆ ಸ್ನೇಹಿತರೆ, ಈ ಪೆನ್ಸಿಲ್ಗೆ ತಪ್ಪು ತಿದ್ದಲಿಕ್ಕೆ ಒಂದು ಸಂಗಾತಿ ಅಂತ ಇರ್ತಾ ಇತ್ತು ಅಲ್ವಾ? ಅದೇ ರಬ್ಬರು. ಆದರೆ ಪೆನ್ ಮಾತ್ರ ಒಂಟಿ. ಈ ಪೆನ್ನಿನ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇವೆ. ಅಂದರೆ ಈ ಪೆನ್ನಿನ ಮೇಲೆ ದೊಡ್ಡವರಾಗುವ ಜವಾಬ್ದಾರಿಯಿಂದ ಹಿಡಿದು ಸಂಬಂಧಗಳನ್ನು ಉಳಿಸುವ ಭಾರವಿದೆ ಕೂಡ. ಅದರೊಟ್ಟಿಗೆ ಕೆರಿಯರ್ ಕಟ್ಟುವ ಆತಂಕವಿದೆ. ಇವೆಲ್ಲವುದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ತಪ್ಪು ಮಾಡಬಾರ್ದು ಅನ್ನುವ ಅತ್ಯಂತ ದೊಡ್ಡದಾದ ಹೊರೆ ಇದೆ. ಆ ಕಾರಣಕ್ಕೆ ಆ ಪೆನ್ನು ತಪ್ಪು ಮಾಡಲಿಕ್ಕೆ ಹೆದರ್ತಾ ಹೋಗುತ್ತೆ ಅಲ್ವಾ ಸ್ನೇಹಿತರೆ? ಹಾಗೆ ಸ್ನೇಹಿತರೆ, ನಮಗೆಲ್ಲ ನೆನಪಿರಬೇಕು, ಜೀವನದಲ್ಲಿ ತಪ್ಪುಗಳಾಗ್ತವೆ, ತಿದ್ದುಕೊಂಡು ಸಾಗೋದು ಜೀವನದ ನಿಜವಾದ ಬಣ್ಣ ಅಲ್ವಾ? ಈ ಮಾತಿನೊಂದಿಗೆ, ಈ ವಿಷಯದೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಈ ದಿನ ವಿಶೇಷವಾಗಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ದೀಪಶ್ರೀ ಎಸ್ ರವರು ವಿಶೇಷವಾಗಿರುವಂತಹ ಕತೆಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜೊತೆಗೆ ಕತೆಗಳನ್ನ ಕೂಡ ಬರೀತಾರೆ, ಹಾಗೆ ಹವ್ಯಾಸವನ್ನು ಕೂಡ ಮಾಡಿಕೊಂಡಿದ್ದಾರೆ ಬರವಣಿಗೆಯಲ್ಲಿ. ಸೊ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ದೀಪಶ್ರೀ ಎಸ್ ರವರು ರಾಮನ ಪ್ರಾಣ ಉಳಿಸಿದ ಭೀಮ ಅನ್ನುವಂಥ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ರೀನಾಳ ಪ್ರತಿಜ್ಞೆ ಅನ್ನುವಂಥ ಕಥೆಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಆ ಎರಡು ಕತೆಗಳನ್ನು ದೀಪಶ್ರೀ ಎಸ್ ಕೂಡ್ಲಿಗಿ ಅವರಿಂದ ತಿಳಿತಾ ಹೋಗೋಣ. ಆ ಕತೆಗಳನ್ನು ದೀಪಶ್ರೀ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ, ಕೇಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಹವ್ಯಾಸಿ ಬರಹಗಾರರು ಆದಂತಹ ದೀಪಶ್ರೀ ಎಸ್ ಮೇಡಮ್ ಅವರಿದ್ದಾರೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ರಾಮನ ಪ್ರಾಣ ಉಳಿಸಿದ ಭೀಮ ಮತ್ತು ರೀನಾಳ ಪ್ರತಿಜ್ಞೆ ಅನ್ನುವಂತಹ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ದೀಪಶ್ರೀ ಮೇಡಮ್ ಅವರಿಂದ ರಾಮನ ಪ್ರಾಣ ಉಳಿಸಿದ ಭೀಮ ಅನ್ನುವಂತಹ ಕಥೆಯನ್ನು ಕೇಳೋಣ. ಮೇಡಮ್ ನಮಸ್ತೆ.
3: ನಮಸ್ಕಾರ. ಕಥೆಯ ಹೆಸರು ರಾಮನ ಪ್ರಾಣ ಉಳಿಸಿದ ಭೀಮ. ದೀಪಶ್ರೀ ಎಸ್ ಕೂಡ್ಲಿಗಿ, ಶಿಕ್ಷಕಿ, ಕಥೆಗಾರರು ಹಾಗೂ ಹವ್ಯಾಸಿ ಬರಹಗಾರರು. ಚಂದ್ರಾಪುರ ಎಂಬ ಪುಟ್ಟ ಊರಿನಲ್ಲಿ ರಾಮ ಎಂಬ ಯುವಕ ವಾಸವಾಗಿದ್ದ. ರಾಮ ತಂದೆ ತಾಯಿ ಇಲ್ಲದ ಅನಾಥ. ಆದರೆ ಒಳ್ಳೆಯ ಆಸ್ತಿ ಪಾಸ್ತಿ ಇದ್ದಿದ್ದರಿಂದ ಹಣಕಾಸಿನ ದೃಷ್ಟಿಯಿಂದ ಒಳ್ಳೆಯ ಸ್ಥಿತಿವಂತನಾಗಿದ್ದ. ತನ್ನ ನಡತೆಯಿಂದ ಊರಿಗೆ ಮಗನಂತೆ ಆಗಿದ್ದರಿಂದ ಹಳ್ಳಿಯ ಎಲ್ಲರ ಪ್ರೀತಿ ಅವನಿಗೆ ಸಿಕ್ಕಿತ್ತು. ರಾಮ ಊರಿನವರಿಗೆಲ್ಲ ಅಚ್ಚುಮೆಚ್ಚು. ಯಾವ ಪ್ರತಿಫಲ ಬಯಸದೆ ಊರಿನವರ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ. ಮಕ್ಕಳು ಕೇಳಿದಾಗ ಚಾಕೊಲೇಟ್, ಪೆಪ್ಪರ್ಮೆಂಟು ಅಂಗಡಿಯಿಂದ ತಂದುಕೊಡುತ್ತಿದ್ದ. ಒಂದು ಪೆಪ್ಪರ್ಮೆಂಟು ಉಳಿದರೆ ಅದನ್ನು ಮಕ್ಕಳು ರಾಮನಿಗೆ ಕೊಡುತ್ತಿದ್ದರು. ವಯಸ್ಕರ ಮನೆಗೆಲಸ ಮಾಡಿಕೊಡುತ್ತಿದ್ದ. ವೃದ್ಧರು ಎಲೆ ಅಡಿಕೆ ಕೇಳಿದರೆ ಆಗಲಿ ತಂದುಕೊಡುವೆ ಎಂದು ಅಂಗಡಿಗೆ ಓಡುತ್ತಿದ್ದ. ಒಟ್ಟಿನಲ್ಲಿ ಹಿರಿಯರು, ಮಕ್ಕಳು, ಅಸಹಾಯಕರಿಗೆ ಆಗಬೇಕಾಗಿದ್ದ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ. ಕಾರ್ಯಕ್ರಮ, ಮದುವೆ, ಸಭೆ, ಸಮಾರಂಭದ ಕೆಲಸಗಳಲ್ಲಿಯೂ ಮುಂದೆ ನಿಂತು ಸಹಾಯ ಮಾಡುತ್ತಿದ್ದ. ಯಾರದ್ದೇ ಮನೆಯಾಗಿದ್ದರೂ ರಾಮನೇ ಮನೆಮಗನಂತೆ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ನಿಭಾಯಿಸುತ್ತಿದ್ದ. ಇದಕ್ಕೆ ಪ್ರತಿಯಾಗಿ ಊರಿನ ಜನರು ಸಹ ರಾಮನಿಗೆ ಊಟೋಪಚಾರ ನೋಡಿಕೊಳ್ಳುತ್ತಿದ್ದರು. ಕೆಲವರು ಅಲ್ಪ ಸ್ವಲ್ಪ ಧನ ಸಹಾಯವನ್ನು ಮಾಡಿಕೊಡುತ್ತಿದ್ದರು. ಅದನ್ನು ತನ್ನ ಮನೆಯಲ್ಲಿ ತಂದಿಡುತ್ತಿದ್ದ. ಸಹಾಯ ಬಯಸಿದವರಿಗೆ ಬಳಸುತ್ತಿದ್ದ. ಎಷ್ಟೇ ಹೊತ್ತಾದರೂ ತನ್ನ ನಿತ್ಯದ ಕೆಲಸ ಮುಗಿಸಿ ತನ್ನ ಮನೆಯಲ್ಲೇ ಬಂದು ಮಲಗುತ್ತಿದ್ದ. ಇದೇ ರಾಮನ ದಿನಚರಿಯಾಗಿತ್ತು. ರಾಮ ಬಲಿಷ್ಠನಾಗಿದ್ದು ಅಂದೊಮ್ಮೆ ಊರಿನ ಕುಂಬಾರನಿಗೆ ಸಹಾಯ ಮಾಡಲು ಬಂದ. ಅದೇನೆಂದರೆ ಕುಂಬಾರನಿಗೆ ಮಡಿಕೆ ಮಾಡಲು ಹಾಗೂ ಮಣ್ಣು ತುಳಿಯಲು ಸಹಾಯ ಮಾಡುವುದಾಗಿತ್ತು. ಸಂಜೆಯ ತನಕ ಕುಂಬಾರನಿಗೆ ಮಣ್ಣು ತುಳಿಯಲು ಸಹಾಯ ಮಾಡಿದ. ಅದಕ್ಕೆ ತಕ್ಕಂತೆ ಕುಂಬಾರ ಒಳ್ಳೆಯ ಮಡಿಕೆಗಳನ್ನು ಮಾಡಿದ. ಅವನ ಕೈಯಲ್ಲಿ ಮಡಿಕೆ, ಕುಡಿಕೆ, ಹಣತೆ ಹೀಗೆ ಹಲವಾರು ಸಾಮಾನುಗಳು ಮೂಡಿ ಬಂದವು. ರಾತ್ರಿಯಾಯಿತು. ರಾಮ ಮನೆಗೆ ಹೊರಡುವ ಸಮಯ ಸಮೀಪಿಸಿತು. ಕುಂಬಾರ ರಾಮನಿಗೆ ಏನಾದರೂ ಕೊಡಲೇಬೇಕಿತ್ತು. ಮಡಿಕೆ ಕೊಡಲು ರಾಮ ಮನೆಯಲ್ಲಿ ಅಡುಗೆ ತಯಾರಿಸುತ್ತಿರಲಿಲ್ಲ. ಏನು ಮಾಡಬೇಕು ಎಂದು ಯೋಚಿಸಿದ. ಆಚೆ ಈಚೆ ನೋಡಿದ. ಕುಂಬಾರನ ಬಳಿ ರಾಮನಿಗೆ ಕೊಡಲು ಹಣವಿರಲಿಲ್ಲ. ಈಗ ಏನು ಮಾಡುವುದು ಎಂದು ಕೆಲ ಹೊತ್ತು ಯೋಚಿಸಿದ. ಹೊರಗೆ ಒಂದು ಪುಟ್ಟ ನಾಯಿ ಮರಿ ಕುಂಬಾರನ ಕಣ್ಣಿಗೆ ಬಿತ್ತು. ಆ ನಾಯಿ ಮರಿ ಕುಂಬಾರನ ಕಣ್ಣಿಗೆ ಬಿತ್ತು. ಆ ನಾಯಿ ಮರಿಯನ್ನು ರಾಮನ ಕೈಗೆ ಇಟ್ಟ. ನಾಯಿ ಮರಿ ರಾಮನ ಮುಖವನ್ನು ನೋಡುತ್ತಾ ಮುದ್ದಾಗಿ ಕುಯಿ ಕುಯಿ ಎಂದು ಕುಯಿಗುಡುತ್ತಿತ್ತು. ಆಗ ಕುಂಬಾರ, ನನ್ನ ಬಳಿ ಹಣವಿಲ್ಲ, ನಿನಗೆ ಮಡಿಕೆ ಕೊಟ್ಟರೆ ಅದರ ಪ್ರಯೋಜನ ನಿನಗೆ ಆಗಲ್ಲ, ಅದಕ್ಕಾಗಿ ಈ ಪುಟ್ಟ ನಾಯಿ ಮರಿಯನ್ನು ನಿನಗೆ ಕೊಡುತ್ತಿರುವೆ, ಇದನ್ನು ಸಾಕು, ಆಪತ್ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಎಂದ. ನಾಯಿ ಮರಿ ರಾಮನ ಮುಖವನ್ನು ನೋಡಿತು. ರಾಮ ಅದರ ಮುಖವನ್ನು ಮತ್ತೆ ಮತ್ತೆ ನೋಡಿದ. ಕೊನೆಗೆ ನಕ್ಕು ಮನೆಗೆ ತೆಗೆದುಕೊಂಡು ಹೋಗಿ ಸಾಕಿದ. ನಾಯಿ ಮರಿಗೆ ಭೀಮ ಎಂದು ಹೆಸರಿಟ್ಟ. ತನ್ನ ಒಂಟಿತನವನ್ನು ದೂರ ಮಾಡಿದ್ದ ನಾಯಿಯ ಮೇಲೆ ಅವನಿಗೂ ಇನ್ನೂ ಅಕ್ಕರೆ ಜಾಸ್ತಿಯಾಗಿತ್ತು. ಒಂದು ವೇಳೆ ತನಗೆ ಊಟ ಇಲ್ಲದಿದ್ದರೂ ಸಹ ಅದಕ್ಕೆ ಊಟವನ್ನು ತಪ್ಪದೇ ಹಾಕುತ್ತಿದ್ದ. ನಾಯಿ ಮರಿಯನ್ನು ದಷ್ಟಪುಷ್ಟವಾಗಿ ಬೆಳೆಸಿದ. ಒಂದು ರಾತ್ರಿ ರಾಮನ ಮನೆಗೆ ಕಳ್ಳರು ನುಗ್ಗಿದರು. ರಾಮನಿಗೆ ಹಿಂದಿಲ್ಲ ಮುಂದಿಲ್ಲ, ಇರುವುದು ಒಬ್ಬನೇ ಎಂದು ಅರಿತಿದ್ದ ಅವರು ಮನೆಯಲ್ಲಿದ್ದಂತಹ ವಸ್ತು ಒಡವೆ ದೋಚುವ ಯೋಜನೆಯನ್ನು ಹಾಕಿದ್ದರು. ಕಾಗದ ಪತ್ರಗಳು ಸಿಕ್ಕರೆ ಆಸ್ತಿಪಾಸ್ತಿಯನ್ನು ಕಬಳಿಸಬಹುದು ಎನ್ನುವ ಆಲೋಚನೆ ಇಟ್ಟುಕೊಂಡೇ ಅವರು ಬಂದಿದ್ದರು. ಹಾಗೆ ಮಾಡುವುದು ಸುಲಭದ ಕೆಲಸ ಆಗಿರಲಿಲ್ಲ. ಅದಕ್ಕೆ ಅವನನ್ನು ಕೊಂದು ಹಾಕುವುದೇ ತಮಗೆ ಉತ್ತಮ ಉಪಾಯ ಎಂದುಕೊಂಡಿದ್ದರು. ಇವರು ಬರುವ ಹೊತ್ತಿಗೆ ರಾಮ ಗಾಢನಿದ್ರೆಯಲ್ಲಿದ್ದ. ದಿನವೆಲ್ಲ ಊರೆಲ್ಲ ಸುತ್ತಾಡಿ ದಣಿದು ರಾತ್ರಿಯಾಗುತ್ತಲೇ ಗಡದ್ದಾಗಿ ಮಲಗುತ್ತಿದ್ದ. ಅದನ್ನೆಲ್ಲ ತಿಳಿದ ಕಳ್ಳರು ಹೊಂಚು ಹಾಕಿ ರಾತ್ರಿ ಬಂದಿದ್ದರು. ಮಲಗಿದ್ದ ಅವನ ತಲೆಯ ಮೇಲೆ ಸೈಜುಗಲ್ಲು ಎತ್ತಿಹಾಕಲು ಎರಡಾಳು ತಲಾ ಒಂದೊಂದು ಕಲ್ಲು ಹೊತ್ತು ತಂದಿದ್ದರು. ರಾಮ ನಿದ್ರೆಯಲ್ಲಿದ್ದ. ಮನೆಯ ಹಿಂದಿನ ಬೇಲಿಯನ್ನು ದಾಟಿದ್ದರು. ಅಷ್ಟರಲ್ಲೇ ಭೀಮ ಜಾಗೃತನಾಗಿ ಚಿರತೆಯಂತೆ ಅವರ ಮೇಲೆ ಎರಗಿದ. ಅವಸರದಲ್ಲಿ ತಪ್ಪಿಸಿಕೊಳ್ಳುವ ಹೊತ್ತಿನಲ್ಲಿ ಒಬ್ಬನ ಹೆಗಲ ಮೇಲಿನ ಕಲ್ಲು ಇನ್ನೊಬ್ಬನ ಪಾದದ ಮೇಲೆ ಬಿದ್ದು ಬೆರಳುಗಳು ಅಪ್ಪಚ್ಚಿಯಾದವು. ಓಡಲಾಗದೆ ಹೊರಳಾಡಿ ನರಳಾಡತೊಡಗಿದರು.
2: ಒಂದ್ ಮಾತಿದೆ ಸ್ನೇಹಿತರೆ, ಆಪತ್ಕಾಲದಲ್ಲಿ ಆದವರೇ ನಂಟರು ಅಂತ. ಇಲ್ಲಿ ಕೂಡ ರಾಮನಿಗೆ ನಂಟನಷ್ಟೇ ಅಲ್ಲ, ಪ್ರೀತಿಯ ಸ್ನೇಹಿತ ಕೂಡ ಆಗಿದ್ದಾನೆ ಭೀಮ. ಅಂತೂ ಇಂತೂ ಭೀಮ ರಾಮನ ಪ್ರಾಣ ಉಳಿಸಿದಾನೆ. ಸೊ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದಲ್ಲಿ ಸಂಬಂಧಗಳು ಕೂಡ ಗಟ್ಟಿಯಾಗಿರ್ತವೆ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗತ್ತೆ. ಇಂತಹದ್ದೇ ಮತ್ತೊಂದು ವಿಶೇಷವಾಗಿರುವಂತಹ ಕಥೆಯನ್ನು ದೀಪಶ್ರೀ ಮೇಡಮ್ ಅವರಿಂದ ತಿಳಿಯೋಣ. ಅದು ಯಾವ ಕತೆ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬದುಕು ಜಟಕಾ ಬಂಡಿ,

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿಕ್ಷಕಿಯಾಗಿ ಮತ್ತು ಕತೆಗಾರರಾಗಿ ಹವ್ಯಾಸಿ ಬರಹಗಾರರಾಗಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ದೀಪಶ್ರೀ ಎಸ್ ಮೇಡಮ್ ಅವರಿದ್ದಾರೆ. ಈ ದಿನ ಅವರು ರಾಮನ ಪ್ರಾಣ ಉಳಿಸಿದ ಭೀಮ ಅನ್ನುವಂತಹ ಕಥೆಯನ್ನು ಪ್ರಸ್ತುತಪಡಿಸಿದರು. ಅದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ರೀನಾಳ ಪ್ರತಿಜ್ಞೆ ಅನ್ನುವಂತಹ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಆ ಕತೆ ಏನ್ ಹೇಳುತ್ತೆ ಅನ್ನೋದನ್ನ ದೀಪಶ್ರೀ ಮೇಡಮ್ ಅವರಿಂದ ಕೇಳೋಣ.
4: ಕಥೆಯ ಹೆಸರು ರೀನಾಳ ಪ್ರತಿಜ್ಞೆ. ರೀನಾ ಹಾಗೂ ಟೀನಾ ಇಬ್ಬರು ಉತ್ತಮ ಗೆಳತಿಯರು. ಶಾಲೆಯಲ್ಲಿ ಆಟ, ಪಾಠ, ಓದು ಎಲ್ಲದರಲ್ಲಿಯೂ ಇಬ್ಬರೂ ಮುಂದು. ಪರೀಕ್ಷೆ ಮುಗಿದು ಫಲಿತಾಂಶ ಹೊರಬಿತ್ತು. ಎಂದಿನಂತೆ ಈ ಬಾರಿ ಸಹ ರೀನಾ ಹಾಗೂ ಟೀನಾ ಪ್ರಥಮ ಶ್ರೇಣಿ ಪಡೆದಿದ್ದರು. ಮಕ್ಕಳಿಗೆ ಬೇಸಿಗೆ ರಜೆ ಆರಂಭವಾಯಿತು. ಬೇಸಿಗೆ ರಜೆ ಕಳೆಯಲು ರೀನಾ ಟೀನಾ ಅವರವರ ಅಜ್ಜಿ ಮನೆಗೆ ಹೊರಡಲು ಅಣಿಯಾದರು. ರೀನಾ ಶ್ರೀಮಂತರ ಮಗಳು, ಟೀನಾ ಬಡ ಹುಡುಗಿ. ರೀನಾ ಅಜ್ಜಿ ಮನೆಗೆ ಹೋಗಲು ಹಲವಾರು ಬಟ್ಟೆಗಳನ್ನು ಇಟ್ಟುಕೊಂಡಳು. ಟೀನಾ ಎರಡೇ ಜೊತೆ ಬಟ್ಟೆಗಳನ್ನು ಇಟ್ಟುಕೊಂಡಿದ್ದಳು. ರೀನಾಳ ಅಜ್ಜಿ ಮನೆ ದೊಡ್ಡ ಬಂಗಲೆ, ಟೀನಾಳ ಅಜ್ಜಿ ಮನೆ ಪುಟ್ಟ ಗುಡಿಸಲು. ರೀನಾಳಿಗೆ ಮನೆ ತುಂಬ ಟಿವಿ, ಫ್ರಿಡ್ಜ್, ಫೋನ್, ವಾಷಿಂಗ್ ಮಷಿನ್, ಆಳು ಕಾಳು ಎಲ್ಲ ಇದ್ದವು. ಆಕೆ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ಆದರೆ ಆಕೆಗೆ ಅಜ್ಜಿ ಪ್ರೀತಿ ಸಿಗುತ್ತಿರಲಿಲ್ಲ. ಇತ್ತ ತಂದೆ ತಾಯಿ ಪ್ರೀತಿ ಸಹ ರೀನಾಳಿಗೆ ಮರೀಚಿಕೆಯಾಗಿತ್ತು. ಟೀನಾಳ ಹೆತ್ತವರು ಬಡವರೇ ಆಗಿದ್ದರೂ ಪ್ರೀತಿಗೆ ಕೊರತೆ ಇರಲಿಲ್ಲ. ಮನೆಯಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಇರದೇ ಇದ್ದರೂ ತಂದೆ, ತಾಯಿ, ಅಜ್ಜಿ, ಪ್ರೀತಿ ಇವು ಎಲ್ಲಕ್ಕಿಂತ ಮಿಗಿಲಾಗಿ ಟೀನಾಳಿಗೆ ಸಿಗುತ್ತಿತ್ತು. ಟೀನಾ ಅಜ್ಜಿಯ ಮನೆಯ ಪಕ್ಕದಲ್ಲಿ ಕುಳಿತು ನಿತ್ಯ ಕೈತುತ್ತು ತಿನ್ನುತ್ತಿದ್ದಳು. ಮಡಿಲಲ್ಲಿ ಮಲಗಿ ಕತೆ ಕೇಳುತ್ತಿದ್ದಳು. ಜೋಗುಳ ಹಾಡು ಕೇಳುತ್ತಾ ಮಲಗುತ್ತಿದ್ದಳು. ರೀನಾಳಿಗೆ ಇದು ನಿಲುಕುತ್ತಿರಲಿಲ್ಲ. ಅಜ್ಜಿಯ ಮಡಿಲ ಸುಖ ರೀನಾಳಿಗೆ ಗಗನ ಕುಸುಮವೇ ಆಗಿತ್ತು. ರೀನಾ ಕೂಡ ಪ್ರತಿದಿನ ಟೀನಾಳಲ್ಲಿಗೆ ಬಂದು ಆಕೆಯ ಅಜ್ಜಿ ಮಡಿಲಿನಲ್ಲಿ ಮಲಗಿ ಕತೆ ಕೇಳುತ್ತಿದ್ದಳು, ಕೈತುತ್ತೂ ತಿನ್ನುತ್ತಿದ್ದಳು, ಜೋಗುಳದ ಪದ ಕೇಳುತ್ತಾ ನಿದ್ರೆಗೆ ಜಾರುತ್ತಿದ್ದಳು. ಆಕಾಶದಲ್ಲಿನ ಚಂದಾಮಾಮನನ್ನು ನೋಡುತ್ತಾ ಕನಸು ಕಾಣುತ್ತಿದ್ದಳು. ಒಮ್ಮೆ ರೀನಾಳ ಜನ್ಮದಿನ ಬಂತು. ಆಕೆಯ ಅಜ್ಜಿಯ ಬಂಗಲೆ ತುಂಬಾ ಅಲಂಕಾರ, ಬಲೂನ್, ಹೂವು, ರಂಗೋಲಿಗಳಿಂದ ಕಂಗೊಳಿಸುತ್ತಿತ್ತು. ವೈಭೋಗ ತುಂಬಿ ತುಳುಕುತ್ತಿತ್ತು. ಮೊಮ್ಮಗಳ ಹುಟ್ಟುಹಬ್ಬಕ್ಕೆ ಅಜ್ಜಿ ದೊಡ್ಡ ಕೇಕ್ ಅನ್ನು ಕೂಡ ತರಿಸಿದ್ದರು. ಊರಿನ ಜನರೆಲ್ಲ ಕಾರ್ಯಕ್ರಮಕ್ಕೆ ಹೋಗಿ ಜನ್ಮದಿನದ ಶುಭಾಶಯವನ್ನು ಕೋರಿದ್ದರು. ಕಾರ್ಯಕ್ರಮ ಮುಗಿಸಿ ಹೋದ ನಂತರ ಕೇಕ್, ಐಸ್ ಕ್ರೀಂ, ಬೂಂದಿ, ಜ್ಯೂಸ್ ಹೀಗೆ ಹಲವಾರು ತಿಂಡಿ ತಿನಿಸುಗಳು ಉಳಿದಿದ್ದವು. ಉಳಿದ ಆಹಾರವನ್ನು ರೀನಾ ಹಾಗೂ ಅವಳ ಅಜ್ಜಿ ಕಸದ ಬುಟ್ಟಿಗೆ ಚೆಲ್ಲಲು ಹೊರಟರು. ಆ ಹೊತ್ತಿಗೆ ಅಲ್ಲಿಗೆ ಬಂದ ಟೀನಾ ಹಾಗೂ ಅವಳ ಅಜ್ಜಿ ಅವರನ್ನು ತಡೆದು ನಿಲ್ಲಿಸಿ, ರೀನಾ, ಈ ತಿಂಡಿ ತಿನಿಸುಗಳನ್ನು ಚೆಲ್ಲಬೇಡ, ದಯಮಾಡಿ ವ್ಯರ್ಥ ಮಾಡಬೇಡ, ಅದರ ಬದಲು ನನಗೆ ಕೊಡು, ನಾನು ಹಾಗೂ ಅಜ್ಜಿ ಇಬ್ಬರು ಸೇರಿ ತಿನ್ನುತ್ತೇವೆ. ಈ ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ತಿನ್ನಲು ಆಹಾರ ಸಿಗುತ್ತಿಲ್ಲ, ಆಹಾರವಿಲ್ಲದೆ ಸಾಯುತ್ತಿದ್ದಾರೆ. ನಾವು ಓದಿದವರಾಗಿ ಈ ರೀತಿ ಆಹಾರವನ್ನು ವ್ಯರ್ಥ ಮಾಡುವುದು ತಪ್ಪು ಎಂದು ಹೇಳಿದಳು. ರೀನಾ ಉಳಿದ ತಿಂಡಿಯನ್ನು ಟೀನಾ ಹಾಗೂ ಅವಳ ಅಜ್ಜಿಗೆ ಕೊಟ್ಟಳು. ಇದರಿಂದ ಸಂತಸಗೊಂಡ ಟೀನಾ ಹಾಗೂ ಅವಳ ಅಜ್ಜಿ ಅದನ್ನು ಮನೆಗೆ ತೆಗೆದುಕೊಂಡು ಹೋದರು. ರೀನಾ ತನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಇನ್ನೆಂದು ಆಹಾರವನ್ನು ವ್ಯರ್ಥ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಳು. ರೀನಾಳ ಅಜ್ಜಿಯು ಅವಳ ಬೆಂಬಲಕ್ಕೆ ನಿಂತರು. ಪುನಃ ರೀನಾ ಟೀನಾ ಜೊತೆಯಾಗಿ ಟೀನಾಳ ಅಜ್ಜಿಯ ಕೈತುತ್ತು ತಿನ್ನುತ್ತಾ ಕಥೆಯನ್ನು ಕೇಳುತ್ತಾ ಚಂದಮಾಮನನ್ನು ನೋಡುತ್ತಾ ಕನಸು ಕಾಣುತ್ತಾ ಶುಭ ನಿದ್ರೆಗೆ ಜಾರಿದರು. ನಮಸ್ಕಾರ.
3: ಸ್ನೇಹಿತರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತಹ ಒಂದು ಮಾತಿದೆ. ಆ ಮಾತಿನಂತೆ ಮಕ್ಕಳು ಬೆಳೆಯುವಾಗಲೇ ಮಕ್ಕಳಿಗೆ ನಾವು ಮೌಲ್ಯಯುತವಾದಂತಹ ಜೀವನದ ನೀತಿ ಪಾಠಗಳನ್ನು ಜೊತೆಗೆ ಮೌಲ್ಯಯುತ ಬದುಕಿನ ಬಗ್ಗೆ ತಿಳಿಸಿದಾಗ ಅವರು ಅದನ್ನು ಅವರ ಜೀವನ ಪರ್ಯಂತ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಕೂಡ ರೀನಾ ಮತ್ತು ಟೀನರ ಕಥೆಯನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು ದೀಪಾಶ್ರೀ ಎಸ್ ಮೇಡಮ್ ಅವರು. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಕಥೆಗಳನ್ನ ಹೇಳ್ಬೋದು, ಇದರೊಟ್ಟಿಗೆ ಭಕ್ತಿಗೀತೆ ಭಾವಗೀತೆಗಳನ್ನ ಕೂಡ ಹಾಡ್ಬೋದು. ಜೊತೆಗೆ ನಿಮ್ಮ ಪ್ರೀತಿಯ ಕವಿಗಳ ಪರಿಚಯ ಕೂಡ ಮಾಡಿಕೊಳ್ಬೋದು. ಅವರು ಬರೆದಿರುವಂತಹ ಪುಸ್ತಕಗಳಿರ್ಬೋದು, ಲೇಖನಗಳಿರ್ಬೋದು, ಕವಿತೆ ಕವನಗಳು ಕಾದಂಬರಿಗಳನ್ನು ಕೂಡ ನೀವು ಪರಿಚಯ ಮಾಡಿಕೊಡ್ಬೋದು. ಅದರೊಟ್ಟಿಗೆ ನೀವು ಸ್ವತಃ ಬರೆದಿರುವಂತಹ ಕತೆ ಕವನಗಳನ್ನು ಕೂಡ ಪ್ರಸ್ತುತಪಡಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9686092799627 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ಮಾಹಿತಿಗಳನ್ನು ವಿಷಯಗಳನ್ನು ಪ್ರಸ್ತುತಪಡಿಸ್ತೀನಿ ಅಂತ ಹೇಳ್ತಾ, ವಿಶೇಷವಾಗಿರುವಂತಹ ಕತೆಗಳನ್ನು ತಿಳಿಸ್ಕೊಟ್ಟಂತಹ ದೀಪಶ್ರೀ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಟಿಫನ್ ಮಾಡಿದ್ರ? ಏನ್ ಸಮಾಚಾರ? ನಂದಂತೂ ಟಿಫನ್ ಆಯ್ತು, ಪಲಾವ್ ತಿನ್ಕೊಂಡು ಕಾರ್ಯಕ್ರಮ ನಡ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೇನೆ ಇವತ್ತು ವಾರದ ಮೊದಲನೇ ದಿನ, ಸೋಮವಾರ. ಸೊ ಈ ವಾರದ ಮೊದಲನೇ ದಿನ ಜೋಶಾಗಿ ಖುಷಿಯಾಗಿ ಹೆಲ್ತಿ ಆಗಿದ್ರೆ ವಾರ ಪೂರ್ತಿ ಹಾಗೆ ಇರುತ್ತೆ, ಏನಂತೀರಾ? ಅದಕ್ಕಾಗಿ ನಾನು ನಿಮ್ಮೊಟ್ಟಿಗೆ ಮಾತಾಡೋಕೆ ಅಂತ ಕೂಡ ಬಂದಿದ್ದಾಯ್ತು. ಇನ್ನು ಇವತ್ತು ಯಾರೆಲ್ಲ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ಲರಿಗೂ ಕೂಡ ಹ್ಯಾಪಿಯೆಸ್ಟ್ ಬರ್ತ್ಡೇ, ಜನ್ಮದಿನದ ಪ್ರೀತಿಯ ಶುಭಾಶಯನ್ನ ಕೋರ್ತಾ. ಹಾಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಳ್ತಾ ಇದ್ರು ಅವ್ರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇನ್ನು ಇವತ್ತು ಯಾರೆಲ್ಲ ಶುಭ ಕಾರ್ಯವನ್ನ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಶುಭವಾಗ್ಲಿ. ಇನ್ನು ಪ್ರತಿದಿನ ಪ್ರತಿ ಕ್ಷಣ ಕೂಡ ಹೊಸತನದಿಂದ ಶುಭಕರವಾಗಿರ್ಲಿ ಅಂತ ನಾನು ಮನಸ್ಸಾರೆ ಆಶಿಸ್ತೀನಿ. ಹಾಗೇನೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ದಿನ ಒಂದಲ್ಲ ಒಂದು ಟಾಪಿಕ್ ನಿಮಗಾಗಿ ತೆಗೆದುಕೊಂಡು ಬಂದಿರ್ತೀವಿ. ಅಫ್ಕೋರ್ಸ್ ಇವತ್ತು ಕೂಡ ಒಂದು ಟಾಪಿಕ್ ನಿಮಗಾಗಿ ವೆಯ್ಟ್ ಮಾಡ್ತಾ ಇದೆ. ಏನ್ ಟಾಪಿಕ್ ಅದು ಅಂತ ಹೇಳಿದ್ರೆ, ಈಗ ನಮ್ಮ ಜನಪದ ಶೈಲಿ, ಜನಪದ ಪದ ಕೇಳೋಕೆನೆ ತುಂಬಾ ಖುಷಿ ಆಗತ್ರಿ. ಅದರಲ್ಲೂ ಎಲ್ರೂ ಬಾಯಲ್ಲೂ ಜನಪದ ಗೀತೆಯನ್ನ ಕೇಳುವಾಗ ಅದ್ರ ಮಜಾನೇ ಬೇರೆ. ಅದಕ್ಕೆ ಇವತ್ತು ಕರೆ ಮಾಡಿದಂತ ಪ್ರತಿ ಕೇಳುಗರು ಕೂಡ ಒಂದು ಎರಡು ಸಾಲ ಆದ್ರೂ ಪರವಾಗಿಲ್ಲ ಜನಪದ ಗೀತೆಯನ್ನ ಹಾಡಬೇಕು. ಹಾಗೆ ಮತ್ತೊಂದು ಟ್ವಿಸ್ಟ್ ಇದೆ. ಈ ಜನಪದ ಗೀತೆಗಳೊಟ್ಟಿಗೆ ಗಾದೆಗಳಾಗಿರ್ಬೋದು, ಒಗಟಿರ್ಬೋದು, ಇವೆಲ್ಲ ನಮ್ಮ ನೆಲದ ಸೊಗಡು ಅಂತಾನೆ ತಿಳಿಸ್ಕೊಡ್ಬೋದು. ಹಾಗಿರುವಾಗ ಒಂದು ಜಾನಪದ ಗೀತೆ ಜೊತೆ ಒಂದು ಒಗಟಿದ್ರೆ ಚೆನ್ನಾಗಿರುತ್ತಲ್ವಾ? ಖಂಡಿತವಾಗ್ಲೂ ಕರೆ ಮಾಡುವಂತಹ ಪ್ರತಿಯೊಬ್ಬರು ಕೇಳುಗರಿಗೂ ಒಂದು ಜಾನಪದ ಗೀತೆ, ಅದು ಎರಡರಿಂದ ಮೂರು ಸಾಲ ಅಷ್ಟೇ ಇರಲಿ, ಜಾಸ್ತಿ ತಗೋಬೇಡಿ, ಎಲ್ರಿಗೂ ಅವಕಾಶ ಸಿಗ್ಲಿ. ಹಾಗೆ ಒಂದು ಒಗಟನ್ನ ಕೂಡ ಕೇಳ್ತೀನಿ, ಅದಕ್ಕೆ ನೀವು ಉತ್ತರಿಸಬೇಕು. ಸೊ ಈ ಎಲ್ಲಾ ಟಾಸ್ಕ್ಗೆ ರೆಡಿಯಾಗಿ ನನ್ನೊಟ್ಟಿಗೆ ಮಾತಾಡೋಕೆ ನೀವು ಕೂಡ ರೆಡಿಯಾಗಿದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆಯನ್ನ ಮಾಡಿ, ಆದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲೇ ಮಾತಾಡೋಣ. ಜೊತೆಗೆ ಏನಪ್ಪಾ ಅಂದ್ರೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಮಾತಾಡಿ, ಓಕೆನಾ? ಸೊ ಹಾಗಿದ್ರೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ? ಹಲೋ,
14: ಹಲೋ,
13: ನಮಸ್ತೆ.
14: ಗುಡ್ ಮಾರ್ನಿಂಗ್ ಟೀ ಮಿಸ್,
13: ಮಿಸ್ ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್.
14: ಬಾನಲಿಕ್ಕೆ ಇದ್ರೆ ಹೆಚ್ಎಂ,
13: ಹೆಚ್ಎಂ
14: ಹೆಡ್ ಮಾಸ್ಟರ್,
13: ಅದೇ ಗೊತ್ತಾಯ್ತು ನನಗೆ. ಹೆಡ್ ಮಾಸ್ಟರ್ ಸ್ಥಾನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
14: ಜಾನಪದ ಸಾಂಗ್
13: ಹೌದು, ಇವತ್ತು ಜಾನಪದ ಗೀತೆನ ಹಾಡಬೇಕು.
14: ಹಾಡ್ತಾ ಮೇಡಮ್?
13: ಹಾಡಿ ಸರ್.
14: ಯಾಕೆ

ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ

0: ಬದುಕಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಗುಳಿ ತನಕ, ತಮ್ಮ ಗುಳಿ ತನಕ.
1: ಓಕೆ, ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ, ಹಾಗೆ ನಿಮಗಾಗಿ ಒಂದು ಒಗಟ್ ಕೂಡ ಕಾದಿದೆ. ಒಗಟಿಗೆ ಆನ್ಸರ್ ಮಾಡ್ತೀರಾ?
0: ಒಗಟಿತ್ತು ಮೇಡಮ್. ಮತ್ತೆ
1: ಹೌದು, ಒಗಟೇನಪ್ಪ ಅಂದ್ರೆ ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು. ಯಾರಿದು?
0: ಹತ್ತಾರು ಮಕ್ಕಳ
1: ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು, ಏನಿರ್ಬಹುದು? ಗೊತ್ತಾಗ್ಲಿಲ್ವಾ?
0: ಕ್ಲೂ ಕ್ಲೂ
1: ಕ್ಲೂ ಎಲ್ಲ ಇಲ್ಲ. ನೆಕ್ಸ್ಟ್ ಕಾಲರ್ ಗೆ ಅವಕಾಶ ಕೊಡುವ, ಓಕೆನಾ? ಹೇಳ್ತೀರಾ?
0: ತಲೆ ಮೇಲೆ ಜುಟ್ಟು ಎಂತ?
1: ತಲೆ ಮೇಲೆ ಜುಟ್ಟು ಯಾರಿಗಿರುತ್ತೆ?
0: ತಲೆ ಮೇಲೆ ಜುಟ್ಟು
1: ಅದು ಹತ್ತಾರು ಮಕ್ಕಳ ತಂದೆ.
0: ಕೋಳಿಗಿರುತ್ತೆ
1: ಸರ್. ಕೋಳಿ ಹೆಂಗ್ ಸರ್ ಗಂಡಾಗತ್ತೆ? ಕೋಳಿ ಹೆಣ್ಣಲ್ವಾ ಸರ್? ಅದ್ರ ಗಂಡ ರೂಪ ಏನು?
0: ಯಾವ್ದು ಮೇಡಮ್?
1: ಕೋಳಿ ಸ್ತ್ರೀಲಿಂಗ, ಅದಕ್ಕೆ ಪುಲ್ಲಿಂಗ ಏನು ಸರ್?
0: ಪುಲ್ಲಿಂಗ ಅಂದ್ರೆ
1: ಜೆಂಡರ್ ಗೊತ್ತಿಲ್ವಾ ನಿಮಗೆ? ಸೊ ಹೆಣ್ಣಿಗೆ ಕೋಳಿ ಅಂತ ಕರಿತೀವಿ, ಆಯ್ತಾ? ಗಂಡಿಗೆ ಏನಂತ ಕರಿತೀವಿ?
0: ಗಂಡಿಗೆ.
1: ಸರಿ, ಈಗ ನೆಕ್ಸ್ಟ್ ಕಾಲರ್ಗೆ ಇದೇ ಪ್ರಶ್ನೆ ಕೇಳ್ತೀನಿ, ಅವ್ರ ಆನ್ಸರ್ ತಿಳಿಸ್ತಾರೆ, ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಎಸ್, ರಾಘವೇಂದ್ರ ಸರ್ ಕರೆ ಮಾಡಿದ್ರು, ಹತ್ರದಲ್ಲೇ ಇದ್ರು ಆನ್ಸರ್ಗೆ, ಬಟ್ ಆನ್ಸರ್ ಗೊತ್ತಾಗಿಲ್ಲ. ನೆಕ್ಸ್ಟ್ ಕಾಲರ್ಗೆ ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತೀನಿ, ಅವರು ಯಾವ ಆನ್ಸರ್ ಮಾಡ್ತಾರೆ ಕೇಳುವ. ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು? ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಶುಭೋದಯ. ಹೇಗಿದ್ದೀರಾ?
2: ಆರಾಮಿದ್ದೀರಾ?
1: ಸರಿ, ಇವತ್ತು ಜಾನಪದ ಗೀತೆಯನ್ನ ಹಾಡುವಂತ ಅವಕಾಶ ನಿಮ್ಗೆ ಕೊಡ್ತಾ ಇದ್ದೀನಿ, ಒಂದು ಜಾನಪದ ಗೀತೆಯನ್ನ ಹಾಡಿ ಸರ್.
2: ನೋಡವಳಂದಾವ ಮುಗ್ಗಿನ ಮಾಲೆ ಚಂದಾವ, ನೋಡವಳಂದಾವ ಮುಗ್ಗಿನ ಮಾಲೆ ಚಂದಾವ, ಓಹೋ ಆ ಬೆಟ್ಟ ಬಿಟ್ಟಿಳಿತ ಬಿಟ್ಟಾಳೆ ಮಂಡೆಯ, ಉಟ್ಟಿರು ಲಂಗ ಹುಲಿ ಚರ್ಮ ಹುಲಿ ಚರ್ಮ, ಚಾಮುಂಡೀಗ ಬೆಟ್ಟ ಬಿಟ್ಟಿಳಿತ ಬಂದಾಳೆ ಚಾಮುಂಡಿ, ಉಟ್ಟಿರು ಲಂಗ ಹುಲಿ ಚರ್ಮ, ನೋಡವಳಂದಾವ ಮೊಗ್ಗಿನ ಮಾಲೆ ಚಂದಾವ. ಈ ಜಾನಪದ ಗೀತೆ ಮೇಡಮ್.
1: ಓಕೆ, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ ಸರ್, ಹಾಗೆ ನಿಮಗಾಗಿ ಒಂದು ಒಗಟು ಕಾದಿದೆ. ಒಗಟು ಏನಪ್ಪ ಅಂದ್ರೆ ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು. ಯಾರಿದು
2: ಮೇಡಮ್? ಇದು ನನಗೆ ಅನ್ಸಿದ ಹಲಸನ್ ಅನ್ಸುತ್ತೆ.
1: ಯಾವ್ದು?
2: ಹಲಸಿನ ಹಣ್ಣು.
1: ಅಲ್ಲ ಸರ್, ಹಲಸಿನ ಜುಟ್ಟು ಎಲ್ಲಿ ಸರ್ ಇರುತ್ತೆ?
2: ಇರುತ್ತೆ ಮೇಡಮ್.
1: ಇಲ್ಲ ಸರ್,
2: ಹತ್ತಾರು ಮಕ್ಕಳ ತಂದೆ ಜುಟ್ಟು,
1: ಹತ್ತಾರು ಮಕ್ಕಳ ತಂದೆ ಅದಕ್ಕೆ ತಲೆಯ ಮೇಲೆ ಜುಟ್ಟು.
2: ಕೋಳಿ ಇರ್ಬೋದಾ?
1: ಎಲ್ರು ಕೋಳಿ ಅಂತಾನೆ ಹೇಳ್ತಾ ಇದಾರೆ. ಕೋಳಿಗೆ ಎಲ್ರಿ ಸರ್ ತಲೆ ಮೇಲೆ ಜುಟ್ಟಿರುತ್ತೆ? ಹುಂಜಕಲ್ವಾ ಇರೋದು?
2: ಹುಂಜಕ್ಕಿರುತ್ತೆ.
1: ಕೋಳಿ ಹೆಂಗ್ ತಂದೆ ಆಗತ್ತೆ? ತಾಯಿ ಕೋಳಿ, ಕೋಳಿ ಮರಿಯ ತಂದೆ ಹುಂಜ. ಹುಂಜ ಸರಿಯಾದ ಉತ್ತರ. ಏನ್ ಸರ್?
2: ಯಾವ ಇದ್ರೊಳಗೆ ತರಕಾರಿ ಇದ್ರೊಳಗೆ ಬರುತ್ತಾ? ಏನ?
1: ಇಲ್ಲ ಇಲ್ಲ, ಒಗಟು ಸರ್ ಇದು.
2: ಅಲ್ಲ, ಒಗಟು ಗೊತ್ತಾಯ್ತು ಮೇಡಮ್, ಅಂದ್ರೆ ಕ್ಲೂ ಅಂತ ಹೇಳಿದ್ನು.
1: ಕ್ಲೂನ ಆನ್ಸರ್ ಹುಂಜ ಹೇಳ್ಬಿಟ್ನಲ್ಲ.
2: ಹುಂಜ.
1: ಸೊ ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು. ಉತ್ತರ ಹುಂಜ.
2: ಕೋಳಿ ಹುಂಜ.
1: ಕೋಳಿ ತಂದೆ ಆಗಲ್ಲ, ತಾಯಿ ಆಗತ್ತೆ.
2: ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್, ಯಾಕೆಂದ್ರೆ ನಾವು ತಂದೆ ಅಂತ ಇನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವಾಗ.
1: ಅದಕ್ಕೆ ಆತರ ಪ್ರಶ್ನೆ ಕೇಳೋದು, ತಲೆಗೆ ಸ್ವಲ್ಪ ಹುಳ ಬಿಡೋಣ ಅಂತ.
2: ಸರಿ ಸರಿ,
1: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಕೇಳುವ? ಹಲೋ. ಹಲೋ
3: ಹಲೋ,
1: ನಮಸ್ತೆ ಪ್ರೇಮಕ್ಕ.
3: ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ. ಇತ್ತೀಚಿಗೆ ನೀವು ಸಿಗತ್ತೆ, ಅಪರೂಪ ಆಯ್ತಲ್ಲ.
1: ಹೌದಾ? ಬಹುಶಃ ನಾನ್ ಬಂದಾಗ ನಿಮ್ಮ ಕರೆ ಸಿಗಲ್ಲ ಅನ್ಸುತ್ತೆ, ಎಂತ ಮಾಡೋದು.
3: ಹೌದು.
1: ಆಯ್ತಾ ತಿಂಡಿ?
3: ತಿಂಡಿ ಆಯ್ತು. ಇವತ್ತು ರೊಟ್ಟಿ ಸೊಪ್ಪಿನ ಪಲ್ಯ.
1: ಅರೆ, ರೊಟ್ಟಿ ಸೊಪ್ಪಿನ ಪಲ್ಯ.
3: ಹೌದು.
1: ಓಕೆ ಪ್ರೇಮಕ, ಇವತ್ತು ನಮಗಾಗಿ ಯಾವ ಜಾನಪದ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ಒಂದು ಹಾಡ್ತೀನಿ ನಿಮ್ಗೆ.
1: ಹಾಡಿ ಹಾಡಿ.
3: ತಿಂಗಳು ಮುಳುಗಿದವೋ ರಂಗೋಲೆ ಬೆಳ

0: ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ನಾಯಿ ಚುಡವನ ಪೂಜೆಗೆಂದು ಬಾಳೆ ಬಾಗಿದವೋ, ಮೈಕಾತಿ ಚೌಡವ್ವ ಮಂಡಲ್ಲಿ ಬದರೀರಿ, ಮದ್ದೂರಿಂದ ಚೇ ಮಳವಳ್ಳಿ ಬಾಳೆ ಬಾಗಿದವೋ, ಮದ್ದೂರಿಂದ ಚೇ ಮಳವಳ್ಳಿ ತೋಪಲ್ಲಿ, ಹೂ ಕಂಡು ಮಂಡೆ ವದರರು ಬಾಳೆ ಬಾಗಿದವೋ. ಇಷ್ಟ ಆಗಿದೆ ನೋಡಿ.
1: ಓಕೆ, ಥ್ಯಾಂಕ್ ಯು ಪ್ರೇಮಕ್ಕ. ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಹಾಗೆ ಒಂದು ಒಗಟ್ ಕೂಡ ಇದೆ ಆಯ್ತಾ, ಅದಕ್ಕೆ ಉತ್ತರ ನೀವು ಕೊಡ್ಬೇಕು.
0: ಆಯ್ತು.
1: ಎರಡು ಗವಿಗಳಿಗೆ ಒಂದೇ ಗೋಡೆ, ಏನಿದು?
0: ಎರಡು
1: ಗವಿಗಳಿಗೆ ಒಂದೇ ಗೋಡೆ.
0: ಎರಡು ಗವಿಗಳಿಗೆ,
1: ಹಾ,
0: ಎರಡು ಗವಿಗಳಿಗೆ ಒಂದೇ ಗೋಡೆ,
1: ಏನಿರ್ಬೋದು? ಗವಿಗಳು ಅಂದ್ರೆ ಗೊತ್ತಲ್ಲ, ಗುಹೆಗಳು, ಗುಹೆ ತರ ಇರೋದಕ್ಕೆ ಗವಿಗಳು ಅಂತ ಕೂಡ ಕರೀತಾರೆ. ಸೊ ಹೇಳಿ, ಎರಡು ಗವಿಗಳಿದೆ, ಆದ್ರೆ ಅದಕ್ಕೆ ಒಂದೇ ಗೋಡೆ ಇದೆ. ಗೊತ್ತಾಗ್ಲಿಲ್ವಾ?
0: ಮೂಗೇನಾದ್ರೂ ಬರುತ್ತಾ?
1: ಸರಿಯಾದ ಉತ್ತರ ಹೇಳ್ಬಿಟ್ರಲ್ಲ. ಮೂಗೇ ಸರಿಯಾದ ಉತ್ತರ. ಯಾಕಪ್ಪ ಅಂದ್ರೆ ಮೂಗಲ್ಲಿ ಎರಡು ಗವಿಗಳಿದೆ, ಅದ್ರ ಮಧ್ಯೆ ಒಂದೇ ಒಂದು ಗೋಡೆ ಇದೆ ಅಲ್ವಾ? ನಿಮ್ಮ ಮೂಗೆ ಇವತ್ತು ನಿಮಗೆ ಸಹಾಯ ಮಾಡಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರೇಮಕ್ಕ ಕರೆ ಮಾಡಿದಕ್ಕೆ. ಎಸ್, ಪ್ರೇಮಕ್ಕರ್ ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ,
1: ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
1: ಸ್ವಲ್ಪ ಜೋರಾಗಿ ಮಾತಾಡಿ ಸರ್.
2: ತಾವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ ಸರ್.
2: ತಿಂಡಿ ಆಯ್ತಾ?
1: ತಿಂಡಿ ಆಯ್ತು. ಪಲಾವ್ ನಿಮ್ದು ಆಯ್ತಾ?
2: ನಮ್ದು ಸುಸ್ಲಾ, ಮಂಡಕ್ಕಿ ಸುಸ್ಲಾ.
1: ಮಂಡಕ್ಕಿ ಸುಸ್ಲಾ, ಓಕೆ ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಗಿದೆ.
1: ನೀವೊಂದೀಗ ಜಾನಪದ ಗೀತೆಯನ್ನ ಹೇಳ್ಬೇಕಲ್ಲ,
2: ಹಾಡ್ಲಾ?
1: ಹಾಡಿ ಸರ್.
2: ಕಾಣದ ಕಡಲಿಗೆ ಅಂಬಲಿಸಿದೆ ಮನ.
1: ಇದು ಭಾವಗೀತೆ ಅಲ್ವಾ ಸರ್?
2: ಓ ಹೌದಾ?
1: ಹೌದು,
2: ಜಾನಪದ ಅಂತ ತಿಳ್ಕೊಂಡಿದ್ದೆ. ಓಕೆ, ನಮ್ ಭಾಗದ್ದೇ ಜವಾರಿ ಜಾನಪದ ಹಾಡು
1: ಇದು. ಇದು ಬೇಕಾಗಿರತ್ ನಮ್ಗೆ, ಹೇಳಿ ಸರ್.
2: ಪ್ರೀತಿಯ ಪಾರಿವಾಳ ಹಾರಿ ಹೋತು ಮನ್ಗಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ. ಓಕೆ, ಥ್ಯಾಂಕ್ ಯು.
1: ಇನ್ನೊಂದು ಒಗ್ಗಟ್ಟಿದೆ ಸರ್.
2: ಒಗ್ಗಟ್ಟು ಒಂದ್ ಹೇಳ್ತೇನೆ.
1: ನಾನ್ ನಿಮಗೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು. ಓಕೆನಾ?
2: ಓಕೆ.
1: ಒಂದು ಹಣ್ಣಿಗೆ 12 ತೊಳೆ, ಹಾಗೆ 30 ಬೀಜ, ಏನಿದು?
2: ಒಂದು ಹಣ್ಣಿಗೆ 12 ತೊಳೆ,
1: 12 ತೊಳೆ ಇದೆ, ಹಾಗೆ ಒಂದೊಂದು ತೊಳೆಲು 30 ಬೀಜ ಇದೆ. ತೊಳೆ ಅಂದ್ರೆ ಗೊತ್ತಾ ನಿಮ್ಗೆ? ಈಗ ಉದಾಹರಣೆಗೆ ಒಂದು ಹಲಸಣ್ಣು ಇದೆ ಅಂದ್ರೆ ಹಲಸಣ್ಣು ಒಂದೊಂದು ಹಣ್ಣನ್ನೇ ತೊಳೆ ಅಂತ ಕರೀತಾರೆ ಆಯ್ತಾ. ಆ ರೀತಿ ಒಂದು ಹಣ್ಣಿಗೆ 12 ತೊಳೆಗಳು ಮತ್ತೆ ಅದಕ್ಕೆ 30 ಬೀಜ, ಆ ಒಂದೊಂದು ತೊಳೆಗೂ 30 ಬೀಜ ಇದೆ, ಏನಿರ್ಬೋದು?
2: ಇದು ಹಣ್ಣನೇ
1: ಅಲ್ಲ? ಅಲ್ಲ,
2: ಇದು ಇದು ಇರ್ಬೋದು. ಕಡಲೆ ಗಿಡ?
1: ಇಲ್ಲ ಇಲ್ಲ. ಸೊ ಕಾರ್ಯಕ್ರಮ ಕೇಳಿ, ನೆಕ್ಸ್ಟ್ ಕಾಲರ್ಗೆ ಇದೇ ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಉತ್ತರ ಗೊತ್ತಾಗಿಲ್ಲ ಅಂದ್ರೆ ನಾನೇ ಉತ್ತರ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಎಸ್, ವಿಠಲ್ ಸರ್ ಕರೆ ಮಾಡಿದ್ರು, ಪ್ರಯತ್ನ ಪಟ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
3: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
1: ನಮಸ್ತೆ, ಶುಭೋದಯ.
3: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಬಸವರಾಜ್ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಏನ್ ತಿಂಡಿ ಇವತ್ತು
3: ಮೇಡಮ್? ಉಪ್ಪಿಟ್ಟು.
1: ಉಪ್ಪಿಟ್ಟು?
3: ಹೌದು ಮೇಡಮ್.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಜನಪದ ಗೀತೆ ಹಾಡ್ಬೇಕು ಮೇಡಮ್.
1: ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು. ಈಗ ಆ ಕಡೆಯಿಂದ ಜನಪದ ಗೀತೆ ಬರ್ಲಿ, ಈ ಕಡೆಯಿಂದ ಒಗ್ಗಟ್ಟು ಬರುತ್ತೆ.
3: ಓಕೆ ಮೇಡಮ್,
1: ಹಾಡಿ ಸರ್.
3: ಕೊಗಲ ಮೊಲೆಯ ಹಾಲು ಕುಡಿದು ದೊಡ್ಡವರಾಗೆ, ಶೀಲ ಮಾಡತೀರಿ ನಾಡೆಲ್ಲ, ಶೀಲ ಮಾಡತೀರಿ ನಾಡೆಲ್ಲ. ತೊಗಲಿನ ಆಟ ತಿಳಿಯದೋ ತಮ್ಮ, ತೊಗಲಿನ ಆಟ ತಿಳಿಯದೋ ತಮ್ಮ, ತೊಗಲ ಮಾತು ಒಂದು ಚೂರಿಲ್ಲ, ತೊಗಲ ಮಾತು ಒಂದು ಚೂರಿಲ್ಲ. ತೊಗಲ ಮೊಲೆಯ ಹಾಲು ಕುಡಿದು ದೊಡ್ಡವರಾಗೆ, ಕುಡುಗೋಲ ಹಿಡಿದು ಕೂಲಿಯ ಮಾಡಿ ತುಂಬಿಸಬೇಕೋ ಈ ಚೀಲ, ಕುಡುಗೋಲ ಹಿಡಿದು ಕೂಲಿಯ ಮಾಡಿ ತುಂಬಿಸಬೇಕೋ ಈ ಚೀಲ. ಒಂದರಗಳಿಗೆ ಅನ್ನವಿಲ್ಲದಿರೆ, ಒಂದರಗಳಿಗೆ ಅನ್ನವಿಲ್ಲದಿರೆ ಸೈಲ ಬೀಳುತ್ತೈತೆ ಈ ತೊಗಲ, ತೊಗಲ ಮೊಲೆಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತಿರಿ ನಾಡೆಲ್ಲ.

0: ಅಯ್ಯೋ ಮತ್ತೆ ಯಾಕೆ ತಿಂಗಳು ಇದಾಗ ಒಂದು ವರ್ಷಕ್ಕೆ
1: ಏನಂತಾರೆ
0: ವರ್ಷ ಅಂತಾರೆ.
1: ಎಸ್, ವರ್ಷ ಸರಿಯಾದ ಉತ್ತರ. ಯಾಕಪ್ಪ ಅಂದ್ರೆ ಒಂದು ಹಣ್ಣಿಗೆ 12 ತೋಳು ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳು ಆಯ್ತಾ, ಆ ತೋಳಿಗೆ 30 ಬೀಜ ಅಂದ್ರೆ ಒಂದು ತಿಂಗಳಲ್ಲಿ 30 ಅಥವಾ 31 ದಿನ ಬರುತ್ತಲ್ವಾ?
0: ಹೌದು ಮೇಡಮ್,
1: ಅದು ಉತ್ತರ. ಸರಿಯಾದ ಉತ್ತರ ನೀಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು ಮೇಡಮ್, ಶುಭೋದಯ ಮತ್ತೊಮ್ಮೆ.
1: ಶುಭೋದಯ. ಓಕೆ ಬಸವರಾಜ್ ಸರ್ ಒಳ್ಳೆ ಗೀತೆಯನ್ನ ಹಾಡಿದ್ರು, ಹಾಗೆ ಸರಿಯಾದ ಉತ್ತರವನ್ನ ಕೂಡ ನೀಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
2: ಹಲೋ, ನಮಸ್ತೆ ರೀ ಮೇಡಮ್.
1: ಹಲ ನಮಸ್ತೆ ರೀ ಸರ್.
2: ಆರಾಮದಿರಿ ಮೇಡಮ್?
1: ನಾನ್ ಚಲೋ ಇದೀನ್ರಿ, ನೀವ್ ಹೇಗಿದ್ದೀರಿ?
2: ನಾವು ಎಲ್ಲ ಆರಾಮದೇವ್ರಿ ಮೇಡಮ್. ಬಿಂದಾಸ್ ಕಾರ್ಯಕ್ರಮ ಮೂಡಿ ಬರಕತ್ತೀರಿ, ಬಿಂದಾಸ್ ಕೇಳ್ಕೋತ್ ಕೂತ ನೋಡ್ರಿ ಮೇಡಮ್.
1: ಮತ್ತೆ ಬಿಂದಾಸ್ ಆಗಿರೋ ಕೇಳುಗರು ಇರುವಾಗ ಕಾರ್ಯಕ್ರಮ ಬಿಂದಾಸ್ ಆಗಿ ನಡಿಬೇಕಲ್ರಿ.
2: ಹೌದೌದ್ರಿ ಮೇಡಮ್, ಹೌದ್ರಿ.
1: ಮತ್ತೆ ಈಗ ಆ ಕಡೆಯಿಂದ ಒಂದು ಜಾನಪದ ಗೀತೆ ಬರ್ಲಿ ಬೇಗ.
2: ಬರ್ಲಿ ಮೇಡಮ್, ಆಡ್ತೀನಿ ನೋಡ್ರಿ ಮೇಡಮ್.
1: ಆಡ್ರಿ ಸರ.
2: ಯಾರ ಹೊಲ ಯಾರ ಮನಿ ನಂದು ನಂದು ಅಂತೀಯಲ್ಲ, ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ, ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ, ಒದಗಿ ಬಂತು ಮರಣದ ಕಾಲ ನೀ ಹೋದ ಮ್ಯಾಲ ಇದು ಯಾರ ಪಾಲ. ಯಾರ ಹೊಲ ಯಾರ ಮನಿ ಹಣ ಗಳಿಸಿದಿ ಇಟ್ಟಿದಿ ಹೆಚ್ಚ, ಸಾಯೋ ತನಕ ತಿಂತಿದಿ ನುಚ್ಚ, ಬಾಯಿ ಮಾತ ಬೆಲ್ಲದ ಅಚ್ಚ ಪರೋಪಕಾರ ಮಾಡಲಿಲ್ಲ ಹುಚ್ಚ. ಯಾರ ಹೊಲ ಯಾರ ಮನೆ ಮನುಷ್ಯ ಜನ್ಮ ದೊಡ್ಡದೈತಿ ತಿಳಿಯಲಾರದ ಎರತ ಕುಂತಿ, ಹಗಲು ಇರುಳು ದುಡ್ಡಿಗಾಗಿ ಸಾಯ್ತಿ ಹೋಗುವ ನಿನ್ನ ಸಂಗಡ ಏನು ಐತಿ. ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ, ಪುಣ್ಯದಿಂದ ಪೃಥ್ವಿಗೆ ಬಂದು ಸ್ವಾರ್ಥಕ್ಕಿಲ್ಲ ಜನ್ಮ ನಿಂದು, ಸತ್ಯವಾದ ದಡಿಯಲಿ ಇಂದು ಮತ್ತೆ ಮಾನವ ಜನ್ಮಕ್ಕೆ ಬಂದು. ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ. ಧನ್ಯವಾದ.
1: ಸೂಪರ್ ಸರ್, ಇಂತ ಒಂದು ಗೀತೆ ಎಷ್ಟು ಅರ್ಥ ಇರುವಂತ ಗೀತೆ ಅಲ್ವಾ?
2: ಹೌದೌದ್ರಿ ಮೇಡಮ್, ಅದ್ಭುತ ಗೀತೆ ರೀ ಮೇಡಮ್.
1: ಸೂಪರ್. ಅದೇ ಖುಷಿಗೆ ಒಂದು ಗಾದೆ ಇದೆ ಸರ್, ಗಾದೆಗೆ ಉತ್ತರ ಕೊಡ್ಬೇಕು ನೀವು.
2: ಪ್ರಯತ್ನ ಮಾಡೋಣ ನೋಡೋಣ್ರಿ.
1: ಸೊ ಬಂಗಾರದ ಗುಬ್ಬಿ ಬಾಲದಲ್ಲಿ ನೀರನ್ನ ಕುಡಿಯುತ್ತೆ, ಏನಿದು?
2: ಬಂಗಾರದಲ್ಲಿ ಬಂಬೆ ಬಾಲದಿಂದ ನೀರು?
1: ಬಂಗಾರದ ಗುಬ್ಬಿ ಬಾಲದಲ್ಲೇ ನೀರನ್ನ ಕುಡಿಯುತ್ತೆ.
2: ಅದು ಎಣ್ಣೆ ದೀಪ ರೀ ಮೇಡಮ್.
1: ಅರೆ ಸರಿಯಾದ ಉತ್ತರ ರೀ, ಚಿಮಣಿ ರೀ.
2: ಚಿಮಣಿ ಎಣ್ಣೆ ರೀ.
1: ಸೂಪರ್ ಸೂಪರ್, ಸರಿಯಾದ ಉತ್ತರ ಕೊಟ್ಟು ಒಳ್ಳೆ ಗೀತೆಯನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕ.
2: ಧನ್ಯವಾದ. ನಮಸ್ತೆ ರೀ ಮೇಡಮ್.
1: ನಮಸ್ತೆ. ಓಕೆ, ನವಾಜ್ ಸರ್ ಕರೆ ಮಾಡಿ ಚಲೋ ಉತ್ತರ ಕೊಟ್ರು, ಚಲೋ ಗೀತೆಯನ್ನು ಹಾಡಿದ್ರು. ಮುಂದಿನ ಕರೆ ಯಾರು ಕೇಳುವ? ಹಲೋ.
3: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್,
1: ಹೇಗಿದ್ದೀರಾ ಮಿನಮ್ಮ?
3: ನಾವು ಶಿರಡಿಯಲ್ಲಿ ಇದ್ದೀವಿ, ಅಲ್ಲಿಂದ ಫೋನ್ ಮಾಡ್ತಾ ಇದ್ದೀವಿ.
1: ಶಿರಡಿಯಲ್ಲಿ ಇದ್ದೀರಾ? ಸಾಯಿಬಾಬಾನ ನಾವು ಕೇಳ್ದೆ ಅಂತ ಹೇಳಿ.
3: ಓಕೆ,
1: ಅವರ ಆಶೀರ್ವಾದ ನಮ್ಮೆಲ್ಲೂ ಇರ್ಲಿ ಅಂತ ಕೇಳ್ಕೊಳ್ಳಿ. ನಮ್ಮ ಬಾನುಲಿ ಕೇಂದ್ರದ ಮೇಲೆ ಆಶೀರ್ವಾದ ಇತ್ತು ಅಂದ್ರೆ ನಮ್ಮೆಲ್ಲರಿಗೂ ಆಶೀರ್ವಾದ ಇದೆ ಅಂತ ಅರ್ಥ.
3: ಅಲ್ಲಿ ಬಂದ್ಬಿಟ್ರೆ ಸಾಕಲ್ವಾ
1: ಎಲ್ರು? ನಿಜ ನಿಜ. ಮಿನಮ್ಮ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಜನಪದ ಗೀತೆ ಅಲ್ವಾ?
1: ಹೌದು. ಒಂದು ಗೀತೆ ಏನ್ ಹಾಡಿ?
3: ಮೊನ್ನೆ ಒಂದ್ಸರಿ ಹೇಳಿದ್ದೆ, ಇದು ಯಾರು ಜಾಸ್ತಿ ಕೇಳಿಲ್ಲ ಅದಕ್ಕೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ.
1: ಹಾಡಿ ಹಾಡಿ.

ಚರಗಿನ ಮಹಿಮೇ ನಿಜ ಬೆರಗು, ಮದುವೆಯ ಹೆಣ್ಣಿಗೆ ಮುಸುಕದ ಸೆರಗು, ಮೂರು ಗಂಟಿನ ಗಂಧವು ಸೆರಗು, ಬಾಗಿನ ನೀಡಲು ಅಂದದ ಸೆರಗು, ತೌರಿನ ಬಂಧನ ಬಿಡಿಸುವ ಸೆರಗು, ಹಾಲು ಕುಡಿಯಲು ಮಗು ಹೊದಿಸುವ ಸೆರಗು, ಕೂಸಿಗೆ ಹೊದಿಸುವ ಹೊದಿಕೆಯು ಸೆರಗು, ಮಗುವಿಗೆ ಹಾಸಲು ಮೆತ್ತನೆ ಸೆರಗು, ಮಗುವಿನ ದೃಷ್ಟಿಯ ತೆಗೆಯಲು ಸೆರಗು ಸೆರಗು, ಬೀಗದ ಕೈಯನ್ನು ಕಟ್ಟಲು ಸೆರಗು, ತೋಟ ಸಂತೆಯಲ್ಲಿ ಚೀಲವೇ ಸೆರಗು, ಚಿಲ್ಲರೆ ವಿಳ್ಳವ ಕಟ್ಟಲು ಸೆರಗು, ಹಳ್ಳಿಗರತಿಯ ಸಿಂಬೆಯ ಸೆರಗು, ನಾಚಿಕೆಯಲ್ಲಿ ಬಾಯಿ ಮುಚ್ಚಲು ಸೆರಗು, ಕಣ್ಣೀರಲು ಅರಿಸಲು ಸೆರಗು, ಜಗಳವಾಡುವಾಗ ಸೊಂಟಕ್ಕೆ ಸೆರಗು, ಪ್ರಾಣ ರಕ್ಷಣೆಯೇ ಬೇಕೀ ಸೆರಗು.

0: ಓಕೆ ಓಕೆ ಒಳ್ಳೆ ಗೀತೆ, ನಾನು ಕೂಡ ಈ ಗೀತೆ ಕೇಳಿರ್ಲಿಲ್ಲ. ಹಾಗೆ ಮತ್ತೊಂದು ಒಗಟಿದೆ ಆಯ್ತಾ, ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು? ಅನ್ನ ಮಾಡೋದಕ್ಕೆ ಬಾರದಂತಹ ಅಕ್ಕಿ ಯಾವುದು? ಅನ್ನ ಮಾಡಕ್ ಬರಲ್ಲ ಇದ್ರಲ್ಲಿ. ಹೌದು, ಗೊತ್ತಾಗ್ಲಿಲ್ವಾ? ನೆಕ್ಸ್ಟ್ ಕಾಲರ್ಗೆ ಇದೇ ಪ್ರಶ್ನೆ ಕೇಳ್ತೀನಿ, ಅವ್ರು ಉತ್ತರ ಕೊಡ್ತಾರೆ, ಅವಾಗ ಕೇಳಿಸ್ಕೊಳ್ಳಿ ಆಯ್ತಾ? ಥ್ಯಾಂಕ್ ಯು ವೀರಮ್ಮ ಕರೆ ಮಾಡಿದ್ದಕ್ಕೆ. ಎಸ್, ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಕೂಡ ಚೆನ್ನಾಗಿ ಗೀತೆಯನ್ನ ಹಾಡ್ತಾ ಇದಾರೆ, ಹಾಗೆ ಒಗಟಿಗೆ ಉತ್ತರಿಸ್ತಾ ಇದಾರೆ. ಆದ್ರೆ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಂಟನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
2: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
4: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಡಬಲ್ ಧಮಾಕ ಅಂತಾನೆ ಹೇಳುವುದು. ಯಾಕಪ್ಪ ಅಂದ್ರೆ, ಕರೆ ಮಾಡುವಂತಹ ಕೇಳುಗರೆಲ್ಲರೂ ಕೂಡ ಒಂದು ಜನಪದ ಗೀತೆಯನ್ನ ಹೇಳ್ಬಹುದು, ಹಾಗೆ ನಾನು ಕೇಳುವಂತಹ ಒಗಟನ್ನ ಬಿಡಿಸಬಹುದು. ಸೊ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686609976279 62 9999 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತಾಡಿ. ಹಾಗೆ ನಮ್ಮ ಪ್ರೀತಿಯ ಕೇಳುಗರು ಮೆಸೇಜ್ ಮುಖಾಂತರ ಕೂಡ ಸರಿಯಾದ ಉತ್ತರವನ್ನು ನೀಡ್ತಾ ಇದ್ದಾರೆ. ನಾನಾಗಲಿಂದ ಕೆಲವೊಂದು ಒಗಟನ್ನು ಕೇಳ್ತಾ ಇದ್ದೆ, ಅದಕ್ಕೆ ಮಂಜುಳಾ ಆರಾಧ್ಯ ಅವರು ಸರಿಯಾದ ಉತ್ತರವನ್ನು ಕೂಡ ನೀಡಿದ್ದಾರೆ. ಆ್ಯಂಡ್ ನಮ್ಮ ಗಿರಿಜಾ ಮೇಡಮ್ ಅವರು ಕೂಡ ಸರಿಯಾದ ಉತ್ತರ ನೀಡಿದ್ದಾರೆ. ಮುರಳೀಧರ್ ಅವರು ಕೂಡ ಸರಿಯಾದ ಉತ್ತರ ನೀಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಾಂತಾ ಮ್ಯಾಮ್ ಕೂಡ, ಇನ್ನು ರಾಜು ಅವರು ಕೂಡ ಸರಿಯಾದ ಉತ್ತರ ನೀಡ್ತಾ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಮ್ಮ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
9: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಶುಭೋದಯ.
9: ಅರ್ಪಿತಾ ಮೇಡಮ್ ಅವರಿಗೆ ಬೆಳಗಿನ ಶುಭೋದಯ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ನಿಮಗೂ ಕೂಡ.
9: ಓಕೆ ಮೇಡಮ್,
0: ತಿಂಡಿ ಆಯ್ತಾ ಸರ್?
9: ಆಯ್ತು ಮೇಡಮ್.
0: ಏನ್ ತಿಂಡಿ ಇವತ್ತು?
9: ಇವತ್ತು ಅವಲಕ್ಕಿ ಒಗ್ಗರಣೆ ಮೇಡಮ್.
0: ಅವಲಕ್ಕಿ ಒಗ್ಗರಣೆ?
9: ಹಾ ಮೇಡಮ್.
0: ಓಕೆ, ಈಗ ನನಗಾಗಿ ಒಂದು ಗೀತೆಯನ್ನ ಹಾಡಿ ಸರ್. ನಮ್ದು ಇವತ್ತು ಪಲಾವ್.
9: ಪಲಾವ್ ರೀ? ಓಕೆ ಮೇಡಮ್. ಜಾನಪದ ಗೀತೆ ಹಾಡ್ಬೇಕ್ರಿ?
0: ಹೌದ್ರಿ, ಒಂದು ಜಾನಪದ ಗೀತೆಯನ್ನ ಹಾಡ್ರಿ.
9: ಓಕೆ ಮೇಡಮ್. ಚನ್ನಪ್ಪ ಚನ್ನಗೌಡ ಕುಂಬಾರು ಮಾಡಿದ, ಚನ್ನಪ್ಪ ಚನ್ನಗೌಡ ಕುಂಬರು ಮಾಡಿದ ಕೊಡನವ್ವ, ಚಂದಕ್ಕ ತಂದೀನಿ ತಂಗಿ ಇರಿಗೆ ಬಂದೀನಿ, ಚಂದಕ್ಕೆ ತಂದೀನಿ ತಂಗಿ ಇರಿಗೆ ಬಂದೀನಿ, ಬಾಳೆಯ ಬನದಾಗ ನಾನು ಬಾಗ್ಯಂಗ ಬರಲವ್ವ. ತಂಗಿ ಅರ್ಪಿತಾ.
0: ಹಾ ಹೇಳಿ.
9: ಬಾಳಿಯ ಬನದಾಗ ನಾನು ಬಾಗ್ಯಂಗ ಬರಲವ್ವ, ಚಂದಕ್ಕ ತಂದೀನಿ ತಂಗಿ ಇರಿಗೆ ಬಂದೀನಿ, ಚಂದಕ್ಕೆ ತಂದೀನಿ ತಂಗಿ ಇರಿಗೆ ಬಂದೀನಿ. ಧನ್ಯವಾದ ಮೇಡಮ್.
0: ವಾವ್ ವಾವ್, ಸೂಪರ್, ಒಳ್ಳೆ ಗೀತೆನ ಹಾಡಿದ್ರಿ. ಹಾಗೆ ನಿಮಗೊಂದು ಒಗಟ್ಟಿದೆ, ಅದನ್ನ ಬಿಡಿಸ್ಬೇಕು ನೀವು.
9: ಮೇಡಮ್ ಪ್ರಯತ್ನ ಮಾಡ್ತೀನಿ. ಮತ್ತೆ
0: ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು?
9: ಅನ್ನ ಮಾಡಲಿಕ್ಕೆ ಬಾರದಂತ
0: ಅಕ್ಕಿ ಯಾವುದು?
9: ಯಾವುದು
0: ಯಾವ್ದಿರಬಹುದು? ಆ ಹೆಸರಲ್ಲಿ ಅಕ್ಕಿ ಅನ್ನೋ ಪದ ಅಡಗಿದೆ.
9: ಹೌದ್ರಿ?
0: ಹೌದ್ರಿ. ತಿಳಿತಿಲ್ಲೇನೋ?
9: ಇಲ್ಲರಿ, ಒಳಿಲಿಲ್ಲ.
0: ಓಕೆ, ನಾನೇ ಹೇಳ ಉತ್ತರ.
9: ಹೇಳ್ಬಿಟ್ರಿ ಮೇಡಮ್.
0: ಏಲಕ್ಕಿ. ಹೌದಲ್ರಿ?
9: ಹೌದೌದ್ರಿ.
0: ಆ ಹೆಸರಲ್ಲಿ ಅಕ್ಕಿ ಅಡಗಿದೆ, ಆದ್ರೆ ಅದ್ರಲ್ಲಿ ಅನ್ನ ಮಾಡಕ್ ಬರಂಗಿಲ್ಲ. ಅಲ್ವಾ? ಚಲೋ ಮಾತಾಡಿದ್ರಿ, ಒಳ್ಳೆ ಗೀತೆಯನ್ನ ಹಾಡಿದ್ರಿ. ಧನ್ಯವಾದಗಳು.
9: ಓಕೆ ಮೇಡಮ್, ಧನ್ಯವಾದಗಳು.
0: ಓಕೆ, ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿ ಚೆನ್ನಾಗಿರೋ ಹಾಡನ್ನ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
10: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ನಮಸ್ತೆ ಶುಭೋದಯ.
10: ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು. ನಂದು ನಿಮ್ದು?
10: ಇಲ್ಲಮ್ಮ, ಗೊಜ್ಜಲಕ್ಕಿ ಆಗ್ಬೇಕಿನ್ನ.
0: ಓಕೆ, ಈಗ ನಮಗಾಗಿ ಒಂದು ಜಾನಪದ ಗೀತೆ ಬರ್ಲಿ ಆ ಕಡೆಯಿಂದ.
10: ಪ್ರಯತ್ನ ಪಡುವ.
0: ಹಾಡಿ ಹಾಡಿ ಪಡಿ, ಪರವಾಗಿಲ್ಲ, ಪ್ರಯತ್ನ ಪಡೋದ್ರಲ್ಲಿ ಏನು ಕಳ್ಕೊಳ್ಳೋದಿಲ್ಲ.
10: ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಲ್ಲಿ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಒಳ್ಳೆ ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನ ನೆಲ್ಲು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಧನ್ಯವಾದ ಮೇಡಮ್.
0: ಹಲೋ ಹಲೋ, ವೈಟ್ ವೈಟ್, ಒಂದು
10: ಒಗಟು.
0: ನಿಮ್ಮ ಒಗಟು ಹೇಗಿದೆ? ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುಸಿ, ನಾನ್ ಯಾರು?
10: ಕೂಗಿದರೆ
0: ರಾವಣ, ಹಾರಿದರೆ ಹನುಮಂತ, ಕೂತರೆ ಮುಸಿ, ನಾನ್ ಯಾರು?
10: ಕೂಗಿದರೆ ರಾವಣ.
0: ಗೊತ್ತಾಗ್ಲಿಲ್ವಾ?
10: ಕಾಗೆನ?
0: ಅಲ್ಲ
10: ಅಲ್ಲ. ಕೋಗಿಲೆ?
0: ಅಲ್ಲ
10: ಅಲ್ಲ. ಸ್ವಲ್ಪ ಕ್ಲೂ
0: ಕ್ಲೂ ಏನ್ ಕೊಡೋದು? ಮಳೆಗಾಲದಲ್ಲಿ ಇದ್ರು ಹಾವಳಿ ಹೆಚ್ಚಾಗಿರುತ್ತೆ. ಮಳೆಗಾಲದಲ್ಲಿ ಇದ್ರು ಹಾವಳಿ ಹೆಚ್ಚಾಗಿರುತ್ತೆ.
10: ಮುಂಗ್ಸಿ?
0: ಅಲ್ಲ
10: ಅಲ್ಲ ಅಲ್ಲ, ಮುಂಗ್ಸಿ ಅಲ್ಲ. ಮಳೆಗಾಲದಲ್ಲಿ
0: ಸೊ ಹಾಗಿದ್ರೆ ವೇಟ್ ಮಾಡಿ, ನೆಕ್ಸ್ಟ್ ಕಾಲರ್ಗೆ ಇದೇ ಪ್ರಶ್ನೆನ ಕೇಳ್ತೀನಿ, ಅವ್ರು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನೇ ಉತ್ತರ ಹೇಳ್ತೀನಿ, ಓಕೆನಾ?
10: ಸರಿ,
0: ಥ್ಯಾಂಕ್ ಯು. ಎಸ್, ಉಮಾ ಮ್ಯಾಮ್ ಒಳ್ಳೆ ಗೀತೆಯನ್ನ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ಗೆ ಯಾರು ಕೇಳುವ? ಹಲೋ,
11: ನಮಸ್ಕಾರ ಮೇಡಮ್ ಅವ್ರ.
0: ನಮಸ್ಕಾರ ಸರ್, ಆರಾಮಿದ್ದೀರೇನ್ರಿ?
11: ಆರಾಮದೇವ್ರಿ ಮೇಡಮ್, ನೀವ್ ಹೆಂಗಿದ್ದೀರಿ?
0: ನಾನು ಫುಲ್ ಆರಾಮಿದ್ದೀನಿ. ಓಕೆ, ಹಾಡಿ ಹಾಡಿ ಸರ್. ನಂದಾಯ್ತು ನಾಷ್ಟ, ಪಲಾವ್ ತಿನ್ಕೊಂಡ್ ಬಂದೆ. ನೀವೇನ್ ತಿಂದ್ರಿ?
11: ಗ್ಲಾಸ್ ಹಾಲು ಕುಡ್ದಿನ್ರಿ ಮೇಡಮ್. ಸೋಮವಾರ ಉಪವಾಸ.
0: ಸೋಮವಾರ, ಓಕೆ.
11: ಹೌದ್ರಿ ಮೇಡಮ್.
0: ಹಾಗಿದ್ರೆ ಹಾಡನ್ ಹಾಡಿ ಸರ್. ಈಗ
11: ಹಾಡ್ತೀನಿ ಮೇಡಮ್.
0: ಹಾಡಿ ಸರ್.
11: ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ. ತಳ್ಳತಿ ಜೋಗಿ ಕೂಡೆ ಹೋಗಬಹುದೇ, ತಳ್ಳಾತಿ ಜೋಗಿ ಕೂಡೆ ಹೋಗಬಹುದೇ, ತಳ್ಳಾತಿ ಜೋಗಿ ಕೂಡೆ ಹೋಗಬಹುದೇ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಧನ್ಯವಾದಗಳು ರೀ ಮೇಡಮ್.
0: ಧನ್ಯವಾದಗಳು ಸರ್. ಹಾಗೆ ಒಂದು ಒಗಟಿದೆ.
11: ಹಾ, ಒಗಟ್ ಕೇಳ್ರಿ ಮೇಡಮ್.
0: ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುಸಿ, ನಾನ್ ಯಾರು?
11: ಕಪ್ಪೆ ಅಂದ್ರಿ ಮೇಡಮ್.
0: ಅರೆ, ಸರಿಯಾದ ಉತ್ತರ ಐತ್ರಿ.
11: ಈ ವಿಷಯ ಚಂದ ತಂದಿರಿ ಮೇಡಮ್. ಎಲ್ಲ ಹಳೆ ಹಾಡುಗಳು ಮೆಲುಕ್ ಹಾಕದಂಗ ಆಯ್ತ್ರಿ. ಎಲ್ಲ ನಮ್ ಜನಪದ ಕಲೆ ಉಳಿಸಾಕ ಬೆಳಸಾಕ ಇದೊಂದು ಕಾರ್ಯಕ್ರಮ ಸ್ಫೂರ್ತಿ ಆಗ್ತೈತ್ರಿ ಮೇಡಮ್.
0: ಹಾಕಿರಿ, ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದಕ್ಕ.
11: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್. ಓಕೆ, ಸೊ ರಮೇಶ್ ಸರ್ ಕರೆ ಮಾಡಿ ಸರಿಯಾದ ಉತ್ತರವನ್ನ ನೀಡಿದ್ರು. ಹಾಗೆ ವಿಶೇಷವಾಗಿ ನಮಗೆ ಒಂದು ಒಳ್ಳೆ ಗೀತೆಯನ್ನು ಕೂಡ ಹಾಡಿದ್ರು. ಅವ್ರು ಹೇಳ್ದ ಹಾಗೆ ಜನಪದ ಗೀತೆ, ಜನಪದ ಕಲೆ, ಅವ್ರ ಪದಗಳು ಕೇಳೋಕೇನೆ ಒಂದು ರೀತಿ ಖುಷಿ ಆಗತ್ತೆ ಅಲ್ವಾ? ಖಂಡಿತವಾಗ್ಲು. ಹಾಗಿದ್ರೆ ಜಾನಪದ ಗೀತೆಗಳನ್ನ ನೀವು ಕೂಡ ಹಾಡ್ಬೋದು. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಜಾನಪದ ಗೀತೆಯನ್ನೇ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಈಗ ತಾನೇ ಒಂದು ಗೀತೆಯನ್ನ ಕೇಳ್ಕೊ ಬಂದ್ರಿ. ಜಾಜಿ ಮಲ್ಲಿಗೆ ನೋಡೆ, ಈ ಗೀತೆ ಸೇವಂತಿ ಸೇವಂತಿ ಸಿನಿಮಾದ ಗೀತೆ ಆಗಿದ್ದು, ಜೊತೆಗೆ ವಿಶೇಷವಾಗಿ ಈ ಸಿನಿಮಾದಲ್ಲಿ ಸುಮಾರು ಹಾಡುಗಳು ಜಾನಪದ ಶೈಲಿಯಲ್ಲೇ ಇರುವಂತದ್ದು. ಜಾನಪದ ಗೀತೆಗಳನ್ನ ಬಳಸ್ಕೊಂಡು ಮತ್ತೆ ಅದಕ್ಕೊಂಚೂರು ಹೊಸ ಟಚ್ ಕೊಟ್ಟು ಈ ಸಾಂಗ್ ಅನ್ನ ಮಾಡಿರುವಂತದ್ದು, ಆಯ್ತಾ. ವಿಶೇಷವಾಗಿ ಈ ಹಾಡನ್ನ ವಿಜಯ್ ರಾಘವೇಂದ್ರ ಅವರು ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಹಾಡಿರುವಂತದ್ದು, ಹಾಗೆ ಎಎಸ್ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ. ಹಾಗಿದ್ರೆ ನೀವು ಕೂಡ ಜಾನಪದ ಗೀತೆಗಳನ್ನ ಹಾಡಬಹುದು, ಹಾಗೆ ನಾನು ಕೇಳುವಂತಹ ಒಗಟನ್ನ ಬಿಡಿಸಬಹುದು. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ? ಹಲೋ,
1: ಹಲೋ,
0: ನಮಸ್ತೆ. ಹೇಗಿದ್ದೀರಾ ಮೇಡಮ್? ನಿಮ್ಮ ಧ್ವನಿ ತುಂಬಾ ಏರುಪೇರು ಆಗ್ತಿದೆಯಲ್ಲ, ನೆಟ್ವರ್ಕ್ ಇಲ್ಲ.
1: ನಂಗೆ ತುಂಬಾ ಜ್ವರ ಬಂದಿದೆ, ನಂಗೆ ಒಗಟ್ಗೆ ಹಾಡಾಡೋ ಧ್ವನಿ ಇಲ್ಲ.
0: ಜ್ವರ ಬಂದಿದ್ರು ಕಾಲ್ ಮಾಡ್ತಿದ್ರಲ್ಲ ಮೇಡಮ್, ಅದು ಖುಷಿ ಆಗುತ್ತೆ.
1: ಅಲ್ಲ, ನಿಜ ಎಂತ ಗೊತ್ತಾ, ರೇಡಿಯೋ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲಿ ಈಗ ಇತ್ತೀಚೆಗೆ ಒಂದು ಬೆಳಗ್ಗೆ ನೆಂಟಾಗಿ ಬೆಕ್ಕುಮೆ ಇಷ್ಟು ಹುಷಾರಿಲ್ಲ ನಿಜವಾಗ್ಲು.
0: ಸರಿ ಸರಿ, ಈಗ ನಿಮ್ಗೊಂದು ಒಗಟ್ಟು ಕೇಳ್ತೀನಿ, ಒಗಟ್ಟಿಗೆ ಉತ್ತರ ಪರವಾಗಿಲ್ಲ. ಬೇಗ ಹುಷಾರಾಗಿ, ಸರಿನಾ? ಬೇಗ ಹುಷಾರಾಗಿ ನೆಕ್ಸ್ಟ್ ಹಾಡನ್ನ ಹಾಡ್ಬೇಕು. ಓಕೆ, ನಿಮ್ಮ ಒಗಟ್ಟು ಹೀಗಿದೆ: ಅಂಗಳದಲ್ಲಿ ಹುಟ್ಟುವುದು, ಅಂಗಳದಲ್ಲಿ ಬೆಳೆಯುವುದು, ತನ್ನ ಮಕ್ಕಳ ಹಂಗಿಸಿ ಮಾತನಾಡುವುದು. ಏನಿದು?
1: ಕೋಳಿ ಅಲ್ವಾ?
0: ಕೋಳಿ ಸರಿಯಾದ ಉತ್ತರ ಅಲ್ವಾ? ಸರಿಯಾದ ಉತ್ತರ ಕೋಳಿನೇ. ನೋಡಿ, ಪಟ್ಟಂತ ಆನ್ಸರ್ ಮಾಡ್ಬಿಟ್ಟೆ.
1: ಅಂಗಳ ಉತ್ತರ ಬೆಳೆದು ಅದೆಲ್ಲ ಸರಿ, ತನ್ನ ಮಕ್ಕಳನ್ನ ಹಂಗಿಸಿ ನೋಡುವುದು ಇದ್ಯಾವ ತರ ಅರ್ಥ ಇಲ್ಲ. ಅವ್ರು ಕೋಳಿ ಅಂತ ಗೊತ್ತು,
0: ಕೋಳಿನೇ ಅದು. ಕೋಳಿ ತಾನೇ ಜಾಸ್ತಿ ಆತರ ಮಾತಾಡೋದು ಅಂದ್ರೆ ಸೌಂಡ್ ಮಾಡುತ್ತೆ, ಆದ್ರೂ ಮಕ್ಕಳ ನೋಡ್ಕೊಂಡು ಅದೊಂದು ಗಾದೆ ಅಂದ್ರೆ ಒಗಟ್ಟಲ್ವಾ, ಅದು ಅದೇ ರೀತಿ ಬರುತ್ತೆ.
1: ಎಲ್ಲದೂ ಅರ್ಥ ಇತ್ತು.
0: ಹೌದು,
1: ಹಂಗಿಸಿ ಮಾತಾಡೋದು ಅದರಲ್ಲಿ ಯಾವ್ದು ನಂಗೆ ಕಾಣುದಿಲ್ಲ. ಆದ್ರೂ ಕೋಳಿ ಕೋಳಿ ಉತ್ತರ ಕೋಳಿನೇ.
0: ಕೋಳಿ ಉತ್ತರ ಸರಿಯಾದ ಉತ್ತರ ನೀಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಬೇಗ ಹುಷಾರಾಗಿ, ಸರಿನಾ?
1: ನೀವು ಕೋಳಿ ತಿಂತೀರಾ?
0: ಅದನ್ನ ಸರಿ ಹೇಳ್ತೀನಿ, ಆಯ್ತಾ? ಧನ್ಯವಾದ, ಆಯ್ತಾ? ತಿಂತೀನಿ ನಾನು ಕೋಳಿ ತಿಂತೀನಿ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ ಕೇಳುವ? ಹಲೋ,
2: ಹಲೋ, ನಮಸ್ತೆ ಅರ್ಪಿತಾ.
0: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್,
0: ಹೇಗಿದ್ದೀರಾ? ಇಡ್ಲಿ ಚಟ್ನಿ. ಸೊ ಇಡ್ಲಿ ಚಟ್ನಿ ತಿನ್ಕೊಂಡು ಈಗ ಒಂದ್ ಜನಪದ ಗೀತೆ ಬರ್ಲಿ ಆ ಕಡೆಯಿಂದ.
2: ಅಂದಾದ ಚಂದಾದ ಮಾಯಕಾರ ಮಾದ್ಯೋಗಿ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮಿಂದಿತೋ ಮಾಳದಲ್ಲಿ ಕರುಕೆ ಚಿಗುರ್ಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ. ಓಕೆ, ಥ್ಯಾಂಕ್ ಯು.
0: ಓಕೆ, ಸರಿಯಾಗಿ ಒಂದು ಒಳ್ಳೆ ಗೀತೆನ ಹಾಡಿದ್ರಿ, ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡು. ಈಗ ನಿಮ್ಗೊಂದು ಒಗಟ್ಟಿದೆ, ಆಯ್ತಾ?
2: ಹಾ, ಹೇಳಪ್ಪ.
0: ಕಣ್ಣಿಲ್ಲ ಕಾಲಿಲ್ಲ ಅದು ಚಲಿಸುತ್ತೆ, ಯಾವುದು ಎಲ್ಲಿದೆ?
2: ಕಣ್ಣಿಲ್ಲ ಕಾಲಿಲ್ಲ ಚಲಿಸುತ್ತಲ್ವಾ?
0: ಆದ್ರೂ ಚಲಿಸುತ್ತೆ.
2: ಬಹುಶಃ ನದಿ.
0: ಸರಿಯಾದ ಉತ್ತರ.
2: ಹೌದಾ? ಓಕೆ, ಥ್ಯಾಂಕ್ ಯು.
0: ಸೂಪರ್, ಥ್ಯಾಂಕ್ ಯು ಬೀನಾ ಮ್ಯಾಮ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು.
0: ಎಸ್, ಬೀನಾ ಮ್ಯಾಮ್ ಕರೆ ಮಾಡಿದ್ರು. ಹಾಗೆ ಈ ಒಂದು ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
6: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
9: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
10: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
11: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
10: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
11: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
10: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
11: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
12: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮನ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಮನೆ ಮಗಳು ಆರ್ಜಿ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಿದ್ದೆ, ಡಬಲ್ ದವಾಖಾನೆ ಇದೆ. ಯಾಕಪ್ಪ ಅಂದ್ರೆ ನೀವು ಒಂದು ಜಾನಪದ ಗೀತೆಯನ್ನ ಹಾಡಬಹುದು, ಅದರೊಟ್ಟಿಗೆ ನಾನು ಕೇಳುವಂತಹ ಒಂದು ಒಗಟನ್ನ ಕೂಡ ಬಿಡಿಸಬಹುದು. ಸೊ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686069629. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆ ಕರೆ ಮಾಡಿ ಮಾತಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
13: ನಮಸ್ತೆ ಮೇಡಮ್.
0: ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಸರ್.
13: ಏನ್ ಮೇಡಮ್,
0: ರೇಡಿಯೋ ವಾಲ್ಯೂಮ್ ಕಡಿಮೆ ಆಯ್ತಾ?
13: ರೇಡಿಯೋನೇ ಹಾಕಿಲ್ಲ ಮೇಡಮ್.
0: ಮತ್ ಹೇಗ್ ಸರ್ ನನ್ನ ವಾಯ್ಸ್ ನನಗೆ ಕೇಳಿಸ್ತು?
13: ಇಲ್ಲಿ ಗಾಡಿ ಶಬ್ದ ಮೇಡಮ್.
0: ಬಹುಶಃ ನನ್ ಕಿವಿ ನನಗೆ ಸುಳ್ಳು ಹೇಳಿರ್ಬೇಕಲ್ವಾ?
13: ಖಂಡಿತ ಇರ್ಬೇಕು.
0: ಇಷ್ಟ ಚೆನ್ನಾಗಿ ಸುಳ್ಳು ಹೇಳ್ತಿರಲ್ಲ ಸರ್ ನೀವು.
13: ಹೇಳಿ ಮೇಡಮ್.
0: ತಿಂಡಿ ಆಯ್ತಾ?
13: ತಿಂಡಿ ಇನ್ನ ಇಲ್ಲ ಮೇಡಮ್.
0: ಯಾಕೆ ಸರ್ ಇನ್ನೂ ಆಗಿಲ್ಲ?
13: ಮಾಡ್ತಾವ್ರೆ ಮೇಡಮ್, ಸ್ವಲ್ಪ ಎದ್ದಿದ್ ಲೇಟ್ ಇವತ್ತು. ದಿನ 5:30 ಗೆದ್ದವಳು, ಇವತ್ತು 7 ಗಂಟೆ ಗೆದ್ಬಿಟ್ರ. ಹಂಗಾಗಿ
0: ಕೆಲವೊಮ್ಮೆ ಆಗತ್ತಲ್ಲ ಸರ್.
13: ಮೇಡಮ್,
0: ಓಕೆ. ಈಗ ಯಾವ ಜಾನಪದ ಗೀತೆಯನ್ನ ಹಾಡ್ತೀರಾ
13: ಮೇಡಮ್? ನಾನು ಇದೇ ತಜ್ಜೋಗಿ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್.
0: ಹಾಡಿ.
13: ಅಕ್ಕಯ್ಯ ನೋಡು ಬಾರಿ ಈ ಚೆಲುವನ, ಚಿಕ್ಕವಳೆ ನೋಡು ಬಾರಿ, ಚಿಕ್ಕವಳೆ ನೋಡು ಬಾರಿ, ಚೆಲುವಿನ ನೋಡು ಬಾರಿ, ಈ ಕಂದನ ನಲಿ ನಲಿದು ನೋಡು ಬಾರಿ, ಕುಣಿ ಕುಣಿದು ನೋಡು ಬಾರಿ, ಹೋಗೆ ಹೋಗೆ ಏಳು ಮೇಲೆ ಮೇಲೆ ರೀ ಕುಂತ ನಮ್ಮ ಮಾದೇವ, ನಗು ಮಲೆ ಮೇಲೆ ರೀ ನಿದ್ದೆ ಮಾಡೋ ಮಾದೇವ, ನೀ ನಿದ್ದೆ ಸಾಕೋ ಮಾದೇವ, ನೀ ಎದ್ದು ಬಾರೋ ಮಾದೇವ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರೀ ಮಾತಿಗೆಲ್ಲ ದೆಗ್ಗಲ್ಲ, ಹಂಗೆ ಕುಣ್ಣೀರೋ ಹಿಂಗೆ ಕುಣ್ಣೀರೋ, ನಮ್ಮ ಮುದ್ದು ಮಾದಯ್ಯನ್ ಮುಂದೆ ಬಗ್ಗಿ ಕುಣ್ಣೀರೋ, ಬಿದ್ದು ಕುಣೀರೋ ಬಿದ್ದು ಕುಣೀರೋ, ನಮ್ಮ ಮುದ್ದು ಮಾದಯ್ಯನ್ ಮುಂದೆ ಬಗ್ಗಿ ಕುಣೀರೋ.
0: ಸೂಪರ್ ಸೂಪರ್ ಸರ್. ಸೊ ಈಗ ಒಂದು ಒಗಟನ್ನ ಕೇಳಲಾ, ಉತ್ತರಿಸ್ತೀರಾ?
14: ನೋಡೋಣ ಮೇಡಮ್, ಪ್ರಯತ್ನ ಮಾಡ್ತೀನಿ ಮೇಡಮ್.
0: ಓಕೆ, ಮಣ್ಣು ಆಗಿದೆ ಕಲ್ಲು ಸಿಕ್ತು.
14: ಏನ್ ಮೇಡಮ್?
0: ಮಣ್ಣು ಆಗಿದೆ ಕಲ್ಲು ಸಿಕ್ತು, ಕಲ್ಲು ಆಗಿದೆ ಬೆಳ್ಳಿ ಸಿಕ್ತು, ಬೆಳ್ಳಿ ಹೊಡೆದೆ ನೀರು ಸಿಕ್ತು, ಏನಿದು?
14: ಕಲ್ಲು,
0: ಕಲ್ಲು ಆಗಿದೆ ಮಣ್ಣು ಆಗಿದೆ ಕಲ್ಲು ಸಿಕ್ತು, ಕಲ್ಲು ಆಗಿದೆ ಬೆಳ್ಳಿ ಸಿಕ್ತು, ಬೆಳ್ಳಿ ಹೊಡೆದ ನೀರು ಸಿಕ್ತು.
14: ಕಣ್ಣ ಮೇಡಮ್?
0: ಅಲ್ಲ ಸರ್.
14: ಇಲ್ಲ, ಗೊತ್ತಾಗ್ಲಿಲ್ಲ ಮೇಡಮ್. ಮುಂದಿನ
0: ಕಾಲರ್ ಕೊಡುವ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
14: ಓಕೆ ಮೇಡಮ್.
0: ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
15: ನಮಸ್ತೆ ಮೇಡಮ್.
0: ಹಲೋ, ನಮಸ್ತೆ ಸರ್, ಹೇಗಿದ್ದೀರಾ?
15: ಆರಾಮಿದ್ದೀರಿ?
0: ನಾನು ಆರಾಮಿದ್ದೀನಿ ಸರ್. ತಿಂಡಿ ಆಯ್ತೋ ಇಲ್ಲೋ?
15: ಊಟ ಆಯ್ತು ಮೇಡಮ್.
0: ಊಟನೇ ಆಯ್ತಾ ಬೆಳಗ್ ಬೆಳಗ್ಗೆನೆ? ಒಂದು ಜಾನಪದ ಗೀತೆಯನ್ನ ಹಾಡಿ ಸರ್.
15: ಜಾನಪದ ಹಾಡ್ಬೇಕ್ರಿ?
0: ಹೌದ್ರಿ.
15: ಜನಪದ ಎಲ್ಲ ನೆನಪಿಗೆ ಬರ್ತಾ ಇಲ್ರಿ ಕಬ್ಬಗ. ಈಗ ನಾವು ಮೊದಲ ಜನಪದ ಕಲಿಗಾರರು ಎಲ್ಲ ಕೂಡ ನಮಗ ಇದು ಆಯ್ತಲ್ರಿ.
0: ಜಾನಪದ ಗೀತೆನೆ ಮರ್ತೋ ಬಿಡಿದ್ಯಾ?
15: ಹಾ ಆಯ್ತು, ಹಾಡ್ತೀನ್ರಿ.
0: ಹಾಡಿ ಸರ್.
15: ಹಾಸಗಲ್ಲಿನ ಮಲಹಾದವಾದವನ್ಯಾರೋ ಪಾದ ಮೂಡ್ಯಾವೋ.

0: ಧನ್ಯವಾದ ಮೇಡಮ್.
1: ಧನ್ಯವಾದ ಸರ್. ಹಾಗೆ ಒಂದು ಒಗಟಿದೆ,
0: ಕೇಳಿ ಮೇಡಮ್.
1: ಮಣ್ಣು ಆಗಿದೆ ಕಲ್ ಸಿಕ್ತು, ಕಲ್ಲು ಆಗಿದೆ ಬೆಳ್ಳಿ ಸಿಕ್ತು, ಬೆಳ್ಳಿ ಒಡೆದೆ ನೀರ್ ಸಿಕ್ತು, ಏನಿದು?
0: ತೆಂಗಿನಕಾಯಿ.
1: ಅರೆ, ಸರಿಯಾದ ಉತ್ತರ ಸರ್. ಸರಿಯಾದ ಉತ್ತರ ನೀಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದ ಮೇಡಮ್. ಧನ್ಯವಾದ.
1: ಓಕೆ, ಶಿವಶರಣ್ ಸರ್ ಕರೆ ಮಾಡಿ ಸರಿಯಾದ ಉತ್ತರವನ್ನ ಕೂಡ ನೀಡಿದ್ರು. ಹಾಗೆ ನಮ್ಮ ಮುಂದಿನ ಕರೆ, ಯಾರು ಎಲ್ಲಿಂದ ಕರೆ ಮಾಡ್ತಾರೆ ಕೇಳುವ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಅರ್ಪಿತ ಅವರಿಗೆ, ನಮ್ಮ ಕೇಳುವ ಮಿತ್ರರಿಗೂ, ವಾನುಲಿಕ್ಕೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಅರ್ಪಿತಾ.
1: ಓಕೆ, ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಮೇಡಮ್.
2: ಥ್ಯಾಂಕ್ ಯು.
1: ಆಯ್ತಾ ತಿಂಡಿ?
2: ತಿಂಡಿ ಆಯ್ತು, ರೊಟ್ಟಿ ಸೊಪ್ಪಿನ ಪಲ್ಯ ಮಾಡಿದ್ವಿ, ಈಗ ಆಯ್ತು.
1: ರೊಟ್ಟಿ ಸೊಪ್ಪಿನ ಪಲ್ಯ ಇದು ಆಕ್ಚುಲಿ ಎರಡನೇ ನೀವು ರೊಟ್ಟಿ ಸೊಪ್ಪಿನ ಪಲ್ಯ ಅಂತಿರೋದು.
2: ಹೌದಾ?
1: ಪ್ರೇಮಕ್ಕ ಅವ್ರು ಕೂಡ ರೊಟ್ಟಿ ಸೊಪ್ಪಿನ ಪಲ್ಯ ಅಂತ ಹೇಳಿದ್ರು. ನಂದು ಪಲಾವ್ ಇವತ್ತು. ಓಕೆ ಮ್ಯಾಮ್, ಯಾವ ಜಾನಪದ ಗೀತೆಯನ್ನ ಹಾಡ್ತಿದ್ದೀರಾ?
2: ತವರೂರ ಮನೆ ನೋಡೋದು.
1: ಹಾಡಿ.

0: ಥ್ಯಾಂಕ್ ಯು ಅರ್ಪಿತಾ.
1: ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಹಾಗೆ ಒಂದು ಒಗಟ್ ಕೂಡ ಇದೆ, ಒಗಟಿಗೆ ಉತ್ತರ ನೀಡ್ತೀರಾ?
0: ಆಯ್ತು ಹೇಳಿ, ಕೇಳಿ ನೋಡುವ.
1: ಓಕೆ. ಗಿಡ ಕೊಡಲಾರದು, ಮರ ಬೆಳೆಸಲಾರದು, ಅದಿಲ್ಲದೆ ಊಟ ಸೇರಲಾರದು, ನಾನು ಯಾರು? ಏನು
0: ಉಪ್ಪು?
1: ಉಪ್ಪು, ಸರಿಯಾದ ಉತ್ತರ.
0: ಹೌದಾ?
1: ಯಾಕಂದ್ರೆ ಗಿಡದಿಂದನೂ ಸಿಗಲ್ಲ ಅಥವಾ ಮರದಿಂದನೂ ನಮಗೆ ಸಿಗೋದಿಲ್ಲ, ಆದ್ರೆ ಅದಿಲ್ಲದೆ ಊಟ ಕೂಡ ಸೇರೋದಿಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರಲ್ಲ,
0: ಯಾವ್ಯಾವ ತರ ಇದೆ ಅದು ಬೇರೆ, ಇನ್ನೊಂದು ಇದೆ ಸಮುದ್ರದಲ್ಲಿ ಸಿಗುತ್ತೆ ಅಂತ ಅದೊಂದು ಏನೋ ಗೊತ್ತಿದೆ.
1: ಇದು ಸಪಟ್ ವಿಸ್ಟ್ ಆಗಿದೆ. ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ
1: ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಶುಭೋದಯ.
2: ಶುಭೋದಯ ಮೇಡಮ್, ಅನಂತ ರಾಜ್ ಮೇಡಮ್, ಗೊರ್ಲಡ್ಕ, ಹಿರಿಯೂರ್ ತಾಲೂಕ್, ಚಿತ್ರದುರ್ಗ ಜಿಲ್ಲೆ.
1: ಅನಂತ ರಾಜ್, ತಿಂಡಿ ಆಯ್ತಾ?
2: ಆಯ್ತು ಮೇಡಮ್.
1: ಏನ್ ತಿಂಡಿ?
2: ತಿಂಡಿ ಏನ್ ಮೇಡಮ್, ನಮ್ಮೆಲ್ಲ ಊಟ ಮೇಡಮ್, ಒಂದೇ ಸಾರಿ.
1: ನೀವು ಊಟ ಮಾಡಿದ್ರಾ? ಸರಿ, ಈಗ ಒಂದು ಜಾನಪದ ಗೀತೆಯನ್ನ ಹಾಡಿ.
2: ಚೆನ್ನಪ್ಪ ಚೆನ್ನೇಗೌಡ ಕುಂಬರ ಮಾಡಿದ ಕೊಡನವ್ವ, ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಯವ ಯವ ಇವನ್ಯಾರ ಮಂಚದ ಮೇಲೆ ಕುಳಿತಾನ, ಮಂಚದ ಮೇಲೆ ಕುಳಿತಾನ, ಗೊತ್ತಿಲ್ಲೇನವ ತಂಗಿ ಶಿಶುನಳ ಶರೀಫಜ್ಜ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹಾಗೆ ಒಂದು ಒಗಟಿದೆ.
2: ಹಾ ಮೇಡಮ್.
1: ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ, ನಾನು ಯಾರು?
2: ಅಂಗೈ ಅಗಲ ಇರುವ
1: ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ.
2: ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ನಕ್ಷತ್ರಗಳ ಮೇಡಮ್?
1: ನಕ್ಷತ್ರ ಸರಿ, ಇನ್ನೊಂದು ಆನ್ಸರ್ ಬೇಕು.
2: ಆಕಾಶ.
1: ಹೌದು, ಆಕಾಶ ಮತ್ತು ನಕ್ಷತ್ರ ಸರಿಯಾದ ಉತ್ತರ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್.
1: ಓಕೆ, ನೆಕ್ಸ್ಟ್ ಅಂಡ್ ಲಾಸ್ಟ್ ಕಾಲರ್, ಯಾರು ಕೇಳುವ? ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ಅನ್ನಡೆ, ವಿದ್ಯಾನಗರ, ಶಿವಮೊಗ್ಗ.
1: ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ?
3: ಆಯ್ತು ಮೇಡಮ್. ನಿಮ್ದು?
1: ನಂದು ಆಯ್ತು ಸರ್.
3: ಇವತ್ತು ಎಮ್ಮಿ ಎಮ್ಮಿ ಮ್ಯಾಗಿ ಮ್ಯಾಗಿ.
1: ಎಮ್ಮಿ ಎಮ್ಮಿ ಮ್ಯಾಗಿ ಮ್ಯಾಗಿ.
3: ಹೌದು ಮೇಡಮ್.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಅದೇ, ಒಂದ್ ಜನಪದ ಗೀತೆ ಹೇಳ್ಬೇಕು.
1: ಹಾಡಿ.
3: ಗಲ್ಲು ಗಲ್ಲೆ ಮತ ಗೆಜ್ಜೆ ಗಲ್ಲು ಸಾಧೆ ಮತ, ಗೆಜ್ಜೆ ಗಲ್ಲು ಸಾಧೆ ಮತ, ನಾವಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ, ನಾವಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ, ಅರೆದು ಅರಿಶಿನವಾ ಅದಕ್ಕೆ ಬೆರೆಸಲು ಸುಣ್ಣಾವ, ಅದಕ್ಕೆ ಬೆರೆಸಲು ಸುಣ್ಣಾವ, ಒಪ್ಪನಾದ ರಂಗನ ಮೇಲೆ ಚೆಲ್ಲಿದೋ ಕುಳಿಯ, ಒಪ್ಪನಾದ ರಂಗನ ಮೇಲೆ ಚೆಲ್ಲಿದರೋ ಕುಳಿಯ, ಗಲ್ಲು ಗಲ್ಲೆ ಮತ ಗೆಜ್ಜೆ ಗಲ್ಲು ಸಾಧೆ ಮತ, ಗೆಜ್ಜೆ ಗಲ್ಲು ಸಾಧೆ ಮತ, ನಾವಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಆಯ್ತು ಮೇಡಮ್.
1: ಚೆನ್ನಾಗಿ ಹಾಡಿದ್ರಿ, ಯಾಕಷ್ಟು ಅರ್ಜೆಂಟ್ ಅಲ್ಲಿ ಹಾಡಿದ್ರಿ ಅಂತ ಅರ್ಥ ಆಗ್ಲಿಲ್ಲ.
3: ಟೈಮ್, ನಿಮ್ದು ಟೈಮ್ ಆಗೋಗಿದೆಯಲ್ಲ ಅದಕ್ಕೆ.
1: ಅದು ನಮಗ್ ಬಿಡಿ ಸರ್, ನಮ್ ಟೈಮ್ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಮಗ್ ಗೊತ್ತಿರುತ್ತೆ ಎಷ್ಟೊತ್ತಿಗೆ ಮುಗಿಸ್ಬೇಕು, ಪ್ರಾರಂಭ ಮಾಡ್ಬೇಕು
3: ಅಂತ ಹೇಳಿದೆ.
1: ಓಕೆ, ಒಂದು ಒಗಟ್ಟಿದೆ, ಅದಕ್ಕೆ ನೀವು ಉತ್ತರ ಕೊಡ್ಬೇಕೀಗ.
3: ಹೇಳಿ ಮೇಡಮ್. ಏನ್?
1: ಅಂಗಡಿಯಿಂದ ತರೋದು, ಮುಂದಿಟ್ಕೊಂಡು ಅಳೋದು, ನಾನು ಯಾರು?
3: ಈರುಳ್ಳಿ ಅಲ್ವಾ ಮೇಡಮ್?
1: ಈರುಳ್ಳಿ ಸರಿಯಾದ ಉತ್ತರ.
3: ಮೇಡಮ್
1: ಧನ್ಯವಾದಗಳು ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಸೋ ಮಚ್.
1: ಎಸ್, ಬ್ರಹ್ಮಾನಂದ ರಾನಡೆಯವರು ಕರೆ ಮಾಡಿದ್ರು, ಹಾಗೇನೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ವಿಶೇಷವಾಗಿ ನಮ್ಮ ಪ್ರೀತಿಯ ಕೇಳುಗರು ಮೆಸೇಜ್ ಮುಖಾಂತರ ಕೂಡ ಒಗಟಿಗೆ ಉತ್ತರವನ್ನ ನೀಡ್ತಾ ಇದ್ರು. ಅದರಲ್ಲಿ ಶಾಂತಾ ಮೇಡಮ್ ಅವರು, ಮಂಜುಳಾ ಮೇಡಮ್ ಅವರು, ವೀಮನಗೌಡ ಪಾಟೀಲ್ ಅವರು, ಸುಬ್ರಹ್ಮಣ್ಯ ಅವರು, ಗಿರಿಜಾ ಮೇಡಮ್ ಅವರು, ಶಾಂತಿನಿ ಮೇಡಮ್ ಅವರು, ರಾಘವೇಂದ್ರ ಅವರು, ಹಾಗೆ ರಾಜು ಅವರು, ಮುರಳೀಧರ್ ಅವರು, ಮತ್ತೆ ಪ್ರಭಾ ಅವರು ಎಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ನೀಡ್ತಾ ಇದ್ರು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನೂ ಕರೆ ಬರ್ತಾ ಇದೆ, ಸಮಯದ ಅಭಾವದಿಂದ ಕರೆಯನ್ನು ಸ್ವೀಕರಿಸೋಕೆ ಆಗ್ತಾ ಇಲ್ಲ. ಹಾಗೆ ಇವತ್ತಿನ ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಸೊ ನನಗೂ ಕೂಡ ಒಂದು ಜಾನಪದ ಗೀತೆಯನ್ನು ಹಾಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಒಂದೆರಡು ಸಾಲು ಜಾನಪದ ಗೀತೆ ನಿಮ್ಮೆಲ್ಲರಿಗಾಗಿ. ಎಡಗಾಲಯ್ಯನ ತೇರು, ಬಲಗಾಲಯ್ಯನ ತೇರು, ರಾಟಾಳೆ ತೇರು ಕೈತೇರು, ರಾಟಾಳೆ ತೇರು ಕೈತೇರು ನಂಜುಂಡು.

ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ, ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು ಎಷ್ಟೊತ್ತು.

0: ಅಪ್ಪನಂಜುಂಡು ನೆಲೆಗೊಂಡು. ಓಕೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
2: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
1: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756961.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
0: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
2: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
0: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
2: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
1: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದರೂ ಕತೆಯನ್ನು ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತು ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತಾ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನು ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನು ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನ ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಯಾರಿಗೆ ಯಾರು ಅನ್ನುವಂತಹ ಕಥೆ, ಹಾಗೆ ನಾನೆಂಬುದು ಮರೆತಾಗ ಎನ್ನುವಂತಹ ಎರಡು ಕಥೆಯನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಏನಪ್ಪ ಅಂತ ಹೇಳಿದ್ರೆ, ದೇವನಿರುವನೆಲ್ಲಿ ಅನ್ನುವಂತಹ ಕಥೆ. ವಿವೇಕಾನಂದರಿಗೆ ಸಂಬಂಧಪಟ್ಟಂತಹ ಕಥೆಯಾಗಿದೆ. ಒಮ್ಮೆ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನ, ತಾವು ಯಾವಾಗ್ಲೂ ನಾರಾಯಣ ನಾರಾಯಣ ಎನ್ನುತ್ತೀರಿ, ನಮಗೆ ಯಾವಾಗ್ಲೂ ದೇವರ ಬಗ್ಗೆಯೇ ಹೇಳುತ್ತಿರುತ್ತೀರಿ, ಅವನಿರೋದಾದ್ರೆ ಅವನೇಕೆ ನಮಗೆ ಕಾಣೋದಿಲ್ಲ, ನಾವು ನೋಡಲಾಗುವುದಿಲ್ಲ, ನೋಡಲಾಗದವನು ಇದ್ದಾನೆ ಅಂತ ಹೇಳಿ ನಂಬೋದಾದ್ರೂ ಹೇಗೆ ಅಂತ ಪ್ರಶ್ನಿಸಿದ್ನಂತೆ. ಅದಕ್ಕೆ ವಿವೇಕಾನಂದರು ಅವನನ್ನ ಹೊರಗಡೆ ಕರೆದುಕೊಂಡು ಬಂದು, ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನ ನೋಡು ಎಂದ್ರಂತೆ. ಆತ ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗೆ ಮಾಡಿ, ಮಧ್ಯಾಹ್ನದ ಹೊತ್ತು ಸೂರ್ಯನನ್ನ ನೋಡು ಅಂದ್ರೆ ಹೇಗೆ? ಆತ ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗಾಯಿತು. ನಂತರ, ನೋಡೋದಕ್ಕೆ ಸಾಧ್ಯವಿಲ್ಲ ಗುರುಗಳೇ, ಸ್ವಾಮೀಜಿಯವರು ಈ ಸೂರ್ಯನಾರಾಯಣ ಆ ನಾರಾಯಣನ ಒಂದು ಅಂಶ ಮಾತ್ರ, ಇದನ್ನ ನೋಡಲು ಸಾಧ್ಯವಾಗದಿದ್ರೆ ನೀನು ದೇವರನ್ನು ನೋಡಲು ಹೇಗೆ ಸಾಧ್ಯ ಎಂದಾಗ, ದೇವರು ಇರುವಿಕೆಯನ್ನ ಅರ್ಥ ಮಾಡಿಕೊಂಡು ದೇವರಿಲ್ಲದೆ ಈ ಸೃಷ್ಟಿ ಇಲ್ಲ ಎಂಬ ನಂಬಿಕೆ ಅವನಲ್ಲಿ ಉಂಟಾಯಿತು. ಪ್ರಕೃತಿ, ಗಿಡ, ಮರ, ಹೂ, ಹಣ್ಣು, ಹಕ್ಕಿಗಳ ಹಾಡಿನ ಮಾಧುರ್ಯದಲ್ಲಿ ದೇವರು ಕಾಣಿಸುತ್ತಾನೆ. ಸರ್ವಮುಖ, ಸರ್ವವ್ಯಾಪಕ ವಿವೇಕರು ಅಗೋಚರ ಶಕ್ತಿಯ ಬೆಳಕಾಗಿದ್ದಾನೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವನಿಗೆ ಜ್ಞಾನೋದಯವಾಯಿತು. ನನ್ನ ಕಣ್ತರಿಸಿದ ನೀವೇ ನನ್ನ ದೇವರೆಂದು ವಿವೇಕಾನಂದರ ಆಪ್ತ ಶಿಷ್ಯನಾಗುತ್ತಾನೆ. ಎಂತಹ ಒಂದು ಅದ್ಭುತವಾಗಿರುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನಿಜವಾಗ್ಲೂ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಆಗಲೇ ನಿಮಗಾಗಿ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಸಂತ ಜ್ಞಾನೇಶ್ವರ ಅಂತ ಹೇಳಿ. ಸುಮಾರು 16 ವರ್ಷಗಳ ಹುಡುಗನೊಬ್ಬ ತನ್ನ ಊರಿನ ಗುರುಗಳ ಬಳಿ ಹೋಗಿ ಉದ್ದಂಡ ಪ್ರಣಾಮ ಮಾಡಿ, ಗುರುಗಳೇ, ನನಗೆ ಜೀವನದಲ್ಲಿ ವೈರಾಗ್ಯ ಬಂದಿದೆ, ಆದ್ರಿಂದ ನನಗೆ ಸನ್ಯಾಸ ದೀಕ್ಷೆ ನೀಡಿ ನನ್ನನ್ನು ಈ ಭವಬಂಧನದಿಂದ ಬಿಡುಗಡೆ ಮಾಡಬೇಕು ಎಂದು ಬೇಡಿಕೊಂಡ. ಗುರುಗಳಿಗೆ ಅವನಾಡುವ ಮಾತು ಕೇಳಿ ದಿಗ್ಭ್ರಮೆಯಾಯಿತು. ಗುರುಗಳು, ಮಗು, ನೀನಿನ್ನು ತುಂಬಾ ಚಿಕ್ಕವನು, ಗೆಳೆಯರೊಂದಿಗೆ ಆಡಿ ನಲಿದಾಡುತ್ತಾ ಬೆಳೆಯಬೇಕಾದವನು. ಚಂಚಲವಾದ ಮನಸ್ಸು ಏಕಾಗ್ರತೆಯಿಂದ ಪರಮಾತ್ಮನಲ್ಲಿ ನೆಲೆಗೊಳಿಸಿ, ದೇಹ ದಂಡಿಸಿ ಪ್ರಾಪಂಚಿಕವಾದ ಎಲ್ಲಾ ಸುಖ ಸಂತೋಷಗಳನ್ನು ತೊರೆದು ವಿರಕ್ತನಾಗಬೇಕು. ಇದು ನಿನ್ನಿಂದ ಸಾಧ್ಯವೇ? ಅದಕ್ಕೂ ಒಂದು ಕಾಲವಿದೆ, ವಯಸ್ಸಿದೆ, ಆಗ ಬಾ ನೋಡೋಣ. ಈಗ ಮನೆಗೆ ಹೋಗು ಎಂದು ಹೇಳಿ ತಪೋಮಗ್ನರಾದರು. ಆದರೆ ತನ್ನ ಬಿಗಿ ಪಟ್ಟು ಬಿಡದ ಆ ಬಾಲಕ ನನಗೆ ದೀಕ್ಷೆಯನ್ನ ಕೊಡಲೇಬೇಕೆಂದು ದುಂಬಾಲು ಬಿದ್ದ. ಅವನ ಬೇಡಿಕೆಯಲ್ಲಿ ಅಚಲವಾದ ಛಲವಿತ್ತು. ಬೇರೆ ದಾರಿ ಕಾಣಿದ ಗುರುಗಳು, ಮಗು, ಹಾಗಾದ್ರೆ ನಾನು ನಿನಗೊಂದು ಪರೀಕ್ಷೆ ಮಾಡುತ್ತೇನೆ, ಅದರಲ್ಲಿ ನೀನು ವಿಜಯಿ ಆದ್ರೆ ಮಾತ್ರ ನಿನಗೆ ಸನ್ಯಾಸ ದೀಕ್ಷೆ ನೀಡುವೆನು ಎಂದು ನುಡಿದರು. ಆ ಹುಡುಗ, ನೀವು ನೀಡುವ ಯಾವುದೇ ಪರೀಕ್ಷೆಗೂ ನಾನು ಸಿದ್ಧನಿದ್ದೇನೆ ಎಂದು ನುಡಿದಾಗ ಗುರುಗಳು, ಎಲ್ಲಿ, ನಿನ್ನ ನಾಲಿಗೆಯನ್ನ ಹೊರಚಾಚು ಎಂದ್ರು. ಹುಡುಗ ಹಾಗೆ ಮಾಡಿದ. ಬಳಿಕ ಗುರುಗಳು ಅವನ ನಾಲಿಗೆಯ ಮೇಲೆ ಒಂದು ಕಲ್ಲು ಸಕ್ಕರೆಯ ತುಂಡನ್ನ ಇರಿಸಿ ನೋಡುತ್ತಾ ಕುಳಿತರು. ಎಷ್ಟು ಹೊತ್ತಾದ್ರೂ ಕಲ್ಲು ಸಕ್ಕರೆಯ ಒಂದಂಶವೂ ಕರಗಲಿಲ್ಲ, ಹಾಗೆಯೇ ಬಾಯಿಂದ ಒಂದು ಹನಿ ಜೊಲ್ಲು ಕೂಡ ಬೀಳಲಿಲ್ಲ. ಹುಡುಗನು ಮಾತ್ರ ಪದ್ಮಾಸನ ಹಾಕಿಕೊಂಡು ಕಣ್ಮುಚ್ಚಿ ಕಲಾ ಪ್ರತಿಮೆಯಂತೆ ಕುಳಿತಿದ್ದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳು ಆ ಹುಡುಗನಿಂದ ಅದೆಂದೋ ದೂರವಾಗಿದ್ದವು. ಇನ್ನು ಜೀವಹ ಚಾಪಲ್ಯವೆಲ್ಲಿ, ಕಲ್ಲು ಸಕ್ಕರೆ ಕರಗಲೇ ಇಲ್ಲ. ಅದನ್ನು ಕಂಡು ಗುರುಗಳು ಮೂಕವಿಸ್ಮಿತರಾದರು. ಅವರು, ಮಗು, ನಾನು ನಿನ್ನಂತಾಗಲು ಅದೆಷ್ಟೋ ವರ್ಷ ಕಷ್ಟಪಟ್ಟಿದ್ದೆ, ನಿನ್ನ ಮುಂದೆ ನಾನು ತೀರಾ ಚಿಕ್ಕವನಾಗ್ಬಿಟ್ಟೆ. ಸಾಧನೆಗೆ ವಯಸ್ಸು ಮುಖ್ಯವಲ್ಲ, ಅದಕ್ಕೆ ಶ್ರದ್ಧೆ, ಆತ್ಮವಿಶ್ವಾಸ ಮುಖ್ಯ. ಅದು ನಿನ್ನಲ್ಲಿದೆ. ನೀನು ನಾನಿಟ್ಟ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೀಯೇ, ದೀಕ್ಷೆ ಪಡೆಯಲು ಸಮರ್ಥನಾಗಿದ್ದೀಯೇ. ಇಂದು ನಾನು ನಿನಗೆ ಮನಪೂರ್ವಕವಾಗಿ ಸನ್ಯಾಸ ದೀಕ್ಷೆಯನ್ನು ನೀಡುತ್ತೇನೆ, ವಿಜಯೀ ಭವ ಎಂದು ಎರಡು ಕೈ ಎತ್ತಿ ಆಶೀರ್ವದಿಸಿದರು. ಆ ಹುಡುಗನೇ ಸಾಧು ಸಂತ ಶ್ರೇಷ್ಠನೆನಿಸಿದ ಸಂತ ಜ್ಞಾನೇಶ್ವರ. ಎಂತಹ ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಜೀವನದಲ್ಲಿ ವಯಸ್ಸು ಮುಖ್ಯವಲ್ಲ, ಏಜ್ ಇಸ್ ಜಸ್ಟ್ ನಂಬರ್. ಸಾಧನೆ ಮಾಡುವುದಕ್ಕೆ ವಯಸ್ಸು ಮುಖ್ಯವಲ್ಲ, ನಮ್ಮ ಧೈರ್ಯ, ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ತುಂಬಾನೇ ಮುಖ್ಯವಾಗುತ್ತದೆ. ಸೊ ಒಳ್ಳೆಯ ಕಥೆ ಇದಾಗಿತ್ತು, ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9662799620969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
5: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
6: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
9: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to be.

ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಅಂಬೇಡ್ಕರ್ ಓದುಗರಿಗೆ ಸ್ವಾಗತ. ನಾನು ಪ್ರೇಮಾ ಆಚಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟ. ಇಂದಿನ ಈ ಅಂಬೇಡ್ಕರ್ ಓದು ವಿಭಾಗದಲ್ಲಿ 1946 26 ಮಾರ್ಚ್ ಈ ದಿನದಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಣಕಾಸು ಮಸೂದೆಯ ಬಗ್ಗೆ ಚರ್ಚಿಸಿದ ಭಾಗವನ್ನು ಇಂದು ಓದುತ್ತಿದ್ದೇನೆ. ಭಾರತೀಯ ಹಣಕಾಸು ಮಸೂದೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕಾರ್ಮಿಕ ಸದಸ್ಯರು, ಮಾನ್ಯ ಅಧ್ಯಕ್ಷರೇ, ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ನಾನು ಚರ್ಚೆಯಲ್ಲಿ ಮಧ್ಯೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಪ್ರಥಮತಃ ಆಭಾರಿಯಾಗಿದ್ದೇನೆ. ಮಾನ್ಯರೇ, ಹಾಗೆ ನಾನು ಹೇಳುತ್ತಿರುವುದಕ್ಕೆ ಮುಖ್ಯ ಕಾರಣವೇನೆಂದರೆ ನಾನು ಪ್ರಸ್ತಾಪ ಮಾಡುತ್ತಿರುವ ಅಂಶಗಳು ನೇರವಾಗಿ ನನ್ನ ಇಲಾಖೆಯಾದ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟದ್ದಾಗಿಲ್ಲ. ವಾಸ್ತವವಾಗಿ ಹಣಕಾಸು ಮಸೂದೆಗೆ ಸಂಬಂಧಿಸಿದ ಈವರೆಗಿನ ಚರ್ಚೆಯಲ್ಲಿ ಆ ಇಲಾಖೆಯ ವಿರುದ್ಧ ಗಂಭೀರವಾದ ಯಾವ ಆಪಾದನೆಯೂ ಆಗಿಲ್ಲ ಎಂಬುದು ಸಂತೋಷ ಪಡಬೇಕಾದಂತಹ ವಿಷಯ. ನಿನ್ನೆಯ ದಿನ ಹಣಕಾಸು ಮಸೂದೆಯ ಬಗ್ಗೆ ಮಾತನಾಡುತ್ತಾ ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ಪಂಡಿತ್ ಗೋವಿಂದ್ ಮಾಳವೀಯ ಅವರು ಪರಿಶಿಷ್ಟ ಜಾತಿಯವರಿಗೆ ತೆರೆಯಲುದ್ದೇಶಿಸಿರುವ ಕಾಲೇಜನ್ನು ಕುರಿತು ಪ್ರಸ್ತಾಪ ಮಾಡಿದರು. ಈ ವಿಷಯವಾಗಿ ಮಾತನಾಡಲು ನಾನು ಎದ್ದು ನಿಂತಿದ್ದೇನೆ. ಮಾನ್ಯರೇ, ವಾಸ್ತವವಾಗಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಕೊಡಲು ಶಿಕ್ಷಣ ಇಲಾಖೆಯವರು ಜವಾಬ್ದಾರಿ ವಹಿಸಬೇಕಾಗಿತ್ತು. ಏಕೆಂದರೆ ಈ ಯೋಜನೆಯನ್ನು ಪರಿಶೀಲಿಸಿದವರು ಅವರು ಮತ್ತು ಹಣಕಾಸು ಮಂಜೂರು ಮಾಡಿದವರು ಹಣಕಾಸು ಇಲಾಖೆಯವರು. ನಾನು ವಹಿಸಿದ ಪಾತ್ರವೆಂದರೆ ಈ ಕ್ರಮವನ್ನು ನಾನು ಚಾಲನೆಗೊಳಿಸಿದ್ದು. ಶಿಕ್ಷಣ ಇಲಾಖೆಯ ಪ್ರತಿನಿಧಿಯೊಬ್ಬರೇ ಈ ಕ್ರಮದ ಬಗ್ಗೆ ಸಮರ್ಥಿಸಿಕೊಳ್ಳಲಿ ಎಂದು ನಾನು ಸುಮ್ಮನೆ ಕೂರಲು ನನಗೆ ಮನಸ್ಸಾಗುತ್ತಿಲ್ಲ. ಏಕೆಂದರೆ ನಾನು, ನನ್ನ ಗೆಳೆಯರು ಈ ಯೋಜನೆಯ ವಿರುದ್ಧ ಮಾತನಾಡಿ ಇದಕ್ಕೊಂದು ರಾಜಕೀಯ ಬಣ್ಣ ಕೊಡಲು ಅವಣಿಸುತ್ತಿದ್ದಾರೆ. ಆದ ಕಾರಣ ಅವರು ಮಾಡಿದ ಆಪಾದನೆಗಳಿಗೆ ಉತ್ತರ ಕೊಡಲು ನಾನು ಇಂದು ಎದ್ದು ನಿಂತಿದ್ದೇನೆ. ನನ್ನ ಗೌರವಾನ್ವಿತ ಗೆಳೆಯರು ಈ ಯೋಜನೆಯಿಂದ ದಿಗ್ಭ್ರಾಂತರಾಗಿರುವುದಾಗಿ ತಿಳಿಸಿರುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಪಕ್ಷಪಾತವಾಗುವ ರೀತಿ ರಿವಾಜನ್ನು ಈ ಯೋಜನೆಯು ಹುಟ್ಟು ಹಾಕುವುದರಿಂದ ತಮಗೆ ದಿಗಿಲಾಗಿದೆ ಎಂದು ಶ್ರೀಯುತರು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಮಾನ್ಯರೇ, ಗಾಜಿನ ಮನೆಯಲ್ಲಿರುವ ವ್ಯಕ್ತಿ ಕಲ್ಲು ಎಸೆಯಬಾರದು ಎಂಬ ತುಂಬಾ ಪ್ರಸಿದ್ಧವಾದ ಒಂದು ಗಾದೆ ಮಾತಿದೆ. ನನ್ನ ಗೌರವಾನ್ವಿತ ಗೆಳೆಯರಾದ ಪಂಡಿತ್ ಮಾಳವೀಯರು ಅದರ ಸತ್ಯಾಂಶವನ್ನು ಮನಗಂಡಿರುವರೋ ಇಲ್ಲವೋ ಎಂದು ನನಗೆ ಅನುಮಾನ ಉಂಟಾಗಿದೆ. ಶ್ರೀ ಮಾಳವೀಯರು ಎದ್ದು ನಿಂತು ನನಗಾಗಲಿ ಅಥವಾ ಇನ್ನಾವುದೇ ಸದಸ್ಯರಿಗಾಗಲಿ ರಾಷ್ಟ್ರೀಕರಣದ ಬಗ್ಗೆ ಉಪದೇಶ ಮಾಡುವ ಉತ್ಸಾಹವನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ, ಅತ್ಯಾಶ್ಚರ್ಯವಾಗಿದೆ. ಅವರ ವೈಯಕ್ತಿಕ ಅಭ್ಯಾಸಗಳನ್ನು ಬಲ್ಲವರಿಗೆ ಇದೇನು ಹೊಸ ವಿಷಯವೇನಲ್ಲ. ಒಬ್ಬ ಸಾಮಾನ್ಯ ಹಿಂದುವಿನಿಂದ ಅಷ್ಟೇ ಏಕೆ, ಬೇರೆ ಗೋತ್ರಕ್ಕೆ ಸೇರಿದ ಇನ್ನೊಬ್ಬ ಬ್ರಾಹ್ಮಣನಿಂದಲೂ ಸಹ ಮಾಳವೀಯರು ನೀರು ಮುಟ್ಟುವುದಿಲ್ಲ. ಶ್ರೀ ಎಂ ಅನಂತಶಯನಂ ಅಯ್ಯಂಗಾರ್, ಮದರಾಸು ಮತ್ತು ಚಿತ್ತೂರು ಮುಸ್ಲಿಮೇತರ ಗ್ರಾಮಾಂತರ. ಅವರು ಸರ್ವರಿಗೂ ಸಮಾನ ನ್ಯಾಯ ಮಾಡುತ್ತಾರೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಡಿವಂತಿಕೆ ಒಂದು ಇಲಿಯ ಮಡಿವಂತಿಕೆಯನ್ನು ಹೋಲುವಂತದ್ದು. ಈ ಇಲಿ ತಾನು ಹೊರಗೆ ಬಂದುದಾದರೆ ಬೇರೆಯವರನ್ನು ಮುಟ್ಟಿಸಿಕೊಂಡು ಮೈಲಿಗೆಯಾಗಬಹುದೆಂದು ಅಂಜಿ ತನ್ನ ಬಿಲದ ಒಳಗೆ ಅಡಗಿ ಕುಳಿತುಕೊಳ್ಳುತ್ತದಂತೆ. ಆ ಭಾವನೆಯುಳ್ಳ ವ್ಯಕ್ತಿ ಪಂಥಾಭಿಮಾನದ ಬಗ್ಗೆಯಾಗಲಿ ಅಥವಾ ಈ ರಾಷ್ಟ್ರದ ಅಭಿಮಾನದ ಬಗ್ಗೆಯಾಗಲಿ ಮಾತನಾಡುವುದಕ್ಕೆ ಮೊದಲು ಎರಡು ಬಾರಿ ಯೋಚಿಸಬೇಕು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಎಂಬ ಸಂಸ್ಥೆಯ ಬಗ್ಗೆ ಅವರು ಅಭಿಮಾನವುಳ್ಳವರು ಎಂಬ ವಿಷಯವನ್ನು ಅವರು ತಿಳಿಯಬೇಕಿತ್ತು. ನಮಗೆಲ್ಲರಿಗೂ ತಿಳಿದಿರುವಂತೆ ಅದು ಪಂಥಾಭಿಮಾನದ ಪ್ರತೀಕವಾದ ಸಂಸ್ಥೆ ಎಲ್ಲವೆಂದರೆ ಇನ್ಯಾವುದು ಅಂತ ಸಂಸ್ಥೆ? ಮಾನ್ಯರೇ, ನನಗೆ ತಿಳಿದಿದೆ ಈ ವಿಶ್ವವಿದ್ಯಾನಿಲಯ ಎಂತಹುದು ಎಂದು. ನನ್ನ ಗೌರವಾನ್ವಿತ ಗೆಳೆಯರನ್ನು ನಾನು ಕೇಳಬಯಸುತ್ತೇನೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅದರ ಅಲ್ಲಿಯ ಅಧ್ಯಾಪಕರಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣೇತರನಿದ್ದಾನೆಯೇ ಎಂದು. ಗೌರವಾನ್ವಿತ ಸದಸ್ಯರು ಇದ್ದಾರೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವು 1916 ಅನುಮೋದಿಸಿದ ಸ್ಥಾಯಿ ನಿರ್ಣಯದಲ್ಲಿ ಹಿಂದೂ ಧರ್ಮದ ಪ್ರಾಧ್ಯಾಪಕನಾಗಿ ಬ್ರಾಹ್ಮಣೇತರನನ್ನು ಆತ ಹಿಂದೂ ಧರ್ಮದಲ್ಲಿ ಎಷ್ಟೇ ಪಾರಂಗತನಾಗಿದ್ದಾಗ್ಯೂ ಸಹ ನೇಮಕ ಮಾಡಲಾಗದೆಂದು ತಿಳಿಸಿದ್ದವೆ. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ದೇವತಾಶಾಸ್ತ್ರ ವಿಭಾಗದಲ್ಲಿ ಸ್ಥಳಾವಕಾಶ ದೊರೆಯದ ಕಾರಣ ಒಬ್ಬ ಕಾಯಸ್ಥ ಹುಡುಗಿ ಕೆಲವು ತಿಂಗಳ ಹಿಂದೆ ಉಪವಾಸ ವ್ರತ ಕೈಗೊಂಡ ಸಂಗತಿಯನ್ನು ಮಾನ್ಯ ಸ್ನೇಹಿತರು ಅಷ್ಟು ಬೇಗ ಮರೆತಿರುವರೇನು? ಅದು ಪಂಥಾಭಿಮಾನದ ಪರಮಾವಧಿಯಲ್ಲವೆಂದರೆ ಬೇರೆ ಯಾವುದನ್ನು ಪಂಥಾಭಿಮಾನವೆಂದು ಕರೆಯುವುದು? ನಿನ್ನೆ ನಡೆದ ಚರ್ಚೆಯ ನಡಾವಳಿಗಳನ್ನು ನಾನು ಓದುತ್ತಿದ್ದೆ.
ನನ್ನ ಗೌರವಾನ್ವಿತ ಗೆಳೆಯರಾದ ಶ್ರೀ ಅಯ್ಯಂಗಾರರು ಅಧಿಕೃತ ವರದಿಯಲ್ಲಿ ದಾಖಲಾಗಿರುವಂತೆ ಪರಿಶಿಷ್ಟ ಜಾತಿಗಳವರಿಗೆ ಒಂದು ಪ್ರತ್ಯೇಕವಾದ ಕಾಲೇಜು ತೆರೆಯುವ ವಿಷಯದ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಸೇಲಂ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ಘಟನೆಯ ಬಗ್ಗೆ ಅವರಿಗೆ ತಿಳಿದಿದೆಯೋ ಏನೋ ಗೊತ್ತಿಲ್ಲ, ಪ್ರಾಯಶಃ ಅವರಿಗೆ ಮರೆಯು ಎಂದು ತೋರುತ್ತೆ. ಶ್ರೀ ಎಂ ಅನಂತ ಶಯನಂ ಅಯ್ಯಂಗಾರ್, ನನಗದು ತಿಳಿಯದು. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅಥವಾ ಅವರು ರಾಜಕಾರಣದಲ್ಲಿ ತುಂಬಾ ಮುಳುಗಿ ಹೋಗಿರುವುದರಿಂದ ಪ್ರಾಯಶಃ ಅವರಿಗೆ ತಮ್ಮ ಜಾತಿಯ ಜನರು ಏನು ಮಾಡುತ್ತಿದ್ದಾರೆ ಎಂಬುದರ ಅರಿವಿಲ್ಲ. ದಯಮಾಡಿ ಅವರು ಈ ತಿಂಗಳ 12ನೇ ತಾರೀಕಿನ ಹಿಂದೂ ಪತ್ರಿಕೆಯನ್ನು ಓದಲಿ. ಸೇಲಂನ ಬ್ರಾಹ್ಮಣರು ಒಂದು ಕಡೆ ಸೇರಿ ಬ್ರಾಹ್ಮಣರ ಹಿತ ಕಾಪಾಡುವುದಕ್ಕೋಸ್ಕರ ಒಂದು ಬ್ರಾಹ್ಮಣ ಸಂಘವನ್ನು ಸ್ಥಾಪಿಸುವ ಬಗ್ಗೆ ಚರ್ಚೆ ನಡೆಸಿದ ವಿಷಯ ಅವರಿಗೆ ತಿಳಿಯುತ್ತದೆ. ಬ್ರಾಹ್ಮಣರಿಗೋಸ್ಕರ ಒಂದು ಕಾಲೇಜು ಮತ್ತು ಬ್ರಾಹ್ಮಣರಿಗೋಸ್ಕರ ಕೈಗಾರಿಕೋದ್ಯಮ ಸ್ಥಾಪಿಸುವುದು ಕೂಡ ಇವರ ಕಾರ್ಯಕ್ರಮವಾಗಿದೆ. ಮತ್ತು ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ತಾನೇ ಯಾರು? ದೊಡ್ಡ ಮನುಷ್ಯರಾದ ಸಚಿವೋತ್ತಮ ಸರ್ ಸಿಪಿ ರಾಮಸ್ವಾಮಿ ಅಯ್ಯಂಗಾರ್ ಅವರು. ಶ್ರೀ ಎಂ ಅನಂತ ಶಯನಂ ಅಯ್ಯಂಗಾರ್, ನಿಮ್ಮ ಮಾಜಿ ಸಹೋದ್ಯೋಗಿ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನನಗದು ತಿಳಿಯದು. ಈ ದೇಶದಲ್ಲಿ ಪ್ರತಿಯೊಬ್ಬರೂ ರಾಷ್ಟ್ರೀಯತೆ ಬಗ್ಗೆ ಮಾತನಾಡುತ್ತಲೇ ಪಂಥಾಭಿಮಾನದ ಪ್ರವರ್ತಕರಾಗುತ್ತಿದ್ದಾರೆ. ಶ್ರೀ ಎಂ ಅನಂತ ಶಯನಂ ಅಯ್ಯಂಗಾರ್, ಅದಕ್ಕಾಗಿ ನನಗೆ ವ್ಯಥೆ ಆಗಿದೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಪ್ರಥಮ ಬಾರಿಗೆ ತಮ್ಮ ಕುಂದುಕೊರತೆಗಳನ್ನು ಅರಿತುಕೊಂಡು ಉನ್ನತ ಶಿಕ್ಷಣ ಪಡೆಯುವುದರತ್ತ ಆರಂಭಿಕ ಹೆಜ್ಜೆ ಇಡಲು ಹೋರಾಟ ಮಾಡುವ ವಿಷಯವನ್ನು ಕುರಿತು ಸದನದಲ್ಲಿ ಸದಸ್ಯರು ದೂರು ನೀಡುವಂತಹ ಧಾಟಿಯಲ್ಲಿ ಮಾತನಾಡುವುದು ನನಗಂತೂ ಉಚಿತವೆಂದು ತೋರುತ್ತಿಲ್ಲ. ಈ ಸದನದ ಗಮನಕ್ಕೆ ನಾನು ತರಲಿಚ್ಛಿಸುವುದೇನೆಂದರೆ, ಈ ಶೈಕ್ಷಣಿಕ ಸಂಸ್ಥೆಯನ್ನು ಪರಿಶಿಷ್ಟ ಜಾತಿಯ ಕಾಲೇಜೆಂದು ಹಣೆಪಟ್ಟಿ ಕಟ್ಟುವುದು ದೋಷನಾಮವೆಂದೇ ನನ್ನ ಭಾವನೆ. ಬೇರೆಲ್ಲಾ ಕಾಲೇಜುಗಳಂತೆ ಎಲ್ಲಾ ಜಾತಿಯ ಜನರಿಗೂ ಇದು ತೆರೆದಿರುವಂತಹ ಕಾಲೇಜು. ಇಲ್ಲಿ ಯಾರ ಪಾಲಿಗೂ ಬಾಗಿಲು ಮುಚ್ಚಿಲ್ಲ. ಪಂಡಿತ್ ಗೋವಿಂದ ಮಾಳವಿಯ ಅಲಹಾಬಾದ್ ಮತ್ತು ಝಾನ್ಸಿ ವಿಭಾಗಗಳು, ಮುಸ್ಲಿಮೇತರ ಗ್ರಾಮಾಂತರ. ಬಜೆಟ್ ಪತ್ರದಲ್ಲಿ ಏನು ತಿಳಿಸಲ್ಪಟ್ಟಿದೆ? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಜೆಟ್ ಪತ್ರ ಸರಿ ಸುಮಾರು 1 ತಿಂಗಳ ಕಾಲ ನಿಮ್ಮ ಮುಂದಿತ್ತು. ಆ ಸಮಯದಲ್ಲಿ ನೀವು ಇದರ ಬಗ್ಗೆ ವಿವರವಾಗಿ ಮಾಹಿತಿ ಕೊಡಬೇಕೆಂದು ಕೇಳುವ ಬದಲು ಈಗ ಎದ್ದು ನಿಂತು ಅದನ್ನು ವಿರೋಧಿಸುತ್ತಿದ್ದೀರಿ. ನಾನೀಗಾಗಲೇ ತಿಳಿಸಿದಂತೆ ಈ ಸಂಸ್ಥೆಯು ಎಲ್ಲರಿಗೂ ತೆರೆದಿದೆ, ಕಾಲೇಜು ಎಲ್ಲರಿಗೂ ತೆರೆದಿದೆ. ಅಷ್ಟೇ ಅಲ್ಲ, ಇಲ್ಲಿ ಸೇವೆಯಲ್ಲಿರುವ ಅಧ್ಯಾಪಕ ವರ್ಗದವರು ಸಹ ವಿಶಾಲ ಹೃದಯವುಳ್ಳವರು. ಹಿಂದೂಗಳಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣೇತರಿದ್ದಾರೆ, ಪಾರಸಿಗಳಿದ್ದಾರೆ, ಕ್ರಿಶ್ಚಿಯನರಿದ್ದಾರೆ, ಮುಸ್ಲಿಂ ಜನಾಂಗದವರು ಕೂಡ ಇದ್ದಾರೆ. ನಾನು ಈ ಸದನಕ್ಕೆ ಈ ವಿಷಯವನ್ನು ತಿಳಿಸಲು ಸಂತೋಷವಾಗುತ್ತದೆ. ಬೊಂಬಾಯಿ ವಿಶ್ವವಿದ್ಯಾನಿಲಯ ಮಾನ್ಯತೆಗಾಗಿ ಕಾಲೇಜಿನಿಂದ ಅರ್ಜಿ ಬಂದಾಗ ಈ ಕಾಲೇಜಿಗೆ ಮಾನ್ಯತೆ ಕೊಡಲು ಅವರು ಎಳ್ಳಷ್ಟು ತಡ ಮಾಡಲಿಲ್ಲ. ಬೊಂಬಾಯಿ ವಿಶ್ವವಿದ್ಯಾನಿಲಯದ ಚರಿತ್ರೆಯಲ್ಲಿ ಇದು ಸಮರ್ಪಕವಾದ ರೀತಿಯಲ್ಲಿ ಯೋಜನೆಯೊಂದನ್ನು ಯಾವ ಒಂದು ಸಂಸ್ಥೆಯು ತಯಾರಿಸಿ ಮುಂದಿರಿಸಿರಲಿಲ್ಲವೆಂದು ಹೇಳಿದುದನ್ನು ನಾನು ಸ್ಮರಿಸಿದ್ದೇನೆ. ಪ್ರಥಮ ಬಾರಿಗೆ ಒಂದು ಹೊಸ ಕಾಲೇಜನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭದಲ್ಲಿ ಸ್ಥಾಪಿಸಲು ಅನುಮತಿ ನೀಡಿರುವುದು ಬೊಂಬಾಯಿ ಇತಿಹಾಸದಲ್ಲಿ ಇದು ಮೊದಲು. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ವ್ಯವಸ್ಥೆ, ಅಧ್ಯಾಪಕ ವರ್ಗ ಮತ್ತು ಇತರೆ ಉಪಕರಣಗಳು ಅಷ್ಟು ಸಮರ್ಪಕವಾಗಿರುವುದೇ ಆಗಿದೆ. ಈ ದೃಷ್ಟಿಯಿಂದ ಈ ಕಾಲೇಜನ್ನು ಪರಿಶಿಷ್ಟರ ಕಾಲೇಜ್ ಎಂದು ಮಾತ್ರ ಬಣ್ಣಿಸಲಾಗದು. ಪರಿಶಿಷ್ಟ ಜಾತಿಗೆ ಸೇರಿದ ವಿದ್ಯಾರ್ಥಿಗಳ ವಿಷಯದಲ್ಲಿ ಕಾಲೇಜಿನವರು ತೋರುವ

ಪ್ರಾಶಸ್ತ್ಯವೆಂದರೆ ಅವರಿಗೆ ಪ್ರವೇಶದಲ್ಲಿ ಮತ್ತು ವಿದ್ಯಾರ್ಥಿ ನಿಲಯದಲ್ಲಿ ಅವಕಾಶ ಕಲ್ಪಿಸಿಕೊಡುವಲ್ಲಿ ಆದ್ಯತೆಯನ್ನು ಕೊಡುತ್ತಾರೆ. ಅದೊಂದು ವಿಶೇಷವೆನ್ನಬಹುದು. ಈ ಕಾಲೇಜನ್ನು ಸ್ಥಾಪಿಸುವ ಅಗತ್ಯ ಉಂಟಾದದ್ದು ಏಕೆ ಎಂದು ನಾನು ಸದನಕ್ಕೆ ಮನವರಿಕೆ ಮಾಡಿಕೊಡಲು ಇಚ್ಛಿಸುತ್ತೇನೆ. ಗೌರವಾನ್ವಿತ ಸದಸ್ಯರು ಪ್ರಾಯಶಃ ತಿಳಿದಿರಲಾರರು, ಸದ್ಯದಲ್ಲಿ ಬೊಂಬಾಯಿ ಪ್ರಾಂತ್ಯದ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮಿತಿಮೀರಿ ಹೋಗಿರುವ ವಿಷಯ ನನ್ನ ಎದುರಿಗೆ ಕುಳಿತುಕೊಂಡಿರುವ ನನ್ನ ಸ್ನೇಹಿತರಾದ ಶ್ರೀ ಗಾಡ್ಗಿಲ್ ಅವರಿಗೆ ಗೊತ್ತು. ಕಳೆದ ವರ್ಷ 19 ಹೊಸ ಕಾಲೇಜುಗಳನ್ನು ತೆರೆಯಲು ಬೊಂಬಾಯಿ ವಿಶ್ವವಿದ್ಯಾನಿಲಯ ಅನುಮತಿ ನೀಡಿದೆ. ಹುಡುಗರು ಪ್ರವೇಶ ಪಡೆಯಲು ಎಷ್ಟು ಪರದಾಡಬೇಕಾಗಿದೆ ಎಂದು ಇದರಿಂದ ತಿಳಿದು ಬರುತ್ತದೆ. ಈ ಸಂಖ್ಯಾ ಬಾಹುಳ್ಯದಿಂದ ಹೆಚ್ಚು ಕಷ್ಟಕ್ಕೀಡಾದವರು ಪರಿಶಿಷ್ಟ ಜಾತಿಯ ಹುಡುಗರು. ಏಕೆಂದ್ರೆ ಇವರೆಲ್ಲ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಕಾಲೇಜುಗಳಲ್ಲಿ ಪ್ರವೇಶಕ್ಕೆ ಪ್ರಯತ್ನಿಸಿದಾಗ ಯಾವ ಕಾಲೇಜಿನಲ್ಲೂ ಇವರಿಗೆ ಸ್ಥಳ ಸಿಕ್ಕಲಿಲ್ಲ. ಹೀಗಾಗಿ ನಾನು ಭಾರತ ಸರ್ಕಾರದ ಗಮನ ಸೆಳೆದು ಈ ರೀತಿಯಾಗಿ ಅತಂತ್ರರಾದ ವಿದ್ಯಾರ್ಥಿಗಳಿಗೆ ಆದ್ಯತೆ ಆಧಾರದ ಮೇಲೆ ಪ್ರವೇಶ ಕೊಡುವಂತಹ ಕಾಲೇಜುಗಳನ್ನು ತೆರೆಯಬೇಕಾದದ್ದು ಅನಿವಾರ್ಯವೆಂದು ತಿಳಿಸಿದೆ. ಆದ ಕಾರಣ ಈ ಯೋಜನೆಯಲ್ಲಿ ಪಂಥಾಭಿಮಾನದ ಅಥವಾ ಜಾತಿವಾದದ ಕಳಂಕವೇನು ಇಲ್ಲವೆಂದು ತಿಳಿಸಬಯಸುತ್ತೇನೆ. ಮಾನ್ಯರೇ, ಮತ್ತೊಂದು ವಿಷಯವನ್ನು ಸಹ ನನ್ನ ಗೌರವಾನ್ವಿತ ಸ್ನೇಹಿತರು ಪ್ರಸ್ತಾಪ ಮಾಡಿದರು. ಈ ವಿಷಯವನ್ನು ಅವರು ಏಕೆ ಪ್ರಸ್ತಾಪಿಸಿದರೋ ನನಗೆ ಗೊತ್ತಾಗುತ್ತಿಲ್ಲ. ರಾಜಕಾರಣವನ್ನು ಎಳೆದು ತಂದು ಚುನಾವಣೆಯ ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ಶೂನ್ಯವೆಂದು ಘೋಷಿಸಿಬಿಟ್ಟಿದ್ದಾರೆ. ವಾಸ್ತವವಾಗಿ ಅವರು ಇದರಿಂದ ಏನು ಹೇಳ ಬಯಸಿರುವವರು ಗೊತ್ತಿಲ್ಲ. ಪ್ರಾಯಶಃ ಭಾರತ ಸರ್ಕಾರ ನನ್ನ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳಬಾರದಿತ್ತು ಎನ್ನುವುದು ಸೂಚಿಸುವುದಕ್ಕೆ ಅವರು ಹಾಗೆ ಮಾಡಿರಬಹುದು ಎಂದು ನನ್ನ ಊಹೆ. ಪಂಡಿತ್ ಗೋವಿಂದ್ ಮಾಳವೀಯ, ನಿಮಗೆ ಖಂಡಿತ ಗೊತ್ತಿಲ್ಲವೇ? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾನ್ಯರೇ, ಚುನಾವಣೆಯಲ್ಲಿ ಏನಾಯಿತೆಂಬುದನ್ನು ಗಣನೆಗೆ ತೆಗೆದುಕೊಂಡರಂತೂ ನಾನೊಂದು ಒಣಗಿದ ಗಿಡವೇ ಸರಿ. ಆದ್ರೆ ಎದುರಿಗೆ ಕುಳಿತ ನನ್ನ ಗೌರವಾನ್ವಿತ ಗೆಳೆಯರಿಗೆ ನಾನು ಹೇಳ ಬಯಸುವುದು ಏನಂದ್ರೆ, ನಾನು ಬುಡದಲ್ಲಿ ಮಾತ್ರ ಇನ್ನೂ ಒಣಗಿಲ್ಲ. ನನ್ನ ಗೌರವಾನ್ವಿತ ಸ್ನೇಹಿತರು ಚುನಾವಣೆ ಫಲಿತಾಂಶದ ಪ್ರಸ್ತಾಪ ಮಾಡಿದರು. ಕಾಂಗ್ರೆಸ್ಸಿನವರು ಪರಿಶಿಷ್ಟ ಜಾತಿಯ ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ ಎಂದು ಅವರು ತಿಳಿಸಿದರು. ಹೌದು, ಗೆದ್ದ ಸ್ಥಾನಗಳು ಪರಿಶಿಷ್ಟ ಜಾತಿಯವೇ. ಆದರೆ ನನ್ನ ಗೌರವಾನ್ವಿತ ಗೆಳೆಯರನ್ನು ನಾನು ಕೇಳುವ ಒಂದು ಪ್ರಶ್ನೆ ಎಂದರೆ, ಕಾಂಗ್ರೆಸ್ಸಿನವರು ಈ ಸ್ಥಾನಗಳನ್ನು ಸರಿಯಾದ ಮಾರ್ಗದಲ್ಲಿ ಗೆದ್ದರೆ ಎಂಬುದು. ಪ್ರೊಫೆಸರ್ ಎನ್ ಜಿ ರಂಗ, ಅದರ ಪರಿಶೀಲನೆಗೆ ನಾವು ಸಿದ್ಧ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇದರಲ್ಲಿ ಯಾವ ಮಾರ್ಗ ಅನುಸರಿಸಲಾಯಿತು ಎಂಬುದರ ಬಗ್ಗೆ ಬೇಕಾದರೆ ನಮ್ಮ ಸ್ನೇಹಿತರಿಗೆ ನಾನು ವಿವರಿಸುತ್ತೇನೆ. ಶ್ರೀ ಎಂ ಅನಂತ ಶಯನಂ ಅಯ್ಯಂಗಾರ್, ಮಾಮೂಲಿ ಆಪಾದನೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇದೇನು ಮಾಮೂಲಿ ಆಪಾದನೆ ಅಲ್ಲ, ಬೇಕಾದರೆ ನೀವು ಪುರಾವೆಗಳನ್ನು ಪರೀಕ್ಷೆಗೆ ಒಳಪಡಿಸಬಹುದು. ಪ್ರೊಫೆಸರ್ ಎನ್ ಜಿ ರಂಗ, ಅಸ್ಪಷ್ಟವಾಗಿರುವ ಕಡೆ ಹೆಜ್ಜೆ ಹಾಕಬೇಡಿ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನನ್ನ ಗೌರವಾನ್ವಿತ ಗೆಳೆಯರು ತಿಳಿಯಬೇಕು, ಎಷ್ಟೋ ಕಡೆಗಳಲ್ಲಿ ಅಸ್ಪೃಶ್ಯ ಮತದಾರರು ಮತಗಟ್ಟೆಗಳಿಗೆ ಹೋಗುವುದಕ್ಕೂ ಸಾಧ್ಯವಾಗಿಲ್ಲ. ಸತಾರ ಜಿಲ್ಲೆಯಲ್ಲಿ ನಡೆದ ರೀತಿ ರಿವಾಜನ್ನು ನಾನು ಸದನದ ಗಮನಕ್ಕೆ ತರುತ್ತಿದ್ದೇನೆ. ಏಕೆಂದ್ರೆ ಇಲ್ಲಿನ ಅನೇಕ ಸದಸ್ಯರಿಗೆ ನೆನಪಿರುವಂತೆ ಆ ಜಿಲ್ಲೆಯಲ್ಲಿ ಸಮಾನಾಂತರ ಸರ್ಕಾರವೆಂಬುದು ಅಸ್ತಿತ್ವದಲ್ಲಿತ್ತು. 360 ಗ್ರಾಮಗಳ ಪರಿಶಿಷ್ಟ ಜಾತಿಯ ಮತದಾರರನ್ನು ಹಿಂದೂ ಕೋಮಿನವರು ಗ್ರಾಮ ಕಚೇರಿಗಳಿಗೆ ಕೊಂಡೊಯ್ದರು. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕುತ್ತೀರೋ ಇಲ್ಲವೋ ಎಂದು ಅವರನ್ನು ಪ್ರಶ್ನಿಸಲಾಯಿತು. ಅವರು ಇಲ್ಲವೆಂದು ತಲೆಯಾಡಿಸಿದಾಗ ಕಚೇರಿಗಳಲ್ಲೇ ಅವರನ್ನು ಕೂಡಿ ಹಾಕಿ ಅವರ ಕಾವಲಿಗೆ ಜನರನ್ನು ನೇಮಿಸಲಾಯಿತು. ಅವರನ್ನು ಅತ್ತಿತ್ತ ಅಲ್ಲಾಡಲು ಬಿಡಲಿಲ್ಲ. ಇಂತಹ ಬೇರೆ ಬೇರೆ ಪ್ರಸಂಗಗಳ ವಿವರಗಳನ್ನು ನಾನು ಕೊಡಬಲ್ಲೆ. ಪಂಡಿತ್ ಗೋವಿಂದ ಮಾಳವೀಯ, ಹೌದೇ, ಕೊಡಿ ನೋಡೋಣ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕಾಂಗ್ರೆಸ್ಸಿಗೆ ವಿರುದ್ಧವಾಗಿ ನಿಂತ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಮೇಲೂ ಹಲ್ಲೆ ಮಾಡಲಾಗಿದೆ. ಆಗ್ರಾದಲ್ಲಿ ಇತ್ತೀಚೆಗಷ್ಟೇ ಅಂಥದೊಂದು ಘಟನೆ ನಡೆದಿರುವುದರಿಂದ ಅದನ್ನೇ ಗಮನಿಸಿ. ಚುನಾವಣೆಯ ದಿನ ಪರಿಶಿಷ್ಟ ಜನಾಂಗಕ್ಕೆ ಸೇರಿದವರ 50 ಮನೆಗಳನ್ನು ಸುಡಲಾಯಿತು. ಮಂದಿ ಮತಗಟ್ಟೆಗೆ ಮತ ಹಾಕಲು ಹೋಗಿದ್ದ ಸಮಯದಲ್ಲಿ ಸುಮಾರು 20 ಮನೆಗಳಿಗೆ ನುಗ್ಗಿ ಲೂಟಿ ಮಾಡಲಾಯಿತು. ಕಾನ್ಪುರದಲ್ಲಿ 7 ಜನರ ಕೊಲೆಯಾಯಿತು. ದಿವಾನ್ ಚಮನ್ ಲಾಲ್ ಪಶ್ಚಿಮ ಪಂಜಾಬ್ ಮುಸ್ಲಿಮೇತರ, ಲೂಟಿ ಮಾಡಿದವರು ಯಾರು? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಈ ಚುನಾವಣೆಗಳನ್ನು ಲಾಗಾಯತಿನಿಂದ ಗೆಲ್ಲುತ್ತಾ ಬಂದಿರುವ ಕ್ರಮವೇ ಹೀಗೆ. ನನ್ನ ಗೌರವಾನ್ವಿತ ಗೆಳೆಯರಿಗೆ ನಾನು ಹೇಳ ಬಯಸುವುದೇನೆಂದರೆ, ಈ ಸ್ಥಾನಗಳನ್ನು ನಿಜವಾಗಿ ಕಾಂಗ್ರೆಸ್ ಗೆದ್ದಿದೆಯೇ ಅಥವಾ
ನಾನು ಪ್ರತಿನಿಧಿಸುವಂತಹ ಪರಿಶಿಷ್ಟ ಜಾತಿಗಳ ಫೆಡರೇಷನ್ ಗೆದ್ದಿದೆ ಎಂಬುದನ್ನು ಅಂತಿಮ ಚುನಾವಣೆಯ ನಂತರವೇ ತೀರ್ಮಾನಿಸಲು ಸಾಧ್ಯವಾಗುವುದು. ಅಂತಿಮ ಚುನಾವಣೆಯಲ್ಲಿ ಕೆಲವು ವೇಳೆ ಪರಿಶಿಷ್ಟ ಜಾತಿಯವರು ಅತ್ಯಂತ ಕನಿಷ್ಠ ಪ್ರಮಾಣದ 5% ಉಳಿದ ಹಿಂದೂಗಳು 65% ಹಾಗಾಗಿ ಅಂತಿಮ ಚುನಾವಣೆಯಲ್ಲಿ ಯಾರು ಯಾರನ್ನು ಪ್ರತಿನಿಧಿಸುತ್ತಾರೆ ಎಂದು ಹೇಳುವುದು ಮೂರ್ಖತನದ ಪ್ರಶ್ನೆಯಾಗುತ್ತದೆ. ನಿಜವಾದ ಪ್ರಶ್ನೆ ಎಂದರೆ ಅಥವಾ ನಿಜವಾದ ಪರೀಕ್ಷೆ ಎಂದರೆ ಪ್ರಾಥಮಿಕ ಚುನಾವಣೆಗಳ ಪರೀಕ್ಷೆ. ಏಕೆಂದರೆ ಪ್ರಾಥಮಿಕ ಚುನಾವಣೆಯಲ್ಲಿ ಪರಿಶಿಷ್ಟ ವರ್ಗದವರೇ ತಮ್ಮ ಪ್ರತಿನಿಧಿಗಳನ್ನು ಪ್ರತ್ಯೇಕವಾಗಿ ಚುನಾಯಿಸುವ ಅವಕಾಶವಿರುತ್ತದೆ. ಈ ಪ್ರಾಥಮಿಕ ಚುನಾವಣೆಗಳಲ್ಲಿ ಆದದ್ದಾದರೂ ಏನು, ನನ್ನ ಎದುರಿನ ಸ್ನೇಹಿತರಿಗೆ ಈ ಪ್ರಾಥಮಿಕ ಚುನಾವಣೆಗಳ ಫಲಿತಾಂಶದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುತ್ತೇನೆ. ಪಂಜಾಬಿನಲ್ಲಿ ಪ್ರಾಥಮಿಕ ಚುನಾವಣೆಗಳು ನಡೆದದ್ದು 3 ಕ್ಷೇತ್ರಗಳಲ್ಲಿ. ಬೊಂಬಾಯಿನಲ್ಲೂ ಸಹ 3 ಕ್ಷೇತ್ರಗಳಲ್ಲಿ ಪ್ರಾಥಮಿಕ ಚುನಾವಣೆಗಳು ನಡೆದವು. ಶ್ರೀ ಮೋಹನ್ ಲಾಲ್ ಸಕ್ಸೇನಾ ಎಷ್ಟರಲ್ಲಿ 3 ನಡೆದದ್ದು, ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕೇಂದ್ರೀಯ ಪ್ರಾಂತ್ಯಗಳಲ್ಲಿ 4 ಕ್ಷೇತ್ರಗಳಿದ್ದವು. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ 10 ಮತ್ತು ಸಂಯುಕ್ತ ಪ್ರಾಂತ್ಯದಲ್ಲಿ 2. ವಸ್ತುಸ್ಥಿತಿಯ ಬಗ್ಗೆ ನನ್ನ ಗೌರವಾನ್ವಿತ ಗೆಳೆಯರು ತಿಳಿಯ ಬಯಸಿದರೆ ಪ್ರಾಥಮಿಕ ಚುನಾವಣೆ ಕಡ್ಡಾಯವಲ್ಲ ಎಂಬ ವಿಷಯ ಅವರಿಗೆ ತಿಳಿದಿರಲಿ. 5 ಮಂದಿ ಸ್ಪರ್ಧೆಯಲ್ಲಿ ಇರದ ಹೊರತು ಪ್ರಾಥಮಿಕ ಚುನಾವಣೆ ನಡೆಸಲು ಸಾಧ್ಯವಿಲ್ಲ. ಹಾಗೂ ಯಾವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯೂ ಸಹ ಪ್ರಾಥಮಿಕ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಷ್ಟಪಡುವುದಿಲ್ಲ. ಕಾರಣವೇನೆಂದರೆ ಈ ಬಗೆಯ ಚುನಾವಣೆಗೆ ಅಪಾರವಾದ ಹಣ ಬೇಕಾಗುತ್ತದೆ ಮತ್ತು ಅದಕ್ಕೆ ಹಣ ಒದಗಿಸುವುದಕ್ಕೆ ನಮ್ಮಲ್ಲಿ ಕಾಣಸಂತಿಯ ಹಣವಿಲ್ಲ. ಒಟ್ಟಿಗೆ 22 ಪ್ರಾಥಮಿಕ ಚುನಾವಣೆಗಳಿಗೆ ಇವಿಷ್ಟಕ್ಕೂ ಕಾಂಗ್ರೆಸ್ ಸ್ಪರ್ಧಿಸಿತ್ತು. ಸದನದ ಗಮನಕ್ಕೆ ತರಲು ನಾನು ಇಷ್ಟಪಡುವುದೇನೆಂದರೆ ಈ 22 ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ಒಕ್ಕೂಟ 19 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ದಿವಾನ್ ಚಮನ್ ಲಾಲ್ ಪಂಜಾಬಿನಲ್ಲಿ 8 ಸ್ಥಾನಗಳು? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, 1 ನಿಮಿಷ ತಾಳಿ. ಬೊಂಬಾಯಿಯಲ್ಲಿ ಪ್ರೆಸಿಡೆನ್ಸಿಯಲ್ಲಿ ನಾನು ವಿವರವಾಗಿ ಅಂಕಿಅಂಶ ಕೊಡಲಾರೆ, ಏಕೆಂದರೆ ನನ್ನ ಬಳಿ ಸಾಕಷ್ಟು ಸಮಯ ಇಲ್ಲ. ಪಂಡಿತ್ ಗೋವಿಂದ ಮಾಳವಿಯ, ಅದು ನಿಮಗೆ ತಿರುಮಂತ್ರವಾಗಬಹುದು. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬೊಂಬಾಯಿ ನಗರದಲ್ಲೇ ಪ್ರಾಥಮಿಕ ಚುನಾವಣೆಯನ್ನು 2 ಕ್ಷೇತ್ರದಲ್ಲಿ ನಡೆಸಲಾಯಿತು. 1 ಬೈಕುಲಾ ಕ್ಷೇತ್ರ, ಇದರಲ್ಲಿ ಪರಿಶಿಷ್ಟ ಜಾತಿ ಒಕ್ಕೂಟದ ಅಭ್ಯರ್ಥಿ 11,334 ಮತಗಳನ್ನು ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ 2,094 ಮತಗಳನ್ನು ಗಳಿಸಿದರು. ಮತ್ತೆ ಬೊಂಬಾಯಿನ ಉಪನಗರ ಚುನಾವಣಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಭ್ಯರ್ಥಿ 12,899 ಮತಗಳನ್ನು ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ 2,088 ಮತಗಳನ್ನು ಗಳಿಸಿದ್ದಾರೆ. ಕೇಂದ್ರೀಯ ಪ್ರಾಂತ್ಯಗಳಲ್ಲಿ ಮತ್ತೆ ನಾನು ಉದಾಹರಣಾರ್ಥವಾಗಿ 2 ಕ್ಷೇತ್ರಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇನೆ. ಶ್ರೀ ಎಂ ಅನಂತಶಯನಂ ಅಯ್ಯಂಗಾರ್, ಕಾಳಸಂತೆ ಊರ್ಜಿತವಾಗಲಿಲ್ಲ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನಾಗಪುರ ಚುನಾವಣಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಅಭ್ಯರ್ಥಿ 1,933 ಮತಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ 270 ಮತಗಳಿಸಿದರು. ಭಾಂಧ್ರಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಅಭ್ಯರ್ಥಿ 3,187 ಮತಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಒಟ್ಟು 976 ಮತಗಳನ್ನು ಗಳಿಸಿದರು. ಆಗ್ರಹ ಚುನಾವಣಾ ಕ್ಷೇತ್ರದ ಸಂಯುಕ್ತ ಪ್ರಾಂತ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಅಭ್ಯರ್ಥಿ 2,248 ಮತಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಉಳಿದವರೆಲ್ಲರೂ ಸೇರಿ ಒಟ್ಟು 840 ಮತಗಳನ್ನು ಮಾತ್ರ ಗಳಿಸಿದರು. ಪಂಜಾಬಿನ ಲೂಧಿಯಾನದ ಕ್ಷೇತ್ರದಲ್ಲಿ ಉದಾಹರಣಾರ್ಥವಾಗಿ ಫಿರೋಜ್ಪುರ ಕ್ಷೇತ್ರವನ್ನು ತೆಗೆದುಕೊಳ್ತಿದ್ದೇನೆ. ಪರಿಶಿಷ್ಟ ಜಾತಿಗಳ ಒಕ್ಕೂಟ 1,900 ಮತಗಳಿಸಿದರೆ ಕಾಂಗ್ರೆಸ್ ಕೇವಲ 500 ಮತಗಳನ್ನು ಗಳಿಸಿತ್ತು. ದಿವಾನ್ ಚಮನ್ ಲಾಲ್, ಪಂಜಾಬಿನಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿ ಯಾರೂ ಇಲ್ಲ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದಯಮಾಡಿ ನನ್ನ ಸ್ನೇಹಿತರು ನನಗೆ ಮುಂದುವರಿಯಲು ಅವಕಾಶ ಮಾಡಿಕೊಡಬೇಕು. ಈ ವಿಷಯವಾಗಿ ಪ್ರಾಯಶಃ ಅವರಿಗಿಂತ ನನಗೆ ಹೆಚ್ಚು ತಿಳಿದಿದೆ ಎಂದುಕೊಂಡಿದ್ದೇನೆ. ದಿವಾನ್ ಚಮನ್ ಲಾಲ್ ನನ್ನ ಗೌರವಾನ್ವಿತ ಗೆಳೆಯರಿಗೆ ತಿಳಿದಿದೆ, ಅಲ್ಲಿ ಒಬ್ಬನೇ ಒಬ್ಬ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯೂ ಇಲ್ಲ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಪರಿಶಿಷ್ಟ ಜಾತಿಗಳ ಒಕ್ಕೂಟ ದಿವಾನ್ ಚಮನ್ ಲಾಲ್ ಅದು ಸುಳ್ಳುಗಳ ಕಂತೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದಯಮಾಡಿ ನನ್ನ ಗೌರವಾನ್ವಿತ ಗೆಳೆಯರು ಆ ಮಾತನ್ನು ವಾಪಸ್ ತೆಗೆದುಕೊಳ್ಳಬೇಕು. ಮಾನ್ಯರೇ, ಅಧ್ಯಕ್ಷರು ನನಗೆ ರಕ್ಷಣೆ ಕೊಡಬೇಕೆಂದು ಕೇಳುವೆ. ದಿವಾನ್ ಚಮನ್ ಲಾಲ್ ಪಂಜಾಬಿನಲ್ಲಿ ಒಕ್ಕೂಟದಿಂದ ಒಬ್ಬನೇ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಅಭ್ಯರ್ಥಿಯನ್ನು ನಿಲ್ಲಿಸಿಲ್ಲ. ಇದು ನಿಜ ಸಂಗತಿ. ನನ್ನ ಗೌರವಾನ್ವಿತ ಸ್ನೇಹಿತರು ಇದನ್ನು ನಿರಾಕರಿಸಿದೆ ನೋಡೋಣ.
ಅಧ್ಯಕ್ಷರು. ಆರ್ಡರ್ ಆರ್ಡರ್. ಗೌರವಾನ್ವಿತ ಸದಸ್ಯರು ಮಾಹಿತಿ ಒದಗಿಸುತ್ತಿರುವಾಗ ಸದನದಲ್ಲಿ ಬಿಸಿಯೇರಿಸಿಕೊಳ್ಳುವುದು ಸೂಕ್ತ ಮಾರ್ಗವಲ್ಲ. ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ಸ್ವಾಗತಿಸಿದ್ದಾರೆ, ಅದಕ್ಕೆ ಅವರು ಏನು ಹೇಳುತ್ತಾರೋ ಅದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವುದು ಉಚಿತ. ಅವರು ಸುಳ್ಳು ಹೇಳಿರುವುದು ನಿಜವೋ ಸುಳ್ಳು ಎಂಬುದು ನನಗೆ ಪ್ರಸ್ತುತವಾಗುವುದಿಲ್ಲ. ಆದ್ರೆ ಯಾವ ಸದಸ್ಯನೇ ಆಗಲಿ ಇನ್ನೊಬ್ಬ ಸದಸ್ಯರು ಹೇಳಿದುದನ್ನು ಬರೀ ಸುಳ್ಳಿನ ಕಂತೆ ಎಂದು ಅಲ್ಲಗಳೆಯುವುದು ಖಂಡಿತ ಒಪ್ಪತಕ್ಕದ್ದಲ್ಲ. ದಿವಾನ್ ಚಮನ್ ಲಾಲ್, ಮಾನ್ಯರೇ, ಅದನ್ನು ವಾಪಸ್ ತೆಗೆದುಕೊಳ್ಳುತ್ತೇನೆ. ಅದರ ಸ್ಥಾನದಲ್ಲಿ ಅಸಮರ್ಪಕವಾದ ಪಾರಿಭಾಷಿಕ ಪದಗಳೆಂದು ಸೇರಿಸುತ್ತೇನೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮದ್ರಾಸಿನ ಅಮಲಾಪುರಂ ಕ್ಷೇತ್ರದ ಉದಾಹರಣೆಯನ್ನು ಕೊಡುತ್ತೇನೆ. ಒಕ್ಕೂಟದ ಅಭ್ಯರ್ಥಿ 10,540 ಮತಗಳನ್ನು ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಕೇವಲ 2,683 ಮತಗಳನ್ನು ಗಳಿಸಿದರು. ಅದು ಪ್ರಾಥಮಿಕ ಚುನಾವಣೆಯ ಪರೀಕ್ಷೆ. ಆ ಕಾರಣದಿಂದ ಯಾರಿಗಾದರೂ ಪ್ರಾಮಾಣಿಕ ಪರೀಕ್ಷೆಯನ್ನು ಒಡ್ಡುವಂತೆ ಮನಸ್ಸಾದರೆ ಅವರು ಖಂಡಿತವಾಗಿಯೂ ಪ್ರಾಥಮಿಕ ಚುನಾವಣೆಯ ಪರೀಕ್ಷೆಯನ್ನೇ ಒಡ್ಡಬೇಕು. ಎದುರಿಗೆ ಇರುವ ನನ್ನ ಗೌರವಾನ್ವಿತ ಸ್ನೇಹಿತರಿಗೆ ನಾನು ಹೇಳಬಯಸುವುದೇನೆಂದರೆ, ಈ ಚುನಾವಣೆಯಲ್ಲಿ ಅವರಿಗೇನಾದರೂ ಪ್ರಯೋಜನವಾಗದಿದ್ದರೆ ನಾನು ಯಾವುದರ ವಿರುದ್ಧ ಹೋರಾಡುತ್ತಾ ಬಂದಿದ್ದೇನೆಯೋ ಅದು ಮತ್ತಷ್ಟು ಡಾಳಾಗಿ ಎದ್ದು ಕಾಣುವಂತಾಗಿದೆ. ಅದೇನೆಂದರೆ, ಪರಿಶಿಷ್ಟ ಜಾತಿಗಳು ಪ್ರತ್ಯೇಕವಾದ ಚುನಾವಣಾ ವ್ಯವಸ್ಥೆ ಹೊಂದುವುದು. ನನ್ನ ಗೌರವಾನ್ವಿತ ಸ್ನೇಹಿತರಾದ ಪಂಡಿತ್ ಮಾಳವೀಯರು ಇನ್ನೊಂದು ಅಂಶದತ್ತ ಗಮನ ಸೆಳೆಯಲು ಪ್ರಯತ್ನಿಸಿದರು. ಹಿಂದೂ ಕೋಮು ಪರಿಶಿಷ್ಟ ಜಾತಿಯವರ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸುತ್ತಿದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿಯವರ ನೈತಿಕ ಮತ್ತು ಅಹಿಕ ಅಭಿವೃದ್ಧಿಯತ್ತ ಸಾಕಷ್ಟು ಹಣ ಖರ್ಚು ಮಾಡುತ್ತಿರುವುದಾಗಿಯೂ ಅವರು ಟೀಕಿಸಿದ್ದಾರೆ, ಅವರು ತಿಳಿಸಿದ್ದಾರೆ. ಮಾನ್ಯರೇ, ನನಗೆ ಮಾತ್ರ ಇದರ ಬಗ್ಗೆ ಪಂಡಿತ್ ಗೋವಿಂದ್ ಮಾಳವೀಯ, ನಾನು ಕ್ರಿಯಾಲೋಪವನ್ನು ಎತ್ತುತ್ತಿದ್ದೇನೆ. ಮಾನ್ಯರೇ, ಈ ಸದನದ ಒಬ್ಬ ಸದಸ್ಯರು ಈಗಾಗಲೇ ಮಾತನಾಡಿರುವ ಸದಸ್ಯರ ಮಾತುಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸುತ್ತಾ ಗುರಿ ತಪ್ಪಿಸುವುದನ್ನು ಎಷ್ಟು ಸಮಯದ ತನಕ ಕೇಳಿಸಿಕೊಳ್ಳಬೇಕು? ಜೊತೆಗೆ ಯಾವ ಸದಸ್ಯರ ಮಾತುಗಳ ಹೇಳಿಕೆಗಳನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಲಾಗುತ್ತದೆಯೋ ಅವರು ತಮ್ಮ ಹೇಳಿಕೆಗಳ ಇಂಗಿತವನ್ನು ವಿವರವಾಗಿ ತಿಳಿಯಲು ಮತ್ತೊಮ್ಮೆ ಅವಕಾಶ ಪಡೆಯಲಾರದಂತಹ ಪರಿಸ್ಥಿತಿ ಇರುವುದರಿಂದ ಈ ಸಂದಿಗ್ಧವನ್ನು ಯಾವ ರೀತಿಯಲ್ಲಿ ತಾವು ಬಗೆಹರಿಸುತ್ತೀರಿ? ದಯಮಾಡಿ ತಿಳಿಸಿ. ಅಧ್ಯಕ್ಷರು, ಈ ಪ್ರಶ್ನೆ ಊಹಾಪೋಹವಾಗಿರುವುದರಿಂದ ಇದನ್ನು ಉತ್ತರಿಸುವ ತೊಂದರೆಯನ್ನು ನಾನು ತೆಗೆದುಕೊಳ್ಳಲಾರೆ. ಆದರೆ ಸದಸ್ಯರು ವಸ್ತುಸ್ಥಿತಿಯನ್ನ ಮಂಡಿಸಿದ ರೀತಿ ಒಂದಾಗಿದೆ ಮತ್ತು ಅದರ ವ್ಯಾಖ್ಯಾನ ಬೇರೆಯಾಗಿದೆ. ಆದ್ದರಿಂದ ಮಾನ್ಯ ಸದಸ್ಯರು ವ್ಯಾಖ್ಯಾನಗಳನ್ನು ವಸ್ತುಸ್ಥಿತಿ ಎಂದು ಭಾವಿಸಬಾರದಾಗಿ ವಿನಂತಿ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಇತ್ತೀಚೆಗಂತೂ ಕ್ಲೈಮೇಟಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಆ ಬದಲಾವಣೆಗಳಿಗೆ ತಕ್ಕಂತೆ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಕೂಡ ಒಂದಿಷ್ಟು ಚೇಂಜಸ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ನೀವು ನೋಡ್ತಾ ಇದ್ದಾಗೆ ಬಿಸಿಲಿನ ಜೊತೆಗೆ ಮಳೆಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ವಾತಾವರಣದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ತಕ್ಕಂತೆ ನಮ್ಮ ಒಂದು ಜೀವನ ಶೈಲಿಯ ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಯಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಅದರಲ್ಲೂ ಈಗ ಹೇಳಿ ಕೇಳಿ ವಿಶೇಷವಾಗಿರುವಂತಹ ಹಣ್ಣುಗಳ ಸೀಸನ್ ಬೇರೆ, ಅದೇ ಮಾವು ಮತ್ತು ಹಲಸು. ಅದರೊಟ್ಟಿಗೆ ನೇರಳೆ ಕೂಡ ಈಗ ಮಾರ್ಕೆಟಿಗೆ ಲಗ್ಗೆ ಇಟ್ಟಿದೆ. ಏನೇ ಹೇಳಿ ಸ್ನೇಹಿತರೆ, ಗಾತ್ರದಿಂದ, ರುಚಿಯಿಂದ, ಬಣ್ಣದಿಂದ, ಆರೋಗ್ಯದ ದೃಷ್ಟಿಯಿಂದ ಕೂಡ ಎಲ್ಲರ ಮನಸೆಳಿತವೆ ಈ ಹಣ್ಣುಗಳು. ಅದರಲ್ಲೂ ಹಲಸಿನ ಹಣ್ಣಿನ ಬಗ್ಗೆ ಬಂದರೆ ಒಂದಲ್ಲ ಎರಡಲ್ಲ, ನಾನಾ ಬಗೆಯಲ್ಲಿ ಇದರಿಂದ ಅಡುಗೆಗಳನ್ನು ಮಾಡ್ಬೋದು. ಹಲಸಿನ ಕಾಯಿಯಿಂದ ಕೂಡ ಮಾಡ್ಬೋದು, ಹಾಗೆಯೇ ಹಣ್ಣಿನಿಂದ ಕೂಡ. ಅದರಲ್ಲೂ ತಳಿಗಳ ವಿಷಯಕ್ಕೆ ಅಂತ ಬಂದರೆ ಇನ್ನೂ ವಿಭಿನ್ನವಾಗಿ ಇದರಲ್ಲಿ ನಾವು ತಳಿಗಳನ್ನು ಕಾಣ್ತೀವಿ. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ಹಲಸು. ಅದಕ್ಕೆ ಒಂದು ಮಾತೇ ಇಲ್ವಾ, ಹಸಿದು ಹಲಸು ತಿನ್ನು ಅಂತ. ಇನ್ನು ಸ್ನೇಹಿತರೆ, ಈ ಹಲಸಿನ ಹಣ್ಣಿನ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಈ ಕಾಯಿಯಿಂದ ಕೂಡ, ಹಲಸಿನ ಕಾಯಿಯಿಂದ ಕೂಡ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡ್ತಾರೆ. ಇದು ಸಿಹಿ, ಹುಳಿ, ಖಾರ, ಪಾನಕ, ಕುರ್ಕುರೆ, ಪೋಡಿ, ಸೂಪು, ಮಂಚೂರಿ, ಬೋಂಡ, ಕಡುಬು, ಕಟ್ಲೆಟ್ಟು, ಜೊತೆಗೆ ಹಲಸಿನ ಕಾಯಿಯ ಪಲಾವು, ಹಲಸಿನ ಕಾಯಿಯ ಬಿರಿಯಾನಿ ಇತ್ತೀಚೆಗೆ ತುಂಬನೇ ಫೇಮಸ್ ಆಗಿದೆ. ಹಲಸಿನ ಕಾಯಿಯಿಂದ ಇಷ್ಟೆಲ್ಲ ತರಾವರಿ ಅಡುಗೆಗಳನ್ನು ಮಾಡ್ಬೋದು ನೋಡಿ ಸ್ನೇಹಿತರೆ. ಅಂದಾಗೆ ಸ್ನೇಹಿತರೆ, ಈ ಹಲಸಿನ ಹಣ್ಣು ಪೋಷಕಾಂಶಗಳ ಆಗರವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಇದರಲ್ಲಿರುವ ವಿಟಮಿನ್ ಸಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತೆ, ದೇಹವನ್ನು ಸೋಂಕುಗಳಿಂದ ಮತ್ತು ಶೀತದಿಂದ ರಕ್ಷಣೆ ಕೊಡುತ್ತೆ. ಹಲಸಿನಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದರೊಟ್ಟಿಗೆ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಮೂಳೆಗಳನ್ನು ಬಲಪಡಿಸ್ತವೆ. ನಾನಾಗಲೇ ಹೇಳ್ದಾಗೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಕಾಂತಿಯುತ ತ್ವಚೆಯನ್ನು ನೀಡುತ್ತೆ. ಅತಿಯಾದರೆ ಅಮೃತನು ವಿಷ ಅಂದಾಗೆ ಈ ಹಲಸಿನ ಹಣ್ಣಿನಲ್ಲಿ ನೈಸರ್ಗಿಕವಾಗಿ, ನ್ಯಾಚುರಲ್ಲಾಗೆ ಶುಗರ್ ಅಂಶ ಜಾಸ್ತಿ ಇರುತ್ತೆ, ಅಂದರೆ ಸಕ್ಕರೆ ಮತ್ತು ಕ್ಯಾಲೋರಿಗಳು ಹೆಚ್ಚಿರುತ್ತೆ. ಹಾಗಾಗಿ ಈ ಡಯಟ್ ಮಾಡುವಂಥವರು ಅಥವಾ ಶುಗರ್ ಇರುವಂಥವರು ಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋದು ಉತ್ತಮ, ಸೂಕ್ತ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಇದರ ಸೇವನೆಯ ವಿಷಯದಲ್ಲಿ ವೈದ್ಯರ ಸಲಹೆ ಪಡ್ಕೊಂಡು ಸೇವನೆ ಮಾಡೋದು ಕೂಡ ಮತ್ತಷ್ಟು ಉತ್ತಮ. ಈ ದಿನ ಸ್ನೇಹಿತರೆ, ಎಳೆ ಹಲಸಿನ ಕಾಯಿಯಿಂದ ಮಾಡುವಂತಹ ಸಾಗು ಅಥವಾ ಗುಜ್ಜೆ ಮತ್ತು ಹಲಸಿನ ಬೀಜದಿಂದ ಮಾಡುವಂತಹ ಒಂದು ಸಿಹಿ ಖಾದ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಎರಡು ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದೇ ಎಳೆ ಹಲಸಿನಿಂದ ಮಾಡುವಂತಹ ಸಾಗು ಅಥವಾ ಗುಜ್ಜೆ ಅಥವಾ ಕಡಿಗೆ ಅಂತ ಕೂಡ ಕರೀತಾರೆ. ಅದರಲ್ಲೂ ಈ ತೀರ್ಥಹಳ್ಳಿ ಸೈಡು, ಸಿರ್ಸಿ, ಬನವಾಸಿ, ಸೊರಬ ಸೈಡ್ ಹೋಗ್ಬಿಟ್ರೆ ಸ್ನೇಹಿತರೆ, ಹಲಸಿನ ಹಣ್ಣಿನ ಹಬ್ಬ ಅಂತಲೇ ಹೇಳ್ಬೋದು. ಪ್ರತಿದಿನ ಕೂಡ ಈ ಹಲಸು ಅಥವಾ ಮಾವಿನಿಂದ ಒಂದಲ್ಲ ಒಂದು ರೀತಿಯ ಈ ಗೊಜ್ಜಿರ್ಬೋದು, ಚಟ್ನಿ ಇರ್ಬೋದು, ಹಾಗೆ ಸಾಗು ಇರ್ಬೋದು, ಚಟ್ನಿ ಪುಡಿಗಳಿರ್ಬೋದು, ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ಮಾಡೋದುಂಟು. ಸೊ ಈ ದಿನ ಸ್ನೇಹಿತರೆ, ಹಣ್ಣಿನಿಂದ ಅಲ್ಲ, ಕಾಯಿಯಿಂದ, ಹಲಸಿನ ಕಾಯಿಯಿಂದ ಮಾಡಬಹುದಾದಂತಹ ಹಲಸಿನ ಗುಜ್ಜೆ ಅಥವಾ ಕಡಿಗೆ ಅಥವಾ ಸಾಗು ಅಂತ ಕರೆಯಲ್ಪಡುವಂತಹ ವಿಶೇಷ ಸ್ಪೆಷಲ್ ರೆಸಿಪಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹಲಸಿನ ಕಾಯಿಯಿಂದ ಮಾಡ್ಕೊಳ್ಳೋದು ಈಸಿ ಸ್ನೇಹಿತರೆ, ಆದರೆ ಇದರಲ್ಲಿ ಒಂದು ಸ್ವಲ್ಪ ಕಷ್ಟದ ಕೆಲಸ ಏನಪ್ಪ ಅಂದರೆ ಅದ್ರ ಸಿಪ್ಪೆ ತೆಗೆಯೋದು. ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಇನ್ನು ಪಲ್ಯ ಮಾಡ್ಕೊಳ್ಲಿಕ್ಕೆ ಅಷ್ಟಾಗಿ ಸಮಯ ಹಿಡಿಯಲ್ಲ, ಆರಾಮ್ಸೆ ಮಾಡ್ಕೊಳ್ಬೋದು. ಮತ್ತೊಂದೇನು ಗೊತ್ತಾ ಸ್ನೇಹಿತರ ಸ್ಪೆಷಲ್ ಇದ್ರದ್ದು, ಯಾರೆಲ್ಲ ನಾನ್ ವೆಜ್ ತಿನ್ನಲ್ವೋ ಅವ್ರಿಗೆ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಸ್ಸಾಗಾದರೆ ಶುರು ಮಾಡೋಣವಾ? ಈ ಹಲಸಿನ ಗುಜ್ಜೆ ಅಥವಾ ಸಾಗು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಎಳೆ ಹಲಸಿನ ಕಾಯಿ ಹೋಳುಗಳು ಬೇಕಾಗತ್ತೆ, ಅರ್ಧ ಕಪ್ ನೆನೆಸಿದ ಬಟಾಣಿ, ಟೊಮೊಟೊ, ಈರುಳ್ಳಿ, ಇಂಗು, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹಸೆಮೆಣಸು, ಕೊತ್ತಂಬರಿ ಕಾಳು, ಜೀರಿಗೆ, ಚಕ್ಕೆ, ಲವಂಗ, ಪುಟಾಣಿ, ಕರಿಬೇವು, ಒಣಮೆಣಸಿನಕಾಯಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಹಲಸಿನ ಸಾಗು ಮಾಡ್ಕೊಳ್ಲಿಕ್ಕೆ. ಸಾಮಗ್ರಿಗಳೇನೋ ರೆಡಿ ಆಗಿದ್ದಾವೆ, ಆದರೆ ಮಾಡ್ಕೊಳ್ಳುವ ವಿಧಾನ ಕೂಡ ತುಂಬ ಮುಖ್ಯ ಅಲ್ಲ? ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಫಸ್ಟು ನೆನೆಸಿದ ಬಟಾಣಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ಸೇಮ್ ನಾವು ಆಲೂಗಡ್ಡೆ ಸಾಗು ಮಾಡ್ತೀವಲ್ವಾ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬಟಾಣಿ ಇದೆಲ್ಲ ಹಾಕಿ ಮಾಡ್ತೀವಲ್ವಾ, ಅದ್ರ ಬದಲಾಗಿ ಈ ಹಲಸಿನ ಕಾಯಿಯ ಹೋಳು ಮತ್ತು ಬಟಾಣಿ ಮಿಕ್ಸ್ ಮಾಡಿ ಮಾಡುವಂಥದ್ದು ಈ ಸಾಗು ಆಗಿದೆ. ಮೊದಲು ಬಟಾಣಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ನೆನೆಸಿಟ್ಟಂತಹ ಬಟಾಣಿಯನ್ನು ಬೇಯಿಸ್ಕೊಳ್ಬೇಕು. ನಂತರ ಹಸೆಮೆಣಸು, ತೆಂಗಿನಕಾಯಿ ತುರಿ, ಪುಟಾಣಿ, ಜೀರಿಗೆ, ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಈ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ನಂತರ ಒಂದು ಪಾತ್ರೆ ಅಥವಾ ಬಾಣಲೆಯನ್ನು ಒಲೆ ಮೇಲಿಟ್ಟು, ಆ್ಯಸ್ ಯೂಶ್ವಲ್ ನೀವು ಒಗ್ಗರಣೆ ಕೊಡ್ತಿರಲ್ವಾ, ಆ ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡ ನಂತರ ರುಬ್ಬಿದ ಮಿಶ್ರಣವನ್ನು ಆ ಟೊಮೊಟೊ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬೆರೆಸ್ಬೇಕು. ಒಂದೆರಡು ಮೂರು ನಿಮಿಷ ಮಸಾಲೆ ಕೂಡ ಚೆನ್ನಾಗಿ ಬಾಡಿಸ್ಕೊಂಡು, ಅಂದರೆ ಅದು ಒಂದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಆಯಿತು. ತದನಂತರ ಬೇಯಿಸಿಟ್ಕೊಂಡಂತಹ ಬಟಾಣಿ, ಹಲಸಿನ ಕಾಯಿ ಹೋಳುಗಳನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು, ಆ ಮಸಾಲೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಸೇರಿಸಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ.

0: ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಳೆ ಹಲಸಿನ ಕಾಯಿಯಿಂದ ಮಾಡಬಹುದಾದಂತಹ ಸಾಗುವಿನ ಬಗ್ಗೆ ತಿಳಿಸ್ಕೊಟ್ಟೆ. ಈ ಎಳೆ ಹಲಸಿನ ಕಾಯಿ ಅಥವಾ ಇದಕ್ಕೆ ಗುಜ್ಜೆ ಅಥವಾ ಕಡೆಗೆ ಅಂತ ಕೂಡ ಕರೀತಾರೆ. ಈಗಂತೂ ಹೇಳಿ ಕೇಳಿ ಮಾವು, ಹಲಸು, ನೇರಳೆ ಹಣ್ಣಿನ ಸೀಸನ್. ಈ ಹಣ್ಣುಗಳಿಂದ ವಿಶೇಷವಾಗಿರುವಂತಹ ರೆಸಿಪಿಗಳನ್ನು ಕೂಡ ಮಾಡ್ಕೊಳ್ಬೋದು. ಎಳೆ ಹಲಸಿನ ಕಾಯಿಯಿಂದ ಮಾಡಬಹುದಾದಂತಹ ಸಾಗುವಿನ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ವೀಟ್ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಅದೇ ಹಲಸಿನ ಬೀಜದ ಹಯಗ್ರೀವ. ಸಾಮಾನ್ಯವಾಗಿ ಈ ಹಯಗ್ರೀವ ಸಿಹಿಯನ್ನು ಕಡಲೆಬೇಳೆ ಬೆಲ್ಲವನ್ನು ಬಳಸಿ ಮಾಡೋದುಂಟು. ಈ ದಿನ ಈ ಹಲಸಿನ ಬೀಜವನ್ನು ಬಳಸಿ ಹಯಗ್ರೀವ ಸಿಹಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಸಿಹಿ ಖಾದ್ಯವನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. 1 ಕಪ್ ಹಲಸಿನ ಬೀಜ, ಬೆಲ್ಲ, ತೆಂಗಿನಕಾಯಿ ತುರಿ, ತುಪ್ಪ, ಗೋಡಂಬಿ, ಏಲಕ್ಕಿ, ದ್ರಾಕ್ಷಿ ಬೇಕಾಗತ್ತೆ. ಇನ್ನು ಮಾಡಿಕೊಳ್ಳುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಹಲಸಿನ ಬೀಜಗಳನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು 7-8 ವಿಷಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಮೆತ್ತಗೆ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಆ ಬೀಜಗಳನ್ನು. ಆ ಬೀಜದ ಮೇಲಿರುವಂಥ ಸಿಪ್ಪೆಯನ್ನು ತೆಗೆದಾದರೂ ಬೇಯಿಸ್ಬೋದು ಅಥವಾ ಬೇಯಿಸಾದ ಮೇಲಾದರೂ ತೆಗಿಬೋದು. ಬೇಯಿಸಿಕೊಂಡಂತಹ ಹಲಸಿನ ಬೀಜವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮತ್ತೊಂದು ಕಡೆ ಒಲೆ ಮೇಲೆ ಪಾತ್ರೆ ಇಟ್ಟು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಯಾಕಪ್ಪ ಅಂದರೆ ಅದರಲ್ಲಿ ಒಂದಿಷ್ಟು ಕಲ್ಲು, ಕಡ್ಡಿ, ಕಸ ಇರುತ್ತೆ ಅನ್ನೋ ಕಾರಣಕ್ಕೆ ಬೆಲ್ಲವನ್ನು ಕರಗಿಸ್ಕೊಳ್ತಾರೆ. ಕರಗಿಸ್ಕೊಂಡು ಆಮೇಲೆ ಸೋಸ್ಕೊಂಡು ಆ ಸಿಹಿಯನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಕರಗಿದ ನಂತರ ಸ್ನೇಹಿತರೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಈ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿಯನ್ನು ಹಾಕಿ ಅದು ಒಂದು ಹದ ಬರುವವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತುಪ್ಪದಲ್ಲಿ ಹಾಕಿ ಕಲಿಸ್ತಾನೆ ಇರಬೇಕು, ಚೆನ್ನಾಗಿ ಮಗಿಸ್ತಾ ಇರಬೇಕು, ಮೇಲೆ ಕೆಳಗೆ ಮೇಲೆ ಕೆಳಗೆ ಹಾಕಿ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ತಳ ಹಿಡಿದ್ಬಿಡತ್ತೆ ಅಥವಾ ರುಚಿ ಕೆಟ್ಟೋಗ್ಬಿಡತ್ತೆ. ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು, ತುಪ್ಪ ಅದರಿಂದ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ತಿರುವಾಡ್ತಾನೆ ಇರಬೇಕು. ಸೀದಿಸ್ಬಾರ್ದು ಅಷ್ಟೇ, ತಳ ಇಡಿಸ್ಬಾರ್ದು. ಯಾವುದೇ ಸ್ವೀಟ್ ಆಗಲಿ, ಯಾವುದೇ ಅಡುಗೆಗಳಾಗಲಿ ತಳ ಇಡಿಸ್ಬಿಟ್ರೆ, ಸೀದಿಸ್ಬಿಟ್ರೆ ಅದರ ರುಚಿನೇ ಕೆಟ್ಟೋಗ್ಬಿಡತ್ತೆ. ಕೊನೆಯದಾಗಿ ಅದಕ್ಕೆ ಏಲಕ್ಕಿ ಸೇರಿಸಿ ತುಪ್ಪದಲ್ಲಿ ಕರೆದಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿದರೆ ಹಲಸಿನ ಬೀಜದ ಹಯಗ್ರೀವ ರೆಡಿ ಆಗುತ್ತೆ. ಸೊ ಇದು ಒಂದು ರೀತಿಯ ಡಿಫ್ರೆಂಟ್ ಟೇಸ್ಟ್ ಕೊಡತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಇಲ್ಲಿ ಹಲಸಿನ ಬೀಜಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮಾಡಿದ್ದಲ್ವ, ಡಿಫ್ರೆಂಟ್ ಟೇಸ್ಟೇ ಕೊಡತ್ತೆ. ಈ ಹಲಸಿನ ಹಣ್ಣಿನಿಂದ ಎಷ್ಟೊಂದು ಉಪಯೋಗ ಇದೆಯೋ ಹಾಗೆ ಹಲಸಿನ ಬೀಜಗಳಿಂದ ಕೂಡ ಸಾಕಷ್ಟು ಉಪಯೋಗ ಇದೆ ಸ್ನೇಹಿತರೆ. ಈ ಹಲಸಿನ ಬೀಜವನ್ನು ಕೆಂಡದಲ್ಲಿ ಸುಟ್ಕೊಂಡು ತಿಂತಾರೆ, ಉಪ್ಪಾಕಿ ಬೇಯಿಸ್ಕೊಂಡು ಕೂಡ ತಿಂತಾರೆ, ಚಟ್ನಿ ಪುಡಿ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಜೊತೆಗೆ ಪಲ್ಯ ಕೂಡ ಮಾಡ್ತಾರೆ. ಸೊ ಹಲಸಿನ ಬೀಜಗಳಿಂದ ಕೂಡ ಸಾಕಷ್ಟು ತರೇವಾರಿ ರೆಸಿಪಿಗಳನ್ನು ಮಾಡ್ತಾರೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಹಲಸಿನ ಹಣ್ಣನ್ನು ತಿಂದು ಬೀಜಗಳನ್ನು ಬಿಸಾಡದೆ ಈ ರೀತಿಯಲ್ಲಿ ಸ್ವೀಟು ಮತ್ತು ಬೇರೆ ಬೇರೆ ರೀತಿಯ ಅಡುಗೆಗಳಿಗೆ ಕೂಡ ಉಪಯೋಗ ಮಾಡಿಕೊಳ್ಬೋದು. ಇದರಲ್ಲಿ ಚಟ್ನಿ ಪುಡಿ ಕೂಡ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಅಡುಗೆಗಳನ್ನು ಮಾಡ್ಬೋದು ಹಲಸಿನ ಹಣ್ಣಿನಿಂದ, ಹಾಗೆ ಹಲಸಿನ ಬೀಜಗಳಿಂದ, ಜೊತೆಗೆ ಆ ಹಲಸಿನ ಕಾಯಿಯಿಂದ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಮ್ಮ ಇದು, ರೂಮ್ ತುಂಬಾ ಕಸ ಹರಡ್ಸ್ಕೊಂಡಿದ್ಯಲ್ಲಮ್ಮ.
2: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
1: ನೋಡು ಎಷ್ಟು ವೇಸ್ಟೇಜ್. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
2: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
1: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
2: ಸರಿಯಪ್ಪ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
0: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
4: ಉಷಾ, ನನ್ ಮಗಳನ್ನ 8th ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
4: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
5: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
7: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
10: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
11: ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ SSLC ಮತ್ತು PUCಯಲ್ಲಿ %90 ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು May 25-15 ಶಿವಮೊಗ್ಗ BH ರಸ್ತೆ ಮಲ್ಲಪ್ಪ ಕಾಂಪ್ಲೆಕ್ಸ್ ಪಕ್ಕದ ಸಂಘದ ಕಚೇರಿಯಲ್ಲಿ 6-8 ನಡುವೆ ಪಡೆದುಕೊಂಡು ಭರ್ತಿ ಮಾಡಿ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೀರ್ತನ ನಿಲಯ, ಮಲ್ಲಪ್ಪ ಕಾಂಪ್ಲೆಕ್ಸ್ ಹಿಂಭಾಗ, ಸೋಮಯ್ಯ ಬಡಾವಣೆ, BH ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಕಳುಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9443-4939-31888 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾ 2025-26 ಸಾಲಿನ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ %90 ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಿದೆ. ಅರ್ಜಿಯನ್ನು ಮಹಾಸಭೆಯ ವೆಬ್ಸೈಟ್ www.aivlm.org ಸಲ್ಲಿಸಿ ಜಿಲ್ಲೆಯ ಪ್ರತಿಭಾನ್ವಿತ ಅರ್ಹ ವಿದ್ಯಾರ್ಥಿಗಳು ತಕ್ಷಣ ಅರ್ಜಿ ಸಲ್ಲಿಸುವಂತೆ ಮಹಾಸಭಾ ಜಿಲ್ಲಾಧ್ಯಕ್ಷ ರುದ್ರಮುನಿ ಸಜ್ಜನ್ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9408-28-0935 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಉಪವಿಭಾಗ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ 2026-27 ಸಾಲಿಗೆ ವಿದ್ಯುತ್ ಸೌಲಭ್ಯ ಒದಗಿಸಲು SAP ಮತ್ತು TSP ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ಇತ್ತೀಚಿನ ಪಹಣಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಕೊಳವೆ ಬಾವಿ ಇರುವ ಜಾಗದಲ್ಲಿ ನಿಂತಿರುವ ಫಲಾನುಭವಿಯ GPS ಫೋಟೋ, ರೇಷನ್ ಕಾರ್ಡ್, 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಯೊಂದಿಗೆ ಜೂನ್ 15ರೊಳಗೆ ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಸಲ್ಲಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಬಯಸುವ ಅರ್ಹ ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ www.sw.kar.nic.in ಮೂಲಕ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಪ್ರತಿಯನ್ನ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯದ ವಾರ್ಡನ್ಗಳಿಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳು ಕಳೆದ ಸಾಲಿನ ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಾಗಿದ್ದಲ್ಲಿ SATSID, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಾಗಿದ್ದಲ್ಲಿ SSPID ಮತ್ತು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಅರ್ಜಿಯ ಜೊತೆ ಸಲ್ಲಿಸಬೇಕು. ಪ್ರವೇಶಾತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಅಥವಾ ಗೊಂದಲಗಳಿದ್ದಲ್ಲಿ ಕಚೇರಿ ವೇಳೆಯಲ್ಲಿ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಸಾಗರ ತಾಲೂಕು ಇವರನ್ನು ಖುದ್ದಾಗಿ ಭೇಟಿ ಮಾಡಬಹುದು ಅಥವಾ ದೂರವಾಣಿ ಸಂಖ್ಯೆ 9480843192 ಸಂಪರ್ಕಿಸಬಹುದು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಚೆನ್ನಯ್ಯ ಸಮಾಜ ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಅತ್ಯಂತ ಹಿಂದುಳಿದಿರುವುದನ್ನು ಸರ್ಕಾರ ಗುರುತಿಸಿ ಸವಲತ್ತುಗಳನ್ನು ಒದಗಿಸುವ ಮೂಲಕ ಮುಖ್ಯವಾಹಿನಿಗೆ ತರಬೇಕು ಎಂದು ಅಖಿಲ ಕರ್ನಾಟಕ ಚೆನ್ನಯ್ಯ ಸಮಾಜ ಅಭಿವೃದ್ಧಿಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಬಸವರಾಜ ದೊಡ್ಡಾನಿ ಆಗ್ರಹಿಸಿದರು. ಸೊರಬ ಪಟ್ಟಣದ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ಚೆನ್ನಯ್ಯ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ಶಿವಮೊಗ್ಗ ಹಾಗೂ ಸೊರಬ ಶಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಶನಿವಾರ ಹಮ್ಮಿಕೊಂಡ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುಂದಿನ ವಿವರ. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳಗಿಸುವುದರ ಜೊತೆಗೆ ಜೀವನದ ವಿವಿಧ ಮಗ್ಗುಲುಗಳನ್ನು ಪರಿಚಯಿಸಿ ಅವರ ಭವಿಷ್ಯದ ದಾರಿಯನ್ನು ಸ್ಪಷ್ಟಗೊಳಿಸುವಲ್ಲಿ ಸೇತು ಬಂಧದಂತಹ ಶಿಬಿರಗಳು ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಶ್ರೀ ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಎಸ್ ಅಶ್ವಿನಿ ಕುಮಾರ್ ಹೇಳಿದರು. ನಗರದ ಶಂಕರ ಮಠದಲ್ಲಿ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ಆಯೋಜಿಸಿರುವ 5 ದಿನಗಳ ಸೇತುಬಂಧ ವಿದ್ಯಾರ್ಥಿ ಶಿಬಿರಕ್ಕೆ ಮಂಗಳವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಇದು ತೀವ್ರ ಸ್ಪರ್ಧಾತ್ಮಕ ಜಗತ್ತಾಗಿದ್ದು ಸಿಗುವ ಪ್ರತಿಯೊಂದು ಅವಕಾಶವನ್ನು ವಿದ್ಯಾರ್ಥಿಗಳು ಸಮರ್ಥವಾಗಿ ಬಳಸಿಕೊಳ್ಳಬೇಕು. ಅದಕ್ಕೆ ಅಗತ್ಯವಾದ ಆತ್ಮವಿಶ್ವಾಸ ಹಾಗೂ ಸಂವಹನ ಕೌಶಲ್ಯವನ್ನು ಇಂತಹ ಶಿಬಿರಗಳು ಬೆಳೆಸುತ್ತದೆ ಎಂದು ಹೇಳಿದರು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ವಿದ್ಯಾರ್ಥಿಗಳೊಂದಿಗೆ ಬೆಳೆಯುವ ಅವಕಾಶ ಶಿಬಿರದಲ್ಲಿ ದೊರೆಯುವುದರಿಂದ ಅವರ ಅನುಭವಗಳು ಮತ್ತು ವಿಚಾರ ವಿನಿಮಯಗಳು ಬದುಕಿಗೆ ಹೊಸ ಆಯಾಮವನ್ನು ಪರಿಚಯಿಸುತ್ತದೆ ಎಂದರು. ಸಮಾಜ ಕಾರ್ಯಕರ್ತ ಮಾಸ ನಂಜುಂಡಸ್ವಾಮಿ ಮಾತನಾಡಿ, ಇಂತಹ ಸಂಸ್ಥೆಗಳನ್ನು ಹುಟ್ಟುಹಾಕಿದ ಮಹನೀಯರನ್ನು ಸದಾ ಸ್ಮರಿಸಬೇಕು. ಸಂಸ್ಥೆಯ ಹಿನ್ನೆಲೆ, ಅದರ ಸೇವಾ ಕಾರ್ಯಗಳು ಹಾಗೂ ಅದನ್ನು ಬೆಳೆಸಿದ ಗಣ್ಯರ ಕುರಿತು ವಿದ್ಯಾರ್ಥಿಗಳು ಅರಿವು ಹೊಂದಿರಬೇಕು. ತಮಗೆ ನೆರವು ನೀಡುತ್ತಿರುವ ಸಂಸ್ಥೆಯ ಬಗ್ಗೆ ಮಾಹಿತಿ ಇಲ್ಲದಿರುವುದು ಅಕ್ಷಮ್ಯ ತಪ್ಪು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಲಯನ್ ಸಂಸ್ಥೆಯ ಅಧ್ಯಕ್ಷ ಟಿ ಪ್ರಸನ್ನ, ನಗರಸಭೆ ಮಾಜಿ ಸದಸ್ಯ ಲಿಂಗರಾಜು, ವಕೀಲರಾದ ಶ್ರಾವ್ಯಾಸಾಗರ್, ಪತ್ರಕರ್ತ ಮಾವೆನ್ಸ ಮತ್ತಿತರರು ಉಪಸ್ಥಿತರಿದ್ದರು. ಸಂಸ್ಥೆಯ ಸಿಇಒ ಶರತ್ ಕುಮಾರ್, ಮಂಜುನಾಥ, ಎಎಂ ನಾಯ್ಕ್, ಲಕ್ಷ್ಮಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕಾವ್ಯ ಗವಾಯಿ, ಪಂಚಮಿ ಶೇಠ್ ಹಾಗೂ ಲಕ್ಷ್ಮೀ ಬ್ಯಾಹಟ್ಟಿ ಇದ್ದರು. ಮುಂದಿನ ವಿವರ. ಕುಂಸಿಯ ಮಂಜುನಾಥೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿನಿ ಎನ್ ತುಳಸಿ ಅವರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮರು ಮೌಲ್ಯಮಾಪನದಲ್ಲಿ 7 ಅಂಕ ಹೆಚ್ಚು ಬಂದಿದ್ದು ಒಟ್ಟಾರೆ 556 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿನಿಯು ಕನ್ನಡ ಹಾಗೂ ಸಮಾಜ ವಿಜ್ಞಾನ ವಿಷಯದ ಪತ್ರಿಕೆಯನ್ನು ಮರು ಮೌಲ್ಯಮಾಪನಕ್ಕೆ ಹಾಕಿದ್ದರು. ಕನ್ನಡದಲ್ಲಿ 2 ಹಾಗೂ ಸಮಾಜ ವಿಜ್ಞಾನದಲ್ಲಿ 5 ಅಂಕ ಹೆಚ್ಚು ಪಡೆದಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕ ಹಾಲೇಶಪ್ಪ ಹಾಗೂ ಸಹಶಿಕ್ಷಕರು ವಿದ್ಯಾರ್ಥಿನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊರಬ ತಾಲೂಕಿನ ಜಡೆ ಹೋಬಳಿ ತಲಗಡ್ಡೆ ಗ್ರಾಮದ ದೊಡ್ಡಕೆರೆಯಲ್ಲಿ ನಿನ್ನೆ ಮಲೆನಾಡಿನ ಜನಪದ ಕ್ರೀಡೆ ಮೀನು ಶಿಕಾರಿ ಭರ್ಜರಿಯಾಗಿ ನಡೆಯಿತು. ಕೆರೆಬೇಟೆ ತಾಲೂಕು ಉಳವಿ, ಕುಪ್ಪಗಡ್ಡೆ ಮತ್ತು ಕಸಬಾ ಹೋಬಳಿಗಳ ವ್ಯಾಪ್ತಿಯಲ್ಲಿ ಹೆಚ್ಚು ಕಂಡುಬರುತ್ತಿತ್ತು. ಆದರೆ ಈ ಬಾರಿ ತಾಲೂಕಿನ ಎಲ್ಲೆಡೆ ಕೆರೆಬೇಟೆಯ ಸಂಭ್ರಮ ಮನೆ ಮಾಡಿರುತ್ತದೆ. ತಲಗಡ್ಡೆಯ ಊರ ಮುಂದಿನ ಕೆರೆ ತಾಲೂಕಿನ ದೊಡ್ಡ ಕೆರೆಗಳಲ್ಲಿ ಒಂದು. 111 ಎಕರೆ ವಿಸ್ತೀರ್ಣ ಇರುವ ಈ ಕೆರೆಯ ಅರ್ಧದಷ್ಟು ಭಾಗದಲ್ಲಿ ನೀರಿತ್ತು. ಶನಿವಾರ ರಾತ್ರಿ ಸುರಿದ ಮಳೆಯಿಂದ ಇನ್ನಷ್ಟು ನೀರು ತುಂಬಿಕೊಂಡಿತ್ತು. 1977 ಈ ಕೆರೆಯಲ್ಲಿ ಮೀನು ಶಿಕಾರಿಯೇ ನಡೆದಿರಲಿಲ್ಲ, ಹಾಗಾಗಿ ಭಾರಿ ಮೀನುಗಳು ಇರುತ್ತವೆ ಎಂದು ಬೇಟೆಗಾರರು ಬಂದಿದ್ದರು. ಆದರೆ ಕೆರೆಯಲ್ಲಿ ದೊಡ್ಡ ಗಾತ್ರದ ಅಂದರೆ 8, 10, 15, 20 ಕೆಜಿ ತೂಕ ಮೀನುಗಳು ಇದ್ದು ಕೆಲವೇ ಜನರಿಗೆ ಸಿಕ್ಕಿವೆ. ಸಣ್ಣ ಮೀನುಗಳು ವಿರಳವಾಗಿದ್ದರಿಂದ ಬಹಳಷ್ಟು ಮಂದಿ ಬರಿಗೈಲಿ ನಿರಾಸೆಯಿಂದ ವಾಪಸ್ ತೆರಳಿದರು. ಮೀನು ಬೇಟೆಗಾಗಿ ಸಮವಸ್ತ್ರ ನೀಡಲಾಗಿತ್ತು. ಟಿಕೆಟ್ ಪಡೆದವರಿಗೆ ಒಂದು ಬಿಳಿ ಟೀಶರ್ಟ್ ಕೊಟ್ಟು ಅವರನ್ನು ಗುರುತಿಸಲಾಗುತ್ತಿತ್ತು. ಟಿಕೆಟ್ ಪಡೆಯದವರು ನಿಲ್ಲಲು ಕೆರೆಯ ಅಂಗಳದಲ್ಲಿ ಹಗ್ಗದಿಂದ ಬ್ಯಾರಿಕೇಡ್ ಮಾಡಿದ್ದರು. ಮಧ್ಯಾಹ್ನ 12 ಗಂಟೆಯಿಂದ ಕೆರೆಗೆ ಇಳಿಸಲಾಗುತ್ತದೆ ಎಂದು ಹೇಳಲಾಗಿತ್ತು. ಆದರೆ 11:40 ವೇಳೆಗೆ ಏಕಾಏಕಿ ಬೇಟೆಗಾರರು ಕೆರೆಗೆ ನುಗ್ಗಿದ್ದರು. ಅದನ್ನು ನೋಡಿದ ಕೆರೆಯ ದಡದಲ್ಲಿದ್ದ ಟಿಕೆಟ್ ಪಡೆದವರು ನುಗ್ಗುವ ಮೂಲಕ ಗ್ರಾಮಸ್ಥರು ನಿಗದಿಪಡಿಸಿದ್ದ ನಿಯಮಗಳನ್ನು ಉಲ್ಲಂಘಿಸಿದರು. ಮುಂದಿನ ವಿವರ. ಆಹಾರ ಹಾಗೂ ಕರಕುಶಲ ವಸ್ತುಗಳನ್ನು ಮೇಳಗಳ ಮೂಲಕ ಇಂದಿನ ತಲೆಮಾರಿಗೆ ಪರಿಚಯಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ ಸಮಾಜಕ್ಕೆ ಪೂರಕವಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಅಭಿಪ್ರಾಯಪಟ್ಟರು. ಸೊರಬ ಪಟ್ಟಣದ ಹೊಸಪೇಟೆ ಬಡಾವಣೆಯ ಗಿರಿಜಶಂಕರ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಆಹಾರ ಮೇಳ ಹಾಗೂ ಕರಕುಶಲ ಮೇಳ ಉದ್ಘಾಟಿಸಿ ಮಾತನಾಡಿದರು. ಗುಡಿ ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಅಡಿಪಾಯ ಒದಗಿಸುತ್ತವೆ. ಇಂತಹ ಕುಶಲಕರ್ಮಿಗಳಿಗೆ ಸರ್ಕಾರದ ನೆರವು ನೀಡಬೇಕು. ಗ್ರಾಮೀಣ ಭಾಗದಲ್ಲಿ ವಿವಿಧ ಸ್ವಸಹಾಯ ಸಂಘಗಳು, ಸ್ತ್ರೀಶಕ್ತಿ ಸಂಘಗಳು ವಿವಿಧ ಬಗೆಯ ವಸ್ತುಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಬರುವ ಆದಾಯದಿಂದ ಪ್ರಗತಿ ಹೊಂದುತ್ತಿರುವುದು ಮಾದರಿ ಎಂದರು. ಪರಂಪರಾಗತವಾಗಿ ಬಂದ ನಮ್ಮ ಗ್ರಾಮೀಣ ಸಂಸ್ಕೃತಿ, ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳು ಜಾಗತೀಕರಣ ಮತ್ತು ಆಧುನಿಕ ಸಂಸ್ಕೃತಿ ಪ್ರಭಾವದಿಂದ ಬದಲಾಗುತ್ತಿವೆ. ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ತಾಲೂಕಿನ ಜನತೆಗೆ ವಿವಿಧ ಬಗೆಯ ಖಾದಿ ವಸ್ತು ಪ್ರದರ್ಶನ ಮತ್ತು ವಿವಿಧ ಖಾದ್ಯಗಳ ರುಚಿ ಪರಿಚಯಿಸುವ ಈ ಕಾರ್ಯಕ್ರಮ ಮಹತ್ವದ್ದಾಗಿದೆ ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಷಣ್ಮುಖಾಚಾರ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವಿವಿಧ ಸಂಸ್ಥೆ ಸಂಘಗಳ ಸಹಯೋಗದಲ್ಲಿ ಕೆಲವು ವರ್ಷಗಳಿಂದ ಆಹಾರ ಮೇಳ ಸೇರಿ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗುತ್ತಿದೆ ಎಂದರು. ಮುಂದಿನ ವಿವರ. ವಿವಾಹ ಸಮಾರಂಭಗಳಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವ ಅವಶ್ಯಕತೆ ಇದೆ ಎಂದು ಕೂಡ್ಲಿ ಮಠದ ಶ್ರೀ ಅಭಿನವ ಶಂಕರ ಭಾರತೀ ಸ್ವಾಮೀಜಿ ಹೇಳಿದರು. ವಿಶ್ವ ಹಿಂದೂ ಪರಿಷತ್, ವಿಶ್ವಭಾರತಿ, ವಿಶ್ವಸ್ತ ಮಂಡಳಿ ಆಶ್ರಯದಲ್ಲಿ ಸಿದ್ದಾರೂಢನಗರದಲ್ಲಿ ಭಾನುವಾರ ಆಯೋಜಿಸಿದ್ದ 42ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಆರೋಗ್ಯ ಹಾಗೂ ವಿವಾಹಕ್ಕೆ ಹೆಚ್ಚುತ್ತಿರುವ ವೆಚ್ಚದ ಮಧ್ಯಮ ವರ್ಗ ಬಡ ಕುಟುಂಬಗಳಿಗೆ ಆರ್ಥಿಕವಾಗಿ ಹೊರೆಯಾಗುತ್ತಿದೆ. ವೈದ್ಯಕೀಯ ಚಿಕಿತ್ಸೆ ವೆಚ್ಚವನ್ನು ಆರೋಗ್ಯ ವಿಮೆ ಮೂಲಕ ಭರಿಸಲು ಅವಕಾಶವಿದೆ. ವಿವಾಹಕ್ಕೆ ನಡೆಯುವ ದುಂದು ವೆಚ್ಚ ತಡೆಗಟ್ಟಲು ಸಾಮೂಹಿಕ ವಿವಾಹ ಸಮಾರಂಭಗಳಲ್ಲಿ ಸರಳ

ಆಗಿ ಮದುವೆಯಾಗುವುದನ್ನು ಜನಪ್ರಿಯಗೊಳಿಸಬೇಕು ಎಂದು ತಿಳಿಸಿದರು. ಹಿಂದೂ ಸಂಪ್ರದಾಯದಲ್ಲಿ ವಿವಾಹಕ್ಕೆ ವಿಶೇಷ ಮಹತ್ವವಿದೆ. ವಿವಾಹದ ಮೂಲಕ ನೈತಿಕ ಚೌಕಟ್ಟಿನೊಳಗೆ ಗಂಡು ಹೆಣ್ಣು ದಾಂಪತ್ಯ ಜೀವನ ನಡೆಸುತ್ತಾರೆ. ಮಕ್ಕಳನ್ನು ರಾಷ್ಟ್ರ ನಿರ್ಮಾಣ ಹಾಗೂ ಸಮಾಜ ನಿರ್ಮಾಣ ಕಾರ್ಯಕ್ಕೆ ಅರ್ಪಿಸಬೇಕು ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ 125 ಅಂಕ ಪಡೆದ ತಾಲೂಕಿನ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
9: ಕೇಳು ಜಾಣ ಜಾಣ ಸುದ್ದಿಯ ಕೇಳು.

0: ಈ ವಾರದ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಮಗೆ ನಾವೇ ಪ್ರತಿಸ್ಪರ್ಧಿ, ದರ್ದ್ ಭರಿ ದಿರಿಸು ಹಾಗೂ ವಾರದ ವಿಜ್ಞಾನಿ ಬ್ರಿಟನ್ ಚಾನ್ಸ್. ನಮಗೆ ನಾವೇ ಪ್ರತಿಸ್ಪರ್ಧಿ, ಇದು ಯಾರೋ ರಾಜಕಾರಣಿಯ ಅಹಂಕಾರದ ಮಾತಲ್ಲ. ಈಗ ಫ್ರಾನ್ಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಪದಕ ಗಳಿಸುವ ಉದ್ದೇಶದಿಂದ ಹಲವಾರು ಸ್ಪರ್ಧಿಗಳು ಹಿಡಿದಿರುವ ಹಾದಿ. ಆಟೋಟದಲ್ಲಿ ತಮಗೆ ಇರುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮೊಂದಿಗೆ ಪೈಪೋಟಿ ಮಾಡಲು ಕೆಲವು ಸ್ಪರ್ಧಿಗಳು ಪ್ರಯತ್ನಿಸುತ್ತಿದ್ದಾರಂತೆ. ಈ ಸಾಹಸದಲ್ಲಿ ಅವರಿಗೆ ವಿನೂತನ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕೈಹಿಡಿಯಲಿದೆ. ಆಟೋಟದ ಸ್ಪರ್ಧೆಗಳ ಜೊತೆಗೆ ವಿಜ್ಞಾನದ ನಂಟು ಹೊಸ್ತೇನಲ್ಲ. ಸ್ಪರ್ಧೆಗಳಿಗೆ ಬೇಕಾದ ಪರಿಕರಗಳನ್ನು ಸುಧಾರಿಸುವುದಕ್ಕೆ ತಂತ್ರಜ್ಞಾನ ನೆರವಾಗಿರುವುದು ನಮಗೆ ಚೆನ್ನಾಗಿ ಗೊತ್ತು. ಉದಾಹರಣೆಗೆ, ಹಾಕಿ ಫುಟ್ಬಾಲ್ ಓಟದ ಸ್ಪರ್ಧೆಗಳು ನಡೆಯಲು ಬೇಕಾಗಿರುವಂತಹ ಮೈದಾನಕ್ಕೆ ಈಗ ಹುಲ್ಲಿನಂತೆಯೇ ಇರುವ ಕೃತಕ ಹಾಸನ್ನು ಬಳಸುತ್ತಿದ್ದಾರೆ. ಮಣ್ಣನ್ನು ಕೂಡ ರಬ್ಬರಿನಂತಹ ಕೃತಕ ವಸ್ತುವಿನ ಹೊದಿಕೆಯಿಂದ ಮುಚ್ಚಲಾಗುತ್ತಿದೆ. ಓಟಗಾರರ ಕಾಲಿಗೆ ಮಣ್ಣನ್ನು ತೊಳೆದ ಅನುಭವ ಹಸಿಯಾಗಿರುವಂತೆಯೇ ಅವರ ಕಾಲಿಗೆ ಕಲ್ಲು ಮಣ್ಣು ಒತ್ತಿದ ನೋವು ಉಂಟಾಗದೇ ಇರಲು ಈ ಸುಧಾರಣೆ ಮಾಡಿದ್ದಾರೆ. ಸೈಕಲ್ ಹಾಗೂ ದೋಣಿ ಆಟಗಳ ವಿಷಯದಲ್ಲಿಯೂ ಅಷ್ಟೇ. ಹಗುರವಾದ ಹಾಗೂ ಗಟ್ಟಿಯಾದ ಸೈಕಲ್ಲು ಮತ್ತು ದೋಣಿಗಳನ್ನು ತಯಾರಿಸಲು ವಿಶೇಷವಾದ ಕಾರ್ಬನ್ ಫೈಬರ್ ಹುದುಗಿಸಿದ ವಸ್ತುಗಳನ್ನು ರೂಪಿಸಿ ಬಳಸುತ್ತಿದ್ದಾರೆ. ಇನ್ನು ಕ್ರಿಕೆಟ್ನಲ್ಲಿ ತಂತ್ರಜ್ಞಾನವೇ ಆಟ ಆಡೋದು ಹೆಚ್ಚು. ಥರ್ಡ್ ಅಂಪೈರ್ ತೀರ್ಮಾನಕ್ಕೆ ಅತಿ ವೇಗದಲ್ಲಿ ಹಾರುವ ಚೆಂಡನ್ನು ಅನುಸರಿಸಿ ಚಲಿಸುವಂತಹ ಕ್ಯಾಮೆರಾದ ಕೊಡುಗೆ ಬಹಳ ಹೆಚ್ಚು. ಇದೇ ಬಗೆಯ ತಂತ್ರಜ್ಞಾನವನ್ನು ಕ್ಷಿಪ್ರವಾಗಿ ಹಾರಾಡುವ ಚಿಟ್ಟೆ ಪತಂಗಗಳ ವಿಡಿಯೋ ತೆಗೆಯಲು ಕೂಡ ಬಳಸಬಹುದು. ಇನ್ನೊಂದೆಡೆ, ಓಟಗಾರರು ಧರಿಸುವ ಶೂವಿನ ಬಾಳಿಕೆ ಹೆಚ್ಚಾಗಿರಲು ಹಾಗೂ ಅದನ್ನು ಧರಿಸಿದಂತಹ ಓಟಗಾರರು ಸಾಮಾನ್ಯಕ್ಕಿಂತ ಹೆಚ್ಚು ವೇಗವಾಗಿ ಚಿಮ್ಮಿ ಓಟದ ಗತಿ ಹೆಚ್ಚಿಸಿಕೊಳ್ಳಲು ನೆರವಾಗುವಂತೆ ಹಲವಾರು ವಸ್ತುಗಳನ್ನು ಬದಲಿಸಲಾಗಿದೆ. ಶೂ ವಿನ್ಯಾಸವನ್ನು ಕೂಡ ಬದಲಿಸಿದ್ದಾರೆ. ಓಟಗಾರರ ಶೂವಿನ ಅಡಿಯಲ್ಲಿ ಮುಳ್ಳುಗಳು ಇರುವುದಷ್ಟೇ ಅಲ್ಲ, ಶೂಗಳ ಹಿಮ್ಮಡಿಯಲ್ಲಿ ಒತ್ತಿದರೆ ಹೆಚ್ಚು ಚಿಮ್ಮುವಂತಹ ಸ್ಪ್ರಿಂಗಿನಂತಹ ವಸ್ತುಗಳನ್ನು ಅಳವಡಿಸಲಾಗಿದೆ. ಓಟಗಾರರು ಕುಸ್ತಿ ಮಾಡುವವರು ಶಕ್ತಿ ಕುಸಿಯದಿರಲಿ ಎಂದು ಔಷಧಗಳನ್ನು ಬಳಸುವುದು ಕೂಡ ಎಲ್ಲರಿಗೂ ತಿಳಿದ ಸಂಗತಿ. ಈ ಔಷಧಗಳನ್ನು ನಿಷೇಧಿಸಿದ್ದರೂ ಕೂಡ ಕಳ್ಳತನದಿಂದ ಅದನ್ನು ಸೇವಿಸುವವರಿದ್ದಾರಲ್ಲ, ಅವರನ್ನು ಪತ್ತೆ ಮಾಡಲು ಹೊಸ ಹೊಸ ತಾಂತ್ರಿಕ ಹಾಗೂ ರಾಸಾಯನಿಕ ತಂತ್ರಗಳನ್ನು ಶೋಧಿಸಿದ್ದು ನಮಗೆಲ್ಲರಿಗೂ ಗೊತ್ತಿರುವ ಸುದ್ದಿ. ಈ ಎಲ್ಲ ತಂತ್ರಜ್ಞಾನಗಳಿಗೆ ಜೊತೆಯಾಗಲಿದೆ ಅವಳಿ ಸ್ಪರ್ಧಿ ಅಥವಾ ಡಿಜಿಟಲ್ ಅವಳಿಯ ಸೃಷ್ಟಿ ಹಾಗೂ ಪರೀಕ್ಷೆ. ಅವಳಿ ಎಂದರೆ ಹುಟ್ಟ ಅವಳಿ ಅಲ್ಲ, ಡಿಜಿಟಲ್ ಅವಳಿ. ವಿಜ್ಞಾನಿಗಳು ವಿಶೇಷವಾಗಿ ಸೃಷ್ಟಿಸಿದಂತಹ ತಂತ್ರಜ್ಞಾನ. ಪ್ಯಾರಿಸ್ನಲ್ಲಿ ಮುಂದಿನ ವಾರ ಅಂದರೆ ಜುಲೈ 26ರಂದು ಆರಂಭವಾಗಲಿರುವ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಭಾಗವಹಿಸಲು ಬಂದಿರುವಂತಹ 9 ಈಜುಗಾರರು ಇಂತಹ ಡಿಜಿಟಲ್ ಅವಳಿಗಳನ್ನು ಬಳಸಿ ತರಬೇತಿ ಪಡೆದಿದ್ದಾರೆ. ಇದೇನಿದು ಡಿಜಿಟಲ್ ಅವಳಿಗಳು ಎಂದಿರಾ? ಡಿಜಿಟಲ್ ಅವಳಿಗಳು ಎಂದರೆ ನಿಮ್ಮ ಪ್ರತಿಬಿಂಬವಲ್ಲ, ಬೊಂಬೆಯೂ ಅಲ್ಲ, ಅದೊಂದು ಭ್ರಮಾತಂತ್ರ. ಈಜುಗಾರರು ತಮ್ಮ ಕೈಯಲ್ಲಿ ಒಂದು ಸಾಧನವನ್ನು ಧರಿಸಿ ಈಜುತ್ತಾರೆ. ಈ ಸಾಧನ ಈಜುಗಾರರ ಪ್ರತಿಯೊಂದು ಚಲನೆಯನ್ನು ಗುರುತಿಸಿ ನೆನಪಿಟ್ಟುಕೊಳ್ಳುತ್ತದೆ. ಕೈ ಬೀಸಿದರೆ ಬೀಸಿದ ವೇಗ, ಅದರಿಂದ ಉಂಟಾದ ಬಲ, ಬೀಸಿದ ದಿಕ್ಕು, ಬಲ ತಳ್ಳುವ ದಿಕ್ಕು ಮೊದಲಾದವನ್ನು ಅದು ಗಣಿಸಿ ಕೂಡಿಸಿಟ್ಟುಕೊಳ್ಳುತ್ತದೆ. ತದನಂತರ ಈ ಎಲ್ಲ ಮಾಹಿತಿಯನ್ನು ಬಳಸಿಕೊಂಡು ಈಜುಗಾರ ಅಥವಾ ಈಜುಗಾರ್ತಿಯ ಈಜಾಟವನ್ನು ಕಂಪ್ಯೂಟರ್ನಲ್ಲಿ ವಿವಿಧ ಬಲಗಳಂತೆ ಚಿತ್ರಿಸುತ್ತದೆ. ಎಲ್ಲಿ ಹೇಗೆ ಬದಲಿಸಿದರೆ ಈಜುಗಾರನ ವೇಗ ಹೆಚ್ಚುತ್ತದೆ ಎನ್ನುವುದನ್ನು ಕೂಡ ಇದರಿಂದ ಲೆಕ್ಕ ಹಾಕಬಹುದು. ಅಥವಾ ಎಲ್ಲಿ ಈಜುಗಾರನಿಗೆ ತಡೆ ಉಂಟಾಗುತ್ತಿದೆ ಎನ್ನುವುದನ್ನು ಕೂಡ ತಿಳಿಯಬಹುದು. ಈ ಮಾಹಿತಿಯನ್ನು ಬಳಸಿಕೊಂಡು ಅಡೆತಡೆಗಳನ್ನು ಕಡಿಮೆ ಮಾಡುವಂತೆ ತಮ್ಮ ಅಂಗಿ ಭಂಗಿಗಳನ್ನು ಈಜುಗಾರರು ಬದಲಿಸಿಕೊಳ್ಳುತ್ತಾರೆ. ಇದುವೇ ಅವರಿಗೆ ಡಿಜಿಟಲ್ ಅವಳಿ ನೀಡುವ ತರಬೇತಿ. ಅಯ್ಯೋ, ಇಷ್ಟೆಲ್ಲ ಕಷ್ಟ ಯಾಕೆ ಪಡಬೇಕು? ಈ ಹಿಂದೆ ಮೈಕೆಲ್ ಫೆಲ್ಪ್ಸ್ ವಿಶ್ವ ದಾಖಲೆಗಳನ್ನು ಇವು ಯಾವುದೂ ಇಲ್ಲದೆಯೇ ಮಾಡಿದ್ದನಲ್ಲ ಅಂದಿರಾ? ನಿಜ. ಆದರೆ ಮೈಕೆಲ್ ಫೆಲ್ಪ್ಸ್ ಕೂಡ ತನ್ನ ಸಾಧನೆಯನ್ನು ಹೆಚ್ಚಿಸಿಕೊಳ್ಳಲು ನೀರಿನ ಸೆಳೆತ ಹಾಗೂ ರೋಧ ಕಡಿಮೆಯಾಗುವಂತಹ ವಿಶೇಷ ದಿರಿಸನ್ನ ಧರಿಸಿದ್ದ. ಆ ಮಾತು ಬಿಡಿ, ಫೆಲ್ಪ್ಸ್ ಈಜಿದ ವಿಡಿಯೋಗಳನ್ನ ಬಳಸಿ ತರಬೇತಿ ಪಡೆದರೆ ಸಾಲದೆ? ಇದು ನಿಮ್ಮ ಪ್ರಶ್ನೆ. ವಿಜ್ಞಾನಿಗಳ ಪ್ರಕಾರ ಓಟ ಹಾಗೂ ಈಜಿನಲ್ಲಿ ಇದು ಸಾಲದು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಸ್ನಾಯುಗಳ ರಚನೆ ಹಾಗೂ ದೇಹದ ವಿನ್ಯಾಸ ವಿಭಿನ್ನವಾಗಿರುತ್ತದೆ. ನೀರಿನಲ್ಲಿ ಈಜುವಾಗ ಇಂತಹ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಮುಖ್ಯವಾಗಬಹುದು. ಉದಾಹರಣೆಗೆ, ಅಮೆರಿಕ ಈಜುಗಾರ್ತಿ ಕೆಟಿ ಡೌಗ್ಲಾಸ್ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ಡಿಜಿಟಲ್ ಅವಳಿಯನ್ನು ಬಳಸಿಕೊಂಡು ತರಬೇತಿ ಪಡೆಯುತ್ತಿದ್ದಾಳೆ. ವಿಡಿಯೋಗಳಲ್ಲಿ ಅತಿ ಹೆಚ್ಚು ಎಂದರೆ ಸೆಕೆಂಡ್ಗೆ 30 ಚಿತ್ರಗಳು ದೊರೆಯುತ್ತವಷ್ಟೇ. ಆದರೆ ಡಿಜಿಟಲ್ ಅವಳಿ 1 ಸೆಕೆಂಡಿನಲ್ಲಿ 520 ಚಿತ್ರಗಳನ್ನು ತೆಗೆದು ವಿಶ್ಲೇಷಿಸುತ್ತದೆ. ಇದರ ಅರ್ಥ ಇಷ್ಟೇ, ಈಜುಗಾರ ಅಥವಾ ಈಜುಗಾರ್ತಿಯ ಪ್ರತಿಯೊಂದು ನಡೆಯನ್ನು, ಆಕೆ ಅಥವಾ ಆತನ ಪ್ರತಿಯೊಂದು ರೋಮದ ಕೊಂಕನ್ನು ಕೂಡ ಹೀಗೆ ಅನುಕರಿಸಬಹುದು. ಇದರಿಂದಾಗಿ ಸುಲಭವಾಗಿ ಅರಿವಿಗೆ ಬಾರದ ಸೂಕ್ಷ್ಮ ವ್ಯತ್ಯಾಸಗಳನ್ನು ಗಮನಿಸಿ ತಿದ್ದಿಕೊಳ್ಳಬಹುದು. ಈ ಸೂಕ್ಷ್ಮ ವಿಶ್ಲೇಷಣೆ ಅಗತ್ಯವೇ, ಏಕೆಂದರೆ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಸೆಕೆಂಡಿನ ಕೆಲವು ಅಂಶಗಳಷ್ಟು ಸಮಯವೂ ಕೂಡ ಗೆಲುವಿಗೆ ಕಾರಣವಾಗುತ್ತದೆ. ಹೀಗಾಗಿ ನಿಖರವಾದ ಅಳತೆಗಳು ಬಹಳ ಮುಖ್ಯ. ಡೌಗ್ಲಾಸ್ ವರ್ಜೀನಿಯಾ ವಿಶ್ವವಿದ್ಯಾನಿಲಯದ ಗಣಿತ ಹಾಗೂ ಗಣಕ ವಿಜ್ಞಾನಿಗಳ ಜೊತೆಗೂಡಿ ತರಬೇತಿ ಪಡೆಯುತ್ತಿದ್ದಾಳಂತೆ. ಬ್ರೆಸ್ಟ್ ಸ್ಟ್ರೋಕ್ ಈಜುವಾಗ ಅವಳ ಡಿಜಿಟಲ್ ಅವಳಿ ಡೌಗ್ಲಾಸ್ ತಲೆಯನ್ನು ನೀರಿನಿಂದ ಮೇಲೆತ್ತಿ ಈಜುತ್ತಾಳೆ ಎಂದು ತೋರಿಸಿತ್ತು. ಈ ಸಣ್ಣ ನಡೆಯಿಂದಾಗಿ ಆಕೆಯ ಗತಿಯಲ್ಲಿ ಸೆಕೆಂಡಿನ 100ರಲ್ಲಿ ಕೆಲವು ಅಂಶಗಳಷ್ಟು ನಿಧಾನವಾಗಿತ್ತು. ನೀರು ರೋಧ ನೀಡುತ್ತಿತ್ತು. ತಲೆಯನ್ನು ಸ್ವಲ್ಪ ಬಾಗಿಸಿದಾಗ ಈ ನೀರಿನ ರೋಧ ಕಡಿಮೆಯಾಗಿ ಆಕೆಯ ವೇಗ ಹೆಚ್ಚಾಯಿತು ಎಂದು ಅವಳಿ ಪರೀಕ್ಷೆಗಳು ತಿಳಿಸಿದ್ದುವು. ಇದಕ್ಕೆ ತಕ್ಕಂತೆ ತರಬೇತಿ ಪಡೆದಂತಹ ಡೌಗ್ಲಾಸ್ ಕಳೆದ ವರ್ಷ ಅಮೆರಿಕನ್ ಕ್ರೀಡೆಗಳಲ್ಲಿ ದಾಖಲೆ ಸ್ಥಾಪಿಸಿದ್ದಳು. ಇಂತಹ ಡಿಜಿಟಲ್ ಅವಳಿ ಸಾಧನಗಳು ಈಗ ಮಾರುಕಟ್ಟೆಯಲ್ಲಿಯೂ ದೊರೆಯುತ್ತಿವೆ. ಈ ಸ್ವಿಮ್ ಬೆಟರ್ ಎನ್ನುವ ಗಡಿಯಾರದಂತಹ ಸಾಧನ ಹೀಗೆ ಈಜುಗಾರರ ರೋಮ ರೋಮಗಳ ನಡೆಯನ್ನು ಕೂಡ ದಾಖಲಿಸುತ್ತದಂತೆ. ಅಂದ ಹಾಗೆ ಇದು ಮೋಸ ಅಲ್ಲವೇ ಎಂದಿರಾ? ಇದು ಕೇವಲ ತರಬೇತಿಯ ಸಮಯದಲ್ಲಿ ಮಾತ್ರ ಬಳಸುವಂತಹ ಸಾಧನ. ಅನಂತರ ನೇರ ಸ್ಪರ್ಧೆಯಲ್ಲಿ ನಿಮ್ಮ ಅಥವಾ ಸ್ಪರ್ಧಿಯ ಸಾಮರ್ಥ್ಯವಷ್ಟೇ ಬೆಂಬಲ ಆಗಲಿದೆ.
1: ದರ್ದ ಭರಿ ದಿರಿಸು. ನಮ್ಮ ಮನೆಯಲ್ಲಿ ಒಂದು ಕಪಾಟನ್ನು 10 ವರ್ಷಗಳಿಂದ ಬಹುತೇಕ ತೆರೆದೇ ಇಲ್ಲ ಎನ್ನಬೇಕು. ತೆರೆದಾಗೆಲ್ಲ ಅದರ ಒಳಗಿಂದ ಏನನ್ನೂ ಹೊರತೆಗೆಯದೆ ಇನ್ನಷ್ಟು ಕೂಡಿಸುವುದಷ್ಟೇ ಆಗುತ್ತಿದೆ. ಹಾಗಂತ ಈ ಕಪಾಟು ಚಿನ್ನ ಆಭರಣಗಳದ್ದೇನಲ್ಲ, ಬಟ್ಟೆಯದ್ದು. ನಮ್ಮ ಮಗ ಮಗಳು ಬೆಳೆಯುತ್ತಿದ್ದಾಗ ಉಡುತ್ತಿದ್ದ ಬಟ್ಟೆಗಳು ಬಹುತೇಕ ಮಗನವು. ಕಾರಣ ಇಷ್ಟೇ, ಅವು ಪೂರ್ತಿ ಚಿಂದಿಯಾಗಿಲ್ಲ. ಹಾಗಂತ ಈಗಾತ ಅದನ್ನು ಧರಿಸುವುದಕ್ಕೂ ಆಗುತ್ತಿಲ್ಲ. ಮಗಳ ಬಟ್ಟೆಗಳಿಗೆ ಈ ತೊಂದರೆ ಇರಲಿಲ್ಲ. ಅವಳು ಬೆಳೆಯುತ್ತಿದ್ದ ಹಾಗೆ ಅವಳ ಹಿಂದೆ ಹುಟ್ಟಿದ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಅವಳ ಬಟ್ಟೆ ದಾಟಿ ಹೋಗುತ್ತಿತ್ತು. ಕಾಲ ಬದಲಾಗಿದೆ. ಹೀಗೆ ಹಳೆಯ ಬಟ್ಟೆಯನ್ನು ಉಡುವವರೂ ಇಲ್ಲ. ಅವನ್ನು ಬಿಸಾಡೋಣವೆಂದರೆ ದಿನ ಬೆಳಿಗ್ಗೆ ಪ್ಲಾಸ್ಟಿಕ್ ಐ ಲವ್ ಯು ಅಂತ ಹಾಡು ಹಾಕಿಕೊಂಡು ಬರುವ ಮುನಿಸಿಪಲ್ ಕಸ ಸಂಗ್ರಾಹಕರು ಬಟ್ಟೆ ಮರವನ್ನು ಬಿಟ್ಟು ಬೇರೆಲ್ಲವನ್ನೂ ತೆಗೆದುಕೊಳ್ಳುವುದರಿಂದ ಹಳೆಯ ಬಟ್ಟೆ ಕಪಾಟಿನಲ್ಲೇ ಉಳಿಯುವಂತಾಗಿದೆ. ಟವೆಲ್ಲು ದೊಡ್ಡ ಬಟ್ಟೆಗಳು ಕಾಲೊರೆಸಿನಂತೆಯೋ ಕಾರು ಒರೆಸುವುದಕ್ಕೋ ಬಳಕೆಯಾಗುತ್ತವೆ. ಆದರೆ ಸಣ್ಣ ಪುಟ್ಟ ದಿರಿಸುಗಳಲ್ಲ. ಇದು ನಮ್ಮ ಮನೆಯ ಸಮಸ್ಯೆ ಮಾತ್ರ ಅಲ್ಲ, ಮುನಿಸಿಪಾಲಿಟಿಯದ್ದು ಕೂಡ. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಬೇರ್ಪಡಿಸಿದರೆ ಪುನರ್ಬಳಕೆ ಮಾಡಬಹುದು. ಲೋಹದ ವಸ್ತುಗಳಿಗೂ ಬೆಲೆ ಇದೆ. ಮರ ಮುಟ್ಟುಗಳು ಒಲೆ ಉರಿಸಲು ಬಳಕೆಯಾಗುತ್ತವೆ. ಆದರೆ ಬಟ್ಟೆ ಯಾವುದಕ್ಕೂ ಸಲ್ಲದ ಕಸವಾಗಿ ಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ಹತ್ತಿಯ ಬಟ್ಟೆಗಳಷ್ಟೇ ಇದ್ದಾಗ ಅವು ಒಲೆ ಉರಿಸಲು ನೆರವಾಗುತ್ತಿದ್ದವು. ಜರತಾರಿ ಸೀರೆಗಳಲ್ಲಿನ ಚಿನ್ನವನ್ನು ಒಟ್ಟು ಮಾಡಲು ರೇಷ್ಮೆ ಸೀರೆಯನ್ನು ವಾಪಸ್ಸು ಪಡೆಯುವವರಿದ್ದರು. ಈಗ ಅಂಥ ವಸ್ತ್ರಗಳೂ ಇಲ್ಲ, ಅವನ್ನು ಮರುಪಡೆಯುವವರು ಇಲ್ಲ. ಹೀಗಾಗಿ ಪ್ರತಿ ಮುನಿಸಿಪಾಲಿಟಿಯಲ್ಲಿಯೂ ಬಟ್ಟೆಗಳ ಗುಡ್ಡಗಳು ನಿರ್ಮಾಣವಾಗುತ್ತಲೇ ಇವೆ. ಇಟಲಿಯ ನೆಪೊಲಿ ಪಟ್ಟಣದಲ್ಲಿ ಒಬ್ಬ ಕಲಾವಿದ ಇಂಥ ಹಳೆಯ ಬಟ್ಟೆಗಳನ್ನೇ ಗುಡ್ಡವನ್ನಾಗಿ ಒಟ್ಟು ಮಾಡಿ 6 ಎತ್ತರದ ಕಲಾಕೃತಿಯನ್ನು ರಚಿಸಿದ್ದಾನಂತೆ. ಹಾಗಿದ್ದರೆ ಬಟ್ಟೆಗಳನ್ನು ಮರುಬಳಕೆ ಮಾಡಲಾಗುವುದಿಲ್ಲವೇ? ಖಂಡಿತವಾಗಿಯೂ ಮಾಡಬಹುದು ಎನ್ನುತ್ತದೆ ಅಮೆರಿಕೆಯ ಡೆಲಾವರ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿಗಳ ಹೊಸ ಸಾಧನೆ. ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆಯಲ್ಲಿ ವರದಿಯಾಗಿರುವಂತೆ ಈ ವಿಶ್ವವಿದ್ಯಾನಿಲಯದ ಡಯನಿಸಿಯೋಸ್ ಬ್ಲಾಕಸ್ ಮತ್ತು ಸಂಗಡಿಗರು ಮಿಶ್ರ ನಾರುಗಳಿರುವ ಬಟ್ಟೆಯನ್ನು ಸುಲಭವಾಗಿ ಸಂಸ್ಕರಿಸುವ ತಂತ್ರವನ್ನು ರೂಪಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಇದನ್ನು ಮಾಡುವುದು ಸಾಧ್ಯವಾದರೆ ಇಟಲಿಯ ಕಲಾವಿದರಿಗೆ ಬಹುಶಃ ಕಲಾಕೃತಿ ರಚಿಸಲು ಹಳೆಯ ಬಟ್ಟೆಗಳು ಸಿಗಲಿಕ್ಕಿಲ್ಲ. ಹಾಗೆಯೇ ನಾಳೆ ಹೆಚ್ಚಾಗಲಿರುವ ಬಟ್ಟೆಯ ನಾರಿನ ಬೇಡಿಕೆಯನ್ನು ಪೂರೈಸುವುದು ಅಸಾಧ್ಯವಾಗಲಾರದು. ಈ ವಿಶ್ವಾಸಕ್ಕೆ ಕಾರಣವಿದೆ. ಇಂದು ಪ್ರಪಂಚದಲ್ಲಿ ಸುಮಾರು 120 ಮಿಲಿಯನ್ ಟನ್ಗಳಷ್ಟು ನಾರನ್ನು ಬಟ್ಟೆಗಾಗಿಯೇ ಉತ್ಪಾದಿಸಲಾಗುತ್ತಿದೆ. ಇದರಲ್ಲಿ ಹತ್ತಿಯ ನಾರಿನ ಪಾಲು ಬಹಳ ಕಡಿಮೆ. ಉಳಿದವು ಪೆಟ್ರೋಲಿಯಂ ತೈಲದಿಂದ ಪಡೆದ ಪಾಲಿಯೆಸ್ಟರ್, ನೈಲಾನ್, ಸ್ಪ್ಯಾಂಟೆಕ್ಸ್ ಮುಂತಾದ ನಾರುಗಳು. ಇವುಗಳನ್ನು ಬಳಸಿದ ಮೇಲೆ ಉಳಿಯುವ ತ್ಯಾಜ್ಯದ ಪ್ರಮಾಣವು ಹೆಚ್ಚು. ಏಕೆಂದರೆ ಒಮ್ಮೆ ಬಳಸಿ ಬಿಸಾಡಿದ ಬಟ್ಟೆಗಳಿಂದ ಈ ನಾರುಗಳನ್ನು ಪ್ರತ್ಯೇಕಿಸಿ ಮರುಬಳಸುವುದು ಕಷ್ಟ. ಹೀಗಾಗಿ ಪ್ರತಿ ವರ್ಷವೂ ಜನರು ಬಳಸುವ ಬಟ್ಟೆಗಳಲ್ಲಿ 75% ಕಸವಾಗಿ ಬಿಡುತ್ತದೆ. ಕೇವಲ 15% ಬೇರೆ ವಸ್ತುಗಳ ಬಳಕೆಗೆ ಮರುಬಳಕೆಯಾಗುತ್ತದೆ. ಇನ್ನು 1-2% ಮರುಬಳಸಬಹುದಾದ ನಾರಾಗಿ ಬದಲಾಗುತ್ತದೆ. ಒಂದು ವೇಳೆ ಕಸವಾಗುವ ಎಲ್ಲ ನಾರನ್ನೂ ಮರುಬಳಸುವುದು ಸಾಧ್ಯವಾದರೆ ಬಹುಶಃ ಅಗತ್ಯವಾದಷ್ಟು ಬಟ್ಟೆಯನ್ನು ಇದರಿಂದಲೇ ಪಡೆಯಬಹುದು, ಕಸವನ್ನು ನಿವಾರಿಸಬಹುದು. ದುರದೃಷ್ಟವಶಾತ್ ಇಂದು ಬಟ್ಟೆಯನ್ನು ಮರುಬಳಸಲು ರೂಪಿಸಿರುವ ಯಾವ ತಂತ್ರಗಳೂ ಕೂಡ ಮೂಲ ನಾರಿನಷ್ಟೇ ಉದ್ದ ಹಾಗೂ ಗಟ್ಟಿಯಾದ ನಾರನ್ನು ನೀಡುವುದಿಲ್ಲ. ಇದರಿಂದಾಗಿ ಇವನ್ನು ಹೊಸ ಬಟ್ಟೆ ತಯಾರಿಕೆಗೆ ಬಳಸುವುದು ಕಷ್ಟ. ಜೊತೆಗೆ ಬಹುತೇಕ ಎಲ್ಲ ಬಟ್ಟೆಗಳು ಕೂಡ ಮಿಶ್ರ ರೂಪದವು. ಒಂದಿಷ್ಟು ಪಾಲಿಯೆಸ್ಟರ್, ಒಂದಿಷ್ಟು ನೈಲಾನ್, ಒಂದಿಷ್ಟು ಹತ್ತಿ ಬೆರೆತಂಥವು. ಅಪ್ಪಟ ರೇಷ್ಮೆ ಬಟ್ಟೆಗಳಲ್ಲಿ ಕೂಡ ಈ ಸಮಸ್ಯೆ ಇದೆ. ರೆಡಿಮೇಡ್ ವಸ್ತ್ರಗಳ ಕಥೆಯೋ ಇನ್ನೂ ಬರಗೆಟ್ಟಿದ್ದು. ಅವುಗಳಲ್ಲಿ ಎಲಾಸ್ಟಿಕ್ಕಿಗಾಗಿ ರಬ್ಬರ್, ಮುದ್ರೆಗಾಗಿ ರಾಸಾಯನಿಕದ ಶಾಯಿ ಇತ್ಯಾದಿ ಕೂಡಿಕೊಂಡಿರುತ್ತವೆ. ಇವೆಲ್ಲವನ್ನೂ ತೆಗೆದು ಅಪ್ಪಟ ನಾರನ್ನು ಪ್ರತ್ಯೇಕಿಸುವುದಾಗಲಿ ಪುನಃ ಸಂಸ್ಕರಿಸುವುದಾಗಲಿ ಬಲು ದುಬಾರಿ ಕೆಲಸ. ಹೀಗಾಗಿ ಬಳಸಿದ ಬಟ್ಟೆಯನ್ನು ಬಿಸಾಡುವುದೇ ಉಚಿತ ಎಂದು ಎಲ್ಲರೂ ಭಾವಿಸಿರುವುದರಲ್ಲಿ ತಪ್ಪಿಲ್ಲ. ಹಾಗಿದ್ದರೆ ಮಿಶ್ರ ಬಟ್ಟೆಗಳಲ್ಲಿ ಇರುವ ವಿವಿಧ ನಾರುಗಳನ್ನು ಅಥವಾ ಅವುಗಳ ಮೂಲ ವಸ್ತುಗಳನ್ನು ಬೇರ್ಪಡಿಸುವ ವಿಧಾನ ಸಾಧ್ಯವಿಲ್ಲವೇ? ಇದು ವ್ಲಾಕೋಸ್ ಮತ್ತು ಸಂಗಡಿಗರ ಪ್ರಶ್ನೆ. ಇದಕ್ಕಾಗಿ ಅವರು ರಾಸಾಯನಿಕ ತಂತ್ರದ ಜೊತೆಗೆ ಇತರೆ ವಿಧಾನಗಳನ್ನೂ ಸೇರಿಸಿ ಪ್ರಯತ್ನಿಸಿದ್ದಾರೆ. ರಾಸಾಯನಿಕವಾಗಿ ನಾರನ್ನು ಸಂಸ್ಕರಿಸುವುದು ಎಂದರೆ ಪಾಲಿಮರು ರೂಪದಲ್ಲಿರುವ ನೈಲಾನ್, ಸ್ಪ್ಯಾಂಡೆಕ್ಸ್ ಹಾಗೂ ಪಾಲಿಯೆಸ್ಟರ್ಗಳನ್ನು ಅವುಗಳ ಮೂಲ ರಾಸಾಯನಿಕ ರೂಪಕ್ಕೆ ಒಡೆಯುವುದು. ಪಾಲಿಮರ್ ಎಂದರೆ ಒಂದೇ ಬಗೆಯ ಸಾವಿರಾರು ಅಣುಗಳು ಕೂಡಿಕೊಂಡು ಆಗಿರುವ ವಸ್ತುವಷ್ಟೇ. ಈ ಅಣುವನ್ನು ಶುದ್ಧ ರೂಪದಲ್ಲಿ ಪಡೆಯುವುದು ಸಾಧ್ಯವಾದರೆ ಮತ್ತೆ ಅದೇ ಪಾಲಿಮರನ್ನು ತಯಾರಿಸಬಹುದು. ಬಟ್ಟೆಗಳಲ್ಲಿ ಇರುವ ಪಾಲಿಮರುಗಳನ್ನಷ್ಟೇ ರಾಸಾಯನಿಕವಾಗಿ ಕರಗಿಸುವ ವಿಧಾನಗಳಿವೆ. ಉದಾಹರಣೆಗೆ ಪಾಲಿಯೆಸ್ಟರ್ ಅನ್ನು ಬಿಸ್ ಹೈಡ್ರಾಕ್ಸಿಯಥಿಲ್ ಟ್ರೆಫ್ಥಾಲೇಟ್ ಅಥವಾ ವಿಜ್ಞಾನಿಗಳು BHET ಎನ್ನುವ ರಾಸಾಯನಿಕ ರೂಪಕ್ಕೆ ಪರಿವರ್ತಿಸುವ ವಿಧಾನಗಳಿವೆ. ಇದನ್ನು ಸಾಧಿಸಲು ಬಹಳ ಹೆಚ್ಚಿನ ಉಷ್ಣತೆಯಲ್ಲಿ ಹಾಗೂ ಕೆಲವು ಕ್ರಿಯಾವರ್ಧಕಗಳ ಜೊತೆಯಲ್ಲಿ ಪಾಲಿಯೆಸ್ಟರ್ ಅನ್ನು ಬೇಯಿಸಬೇಕಾಗುತ್ತದೆ. ಹಾಗಿದ್ದು ಪಾಲಿಯೆಸ್ಟರಿನ ಜೊತೆಯಲ್ಲಿ ಬೆರೆತಿರಬಹುದಾದ ಹತ್ತಿ, ಬಣ್ಣ, ಸ್ಪ್ಯಾಂಡೆಕ್ಸ್ ಮತ್ತು ನೈಲಾನುಗಳು ಹಾಗೆಯೇ ಉಳಿಯುತ್ತವೆ. ಆದರೆ ಅವು ಕೂಡ ಮೂಲ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ. ಈ ಯಾವ ಸಮಸ್ಯೆಯೂ ಇಲ್ಲದೆ ಸುಲಭವಾಗಿ 15 ನಿಮಿಷದಲ್ಲಿ ಬಟ್ಟೆಗಳನ್ನು ಇಡಿಯಾಗಿ ಸಂಸ್ಕರಿಸಬಹುದು. ಪಾಲಿಮರನ್ನು ಮೊದಲು ಪ್ರತ್ಯೇಕಿಸಿ ಆನಂತರ ಉಳಿದವುಗಳನ್ನು ಪ್ರತ್ಯೇಕಿಸುವ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ಬ್ಲಾಕೋಸ್. ಇವರ ಈ ತಂತ್ರದಲ್ಲಿ ಬಟ್ಟೆಗಳಿಗೆ ಸುಲಭವಾಗಿ ದೊರೆಯುವ ಅಗ್ಗದ ಕ್ರಿಯಾವರ್ಧಕವಾದ ಸತುವಿನ ಆಕ್ಸೈಡ್ ಅನ್ನು ಬಳಸಿದ್ದಾರೆ. ಅದಕ್ಕೂ ಮೊದಲು ಬಟ್ಟೆಯನ್ನು ಸ್ವಲ್ಪ ಕಾಲ ಮೈಕ್ರೋವೇವಿನಲ್ಲಿ ಬೇಯಿಸಿದ್ದಾರೆ. ಎಥಿಲಿನ್ ಗ್ಲೈಕಾಲ್ ಎನ್ನುವ ರಾಸಾಯನಿಕದಲ್ಲಿ ಈ ಕ್ರಿಯೆಯನ್ನು ನಡೆಸಿದ್ದಾರೆ. ಈ ವಿಧಾನದಿಂದ ಪಾಲಿಯೆಸ್ಟರ್ ಅನ್ನು ಒಡೆಯಬಹುದು ಎಂದು ಈ ಹಿಂದೆಯೇ ಕಂಡುಕೊಂಡಿದ್ದ ಬ್ಲಾಕ್

0: ಕೇವಲ 200 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಬೇಯಿಸಿದರೆ ಸಾಕು ಎನ್ನುತ್ತಾರೆ ವ್ಲಾಕೋಶ್. ಬೆಂಕಿ ನಿರೋಧಕ ಲೇಪವಿರುವ ಬಟ್ಟೆಯಷ್ಟೇ ಸ್ವಲ್ಪ ಸಮಸ್ಯೆ ಕೊಡುತ್ತದೆ. ಅದರ ಲೇಪವನ್ನು ತೆಗೆದು ಆ ನಂತರ ಸಂಸ್ಕರಿಸಬಹುದು ಎಂಬುದನ್ನು ಇವರು ಕಂಡುಕೊಂಡಿದ್ದಾರೆ. ಬಟ್ಟೆಯಲ್ಲಿ ಏನಿದೆ ಎಂದು ಗೊತ್ತಿಲ್ಲದ ವಸ್ತ್ರಗಳನ್ನೂ ಹೀಗೆ ಪೂರ್ಣವಾಗಿ BHET ಪುಡಿಯನ್ನಾಗಿ ಪರಿವರ್ತಿಸಬಹುದಂತೆ. ಅದರಲ್ಲಿ ಇರುವ ಹತ್ತಿ, ನೈಲಾನ್, ಸ್ಪ್ಯಾಂಡೆಕ್ಸ್ ಮತ್ತು ರಬ್ಬರು ಹಾಗೆಯೇ ಉಳಿದಿರುತ್ತವೆ. ಅವನ್ನು ಸೋಸಿ ಸುಲಭವಾಗಿ ಬೇರ್ಪಡಿಸಬಹುದು, ಆ ನಂತರ ಮರುಬಳಸಬಹುದು. ಇವನ್ನು ಮರುಬಳಸಲು ಕಸವನ್ನು ಮೊದಲು ಸಂಸ್ಕರಿಸುವ ವಿಧಾನ ಸ್ವಲ್ಪ ಬದಲಾಗಬೇಕು. ಈಗ ಎಲ್ಲ ಬಟ್ಟೆಗಳನ್ನು ಚಿಂದಿ ಚಿಂದಿಯಾಗಿಸಿ ಸಂಸ್ಕರಿಸಲಾಗುತ್ತಿದೆ. ಅದರ ಬದಲಿಗೆ ಅವನ್ನು ರಿಬ್ಬನಿನಂತೆ ಉದ್ದ ಹಗ್ಗಗಳ ರೂಪದಲ್ಲಿ ಕತ್ತರಿಸಿ ರಾಸಾಯನಿಕ ಕ್ರಿಯೆ ಒಳಪಡಿಸಿದರೆ ಉದ್ದನೆಯ ಹತ್ತಿಯ ನಾರು ದೊರೆಯುತ್ತದೆ. ಅದನ್ನು ಆ ನಂತರ ಇನ್ನಷ್ಟು ಉದ್ದನೆಯ ನಾರಾಗಿ ಹೊಸೆದು ಅಪ್ಪಟ ಹೊಸ ಹತ್ತಿಯ ಬಟ್ಟೆಯಂತೆಯೇ ಬಳಸಬಹುದು. ಚಿಂದಿಯಾಗಿದ್ದರೆ ಅರ್ಧ ಅಂಗುಲಕ್ಕಿಂತಲೂ ಪುಟ್ಟ ನಾರುಗಳು ದೊರೆಯುವುದರಿಂದ ಹೊಸೆಯುವುದು ಕಷ್ಟ ಎನ್ನುತ್ತಾರೆ. ಈ ಸಂಸ್ಕರಣೆಯ ವೇಳೆ ಬಳಸುವ ಎಥಿಲಿನ್ ಗ್ಲೈಕಾಲ್ ಹಾಗೂ ನೀರನ್ನು ಕೂಡ ಪುನಃ ಸಂಸ್ಕರಿಸಿ ಬಳಸುವಂತೆ ಇವರು ವಿಧಾನವೊಂದನ್ನು ರೂಪಿಸಿದ್ದಾರೆ. ಇದನ್ನು ಬೃಹತ್ ಪ್ರಮಾಣದಲ್ಲಿ ಪರೀಕ್ಷಿಸಿ ಬಳಸುವುದು ಸಾಧ್ಯವಾದರೆ ಇನ್ನು ನಮ್ಮ ಮನೆಯ ಕಪಾಟಿಗೆ ಮುಕ್ತಿ ದೊರೆಯುತ್ತದೆ, ದಿರಿಸುಗಳಿಂದಾಗುವ ದರ್ದು ಕಡಿಮೆಯಾಗುತ್ತದೆ.
1: ಭಾರತ ವಿಜ್ಞಾನಿ ಬ್ರಿಟನ್ ಚಾನ್ಸ್, ಅಮೆರಿಕನ್ ವಿಜ್ಞಾನಿ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಇಂಜಿನಿಯರಿಂಗ್ ಎಲ್ಲವೂ ಮೇಳೈಸುವಂತಹ ಬಹು ವಿಷಯಕ ಸಂಶೋಧನೆಗಳನ್ನು ನಡೆಸಿದವ. ಒಲಿಂಪಿಕ್ ಕ್ರೀಡೆಗಳಲ್ಲಿಯೂ ಚಿನ್ನದ ಪದಕ ಪಡೆದ ಏಕೈಕ ವಿಜ್ಞಾನಿ, ಜೈವ ಭೌತ ವಿಜ್ಞಾನಿ, ಅನ್ವೇಷಕ. ಬ್ರಿಟನ್ ಚಾನ್ಸ್ ಹೆಸರಿನಲ್ಲಿಯೇ ಬ್ರಿಟನ್ ಇದ್ದರೂ ಈತ ಹುಟ್ಟಿದ್ದು ಅಮೆರಿಕದ ಪೆನ್ಸಿಲ್ವೇನಿಯಾ ಪ್ರಾಂತ್ಯದ ವಿಲ್ಕಿಸ್ ಬಾರ್ ಎಂಬಲ್ಲಿ. 1913 July 21 ತಾರೀಕು ಈತನ ಜನ್ಮವಾಯಿತು. ಈತನ ತಂದೆ ಹಾಗೂ ಚಿಕ್ಕಪ್ಪ ಕೂಡ ಅನ್ವೇಷಕರಾಗಿದ್ದರು. ಚಾನ್ಸ್ನ ತಂದೆ, ಕಲ್ಲಿದ್ದಲ ಗಣಿಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ತುಂಬಿಕೊಂಡಿದೆಯೇ, ಇದ್ದರೆ ಅದರ ಪ್ರಮಾಣವೆಷ್ಟು ಎಂಬುದನ್ನು ಪತ್ತೆ ಮಾಡಲು ರಾಸಾಯನಿಕ ಸಾಧನವೊಂದನ್ನು ರಚಿಸಿದ್ದರು. ಚಿಕ್ಕಪ್ಪ ಕೊಳೆ ನೀರನ್ನು ಸೋಸಿ ಅದರಲ್ಲಿರುವ ಕೊಬ್ಬಿನ ಅಂಶಗಳು ಮೇಲೆ ತೇಲುವಂತೆ ಮಾಡುವ ವಿಧಾನವನ್ನು ರೂಪಿಸಿದ್ದರು. ಹೀಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಗುಣವನ್ನು ಚಿಕ್ಕಂದಿನಿಂದಲೇ ಚಾನ್ಸ್ ಕಲಿಯುವಂತಾಯಿತು. ಇದಲ್ಲದೆ ಈತನ ಮನೆ ಸಮುದ್ರದ ಬಳಿಯೇ ಇದ್ದುದರಿಂದ ಈಜು, ದೋಣಿ ಚಾಲನೆ, ಅಂಬಿಗನಾಟ ಸಹಜವಾಗಿಯೇ ಚಾನ್ಸ್ಗೆ ಮೈಗೂಡಿಕೊಂಡಿದ್ದವು. ಚಾನ್ಸ್ನ ಪ್ರತಿಭೆ ಬಹಳ ಚಿಕ್ಕಂದಿನಿಂದಲೇ ಬೆಳಗಿತ್ತು. ಶಾಲಾ ಮಕ್ಕಳು ತಾವು ಕಲಿಯುವ ವಿಷಯಗಳ ಬಗ್ಗೆ ಮಾಡೆಲ್ಗಳನ್ನು ಮಾಡುವ ವಯಸ್ಸಿನಲ್ಲಿ ಚಾನ್ಸ್ ಎಲ್ಲರಿಗೂ ಉಪಯುಕ್ತವಾಗುವಂತಹ ಸಾಧನವೊಂದನ್ನು ರೂಪಿಸಿದ್ದ. ಹಡಗುಗಳು ಚಲಿಸುವಾಗ ಅವುಗಳ ಹಾದಿ ನೆಟ್ಟಗೆ ಇರುವಂತೆ ನೋಡಿಕೊಳ್ಳುವ ಸ್ವಯಂ ಚಾಲಿತ ಯಂತ್ರವನ್ನು ರೂಪಿಸಿದ. ನೌಕಾಯಾನದಲ್ಲಿ ಆತನಿಗೆ ಇದ್ದ ಆಸಕ್ತಿಯು ಇದಕ್ಕೆ ಪ್ರೇರಣೆಯಾಗಿತ್ತು. ದಿಕ್ಸೂಚಿ ಅಯಸ್ಕಾಂತದ ತುದಿಗೆ ಪುಟ್ಟ ಕನ್ನಡಿಯನ್ನು ಜೋಡಿಸಿ ಅದರ ಮೇಲೆ ಬೆಳಕು ಚೆಲ್ಲುವಂತೆ ಮಾಡಿದ್ದ. ಆ ಬೆಳಕು ಇನ್ನೊಂದು ತುದಿಯಲ್ಲಿ ಇದ್ದ ವಿದ್ಯುತ್ ಫೋಟೋ ಡಿಟೆಕ್ಟರ್ನ ಮೇಲೆ ಬೀಳುತ್ತಿತ್ತು. ದಿಕ್ಸೂಚಿ ಸ್ವಲ್ಪ ಕದಲಿದರೂ ಫೋಟೋ ಡಿಟೆಕ್ಟರ್ ಪ್ರತಿಕ್ರಿಯಿಸಿ ಹಡಗಿನ ದಿಕ್ಕು ಬದಲಾಗುವಂತೆ ಮಾಡುತ್ತಿತ್ತು. ಹೀಗೆ ಕ್ರಿಯೆಯೊಂದರ ಫಲವನ್ನು ಬಳಸಿಕೊಂಡು ಇನ್ನೊಂದು ಕ್ರಿಯೆಯನ್ನು ನಿಯಂತ್ರಿಸುವ ಫೀಡ್ಬ್ಯಾಕ್ ಲೂಪ್ ತಂತ್ರವನ್ನು ಹಡಗಿನ ಚಾಲನೆಗೆ ಯಶಸ್ವಿಯಾಗಿ ಬಳಸಬಹುದು ಎಂದು 13 ವಯಸ್ಸಿನಲ್ಲಿಯೇ ಚಾನ್ಸ್ ನಿರೂಪಿಸಿದ್ದ. ಇದನ್ನು ನೇರವಾಗಿ ಹಡಗುಗಳಲ್ಲಿ ಅಳವಡಿಸಲಾಯಿತು. 20 ವಯಸ್ಸಾಗುವಷ್ಟರಲ್ಲಿ ಈ ಸಾಧನ ಜನಪ್ರಿಯವಾಗಿತ್ತು. 22 ವಯಸ್ಸಿನಾಗಿದ್ದಾಗ ಈ ಹೊಸ ಸಾಧನದ ಬಳಕೆಯನ್ನು ಪರೀಕ್ಷಿಸಲೆಂದು ಹಡಗಿನಲ್ಲಿ ಇಂಗ್ಲೆಂಡಿಂದ ಆಸ್ಟ್ರೇಲಿಯಾಗೆ ಪಯಣಿಸುವ ಅವಕಾಶವೂ ಅವನಿಗೆ ಸಿಕ್ಕಿತು. ಬಹುಶಃ ಹವ್ಯಾಸ ಹಾಗೂ ವಿಜ್ಞಾನ ಎರಡನ್ನೂ ಮೇಳೈಸಿದ್ದಕ್ಕೆ ದೊರೆತ ಲಾಭ ಅದು. ಸಾಹಸ ಕ್ರೀಡೆಗಳಲ್ಲಿ ಎಷ್ಟು ಆಸಕ್ತಿ ಇತ್ತೋ ಅದಕ್ಕಿಂತಲೂ ಮಿಗಿಲಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಚಾನ್ಸ್ನಿಗೆ ಅಪಾರ ಆಸಕ್ತಿ ಇತ್ತು.

0: ಆಸ್ಟ್ರೇಲಿಯಾ ಪ್ರವಾಸ ಮುಗಿಸಿ ಬಂದ ಯುವ ಚಾನ್ಸ್ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಭೌತ ರಸಾಯನ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ. ಆದರೆ ಅಷ್ಟಕ್ಕೆ ತೃಪ್ತನಾಗದೆಯೇ ಇಂಗ್ಲೆಂಡ್ಗೆ ತೆರಳಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಮತ್ತೊಂದು ಡಾಕ್ಟರೇಟ್ ಅನ್ನು ಇನ್ನೆರಡೇ ವರ್ಷದಲ್ಲಿ ಸಂಪಾದಿಸಿದ. ಈ ಅಧ್ಯಯನದ ವೇಳೆ ಈತ ಜೀವಕೋಶಗಳೊಳಗೆ ಇರುವ ಕಿಣ್ವಗಳ ಚಟುವಟಿಕೆಯನ್ನು ತತ್ಕ್ಷಣದಲ್ಲಿಯೇ ಅಧ್ಯಯನ ಮಾಡುವ ಸ್ಟಾಫ್ಡ್ ಫ್ಲೋ ಸ್ಪೆಕ್ಟ್ರೋಮೀಟರ್ ಎನ್ನುವ ತಂತ್ರ ಹಾಗೂ ಸಾಧನವನ್ನು ರೂಪಿಸಿದ. ಈ ತಂತ್ರದಲ್ಲಿ ಕಿಣ್ವ ಹಾಗೂ ಅದರ ಕ್ರಿಯೆಗೊಳ್ಳುವ ರಾಸಾಯನಿಕವನ್ನು ಹರಿಬಿಡಲಾಗುತ್ತದೆ. ಅಲ್ಲಲ್ಲಿ ಈ ಹರಿವನ್ನು ನಿಲ್ಲಿಸಿ ಆ ಜಾಗದಲ್ಲಿ ಎಂತಹ ವಸ್ತುಗಳು ರೂಪುಗೊಂಡಿವೆ ಎಂದು ಗಮನಿಸಲಾಗುತ್ತದೆ. ಹೀಗೆ ಕೆಲವೇ ಕ್ಷಣಗಳಲ್ಲಿ ನಡೆಯುವ ಕ್ರಿಯೆಯನ್ನು ಅಷ್ಟೇ ಸೂಕ್ಷ್ಮವಾಗಿ ಹಾಗೂ ಕ್ಷಿಪ್ರವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಸ್ಟಾಪ್ಡ್ ಫ್ಲೋ ಸ್ಪೆಕ್ಟ್ರೋಮೀಟರ್ ಸಾಧನವನ್ನು ಬಳಸಿಕೊಂಡು ಚಾನ್ಸ್ ತನ್ನ ಸಂಗಡಿಗರೊಟ್ಟಿಗೆ ಅದುವರೆಗೂ ನಿಗೂಢವೆನಿಸಿದ ಜೀವಕೋಶಗಳೊಳಗಿನ ಕೋಶಾಂಗ ಮೈಟೋಕಾಂಡ್ರಿಯಾದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ವಿವರಿಸಿದ. ಮೈಟೋಕಾಂಡ್ರಿಯಾ ಆಕ್ಸಿಜನ್ ಬಳಸಿಕೊಂಡು ATP ಎನ್ನುವ ರಾಸಾಯನಿಕವನ್ನು ಬಳಸುತ್ತದೆ ಎಂದು ಶಕ್ತಿ ಉತ್ಪಾದನೆಯ ಪ್ರಮುಖ ಕ್ರಿಯೆ ಎಂದು ಆಗ ತಿಳಿದಿತ್ತು. ಆದರೆ ಈ ಕ್ರಿಯೆ ಹೇಗೆ ಜರುಗುತ್ತದೆ, ಯಾವ್ಯಾವ ವಸ್ತುಗಳು ಇದರಲ್ಲಿ ಪಾಲ್ಗೊಳ್ಳುತ್ತವೆ ಎಂಬುದು ತಿಳಿದಿರಲಿಲ್ಲ. ಇದನ್ನು ವಿವರಿಸಿದ್ದು ಚಾನ್ಸ್. ಹಾಗೆಯೇ ಜೀವಕೋಶಗಳಲ್ಲಿ ಕಿಣ್ವಗಳೆಂಬ ಪ್ರೋಟೀನು ಇರುತ್ತವೆ. ಇವು ಇತರೆ ರಾಸಾಯನಿಕಗಳ ಜೊತೆಗೆ ತಳುಕಿಕೊಂಡು ಅದನ್ನು ಬದಲಿಸುತ್ತವೆ, ಆದರೆ ತಾವು ಇದ್ದ ರೂಪೂ ಸ್ಥಿತಿಯಲ್ಲಿಯೇ ಉಳಿಯುತ್ತವೆ. ಹೀಗಾಗಿ ಕಿಣ್ವಗಳು ಜೀವಿ ಲೋಕದ ಕೆಟಲಿಸ್ಟು ಅಥವಾ ಕ್ರಿಯಾವರ್ಧಕಗಳು ಎಂದು ಆಗ ಗೊತ್ತಿತ್ತು. ಆದರೆ ಇದು ನಿಜ ಎಂಬುದು ಸ್ಟಾಫ್ಡ್ ಫ್ಲೋ ಸ್ಪೆಕ್ಟ್ರೋಮೀಟರ್ ಅನ್ನು ಬಳಸಿ ಚಾನ್ಸ್ ನಿರೂಪಿಸಿದ. ಕ್ರಿಯೆಯ ಮೊದಲಲ್ಲಿ ಇರುವ ಕಿಣ್ವ ನಡುವೆ ಇತರೆ ವಸ್ತುಗಳ ಜೊತೆಗೆ ಬೆಸೆದುಕೊಂಡಿರುತ್ತದೆ, ಆದರೆ ಕ್ರಿಯೆ ಮುಗಿಯುವ ವೇಳೆಗೆ ಮತ್ತೆ ಬೇರೆಯಾಗಿ ಮೊದಲಿನ ರೂಪದಲ್ಲಿ ಉಳಿಯುತ್ತದೆ ಎಂದು ಇವನ ಪ್ರಯೋಗಗಳು ನಿರೂಪಿಸಿದ್ದವು. ಇವೆಲ್ಲ ಸಾಧನೆಗಳಿಗೂ ಈತ ಬಳಸಿಕೊಂಡಿದ್ದು ಫೀಡ್ಬ್ಯಾಕ್ ಲೂಪ್ ತಂತ್ರವನ್ನೇ ಎನ್ನುವುದು ವಿಶೇಷ. ಜೈವಿಕ ಕ್ರಿಯೆಗಳು, ರಸಾಯನ ವಿಜ್ಞಾನ ಹಾಗೂ ಎಲೆಕ್ಟ್ರಾನಿಕ್ಸ್ ವಿಜ್ಞಾನಗಳು ಮೇಳೈಸಿದ ಶೋಧ. ಇಂಗ್ಲೆಂಡಿನಲ್ಲಿ ಕೆಲವು ಕಾಲ ಇದ್ದ ನಂತರ ಎರಡನೆಯ ಮಹಾಯುದ್ಧ ಆರಂಭವಾದಾಗ ಚಾನ್ಸ್ ಅಮೆರಿಕಕ್ಕೆ ಮರಳಬೇಕಾಯಿತು. ಅಮೆರಿಕಕ್ಕೆ ಬಂದವನು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಆಗ ಹೊಸದಾಗಿ ಆರಂಭವಾಗಿದ್ದ ರೇಡಿಯೇಷನ್ ಫಿಸಿಕ್ಸ್ ಅಥವಾ ವಿಕಿರಣ ಭೌತಶಾಸ್ತ್ರ ವಿಭಾಗ ಸೇರಿದ. ಇಲ್ಲಿ ಈತ ವಿಕಿರಣಗಳು ಹಾಗೂ ರೇಡಿಯೋ ತರಂಗಗಳಿಗೆ ಸಂಬಂಧಿಸಿದ ಸಂಶೋಧನೆಗಳಿಗೆ ತೊಡಗಿದ. ಈ ಸಂದರ್ಭದಲ್ಲಿಯೇ ಮಿಲಿಟರಿಗೆ ಅತಿ ಉಪಯುಕ್ತವಾದ ಸಾಧನವೊಂದನ್ನು ರೂಪಿಸಿದ. ಬಾಂಬರು ವಿಮಾನಗಳು ತಮ್ಮ ಗುರಿಯತ್ತ ನಿಖರವಾಗಿ ಬಾಂಬನ್ನು ಎಸೆಯಲು ಇವು ನೆರವಾದವು. ರೆಡಾರು ಕಿರಣಗಳನ್ನು ಎಸೆದು ಅವುಗಳ ಪ್ರತಿಫಲನ ಮರಳಲು ಬೇಕಾಗುತ್ತಿದ್ದ ಸೆಕೆಂಡಿನ 1/1000 ಕ್ಷಿಪ್ರ ಕಾಲವನ್ನು ಅಳೆದು ಅದರೊಟ್ಟಿಗೆ ವಿಮಾನದ ಗತಿ, ದಿಕ್ಕು ಇತ್ಯಾದಿಯನ್ನು ಗಣಿಸಿ ತಕ್ಷಣವೇ ಪ್ರತಿಕ್ರಿಯೆ ನೀಡುವ ಸಾಧನ ಇದು. ಅಮೆರಿಕದ ಯುದ್ಧ ವಿಮಾನಗಳಲ್ಲಿ ಅಳವಡಿಸಿದ ಈ ರೆಡಾರು ಆಧಾರಿತ ಸಾಧನ ಯುದ್ಧ ಕಾಲದಲ್ಲಿ ಸಾಕಷ್ಟು ಬಳಕೆಯಾಯಿತು. ಹೀಗೆ ಜೀವಿ ವಿಜ್ಞಾನ, ಸಾಗರಯಾನ ಹಾಗೂ ಯುದ್ಧ ತಂತ್ರಗಳಿಗೆ ಹಲವು ಕೊಡುಗೆಗಳನ್ನು ನೀಡಿದ ವಿಶಿಷ್ಟ ವಿಜ್ಞಾನಿ ಬ್ರಿಟನ್ ಚಾನ್ಸ್ ಒಲಿಂಪಿಕ್ನಲ್ಲಿಯೂ ಸಾಧನೆ ಮೆರೆದಿದ್ದ. 1952 ಹೆಲ್ಸಿಂಕಿನಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಸಾಮೂಹಿಕ ದೋಣಿಯಾನ ಸೇಲಿಂಗ್ ಆಟದಲ್ಲಿ ಚಿನ್ನದ ಪದಕ ಗೆದ್ದ ತಂಡದ ಸದಸ್ಯನಾಗಿದ್ದ. ಅನಂತರದ ದಿನಗಳಲ್ಲಿ ಬಾಲ್ಯದಲ್ಲಿ ಒಮ್ಮೆ ಹೀಗೆ ದೋಣಿ ಓಡಿಸುವ ಹುಚ್ಚು ಹತ್ತಿದ ಮಕ್ಕಳು ಅನಂತರ ಅವನ್ನು ಮರೆಯುವುದಿಲ್ಲವೇಕೆ, ಅವನ್ನು ಹೇಗೆ ನೆನಪಿಟ್ಟುಕೊಳ್ಳುತ್ತಾರೆ, ಹೇಗೆ ಆ ಸಾಧನೆಯನ್ನು ಮುಂದುವರಿಸುತ್ತಾರೆ ಎಂಬುದನ್ನು ಅಧ್ಯಯನ ಮಾಡಲು ಮಿದುಳಿನ ಚಟುವಟಿಕೆಗಳನ್ನು ಅಳೆಯುವ ಸಾಧನಗಳನ್ನು ರೂಪಿಸಿದ. ಆದರೆ ಈ ಅಧ್ಯಯನ ಮುಂದುವರೆಯಲಿಲ್ಲ. ಸಹೋದ್ಯೋಗಿಗಳು ಬಿಸಿ ಎಂದು ಕರೆಯುತ್ತಿದ್ದ ಬ್ರಿಟನ್ ಚಾನ್ಸ್ ನಿವೃತ್ತನಾದ ಮೇಲೂ ತನ್ನ ಸಂಶೋಧನೆಗಳನ್ನು ಮುಂದುವರಿಸಿದ್ದ. ಆತನಿಗೆ 70ನೇ ವರ್ಷವಾಗಿದ್ದಾಗ ಆಗಷ್ಟೇ ಬೆಳಕಿಗೆ ಬಂದಿದ್ದ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ತಂತ್ರವನ್ನು ರೋಗ ಪತ್ತೆಗೆ ಹೇಗೆ ಬಳಸಬಹುದು ಎಂದು ವಿವರವಾಗಿ ಪ್ರಬಂಧವೊಂದನ್ನು ಬರೆದಿದ್ದ. ಎನ್ಎಂಆರ್ ತಂತ್ರವನ್ನು ಸಾಮಾನ್ಯವಾಗಿ ಪ್ರಯೋಗಾಲಯಗಳಲ್ಲಿ ನಡೆಸಬೇಕು, ಆದರೆ ನೇರವಾಗಿ ರೋಗಿಗಳನ್ನು ಪರೀಕ್ಷಿಸಬಹುದಾದ ಸಾಧನವನ್ನು ಸೃಷ್ಟಿಸಬಹುದು ಎಂದು ಈತ ಪರಿಕಲ್ಪಿಸಿದ್ದ. ಇದೀಗ ಇಂತಹ ಹಲವು ಸಾಧನಗಳು ದಂತವೈದ್ಯ ಹಾಗೂ ವೈದ್ಯಕೀಯದಲ್ಲಿ ಬಳಕೆಯಾಗುತ್ತಿವೆ. ಅನ್ವೇಷಕ ಬಹು ವಿಷಯಗಳಲ್ಲಿ ಸಂಶೋಧನೆ ನಡೆಸಿದವ. ವಿಜ್ಞಾನವಷ್ಟೇ ಅಲ್ಲದೆ ರಕ್ಷಣೆ, ಆಟೋಟದ ಕ್ಷೇತ್ರಗಳಲ್ಲಿಯೂ ನೆನಪಿಡುವಂತಹ ಕಾಣಿಕೆಯನ್ನು ನೀಡಿದ ಬ್ರಿಟನ್ ಚಾನ್ಸ್ ಹುಟ್ಟಿದ ದಿನ ಇಂದು ಜುಲೈ 21.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ, ಶ್ರೀಮತಿ ವೇದಾ ಭದ್ರಾವತಿ ಹಾಗೂ ಕುಮಾರಿ ಸಿಂಧು. ಜಾಣ ಸುದ್ದಿಯನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್ ಹಾಗೂ ಯೂಟ್ಯೂಬ್ನಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿ ಉಚಿತ ಪತ್ರಿಕೆ, ಇದನ್ನು ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕಾಲ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 109ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೀವೇಜ್ ಟ್ರೀಟ್ಮೆಂಟ್, ಕನ್ನಡದಲ್ಲಿ ತ್ಯಾಜ್ಯ ಜಲ ಸಂಸ್ಕರಣ. ಸೀವೇಜ್ ಅಂದರೆ ಮಾನವನ ಹೊಟ್ಟೆಯಿಂದ ಹೊರಬರುವ ಕಲುಷಿತ ನೀರು ಎಂದು ಹೇಳಬಹುದು. ತ್ಯಾಜ್ಯ ಜಲವನ್ನು ಭೌತಿಕ, ರಾಸಾಯನಿಕ, ಜೈವಿಕ ವಿಧಾನಗಳಿಂದ ಶುದ್ಧೀಕರಿಸುವುದು. ತ್ಯಾಜ್ಯ ಜಲವನ್ನು ಕೈಗಾರಿಕೆ, ಕೃಷಿ ಹಾಗೂ ಇತರ ಚಟುವಟಿಕೆ ಗಳಿಗಾಗಿ ಮತ್ತೆ ಬಳಸಲು ಸಾಧ್ಯವಾಗುವಂತೆ ಮಾಡುವುದು. ತ್ಯಾಜ್ಯ ಜಲವನ್ನು ಸಂಸ್ಕರಿಸದೆ ಬಿಟ್ಟಲ್ಲಿ ಅದು ಸೇರುವ ಜಲ ಆಕಾರಗಳ ಮಲಿನಗೊಳ್ಳುತ್ತವೆ. 1 ಲೀಟರ್ ಕಲುಷಿತ ನೀರಿನಲ್ಲಿ 1,000 ಲೀಟರ್ನಷ್ಟು ಶುದ್ಧ ನೀರು ಕಲುಷಿತಗೊಳ್ಳುತ್ತದೆ. ಹೀಗಾಗಿ ತ್ಯಾಜ್ಯ ಜಲವನ್ನು ಸಂಸ್ಕರಿಸುವುದು ಅತ್ಯಗತ್ಯ. ಸೂಕ್ತ ಸಂಸ್ಕರಣಾ ವಿಧಾನಗಳನ್ನು ಅನುಸರಿಸಿ ಸಂಕೀರ್ಣವಾದ ಜೈವಿಕ ಘನ ಮತ್ತು ಕರಗಿದ ವಿಷಕರ ಪದಾರ್ಥಗಳನ್ನು ಸರಳ ವಿಷಕರವಲ್ಲದ ಅಜೈವಿಕ ಪದಾರ್ಥಗಳನ್ನಾಗಿ ಪರಿವರ್ತಿಸಿ ತ್ಯಾಜ್ಯ ಜಲ ಮಲಿನತೆಯನ್ನು ನಿವಾರಿಸಬಹುದು. ತ್ಯಾಜ್ಯ ಜಲ ಸಂಸ್ಕರಣೆಗಳಲ್ಲಿ ಹಲವು ಹಂತಗಳಿವೆ. ತ್ಯಾಜ್ಯ ಜಲದ ಗುಣಮಟ್ಟವನ್ನು ಅವಲಂಬಿಸಿ ಹಾಗೂ ಸೌಲಭ್ಯಗಳನ್ನು ಅವಲಂಬಿಸಿ ಸಂಸ್ಕರಣಾ ವಿಧಾನಗಳಲ್ಲಿ ಹಲವು ಬದಲಾವಣೆಗಳನ್ನು ಮಾಡುತ್ತಾರೆ. ಏನೇ ಆದರೂ ಎಲ್ಲ ವಿಧದ ತ್ಯಾಜ್ಯ ಜಲವು ಈ ಕೆಳಗಿನ ವಿವರಿಸಿರುವ ಸಂಸ್ಕರಣಾ ಹಂತಗಳನ್ನು ಹಾಯಲೇಬೇಕಾಗುತ್ತದೆ. ಮೊದಲನೆಯದು ಯಾಂತ್ರಿಕ ಸಂಸ್ಕರಣ ಅಥವಾ ಪ್ರಾಥಮಿಕ ಸಂಸ್ಕರಣ. ಇಲ್ಲಿ ದೊಡ್ಡ ಘನ ಪದಾರ್ಥಗಳನ್ನು ಬೇರ್ಪಡಿಸಲಾಗುತ್ತದೆ. ತ್ಯಾಜ್ಯ ಜಲವನ್ನು ಹಲವು ತೆರೆಗಳ ಮೂಲಕ ಹಾಯಿಸಿ ಕಾಗದ, ಕಸ ಕಡ್ಡಿ, ಹಣ್ಣು ಸಿಪ್ಪೆ, ತರಕಾರಿ ಸಿಪ್ಪೆ, ಸತ್ತ ಇಲಿಗಳು ಮುಂತಾದ ಘನ ಪದಾರ್ಥಗಳನ್ನು ಸೋಸುತ್ತಾರೆ. ಅನಂತರ ನೀರನ್ನು 2 ಅಥವಾ 3 ತೊಟ್ಟಿಗಳಲ್ಲಿ ಒಂದರ ನಂತರ ಇನ್ನೊಂದಕ್ಕೆ ಹಾಯಿಸುತ್ತಾರೆ. ಇವುಗಳಿಗೆ ಪುಡಿ ತೊಟ್ಟಿ, ಗ್ರಿಟ್ ಟ್ಯಾಂಕ್ ಅಥವಾ ಮರಳಿನ ತೊಟ್ಟಿ ಎಂದು ಹೇಳಬಹುದು. ತ್ಯಾಜ್ಯ ಜಲದಲ್ಲಿರುವ ಸಣ್ಣ ಘನ ಕಣಗಳು ಈ ತೊಟ್ಟಿಗಳ ತಳದಲ್ಲಿ ಸಂಗ್ರಹವಾಗುತ್ತವೆ. ಆ ಕಾಲಕಾಲಕ್ಕೆ ಈ ತೊಟ್ಟಿಗಳನ್ನು ಶುದ್ಧೀಕರಿಸಬೇಕಾಗುತ್ತದೆ. ಅಂದರೆ ತಳದಲ್ಲಿ ಸೆಟಲ್ ಆದ ಕಣಗಳನ್ನು ಹೊರತೆಗೆಯಬೇಕಾಗುತ್ತದೆ. ಕೆಲವೊಮ್ಮೆ ತೇಲಾಡುವ ಜಿಡ್ಡಿನಂತಹ ಪದಾರ್ಥಗಳನ್ನು ಸಂಗ್ರಹಿಸಲು ಕೊಬ್ಬು ಬೆಲೆ ಅಥವಾ ಫ್ಯಾಟ್ ಟ್ರ್ಯಾಪ್ ಅಥವಾ ಆಯಿಲ್ ಟ್ರ್ಯಾಪ್ಗಳ ವ್ಯವಸ್ಥೆಯೂ ಇರುತ್ತದೆ. ಹೈಡ್ರೋ ಸೈಕ್ಲೋನ್ ಎಂಬ ಚಕ್ರದ ಪಂಪ್, ಸೆಂಟ್ರಿಫ್ಯೂಗಲ್ ಪಂಪ್ಗಳನ್ನು ಬಳಸಿ ಈ ಸಣ್ಣ ಘನ ಕಣಗಳನ್ನು ತೊಟ್ಟಿಯ ಬದಿಗಳಲ್ಲಿ ಸರಿಸಿ ಮಧ್ಯದಲ್ಲಿ ನಿಂತು ಶುಭ್ರ ನೀರನ್ನು ಮಾತ್ರ ಇನ್ನೊಂದು ತೊಟ್ಟಿಗೆ ವರ್ಗಾಯಿಸುತ್ತಾರೆ. ಈ ನೀರಿನಲ್ಲಿ ಹಲವು ತೊಟ್ಟಿಗಳಿಗೆ ಆಯಿಸಿ ದೀರ್ಘಕಾಲ ತೊಟ್ಟಿಗಳಲ್ಲಿ ತಂಗುವಂತೆ ಮಾಡುತ್ತಾರೆ. ದೀರ್ಘಕಾಲವೆಂದರೆ ಸಾಮಾನ್ಯವಾಗಿ 2.5 ಗಂಟೆಗಳ ಕಾಲ ಮಾತ್ರ. ಕೆಲವೊಮ್ಮೆ ತೊಟ್ಟಿಯ ಕೆಳಗಿನಿಂದ ಗಾಳಿಯನ್ನು ಬಿಟ್ಟಾಗ ಗಾಳಿಯ ಗುಳ್ಳೆಗಳೊಂದಿಗೆ ಸೂಕ್ಷ್ಮ ಕಣಗಳು ಮೇಲೆ ಬಂದು ಗಾಳಿಗುಳ್ಳೆಗಳೊಂದಿಗೆ ತೇಲುತ್ತವೆ. ಈ ತೇಲು ಕಣಗಳನ್ನು ಪ್ಲವನ ತಂತ್ರದಿಂದ, ಫ್ಲೋಟೇಷನ್ ಟೆಕ್ನಿಕ್ನಿಂದ ಬೇರ್ಪಡಿಸಿ ಶುದ್ಧ ನೀರನ್ನು ತುಪ್ಪಳೀಕರಣ, ಫ್ಲಾಕ್ಯುಲೇಷನ್ ಎಂದು ಇಂಗ್ಲೀಷ್ನಲ್ಲಿ ಹೇಳುತ್ತಾರೆ, ಹಾಗೂ ಅವಕ್ಷೇಪನ, ಕರಗಿದ ರಾಸಾಯನಿಕಗಳನ್ನು ಪ್ರತ್ಯೇಕಿಸುವ ತೊಟ್ಟಿಗಳಿಗೆ ಬಿಡುತ್ತಾರೆ. ಎರಡನೆಯ ಹಂತ ಜೈವಿಕ ಸಂಸ್ಕರಣ ಅಥವಾ ದ್ವಿತೀಯಕ ಸಂಸ್ಕರಣ. ಪ್ರಾಥಮಿಕ ಸಂಸ್ಕರಣದಿಂದ ಪಡೆದ ನೀರಿನಲ್ಲಿ ಜೈವಿಕ ಪದಾರ್ಥಗಳು ಇರುತ್ತವೆ. ಈ ಪದಾರ್ಥಗಳನ್ನು ವಿಭಜಿಸಲು ನೀರನ್ನು ಸೂಕ್ತ ಪರಿಸ್ಥಿತಿಗಳಿಗೆ ಒಳಪಡಿಸಬೇಕು. ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್ ಮತ್ತು ಇತರೆ ಜೈವಿಕ ಸಂಯುಕ್ತಗಳನ್ನು ವಿವಿಧ ಸೂಕ್ಷ್ಮಜೀವಿಗಳ ಸಹಾಯದಿಂದ ವಿಭಜಿಸಬೇಕಾಗುತ್ತದೆ. ಜೈವಿಕ ಸಂಸ್ಕರಣಕ್ಕೆ ಅಗತ್ಯವಾದ ಸೂಕ್ಷ್ಮ ಜೀವಿಗಳನ್ನು ಈ ಹಂತದಲ್ಲಿ ಒದಗಿಸಲಾಗುತ್ತದೆ. ಶಿಲೀಂದ್ರಿಯ, ಮಿಕ್ಸೋಬ್ಯಾಕ್ಟೀರಿಯಾ ಮತ್ತು ಸೆಲ್ಯುಲೋಸ್ ಎಂಬ ಎನ್ಝೈಮ್ ಅನ್ನು ಉತ್ಪಾದಿಸುವ ಬ್ಯಾಕ್ಟೀರಿಯಾಗಳಿಂದ ಕಾರ್ಬೋಹೈಡ್ರೇಟ್ಗಳನ್ನು ವಿಭಜಿಸಲ್ಪಡುತ್ತವೆ. ಕಾರ್ಬೋಹೈಡ್ರೇಟ್ನಲ್ಲಿರುವ ಸೆಲ್ಯುಲೋಸ್ ಬ್ಯಾಕ್ಟೀರಿಯಾಗಳಿಂದ ಸಕ್ಕರೆಗಳಾಗಿ ಪರಿವರ್ತನೆಯಾಗುತ್ತದೆ. ಸಕ್ಕರೆಯನ್ನು ಆಸ್ಪರ್ಜಿಲ್ಲಸ್, ರೈಸೋಪಾಸ್ ಎಂಬ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಗಳು ವಾಯುಜೀವಕ ಪ್ರಕ್ರಿಯೆಯಿಂದ ಮತ್ತೆ ವಿಭಜಿಸಲ್ಪಡುತ್ತವೆ. ಕೊನೆಗೆ ಆಮ್ಲಜನಕವಿರುವ ಪರಿಸ್ಥಿತಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುತ್ತದೆ. ಆಮ್ಲಜನಕ ಪರಿಸ್ಥಿತಿಯಲ್ಲಿ ಮಾತ್ರ ಇವು ಉಂಟಾಗುತ್ತವೆ. ವಾಯುರಹಿತವಾಗಿ ಸಂಸ್ಕರಣೆ ಮಾಡುವ ಸಂದರ್ಭದಲ್ಲಿ ಅಮೋನಿಯಾ, ಮೀಥೇನ್ ಹಾಗೂ ಹೈಡ್ರೋಜನ್ ಸಲ್ಫೇಟ್ ಗ್ಯಾಸ್ಗಳು ಉತ್ಪತ್ತಿಯಾಗುತ್ತವೆ. ಇವು ಅತ್ಯಂತ ಕೆಟ್ಟ ವಾಸನೆಯಾಗಿರುತ್ತವೆ. ಆದ ಕಾರಣ ಆಮ್ಲಜನಕವನ್ನು ಉಪಯೋಗಿಸಿ ನೀರನ್ನು ಶುದ್ಧೀಕರಿಸುವುದು ಉತ್ತಮ. ವಾಯುಜೀವಕ ಪರಿಸ್ಥಿತಿಯಲ್ಲಿ ಇಂಗಾಲದ ಡೈಆಕ್ಸೈಡ್, ಮೀಥೇನಲಿನ ಹಾಗೂ ಹೈಡ್ರೋಜನ್ ಸಲ್ಫೇಟ್ ಉಂಟಾಗುತ್ತದೆ. ಈ ಮೀಥೇನ್ ಆಕ್ಸಿಡೀಕರಣಗೊಂಡ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುತ್ತದೆ. ಪ್ರೋಟೀನ್ ವಿಭಜನೆಯು ಪ್ರೋಟಿಯಸ್ ಎನ್ಝೈಮ್ನಿಂದ ಆರಂಭವಾಗುತ್ತದೆ. ಇದು ಪ್ರೋಟೀನನ್ನು ಜಲ ವಿಭಜಿಸಿ ಅಮಿನೋ ಆಮ್ಲಗಳನ್ನಾಗಿ ಪರಿವರ್ತಿಸುತ್ತದೆ. ಹಲವು ಶಿಲೀಂಧ್ರಿಯಗಳು, ಬ್ಯಾಕ್ಟೀರಿಯಾಗಳು ಈ ಕ್ರಿಯೆಯಲ್ಲಿ ಭಾಗವಹಿಸುತ್ತವೆ. ಇಲ್ಲಿ ಅಂತಿಮವಾಗಿ ಅಮೋನಿಯಾ ಮತ್ತು ಜಲಜನಕದ ಸಲ್ಫೈಡ್ ಉಂಟಾಗುತ್ತದೆ. ಫಾಸ್ಫೇಟ್ ಪ್ರೋಟೀನ್ಗಳು ಮತ್ತು ನ್ಯೂಕ್ಲಿಯಸ್ ಆಮ್ಲಗಳು ಆರ್ಥೋಫಾಸ್ಫೇಟ್ಗಳಾಗಿ ಪರಿವರ್ತನೆಯಾಗುತ್ತವೆ. ಸೂಕ್ಷ್ಮಜೀವಿಗಳು ಈ ಸಂಯುಕ್ತಗಳನ್ನು ನೈಟ್ರೈಟ್, ಸಲ್ಫೇಟ್ ಮತ್ತು ಫಾಸ್ಫೇಟ್ಗಳಾಗಿ ವಿಭಜಿಸುತ್ತವೆ. ಕೊಬ್ಬಿನ ಅಂಶವು ಲಿಪೇಸ್ ಎಂಬ ಎನ್ಝೈಮ್ನ ಸಹಾಯದಿಂದ ಗ್ಲಿಸರಾಲ್ ಮತ್ತು ಮೇದ ಆಮ್ಲಗಳಾಗಿ ವಿಭಜನೆಯಾಗುತ್ತವೆ. ಸೂಡೋನಮಸ್, ಕ್ಲಾಸ್ಟಿಡಿಯಂ ಎಂಬ ಬ್ಯಾಕ್ಟೀರಿಯಗಳು, ಅಲ್ಪರ್ಜಿಲಸ್ ಎಂಬ ಶಿಲೀಂಧ್ರವು ರಿಪೇಸ್ ಎನ್ಝೈಮ್ಗಳನ್ನು ಉತ್ಪಾದಿಸುತ್ತದೆ. ಕೊನೆಗೆ ಗ್ಲಿಸರಾಲ್ ಮತ್ತು ಮೇದಾಮ್ಲಗಳು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ಪರಿವರ್ತನೆಯಾಗುತ್ತದೆ. ಜೈವಿಕ ಸಂಸ್ಕರಣಕ್ಕೆ ಸಾಕಷ್ಟು ಆಮ್ಲಜನಕದ ಅವಶ್ಯಕತೆ ಇದೆ. ಇಲ್ಲಿ ಜಿನುಗು ಶೋಧಗಳು, ಟ್ರಿಕ್ಲಿಂಗ್ ಫಿಲ್ಟರ್ ಮತ್ತು ಪಟುಕೃತ ರಾಡಿ, ಆಕ್ಟಿವೇಟೆಡ್ ಸ್ಲಜ್ ಪ್ರೋಸೆಸ್ಗಳನ್ನು ಬಳಸಲಾಗುತ್ತದೆ. ಪಟುಕೃತ ರಾಡಿ ವಿಧಾನವು 1914 ಮೊದಲು ಬಳಸಲಾಯಿತು. ತದನಂತರ ಈ ವಿಧಾನವು ಅತ್ಯಂತ ಜನಪ್ರಿಯವಾಯಿತು. ಬೆಂಗಳೂರಿನಲ್ಲಿರುವ 22 ಟ್ರೀಟ್ಮೆಂಟ್ ಪ್ಲಾಂಟ್ಗಳಲ್ಲಿ ಈ ಪಟುಕೃತ ರಾಡಿಯ ವಿಧಾನ ಅಥವಾ ಆಕ್ಟಿವೇಟೆಡ್ ಸ್ಲಜ್ ಪ್ರೋಸೆಸ್ಸನ್ನು ಉಪಯೋಗ ಮಾಡುತ್ತಾರೆ. ಇಂದು ಈ ವಿಧಾನವನ್ನು ತ್ಯಾಜ್ಯ ಜಲ ಸಂಸ್ಕರಣದಲ್ಲಿ ವಿಸ್ತೃತವಾಗಿ ಬಳಸುತ್ತಾರೆ. ಪಟುಕೃತ ರಾಡಿಯಲ್ಲಿ ಜೈವಿಕ ಪದಾರ್ಥಗಳು, ವಿವಿಧ ಬ್ಯಾಕ್ಟೀರಿಯಗಳು ಹಾಗೂ ರೋಮ್ಯಾಕ್ ಪ್ರೋಟೋಸುವ ಮಿಶ್ರಣವಾಗಿರುತ್ತದೆ. ಪ್ರಾಥಮಿಕ ಸಂಸ್ಕರಣೆಯಿಂದ ಹೊರಬಂದ ನೀರನ್ನು ವಾತಪೂರ್ಣ ತೊಟ್ಟಿ, ಏರಿಯೇಷನ್ ಟ್ಯಾಂಕ್ಗಳಿಗೆ ಹಾಯಿಸುತ್ತಾರೆ. ಈ ಏರಿಯೇಷನ್ ಟ್ಯಾಂಕ್ನಲ್ಲಿ ಈ ರಾಡಿಯ ನೀರು ಸುಮಾರು 8 ಗಂಟೆಗಳವರೆಗೆ ಇರುತ್ತದೆ. 8 ಗಂಟೆಯವರೆಗೂ ಸತತವಾಗಿ ಇದಕ್ಕೆ ಗಾಳಿಯನ್ನು ಸಪ್ಲೈ ಮಾಡುತ್ತಿರಬೇಕಾಗುತ್ತದೆ. ಈ ತೊಟ್ಟಿಯಲ್ಲಿ ಪಟುಕೃತ ರಾಡಿ ಮತ್ತು ವಾತಪೂರಕ ಏರಿಯೇಟರ್ಗಳಿರುತ್ತವೆ. ಪ್ರಾಥಮಿಕ ಸಂಸ್ಕರಣದಿಂದ ತೊಟ್ಟಿಗೆ ಬಂದ ನೀರಿನಲ್ಲಿರುವ ಜೈವಿಕ ಪದಾರ್ಥಗಳನ್ನು ಪಟುಕೃತ ರಾಡಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಆಮ್ಲಜನಕದ ಸಹಾಯದಿಂದ ವೇಗವಾಗಿ ವಿಭಜಿಸುತ್ತವೆ. ಜೈವಿಕ ಪದಾರ್ಥಗಳು ಹೆಚ್ಚಾಗಿದ್ದಲ್ಲಿ ಬ್ಯಾಕ್ಟೀರಿಯಗಳ ಬೆಳವಣಿಗೆ ಹೆಚ್ಚಾಗುತ್ತದೆ. ಆದರೆ ಕಾಲ್ಪೋಡಿಯಂ ಗ್ಲೋಕಮಗಳಂತಹ ರೋಮಕ ಪ್ರೋಟೋಜೋವಗಳು ಬ್ಯಾಕ್ಟೀರಿಯಾಗಳನ್ನು ತಿನ್ನುವುದರಿಂದ ಬ್ಯಾಕ್ಟೀರಿಯಗಳ ಸಂಖ್ಯೆ ನಿಯಂತ್ರಣಕ್ಕೆ ಬರುತ್ತದೆ. ಪಟುಕೃತ ರೋಮಕ ಪ್ರೋಟೋಜೋವಗಳು ಶಿಲೀಂಧ್ರಿಯಗಳ ಸಂಖ್ಯೆಯನ್ನು ನಿಯಂತ್ರಿಸುವುದಿಲ್ಲವಾದುದರಿಂದ ಶಿಲೀಂಧ್ರಿಯಗಳು ಬೆಳೆಯುತ್ತವೆ. ಹೀಗಾಗಿ ರಾಡಿ ತೊಟ್ಟಿಗಳಲ್ಲಿ ಶಿಲೀಂಧ್ರಿಯಗಳನ್ನು ಸಾಮಾನ್ಯವಾಗಿ ಸೇರಿಸುವುದಿಲ್ಲ. ಪಟುಕೃತ ರಾಡಿಯನ್ನು ಆಗಾಗ್ಗೆ ಸೇರಿಸುತ್ತಿರಬೇಕು, ರೀಸೈಕ್ಲಿಂಗ್ ಮಾಡಬೇಕಾಗುತ್ತದೆ. ರಾಡಿಯನ್ನು ನಿರಂತರವಾಗಿ ತಿರುಗಿಸುವುದರಿಂದ ತ್ಯಾಜ್ಯ ಜಲದ ಪ್ರತಿಯೊಂದು ಭಾಗವು ಸಂಸ್ಕರಣಕ್ಕೆ ಒಳಪಡುತ್ತದೆ. ತಿರುಗುವ ಕ್ರಿಯೆಯಲ್ಲಿ ರಾಡಿಯ ಸ್ವಲ್ಪ ಭಾಗ ತೊಟ್ಟಿಯ ತಳದಲ್ಲಿ ಸಂಗ್ರಹವಾಗುತ್ತದೆ. ಈ ವ್ಯರ್ಥ ರಾಡಿಯನ್ನು ಹೊರತೆಗೆಯುತ್ತಾರೆ. ದ್ವಿತೀಯಕ ಸಂಸ್ಕರಣದ ಅನಂತರ ಹೊರಬರುವ ನೀರಿನಲ್ಲಿ ಸೂಕ್ಷ್ಮಜೀವಿಗಳು ಹಾಗೂ ಜೈವಿಕ ಪದಾರ್ಥಗಳ ವಿಭಜನೆಯಿಂದ ಉತ್ಪತ್ತಿಯಾದ ಅಮೋನಿಯಾದಂತಹ ಉತ್ಪನ್ನಗಳಿರುತ್ತವೆ. ಹೀಗಾಗಿ ಬ್ಯಾಕ್ಟೀರಿಯಾ ಸಂಸ್ಕರಣದ ಅನಂತರ ನೀರನ್ನು ತೃತೀಯಕ ಸಂಸ್ಕರಣಕ್ಕೆ ಒಳಪಡಿಸುತ್ತಾರೆ. ದ್ವಿತೀಯಕ ಸಂಸ್ಕರಣದಲ್ಲಿ ಬಳಸುವ ಇನ್ನೊಂದು ವಿಧಾನದಲ್ಲಿ ಜಿನುಗು ಶೋಧಕಗಳ ತೊಟ್ಟಿಗಳನ್ನು ಬಳಸುತ್ತಾರೆ. ಇದು ಒಂದು ಹಳೆಯ ವಿಧಾನ, ಇತ್ತೀಚಿನ ದಿನಗಳಲ್ಲಿ ಇದನ್ನು ಬಳಸುವುದಿಲ್ಲ. ಜಿನುಗು ಶೋಧಕ ತೊಟ್ಟಿಗಳಲ್ಲಿ ಉದ್ದವಾದ ಕೊಳವೆಗಳ ಮೂಲಕ ಇವು ಕಲ್ಲು ಕೋಕ್ ಅಥವಾ ಪ್ಲಾಸ್ಟಿಕ್ ತುಣುಕುಗಳ ಪದರಗಳ ಮೇಲೆ ತಿರುಗುತ್ತವೆ. ಈ ಪದರಗಳ ಮೇಲೆ ತ್ಯಾಜ್ಯ ಜಲದಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ರೋಮಕ ಪ್ರೋಟೋಜೋವಗಳು ಜೈವಿಕ ಪದರಹಿತವಾಗುತ್ತದೆ. ತ್ಯಾಜ್ಯ ನೀರು ಪ್ರಾಥಮಿಕ ಸಂಸ್ಕರಣದ ನಂತರ ಈ ತೊಟ್ಟಿಗಳಲ್ಲಿ ನಿಧಾನವಾಗಿ ಜಿನುಗುತ್ತದೆ. ನೀರಿನಲ್ಲಿರುವ ಜೈವಿಕ ಪದಾರ್ಥಗಳೊಂದಿಗೆ ಸಂಪರ್ಕ ಕಲ್ಪಿಸಿಕೊಂಡ ಸೂಕ್ಷ್ಮ ಜೀವಿಗಳು ಅವುಗಳನ್ನು ವಿಭಜಿಸುತ್ತವೆ. ಇಲ್ಲಿ ತ್ಯಾಜ್ಯ ಜಲವು ತೊಟ್ಟಿಯ ಮೇಲಿನಿಂದ ಜಿನುಗುತ್ತದೆ, ಆದರೆ ಗಾಳಿಯು ತೊಟ್ಟಿಯ ಮೇಲಿನಿಂದ ಹಾಗೂ ಕೆಳಗಿನಿಂದ ಹಾಯಿಸಲ್ಪಡುತ್ತದೆ. ಹೀಗಾಗಿ ಈ ತೊಟ್ಟಿಯ ಉದ್ದಕ್ಕೂ ವಿವಿಧ ಎತ್ತರದಲ್ಲಿ ವಿವಿಧ ಹಂತಗಳಲ್ಲಿ ವಿಭಜನೆಯು ನಡೆಯುತ್ತದೆ. ಜಿನುಗು ತೊಟ್ಟಿಯ ಮಧ್ಯದಲ್ಲಿ ಸುಮಾರು 50 ಸೆಂಟಿಮೀಟರ್ ಆಳದಲ್ಲಿ ವಿಭಜನೆ ನಿಧಾನವಾಗಿ ನಡೆಯುತ್ತದೆ. ಗಾಳಿಯು ಸಾಕಷ್ಟು ಪ್ರಮಾಣದಲ್ಲಿ ದೊರಕದಿರುವುದಕ್ಕೆ ಇದಕ್ಕೆ ಕಾರಣ. ಇಲ್ಲಿ ಅವಾಯುಕ ಜೀವಿ ಪರಿಸ್ಥಿತಿಯು ಉಂಟಾಗುತ್ತದೆ. ತೊಟ್ಟಿಯ ತಳಭಾಗದಲ್ಲಿ ವಿಭಜನೆ ವೇಗವಾಗಿ ಸಾಗುತ್ತದೆ. ಕೆಳಗಿನಿಂದ ಬರುವ ಗಾಳಿ ಹಾಗೂ ಮೇಲಿನಿಂದ ಕೆಳಗೆ ಬರುವ ಅರೆ ವಿಭಜಕ ಪದಾರ್ಥಗಳು ಇದಕ್ಕೆ ಕಾರಣ. ತೆಳುವಾದ ಜಂತು ಹುಳುಗಳು ಹಾಗೂ ಇತರ ಸಣ್ಣ ಪ್ರಾಣಿಗಳು ಕ್ರಮೇಣ ಕಂಡುಬರುತ್ತವೆ. ಜಿನುಗು ಶೋಧಕಗಳು ದಕ್ಷ ದ್ವಿತೀಯಕ ಸಂಸ್ಕರಣ ಸಾಧನಗಳು, ಆದರೆ ಅದನ್ನು ಇತ್ತೀಚೆಗೆ ಉಪಯೋಗಿಸುತ್ತಿಲ್ಲ. ಇವು ನೀರಿನ ಸುಮಾರು 80-95% ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ BOD ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡನ್ನು ಕಡಿಮೆ ಮಾಡುತ್ತವೆ. ಮೇಲೆ ತಿಳಿಸಿರುವ ವಿಧಾನಗಳಲ್ಲದೆ ಇನ್ನೂ ಹಲವಾರು ವಿಧಾನಗಳು ದ್ವಿತೀಯಕ ಸಂಸ್ಕರಣದಲ್ಲಿ ಬಳಸುತ್ತಾರೆ. ಮೀನು ಕೊಳಗಳನ್ನು ಸೃಷ್ಟಿಸುವುದು ಇತ್ಯಾದಿಗಳು ಮೇಲಿನ ವಿಧಾನಗಳಷ್ಟೇ ತೃಪ್ತಿಕರ ಪರಿಣಾಮಗಳನ್ನು ತರುವುದಿಲ್ಲ. ಈ ವಿಧಾನಗಳಲ್ಲಿ ಅನೇಕ ತಾಂತ್ರಿಕ ತೊಡಕುಗಳು ಇವೆ. ಸೊ ದ್ವಿತೀಯಕ ಸಂಸ್ಕರಣ ಅಥವಾ ಹೆಚ್ಚು ಅಭಿವೃದ್ಧಿಪಡಿಸಿದ ಸಂಸ್ಕರಣ, ದ್ವಿತೀಯಕ ಸಂಸ್ಕರಣದಿಂದ ಹೊರಬಂದ ನೀರು ಶುಭ್ರವಾಗಿರುತ್ತದೆಯಾದರೂ ಅತಿ ಶುಭ್ರವಾಗಿರುವುದಿಲ್ಲ. ಇದರಲ್ಲಿ ನೈಟ್ರೇಟ್ ಮತ್ತು ಫಾಸ್ಫೇಸ್ಗಳು, ಅಮೋನಿಯಾ ಮುಂತಾದ ಅಜೈವಿಕ ಪದಾರ್ಥಗಳಿರುತ್ತವೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮ ಜೀವಿಗಳು ಇರುತ್ತವೆ. ಕೆಲವೊಮ್ಮೆ ಕೈಗಾರಿಕಾ ತ್ಯಾಜ್ಯಗಳಿಂದ ಹೊರಬಂದ ಸಂಶ್ಲೇಷಿತ ಜೈವಿಕ ರಾಸಾಯನಿಕಗಳು ಇರಬಹುದು. ಮಲಿನಕಾರಿಕಗಳ ಗುಣಲಕ್ಷಣಗಳಿಗೆ ಸೂಕ್ತವಾದ ವಿಧಾನಗಳನ್ನು ತೃತೀಯ ಸಂಸ್ಕರಣದಲ್ಲಿ ಅಳವಡಿಸಲಾಗುತ್ತದೆ. ಸ್ವಪೋಷಕ ಸಸ್ಯಗಳನ್ನು ಬೆಳೆಸುವುದು, ಪೊಟಾಸಿಯಂ ಪರಮಾಂಗನೇಟ್ನಂತಹ ಆಕ್ಸಿಡೀಕರಣವನ್ನು ಬಳಸುವುದು, ವಿಶಿಷ್ಟ ರಾಸಾಯನಿಕ ವಿಧಾನಗಳನ್ನು ಉಪಯೋಗಿಸುವುದು, ಅಧಿಶೋಧಕ ಅಬ್ಸಾರ್ಬೆಂಟ್ಗಳನ್ನು ಉಪಯೋಗ, ಕ್ಲೋರಿನೀಕರಣದಿಂದ ಉಳಿದಿರುವ ಆರ್ಥ್ರೋಪಾಸ್ಪೇಟ್ಗಳನ್ನು ತೆಗೆಯುವುದು, ಅಲ್ಯುಮಿನಿಯಂ ಸಲ್ಫೇಟ್, ಕಬ್ಬಿಣ ಕ್ಲೋರೈಡ್ ಮುಂತಾದ ರಾಸಾಯನಿಕಗಳನ್ನು ಆತಂಚಕ ಹೀರಲು ಬಳಸುವುದು, ನೈಟ್ರೇಟ್ಗಳನ್ನು ಹೀರಲು ನೈಟ್ರೋಕಾಕಸ್ ಮತ್ತು ಥಿಯೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾಗಳನ್ನು ಬಳಸುವುದು ಮುಂತಾದವುಗಳು ತೃತೀಯಕ ಸಂಸ್ಕರಣದ ಕೆಲವು ವಿಧಾನಗಳು. ತ್ಯಾಜ್ಯ ಜಲ ಸಂಸ್ಕರಣದಲ್ಲಿ ಉಳಿದ ರಾಡಿ ಒಂದು ಉಪ ಉತ್ಪನ್ನ. ಇದನ್ನು ಗೊಬ್ಬರವಾಗಿ ಹಾಗೂ ಇತರ ಹಲವು ಕೆಲಸಗಳಿಗೆ ಬಳಸುತ್ತಾರೆ. ಇಲ್ಲಿಗೆ 409ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು 135ನೆಯ ಪದ್ಯ. ಆ ಪದ್ಯ ಹೀಗೆ: ಎರಗಿಯು ಮೊರ್ಮೆ ದಿವ್ಯ ಮುನಿಗಾರ್ತುಪವಾಸಮ ನಿರ್ದು ಒರ್ಮೆ ಕೊಯ್ದರಿ ಕೈಯ ಪೂಗಳಿಂ ಶಿವನರ್ಚಿಸಿಯುಂ ಬಿಡದೊರ್ಮೆ ನೋಂತೂ ಮೋದರಿವರ ಪೇಳ್ದ ನೋಂಪಿನಗುಳಂ ನೋಂಪಿಗಳಂ ವರ್ಮೆ ಫಲರ್ಮೆಯುಂ ಇಂತೂ ತಮ್ಮ ಮೈಮೆಯರಿವಿನಂ ಇರುವರುಂ ನಮದರೇ ನಮರ್ಗಾದುದೋ ಪುತ್ರದೋಹಳಂ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು: ಎರಗಿಯುಂ ಒರ್ಮೆ ದಿವ್ಯ ಮುನಿಗೆ ಆರ್ತು ಉಪವಾಸಂ ಇರ್ದು ಒರ್ಮೆ ಕೊಯ್ದು ಅರಿಕೆಯ ಪೂಗಳಿಂ ಶಿವನಂ ಅರ್ಚಿಸಿಯುಂ ಬಿಡದೆ ಒರ್ಮೆ ನೋಂತುಂ ಓದು ಅರಿವರ ಪೇಳ್ದ ನೋಂಪಿಗಳಂ ವರ್ಮೆ ಫಲರ್ಮೆಯುಂ ಇಂತೂ ತಮ್ಮ ಮೈಮೆ ಅರಿವಿನಂ ಇರುವರುಂ ನೆಮೆದರ್ ಏನ್ ಅವರ್ಗಾದುದೋ ಪುತ್ರದೋಹಳಂ. ಇದನ್ನು ಬಿಡಿಸಿ ಓದಿದ ಮೇಲೆ ಅದರ ವ್ಯಾಖ್ಯಾನವನ್ನು ಈಗ ಮಾಡಬಹುದು. ಎರಗಿಯುಂ ಒರ್ಮೆ ದಿವ್ಯ ಮುನಿಗೆ, ದಿವ್ಯ ಮುನಿಗಳಿಗೆಲ್ಲ ಅಂದರೆ ಶತಶೃಂಗಾದ್ರಿಯಲ್ಲಿರುವಂತಹ ಎಲ್ಲ ದಿವ್ಯ ಮುನಿಗಳಿಗೆ ಮತ್ತೆ ಮತ್ತೆ ಎರಗಿ ಅಂದರೆ ನಮಸ್ಕಾರ ಮಾಡಿ, ಒರ್ಮೆ ಒಂದು ಸಲ ಅವರಿಗೆಲ್ಲ ನಮಸ್ಕಾರ ಮಾಡೋದು. ದಿವ್ಯ ಮುನಿಗೆ ಆರ್ತು ಆರ್ತು ಉಪವಾಸಮನ್ನು ಇರ್ದು ಆಮೇಲೆ ಸಮರ್ಥವಾಗಿ ಆರ್ತು ಅಂದರೆ ಸಮರ್ಥವಾಗಿ ಉಪವಾಸಮಂ ಇರ್ದು ಇನ್ನೊಂದು ಸಲ ಉಪವಾಸ ಮಾಡಿ ಆಮೇಲೆ ಒರ್ಮೆ ಮತ್ತೊಂದು ಸಲ ಕೊಯ್ದು ಅರಿಕೆಯ ಪೂಗಳಿಂ ಶಿವನ ಅರ್ಚಿಸಿ ಇನ್ನೊಂದು ಸಲ ದೊಡ್ಡ ಅಂದರೆ ಕೊಯ್ದು ಅರಿಕೆಯ ಹೂಗಳಿಂ ಹೊಸ ಹೊಸ ಹೂಗಳನ್ನು ಹೂಗಳಿಂದ ಶಿವನನ್ನು ಪೂಜಿಸಿ ಬಿಡದ ವರ್ಮೆ ನೋಂತು ಮತ್ತೆ ಒಂದು ಸಲ ಉಪವಾಸ ಇದ್ದು ಓದು ಅರಿವರ ಓದರಿವರ ಅಂದರೆ ಶಾಸ್ತ್ರವನ್ನು ಬಲ್ಲವರ ಪೇಳ್ದ ನೋಂಪಿಗಳಂ ವರ್ಮೆ ಫಲರ್ಮೆಯು ಆಮೇಲೆ ಶಾಸ್ತ್ರಗಳನ್ನು ಬಲ್ಲವರು ಹೇಳಿದಂಥ ಅನೇಕ ವೃತಗಳನ್ನು ಒಂದು ಸಲ ಮತ್ತು ಹಲವು ಬಾರಿ ವರ್ಮೆ ಫಲರ್ಮೆಯುಂ ಇಂತೂ ತಮ್ಮ ಮೈಮರವಿನಂ ತಮ್ಮ ಮೈ ಮತ್ತು ಮನಸ್ಸು ಮರೆವಿನವರೆಗೆ ಇರುವರು ನಮೆದರು ಸಾಧಿಸಿದರು. ಏನವರ್ಗಾದುದೋ ಪುತ್ರದೋಹಳಂ ಅವರಿಗೆ ಪುತ್ರದೋಹಳ ಅಂದರೆ ಮಕ್ಕಳ ಭಯಕ್ಕೆ ಏನಾಯಿತೋ ಏನೋ ಹಾಗೆ ಪಂಪ ಹೇಳ್ತಾನೆ ವರ್ಣಿಸ್ತಾನೆ. ಅಂದರೆ ಈ ಮಕ್ಕಳ ಭಯಕ್ಕೆ ಅವರಿಗೆ ಎಷ್ಟಿತ್ತು ಅಂದರೆ ಕೆಲವು ಸಲ ಮುನಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು, ಕೆಲವು ಸಲ ಉಪವಾಸವನ್ನು ಕೈಗೊಳ್ತಿದ್ರು, ಕೆಲವು ಸಲ ಹೂಗಳನ್ನು ಕೊಯ್ದು ಶಿವನನ್ನು ಪೂಜಿಸ್ತಿದ್ರು, ಕೆಲವು ಸಲ ಮತ್ತೆ ಉಪವಾಸಗಳನ್ನು ಮಾಡ್ತಿದ್ರು, ಆಮೇಲೆ ಶಾಸ್ತ್ರಗಳನ್ನು ಬಲ್ಲವರು ಹೇಳಿದಂಥ ವೃತ್ತಗಳನ್ನು ಅನೇಕ ಬಾರಿ ಮತ್ತು ಒಂದೊಂದು ಸಲ ಕೂಡ ಮಾಡಿ ಮೈ ಮರೆಯುವವರೆಗೆ ಅವರು ತಮ್ಮ ತನುವನ್ನು ಸವೆಸಿದರು ನಮೇದರ್ ಏನವರ್ಗಾದುದೋ ಪುತ್ರದೋ ಹಳಂ. ಈ ಮಕ್ಕಳ ಭಯಕ್ಕೆ ಅವರಿಗೆ ಯಾವ ಪರಿಯಲ್ಲಿ ಇತ್ತು ಎನ್ನುವ ಹಾಗೆ ಪಂಪ ಆಶ್ಚರ್ಯಚಕಿತನಾಗಿ ಅವರ ಬಗೆಗೆ ವರ್ಣಿಸ್ತಾನೆ. ನಮಸ್ಕಾರ. ಇದು 136ನೆಯ ಪದ್ಯ. ಆ ಪದ್ಯ ಹೀಗಿದೆ: ಅಲಸದೆ ಬೇ ಮಾಡಿ ಬೇಸರದ ಸಾಲ್ಗುಮಿದೆನ್ನದೆ ಮೈ ಸುಗಕ್ಕೆ ಪಂಬಲಿಸದ ನಿದ್ದೆಗೆಟ್ಟು ನಿರ್ಜಾಗರದೊಳು ತೊಡರ್ದೆ ಏಕಪಾದದೊಳು ಬಲಿದು ಉಪವಾಸದೊಳು ನಮೆದು ನೋಂಪಿಗಳು ನಿಯಮ ಕ್ರಮಗಳಂ ಸಲ್ಲಿಸಿದರಂತೂ ನೋನದೆ ಗುಣಾಣವನಂ ಪಡೆಯಲ್ಕೆ ತಿರುಗುಮೇ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಲಸದೆ ಮಾಡಿ ಬೇಸರದೆ ಸಾಲ್ಗುಂ ಇದು ಎನ್ನದೆ ಮೈ ಸುಗಕ್ಕೆ ಹಂಬಲಿಸದೆ ನಿದ್ದೆಗೆಟ್ಟು ನಿಡು ಜಾಗರದೊಳು ತೊಡರ್ದು ಏಕಪಾದದೊಳು ಬಲಿದು ಉಪವಾಸದೊಳು ನಮೆದು ನೋಂಪಿಗಳು ನಿಯಮ ಕ್ರಮಗಳಂ ಸಲ್ಲಿಸಿದರು ಅಂತೂ ನೋನದೆ ಗುಣಾನುಮಾನಂ ಪಡೆಯಲಿಕ್ಕೆ ತಿರುಗುಮೇ. ಇದರ ಅನ್ವಯದ ಬಳಿಕ ಅದರ ವ್ಯಾಖ್ಯಾನಕ್ಕೆ ನಾನು ತೊಡಗುತ್ತೇನೆ. ಅಲಸದೆ ಮಾಡಿ ಬೇಸರದೆ, ಅಲಸದೆ ಅಂದರೆ ಉದಾಸೀನ ಮಾಡದೆ, ಅಲಸದೆ ಉದಾಸೀನ ಮಾಡದೆ, ಬೇಸರದೆ ಬೇಸರವನ್ನು ತಾಳದೆ, ಸಾಲ್ಗುಂ ಇದು ಎನ್ನದೆ ಇದು ಸಾಕಪ್ಪ ಎಂದು ಹೇಳದೆ, ಮೈ ಸುಖಕ್ಕೆ ಪಂಬಲಿಸದೆ, ಮೈಯ ಸುಖಕ್ಕೆ ಅಥವಾ ಬಾಹ್ಯವಾದಂತಹ ಸುಖಕ್ಕೆ ಪಂಬಲಿಸದೆ ಹಂಬಲಿಸದೆ, ನಿದ್ದೆಗೆಟ್ಟು ನಿದ್ದೆಯನ್ನು ಮಾಡದೆ, ನಿಡುಜಾಗರದವಳು ತೊಡರ್ದು ದೀರ್ಘವಾಗಿ ನಿದ್ದೆಯನ್ನು ಮಾಡದೆ ಅಂದರೆ ಜಾಗರಣೆಯನ್ನು ಮಾಡಿ, ಏಕಪಾದದವಳು ಬಲಿದು ಒಂದೇ ಪಾದದಲ್ಲಿ ನಿಂತು, ಉಪವಾಸದವಳು ನಮೆದು ಹಾಗೆ ದೀರ್ಘವಾಗಿ ಉಪವಾಸಗಳನ್ನು ಕೂಡ ಮಾಡಿ ನಾವೆದು, ನೋಂಬಿಗಳು ನಿಯಮ ಕ್ರಮಗಳನ್ನು ಸಲ್ಲಿಸಿದರು, ವ್ರತಗಳನ್ನು ಮತ್ತು ನಿಯಮ ಕ್ರಮಗಳನ್ನು ಮಾಡಿದರು, ಹೀಗೆ ವ್ರತ ಮಾಡದೆ ಗುಣಾನುಮಾನಂ ಪಡೆಯಲಿಕ್ಕೆ ತಿರುಗುಮೇ. ಹೀಗೆ ವ್ರತವನ್ನು ಮಾಡಿ ಹರಕೆಗಳನ್ನು ಮಾಡಿ ಅನೇಕ ಶ್ರಮಗಳನ್ನು ಮಾಡಿ ಅಲ್ಲದೆ ಗುಣಾನುಮಾನವನ್ನು ಪಡೆಯುವುದಕ್ಕೆ ಸಾಧ್ಯವೇ ಎಂದು ಪಂಪ ಹೇಳ್ತಾನೆ. ಇದು ಇಲ್ಲಿ ಒಂದು ಸೂಕ್ಷ್ಮ ಇದೆ ಅಥವಾ ಬಹಳ ಮುಖ್ಯವಾದ ಸಂಗತಿ ಇದೆ. ಅದೇನು ಅಂತಂದರೆ, ಈವರೆಗೆ ನಿಜವಾಗಲೂ ಕೂಡ ಕಾವ್ಯ ಆರಂಭ ಆಗಲಿಲ್ಲ. ಈವರೆಗಿನ ಎಲ್ಲ ವಿಷಯಗಳು ಅದು ಪೀಠಿಕೆಗೆ ಸಂಬಂಧಪಟ್ಟವು. ಇಷ್ಟರವರೆಗೆ ನಾವು ಹೇಳ್ತಾ ಬಂದಿರುವ ಸಂಗತಿಗಳೆಲ್ಲವೂ ಕೂಡ ಕಾವ್ಯದ ಮೇಲುಮೇಲಿನ ವಿಷಯಗಳು. ಆದರೆ ನಿಜವಾಗಲೂ ಕೂಡ ಕಾವ್ಯ ಆರಂಭವಾಗುವುದು ಇಲ್ಲಿಂದ. ಯಾಕೆಂತಂದರೆ, ಇಲ್ಲಿ ಗುಣಾನುಮಾನ ಹುಟ್ಟು ಮತ್ತು ಆ ಹುಟ್ಟಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಪಂಪ ವರ್ಣಿಸ್ತಾನೆ. ಗುಣಾನುಮಾನಂ ಅಂದರೆ ಅರಿಕೇಸರಿ, ಅರಿಕೇಸರಿಯ ಬಿರುದು ಅದು. ನಾನು ಹಿಂದೆಯೇ ಇದನ್ನು ಹೇಳಿದ್ದೇನೆ. ಅರಿಕೇಸರಿಯನ್ನು ಪಡೆಯುವುದು ಹೇಗೆ, ಅಥವಾ ಅರಿಕೇಸರಿ ನೀವು ಪಡೆಯಬೇಕಾದರೆ ಕುಂತಿ ಅಥವಾ ಜಾಕವೇ ಯಾವ ರೀತಿಯ ವ್ರತವನ್ನು ಮಾಡಿದಳು ಎನ್ನುವುದನ್ನು ವಿಶೇಷವಾಗಿ ಪಂಪ ವರ್ಣಿಸ್ತಾನೆ. ಹಾಗಾಗಿ ಆಗಲೇ ಹೇಳಿದ ಹಾಗೆ ಕಾವ್ಯ ಆರಂಭವಾಗುವುದು ನಿಜವಾಗಲೂ ಕೂಡ ಪಂಪನ ದೃಷ್ಟಿಯಿಂದ ಇಲ್ಲಿಂದ. ಅಂದರೆ ಅರಿಕೇಸರಿಯ ಕಥೆ, ವಿಕ್ರಮಾರ್ಜುನ ವಿಜಯದ ಕಥೆ ಈ 136ನೇ ಪದ್ಯದಿಂದ ಆರಂಭವಾಗ್ತದೆ. ಅದಕ್ಕಾಗಿ ಪಂಪ ದೀರ್ಘವಾದ ಪೀಠಿಕೆಯನ್ನು ಹಾಕುತ್ತಾನೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
7: ಹಂಗ ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
7: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
1: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
7: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
1: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
7: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
1: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
8: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಪ್ರೀತಿಯ ಕೇಳುಗರ ಎಲ್ಲರೂ ಹೇಗಿದ್ದೀರಿ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮದ ವಿಷಯ ಏನಪ್ಪ ಅಂದರೆ, ನೀವು ತುಂಬ ಇಂಟ್ರೆಸ್ಟಿಂದ TV ನೋಡ್ತಾ ಇರ್ತೀರಾ, ಅಥವಾ ತುಂಬ ಗಮನವಿಟ್ಟು ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ, ಅಥವಾ ತುಂಬ ಆಸಕ್ತಿಯಿಂದ ಪೇಪರ್ ಓದ್ತಾ ಇರ್ತೀರಾ. ಈ ಓದುವಂಥ ವೇಳೆಯಲ್ಲಿ ಅಥವಾ TV ನೋಡುವಂಥ ಸಂದರ್ಭದಲ್ಲಿ, ಹಾಗೆ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳುವ ಸಂದರ್ಭದಲ್ಲಿ ತಟ್ಟಂತ ಮಧ್ಯೆ ಮಧ್ಯೆ ಅಡ್ವರ್ಟೈಸ್ ಬರುತ್ತೆ, ಅಡ್ವರ್ಟೈಸ್ಗಳು ಬರ್ತಾ ಇರುತ್ತೆ, ಪ್ರಸಾರ ಆಗ್ತಾ ಇರುತ್ತೆ. ಹಾಗೆ ಅಂದರೆ ಜಾಹೀರಾತುಗಳು ಪ್ರಸಾರ ಆಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಕೆಲವರಿಗೆ ಈ ಜಾಹೀರಾತುಗಳು ಮಧ್ಯೆ ಮಧ್ಯೆ ಬಂದಾಗ ಒಂದಿಷ್ಟು ಬೇಜಾರಾಗುತ್ತೆ. ಛೇ, ಎಂಥ ಒಳ್ಳೆ ಕಾರ್ಯಕ್ರಮ ಕೇಳ್ತಾ ಇದ್ದೆ, ಮಧ್ಯೆ ಮಧ್ಯೆ ಜಾಹೀರಾತು ಯಾಕೆ ಆಗ್ತಾರಪ್ಪ ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ಅಡ್ವರ್ಟೈಸ್ ಬರೋದು ಚೆನ್ನಾಗಿರುತ್ತೆ, ಯಾಕಪ್ಪ ಅಂದರೆ ಯಾವ್ಯಾವ ಅಡ್ವರ್ಟೈಸು ಹೇಗೆಲ್ಲ ಇರುತ್ತೆ, ಅದರಿಂದ ಏನೆಲ್ಲ ಉಪಯೋಗ ಆಗತ್ತೆ ಅಂತ ಇನ್ನು ಕೆಲವರು ಅದ್ರ ಬಗ್ಗೆ ಖುಷಿ ಪಡ್ತಾರೆ. ಎಸ್, ಇದ್ರ ಬಗ್ಗೆ ಈ ದಿನ ಒಂದಿಷ್ಟು ವಿಷಯಗಳನ್ನು ಮಾತಾಡೋಣ. ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಕೂಡ ನಮ್ಮೊಟ್ಟಿಗೆ ಹಂಚ್ಕೊಳ್ಬೋದು. ಸ್ನೇಹಿತರೆ, ಜಾಹೀರಾತುಗಳು, ನಿಮಗೆ ಯಾವ ಜಾಹೀರಾತುಗಳು ತುಂಬ ಇಷ್ಟ ಆಗಿರುವಂಥದ್ದು, ಹಾಗೆ ನಿಮಗೆ ಇಷ್ಟವಾದಂತಹ ಜಾಹೀರಾತು ಬಗ್ಗೆ ಮಾತಾಡ್ಬೋದು, ಅಥವಾ ಆ ಜಾಹೀರಾತನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ, ಯಾವ ಜಾಹೀರಾತನ್ನು ನೋಡಿ ನೀವು ತುಂಬ ಆಕರ್ಷಣೆಗೊಳಗಾಗಿದ್ರಿ, ಯಾವ ಜಾಹೀರಾತನ್ನು ನೋಡಿ ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಪರ್ಚೇಸ್ ಮಾಡಿದ್ರಾ, ಸೊ ಇದ್ರ ಬಗ್ಗೆ ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಅದರಲ್ಲಿ ಹೇಳಿ ಕೇಳಿ TVಲಿ ಸಾವಿರಾರು ಬಗೆಯಲ್ಲಿ ಈ ಜಾಹೀರಾತುಗಳು ಬರುತ್ತೆ. ಕೆಲವೊಂದು ತುಂಬ ಅಟ್ರ್ಯಾಕ್ಷನ್ ಮಾಡ್ತವೆ, ಅದು ನೋಡಿದ ತಕ್ಷಣ ವಾವ್ ಚೆನ್ನಾಗಿದೆ ಅಲ್ಲ, ಇದು ತೊಗೊಳ್ಲೇಬೇಕು ಅಂತ ಹಠ ಕಿಡಿತೀವಿ, ಅಥವಾ ತೊಗೊಂಡು ಬರ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತೀವಿ. ಅಂತಹ ಆಕರ್ಷಣೆಗೊಳಗಾದಂತಹ ನಿಮಗೆ ತುಂಬಾ ಇಷ್ಟವಾದಂತಹ ಜಾಹೀರಾತು ಬಗ್ಗೆ ಈ ದಿನ ಮಾತಾಡಿ, ಅಥವಾ ಏನಾದರೂ ಆ ಜಾಹೀರಾತನ್ನು ನೋಡಿ ವಸ್ತುಗಳನ್ನ ತೆಗೆದುಕೊಂಡು ಮೋಸ ಹೋಗಿದ್ದುಂಟ, ಅಥವಾ ಅದರಿಂದ ಬೆನಿಫಿಟ್ ಆಗಿದ್ದು ಉಂಟಾ, ನಿಮಗೆ ಏನಾದರೂ ಉಪಯೋಗ ಆಗಿದ್ದು ಉಂಟಾ, ಏನು ಕತೆ ಅಂತ ಈ ದಿನ ಮಾತಾಡ್ಬೋದು. ಹಾಗಾದರೆ ಮತ್ತೆ ತಡ 9686096279 ಈ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮಗೆ ಇಷ್ಟವಾದಂಥ ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತು ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಫಸ್ಟ್ ಕರೆ ಯಾರು ಎಲ್ಲಿಂದ ಅಂತ ಕೇಳೋಣ. ನಮಸ್ತೆ.
9: ನಮಸ್ತೆ ಮೇಡಮ್.
0: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಿ?
9: ಚೆನ್ನಾಗಿದ್ದೀನಿ. ನೀವು ಕಾಫಿ ಆಯ್ತಾ ಮೇಡಮ್?
0: ಕಾಫಿ ಇನ್ನೂ ಆಗಿಲ್ಲ ಸರ್. ನಿಮ್ದು?
9: ನಮಗೆ ಕಾಫಿ ಆಗಿಲ್ಲ, ಕಾರ್ಯಕ್ರಮ ಕೇಳ್ತಾ ಇದ್ದೆ. ಮತ್ತೆ ನಮಗೆ ಮಳೆ ಇಲ್ದಲೆ ಒಂದು ವಾರ ಮೇಲೆ ಆಯ್ತು. ತುಂಬಾ ಬಿಸಿಲಿನ ವಾತಾವರಣ, ಸೆಕೆ ಸಿಕ್ಕಾಪಟ್ಟೆ ಇದೆ, ಗುಡುಕ್ತಾ ಇದೆ, ಆದ್ರೆ ಮಳೆ ಬರ್ತಾ ಇಲ್ಲ.
0: ಮಳೆ ಇಲ್ಲ, ಜಸ್ಟ್ ಹಂಗೆ ಸುಮ್ನೆ ಸಿಗ್ನಲ್ ಕೊಟ್ಟು ಹೋಗೋದಷ್ಟೇ.
9: ಸಿಗ್ನಲ್ ಕೊಟ್ಟು ಹೋಗುತ್ತೆ, ಯಾಕಂದ್ರೆ ನಮಗೆ ಮಳೆ ಇದ್ರೇನೆ ಬೆಳೆ ಅವು ಇವು ಅಂತ ಇದಾಗುತ್ತೆ. ಅದರಿಂದ ನಾವು ಮಳೆನ ವೇಟ್ ಮಾಡ್ತಾ ಇದೀವಿ. ಈ ವರ್ಷ ಮಳೆ ಇಷ್ಟೊತ್ತಿಗಿಂತ ಹೋದ ವರ್ಷ ಒಂದು 10 ಇಂಚ್ ಮಳೆ ಆಗಿತ್ತು. ಈ ವರ್ಷ ಮಳೆನೇ ಇಲ್ಲ. ಜೊತೆಗೆ ಕಾರ್ಯಕ್ರಮ ಕೇಳ್ತಾ ಇರ್ಬೇಕಾದ್ರೆ ಅಡ್ವರ್ಟೈಸ್ ಅಂದ್ರೆ ಅಡ್ವರ್ಟೈಸ್ ಪ್ರತಿ ಒಂದು ಪದಾರ್ಥಗಳ ಮೇಲೆ ಅಡ್ವರ್ಟೈಸ್ ಬರ್ತದೆ. ಅದರಲ್ವೇ ಈಗ ಒಂದು IPL ನಡೀತಾ ಇದೆ, ಚಾಂಪಾದ ಬಗ್ಗೆ ಹಾರ್ದಿಕ್ ಪಾಂಡ್ಯ ಅವ್ರು ನಡ್ಸ್ಕೊಡುವಂತ ಇದು
0: ಚಾಂಪಾ
9: ಆತರದ ಅಡ್ವರ್ಟೈಸ್ ಇದೆ. ಮತ್ತೆ ಧೋನಿ ನಡ್ಸ್ಕೊಡುವಂತ ಬೂಸ್ಟ್ ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅದರಲ್ಲಿ ಇಂತ ಅಡ್ವರ್ಟೈಸ್ ಗಳು ಎಲ್ಲಾ ಇರ್ತವೆ, ಆದ್ರೆ ಕೆಲವುದರಲ್ಲಿ ಅಡ್ವರ್ಟೈಸ್ ಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದಾವೆ. ಯಾಕಂತ ಹೇಳಿದ್ರೆ ನಾನು ಅಡ್ವರ್ಟೈಸ್ ನಲ್ಲಿ ಒಂದು ರೆಫ್ರಿಜರೇಟರ್, ಒಂದು ಬಟ್ಟೆ ಒಗೆ ಮಿಷನ್, ಒಂದು ಟಿವಿ, ಮೂರನ್ನು ತಗೊಂಡಿದ್ದೆ ಅಡ್ವರ್ಟೈಸ್ ನೋಡ್ಬಿಟ್ರೆ. ಬಟ್ ಅದರಲ್ಲಿ ಎರಡು ಇದು ಫ್ರಿಡ್ಜ್ ಮತ್ತೆ ಟಿವಿ ತೊಂದರೆ ಇಲ್ಲ, ಬಟ್ಟೆ ಒಗೆ ಮಿಷನ್ ಒಂದು 6 ತಿಂಗಳಿಗೆ ಕೈ ಕೊಟ್ಟು ಬಿಡ್ತು. ಅದೊಂದ್ ಸ್ವಲ್ಪ ಬೇಜಾರ್ ಆಯ್ತು. ಈ ಅಡ್ವರ್ಟೈಸ್ ನಲ್ಲಿ ಬಾರಿ ಚೆನ್ನಾಗಿ ತೋರಿಸ್ತಾರೆ, ನಾವು ಫ್ರೀ ಮಾಡ್ತೀವಿ, ವಾರಂಟಿ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅಲ್ಲಿ ಹೋದಾಗ ಆ ಪಾರ್ಟ್ಸ್ ಹೋಗಿದೆ, ಇದು ಹೋಗಿದೆ, ಅದಕ್ಕೆ ಇಷ್ಟು ಅವ್ರ ಆಗ್ಬೇಕು, ಇಷ್ಟು ಹಾಕ್ಬೇಕು ಅಂತಾರೆ. ಅದನ್ನ ನೋಡಿದ್ರೆ ಹೊಸ ತಗೊಳ್ಳ ಅನ್ಸ್ಬಿಡ್ತು. ಈಗ ನಾವು ಅದನ್ನ ಮೂಲೆಗೆ ಇಟ್ಬಿಟ್ಟು ನಮ್ಮ ರತ್ನಮ್ಮ ಹತ್ರ ಒಗಿಸ್ತಾ ಇದೀವಿ. ಅವ್ರು ಹೇಳ್ತಾರೆ ನೋಡಿ, ದುಡ್ಡಿಗೆಲ್ಲ ಹೋಗಿ ಟಿವಿ ನೋಡ್ಬಿಡ್ತೀರಾ, ಅದನ್ನ ನೋಡಿ ಇದನ್ನ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಂದ್ಬಿಟ್ರಲ್ಲ ಈ ತರ. ಅದೊಂದು ನಾನು ಒಂದ್ ಸ್ವಲ್ಪ ಗೋಲ್ಮಾಲ್ ಆಗ್ಬಿಟ್ಟಿದೀನಿ. ಅದರಿಂದ ಅಡ್ವರ್ಟೈಸ್ ಗಳು ಬಾರಿ ಬರ್ತವೆ. ಈಗ ವೈಟ್ ಗೋಲ್ಡ್ ಸಿಮೆಂಟ್ ಮತ್ತೆ ಪ್ರತಿಯೊಂದು ಎಣ್ಣೆ ಏನೇನೋ ಬರ್ತವೆ, ಅಲ್ಟ್ರಾಟೆಕ್ ಸಿಮೆಂಟ್. ಅಲ್ಲಿ ನೋಡಿದ್ರೆ ಇಲ್ಲಿ 10 ಮರಳ ಹಾಕಿ 5 ಮರಳ ಹಾಕಿದ್ರು ಸ್ಟ್ರಾಂಗ್ ಇರಲ್ಲ ಸಿಮೆಂಟ್ ಗಳು. ಮತ್ತೆ ಟಂಗ್ಸ್ಟನ್ ಕಬ್ಬಿಣದ ತಂತಿಗಳು, ಕಬ್ಬಿಣಗಳು, ನಿಜವಾಗ ಅವೆಲ್ಲ ಅಡ್ವರ್ಟೈಸ್ ಬಾರಿ ಚೆನ್ನಾಗಿರ್ತವೆ. ಆದ್ರೆ ಇಲ್ಲಿ ಸ್ವಲ್ಪ ಅದನ್ನ ನಾವು ವ್ಯಾಮಾರಿಸ್ಬಿಟ್ಟು ಏನೇನೋ ಮಾಡ್ತಾರೆ. ಅಂದ್ರೆ ಇದೆ ಅಡ್ವರ್ಟೈಸ್ ಗಳು ನೋಡ್ಬೇಕು, ಆದ್ರೆ ಅಡ್ವರ್ಟೈಸ್ ಇಂದ ಸ್ವಲ್ಪ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಪದಾರ್ಥಗಳನ್ನ ತಗೋಬೇಕು. ಯಾಕಂದ್ರೆ ನಾನು ಒಂದ್ಸರಿ ಇದಾಗ್ಬಿಟ್ಟಿದ್ದೀನಿ ಈಗ. ಅದರಿಂದ ಅಡ್ವರ್ಟೈಸ್ ಗಳನ್ನ ಆಮೇಲೆ ಬೂಸ್ಟ್, ಆರ್ಮಿಕ್ಸ್, ಆಮೇಲೆ ಸಂತೋಷ್ ಸೋಪ್, ಸಂತೋಷ ಸೋಪ್ ನಾನು ಜಾಸ್ತಿ ಹಾಕೋದು. ಅದಕ್ಕೆ ಹೇಳ್ತಾರೆ ಕೆಲವರು, ನೀನ್ ಹುಡುಗನ ಕಾಣ್ತೀಯಾ
0: ಸಂತೂರ್ ಡ್ಯಾಡಿ,
9: ಸಂತೂರ್ ಆಗ್ತಿರ ಸಂತೂರ್ ಆಗ್ತಿರ ಅಂತ ಅವ್ರಿಗೆ ಕೇಳಿದ್ರು. ಯಾಕೆ ಯಾಕೆಂದ್ರೆ ನಿಮ್ ಮನೆ ಮಕ್ಕಳೆಲ್ಲ ಸುಕ್ ಬಂದಿಲ್ಲ ಇದಾದ್ರೆ ಹಿಂಗಿದಿರಲ್ಲ ಹಾಗೆ ಹೀಗೆ, ಯಾಕೆ ಸಂತೂರ್ ಹಾಕಿದ್ರೆ ಆತರ ಅಂತ. ಯಾಕಂದ್ರೆ ಯಾವ್ದೊಂದು ಅಡ್ವರ್ಟೈಸ್ ಇದೆ, ಸಂತೂರ್ ಅಂದಾಗ ಅವಳ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡಿರ್ತಾನೆ, ಅವ ಮಗು ಬಂದು ಅಮ್ಮ ಅಂದಾಗ ಓ ಓ ಇದು ಸಂತೂರ್ನ ಪ್ರಭಾವ ಅಂತ ಹೇಳ್ತಾರೆ.
0: ಹಳದಿ ಮತ್ತು ಚಂದನದ ಗುಣ ಹೊಂದಿರುವ ಸಂತೂರ್
9: ಸಂತೂರ್ ನಾನು ಅದ್ರೆ ಅದು ಅಡ್ವರ್ಟೈಸ್ ಮೊರೆ ಬಿದ್ದು ಆ ಸಂತೂರ್ ಉಪಯೋಗಿಸ್ತಾರ
0: ಅಂತೂ ಇಂತೂ ನೀವು ಸಂತೂರ್ ಡ್ಯಾಡೇ ಆಗ್ಬಿಟ್ರಿ.
9: ಸಂತೂರ್ ಅಂತ ಅಡ್ವರ್ಟೈಸ್ ನೋಡ್ಬಿಟ್ಟು ಮಾಡ್ಬೇಕು, ಆದ್ರೆ ಕೆಲವಂತೂ ಕೆಲವನ್ನ ನೋಡ್ಕೊಂಡು ಇದ್ ಮಾಡ್ಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಕಿವಿ ಮಾತು ಹೇಳ್ತೇನೆ ಮೇಡಮ್.
0: ಓಕೆ ಸಂತೂರ್ ಡ್ಯಾಡಿ ಅವರೇ, ಥ್ಯಾಂಕ್ ಯು.
9: ಓಕೆ ಥ್ಯಾಂಕ್ ಯು.
0: ನಿಜವಾಗ್ಲೂ ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು.
9: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ
0: ಸರ್. ಓಕೆ ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ. ನಮಸ್ತೆ.
10: ಹಲೋ, ನಮಸ್ಕಾರ. ಗುಡ್ ಈವ್ನಿಂಗ್ ಮೇಡಮ್. ರಮಾನಂದ ನಡೆ ವಿದ್ಯಾನಗರ ಶಿವಮೊಗ್ಗ.
0: ಅಬ್ಬಾಬಾಬಾ, ಇಷ್ಟೊಂದು ನೀವು ಚಂದ ಮಾತಾಡ್ತಿದ್ದೀರಂದ್ರೆ ಆಫೀಸ್ ಅಲ್ಲಿ ಇದೀರಾ ಅಂತ ನೀವು ಅರ್ಥ.
10: ಇಲ್ಲ, ಹೊರಗಡೆ ಇದ್ದೆ, ಹೇಳಿ ಮೇಡಮ್.
0: ಓಕೆ ಸರ್, ಇವತ್ತು ಜಾಹೀರಾತುಗಳ ಬಗ್ಗೆ ಮಾತಾಡ್ತಾ ಇದ್ವಿ ಟಿವಿಲ್ ನೋಡುವಾಗ. ನಿಮಗೆ ಯಾವ ಜಾಹೀರಾತು ತುಂಬಾ ಅಟ್ರಾಕ್ಟಿವ್ ಆಗಿತ್ತು, ಅದನ್ನ ನೋಡಿ ನೀವು ಅದಕ್ಕೆ ಅಟ್ರಾಕ್ಟ್ ಆಗಿ ಏನಾದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದುಂಟ, ಏನ್ ಅನಿಸ್ತಾಯ್ತು?
10: ಅದೇ ಮೇಡಮ್, ನಾವು ಚಿಕ್ಕವರಿದ್ದಾಗೆಲ್ಲ ಡಿಡಿ ಒಂದಲ್ಲಿ ಚಂದನದಲ್ಲಿ ಒಳ್ಳೊಳ್ಳೆ ಇದು ಅಡ್ವರ್ಟೈಸ್ ಬರ್ತಾ ಇತ್ತು. ಮೊಬೈಲ್ ಅವಳೇ ಅವಾಗ ಅಷ್ಟಿರ್ಲಿಲ್ಲ,
0: ಹೌದೌದು,
10: ಹಾಗಾಗಿ ಅಡ್ವರ್ಟೈಸ್ ಅನ್ನ ತುಂಬಾ ಚೆನ್ನಾಗಿ ನೋಡಿ ಅದು ನಿಜ ಅಂತ ಅನ್ಕೊಂಡು ತಗೊಳ್ತಿದ್ವಿ. ಅವಾಗ ಅವಾಗ ನನಗೆ ಇಷ್ಟ ಆಗಿದ್ದಂದ್ರೆ ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ, ದೂದ್ ಕೀಸಪಾಯಿ ನಿರ್ಮಾ ಸೆ ಆಯಿ, ಅದಿದ್ಯಲ್ಲ ಅದ್ ನೋಡಿ ನಾವು ಚಿಕ್ಕವರಿದ್ದಾಗ ವಾಷಿಂಗ್ ಪೌಡರ್ ನಿರ್ಮಾನೇ ಬಳಸ್ಬೇಕೇನೋ ಅನ್ನೋ ಅಷ್ಟು ಹುಮ್ಮಸ್ ಆಗ್ತಾ ಇತ್ತು. ಆಮೇಲೆ ಅಮೂಲ್ ಅಡ್ವರ್ಟೈಸ್ ಬರ್ತಾ ಇತ್ತು, ಅಮೂಲ್ ಹಾಲ್ ಪೌಡರ್ ಇಂದು ಬಿಸ್ಕೆಟ್ ಇಂದು ಪಾರ್ಲೇದು, ಅದನ್ನೆಲ್ಲ ನೋಡಿ ಖುಷಿ ಪಡ್ತಿದ್ವಿ ಅಡ್ವರ್ಟೈಸ್. ಆಮೇಲೆ ಆಮೇಲೆ ಆಮೇಲೆ ಎಲ್ಲಾ ಟಿವಿಲೂ ತುಂಬಾ ಅಡ್ವರ್ಟೈಸ್ ಗಳು ಬರಕ್ ಶುರು ಆಯ್ತು. ಈಗ ಇಂಥದೇ ಪರ್ಟಿಕ್ಯುಲರ್ ಆಗಿ ಅಡ್ವರ್ಟೈಸ್ ಅಷ್ಟು ನೆನಪು ಇರಲ್ಲ ಮೇಡಮ್, ಯಾಕಂದ್ರೆ ಎಲ್ಲ ಒಂದೇ ತರ ಇರುತ್ತೆ, ಹಳೇದೇನ್ ಬರ್ತಿತ್ತು. ಆಮೇಲೆ ಇದೊಂದು ಲಿರಿಲ್ ಸೋಪ್ ಸ್ನಾನ ಮಾಡೋದೊಂದ್ ಬರ್ತಿತ್ತು. ನಾನು ಅವಾಗ ಇನ್ನೂ ಹೈಸ್ಕೂಲ್ ದಾಟಿ ಪಿ ಯು ಸಿ ಬರ್ತಾ ಇದ್ದೆ. ಅವಾಗ ಏನ್ ಅನ್ಕೊಂತಿದ್ವಿ ಅಂದ್ರೆ ನಿಜವಾಗ್ಲೂ ಆ ಹೀರೋಯಿನ್ ತರನೆ ಮೈ, ನಾವ್ ಅದನ್ನ ಹಚ್ಕೊಂಡ್ರೆ ನಮ್ ಮೈನೂ ಹಂಗೆ ಆಗತ್ತೆ ಅಂತ ಅನ್ಕೊಂತಿದ್ವಿ. ಆಮೇಲೆ ಈ ಡೆಟಾಲ್ ಇದು ಕೈ ತೊಳ್ಕೊಂಡ್ರೆ ಕ್ರಿಮಿ ಬರಲ್ಲ ಅಂತಿದ್ರಲ್ಲ, ಅಯ್ಯೋ ಡೆಟಾಲೇ ಸೋಪ್ ಹಚ್ಬೇಕು, ಡೆಟಾಲ್ ಕ್ರೀಮಲ್ಲೇ ಕೈ ತೊಳ್ಕೋಬೇಕು ಅನ್ನೋಷ್ಟು ಅವ್ರ ಇಂಪ್ರೆಸ್ ಅವಾಗ ಮೂಡಿಸ್ತಾ ಇದ್ರು. ಅಷ್ಟು ಚೆನ್ನಾಗಿರ್ತಿತ್ತು ಮೇಡಮ್ ಅವಾಗೆಲ್ಲ ಅಡ್ವರ್ಟೈಸ್. ಅದ್ರಲ್ಲಿ ನನಗೆ ಜಾಸ್ತಿ ನೆನಪಿರೋದಂದ್ರೆ ವಾಷಿಂಗ್ ಪೌಡರ್
0: ನಿರ್ಮಾ,
10: ಇವತ್ತಿಗೂ ಅದು ಹಾಡು ಖುಷಿ ಆಗುತ್ತೆ ಕೇಳಕ್ಕೆ, ಚೆನ್ನಾಗಿರುತ್ತೆ. ಈಗಲೂ ಒಂದೊಂದ್ಸಲ ಬರ್ತಾ ಇರುತ್ತೆ ಮೇಡಮ್. ಈಗ ಮೊಬೈಲ್ ಬಂದ್ಮೇಲೆ ಏನಾಗಿದೆ ಅಂದ್ರೆ ನೂರಾರು ಸಾವಿರಾರು ಅಡ್ವರ್ಟೈಸ್, ಯಾವ್ದು ನೆನಪಿರಲ್ಲ. ಮತ್ತೆ ಯಾವ್ದೇ ಅಡ್ವರ್ಟೈಸ್ ಓದ್ ಕೂಡಲೇ ಫಾರ್ ಶಾಪಿಂಗ್ ಓದ್ರಿ ಅಂತಾನೆ
0: ಬಂದ್ಬಿಡುತ್ತೆ,
10: ನಮಗೆ ಯೋಚನೆ ಮಾಡಕ್ಕೆ ಟೈಮ್ ಕೊಡಲ್ಲ.
0: ಹಾಗೆ ಮತ್ತೊಂದು ಈಗ ಸಾವಿರಾರು ಆಪ್ಷನ್ ಇರೋದ್ರಿಂದ ಅಡ್ವರ್ಟೈಸ್ ಬಂದ ತಕ್ಷಣ ನಾವು ಚಾನಲ್ ಚೇಂಜ್ ಮಾಡ್ಬಿಡ್ತೀವಿ,
10: ಹೋಗಲ್ಲ ಮೇಡಮ್, ಚೇಂಜ್ ಆಗಿರುತ್ತೆ. ಅವಾಗಾದ್ರೆ ಲಿಮಿಟ್ ಚಾನಲ್ಸ್ ಇತ್ತು, ಮತ್ತೆ ಲಿಮಿಟ್ ಅಡ್ವರ್ಟೈಸ್ ಬರ್ತಿತ್ತು, ನೋಡ್ತಿದ್ವಿ. ಅದೇ ಜಾಸ್ತಿ ಆದಷ್ಟು ಎಲ್ಲವೂ ಅಲಸ್ಯ ಆಗುತ್ತೆ ಅಂತಲ್ಲ, ಇದೇ ಉದಾಹರಣೆ.
0: ಥ್ಯಾಂಕ್ ಯು
10: ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಮತ್ತೊಂದ್ ಕರೆ ಸ್ವೀಕಾರ ಮಾಡುವ. ನಮಸ್ತೆ.
11: ಹಲೋ,
0: ನಮಸ್ಕಾರ.
11: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಮಸ್ತೆ. ಚಂದ್ರಶೇಖರ್ ಸರ್
11: ಹೇಗಿದ್ದೀರಾ ಮೇಡಮ್?
0: ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ? ಮಾತಾಡಿ.
11: ಹಲೋ,
0: ಸಿಗ್ನಲ್ ಇರೋ ಪ್ಲೇಸಿಗೆ ಬನ್ನಿ ಸರ್.
11: ಸಿಗ್ನಲ್ ಇದೆ, ಸೌಂಡ್ ವಾಯ್ಸ್ ಕಡಿಮೆ ಆಗಿದೆ
0: ಸರ್. ನನ್ ವಾಯ್ಸ್ ಕ್ಲಿಯರ್ ಇದೆ, ನೀವು ರೇಡಿಯೋ ವಾಯ್ಸ್ ನ ಮ್ಯೂಟ್ ಮಾಡಿ, ನನ್ ವಾಯ್ಸ್ ನನಗೆ ಕೇಳ್ತಾ ಇದೆ. ಓಕೆ ಡನ್, ಓಕೆ ಸರ್, ಓಕೆ ಓಕೆ ಸರ್. ಇವತ್ತಿನ ವಿಷಯ ಗೊತ್ತಾಯ್ತಾ? ನಿಮಗೆ ತುಂಬಾ ಇಷ್ಟವಾದಂತಹ ಜಾಹೀರಾತು, ಆ ಜಾಹೀರಾತನ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ನೀವೇನಾದ್ರೂ ವಸ್ತುಗಳನ್ನ ಕೊಂಡ್ಕೊಂಡಿದ್ದೀಯಾ?
11: ನೋಡಿ ಜನ ತಗೊಳ್ಳ,
0: ನೀವು ಟಿವಿ ನೋಡುವಾಗ
11: ಯಾವ್ದಾದ್ರು ಸೀಟಿ ಚಂದ್ರಶೇಖರ್ ಹಾಸನ ಜಿಲ್ಲೆ 573-211 ಕರ್ನಾಟಕ ರಾಜ್ಯ ಭಾರತ ದೇಶ.
0: ಏನ್ ಸರ್ ದಿನಕ್ಕೊಂದೊಂದು ಆಡ್ ಆಗ್ತಾ ಇದೆ.
11: ಈಗ ನಮ್ಮೆಲ್ಲ ಸೋದರ ಸೋದರಿಯರಿಗೆ ನನ್ನ ನಮಸ್ಕಾರಗಳು. ಇದೊಂದು ಆಡ್.
0: ಓಹೋ,
11: ನಿಮ್ಮನ್ನು ಸೇರಿ ಸೋದರಿ
0: ಸರ್. ಡನ್.
11: ಈಗ ಜಾಹೀರಾತು ಪ್ರಪಂಚ, ಜಾಹೀರಾತು ಇಲ್ಲದ ಪದಾರ್ಥಗಳು ಸೇಲ್ ಆಗದೇ ಇಲ್ಲ. ಜಾಹೀರಾತಿಗೆ ಮರಳಾಗ ಜನ ಜಾಸ್ತಿ.
0: ನಿಮಗೆ ತುಂಬಾ ಇಷ್ಟವಾದಂತ ಜಾಹೀರಾತು?
11: ನನಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ನಾನು ಅವಾಗ ಮೊದ್ಲು ನಾವು ಫಿಲಂ ಹೋಗ್ತಿದ್ದಾಗ ಅವಾಗ ಜಾಹೀರಾತು ತೋರ್ಸೋರು ಮೇಡಮ್. ಅವಾಗ ಇಂಡಿಯಾ ನ್ಯೂಸ್ ರಿವ್ಯೂ ತೋರ್ಸೋರು, ಕೆಲವು ಜಾಹೀರಾತು ತೋರ್ಸೋ. ಅವಾಗ ಯಾವ ಜಾಹೀರಾತು ತೋರ್ಸೋರು ಅಂದ್ರೆ ಚೆಲುವಿನ ನವೋಲ್ಲಾಸಕ್ಕೆ ನೂರಿಲ್ಲಕ್ಕೆ ತೋರ್ಸೋರು.
0: ಈಗ
11: ಜಾಹೀರಾತು ವ್ಯಾಪಾರ ಇನ್ಸಾರ್ ಲಿವರ್ ಐಟಮ್ಸ್ ಅಂದ್ರೆ ಫೇರ್ ಅಂಡ್ ಲವ್ಲಿ ಜಾಸ್ತಿ ವ್ಯಾಪಾರ ಆಗ್ತಾ
0: ಇದೆ.
11: ತ್ವಚೆಗೆ ನಿಮ್ಮ ತ್ವಚೆ ಕಾಂತಿಗೆ ಅದಕ್ಕೆ ಅಡ್ವರ್ಟೈಸ್ ಮಾಡ್ತಾರಲ್ಲ, ಮೈಕಾಂತಿ ಚರ್ಮ ನಿಮ್ಮ ತ್ವಚೆ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ ಜಾಸ್ತಿ ಮಾಡ್ತಾರೆ. ಫೇರ್ ಇಲ್ಲದ ಆ ಅಡ್ವರ್ಟೈಸ್ ಆಧಾರದ ಮೇಲೆ ಜಾಸ್ತಿ ಕೊಡ್ತಾರೆ.
0: ಅಡ್ವರ್ಟೈಸ್ ನ ನೋಡಿ ನೀವೇನಾದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದುಂಟ, ಕೊಂಡ್ಕೊಂಡಿದ್ದುಂಟ?
11: ಇಲ್ಲ, ನಾನೇನ ಪರ್ಚೇಸ್ ಮಾಡೋದು? ನಾನೇ ಹಾಕಲ್ಲ, ಫೇರ್ ಅಲ್ಲಿ ಹಾಕದೇ ಇಲ್ಲ,
0: ಫೇರ್ ಅಂಡ್ ಲವ್ಲಿ ಬಿಟ್ಟು
11: ಬರೀ ಮಾರೇ ಅಷ್ಟೇ.
0: ಓಕೆ, ಥ್ಯಾಂಕ್ ಯು,
11: ಧನ್ಯವಾದಗಳು.
0: ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ಕಾರ.
12: ಮೇಡಮ್ ಅವರೇ ನಮಸ್ಕಾರ.
0: ನಮಸ್ತೆ ಚಿಕ್ಕಪ್ಪ ಸರ್.
12: ಸರ್ ಮೇಡಮ್ ಅವರೇ ಹೇಗಿದ್ದೀರಾ?
0: ಸರ್ ನಾ ಆರಾಮಾಗಿದ್ದೀನಿ. ಫೋನ್ ಮಾಡಿ ಎಲ್ಲೋ ಹೋಗ್ಬಿಟ್ಟಿದ್ರಿ?
12: ಇಲ್ಲ ಇಲ್ಲ, ಫೋನ್ ಮಾಡಿ ನೋಡ್ತಾ ಇರ್ತೇನೆ ಯಾವಾಗ ಎತ್ತಾರ ನೋಡೋಣ ಅಂತ.
0: ನಮ್ಮನ್ನ ಪರೀಕ್ಷೆಗೊಳಗ್ ಪಡಿಸ್ತೀರ ನೀವು?
12: ಇಲ್ಲ, ಅದ್ ಯಾವ ಟೈಮ್ ನಾಗ ಎತ್ತೀರ ಅಂತಾನೆ ಅರ್ಥ ಆಗೋದಿಲ್ಲ, ಹಂಗಾಗಿ ಫೋನ್ ಮಾಡಿ ಇಟ್ಟು ನೋಡ್ತಾ ಇರ್ತೇನೆ.
0: ಅದೊಂದ್ ರೀತಿಯಲ್ಲಿ ನಿಗೂಢ ರಹಸ್ಯ ಏನೂ ಇಲ್ಲ ಅದ್ರಲ್ಲಿ. ಚಿಕ್ಕಪ್ಪ ಸರ್.
12: ಮೇಡಮ್ ಅವರೇ ಹೇಳ್ರಿ,
0: ಹೇಗಿದ್ದೀರಾ? ಆರೋಗ್ಯ ಹೇಗಿದೆ?
12: ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ ಮೇಡಮ್ ಅವರೇ. ನೀವ್ ಹೇಗಿದ್ದೀರಾ?
0: ಆರಾಮ್ ಸರ್.
12: ಇಲ್ಲ
0: ಸರ್, ಕಾರ್ಯಕ್ರಮ ಮುಗಿದ್ಮೇಲೆ.
12: ಹೌದಾ?
0: ನಿಮ್ಗೆ ತುಂಬಾ ಇಷ್ಟವಾದಂತಹ ಜಾಹೀರಾತು ಯಾವ್ದು ಸರ್?
12: ನಮಗೆ ತುಂಬಾ ಇಷ್ಟವಾದ ಜಾಹೀರಾತು ಅಂದ್ರೆ, ನಾವು ಸಣ್ಣ ಮಕ್ಕಳಿದ್ದಾಳಿಂದಾನು ಒಂದು ಜಾಹೀರಾತು ಬಹಳ ಇಷ್ಟ ಮೇಡಮ್ ಅವರೇ. ಯಾಕಂದ್ರೆ ನಾವು ಸ್ವಲ್ಪನೇ ಹಸ್ತಾ ಇದ್ದದ್ದು, ಲೈಫ್ ಎಲ್ಲಿ ಇದೆಯೋ
0: ಅಲ್ಲಿದೇ
12: ಆರೋಗ್ಯ, ಲೈಫ್ ಅಂತ ಏನು ಅದು ಲೈಫ್ ಸ್ಟಾಪ್. ಈಗ ಏನು ಪಾರ್ಲೆ ಜಿ ಬಿಸ್ಕೆಟ್ ಏನು ಅವ್ರ ಹೆಸರು ಉಳಿಸ್ಕೊಂಡ್ ಬಂದಿದೆಯಲ್ಲ, ಅದೇ ತರಾನೇ ಈಗ್ಲೂ ಕೂಡ ಒಂದು ಹೆಸರನ್ನು ಉಳಿಸ್ಕೊಂಡ್ ಬಂದಿದೆ. ಅಷ್ಟೇ ಚೆನ್ನಾಗಿರುತ್ತೆ ಸೋಪ್. ಅದು ಏನ್ ಗೊತ್ತಾ, ಪರಿಮಳ ಇರಲ್ಲ, ನೊರೆ ಇರಲ್ಲ, ಕೊಳೆ ಮಾತ್ರ ಚೆನ್ನಾಗ್ ತೆಗಿಯುತ್ತೆ. ಈಗ ನಾ ಜನಕ್ಕೆ ಏನಪ್ಪಾ ಅಂದ್ರೆ, ಕೊಳೆ ತೆಗಿಲಿದ್ರು ಪರವಾಗಿಲ್ಲ, ನೊರೆ ಚೆನ್ನಾಗ್ ಬರ್ಬೇಕು ಅಂತಾರೆ.
0: ಸ್ಮೆಲ್ ಚೆನ್ನಾಗಿರ್ಬೇಕು ಅಂತ.
12: ಸ್ಮೆಲ್ ಚೆನ್ನಾಗಿರಕ್ಕೂ ನೊರೆ ಬರ್ಬೇಕು ಅಂತಾರೆ. ಅದ್ ನಮಗೆ ಆತರ ಏನಿಲ್ಲ, ನಮಗೆ ನೊರೆ ಬರ್ಲಿದ್ರು ಪರವಾಗಿಲ್ಲ, ಸ್ಮೆಲ್ ಬರ್ಲಿದ್ರು ಪರವಾಗಿಲ್ಲ, ಕೊಳೆ ಚೆನ್ನಾಗಿ ತೆಗೆದ್ರೆ ಸಾಕು ಅಂತ. ಈಗಲೇ ಲೈಫ್ ಭಯ. ಆದ್ರೆ ಈಗ ಮಕ್ಕಳು ಒಂದೊಂದು ಅವ್ರವ್ರ ಇಷ್ಟ ಬಂದ ಸೋಪಿಗೆ ಮೊರೆ ಹೋಗಿರ್ತಾರೆ. ನಾವು ಮಾತ್ರ ಮೊದ್ಲಿಂದ ಏನ್ ಪಾಲಿಸ್ಕೊಂಡ್ ಬಂದಿದ್ದೇವೋ ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ ಮೇಡಮ್.
0: ಸೂಪರ್. ಹಾಗೆ ಅಡ್ವರ್ಟೈಸ್ ನೋಡಿ ಏನಾದ್ರೂ ತಗೊಂಡಿದ್ದುಂಟ, ಪರ್ಚೇಸ್ ಮಾಡಿದ್ದುಂಟ, ಅಥವಾ ಇದು ಸುಮ್ನೆ ಹಿಂಗ್ ತೋರಿಸ್ತಿದಾರೆ ಅಟ್ರಾಕ್ಟಿವ್ ಆಗಿ ಅಂತ ಹೇಳಿದ್ದುಂಟ ಕೇಳಿದ್ದು?
12: ಅದ ಅಡ್ವರ್ಟೈಸ್ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಇದು ಯಾವ್ದು, ಇದು ನಮಗೆ ಮೋಡಿ ಮಾಡೋ ಅಡ್ವರ್ಟೈಸ್ ಅಥವಾ ಅದರಿಂದ ಏನಾದ್ರು ಪ್ರಾಫಿಟ್ ಇದೆಯಾ ಇಲ್ಲಿ ಅಂತ ಗೊತ್ತಾಗುತ್ತೆ. ಅಡ್ವರ್ಟೈಸ್ ಕೆಲವೊಂದು ಅಡ್ವರ್ಟೈಸ್ ಗಳು ಏನ್ ಮಾಡ್ತಾರೆ, ಕೆಲವು ಜಾಸ್ತಿ ಖರ್ಚಾಗಲ್ದಂತ ಮಾತ್ರ ಅಡ್ವರ್ಟೈಸ್ ಮಾಡ್ತಿರ್ತಾರೆ, ಹೆಚ್ಚಾಗಿ ಖರ್ಚಾಗಂತ ಅಡ್ವರ್ಟೈಸ್ ಮಾಡ್ತಾ ಇರೋದಿಲ್ಲ.
0: ಏನ್ ಸರ್ ನೀವು ಈ ತರ ಕ್ಯಾಲ್ಸಿ ಹಾಕ್ಬಿಟ್ರಿ,
12: ಯಾವಾಗ್ಲೂ ರನ್ನಿಂಗ್ ಆಗ್ತಾ ಇರೋಂತ ಅದಕ್ಕೆ ಇದನ್ ಮಾಡೋದಿಲ್ಲ, ಅಡ್ವರ್ಟೈಸ್ ಕೊಡೋದಿಲ್ಲ. ಹೆಚ್ಚಾಗಿ ಸ್ಟಾಕ್ ಉಳಿಯಂತ ಮಾಲ್ಗಳಿಗೆ ಅಡ್ವರ್ಟೈಸ್ ಕೊಡ್ತಾರೆ ಅಂತ ನನ್ನ ಅನಿಸಿಕೆ.
0: ಹೊಸದಾಗೆ ಕಂಪನಿ ಮಾಡೋರು ನಿಮ್ಮ ಕೇಳಿದ್ರೆ ಚಿಕ್ಕಪ್ಪ ಸರ್.
12: ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್.
0: ಓಕೆ, ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹ್ಯಾಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
13: ನಮಸ್ತೆ ಮೇಡಮ್.
0: ನಮಸ್ತೆ, ನಮ್ಮ ಜನಪದ ಕವಿಗಳಿಗೆ ಶಿವಶರಣ ಸರ್. ಹೇಗಿದ್ದೀರಿ? ಹೇಗಿದ್ದೀರಿ? ಎಲ್ಲಿದ್ದೀರಾ? ಹ್ಯಾಲೋ. ಓಕೆ, ಶಿವಶರಣ ಸರ್ ಸಿಗ್ನಲ್ ಇರೋ ಪ್ಲೇಸಿಗೆ ಬಂದು ಮಾತಾಡಿದ್ರೆ ಆರಾಮ್ಸೆ ಖುಷಿ ಖುಷಿಯಿಂದ ಮಾತಾಡ್ಬೋದು, ಇಲ್ಲಾಂದ್ರೆ ಇದೇ ರೀತಿಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗತ್ತೆ. ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
14: ಹ್ಯಾಲೋ. ಗುಡ್ ಈವ್ನಿಂಗ್ ಮಹಾಲಕ್ಷ್ಮಿ.
0: ಗುಡ್ ಈವ್ನಿಂಗ್ ಕುಸುಮ ಮೇಡಮ್, ಹೇಗಿದ್ದೀರಿ?
14: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
0: ಎಸ್ ಮೇಡಮ್, ಆರಾಮಾಗಿದ್ದೀನಿ. ಎಲ್ಲ ಸಮ್ಮರ್ ವೆಕೇಶನ್ ಟ್ರಿಪ್ ಎಲ್ಲ ಆಯ್ತಾ?
14: ಎಲ್ಲ ಮುಗೀತು, ಎಲ್ಲ ಅವ್ರವ್ರ ಗೂಡ್ ಸೇರ್ಕೊಂಡ್ರು, ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಅಂತೇಳಿ.
0: ಓಹೋ,
14: ನಾವು ನಮ್ಮ ಮೂಲ ಸ್ಥಾನದಲ್ಲಿ ಇದ್ದೇವೆ, ಶಿವಮೊಗ್ಗದಲ್ಲಿ.
0: ಓಕೆ, ಧೃತಿ ಮತ್ತು ದಿತ್ಯ ಅವರೆಲ್ಲ ಹೇಗಿದ್ದಾರೆ ಮೇಡಮ್?
14: ಚೆನ್ನಾಗಿದ್ದಾರೆ ಮಹಾಲಕ್ಷ್ಮಿ.
0: ವೆರಿ ನೈಸ್
14: ಮೇಡಮ್. ಇವ್ರ ಸಖತ್ ಎಂಜಾಯ್ ಮಾಡಿದ್ರಪ್ಪ ರಜದಲ್ಲಿ, ಪ್ರತಿ ದಿನ ಕಾಲ್ ಮಾಡ್ದಾಗೆಲ್ಲ ಮಾತಾಡಿ ಹಾಡಿ ತುಂಬಾ ಎಂಜಾಯ್ ಮಾಡಿ ತುಂಬಾ ಇಷ್ಟಪಟ್ರು.
0: ವೆರಿ ನೈಸ್ ಮೇಡಮ್, ವೆರಿ ನೈಸ್. ನೆನಪಲ್ಲಿ ಇಟ್ಕೊಂಡಿರ್ತಾರೆ ಶಿವಮೊಗ್ಗ ಹೋದಾಗ.
14: ಹೌದೌದು
0: ಮೇಡಮ್. ಇವತ್ತಿನ ವಿಷಯ ಗೊತ್ತಾಯ್ತಾ?
14: ಅದೇ ಅಡ್ವರ್ಟೈಸ್ ಬಗ್ಗೆ ಕೇಳ್ತಾ ಇದ್ರಿ.
0: ಹೌದು, ನಿಮಗೆ ತುಂಬಾ ಇಷ್ಟವಾದ ಅಡ್ವರ್ಟೈಸ್ ಯಾವುದು?
14: ನನ್ಗೆ ಇವಾಗೆಲ್ಲ ಬೇರೆ ಬೇರೆ ಇದೆ. ಚಿಕ್ಕವಳಿದ್ದಾಗ ಹೇಳ್ಬೇಕು ಅಂತಂದ್ರೆ, ಇದು ಕ್ಲಿನಿಕ್ ಪ್ಲಸ್ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ನಾವು ಶಾಂಪು ತಲೆಗೆ ಹಾಕೊಂಡಕ್ಕೆ ಅಂತ ಅದನ್ನೇ ಸುಮಾರು ವರ್ಷ ಯೂಸ್ ಮಾಡಿದ್ದು. ಅದ್ರ ನಂತರ ಮೈಸೂರ್ ಸ್ಯಾಂಡಲ್ ಸೋಪ್ ಬರ್ತಾ ಇತ್ತು, ಅದನ್ನ ಚೆನ್ನಾಗಿ ಯೂಸ್ ಮಾಡ್ತಿದ್ವಿ ನಾವು ಸುಮಾರು ಎಷ್ಟು ಹೆಚ್ಚು ಕಡಿಮೆ ನಾವು ಮದ್ವೆ ಆಗೋ ತನಕ ಮೈಸೂರ್ ಸ್ಯಾಂಡಲ್ ಯೂಸ್ ಮಾಡಿದೀವಿ ಅನ್ಕೊಂತೀನಿ. ಅದು ನಮ್ಮಪ್ಪಂಗ್ ತುಂಬಾ ಇಷ್ಟ, ಹಂಗಾಗಿ ಅದೇ ಸೋಪು ಬಿಟ್ರೆ ಬೇರೆ ಯಾವ್ದನ್ನು ಯೂಸ್ ಮಾಡ್ತಾ ಇರ್ಲಿಲ್ಲ ಮೈಗೆ ಅಂತ ಹೇಳಿ. ಹಂಗಾಗಿ ಅವೆರಡನ್ನ ನಮ್ದು ಪರ್ಮನೆಂಟ್ ಆಗ್ಬಿಟ್ಟಿತ್ತು. ಆಮೇಲೆ ಏನ್ ಗೊತ್ತಾ, ಇನ್ನೊಂದು ವಿಶೇಷ ಅಂದ್ರೆ ಆ ಕ್ಲಿನಿಕ್ ಪ್ಲಸ್ ಅಲ್ಲಿ ಅಡ್ವರ್ಟೈಸ್ ಅಲ್ಲಿ ಬಾಲನ ಇದಾಗಿ ತೋರಿಸ್ತಾ ಇದ್ದ ಹುಡುಗಿ ಇವಾಗ ಧುರಂಧರ್ ಅಲ್ಲಿ ಹೀರೋಯಿನ್ ಆಗಿದ್ದಾಳೆ ನೋಡಿ.
15: ಓ, ಅವರೇನ ಅವರು?
14: ಅವಳೆ ಸಾಂತೇಳಿ ನನಗೂ ಫಿಲಮ್ ಅಲ್ಲಿ ಫಿಲಮ್ ನೋಡಿದಾಗ ಅದೇ ಅನ್ಕೊಂಡೆ ಯಾರಿದು ಅಂತ. ನಾನು ನಮ್ಮ ಶ್ರುತಿ ಎಲ್ಲ ಮಾತಾಡ್ತಾ ಇದ್ದಾಗ ಅವಳು ಹೇಳಿದ್ಲು, ಇಲ್ಲ ಇವಳು ಕ್ಲಿನಿಕ್ ಪ್ಲಸ್ ಅಡ್ವರ್ಟೈಸ್ ಅಲ್ಲಿ ಇದ್ದಿದ್ದ ಹುಡುಗಿ ಇದು, ಇಷ್ಟು ದೊಡ್ಡವಳಾಗಿದ್ದಾಳೆ ಈಗ ಅಂತ. ತುಂಬಾ ಅದೊಂದು ತುಂಬಾನೇ ಅಡ್ವರ್ಟೈಸ್ ನೋಡ್ಬಿಟ್ಟು ನಾವು ಉಪಯೋಗಿಸಿದಂತ ವಸ್ತುಗಳ ಅವಾಗ. ಈಗೆಲ್ಲ ಬೇರೆ ಬೇರೆ ಎಲ್ಲ ಜೆಲ್ಗಳು ಬಂದ್ಬಿಟ್ಟಿದಾವಲ್ವಾ, ಅದನ್ನ ಯೂಸ್ ಮಾಡ್ತೀವಿ. ಇನ್ ಬಟ್ಟೆಗಳ ಅಡ್ವರ್ಟೈಸ್ ಬಂದಾಗ ಅದಕ್ಕೆ ಹೋಗ್ತೇವೆ, ಅದು ಹೋದ್ರೆ ಇಷ್ಟ ಆದ್ರೆ ತಗೊಂಡ್ಬರೋದು, ಇಲ್ಲ ಅಂದ್ರೆ ಇಲ್ಲ. ಆ ರೀತಿ ಈ ತರ ಅಡ್ವರ್ಟೈಸ್ ಕೆಲವೊಂದ್ಸಾರಿ ಉಪಯೋಗ ಬರುತ್ತೆ, ಯಾಕೆಂದ್ರೆ ಅದು ವಸ್ತುಗಳು ಏನೇನು ಇದೆ ಇಲ್ಲ ಅಂತಂದೇಳಿ ಎಲ್ಲ ತಿಳಿಸ್ತಾರೆ. ನಾವು ಅದನ್ನ ನೋಡ್ತೀವಿ ಮತ್ತೆ ವಿಚಾರ ಮಾಡ್ಕೊಂತೀವಿ, ಮಾಡ್ಕೊಂಡಾದಾಗ ಎಲ್ಲ ಪ್ರತಿಯೊಂದನ್ನು ನಾವು ತಗೋಣಕ್ ಅನುಕೂಲ ಆಗುತ್ತೆ ನನಗೆ ಅನ್ಸುತ್ತೆ. ಅದು ಅಡ್ವರ್ಟೈಸ್ ತೋರಿಸೋದ್ರಿಂದನು ಕೂಡ ಎಲ್ಲಾನು ಗೊತ್ತಿರೋದಿಲ್ಲ ಅಲ್ವಾ ನಮ್ಗೆ.
15: ನಿಜ ನಿಜ.
14: ಅಡ್ವರ್ಟೈಸ್ ಬಂದಾಗ ಅವರಿಗೂ ಕೂಡ ಅದರಿಂದ ನಾವು ನೋಡೋದ್ರಿಂದ ಲಾಭ ಆಗುತ್ತೆ, ನಮಗೂ ಕೂಡ ಒಂದ್ ವಸ್ತುಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ.
15: ಅವ್ರ ಕಂಪ್ನಿನು ಬೆಳೆಯುತ್ತೆ, ಹಾಗೆ ನಮಗೂ ಕೂಡ ಒಂದಿಷ್ಟು ಈ ರೀತಿ ಇದೆ, ಮತ್ತೆ ಅದ್ರ ಸ್ಪೆಷಲ್ ಆಗಿ ಫ್ಲೇವರ್ಸ್ ಇದೆ ಅಂತ ಗೊತ್ತಾಗುತ್ತೆ.
14: ಹೌದು, ಅದೆಲ್ಲ ನಾವು ಓದೋದಿಲ್ಲ ಸಾಮಾನ್ಯವಾಗಿ ತಗೋಣಕ್ ಹೋದಾಗ. ನಾವೇನ್ ಮಾಡ್ತೀವಿ, ಹಂಗೆ ನಮ್ಗೆ ಇಷ್ಟ ಆಯ್ತಾ ನೋಡ್ತೀವಿ ತರ್ತೀವಿ. ಪ್ರತಿಯೊಂದನ್ನ ಹೇಳ್

0: 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
2: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
3: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
4: ಹಾಯ್, ಐ ಆಮ್ ಎ ಡಾಕ್ಟರ್. ಐ ಹ್ಯಾವ್ ಸೀನ್ ಮೆನಿ ಕಾಲೇಜಸ್, ಬಟ್ ಫಾರ್ ದ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಯುವರ್ ಚಿಲ್ಡ್ರನ್ ದರ್ ಇಸ್ ನೋ ಬೆಟರ್ ಕಾಲೇಜ್ ಲೈಕ್ ಶ್ರೀ ಆದಿಚುಂಚನಗಿರಿ ಪಿ ಯು ಕಾಲೇಜ್ ಶಿವಮೊಗ್ಗ.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
3: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಜಾಹೀರಾತುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಅವರಿಗೆ ಇಷ್ಟವಾದಂತಹ, ಹಾಗೆ ಅವರು ಒಂದು ಚಿಕ್ಕವರಿದ್ದಾಗ ಇರ್ಬೋದು, ಹಾಗೆ ಈಗ ಒಂದು ಅಟ್ರ್ಯಾಕ್ಟಿವ್ ಆಗಿರುವಂತಹ, ಹಾಗೆ ಆ ಜಾಹೀರಾತಿನಿಂದ ತಿಳ್ಕೊಂಡಿರುವಂತಹ ವಿಷಯಗಳನ್ನು ತುಂಬ ಚೆನ್ನಾಗಿ ನನ್ನೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ನೀವು ಕೂಡ ನಿಮಗೆ ಇಷ್ಟವಾದಂತಹ ಜಾಹೀರಾತು ಯಾವುದು, ಅದನ್ನು ನೋಡಿ ನೀವು ಯಾವುದಾದ್ರೂ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಈ ದಿನ ನನ್ನೊಟ್ಟಿಗೆ ಮಾತಾಡ್ಬೋದು. ಸ್ನೇಹಿತರೆ, 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಫೇವ್ರೆಟ್ ಜಾಹೀರಾತು ಯಾವುದು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
9: ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ್, ಹೇಗಿದ್ದೀರಿ?
9: ಆರಾಮದೇವ್ರಿ ಮೇಡಮ್, ನೀವು ಆರಾಮದಿರಿ?
0: ಎಸ್ ಸರ್. ರಮೇಶ್ ಸರ್?
9: ಹೌದ್ರಿ ಮೇಡಮ್.
0: ಓಕೆ, ಯಾರು 20 ಎಕರೆ ದ್ರಾಕ್ಷಿ ತೋಟದವರ?
9: ಅಲ್ರಿ ಮೇಡಮ್, ಅವ್ರು ಬಿಜಾಪುರದವ್ರಿ. ನಾವು ಇಲ್ಲಿ ಬಸವನ ಬಾಗೇವಾಡಿ.
0: ಬಸವನ ಬಾಗೇವಾಡಿ ರಮೇಶ್ ಸರ್ ಅವರು?
9: ಹೌದ್ರಿ, ಅವ್ರು ಬಿಜಾಪುರದವ್ರು, 20 ಎಕರೆದವ್ರಿ ಮೇಡಮ್.
0: ಓಕೆ ಓಕೆ, ನಮ್ಮ ಬಸವನ ಬಾಗೇವಾಡಿ ಸರ್ ಅವರು.
9: ಹೌದ್ರಿ ಮೇಡಮ್.
0: ರಮೇಶ್ ಸರ್ ಹೇಗಿದ್ದೀರಿ?
9: ಆರಾಮದೇವ್ರಿ ಮೇಡಮ್, ನೀವ್ ಹೆಂಗಿದ್ರಿ?
0: ಎಸ್ ಸರ್, ಆರಾಮ್ ಸರ್. ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಾ ಇದೆ?
9: ಹಾ, ನಡ್ದಾವ್ರಿ ಮೇಡಮ್, ಇಟ್ಟತನ ಕೆಲಸ ಮಾಡಿದೇವ್ರಿ. ಒಂದೆರಡು ದನ ಆಡ ಮೇಸಾಕ್ ಬಿಟ್ಟಿನ್ರಿ ಕಾರ್ಯಕ್ರಮ ಕೇಳ್ಕೊತ.
0: ಓಕೆ, ಮಳೆ ಹೇಗಾಯ್ತು?
9: ಒಂದ್ ಕಾರ್ಯಕ್ರಮ ನಮಗೆಲ್ಲ ಖುಷಿ ಕೊಡ್ತಾವ್ರಿ ಮೇಡಮ್, ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ರಿ ನಮ್ಗ. ಮಳಿ ಒಂದೇ ಒಂದ್ ಮಳಿ ಆಗ್ಯದ್ರಿ ಮೇಡಮ್ ನಮ್ಗೆ ಇಷ್ಟು ದಿನ ತನ.
0: ಹೌದಾ?
9: ಹಾ, ಒಂದೇ ಮಳೆ ಆಗ್ಯದ್ರಿ ಮೇಡಮ್. ಮಾನಿ ಇಲ್ಲಾರ ಮಾನ್ರಿ.
0: ಬೆಳೆ ಏನಾಗಿದೆ? ಬೆಳೆ ಹೇಗ್ ಬಂದಿದೆ? ಯಾವ್ದು ಹಾಕಿದಿರಿ?
9: ಈಗ ಇನ್ನು ಯಾರು ಬೆಳೆ ಏನು ಹಾಕಿಲ್ರಿ ಮೇಡಮ್, ಇನ್ನರೆ.
0: ಓಕೆ ಸರ್, ಓಕೆ.
9: ಇದು ರೋಣಿ ಮಿರ್ಗ ಅಂತಾರಲ್ರಿ ಮೇಡಮ್, ಈ ಮಿರ್ಗದ ಮಳಿಗೆ ನಮ್ಮಲ್ಲೆಲ್ಲ ಕೂರಿಗೆ ಚಾಲು ಹಾಕವ್ರು ಬಿತ್ತಾಕ.
0: ಓಕೆ, ಡನ್ ಸರ್, ಡನ್. ಓಕೆ, ರಮೇಶ್ ಸರ್ ಅವ್ರಿಗೆ ತುಂಬಾ ಇಷ್ಟವಾದಂತಹ ಜಾಹೀರಾತು ಯಾವುದು ಟಿವಿ ನೋಡುವಾಗ?
9: ಟಿವಿಯಾಗ ನೋಡು ಜಾಹೀರಾತು
0: ಅನ್ಸತ್ತೆ.
9: ಹೌದ್ರಿ ಮೇಡಮ್, ಅವಾಗ ಒಂದು 20-25 ವರ್ಷ ಅಚ್ಚಿ ಕಡೆ ನೋಡ್ತಿದ್ದೇವ್ರಿ ಮೇಡಮ್ ಬ್ಲಾಕ್ ಅಂಡ್ ವೈಟ್ ಟಿವಿಯಾಗ. ಯಾವಾಗ ಒಮ್ಮೆ ಥಿಯೇಟರ್ಗೆ ಹೋಗಿ ನೋಡ್ತಿದ್ದೇವ್ರಿ, ಅದ್ರ ಬಳಿಕ ಬಿಟ್ಟ ಬಿಟ್ಟೇವ್ರಿ ಮೇಡಮ್
0: ನಾವು.
9: ಈ ಕ್ಲಿನಿಕ್ ಪ್ಲಸ್ ಇನ್ ಬಗ್ಗೆ ಒಂದು ಜಾಹೀರಾತ್ ಮಾಡಿದ್ರಿ ಮೇಡಮ್ ಅವಾಗ.
0: ಆ
9: ಮೊದಲ ಒಂದ್ ಬ್ಯಾರೆ ಹೆಚ್ಚು ತೊಳೆದ ಕೂದಲ ಏನೋ ಕಾಣ್ತಾರಿ, ಗಂಡ್ ಹುಡುಗನ್ನ ಮಾಡಿರ್ತಾರೆ ಅವ್ರು. ಅವ್ರ ಮನಿಗೆ ಯಾರೋ ನೆಂಟ್ರ ಇಷ್ಟರೋ ಬಂದಿರ್ತಾರೆ. ಆಮೇಲೆ ಈ ಕ್ಲಿನಿಕ್ ಪ್ಲಸ್ ಹಾಕಿ ತೊಡೋಣ, ಹುಡುಗ್ಯಾರು ಹುಡುಗಿಯಾರು ಕುಣ ಹತ್ಲಿಲ್ಲ ನನಗ, ಈ ಕೂದಲ್ ಚಲೋ ಬಂದು ನೋಡತ್ತೆ, ಅದನ್ನೊಂದು ಜಾಹೀರಾತ್ ಮಾಡಿದ್ರು, ಅದನ್ನ ನೆನಪಿಗೆ ಬತ್ತರು ಮೇಡಮ್ ನಮಗೆ.
0: ಸೂಪರ್.
9: ಬರೇ ಶಾಂಪೂ ಕಾಯಿ ಹುಡುಗ ಹುಡುಗಿ ಕೂನ್ ಹತ್ಲಿಕ್ಕಿಲ್ಲ ಹೆಂಗ್ ಮಾಡ್ಯಾರ ನೋಡತ್ ನಾವು ಆಡ್ಸಾಡ್ತಿದ್ದೇವ್ರಿ ಮೇಡಮ್. ಅದು ಬಂದಾಗ ಮೊದಲೇ ಬ್ಯಾಸರ ಆಗುದ್ರಿ ನಮಗ್ ಪಿಕ್ಚರ್ ನೋಡೋ ಸಂಬಂಧ. ಅದು ಮ್ಯಾಲಿನ ಮೇಲೆ ಬರ್ತಿತ್ರಿ ನಮಗ್ ಬಾಳ ಅದು ಜಾಹೀರಾತ್ ಬ್ಯಾಸರ್ ಮಾಡ್ತಿತ್ರಿ ನಮಗೇನ್ ಖುಷಿ ಕೊಟ್ಟಿನ್ರಿ ಅದು. ಇನ್ನ ನಮ್ ರೇಡಿಯೋದಾಗ ಬರ್ತಾವ ನೀವೆಲ್ಲ

0: ಹಾ ಏನ್ರಿ ಇವ್ ಸೈಬರ್ ಏನೋ ಜಾಲತಾಣದೊಳಗ ಸಿಗ್ಬೇಡ್ರಿ, ವಂಚಿತ್ರ ಆಗ್ಬೇಡ್ರಿ, ವಂಚಿಕರದಾರ ಅದಕ್ ಸಿಲುಕ್ ಬೇಡ್ರಿ ಅಂತ ಹೇಳ್ತದಲ್ರಿ ನಮ್ ರೇಡಿಯೋದೊಳಗ. ಇದೊಂದ್ ಏನ್ರ ಒಂದ್ ತಿಳುವಳಿಕೆ ಸಿಗ್ತದ್ರಿ ಅದ್ರೊಳಗ್ ಯಾವಾಗ ಕೈನೋ ಯಾವಾಗ ಸುಳ್ಳೋ ಬಾಳ ಮಾಡಿ ಅತಿ ಹೆಚ್ಚು ಹೇಳ್ತಾರಿ ಮೇಡಮ್ ಉಪಕಾರ ಹಾಕಿ.
1: ಓಕೆ ಓಕೆ, ಅಟ್ರಾಕ್ಷನ್ ಮಾಡ್ತಾರಲ್ಲಿ.
0: ಹಾ ಹಂಗಾಗಿ ಅದ್ ಎಲ್ಲಾದ್ರೊಳಗ್ ಸುಳ್ಳ ಬರ್ತಾವ ಟಿವಿಯಾಗ ಅನಿಸ್ತದ್ರಿ, ಹಂಗಾಗಿ ನಾವ್ ರೇಡಿಯೋನ ನಂಬ್ತೀವಿ, ರೇಡಿಯೋನ ಕೇಳ್ತೀರಿ ಮೇಡಮ್. ಒಟ್ಟ ಈಗ ಜಾಹೀರಾತ್ನು ನಂಬಂಗಲ್ಲ, ಟಿವಿಯಾಗ ಏನ್ ಬಂದ್ರು ವಾರ್ತೆಗಳನ್ನು ನಂಬಂಗಲ್ರಿ ಮೇಡಮ್ ನಾವು.
1: ಓಕೆ ಓಕೆ ಸರ್, ಓಕೆ.
0: ಇದು ನನ್ನ ಅಭಿಪ್ರಾಯ ರೀ, ಇದು ಯಾರಿಗೆ ಏನ್ ಅನಿಸ್ತದ ಗೊತ್ತಿಲ್ರಿ ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು ಸರ್.
0: ನಮಸ್ಕಾರ ಮೇಡಮ್.
1: ಎಸ್ ಸರ್, ಎಸ್. ಅವರವರ ವೈಯಕ್ತಿಕ ಅಭಿಪ್ರಾಯವನ್ನ ನಾವಿಲ್ಲ ಅಷ್ಟೇ ಕೇಳೋದು, ಯಾರ ಬಗ್ಗೆನು ನಾವೇನು ಮಾತಾಡೋದಿಲ್ಲ. ಎಸ್, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
2: ಆರಾಮಿದ್ದೀರಿ ಮೇಡಮ್?
1: ಆರಾಮ್ ಸರ್, ಇವಾಗ ನೀಟಾಗಿ ಕೇಳ್ತಾ ಇದೆ ನೋಡಿ.
2: ಅಲ್ಲ ಮೇಡಮ್, ಆಗ ತಾನಕ್ ತಾನೇ ಕಟ್ ಆಗ್ಬಿಡ್ತೀರ,
1: ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಶಿವಶರಣ ಸರ್.
2: ಅದೇ ಅದೇ ಮೇಡಮ್, ನನಗೂ ಅರ್ಥ ಆಗುತ್ತೆ ಮೇಡಮ್. ಅದೇ ಇಲ್ಲ ಮೇಡಮ್, ನಮ್ಗೆ ಅದಕ್ಕೆ ನೋಡ್ರಿ, ಸರಿಯಾಗಿ ಕೇಳಿಸಲಿಲ್ಲ ಅಂದ್ರೆ ತಾನೇ ಕಟ್ ಆಗ್ಬಿಡ್ತು ಮೇಡಮ್.
1: ಹೌದು ಸರ್, ಹೌದು ಸರ್.
2: ಯಾರು ಏನ್ ಹೇಳೋದು ಬೇಕಾಗಿಲ್ಲ.
1: ಎಸ್ ಸರ್. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಯಾವ್ದೋ ಅಡ್ವರ್ಟೈಸ್ ಬಗ್ಗೆ ಯಾವ್ದೋ ಮಾತಾಡಕ್ ಹಚ್ಚಿರಿ ಮೇಡಮ್.
1: ಹೌದೌದು, ನೀವು ಟಿವಿ ನೋಡುವಾಗ ಯಾವ ಅಡ್ವರ್ಟೈಸ್ ನಿಮಗೆ ತುಂಬಾ ಅಟ್ರಾಕ್ಷನ್ ಆಗಿತ್ತು?
2: ನಮಗೆ ಅಟ್ರಾಕ್ಷನ್ ಆಗಿತ್ತು ಮೇಡಮ್, ನಾನು ಬಹಳ ಒಂದು 18 ವರ್ಷ ವಯಸ್ಸಿದ್ದಾಗ ಮೇಡಮ್, ಅದು ಯೂರಿಯಾ ಗೊಬ್ಬರ ಬಗ್ಗೆ ಅಡ್ವರ್ಟೈಸ್ ಬರ್ತಿತ್ತು ಮೇಡಮ್. ಆ ಅಡ್ವರ್ಟೈಸ್ ಮಾತ್ರ ಬಹಳ ಇಷ್ಟ ಆಗ್ತಿತ್ತು ಮೇಡಮ್ ನನಗೆ. ಅದು ಈಗ ಇಷ್ಟ ಆಗಲ್ಲ ಮೇಡಮ್, ಅದು ದ್ವೇಷ ಮಾಡ್ತೀನಿ ನಾ ಇವಾಗ ಅದನ್ನ. ಯಾಕೆಂತ ಕೇಳಿದ್ರೆ, ಮೊದಲ ಅದು ಅರ್ಥನೇ ಇದ್ದಿದ್ದಿಲ್ಲ ನಮಗೆ. ರೈತನ ಮಣ್ಣನ್ನು ಹೊನ್ನನ ಮಾಡುವ ವಿಜ್ಜಳ ಯೂರಿಯಾ, ನಾಡಿನ ಬಾಳಿಗೆ ನೆಮ್ಮದಿ ನೀಡುವ ಸಬಲ ಗೊಬ್ಬರ ಅಂತ ಒಂದು ಅಡ್ವರ್ಟೈಸ್ ಬರ್ತಿತ್ತು ಮೇಡಮ್.
1: ಯೂರಿಯಾ ಯೂರಿಯಾ ಅಂತ ಬರ್ತಿತ್ತು.
2: ಅಡ್ವರ್ಟೈಸ್ ಮಾಡಿ ಕೇಳ್ತಿದ್ವಿ ನಾವು, ಯಾಕಂದ್ರೆ ರೈತ ಹೆಚ್ಚು ಬೆಳಿಬೇಕಲ್ಲ.
1: ಹೌದೌದು,
2: ಅದನ್ನ ಕೇಳಿ ರೈತರು ಈ ನಮ್ಮ ಆಗ್ಬಿಟ್ಟಿವಿ ನಾವು ಅವಾಗಿಂದ.
1: ಆಮೇಲೆ ಗೊತ್ತಾಯ್ತು ಅದು ಬೇಡ.
2: ಆಮೇಲೆ ಗೊತ್ತಾಯ್ತು ಮೇಡಮ್. ಅದಕ್ಕ ಯಾವ್ದೇ ಆದ್ರೂ ಅತಿ ಆಗ್ಬಾರ್ದ್ರಿ ಮೇಡಮ್, ಯಾವ್ದಾದ್ರು.
1: ನಿಜ ನಿಜ ನಿಜ.
2: ಈಗ ಎಲ್ಲ ನೋಡ್ರಿ, ಅಡ್ವರ್ಟೈಸ್ ಬರ್ತಾವ ಯಾವತ್ತು, ನಿರಂತರ ಕೈ ತೊಳಿಬೇಕು ಕೈ ತೊಳಿಬೇಕು ಅಂತ ಬರ್ತಿದ್ದಾರೆ. ಅದ್ರ ಬಗ್ಗೆ ಹೇಳ್ತಿರ್ತಾರೆ, ಏನ್ ಕೈ ತೊಳಿದ್ ಮೇಡಮ್, ಏನ್ ಬರೀ ಕೈ ತೊಳಿ ಕೈ ತೊಳಿ ಏನ್ ನೋಡಿ, ಎಲ್ಲ ಅಡ್ವರ್ಟೈಸ್ ಅಂತಾರೆ ಇವಕ್ಕ.
1: ನಿಜ ನಿಜ, ಅಂದ್ರೆ ಅವ್ರ ಕಂಪ್ನಿ ಚೆನ್ನಾಗಾಗ್ಬೇಕು.
2: ಅಲ್ಲ ಅಲ್ಲ, ಅದು ಒಪ್ಕೋತೀನ್ರಿ ನಾನು, ಆದ್ರೆ ಯಾವ್ದೇ ಮಾಡಿದ್ರು ಒಂದ್ ಈಗ ನೀವ್ ಬರ್ತೀರಿ ಶಿವಮೊಗ್ಗದಾಗ ಒಂದ್ ಅಡ್ವರ್ಟೈಸ್ ಬರ್ತದ ಮೇಡಮ್, ಮೈಸೂರು ರುಚಿ ಅಂತ ಹೇಳಿ ಸ್ವೀಟ್ ಅಂತ ಅಡ್ವರ್ಟೈಸ್ ಹಾಕ್ಬೇಕ್ರಿ ಮೇಡಮ್ ಅವು.
1: ಹೌದೌದೌದು,
2: ಒಪ್ಕೋಬೇಕಲ್ಲ ನಾವು ಅಂತವೆಲ್ಲ.
1: ನಿಜ,
2: ಈಗ ಮೈಸೂರಲ್ಲಿ ಈಗ ಮೈಸೂರಿನ ರುಚಿ ಶಿವಮೊಗ್ಗದಲ್ಲಿ ಸ್ವೀಟ್ ಏನು ಅಂತ ಅದನ್ನ ನನ್ ಪಕ್ಕ ಬರ್ತಾ ಇಲ್ಲ ಮೇಡಮ್. ಇಂತವೆಲ್ಲ ಕೇಳ್ತಿರ್ತೀವಿ ಮೇಡಮ್ ನಾವು.
1: ಸೂಪರ್,
2: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಜಾಹೀರಾತುಗಳು ಇಷ್ಟ ಆಗತ್ತೆ. ಕೆಲವರಿಗೆ ಆ ಜಾಹೀರಾತುಗಳು ಆಕರ್ಷಣೆಗೊಳಗಾಗ್ತಾರೆ, ಇನ್ನೂ ಕೆಲವರು ಇದರಿಂದ ಏನು ಉಪಯೋಗ ಇಲ್ಲ ಅಂತ ಸುಮ್ಮನಾಗ್ತಾರೆ. ಇದೆಲ್ಲ ಅವರವರ ಒಂದು ವೈಯಕ್ತಿಕ ವಿಚಾರ, ಹಾಗೆ ವೈಯಕ್ತಿಕ ಅಭಿಪ್ರಾಯ, ಹಾಗೆ ವೈಯಕ್ತಿಕ ಇಷ್ಟ ಕೂಡ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
3: ಹಲೋ.
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರ, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಇದ್ರು, ಏನ್ ಕತೆ?
3: ಸ್ವಲ್ಪ ವಾಯ್ಸ್,
1: ನಿಮ್ಮ ವಾಯ್ಸ್ ನೀವು ಸ್ಪೀಕರ್ ಆನ್ ಮಾಡಿದ್ರೆ ಅಥವಾ ಇದ್ರಲ್ಲಿ ಹೆಡ್ಫೋನ್ ಹಾಕಿದ್ದೀರಾ ಅನ್ಕೊಳ್ತೀನಿ. ಇಯರ್ಫೋನ್.
3: ಹಲೋ, ಕೇಳಿಸ್ತಿದೆ ಮೇಡಮ್?
1: ಇವಾಗ ಕ್ಲಿಯರ್ ನನಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ನಿಮ್ಮ ವಾಯ್ಸ್, ಬಟ್ ಎಲ್ಲೋ ದೂರದಲ್ಲಿ ಮಾತಾಡಿದಾಗ ಆಗ್ತಾ ಇದೆ. ಸ್ಪೀಕರ್ ಆನ್ ಮಾಡಿದ್ರು ಏನು ಅಂತ?
3: ಅಡ್ವರ್ಟೈಸ್ ಬಗ್ಗೆ ಕೇಳ್ತಿದ್ರಿ ಮೇಡಮ್, ಜಾಹೀರಾತು ಬಗ್ಗೆ. ಅಂದ್ರೆ ಈಗ ಜಾಹೀರಾತಿಗಿಂತ ಮುಂಚೆ ಸ್ವಲ್ಪ ಜಾಹೀರಾತ್ ಕೇಳ್ತಿದ್ದೆ ಮೇಡಮ್ ನಾನು ಹೆಚ್ಚು. ಅದ್ರಲ್ಲ ಒಂದು ವಾಷಿಂಗ್ ಪೌಡರ್ ಒಂದು ಬರ್ತಿತ್ತಲ್ಲ ಮೇಡಮ್, ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ, ಹಾಲಿನಂತ ಬಿಳುಪು ನಿರ್ಮಾದಿಂದ ಬಂತು ಎಲ್ಲರ ನೆಚ್ಚಿನ ನೀರು ಮಾ. ಇದು ಬಾಯಿಗೆ ಆಗ್ಬಿಟ್ಟಿತ್ತು ಮೇಡಮ್ ನಮಗೆ ಪಾಠ.
1: ಎಸ್, ಅವಾಗ ಆತರ ತುಂಬಾ ಫೇಮಸ್ ಆಗಿತ್ತು ಕೂಡ ಅದು.
3: ಹೌದು ಮೇಡಮ್. ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್.
1: ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಪ್ರೇಮ ಅವರೇ.
3: ಧನ್ಯವಾದ ಮೇಡಮ್.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ಕಾರ.
4: ನಮಸ್ತೆ ಮೇಡಮ್. ಏನು ಯಾಕೆ ಮಾಡ್ತೀನಿ?
1: ಓಕೆ,
4: ಈಗ ಆಪ್ ಮಾಡಿದೆ ಮೇಡಮ್.
1: ಅನಂತ್ ಸರ್.
4: ಅನಂತ್ ರಾಜು ಮೇಡಮ್, ಹಿರಿಯರ್ ತಾಲೂಕ್ ಗೊರ್ಲಡ್ಕು ಚಿತ್ರದುರ್ಗ ಜಿಲ್ಲೆ.
1: ಹೇಗಿದೆ ದುರ್ಗ?
4: ಹೇಗಿದೆ ಮೇಡಮ್, ಮಳೆ ಇಲ್ಲ ಏನೂ ಇಲ್ಲ, ನಮ್ಗೆ ಇದುವರೆಗೂ ಒಂದು ಮಳೆನೂ ಬಂದಿಲ್ಲ ಮೇಡಮ್.
1: ಓಹೋ ಕಷ್ಟ.
4: ಅಯ್ಯೋ ನಮ್ ಭಾವನೆ ಏನ್ ಹೇಳ್ತೀರಾ ಮೇಡಮ್, ಅಡಿಕೆ ಗಿಡ ಇಟ್ಬಿಟ್ಟು ನೀರಿಲ್ದೆ ತುಂಬಾ ಸಮಸ್ಯೆ ಆಗಿದೆ ಮೇಡಮ್.
1: ಆಗತ್ತೆ ಆಗತ್ತೆ ಸರ್ ಆಗತ್ತೆ
4: ಮೇಡಮ್,
1: ಬೇಜಾರಾಗ್ಬೇಡಿ.
4: ಒಂದು ಮಳೆನೂ ಬಂದಿಲ್ಲ ಮೇಡಮ್ ಇದುವರೆಗೂ.
1: ಓಹೋ
4: ಹಾ ಮೇಡಮ್.
1: ಓಕೆ ಅನಂತ್ ಸರ್.
4: ಯಾ ಮೇಡಮ್,
1: ಇವತ್ತಿನ ವಿಷಯ ಗೊತ್ತಾಯ್ತಾ?
4: ಅದೇ ಜಾಹೀರಾತುಗಳ ಬಗ್ಗೆ ಮಾತಾಡ್ತಾ ಇದ್ರಿ.
1: ಹೇಳಿ.
4: ಹೌದು ಮೇಡಮ್, ಅವಾಗ ಒಂದು ಅಡ್ವರ್ಟೈಸ್ ಬರೋದ್ ಮೇಡಮ್, ಇದು ವುಡ್ ವಾಸ್ ಗ್ರೇ ಫಾಟರ್ ಅಂತ. ಅದು ಮಕ್ಳ ಬಗ್ಗೆ ಹಾಕಿದ್ರೆ ಜನ ದಪ್ಪ ಆಗ್ತವೆ ಅಂತ ಹೇಳಿ ತೋರ್ಸಾರ ಮೇಡಮ್. ಆಮೇಲೆ ನಿರ್ಮಾ ವಾಷಿಂಗ್ ಪೌಡರ್, ನಿರ್ಮಾ ವಾಷಿಂಗ್ ಪೌಡರ್, ನಿರ್ಮಾ ಹಾಲಿನಂತ ಬಿಳುಪು ನಿರ್ಮಾದಿಂದ ಬಂತು ಅಂತ ಹೇಳಿ ಬರ.
1: ಓ ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನರಿಗೆ ನಿರ್ಮಾ ಅಟ್ರಾಕ್ಟ್ ಮಾಡ್ಬಿಟ್ಟಿದೆ.
4: ಹೌದು, ಅದನ್ನ ನಾವು ಇದನ್ ಮಾಡಿದ್ವಿ ಮೇಡಮ್, ಅದಕ್ಕೊಂದು ಡಬ್ಬಿಂಗ್ ಇದನ್ ಮಾಡಿದ್ವಿ. ವಾಷಿಂಗ್ ಪೌಡರ್ ನಿರ್ಮಾ ನಿಮ್ಮಪ್ಪ ಮಾಡಿದ ಕರ್ಮ ಅಂತ.
1: ಅಯ್ಯಯ್ಯೋ
4: ಮೇಡಮ್, ಒಳ್ಳೊಳ್ಳೆ ಒಳ್ಳೊಳ್ಳೆ ಅಡ್ವರ್ಟೈಸ್ ಗಳನ್ನ ಒಂದೊಂಥರ ಕಾಮಿಡಿಯಾಗಿ ಉಪಯೋಗಿಸ್ತಾ ಇದ್ವಿ ಮೇಡಮ್.
1: ಓಕೆ ಸರ್ ಓಕೆ. ಮತ್ತೆ ಅಡ್ವರ್ಟೈಸ್ ನೋಡಿ ಏನಾದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದುಂಟಾ ನೀವು?
4: ಇಲ್ಲ ಮೇಡಮ್, ನಾವೇನ ಆತರ ಅದನ್ನ ನೋಡೇನ್ ಪರ್ಚೇಸ್ ಮಾಡಿ ಮಾಡ್ತಿಲ್ಲ.
1: ಸೋಪ್, ಶಾಂಪೂ, ಚಾಕ್ಲೇಟ್ಸ್?
4: ಇಲ್ಲ ಮೇಡಮ್,
1: ಇಲ್ಲ ಆತರ ಇಲ್ಲ.
4: ನೋಡ್ತಾ ಇದ್ದೆ ತಗೊಂಡ್ರೆ ಆಯ್ತು ಅಂತ ಸುಮ್ಮನೆ ಆಗ್ತಾ ಇದ್ವಿ.
1: ಓ ಹಾಗೆ, ಇದೆ ಬ್ರಾಂಡ್ ಅಂತ ಏನಿಲ್ಲ.
4: ಹೌದು.
1: ಓಕೆ ಸರ್, ಥ್ಯಾಂಕ್ ಯು.
4: ಥ್ಯಾಂಕ್ ಯು ಮೇಡಮ್, ಇವತ್ತು ಒಳ್ಳೆ ವಿಷಯ ಇಟ್ಟಿದ್ದೀರ.
1: ಹೌದಾ, ಖುಷಿ ಆಯ್ತು.
4: ಎಲ್ಲರೂ ಚೆನ್ನಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ.
1: ಎಸ್ ಸರ್, ಕೇಳಿ ಸರ್ ಕೇಳಿ.
4: ಹಾ ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಓಕೆ, ಈ ರೀತಿಯಲ್ಲಿ ಒಂದೊಂದು ಅಡ್ವರ್ಟೈಸ್ಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡಿರ್ತವೆ. ಆಸ್ ಅ ವಾಷಿಂಗ್ ಪೌಡರ್ ನಿರ್ಮಾ ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ಶುಭ ಸಂಜೆ ಮೇಡಮ್.
1: ಶುಭ ಸಂಜೆ. ಷಡಕ್ಷರಿ ಸರ್ ಹೇಗಿದ್ದೀರಿ?
5: ಆರಾಮಿದ್ದೇವ್ರಿ.
1: ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಿದೆ?
5: ಎಲ್ಲ ಬಿತ್ತಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ.
1: ಓಹೋ, ತರಕಾರಿನ ಸರ್?
5: ತರಕಾರಿ ಟೊಮೆಟೊ, ಅದೇ ಹೂಕೋಸು.
1: ಟೊಮೆಟೊ, ಹೂಕೋಸು. ಓಕೆ. ಆಕ್ಚುಲಿ ಟೊಮೆಟೊ ನೋಡಿದ ತಕ್ಷಣ ನಿಮ್ ನೆನಪಾಗತ್ತೆ ಸರ್, ಷಡಕ್ಷರಿ ಸರ್ ಬೆಳೆಯೋ ಟೊಮೆಟೊ ಅಂತ. ಓಕೆ, ಇವಾಗ ಶುರು ಮಾಡಿದಿರಾ? ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಟೊಮೆಟೊ 50 ರೂಪಾಯಿ ಕೆಜಿ ಇದೆ ಅನ್ಕೊಳ್ತೀನಿ.
5: ಹೌದು ಹೌದು, ಈಗಲೇ 900 ರೂಪಾಯಿ ಬಾಕ್ಸ್ ಇದೆ 25 ಕೆಜಿಗೆ.
1: ವಾವ್,
5: ಇವಾಗ ಬರೋದಿಲ್ಲ ಮೇಡಮ್, ಅದು ಇಳುವರಿನೇ ಬರಲ್ಲ.
1: ಓಕೆ,
5: ರೇಟ್ ಇದೆ ಅಂತ ಖುಷಿ ಪಡ್ಬೇಕಷ್ಟೇ ಬಂದರು.
1: ಓಹೋ, ಆತರ. ಓಕೆ ಸರ್. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
5: ಹಾಗೆ, ಅದಕ್ಕಿಂತ ಮುಂಚೆ ಒಂದು ಶುಭಾಶಯ ಹೇಳ್ಬೇಕು.
1: ಹಾ ಸರ್, ಯಾರಿಗೆ ಸರ್?
5: ನಮ್ಮ ಅಣ್ಣನ ಮಗಳಾದ ಲಕ್ಷ್ಮಿ ಜಿ ಎಲ್.
1: ಓಕೆ, ಏನು
5: ಅವಳ ಹುಟ್ಟುಹಬ್ಬ ಇದೆ ಇವತ್ತು. 34ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು.
1: ಓಹೋ, ಲಕ್ಷ್ಮಿ ಜಿ ಎಲ್ ಅವರಿಗೆ ನಮ್ಮ ಷಡಕ್ಷರಿ ಸರ್ ಅವರಿಂದ, ಜೊತೆಗೆ ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ.
5: ಧನ್ಯವಾದಗಳು ಮೇಡಮ್.
1: ಮಾತಾಡಿ ಸರ್.
5: ಹಾಗೆ ಅಡ್ವರ್ಟೈಸ್ಮೆಂಟ್, ಜಾಹೀರಾತುಗಳು.
1: ಕರೆಕ್ಟ್.
5: ಜಾಹೀರಾತುಗಳು ಅಂದ್ರೆ ನಮಗೆ ಬೇಕಾದಂತ ವಸ್ತುಗಳನ್ನು ಕೊಳ್ಳಲಿಕ್ಕೆ ಜಾಹೀರಾತುಗಳನ್ನು ಇದು ಮಾಡ್ತಾರೆ.
1: ನಿಜ ನಿಜ, ಹೌದು.
5: ಅದರಲ್ಲಿ ನಾವು ಬೇಕಾದನ್ನು ಆಯ್ಕೆ ಮಾಡ್ಕೊಬೇಕು.
1: ಹೌದು,
5: ಎಲ್ಲವೂ ಅವ್ರು ಹೇಳಿದ್ತರ ಇರೋದಿಲ್ಲ.
1: ನಿಜ,
5: ಅದರಲ್ಲಿ ನಾವು ಅನುಭವದಿಂದ ಮಾಡ್ಕೊಬೇಕು.
1: ಓಕೆ.
5: ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು, ಒಂದು ಇದ್ರದ್ದು ಪಾನ್ ಮಸಾಲದ್ದು. ಹಾ
1: ಹಾ,
5: ಪಾನ್ ಮಸಾಲ ಅಂತ ಒಂದು ಅಡ್ವರ್ಟೈಸ್ ಬರೋದು.
1: ಓಕೆ.
5: ಹಾಗೆ ನಮಗೆ ಒಂದು ಟೀ ಪುಡಿ ಅದು ಒಂದು ಬರೋದು.
1: ಹಾ,
5: ತ್ರೀ ರೋಜಸ್.
1: ತ್ರೀ ರೋಜಸ್,
5: ಬಣ್ಣ, ರುಚಿ, ಶಕ್ತಿ.
1: ಹಾ, ಅದು ಫೇಮಸ್ ಆಗಿತ್ತು
5: ಅಲ್ಲ ಅಡ್ವರ್ಟೈಸ್ ನಲ್ಲಿ. ಬಣ್ಣ ಅಂತೂ ಗೊತ್ತಾಗುತ್ತೆ, ರುಚಿ ಅಂತೂ ಗೊತ್ತಾಗುತ್ತೆ, ಕುಡಿದಂಗೆ ಶಕ್ತಿ ಹಂಗ ಗೊತ್ತಾಗುತ್ತೆ ಅಂತ ನನಗೆ ಅದು ಒಂದು ಅವಾಗ್ಲಿಂದ ನಾವು ತಮಾಷೆ ಮಾಡ್ತಾ ಇದ್ದೀವಿ. ಬಣ್ಣ ಇದೆ, ರುಚಿ ಇದೆ, ಶಕ್ತಿ ಇದೆ ಅಂತಾರಲ್ಲ, ಶಕ್ತಿ ನೀವು ಕುಡಿದಂಗೆ ಹಂಗ ಗೊತ್ತಾಯ್ತು.
1: ಅದಕ್ಕೆ ನೀವು ಕೊಂಡ್ಕೊಂಡು ಕುಡಿರಿ ಅಂತ ಅವ್ರು ತೋರ್ಸರು.
5: ಶಕ್ತಿಗೋಸ್ಕರ ನೋಡ್ಲಿಕ್ಕೆ ಕುಡಿಬೇಕು.
1: ಕರೆಕ್ಟ್, ಹೌದು. ಆ ರೀತಿಯಲ್ಲಿ ಅಟ್ರಾಕ್ಷನ್ ಮಾಡ್ತಾ ಇದ್ರು.
5: ಹೌದು. ಆಮೇಲೆ ಮಕ್ಳಿಗೋಸ್ಕರ ಗಾರ್ಟ್ ವಾಟರ್ ಅಂತ ಒಂದ್ ಬರೋದು.
1: ಹೌದು,
5: ಮಗು ಹೊಳ್ತಾ ಇದೆ ಅಂತ ಒಂದ್ ಅಡ್ವರ್ಟೈಸ್ ತುಂಬಾ, ಅದು ಮಕ್ಕಳಿಗೆ ಬಹಳ ಇದಾಗಿತ್ತು ಅದು ಅವಾಗ.
1: ನಿಜ ನಿಜ ನಿಜ, ತುಂಬಾ ಫೇಮಸ್ ಆಗಿತ್ತು.
5: ಅದ್ರಾಗ ಪಾಪು ಬರುತ್ತೆ, ಪಾಪು ಬರುತ್ತೆ ಅಂತಂದ ಹೇಳಿ ಸಣ್ಣ ಮಕ್ಕಳೆಲ್ಲ ಕುತ್ಕೊಂಡು ನೋಡೋರು ಅದು ಒಂದ್ ಅಡ್ವರ್ಟೈಸ್ಮೆಂಟ್.
1: ಹೌದು,
5: ಈ ತರ ಅಡ್ವರ್ಟೈಸ್ಮೆಂಟ್ ಗಳು ತುಂಬಾ ಇದೆ. ಈಗ ನಮ್ಮ ರೇಡಿಯೋದಲ್ಲೂ ಬರ್ತಾ ಇದೆ.
1: ಹೌದು,
5: ತುಂಬಾ ಚೆನ್ನಾಗಿರುತ್ತೆ. ಈ ಸೋಲಾರ್ ಬಗ್ಗೆ ಒಂದಿದೆ,
1: ಸೋಲಾರ್ ಬಗ್ಗೆ ಇದೆ.
5: ಫ್ಯಾನ್ ಹಾಕಿ ಶ್ರೀಧರ್ ಸರ್ ಹೇಳ್ತಾರಲ್ಲ, ಫ್ಯಾನ್ ಹಾಕಿ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇವೆ ಅಂತೀರಾ.
1: ನೀರಿನ ಬಗ್ಗೆ, ಶಿಕ್ಷಣದ ಬಗ್ಗೆ,
5: ಹೌದು ಶಿಕ್ಷಣ ಬಗ್ಗೆ, ಪರಿಸರದ ಬಗ್ಗೆ,
1: ಸ್ವೀಟ್ಸ್ ಬಗ್ಗೆ.
5: ಚೀಲ ಏನಣ್ಣ, ನಮ್ಮ ಅಂಗಡಿ ಕಡೆ ಬಂದೇ ಇಲ್ಲ. ಆಮೇಲೆ ಜನಾರ್ದನ್ ಸರ್ ಹೇಳ್ತಾರೆ, ಬರ್ತ್ಡೇ ಇದೆ, ಎಲ್ಲ ಬೇಕಾದ ಐಟಮ್ ಗಳೆಲ್ಲ ಪ್ಲಾಸ್ಟಿಕ್ ದೊಡ್ಡ ಕವರ್ ನಲ್ಲಿ ತುಂಬಿಡು ಅನ್ನೋದು.
1: ನೋಡ್ರಿ
5: ಆ ಕೊಟ್ಟಿದ್ನಲ್ಲಿ ಅಂತು ಬೆಂಕಿ, ಆಗಂತೂ ಬೆಂಕಿ, ಒಂದ್ ಪರಿಸರ ಕಾಳಜಿ ಹುಟ್ಟುತ್ತೆ ಅಲ್ಲಿ. ಆತರ ಅಡ್ವರ್ಟೈಸ್ಮೆಂಟ್ ಗಳು ಜಾಹೀರಾತುಗಳು ಅಂದ್ರೆ ಆತರ ಇರ್ಬೇಕು. ಒಂದ್ ಪರಿಸರಕ್ಕಾಗ್ಲಿ, ಒಂದ್ ಶಿಕ್ಷಣದ ವ್ಯವಸ್ಥೆಗಾಗ್ಲಿ ಆತರ ಇದ್ದು ನಮಗೆ ತುಂಬಾ ಚೆನ್ನಾಗಿರುತ್ತೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
6: ಹಲೋ.
1: ನಮಸ್ತೆ.
6: ನಮಸ್ತೆ ಮೇಡಮ್.
1: ನಮಸ್ತೆ ಗುಣಾ ಮೇಡಮ್, ಹೇಗಿದ್ದೀರಿ?
6: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ಎಸ್ ಮೇಡಮ್, ಮಗಳು ಮದ್ವೆ ಎಲ್ಲ ಮಾಡಿ ಆರಾಮಾಗಿ ಈಗ ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದೀರಾ?
6: ಹೌದು ಮೇಡಮ್, ರೆಸ್ಟ್ ಡ್ಯೂಟಿನೂ ಅಡ್ಮಿಷನ್ ಶುರು ಅಲ್ಲ, ಅಲ್ಲಿ ಬಿಸಿ ಇರ್ತೀನಿ ಆಫೀಸ್ ಅಲ್ಲಿ.
1: ಮೇಡಮ್, ಎಸ್ ಮೇಡಮ್,
6: ಓಕೆ. ಆಯ್ತಾ ಕಾಫಿ?
1: ಇಲ್ಲ ಮೇಡಮ್, ಕಾರ್ಯಕ್ರಮ ಮುಗಿದ್ಮೇಲೆ. ಜಾಹೀರಾತುಗಳ ಬಗ್ಗೆ ಮಾತಾಡ್ತಿದ್ವಿ
6: ಮೇಡಮ್. ಒಂದು ವಿತರಕ, ತಯಾರಕ, ಗ್ರಾಹಕನ ನಡುವೆ ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಅಂದ್ರೆ ಜಾಹೀರಾತು. ಯಾವ್ದೇ ಒಂದು ವಿಷಯದ ಬಗ್ಗೆ ಪ್ರಚಾರ ಇಲ್ಲ ಅಂದ್ರೆ ಅದು ತಲುಪೋದೇ ಇಲ್ಲ ಗ್ರಾಹಕನಿಗೆ ಅಲ್ವಾ. ಆದ್ರೂ ಸಹ ಕೆಲವರು ಏನ್ ಮಾಡ್ತಾರೆ, ನಾವು ಜಾಹೀರಾತು ಮಾಡೋದಿಲ್ಲ, ಇದನ್ನ ಅದ್ರ ಬದಲು ಮನೆ ಮನೆಗೆ ಸೇವೆ ಮಾಡಿ ಇದು ಮಾಡ್ತೀವಿ ಅಂತ ಮನೆ ಮನೆಗೆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿ ಸಕ್ಸಸ್ ಆಗಿರೋರು ಇದ್ರೆ, ಅದ್ರಲ್ಲಿ ಒಂದು ಎಕ್ಸಾಂಪಲ್ ಅಂದ್ರೆ ಶಶಿ ಸೋಪು, ಅದನ್ನ ಅವರು ಇದ್ರಲ್ಲಿ ಮಾಡ್ಲೇ ಇಲ್ಲ ಮೇಡಮ್. ಅವರು ಪತ್ರಿಕೆ ಆಗ್ಲಿ ಮಾಧ್ಯಮದಲ್ಲೇ ಬರ್ಲಿಲ್ಲ, ನೇರವಾಗಿ ಮನೆ, ಅದು ನನಗೆ ನೆನಪಿದೆ, ಮನೆ ಮನೆಗೆ ತಂದು ಕೊಟ್ಟಿದ್ರು ಆ ಸೋಪನ್ನ. ಅದು ಒಳ್ಳೆ ಇದು, ಈಗ ಚೆನ್ನಾಗಿ ಅದು ಆಗ್ತಾ ಇದೆ. ಆ ರೀತಿ ಹಿಟ್ ಆಗದೆ ಎಲ್ಲೋ ಕೆಲವ್ರು ಮಾತ್ರ, ಆದ್ರೆ ಜಾಹೀರಾತು ಬೇಕಾಗುತ್ತೆ. ಮತ್ತೆ ಕೆಲವು ಜಾಹೀರಾತುಗಳಿಗೆ ಏನಾಗುತ್ತೆ ಅಂತ ತುಂಬಾ ಉತ್ಪ್ರೇಕ್ಷೆ ಆಗಿರುತ್ತೆ, ವಿಷಯ ವಸ್ತುವಿನ ಹೆಚ್ಚಾಗಿನೇ ಜಾಸ್ತಿ ಪ್ರಚಾರ ಮಾಡ್ಕೊಂಡಿರ್ತಾರೆ. ಅದು ನೇರವಾಗಿ ನೋಡಿದಾಗ ಆ ರೀತಿ ಅದು ಇರೋದಿಲ್ಲ. ಬಟ್ ಯಾವ್ದನ್ನೇ ಜಾಹೀರಾತು ನೋಡಿದ ಕೂಡಲೇ ನಾವು ಮರಳಾಗಿ ಪರ್ಚೇಸ್ ಮಾಡಬಾರ್ದು. ಅದ್ರ ಗುಣಮಟ್ಟ ಆಗ್ಲಿ, ಕ್ವಾಂಟಿಟಿ ಆಗ್ಲಿ, ಪ್ರತಿಯೊಂದನ್ನು ಎಲ್ಲದನ್ನು ನಾವು ಚೆಕ್ ಮಾಡಿ, ಯಾಕೆಂದ್ರೆ ನಾವು ದುಡ್ಡು ಕೊಡ್ತಾ ಇದೀವಿ. ಹಾಗಾಗಿ ದುಡ್ಡು ಕೊಡ್ಬೇಕಾದ್ರೆ ಆ ಪಡ್ಕೊಳ್ತಾ ಇರೋ ವಸ್ತುನು ಅಷ್ಟೇ ನಾವು ಇದಾಗಿ ಕರೆಕ್ಟ್ ಆಗಿ ನೋಡಿ ಚೆಕ್ ಮಾಡಿ ತಗೋಬೇಕಾಗತ್ತೆ. ಹಾಗೆ ನೋಡ್ತಾ ಹೋದ್ರೆ ನನಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ಮೇಡಮ್, ವಾಷಿಂಗ್ ಪೌಡರ್ ನಿರ್ಮಾ. ಅಂದ್ರೆ ಹಂಗಂತ ಅನ್ಬಿಟ್ಟು ಅದೇ ಸೊಪ್ಪು ತಂದು ಅದೇ ಪೌಡರ್ ತಂದು ನಾವು ಬಟ್ಟೆ ತೊಳೆದ್ವಿ ಅಂತಲ್ಲ. ಟಿವಿ ಅಂತ ಏನು ಬಂತು ಪ್ರಚಾರಕ್ಕೆ ನಮ್ಮ ಊರುಗಳಲ್ಲಿ, ಆ ಟೈಮಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ವಿ, ಅದು ಹೆಂಗೆ ಟಿವಿಲಿ ಎಂತ ಸೌಂಡ್ ಬರೋದು, ಆ ಸೋಪಿನ ಅಡ್ವರ್ಟೈಸ್, ಅದ್ರಲ್ಲಿ ಬರೋ ನಟಿಯರು, ಆ ಸೋಪು, ಆ ಮಗು, ಅದೆಲ್ಲ ನೋಡ್ತಾ ಇದ್ರೆ ಈಗ್ಲೂ ಕಣ್ ಕಟ್ಟು ಬರುತ್ತೆ. ಬಟ್ ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಆ ಅಡ್ವರ್ಟೈಸ್ ತುಂಬಾ ಇಷ್ಟ ಆಗುತ್ತೆ, ಮನಸೆಳೆಯುತ್ತೆ. ಯಾಕೆಂದ್ರೆ ಬಾಲ್ಯದಲ್ಲಿ ಫಸ್ಟ್ ಏನ್ ಕೇಳಿಸ್ಕೊಳ್ತೀವೋ ನೋಡ್ತೀವೋ ಅದು ಮನಸ್ಸಲ್ಲಿ ಮನದಟ್ಟಾಗಿ ಚೆನ್ನಾಗಿ ಅಚ್ಚಾಗಿ ಉಳ್ಕೊಂಡ್ಬಿಡುತ್ತೆ ಅಲ್ವಾ. ಹಾಗಾಗಿ ವಾಷಿಂಗ್ ಪೌಡರ್ ನಿರ್ಮಾ. ಆಮೇಲೆ ಈಗ ಕೆಲವೆಲ್ಲ ವಸ್ತುಗಳು ಮೇಡಮ್ ಇದು ಸೈಜ್ಗಳು ಚಿಕ್ಕಾಗ್ತಾ ಇದೆ, ಅದೇ 10 ರೂಪಾಯಿ 15 ರೂಪಾಯಿ ಅಂತ ಹೇಳ್ತಾರೆ. ಬಟ್ ಪ್ರಾಡಕ್ಟ್ ಏನಿದೆ, ಬಿಸ್ಕತ್ ಆಗ್ಲಿ, ಚಾಕ್ಲೇಟ್ ಆಗ್ಲಿ, ಸೋಪ್ ಆಗ್ಲಿ, ಈಗ ಏನಾಗಿದೆ ಅಂದ್ರೆ ವೆಯ್ಟ್ ಕಡಿಮೆ ಇದೆ. ಎಣ್ಣೆನು ಅಷ್ಟೇ, ಇದು 1 ಲೀಟರ್ ಅಂತ ಹೇಳ್ತೀವಿ, 1 ಲೀಟರ್ ಇರೋದಿಲ್ಲ, 850, 960 ಈ ತರ ಎಲ್ಲ ಇರುತ್ತೆ. ಪ್ಯಾಕೆಟ್ ರೇಟ್ ಎಲ್ಲ ತಗೊಂಡಿರ್ತಾರೆ. ಅದು ಏನೇ ಆದ್ರೂ ಒಂದು ಮ್ಯಾನ್ ಪವರ್ ಮತ್ತೆ ಇದ್ರದ್ದು ಬೇರೆದೆಲ್ಲ ಹಾಕೊಂಡು ಅವರು ಮಾಡ್ತಾ ಇರಬೇಕಾದ್ರೆ, ನಾವು ಬರೀ ಜಾಹೀರಾತನ್ನ, ಜಾಹೀರಾತು ಪರಿಚಯ ಮಾಡುತ್ತೆ ಅಷ್ಟೇನೆ ಅಲ್ವಾ. ಆಮೇಲೆ ಅದು ಬೇಕೋ ಬೇಡ ಅಂತ ಸೆಲೆಕ್ಟ್ ಮಾಡೋದು ತಗೊಳ್ಳೋದು ನಮಗ್ ಬಿಟ್ಟಿದ್ದು. ಬಟ್ ಜಾಹೀರಾತು ಬೇಕು ಮೇಡ, ಇಲ್ಲ ಅಂದ್ರೆ ಜನಗಳಿಗೆ ತಲುಪೋದಿಕ್ಕೆ ಆಗಲ್ಲ. ಯಾಕೆಂದ್ರೆ
1: ಈ ವಸ್ತುಗಳು ಇದಾವೆ ಮಾರ್ಕೆಟ್ ಅಲ್ಲಿ ಅಂತ.
6: ಹೌದು ಹೌದು, ಇಲ್ಲಾಂದ್ರೆ ಗೊತ್ತಾಗಲ್ಲ. ಕೆಲವರು ಅದೇ ಪ್ರಚಾರ ಮಾಡ್ತಾರೆ, ಕೆಲವರು ನೇರವಾಗಿನು ಪ್ರಚಾರ. ಈಗಂತೂ ಬಿಡಿ, ಈ ಮೊಬೈಲ್ಗಳು ಬಂದು, ಫೇಸ್ಬುಕ್, ವಾಟ್ಸಪ್ ಬಂದು, ನಾವು ಟಿವಿ ಪತ್ರಿಕೆಯಲ್ಲೇ ಬೇಕಾಗಿಲ್ಲ, ನೇರವಾಗಿ ನಮ್ಮ ಕಣ್ಣಿದ್ರೆ ಅಂಗೈಯಲ್ಲೇ ಜಾಹೀರಾತುಗಳು ಸಿಗುತ್ತೆ. ಅದು ನೋಡಿದ ಮೇಲೆ ನಮಗೆ ಗೊತ್ತಾಗುತ್ತೆ, ಪ್ರಪಂಚದಲ್ಲಿ ಇಂಥ ವಸ್ತುಗಳು ಇದೆ, ಇಂಥ ವಸ್ತುನು ತಯಾರಿಸ್ತಾರೆ, ಇಂಥ ವಸ್ತುನು ನನಗೆ ಸಿಗುತ್ತೆ. ನಾನು ಎಲ್ಲದನ್ನು ಮನೆಯಲ್ಲೇ ಸೃಷ್ಟಿ ಮಾಡ್ಕೋಬೇಕು ಅಂತ ಏನಿಲ್ಲ. ಈವನ್ ನಾನು ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ, ಹಪ್ಪಳ ಉಪ್ಪಿನಕಾಯಿನೂ ಸತ ನಾವು ರಜೆ ಬಂತು, ಬೇಸಿಗೆ ಬಂತು ಅಂದ್ರೆ ಕಷ್ಟಪಟ್ಟು ಮಾಡ್ತಿದ್ದೆ. ಈ ವರ್ಷ ಅನ್ಕೊಂಡೆ, ಅಯ್ಯೋರಮ್ಮ ಕಷ್ಟಪಟ್ಟು ಮಾಡೋದಕ್ಕೆ, ಹಂಗು ದುಡ್ಡು ಖರ್ಚು, ಹಿಂಗು ದುಡ್ಡು ಖರ್ಚು, ಖರೀದಿನೇ ಮಾಡ್ಬಿಡೋಣ. ಹೋಮ್ ಪ್ರಾಡಕ್ಟ್ ಸಿಗುತ್ತಲ್ಲ ಕೆಲವು ಮಹಿಳೆಯವ್ರು ಮಾಡ್ತಾ ಇರೋದು ನೋಡಿದ್ರೆ, ಅದನ್ನೇ ಇದು ಸೇವ್ ಮಾಡ್ಕೊಳ್ತೀನಿ. ಇಲ್ಲ, ಅವ್ರಿಗೂ ಒಂದು ಬಿಸ್ನೆಸ್ ಆಗುತ್ತೆ, ನನಗೂ ಒಂದಿಷ್ಟು ಶ್ರಮ ತಪ್ಪುತ್ತೆ ಅಂತ ಅಲ್ವಾ. ಹಾಗಾಗಿ ಜಾಹೀರಾತು ಬೇಕು ಮೇಡಮ್
1: ಅಲ್ವಾ,
6: ಜಾಹೀರಾತು ಬೇಕು.
1: ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
7: ನಮಸ್ತೆ.
1: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
7: ನಮಸ್ತೆ ಅಮ್ಮ, ನೀವು ಚೆನ್ನಾಗಿದ್ದೀರಾ?
1: ಸರ್, ಹೇಗಿದೆ ಸಾಗರ?
7: ಸಾಗರ ಸೂಪರ್ ಇದೆಯಾ ನೋಡ್ರಿ.
1: ಸೂಪರ್ ಇದೆ, ಕೂಲ್ ಆಗಿದೆ ಅನ್ಕೊಳ್ತೀನಿ ಸ್ವಲ್ಪ.
8: ಹೌದು, ಒಳ್ಳೆ ಮಳೆ ಆಯ್ತಲ್ರಿ.
1: ಹೌದು ಸರ್, ಹೌದು,
8: ಮೊನ್ನೆ ತುಂಬಾ ಒಳ್ಳೆ ಒಂದ್ ಎರಡ್ ಮೂರ್ ಮಳೆ ಒಳ್ಳೆ ಮಳೆ ಆಯ್ತಾ. ಮಳೆಗಾಲ ಬಂದೇ ಬಿಡ್ತೇನೋ ಅನ್ನೋ ಮಟ್ಟಿಗೆ ಮಳೆ ಆಯ್ತು ಕಣ್ರಿ, ಒಳ್ಳೆ ಮಳೆ ಆಯ್ತು.
1: ಹೌದು ಹೌದು ಸರ್, ಹೌದು. ನಾರಾಯಣಪ್ಪ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
8: ಹಾ ಗೊತ್ತಾಯ್ತಮ್ಮ, ಗೊತ್ತಾಯ್ತು
1: ಸರ್. ಹೇಳಿ.
8: ಅಡ್ವರ್ಟೈಸ್ಮೆಂಟ್ ಮುಂಚಿನೆಲ್ಲ ಹೆಂಗಿತ್ತು, ಅದೊಂದು ನೆನಪು ಮೆಲುಕು ಹಾಕೋದು ಅಂತ. ನನಗೆ ಗೊತ್ತಿದ್ದಂಗೆ ಒಂದೇ ಮತ್ತೆ ಯಾವ ನೆನಪಿ ಬರ್ತಾ ಇಲ್ಲ. ಲೈಫ್ ಎಲ್ಲಿದೆಯೋ ಅಲ್ಲಿದೇ ರುಜಾ ಅಂತ ಬರುತ್ತೆ ನೋಡಿ.
1: ಅದಿವತ್ತಿಗೂ ಫೇಮಸ್ ಬಿಡಿ ಸರ್ ಅದು.
8: ಹೌದೌದು, ಆಗ್ಲೂ ಬರೋದು ಅದನ್ನ ಕೆಂಪು ಸೋಪ್ ಬರೋದು ನೋಡ್ರಿ, ಕಣ್ಣಲ್ಲ ಮಳ್ಳಿಲ್ಲ ಕಜ್ಜಿ ಸೋಪು, ಅದನ್ನ ಸ್ಕಿನ್ ಅಂದ್ರೆ ಚರ್ಮ ಕಚ್ಚಿದ್ ಬಿಟ್ರೆ ಎಲ್ಲ ವಾಶಿ ಆಗತ್ತೆ ಅಂತೇಳಿ ಒಂದು ಒಂದ್ ನಂಬಿಕೆ ಇತ್ತು ಅವಾಗ.
1: ಹೌದು,
8: ಈಗ ಸ್ವಲ್ಪ ಬಳಸದೇ ಕಡಿಮೆ ಆಗಿದೆ ಏನಪ್ಪ ನೋಡ್ತಾನೆ. ಅದೇನೇ ಇರಲಿ, ಅದೊಂದು ಅಡ್ವಾಂಟೇಜ್ ತುಂಬಾ ಚೆನ್ನಾಗಿ ಗೊತ್ಕೊಂಡ್ರಿ.
1: ಓಕೆ ಸರ್, ಓಕೆ.
8: ಇದೊಂದು ವಿಷಯ.
1: ಅದ್ರಲ್ಲಿ ಇತ್ತೀಚೆಗೆ ಸಾವಿರಾರು ಸೋಪ್ಗಳು ಮಾರ್ಕೆಟ್ ಗೆ ಲಗ್ಗೆ ಇಟ್ಟಿವೆ.
8: ಓಹೋ, ಈಗ ಲೆಕ್ಕನೇ ಇಲ್ಲ ಬಿಡಿ.
1: ಓಕೆ, ಇವಾಗಿನ ಹುಡುಗರು ಅದಕ್ಕೆ ಲಾಹಿ ಬಾಯಿ ಸೋಪಿಗೆ ಇಟ್ಟಿಗೆ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಬೇರೆ. ಮಾತಾಡ್ ಖುಷಿ ಆಯ್ತು, ಥ್ಯಾಂಕ್ ಯು.
8: ತುಂಬಾ ಸಂತೋಷ. ಸುಮಾರು ದಿವಸ ಆಯ್ತು ನಂಗೆ ಫೋನ್ ಮಾಡ್ಲಿಕ್ಕೂ ಆಗಿಲ್ಲ, ನಂಗೆ ಫೋನ್ ಸಿಗ್ಲಿಲ್ಲ ಆಗಿತ್ತು. ತುಂಬಾ ಖುಷಿ ಆಯ್ತು ನಿಮ್ ಧ್ವನಿ ಕೇಳಿ.
1: ನನಗೂ ಕೂಡ ಸರ್, ನನಗೂ ಕೂಡ
8: ತುಂಬಾ ಸಂತೋಷ. ಆಯ್ತಾಯ್ತು, ಒಳ್ಳೇದು ಒಳ್ಳೇದು. ಎಲ್ಲರಿಗೂ ಇಡೀ ನಮ್ಮ ಇದು ಎಫ್ ಎಂ ಚಾನಲ್ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಅಭಿನಂದನೆಗಳು.
1: ಓಕೆ ಸರ್, ಡನ್.
8: ಓಕೆ ಅಮ್ಮ, ಓಕೆ.
1: ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ
9: ಮೇಡಮ್. ನಮಸ್ತೆ.
1: ನಮ್ಮ ಹಾಸನದ ಗುರುಗಳಿಗೆ ನಮಸ್ಕಾರ. ಸೋಮಶೇಖರ್ ಸರ್.
9: ನಮಸ್ತೆ ಮೇಡಮ್.
1: ಹೇಗಿದ್ದೀರಿ?
9: ಆರಾಮಿದ್ದೀನಿ.
1: ಕೆಲಸ ಹೇಗ್ ನಡೀತಾ ಇದೆ ಸರ್?
9: ಮಳೆ ಇಲ್ಲ ಮೇಡಮ್ ನನ್ಗೆ. ನಮ್ಮ ಸಂಕಪ್ಪಣ್ಣರು ಹೇಳ್ದಂಗೆ ಅವ್ರಿಗೆ ಒಂದ್ ವಾರದಿಂದ ಮಳೆ ಇಲ್ಲ ಅಂತಾರೆ, ನನ್ಗೆ 15 ದಿವಸದಲ್ಲೂ ಮಳೆ ಇಲ್ಲ ಮೇಡಮ್. ಕಾಯ್ತಾ ಇದೀವಿ ಅದ್ರೊಳಗೆ ನೀವು ಜಾಹೀರಾತಿನ ಇದಂತಂದ್ರೆ, ನಾನು ನಿಜ ಮೇಡಮ್ 80s ಅಲ್ಲಂತೂ ಬಹಳ ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸುವಂತ ಜಾಹೀರಾತುಗಳು, ಆಮೇಲೆ ಅಷ್ಟೇ ನಿರಾಸೆನು ಮೂಡಿಸ್ತು. ಸ್ವಲ್ಪ ನಾನು ಇದು ಎಣ್ಣೆಗಂತಿರೋದ್ರಿಂದ ಯಾವ್ದಾದ್ರು ಒಂದ್ ಕ್ರೀಮ್ ಹಚ್ಕೊಳ್ಳೋಣಲ್ವೇ ಅಂತ ನೋಡ್ತಾ ಇದ್ದೆ. ಅದ್ರಲ್ಲಿ ಒಂದ್ ಬರೋದು ಮೇಡಮ್, ವೀಕ್ ಟರ್ಮರಿಕ್ ಆಯುರ್ವೇದಿಕ್ ಕ್ರೀಮ್ ಅಂತ.
1: ಸೂಪರ್ ಸರ್.
9: ಅದನ್ನ ತಗೊಳ್ಳೋಣ ಅಂತ ಅಂದ್ರೆ ನಮ್ಮ ಫಾದರ್ ಅದೆಲ್ಲ ಹುಡುಗಿಯರ ಕಣೋ ನಮ್ಗಲ್ಲ ಅಂತ ಅಂದ್ಬಿಟ್ಟು ಅವರು ಅಲ್ಲಿಂದ ಅದನ್ನ ಕೈ ಬಿಟ್ಬಿಟ್ಟು. ಆಮೇಲೆ ಮೇಡಮ್ ಇನ್ನೊಂದು ನನಗೆ ತುಂಬಾ ಇಷ್ಟ ಆಗಿದ್ದೆ ಯಾವ್ದು ಅಂದ್ರೆ ಆ ಬಜಾಜ್ ಸ್ಕೂಟರ್ದು ಬರ್ತಿತ್ತು ಮೇಡಮ್. ಅವಾಗ ನಮ್ ತಂದೆಯವರು ಒಂದು ವೆಹಿಕಲ್ ತಗೋಬೇಕು ಕಣಪ್ಪ ಓಡಾಡ್ಲಿಕ್ಕೆ ಅಂತಿದ್ರು. ಅವಾಗ ನಾನು ಇದನ್ನ ಬಾಯಿಪಾಠ ಮಾಡ್ಕೊಂಡಿದ್ದೆ ಮೇಡಮ್, ಅದು ನೋಡಿ ನೋಡಿ ನೋಡಿ ಅದ್ ನೋಡಿ ಹೆಂಗಿತ್ತು ಅಂದ್ರೆ, ಹೇ ಜಮೀನ್ ಆಸಮಾನ್, ಹೇ ಜಮೀನ್ ಆಸಮಾನ್, ಹಮಾರಾ ಆಜ್ ಹಮಾರಾ ಕಲ್, ಹಮಾರಾ ಆಜ್ ಹಮಾರಾ ಕಲ್, ಬುಲಂದ ಭಾರತ ಕಿ ಬುಲಂದ ತಸ್ವೀರ್, ಹಮಾರಾ ಬಜಾಜ್ ಹಮಾರಾ ಬಜಾಜ್, ಬುಲಂದ ಭಾರತ ಕಿ ಹಮಾರಾ ಬಜಾಜ್ ಹಮಾರಾ ಬಜಾಜ್ ಅಂತ ಬರೋದು ಮೇಡಮ್.
1: ಸೂಪರ್ ಸರ್, ಅದು ನಿಮ್ಮ ಬಾಯಿಂದ ಕೇಳಕ್ ಖುಷಿ ಆಗ್ತಿದೆ ಆಕ್ಚುಲಿ.
9: ನೋಡಿ ಮೇಡಮ್, ಈಗೇನು ಆ ಕಾರ್ಗಳೆಲ್ಲ ಟಾಪ್ ಎಂಡು ಮಿಡ್ಲ್ ವೇರಿಯಂಟ್ ಬೇಸಿಕ್ ಇದೆ, ಹಂಗೆ ಅವಾಗ ಬಜಾಜ್ ಚೇತಕಲ್ಲಿ ಬಜಾಜ್ ಚೇತಕ್ ಬಿಟ್ಟ, ಆಮೇಲೆ ಬಜಾಜ್ ವೆಸ್ಪಾ ಬಿಟ್ಟ, ಬಜಾಜ್ ಸೂಪರ್ ಅಂತ ಮೂರಲ್ಲಿ ಯಾವ್ದಾದ್ರು ಒಂದ್ ತಗೊಳ್ಬೇಕು ಅಂತ ನಾವು ಇದನ್ನ ನಮ್ಮ ತಂದೆಯವರು ವಾರಕ್ಕೊಂದ್ಸರಿ ಬಂದಾಗಲೆಲ್ಲ ಇದನ್ನ ಆಡ್ತಾ ಇದ್ದೆ. ಅವರು ಇದನ್ನೆಲ್ಲ ಬಿಟ್ಟು ಪದ್ಯ ಕಟ್ ಮಾಡಿ ಅಂತ ಬೈದ್ರು ಅವ್ರು ನನ್ಗೆ. ಆಮೇಲೆ ಮೇಡಮ್ ತಗೊಂಡ್ರು 85-86 ಅಲ್ಲಿ ಇನ್ಸುಜುಕಿ ಅಂತ ನಿಮ್ಮ ಶಿವಮೊಗ್ಗದಲ್ಲೇ JP ಮೋಟಾರ್ಸ್ ಅಂತ ಅಲ್ಲಿಗೆ ಬಂದು ಇನ್ಸುಜುಕಿ ತಗೊಂಬಂದ್ರು. ಹಂಗಾಗಿ ಆ ವೆಹಿಕಲ್ ಹುಚ್ಚು ಹಿಡಿದಿತ್ತು ಮೇಡಮ್ ಅವಾಗ, ಇದನ್ನ ಕಂಠಪಾಠ ಮಾಡಿದ್ದೆ ನಾನು.
1: ವೆರಿ ನೈಸ್ ಸರ್, ನೋಡಿ ಸರ್ ಅವಾಗ ಕಂಠಪಾಠ ಮಾಡಿದ್ದು, ಇವಾಗ್ಲೂ ಎಷ್ಟು ಚಂದ ಹಾಡ್ಬಿಟ್ರಿ.
9: ಖಂಡಿತ, ಅದನ್ನ ನಾನ್ ಬಹಳ ಪ್ರಯತ್ನ ಮಾಡ್ತಾ ಮೇಡಮ್. ನಾನು ಅದು ಇನ್ನೊಂದ್ ಮಾತು ಹಾಡ್ ಮಾಡ್ಲೇಬೇಕು ನಿಮ್ಮ ಎಮ್ಮ ನೆಚ್ಚಿನ FM ಶಿವಮೊಗ್ಗಕ್ಕೆ ಒಂದ್ ಮಾತಿದೆ ಮೇಡಮ್, ಆಂಗ್ಲ ಭಾಷೆಯಲ್ಲಿ ಬರುತ್ತೆ, ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಅಂತ. ಎಲ್ಲಾ ರಸ್ತೆಗಳು ರೋಮ್ ಅನ್ನ ಸೇರುತ್ತವೆ ಅಂತ ಬರುತ್ತೆ. ಹಂಗೆ ಅಟ್ ದ ಟೈಮ್ ಆಫ್ ಲೈವ್ ಪ್ರೋಗ್ರಾಮ್ ಇನ್ ಶಿವಮೊಗ್ಗ FM ಆಲ್ ಟೆಲಿಫೋನ್ ಕಾಲ್ಸ್ ಲೀಡ್ಸ್ ಟು FM ಶಿವಮೊಗ್ಗ ಅಂತ ಹೇಳ್ತೀನಿ.
1: ಸೂಪರ್ ಸರ್, ಥ್ಯಾಂಕ್ ಯು ಸರ್.
9: ಧನ್ಯವಾದಗಳು, ಧನ್ಯವಾದಗಳು.
1: ಓಕೆ, ಸ್ನೇಹಿತರೆ, ಯಾವೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಜಾಹೀರಾತುಗಳು ಅಟ್ರಾಕ್ಟ್ ಮಾಡಿದ್ವು, ಅದರಿಂದ ಏನೆಲ್ಲ ಅವ್ರಿಗೆ ಉಪಯೋಗ ಆಗ್ತಾ ಇತ್ತು ಅಂತ ನಮ್ಮ ಪ್ರೀತಿಯ ಕೇಳುಗರು ಸಾಕಷ್ಟು ಜನರು ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇದೇ ಖುಷಿಯಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದ ಜಾಹೀರಾತನ್ನು ಪ್ರಸಾರ ಮಾಡುವಂತಹ ಸಮಯ ಕೇಳಿಕೊಂಡು ಮತ್ತೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
14: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
15: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
16: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
1: ಮತ್ತೊಮ್ಮೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾದಂತಹ ಜಾಹೀರಾತು ಯಾವುದು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೆ. ನನ್ನೆಲ್ಲ ಪ್ರೀತಿಯ ರೇಡಿಯೋ ಕೇಳುಗರು ಸಾಕಷ್ಟು ಜನರು ತುಂಬ ಚಂದ ಚಂದವಾಗಿ ಮಾತಾಡ್ತಾ ಇದ್ರು, ಹಾಗೆ ಜಾಹೀರಾತುಗಳ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ನೀವು ಕೂಡ ನಿಮಗೆ ಇಷ್ಟವಾದಂತಹ ಜಾಹೀರಾತಿನ ಬಗ್ಗೆ ತಿಳಿಸ್ಬೋದು. 9860996279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಫೇವ್ರೆಟ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ನಮಗೆ ಚೇತನ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ. ಎಸ್, ವಾಷಿಂಗ್ ಪೌಡರ್ ನಿರ್ಮದ ಬಗ್ಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆ ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅನ್ನುವಂತಹ ಜಾಹೀರಾತನ್ನು ಟೈಪ್ ಮಾಡಿ ಕಳಿಸಿದ್ದಾರೆ. ಅವರ ಫೇವ್ರೆಟ್ ಜಾಹೀರಾತು ಅನ್ಕೊಳ್ತೀನಿ. ಥ್ಯಾಂಕ್ ಯು ಚೇತನ್ ಸರ್. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
17: ನಮಸ್ತೆ. ನಮಸ್ತೆ ಮೇಡಮ್. ಹಲೋ.
1: ನಮಸ್ತೆ. ನಮ್ಮ ಕಾಯಕ ಯೋಗಿ ಕೆಂಡೇಗೌಡ ಸರ್ ಅವರಿಗೆ
17: ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ಶುಭ ಸಂಜೆ ಎಲ್ಲರಿಗೂ, ಎಲ್ಲ ಕೇಳುಗರಿಗೂ. ಮೇಡಮ್ ನಮಸ್ಕಾರ.
1: ಹೇಗಿದ್ದೀರಿ ಕೆಂಡೇಗೌಡ ಸರ್?
17: ಆರಾಮಿದ್ದೀನಿ. ತಾವೆಲ್ಲ ಚೆನ್ನಾಗಿದ್ದೀರಲ್ಲ
1: ಸರ್? ಕೆಲಸ ಹೇಗ್ ನಡೀತಾ ಇದೆ?
17: ಚೆನ್ನಾಗಿದೆ ಮೇಡಮ್. ಮಳೆ ನಿಂತಿದೆ 3 ದಿವಸದಿಂದ.
1: ಮಂಡ್ಯ ಕಡೆ ಭರ್ಜರಿ ಮಳೆ ಆಯ್ತಾ?
17: ಹೌದು, ಆಯ್ತು. ಇದರಲ್ಲಿ ಹೇಳಿದ್ದೆ, ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ದೆ, 3 ದಿವಸದಿಂದ ತಮ್ಮ ಜೊತೆನಲ್ಲೇ ಹೇಳಿದ್ದೆ. ಒಳ್ಳೆ 2 ದಿವಸ ಒಳ್ಳೆ ಮಳೆ ಬಂತು, ಈ 3 ದಿವಸದಿಂದ ಬರುತ್ತೆ. ಇನ್ನೇನು ಬೀಳ್ತು ಅಂದಂಗ ಹಾಗೆ ಆರು ಓಡೋಗ್ಬಿಡುತ್ತೆ.
1: ಹಾಗಾದ್ರೆ ಇನ್ನು ಸ್ವಲ್ಪ ಹಾಸನ ಮತ್ತೆ ದುರ್ಗದ ಕಡೆ ಕಳಿಸ್ಬೇಕು ಮಳೆನ.
17: ಅದ್ ನೋಡಿ ನೋಡಿ, ಮಲೆನಾಡಿಂದ ಹಾಸನ ದಾಟಿ ನಮ್ಮ ಮಂಡ್ಯಕ್ಕೆ ಕಾಲಿಟ್ಟಿರೋದು.
1: ನಿಜ ನಿಜ.
17: ಯಾಕೆ ಗುರುಗಳಿಗೆ ಮಧ್ಯದಲ್ಲಿ ಬಿಡ್ಲಿಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ.
1: ವರುಣ ದೇವನ್ ಒಂದ್ ಮೆಸೇಜ್ ಮಾಡ್ಬೇಕು ನಾವು. ಜಾಹೀರಾತು ಬಗ್ಗೆ ಮಾತಾಡ್ತಾ ಇದ್ವಿ.
17: ಹೌದು ಹೌದು, ನನಗೆ ತುಂಬಾ ಇಷ್ಟವಾದ ಸುಮಾರು ಅವರು ಒಂದು 55-60 ವರ್ಷಗಳ ಹಿಂದೆ ಕೇಳಿದ್ದು ನಿರ್ಮಾ ಪೌಡರ್ದು ನನ್ನ ಮನಸ್ಸಲ್ಲಿ ಇವತ್ತು ಉಳಿದಿದೆ. ಇವತ್ತು ಕೂಡ ಆಕಾಶವಾಣಿ ಮೈಸೂರು ಕೇಂದ್ರದವರು 7:45 ಯಾವಾಗ ಒಂದ್ಸಾರಿ ನಾನು ರೇಡಿಯೋ ಆನ್ ಮಾಡಿ ಇದಾದಾಗ ಹೊರಗಡೆ ಇದ್ದಾಗ ಹಾಕ್ತಾರೆ ಆ ನಿರ್ಮಾದ ಒಂದು ಅಡ್ವರ್ಟೈಸ್ ಇದ್ದೇ ಇರ್ತದೆ ರೆಗ್ಯುಲರ್ ಹಾಗೆ ಹಾಗೆ. ನಮ್ಗೆ ಅದೊಂದು ತುಂಬಾ ಇಷ್ಟವಾದ ಇದು. ಅದನ್ನ ಉಪಯೋಗಿಸ್ತಾ ಇದ್ರು ಕೂಡ ನಾವು ಅದರ ದಾಟಿ ಇದೆಯಲ್ಲ ಅಡ್ವರ್ಟೈಸ್ ದಾಟಿ ಇದೆಯಲ್ಲ ನಂಗೆ ತುಂಬಾ ಇಡ್ಸಿದೆ ಮೇಡಮ್ ಅದನ್ನ.
1: ಥ್ಯಾಂಕ್ ಯು
17: ಮೇಡಮ್, ಥ್ಯಾಂಕ್ ಯು.
1: ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
18: ನಮಸ್ತೆ ಮೇಡಮ್.
1: ನಮಸ್ತೆ ಪಾಟೀಲ್ ಸರ್, ಹೇಗಿದ್ದೀರಿ?
18: ಚೆನ್ನಾಗಿದೆ ಮೇಡಮ್, ತಾವ್ ಚೆನ್ನಾಗಿದ್ರಿ?
1: ಎಸ್ ಸರ್, ಆರಾಮಾಗಿದ್ದೀನಿ. ಹೇಗಿದೆ ಸರ್ ರಾಯಚೂರು?
18: ಮೇಡಮ್ ನಮ್ಗೆ ಸ್ವಲ್ಪ ಮಳೆ ಬಂದಿದೆ ಮೇಡಮ್, ಮೋಡ ಕವಿದ ವಾತಾವರಣ ಇದೆ.
1: ಓಕೆ,
18: ಸ್ವಲ್ಪ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್.
1: ಓಕೆ ಸರ್, ಓಕೆ ಸೂಪರ್.
18: ಇವತ್ತಿನ ಒಂದು ಜಾಹೀರಾತು ಬಗ್ಗೆ ಮಾತಾಡ್ತಾ ಇದ್ರಿ.
1: ಹೌದು,
18: ಜಾಹೀರಾತು ಅಂದ್ರೆ ನೋಡ್ರಿ, ಅವಾಗ ನಾವು ಚಿಕ್ಕವರಿದ್ದಾಗ ಅದು ವೈಟ್ ಅಂಡ್ ಬ್ಲಾಕ್ ಟಿವಿ ಒಳಗೆ ನೋಡ್ತಾ ಇದ್ವಿ ಜಾಹೀರಾತು. ಅದ್ಯಾವುದೋ ಒಂದು ಬರ್ತಿತ್ರ, ಅದು ಜಂಡು ಬಾಮ್, ಜಂಡು ಬಾಮ್, ಕೀಡೆಯಾರೇ ಬಾಮ್,
1: ಜಂಡು ಬಾಮ್.
18: ಆಮೇಲೆ ಇನ್ನೊಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಹೇಳಿ ಒಂದು, ಆಮೇಲೆ ಒಂದು ಲೈ ಬಾಯ್ ಸಾಬೂನ್ ಒಂದು ಬರ್ತಿತ್ರಿ.
1: ಲೈ ಬಾಯ್ ಎಲ್ಲಿದೆಯೋ
18: ಅಲ್ಲಿದೆ ಆರೋಗ್ಯ. ಈಗನು ನಾನು ಲೈ ಬಾಯ್ ಸಾಬೂನೇ ಲೂಸ್ ಮಾಡ್ತಾ ಇದ್ದೀನಿ ಮೇಡಮ್.
1: ಹೌದಾ ಸರ್?
18: ಈಗ ಬೇರೆ ಸಾಬೂನು ಲೂಸ್ ಮಾಡಿದ್ರೆ ನನಗೊಂದ್ ಸ್ವಲ್ಪ ಅದೇನು ಚರ್ಮದ ಸ್ವಲ್ಪ ಸಮಸ್ಯೆ ಬರುತ್ತೆ. ಅದು ಲೈ ಬಾಯ್ ಸಾಬೂನು ಹಚ್ಕೊಂಡು ಮೈ ಜೋಕ ಮಾಡಿಬಿಟ್ರೆ ನಮ್ಗೆ ಸಮಸ್ಯೆ ಇರಲ್ಲ ಮೇಡಮ್. ಹಾಗಾಗಿ ನಾನು ಅದನ್ನೇ ನಂಬಿದೀನಿ, ಅದನ್ನೇ ಲೂಸ್ ಮಾಡ್ತಾ ಇದ್ದೀನಿ ಈ ಕೂಡ.
1: ಓಹೋ ಸೂಪರ್ ಸರ್, ಸೂಪರ್.
18: ಓಕೆ ಮೇಡಮ್, ಹೌದು ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು, ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು.
18: ಓಕೆ ಮೇಡಮ್, ಧನ್ಯವಾದ.
1: ಎಸ್ ಸರ್, ಎಸ್ ಸರ್. ಓಕೆ ಸ್ನೇಹಿತರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜಾಹೀರಾತುಗಳು ಇಷ್ಟ ಆಗಿದ್ದಾವೆ. ಹಾಗೆ ಒಬ್ಬೊಬ್ರು ಅದು ಹೊಸ ಜಾಹೀರಾತು ಅಥವಾ ಹಳೆ ಜಾಹೀರಾತು ಯಾವುದಾದ್ರೂ ಆಗಿರಲಿ, ಒಂದು ಆ ವಸ್ತುವಿನಿಂದ ಅಥವಾ ಆ ಒಂದು ಧ್ವನಿಯಿಂದ ಆ ಮಾರ್ಕೆಟಿನಿಂದ ಕೆಲವರಿಗೆ ಇಷ್ಟ ಆಗತ್ತೆ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
19: ನಮಸ್ಕಾರ ಕಣಕ.
1: ನಮಸ್ಕಾರ. ಮುರುಳಿ ಸರ್?
19: ಹೌದಕ್ಕ, ನಾನೇ ಮುರುಳಿ ಸರ್.
1: ಎಂತ ನೀವ್ ಹಿಂಗ್ ಮಾಡಿದ್ರೆ? ಸರ್, ನಿಮಗೆ ಯಾವ ಜಾಹೀರಾತು ತುಂಬಾ ಇಷ್ಟ ಆಗತ್ತೆ?
19: ಸಂತೂರ್. ಸಂತೂರ್?
1: ಹೋ ಹೋ, ಸಂತೂರ್ ಮಮ್ಮಿ.
19: ಸಂತೂರ್ ಮಮ್ಮಿ ಅದಂದ್ರೆ ಬಹಳ ಇಷ್ಟ ನನಗೆ.
1: ಆಮೇಲೆ
19: ಮೆಡಿಮಿಕ್ ಸೋಪು ಇನ್ನೂ ಬಹಳ ಇಷ್ಟ. ಅಂದ್ರೆ ಇವತ್ತು ನಾನು ತಗೊಂಡು ಪಾರ್ಲೇಜಿ ಬಿಸ್ಕೆಟ್ ಇದೆ ಅಕ್ಕ, ಅದ್ರ ಸಣ್ಣ ಹುಡುಗಿ ಫೋಟೋ ಇವತ್ತು ಅಜ್ಜಿ ಆಗಿದಾರೆ ಅವರು, ಅದೊಂದು ಇಷ್ಟ ನನಗೆ.
1: ಓಕೆ ಓಕೆ ಓಕೆ,
19: ಇಷ್ಟು ಇಷ್ಟ ನೋಡಕ.
1: ಓಕೆ ಸೂಪರ್, ವೆರಿ
19: ನೈಸ್.
1: ಎಸ್ ಸರ್, ಸಂತೂರ್ ನೋಡಿ, ಏನಾದ್ರು ಸಂತೂರ್ ಸೋಪೆ ಪರ್ಚೇಸ್ ಮಾಡ್ಬಿಟ್ರೆ ಏನ್ ಕತೆ?
19: ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಸಂತೂರ್ ಉಪಯೋಗಿಸ್ತಾರೆ, ಇನ್ನು ಹೆಂಗಾಗೆ ಇದಾರೆ. ನಾನು ಪರವಾಗಿಲ್ಲ.
1: ಓಹೋ, ಒಬ್ಬಬ್ಬಬ್ಬಬ್ಬ, ಏನ್ ಸರ್, ಏನ್ ಸರ್,
19: ಏನ್ ಕಳಿಬೇಕಲ್ಲ ನಿಜಾನ.
1: ಓಕೆ ಒಳ್ಳೇದು, ಒಳ್ಳೇದು ಸರ್,
19: ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್. ಓಕೆ ನೋಡಿ ಸ್ನೇಹಿತರೆ, ನಮ್ಮ ಪ್ರೀತಿಯ ಕೇಳುಗರು ಎಷ್ಟು ಲವ್ ಲವ್ಕೆಯಿಂದ ಖುಷಿ ಖುಷಿಯಿಂದ ತುಂಬ ಚಂದ ಚಂದ ಮಾತಾಡ್ತಾ ಇದ್ದಾರೆ. ನಿಮ್ಮಗಳ ಮಾತುಗಳನ್ನ ಕೇಳೋಕ್ಕೆ ಖುಷಿಯಾಗತ್ತೆ. ಹೌದು ಸ್ನೇಹಿತರೆ, ಖಂಡಿತವಾಗ್ಲೂ ಒಂದು ಹೊಸ ವಸ್ತುವಿನ ಬಗ್ಗೆ ಗೊತ್ತಾಗೋದು ಈ ಜಾಹೀರಾತುಗಳ ಮೂಲಕ. ಹಾಗೆ ಒಂದು ಕಂಪನಿ ಈ ರೀತಿಯಲ್ಲಿ ಇದೆ ಅನ್ನೋದು ಗೊತ್ತಾಗೋದು ಈ ಜಾಹೀರಾತುಗಳ ಮೂಲಕ. ಹಾಗೆ ಸ್ಪರ್ಧೆ ಕೂಡ ಸಾಕಷ್ಟು ಇರುತ್ತೆ. ಇಂತಹ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ರೀತಿಯ ಒಂದು ಜಾಹೀರಾತುಗಳು ಸಾಕಷ್ಟು ಅಟ್ರ್ಯಾಕ್ಟ್ ಮಾಡ್ತವೆ. ಆದರೆ ಅದರಲ್ಲಿ ನಮಗೆ ಯಾವುದು ಬೇಕು ಅನ್ನೋದು ಆಯ್ಕೆ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿರುವಂಥ ವಿಷಯ. ಇತ್ತೀಚೆಗಂತೂ ಸಾಕಷ್ಟು ಜಾಹೀರಾತುಗಳನ್ನ ನೋಡ್ತೀವಿ, ಅದರಲ್ಲೂ ಚಾಕ್ಲೇಟ್ಸ್ ಇರ್ಬೋದು, ನೂಡಲ್ಸ್ ಇರ್ಬೋದು, ಹಾಗೆ ಬಗೆ ಬಗೆಯ ಕುರುಕಲು ತಿಂಡಿಗಳದಿರ್ಬೋದು. ಮಕ್ಕಳಿಗಂತೂ ತುಂಬಾ ಅಟ್ರ್ಯಾಕ್ಟ್ ಮಾಡ್ತವೆ ಈ ಜಾಹೀರಾತುಗಳು. ಎಷ್ಟೋ ಜನರು ಈ ಜಾಹೀರಾತುಗಳನ್ನ ನೋಡೇ ಸಾಕಷ್ಟು ಈ ರೀತಿಯ ಒಂದು ಪ್ರಾಡಕ್ಟ್ ಇದೆಯಾ ಅನ್ನೋದನ್ನು ಕಂಡುಕೊಂಡಿದ್ದಾರೆ ಕೂಡ. ಹಾಗೆ ನಿಮ್ಮಗ ಎಲ್ಲರ ಜೊತೆ ಮಾತಾಡಿ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಆಯಿತು. ಹಾಗೆ ನಮಗೆ ಪಂಚಾಕ್ಷರಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಹಲೋ ಮೇಡಮ್, ಗುಡ್ ಈವ್ನಿಂಗ್. ಸೊ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಕೀಪ್ ಇಟ್ ಮೇಡಮ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಪಂಚಾಕ್ಷರಿ ಸರ್. ಹಾಗೆ ನಮಗೆ ಸೋಮಶೇಖರ್ ಸರ್ ಅವರು, ಕೆಂಡೇಗೌಡ

0: ಅವ್ರಿಗೆ ನಮಸ್ಕಾರ ಅಂತ ತಿಳಿಸಿದ್ದಾರೆ. ಜೊತೆಗೆ ಶಾಂತಾ ಮೇಡಮ್ ಅವರು ಸಂತೂರ್ ಸೋಪ್ ಬಗ್ಗೆ ತಿಳಿಸಿದ್ದಾರೆ, ಲಿರಿಲ್ ಸೋಪ್ ಬಗ್ಗೆ ತಿಳಿಸಿದ್ದಾರೆ, ಲೈಫ್ ಬಾಯ್ ನಿರ್ಮಾ ಪೌಡರ್ ಬಗ್ಗೆ ತಿಳಿಸಿದ್ದಾರೆ. ಒಂದೊಂದು ಜಾಹೀರಾತುಗಳು ನಾನಾಗಲೇ ಹೇಳಿದಾಗೆ ಒಂದೊಂದು ರೀತಿಯಲ್ಲಿ ಸಾಕಷ್ಟು ಅಟ್ರ್ಯಾಕ್ಟಿವ್ ಆಗ್ತವೆ ಅಂತ ನಾನಾಗಲೇ ತಿಳಿಸಿದೆ ಸ್ನೇಹಿತರೆ. ಹಾಗೆ ನಮ್ಮ ಅಜ್ಜಿ ಅಥವಾ ತಾತಂದರು ಅವರು ಅಡ್ವರ್ಟೈಸ್ ನೋಡುವಾಗ ಅವರೇನು ಪಾಂಡ್ಸ್ ಪೌಡ್ರು ಅಥವಾ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ ತಕ್ಷಣ ಅಷ್ಟೊಂದು ಬೆಳ್ಳಗಾಗ್ತಾರೆ, ನೀವ್ಯಾಕೆ ಡೈಲಿ ಹಚ್ಚಿದ್ರು ಇದ್ದಾಗೆ ಇದ್ದೀರಾ ಅಂತ ತಮಾಷೆ ಮಾಡೋರು ಕೂಡ. ಎಸ್, ಒಟ್ಟು ಅವ್ರ ಕಂಪ್ನಿಗಳು ಆ ಥರ ಚೆನ್ನಾಗಾಗಲಿ ಅಂತ ಅವ್ರು ಮಾಡೋದುಂಟು. ಎನಿವೇ ಸ್ನೇಹಿತರೆ, ಕೆಲವೊಂದು ಜಾಹೀರಾತುಗಳು ದೂರದಿಂದ ತುಂಬಾ ಚೆನ್ನಾಗಿ ಕಾಣತ್ತೆ, ನಮಗೆ ಆಕಾಶದ ಚಂದ್ರ ಎಷ್ಟು ಮುದ್ದಾಗಿ ಕಾಣತ್ತೋ ಆ ರೀತಿ. ಹಾಗೆ ಹತ್ರ ಹೋಗಿ ನೋಡಿದಾಗ ಚಂದ್ರನಲ್ಲೂ ಕೂಡ ಒಂದಿಷ್ಟು ಕಪ್ಪು ಚುಕ್ಕೆ ಅದು ಇದು ಇರುತ್ತೆ ನೋಡ್ತೀವಲ್ವ. ಹಾಗೆ ಇಲ್ಲಿ ಅಡ್ವರ್ಟೈಸ್ಗಳು ಕೂಡ ಹತ್ರ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಯಾವುದು ದಿ ಬೆಸ್ಟ್ ಅಂತ. ಓಕೆ, ಆಯ್ಕೆ ನಮ್ಮದಾಗಿರಲಿ ಅಂತ ಹೇಳ್ತಾ ಸ್ನೇಹಿತರೆ, ಇದೇ ರೀತಿಯಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ನಾವು ಸದಾ ನಿಮ್ಮೊಟ್ಟಿಗಿರ್ತೀವಿ. ಎಸ್, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸ್ನೇಹ ಸದಾ ನಮ್ಮೊಟ್ಟಿಗೆ ಇರಲಿ ಅಂತ ಆಶಿಸ್ತಾ ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್. ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
8: ಉಷಾ, ನನ್ ಮಗಳನ್ನ 8ನೇ ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
7: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
8: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
7: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
4: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಒತ್ತಡದ ಬದುಕಿನ ಶೈಲಿಯಿಂದ ಹೊರಬರಲು ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನದ ಅಭ್ಯಾಸವು ಸಹಕಾರಿಯಾಗುತ್ತದೆ ಎಂದು ಯೋಗಾಚಾರ್ಯ ಡಾಕ್ಟರ್ CV

ರುದ್ರಾರಾಧ್ಯ ಹೇಳಿದರು. ವಿನೋಬನಗರದ ಕಾಶಿಪುರ ಕಲ್ಲಹಳ್ಳಿಯ ಶ್ರೀ ಶಿವಗಂಗಾ ಯೋಗ ಕೇಂದ್ರದ ರಾಘವ ಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯ ಕಡಿಮೆ ವಯಸ್ಸಿನ ಯುವಜನತೆ ಸಾವನ್ನಪ್ಪುತ್ತಿರುವುದು ಕಳವಳಕಾರಿಯಾಗಿದೆ. ಇದಕ್ಕೆ ಶಿಸ್ತುಬದ್ದ ಆಹಾರ ಪದ್ಧತಿ ರೂಢಿಸಿಕೊಳ್ಳದೆ ಇರುವುದು ಹಾಗೂ ಒತ್ತಡದ ಜೀವನ ಶೈಲಿ ಮುಖ್ಯ ಕಾರಣವಾಗಿದೆ. ಇದರಿಂದ ಹೊರಬರಲು ಯೋಗ ತುಂಬಾ ಮುಖ್ಯವಾಗಿದೆ ಎಂದು ತಿಳಿಸಿದರು. ಆಸ್ಟ್ರೇಲಿಯಾದಲ್ಲಿ ಶಿವಗಂಗಾ ಯೋಗ ಕೇಂದ್ರದ ತರಬೇತಿ ಘಟಕ ಪ್ರಾರಂಭಿಸಿದ್ದು, ವಿದೇಶದಲ್ಲೂ ಸಹ ಸಾಕಷ್ಟು ಜನ ನಮ್ಮ ಭಾರತೀಯ ಯೋಗ ಪದ್ಧತಿಯನ್ನು ಅನುಸರಿಸುತ್ತಿರುವುದು ಭಾರತೀಯ ಜೀವನ ಶೈಲಿಗೆ ಇರುವ ಪ್ರಾಮುಖ್ಯತೆ ತೋರಿಸುತ್ತದೆ. ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಯೋಗ, ಧ್ಯಾನ ಹಾಗೂ ಪ್ರಾಣಾಯಾಮ ಜೊತೆಗೆ ಸಕಾರಾತ್ಮಕ ಮಾಹಿತಿಗಳನ್ನು ಪಡೆದುಕೊಳ್ಳುವುದು ನಮ್ಮ ಆಯುಷ್ಯ ವೃದ್ಧಿ ಮಾಡುತ್ತದೆ ಎಂದು ಹೇಳಿದರು. ಹಿರಿಯ ಯೋಗ ಶಿಕ್ಷಕ ಜಿಎಸ್ ಓಂಕಾರ್ ಮಾತನಾಡಿ, ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರನ್ನಾಗಿಸುತ್ತದೆ. ನಮ್ಮಲ್ಲಿ ಆತ್ಮವಿಶ್ವಾಸ ವೃದ್ಧಿಸುತ್ತದೆ. ದೇಹದಲ್ಲಿ ಚೆನ್ನಾಗಿ ರಕ್ತ ಸಂಚಾರ ಆಗುವುದರಿಂದ ಯಾವುದೇ ಕಾಯಿಲೆಗಳು ನಮ್ಮ ಬಳಿ ಸುಳಿಯುವುದಿಲ್ಲ ಎಂದರು. ಮುಂದಿನ ವಿವರ. ಬಾಲ್ಯದಿಂದಲೇ ಕಲೆ, ಸಾಹಿತ್ಯ, ನೃತ್ಯದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಬೆಳೆಸಬೇಕು ಎಂದು ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಕಿಶೋರ್ ಕುಮಾರ್ ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಆಯೋಜಿಸಿದ್ದ ಕುಟುಂಬ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವಿದುಷಿ ಶ್ವೇತಾ ಪ್ರಕಾಶ್ ಅವರನ್ನು ಸನ್ಮಾನಿಸಿ ಮಾತನಾಡಿದರು. ವೈವಿಧ್ಯ ಕಲಾ ಪ್ರಕಾರಗಳ ಕಲಿಕೆಯು ಮಕ್ಕಳಲ್ಲಿ ಆತ್ಮವಿಶ್ವಾಸ ವೃದ್ಧಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಕಾರ್ಯದರ್ಶಿ ಬಿಆರ್ ಧನಂಜಯ್ ಮಾತನಾಡಿ, ಮಾಹಿತಿ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಶಿಕ್ಷಣ ಕಲಿಕೆಯ ಜೊತೆಗೆ ಭರತನಾಟ್ಯ ಕಡೆಗೆ ಆಸಕ್ತಿ ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಮಕ್ಕಳು ಮೊಬೈಲ್, ಡಿಜಿಟಲ್ ಉಪಕರಣಗಳಲ್ಲಿ ಸಮಯ ವ್ಯರ್ಥ ಮಾಡಲು ಬಿಡದೆ ಅವರಲ್ಲಿ ಉತ್ತಮ ಆಸಕ್ತಿ ಬೆಳೆಸಬೇಕು ಎಂದು ಸಲಹೆ ನೀಡಿದರು. ಮಯೂರಿ ನಾಟ್ಯಶಾಲೆಯ ವಿದುಷಿ ಶ್ವೇತಾ ಪ್ರಕಾಶ್ ಮಾತನಾಡಿ, ಭರತನಾಟ್ಯ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುತ್ತದೆ, ಮಕ್ಕಳಲ್ಲಿ ಶಿಸ್ತು ಸಂಯಮ ಬೆಳೆಸುತ್ತದೆ ಎಂದು ಹೇಳಿದರು. ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ರೋಟರಿ ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯಕುಮಾರ್, ನಿಯೋಜಿತ ಸೇನಾನಿ ಎಒ ಮಹೇಶ್, ಶ್ರೀಕಾಂತ್, ಆದಿಮೂರ್ತಿ, ಕೃಷ್ಣಮೂರ್ತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮುಂದಿನ ವಿವರ. ರೈಲ್ವೆ ನಿಲ್ದಾಣದಿಂದ ಆದಿ ಕೈಲಾಸಕ್ಕೆ ಚಾರಣ ಹೊರಟವರಿಗೆ ಬೀಳ್ಕೊಡುತ್ತಾ ಮಾತನಾಡಿದ ತರುಣೋದಯ ಘಟಕದ ಚೇರ್ಮನ್ ಎಸ್ಎಸ್ ವಾಗೇಶ್, ಚಾರಣಗಾರರಿಗೆ ಹಿಮಾಲಯ ತವರು ಮನೆ ಇದ್ದಂತೆ. ಪ್ರತಿ ವರ್ಷ ಇಲ್ಲಿ ಚಾರಣ ಮಾಡುವ ಮೂಲಕ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಲು ಸಹಕಾರಿ ಎಂದರು. ಭಾರತದ ಉತ್ತರಾಖಂಡ ರಾಜ್ಯದ ಪಿತೋರಗಡ ಜಿಲ್ಲೆಯ ಹಿಮಾಲಯದಲ್ಲಿ ಆದಿ ಕೈಲಾಸ ಪರ್ವತವಿದೆ. ಸಮುದ್ರ ಮಟ್ಟದಿಂದ ಸುಮಾರು 6,191 ಮೀಟರ್ ಎತ್ತರದಲ್ಲಿರುವ ಈ ಪವಿತ್ರ ಸ್ಥಳವು ಕೈಲಾಸ ಮಾಸದ ಸರೋವರದ ಪ್ರಕೃತಿಯಾಗಿದೆ. ಪಾರ್ವತಿ ಸರೋವರ ಮತ್ತು ಗೌರಿಕುಂಡ ಆದಿ ಕೈಲಾಸದ ತಪ್ಪಲಿನಲ್ಲಿರುವ ಪವಿತ್ರ ಸರೋವರಗಳು. ಈ ಯಾತ್ರೆಯಲ್ಲಿ ನೈಸರ್ಗಿಕವಾಗಿ ಓಂ ಆಕಾರವನ್ನು ಹೋಲುವ ಮತ್ತೊಂದು ಪವಿತ್ರ ಪರ್ವತವನ್ನು ಕಾಣಬಹುದು. ಇದನ್ನು ಹಿಂದೂ ಧರ್ಮದಲ್ಲಿ ಪಂಚ ಕೈಲಾಸಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಈ ಯಾತ್ರೆಯು ಸಂಪೂರ್ಣವಾಗಿ ಭಾರತೀಯ ಭೂಪ್ರದೇಶದಲ್ಲೇ ನಡೆಯುತ್ತದೆ. ದೆಹಲಿಯಿಂದ ಕಮಾವೂನ್ ಪ್ರದೇಶದ ಮೂಲಕ ದಾರ್ಚುಲ್ ತಲುಪಿ ಅಲ್ಲಿಂದ ಟ್ರಕ್ಕಿಂಗ್ ಮೂಲಕ ಆದಿ ಕೈಲಾಸ ತಲುಪಬಹುದು. ಉತ್ತರಾಖಂಡ್ ಪ್ರವಾಸೋದ್ಯಮ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದೆ. ಇದನ್ನು ಶಿವ ಕೈಲಾಶ್, ಚೋಟಾ ಕೈಲಾಶ್, ಬಾಬಾ ಕೈಲಾಶ್ ಅಥವಾ ಜೋಗ್ಲಿಂಗ್ಕಾಂಗ್ ಶಿಖರ ಎಂದು ಕರೆಯುತ್ತಾರೆ ಎಂದರು. ಘಟಕದ ಕಾರ್ಯದರ್ಶಿ ಸುರೇಶ್ ಕುಮಾರ್, ನಾಗರಾಜ್, ಡಾಕ್ಟರ್ ಗುರುಪಾದಪ್ಪ, ಡಾಕ್ಟರ್ ಶೇಖರ್, ಡಾಕ್ಟರ್ ಶಾಂತ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ SSLC ಮತ್ತು PUCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ಸಮಾಜದ

ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಮೇ 25ರಿಂದ ಜೂನ್ 15ರೊಳಗೆ ಶಿವಮೊಗ್ಗ ಬಿಎಚ್ ರಸ್ತೆ ಮಲ್ಲಪ್ಪ ಕಾಂಪ್ಲೆಕ್ಸ್ ಪಕ್ಕದ ಸಂಘದ ಕಚೇರಿಯಲ್ಲಿ ಸಂಜೆ 6ರಿಂದ ರಾತ್ರಿ 8 ಗಂಟೆ ನಡುವೆ ಪಡೆದುಕೊಂಡು ಭರ್ತಿ ಮಾಡಿ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೀರ್ತನ ನಿಲಯ, ಮಲ್ಲಪ್ಪ ಕಾಂಪ್ಲೆಕ್ಸ್ ಹಿಂಭಾಗ, ಸೋಮಯ್ಯ ಬಡಾವಣೆ, ಬಿಎಚ್ ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಕಳುಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9843493188 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾ 2025-26 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಿದೆ. ಅರ್ಜಿಯನ್ನು ಮಹಾಸಭೆಯ ವೆಬ್ಸೈಟ್ www.aivlm.org ಸಲ್ಲಿಸಿ ಜಿಲ್ಲೆಯ ಪ್ರತಿಭಾನ್ವಿತ ಅರ್ಹ ವಿದ್ಯಾರ್ಥಿಗಳು ತಕ್ಷಣ ಅರ್ಜಿ ಸಲ್ಲಿಸುವಂತೆ ಮಹಾಸಭಾ ಜಿಲ್ಲಾಧ್ಯಕ್ಷ ರುದ್ರಮುನಿ ಸಜ್ಜನ್ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9408280935 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಉಪವಿಭಾಗ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ 2026-27 ಸಾಲಿಗೆ ವಿದ್ಯುತ್ ಸೌಲಭ್ಯ ಒದಗಿಸಲು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ಇತ್ತೀಚಿನ ಪಹಣಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಕೊಳವೆ ಬಾವಿ ಇರುವ ಜಾಗದಲ್ಲಿ ನಿಂತಿರುವ ಫಲಾನುಭವಿಯ ಜಿಪಿಎಸ್ ಫೋಟೋ, ರೇಷನ್ ಕಾರ್ಡ್, 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಯೊಂದಿಗೆ ಜೂನ್ 15ರೊಳಗೆ ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಸಲ್ಲಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಬಯಸುವ ಅರ್ಹ ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ www.sw.kar.nic.in ಮೂಲಕ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಪ್ರತಿಯನ್ನ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯದ ವಾರ್ಡನ್ಗಳಿಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳು ಕಳೆದ ಸಾಲಿನ ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಾಗಿದ್ದಲ್ಲಿ SATSID, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಾಗಿದ್ದಲ್ಲಿ SSPID ಮತ್ತು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಅರ್ಜಿಯ ಜೊತೆ ಸಲ್ಲಿಸಬೇಕು. ಪ್ರವೇಶಾತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಅಥವಾ ಗೊಂದಲಗಳಿದ್ದಲ್ಲಿ ಕಚೇರಿ ವೇಳೆಯಲ್ಲಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸಾಗರ ತಾಲೂಕು ಇವರನ್ನು ಖುದ್ದಾಗಿ ಭೇಟಿ ಮಾಡಬಹುದು ಅಥವಾ ದೂರವಾಣಿ ಸಂಖ್ಯೆ 9484841912 ಸಂಪರ್ಕಿಸಬಹುದು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊರಬ ತಾಲೂಕಿನ ಜಡೆ ಹೋಬಳಿ ತಲಗಡ್ಡೆ ಗ್ರಾಮದ ದೊಡ್ಡ ಕೆರೆಯಲ್ಲಿ ನಿನ್ನೆ ಮಲೆನಾಡಿನ ಜನಪದ ಕ್ರೀಡೆ ಮೀನು ಶಿಕಾರಿ ಭರ್ಜರಿಯಾಗಿ ನಡೆಯಿತು. ಕೆರೆಬೇಟೆ ತಾಲೂಕು ಉಳವಿ, ಕುಪ್ಪಗಡ್ಡೆ ಮತ್ತು ಕಸಬಾ ಹೋಬಳಿಗಳ ವ್ಯಾಪ್ತಿಯಲ್ಲಿ ಹೆಚ್ಚು ಕಂಡುಬರುತ್ತಿತ್ತು. ಆದರೆ ಈ ಬಾರಿ ತಾಲೂಕಿನ ಎಲ್ಲೆಡೆ ಕೆರೆಬೇಟೆಯ ಸಂಭ್ರಮ ಮನೆ ಮಾಡಿರುತ್ತದೆ. ತಲಗಡ್ಡೆಯ ಊರ ಮುಂದಿನ ಕೆರೆ ತಾಲೂಕಿನ ದೊಡ್ಡ ಕೆರೆಗಳಲ್ಲಿ ಒಂದು. 111 ಎಕರೆ ವಿಸ್ತೀರ್ಣ ಇರುವ ಈ ಕೆರೆಯ ಅರ್ಧದಷ್ಟು ಭಾಗದಲ್ಲಿ ನೀರಿತ್ತು. ಶನಿವಾರ

ಟಿಕೆಟ್ ಪಡೆಯದವರು ನಿಲ್ಲಲು ಕೆರೆಯ ಅಂಗಳದಲ್ಲಿ ಹಗ್ಗದಿಂದ ಬ್ಯಾರಿಕೇಡ್ ಮಾಡಿದ್ದರು. ಮಧ್ಯಾಹ್ನ 12 ಗಂಟೆಯಿಂದ ಕೆರೆಗೆ ಇಳಿಸಲಾಗುತ್ತದೆ ಎಂದು ಹೇಳಲಾಗಿತ್ತು. ಆದರೆ 11:40 ವೇಳೆಗೆ ಏಕಾಏಕಿ ಬೇಟೆಗಾರರು ಕೆರೆಗೆ ನುಗ್ಗಿದ್ದರು. ಅದನ್ನು ನೋಡಿದ ಕೆರೆಯ ದಡದಲ್ಲಿದ್ದ ಟಿಕೆಟ್ ಪಡೆದವರು ನುಗ್ಗುವ ಮೂಲಕ ಗ್ರಾಮಸ್ಥರು ನಿಗದಿಪಡಿಸಿದ್ದ ನಿಯಮಗಳನ್ನು ಉಲ್ಲಂಘಿಸಿದರು. ಮುಂದಿನ ವಿವರ. ಆಹಾರ ಹಾಗೂ ಕರಕುಶಲ ವಸ್ತುಗಳನ್ನು ಮೇಳಗಳ ಮೂಲಕ ಇಂದಿನ ತಲೆಮಾರಿಗೆ ಪರಿಚಯಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ ಸಮಾಜಕ್ಕೆ ಪೂರಕವಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಅಭಿಪ್ರಾಯಪಟ್ಟರು. ಸೊರಬ ಪಟ್ಟಣದ ಹೊಸಪೇಟೆ ಬಡಾವಣೆಯ ಗಿರಿಜಶಂಕರ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಆಹಾರ ಮೇಳ ಹಾಗೂ ಕರಕುಶಲ ಮೇಳ ಉದ್ಘಾಟಿಸಿ ಮಾತನಾಡಿದರು. ಗುಡಿ ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಅಡಿಪಾಯ ಒದಗಿಸುತ್ತವೆ. ಇಂತಹ ಕುಶಲಕರ್ಮಿಗಳಿಗೆ ಸರ್ಕಾರದ ನೆರವು ನೀಡಬೇಕು. ಗ್ರಾಮೀಣ ಭಾಗದಲ್ಲಿ ವಿವಿಧ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು ವಿವಿಧ ಬಗೆಯ ವಸ್ತುಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಬರುವ ಆದಾಯದಿಂದ ಪ್ರಗತಿ ಹೊಂದುತ್ತಿರುವುದು ಮಾದರಿ ಎಂದರು. ಪರಂಪರಾಗತವಾಗಿ ಬಂದ ನಮ್ಮ ಗ್ರಾಮೀಣ ಸಂಸ್ಕೃತಿ, ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳು ಜಾಗತೀಕರಣ ಮತ್ತು ಆಧುನಿಕ ಸಂಸ್ಕೃತಿ ಪ್ರಭಾವದಿಂದ ಬದಲಾಗುತ್ತಿವೆ. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತಾಲೂಕಿನ ಜನತೆಗೆ ವಿವಿಧ ಬಗೆಯ ಖಾದಿ ವಸ್ತು ಪ್ರದರ್ಶನ ಮತ್ತು ವಿವಿಧ ಖಾದ್ಯಗಳ ರುಚಿ ಪರಿಚಯಿಸುವ ಈ ಕಾರ್ಯಕ್ರಮ ಮಹತ್ವದ್ದಾಗಿದೆ ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಷಣ್ಮುಖಾಚಾರ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವಿವಿಧ ಸಂಸ್ಥೆ ಸಂಘಗಳ ಸಹಯೋಗದಲ್ಲಿ ಕೆಲವು ವರ್ಷಗಳಿಂದ ಆಹಾರ ಮೇಳ ಸೇರಿ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗುತ್ತಿದೆ ಎಂದರು. ಮುಂದಿನ ವಿವರ. ವಿವಾಹ ಸಮಾರಂಭಗಳಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವ ಅವಶ್ಯಕತೆ ಇದೆ ಎಂದು ಕೂಡ್ಲಿ ಮಠದ ಶ್ರೀ ಅಭಿನವ ಶಂಕರ ಭಾರತಿ ಸ್ವಾಮೀಜಿ ಹೇಳಿದರು. ವಿಶ್ವ ಹಿಂದೂ ಪರಿಷತ್, ವಿಶ್ವಭಾರತಿ, ವಿಶ್ವಸ್ತ ಮಂಡಳಿ ಆಶ್ರಯದಲ್ಲಿ ಸಿದ್ದಾರೂಢನಗರದಲ್ಲಿ ಭಾನುವಾರ ಆಯೋಜಿಸಿದ್ದ 42ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಆರೋಗ್ಯ ಹಾಗೂ ವಿವಾಹಕ್ಕೆ ಹೆಚ್ಚುತ್ತಿರುವ ವೆಚ್ಚದ ಮಧ್ಯಮ ವರ್ಗ ಬಡ ಕುಟುಂಬಗಳಿಗೆ ಆರ್ಥಿಕವಾಗಿ ಹೊರೆಯಾಗುತ್ತಿದೆ. ವೈದ್ಯಕೀಯ ಚಿಕಿತ್ಸೆ ವೆಚ್ಚವನ್ನು ಆರೋಗ್ಯ ವಿಮೆ ಮೂಲಕ ಭರಿಸಲು ಅವಕಾಶವಿದೆ. ವಿವಾಹಕ್ಕೆ ನಡೆಯುವ ದುಂದು ವೆಚ್ಚ ತಡೆಗಟ್ಟಲು ಸಾಮೂಹಿಕ ವಿವಾಹ ಸಮಾರಂಭಗಳಲ್ಲಿ ಸರಳವಾಗಿ ಮದುವೆಯಾಗುವುದನ್ನು ಜನಪ್ರಿಯಗೊಳಿಸಬೇಕು ಎಂದು ತಿಳಿಸಿದರು. ಹಿಂದೂ ಸಂಪ್ರದಾಯದಲ್ಲಿ ವಿವಾಹಕ್ಕೆ ವಿಶೇಷ ಮಹತ್ವವಿದೆ. ವಿವಾಹದ ಮೂಲಕ ನೈತಿಕ ಚೌಕಟ್ಟಿನೊಳಗೆ ಗಂಡು ಹೆಣ್ಣು ದಾಂಪತ್ಯ ಜೀವನ ನಡೆಸುತ್ತಾರೆ. ಮಕ್ಕಳನ್ನು ರಾಷ್ಟ್ರ ನಿರ್ಮಾಣ ಹಾಗೂ ಸಮಾಜ ನಿರ್ಮಾಣ ಕಾರ್ಯಕ್ಕೆ ಅರ್ಪಿಸಬೇಕು ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ 125 ಅಂಕ ಪಡೆದ ತಾಲೂಕಿನ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
7: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನನ್ನ ಯಾವ ಹಾಲನ್ನು ಬಳಸಲಿ?
7: KMS ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
2: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
10: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ. CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100-100 ಫಲಿತಾಂಶ. ಪ್ರಿ KGಯಿಂದ 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
11: ಸಂಪರ್ಕಿಸಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
12: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಲೈಫ್ ಒಂಥರ ರೇಸ್ ಅಲ್ವಾ? ಓಟ, ಕನಸುಗಳು, ಸಾಧನೆ. ಹೌದು, ಈ ಓಟದಲ್ಲಿ ನಾವೆಲ್ಲರೂ ಗೆಲ್ಲಲೇಬೇಕು. ಆದ್ರೆ ಸ್ನೇಹಿತರೆ, ಈ ಗೆಲುವಿನ ಹಾದಿಯಲ್ಲಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ಕಾಲು ಎಳೆಯೋಕೆ ಕೆಲವೊಂದು ಕಾದಿವೆ. ಇವತ್ತು ನಾವಿಲ್ಲಿ ಮಾತಾಡ್ತಿರೋದು ನಮ್ಮ ಲೈಫ್ ಅನ್ನು ಹಾಳು ಮಾಡೋ ಆ 3 ಕಿರಾತಕರ ಬಗ್ಗೆ. ಯಾರೋ ಅಂತೀರಾ? ಎಸ್, ಅದೇ ಡ್ರಗ್ಸ್, ಡ್ರಿಂಕ್ಸ್ ಅಂಡ್ ಸ್ಮೋಕಿಂಗ್ ಬಗ್ಗೆ. ಹೌದು ಸ್ನೇಹಿತರೆ, ಕೈಲಿ ಒಂದು ಸಿಗರೇಟ್ ಹಿಡಿದ್ರೆ ಹೀರೋ ಅನ್ಕೊಳ್ತಾರೆ ಅಂತ ಅವರು ಅನ್ಕೊಳ್ತಾರೆ. ಆದ್ರೆ ನೆನ್ಪಿಡಿ, ಆ ಹೊಗೆ ನಿಮ್ಮ ಲಂಗ್ಸ್ ಮಾತ್ರ ಅಲ್ಲ, ನಿಮ್ಮ ಫ್ಯೂಚರ್ ಅನ್ನೇ ಕಪ್ಪಾಗಿಸುತ್ತೆ. ಒಂದೇ ಒಂದು ಪಫ್ ಅಂತ ಶುರುವಾಗಿ ಆಮೇಲೆ ಅದು ಅಡಿಕ್ಷನ್ ಆಗುತ್ತೆ. ನಿಮ್ಮ ಸ್ಟ್ಯಾಮಿನಾ ಕಡಿಮೆ ಮಾಡುತ್ತೆ, ಹಲ್ಲು ಹಳದಿಯಾಗಿಸುತ್ತೆ. ಅಷ್ಟೇ ಯಾಕೆ, ಕ್ಯಾನ್ಸರ್ ಅನ್ನೋ ಮಹಾಮಾರಿ ನಿಮ್ಮ ಮನೆಗೆ ಬರೋಕೆ ನೀವೇ ರೆಡ್ ಕಾರ್ಪೆಟ್ ಹಾಕಿದ ಹಾಗೆ ಆಗುತ್ತೆ. ಏನ, ಧೂಮಪಾನ ಕುಡ್ದಾಗ ಒಂದ್ ಕ್ಷಣ ಕಿಕ್ ಕೊಡಬಹುದು ಸ್ನೇಹಿತರೆ, ಆದ್ರೆ ಮಾರನೇ ದಿನ ನಿಮ್ಮ ಲಿವರ್ ಮತ್ತು ಲೈಫ್ ಎರಡೂ ಡಲ್ ಆಗಿರುತ್ತೆ. ಗೆಳೆಯರ ಜೊತೆ ಪಾರ್ಟಿ ಮಾಡೋದಕ್ಕೆ ಹಾಟ್ ಡ್ರಿಂಕ್ಸ್ ಬೇಕಾಗಿಲ್ಲ, ಒಳ್ಳೆ ಕಾನ್ವರ್ಸೇಷನ್ ಇದ್ರೆ ಸಾಕು ಅಲ್ವಾ? ಇವೆರಡರ ಜೊತೆಗೆ ಇನ್ನೊಂದು ದೊಡ್ಡ ಕಿರಾತಕ ಇದೆ, ಅದ್ಯಾವುದು ಅಂತೀರಾ? ಎಸ್, ಅದೇ ಡ್ರಗ್ಸ್.
13: ಇತ್ತೀಚೆಗೆ ಸಿಟಿಗಳಲ್ಲಿ ಇದು ದೊಡ್ಡ ಪಿಡುಗಾಗಿದೆ. ಒಂದು ಮಾತ್ರೆ ಅಥವಾ ಒಂದು ಇಂಜೆಕ್ಷನ್ ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬಬೇಡಿ. ಅದು ನಿಮ್ಮನ್ನ ಸ್ಮಶಾನಕ್ಕೆ ಕಳಿಸೋ ಸುಲಭ ದಾರಿ ಅಂತಾನೆ ಹೇಳ್ಬಹುದು. ಡ್ರಗ್ಸ್ ತಗೊಂಡ್ರೆ ಮೆದುಳು ಕೆಲಸ ಮಾಡೋದು ನಿಲ್ಸುತ್ತೆ, ಸರಿಯಾಗಿ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ನೀವು ಡ್ರಗ್ಸ್ ತಗೊಂಡಾಗ ನರಳೋದು ನೀವೊಬ್ರೇ ಅಲ್ಲ ಸ್ನೇಹಿತರೆ, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಹಾಗೆ ನಿಮ್ಮ ಒಂದು ತಪ್ಪು ನಿರ್ಧಾರದಿಂದ ಅವರು ಜೀವನ ಪೂರ್ತಿ ಕಣ್ಣೀರು ಹಾಕ್ಬೇಕಾಗುತ್ತೆ. ಇದು ನಿಮ್ಗೆ ಬೇಕಾ? ಸೊ ಸ್ನೇಹಿತರೆ, ಇವುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಮ್ಮ ಲೈಫನ್ನೇ ಹಾಳು ಮಾಡುವಂತಹ ಮೂರು ಕಿರಾತಕರ ಬಗ್ಗೆ, ಅಂದರೆ ಡ್ರಗ್ಸ್ ಆಗಿರಬಹುದು, ಡ್ರಿಂಕ್ಸ್ ಆಗಿರ್ಬೋದು, ಹಾಗೆ ಸ್ಮೋಕಿಂಗ್ ಆಗಿರ್ಬೋದು, ಇವುಗಳಿಗೆ ಬಲಿಯಾಗಬೇಡಿ ಅಂತ ತಿಳಿಸ್ತಾ ಇದೆ. ಹಾಗಾದರೆ ಈಗ ಈ ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಸ್ನೇಹಿತರೆ, ಲೈಫ್ ಅನ್ನೋದು ಒಂದು ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ ಅಲ್ವಾ? ಇಲ್ಲಿ ಸಿಕ್ಸರ್ ಬಾರಿಸೋದಕ್ಕೆ ನಮ್ಗೆ ಗೊತ್ತು, ಆದ್ರೆ ಈ ಡ್ರಗ್ಸ್, ಡ್ರಿಂಕ್ಸ್ ಅಂಡ್ ಸ್ಮೋಕಿಂಗ್ ಅನ್ನೋ ಗೂಗ್ಲಿ ಬಾಲ್ಗಳು ನಮ್ಮ ವಿಕೆಟ್ ತೆಗಿಯೋಕೆ ಕಾಯ್ತಾ ಇರ್ತವೆ. ಇವತ್ತು ನಾವು ಅದ್ರ ಬಗ್ಗೆ ಕೇಳಿ ಅಯ್ಯೋ ಇದು ಕೆಟ್ಟದ್ದು ಅಂತ ಅನ್ಕೊಂಡು ಕೂರೋದಲ್ಲ ಸ್ನೇಹಿತರೆ, ಇದರ ಬಗ್ಗೆ ಧ್ವನಿ ಎತ್ತೋಣ, ಹೋರಾಡೋಣ. ಏನಂತೀರಾ? ಅತಿ ದೊಡ್ಡ ಹೋರಾಟ ಶುರುವಾಗೋದು ನಮ್ ಒಳಗಡೆಯಿಂದನೆ. ಯಾರೋ ಒಬ್ಬ ಫ್ರೆಂಡ್ ಬಂದು ಓ ಬಾರೋ ಒಂದ್ ಪಫ್ ತಗೊಳ್ಳೋಣ, ಎಲ್ಲಾ ಟೆನ್ಷನ್ನು ಮರ್ತು ಹೋಗುತ್ತೆ ಅಂತಂದಾಗ ಆಗ ನೀವು ನಿಮ್ಮ ಸ್ನೇಹಿತನ ಮುಂದೆ ಹೀರೋಯಿಸಂ ತೋರಿಸಿ, ಇವುಗಳನ್ನ ತಗೊಂಡ್ರೆ ಏನ್ ಆಗುತ್ತೆ ಅನ್ನೋ ಅರಿವನ್ನ ಮೂಡಿಸಿ ಸ್ನೇಹಿತರೆ. ಇದನ್ನ ಪಿಯರ್ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ನೋ ಅಂದ್ರೆ ನೋ. ಸಿಗರೇಟ್ ಸೇರದೆ ಹೋದ್ರೆ ನೀವೇನು ದಡ್ಡರಲ್ಲ, ಬದಲಿಗೆ ನೀವು ಬುದ್ಧಿವಂತರು ಅಂತ ಅರ್ಥ ಆಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಕ್ಲಾರಿಟಿ ಇರ್ಲಿ ಸ್ನೇಹಿತರೆ. ನನಗೆ ನನ್ನ ಲಂಗ್ಸ್ ಇಷ್ಟ, ನನ್ನ ಲೈಫ್ ಇಷ್ಟ ಅನ್ನೋ ಒಂದು ಕ್ಲಾರಿಟಿ ನಿಮ್ಮಲ್ಲಿದ್ರೆ ಯಾವ ಮಾದಕ ವಸ್ತುವು ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ನಿಮ್ಮನ್ನ ನೀವು ಪ್ರೀತಿಸೋದೇ ಮೊದಲ ಹೋರಾಟ. ಏನಂತೀರಾ? ಹೌದಲ್ವಾ? ಇನ್ನ ಎರಡನೇ ಹೋರಾಟ ಏನಪ್ಪಾ ಅಂತಂದ್ರೆ ಗೆಳೆಯರ ಬಳಗದಲ್ಲಿ ನೀವು ಜಾಗೃತರಾಗಿರಿ. ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಾದ್ರೂ ಈ ದಾರಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸುಮ್ನೆ ಕೂರ್ಬೇಡಿ ಸ್ನೇಹಿತರೆ. ಅದು ಚಾಡಿ ಹೇಳೋದಲ್ಲ, ಅವರ ಜೀವನ ಉಳಿಸೋದಾಗಿರುತ್ತೆ. ಅವರನ್ನ ದೂರ ಇಡ್ಬೇಡಿ, ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವರಿಗೆ ಯಾವುದೋ ನೋವಿರಬಹುದು ಅಥವಾ ಕುತೂಹಲ ಇರಬಹುದು, ಅವರಿಗೆ ಸರಿಯಾದ ದಾರಿ ತೋರಿಸೋದು ಸ್ನೇಹಿತನ ಕರ್ತವ್ಯವಾಗಿರುತ್ತೆ. ಹಾಗೆ ಅವರಿಗೆ ಸ್ಮೋಕಿಂಗ್ ಮಾಡ್ಬೇಕು ಅನ್ಸ್ದಾಗ ಬಾರೋ ಗೆಳೆಯ ಒಂದು ರೌಂಡ್ ಫುಟ್ಬಾಲ್ ಆಡೋಣ ಅಂತನೋ ಅಥವಾ ಒಂದು ಒಳ್ಳೆ ಸಿನಿಮಾ ನೋಡೋಣ ಅಂತ ಡೈವರ್ಟ್ ಮಾಡಿ. ಒಬ್ಬ ಗೆಳೆಯನನ್ನ ವ್ಯಸನದಿಂದ ಹೊರತರೋದು ಒಂದು ದೊಡ್ಡ ಯುದ್ಧ ಗೆದ್ದ ಹಾಗೆ. ಇನ್ನು ಮೂರನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಸಮಾಜದ ಜವಾಬ್ದಾರಿ. ನಮ್ಮ ಏರಿಯಾದಲ್ಲಿ ಅಥವಾ ಸ್ಕೂಲು ಕಾಲೇಜು ಹತ್ತಿರ ಯಾರಾದ್ರೂ ಇವುಗಳನ್ನ ಮಾರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಪೊಲೀಸ್ ಇಲಾಖೆಗೆ ಅಥವಾ ಹೆಲ್ಪ್ ಲೈನ್ ಸಂಖ್ಯೆಗಳಿಗೆ ಮಾಹಿತಿ ನೀಡಿ. ಹೆದರಬೇಡಿ ಸ್ನೇಹಿತರೆ, ನಿಮ್ಮ ಹೆಸರು ಗೌಪ್ಯವಾಗಿರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿರಲ್ವಾ, ಅಲ್ಲಿ ಈ ವ್ಯಸನಗಳ ದುಷ್ಪರಿಣಾಮದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ. ಸ್ಟೈಲ್ ಅಂದ್ರೆ ಸಿಗರೇಟ್ ಅಲ್ಲ, ಸ್ಟೈಲ್ ಅಂದ್ರೆ ಸಿಕ್ಸ್ ಪ್ಯಾಕ್ ಮತ್ತು ಹೆಲ್ದಿ ಬಾಡಿ ಅಂತ ತೋರಿಸ್ಕೊಡಿ. ಇನ್ನ ನಾಲ್ಕನೇ ಹೋರಾಟ ಏನಪ್ಪಾ ಅಂತಂದ್ರೆ ಸಹಾಯ ಹಸ್ತ ಚಾಚುವುದು. ಒಂದ್ ವೇಳೆ ಯಾರಾದ್ರೂ ಆಲ್ರೆಡಿ ಈ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ ಅವರನ್ನ ಅಪರಾಧಿ ತರ ನೋಡಬೇಡಿ. ಅವರಿಗೆ ಚಿಕಿತ್ಸೆ ಬೇಕು. ಸರ್ಕಾರಿ ಮತ್ತು ಖಾಸಗಿ ಪುನರ್ವಸತಿ ಕೇಂದ್ರಗಳ ಸಹಾಯ ಪಡೆಯಿರಿ, ಕೌನ್ಸಿಲಿಂಗ್ ಕೊಡಿಸಿ. ಹಾಗೆ ಕುಟುಂಬದವರು ಪ್ರೀತಿಯಿಂದ ಮಾತ್ರ ಇದನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಅವರನ್ನ ಒಂಟಿ ಮಾಡಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋ ವಿಷಯವನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈ ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾಯ್ತು. ಈಗ ಅದರ ಬಗ್ಗೆ ಒಂದಿಷ್ಟು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಅತಿ ದೊಡ್ಡ ಹೋರಾಟ ಶುರುವಾಗೋದು ನಮ್ಮೊಳಗೆ ಇಂದ ಅಂತ ನಾನು ಆಗ್ಲೇ ತಿಳಿಸಿದ್ದಾಯ್ತು. ಸೊ ಸ್ನೇಹಿತರೆ, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಹಾಗೆ ಡ್ರಗ್ಸ್ ತಗೊಳ್ಳೋದು ಇದೆಯಲ್ಲ, ಇವುಗಳನ್ನ ಅಭ್ಯಾಸ ಮಾಡ್ಕೊಳ್ಳೋದು ತಪ್ಪು ಅಂತ ಗೊತ್ತು. ಆದ್ರೆ ಇದರಿಂದ ದೂರ ಇರೋದು ಹೇಗೆ? ಇದಕ್ಕೆ ಸಿಂಪಲ್ ಟಿಪ್ಸ್ ಅನ್ನ ಕೇಳಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಫೋರ್ಸ್ ಮಾಡಿದ್ರೆ ಧೈರ್ಯವಾಗಿ ಬೇಡ ಅಂತ ಹೇಳಿ. ನಿಜವಾದ ಫ್ರೆಂಡ್ಸ್ ನಿಮ್ಮನ್ನ ಅಪಾಯಕ್ಕೆ ದೂಡೋದಿಲ್ಲ. ಜಿಮ್ಗೆ ಹೋಗಿ, ಸ್ಪೋರ್ಟ್ಸ್ ಆಡಿ, ಯಾವ್ದಾದ್ರೂ ಮ್ಯೂಸಿಕ್ ನ ಕಲಿಯಿರಿ, ಹಾಗೆ ನಿಮ್ಮ ಎನರ್ಜಿ ಪಾಸಿಟಿವ್ ಕಡೆಗೆ ತಿರುಗಿಸಿ. ನಂತರ ನಿಮಗೇನಾದ್ರೂ ಟೆನ್ಷನ್ ಇದ್ರೆ, ಲೈಫ್ ಬೋರ್ ಆಗಿದ್ರೆ ನಿಮ್ಮ ಅಮ್ಮ ಅಥವಾ ಅಪ್ಪನ ಜೊತೆ ಶೇರ್ ಮಾಡಿ. ಅದಕ್ಕೆ ಮದ್ದು ಇರೋದು ನಶೆಯಲ್ಲಿದೆ ಅಂತ ಮಾತ್ರ ಅನ್ಕೋಬೇಡಿ. ಸೊ ಸ್ನೇಹಿತರೆ, ಲೈಫ್ ಅನ್ನೋದು ಒಮ್ಮೆ ಮಾತ್ರ ಸಿಗೋ ಗಿಫ್ಟ್. ಇದನ್ನ ಹೊಗೆಯಲ್ಲೋ ಅಥವಾ ಬಾಟ್ಲಿಯಲ್ಲೋ ಕಳೆದ್ಕೊಳ್ಬೇಡಿ. ನಿಮ್ಮ ಅಮ್ಮನ ಮುಖದ ಮೇಲಿರೋ ಆ ನಗು ಆ ಬಾಟ್ಲಿಗಿಂತ ದೊಡ್ಡ ಕಿಕ್ ಕೊಡುತ್ತೆ. ನಿಮ್ಮ ಕನಸು ನನಸಾದಾಗ ಸಿಗೋ ಖುಷಿ ಇದೆಯಲ್ಲ, ಯಾವ ಡ್ರಗ್ಸ್ಗಿಂತಲೂ ದೊಡ್ಡದು ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಇವತ್ತಿನಿಂದನೇ ನಮ್ಮ ಈ ಯುದ್ಧ ಶುರುವಾಗ್ಲಿ. ನಿಮ್ಮ ಕನಸುಗಳನ್ನು ಸುಡೋದು ಬೇಡ. ಡ್ರಗ್ಸ್ ಮಾತ್ರೆಯಲ್ಲಿ ನಿಮ್ಮ ಭವಿಷ್ಯವನ್ನ ಕರಗಿಸೋದು ಬೇಡ. ನಿಮ್ಮ ಕೈಗಳು ದೇಶ ಕಟ್ಟೋಕೆ ಇರಲಿ, ವ್ಯಸನಕ್ಕೆ ಬಲಿಯಾಗೋಕೆ ಅಲ್ಲ ಸ್ನೇಹಿತರೆ. ಸೊ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಹಾಗೆ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ರಿಯಲಿ ಮಾನ್ಸೂನ್ ಸೀಸನ್ ಬಂತು ಅಂತಂದರೆ ಏನು ಹ್ಯಾಪಿ ಅಂತೀರಾ ನೀವು? ಸೊ ನಮಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಮಾನ್ಸೂನ್ ಅಂತಂದರೆ. ನಿಮಗೂ ಕೂಡ ಖುಷಿ ಕೊಡ್ತಾ ಇದೆ ಅಂತಂದರೆ ಆ ಮಾನ್ಸೂನ್ನ ಎಂಜಾಯ್ ಮಾಡಿ ಆ್ಯಂಡ್ ಹಾಗೆ. ಸೊ ಮಾನ್ಸೂನ್ ಟೈಮಲ್ಲಿ ನಮಗೆಲ್ಲ ಏನು ಅನಿಸುತ್ತೆ, ಫಾಲ್ಸ್ಗಳಿಗೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಸೊ ಫಾಲ್ಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ನಮಗೆ ಎಲ್ಲೆಲ್ಲಿ ಹೋಗ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ, ನಾವು ಮಹಾರಾಷ್ಟ್ರ ಕಡೆಗೆ ಅಥವಾ ನಾವು ಬೆಳಗಾಂ ಕಡೆಗೆಲ್ಲ ಇದೀವಿ ಅಂತಂದರೆ ಸಿಕ್ಕಾಪಟ್ಟೆ ಫಾಲ್ಸ್ಗಳನ್ನ ನೋಡೋಕ್ಕೆ ಸಾಧ್ಯ ಇದೆ. ಆ್ಯಂಡ್ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಬರ್ತೀರಿ ಅಂತಂದರೆ, ಸೊ ಒಂದು ಹಾಡೇ ಇದೆಯಲ್ಲ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅನ್ನೋ ಥರ ಜೋಗದ ಗುಂಡಿ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇರಬಹುದು ಅಂತ ನನಗನ್ಸುತ್ತೆ. ಜೋಗದ ಗುಂಡಿ ಎಷ್ಟು ಎತ್ತರ ಇದೆ, ಎಷ್ಟು ಎತ್ತರದಷ್ಟು ಜಲಪಾತ ಹರಿಯುತ್ತೆ, ಇದರ ಬಗ್ಗೆ ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಈ ವಿಷಯ ತಗೊಂಡೆ ಅಂತ ಯೋಚನೆ ಮಾಡ್ತೀರಾ? ಸುಮಾರು ಜನಕ್ಕೆ ಎತ್ತರ ಎಷ್ಟು ಅಂತ ಕೇಳಿದ್ರೆ 830 feet ಅಂತ ಹೇಳೋ ಅಂಥವ್ರು ಒಂದಷ್ಟು ಜನ ಇದ್ರೆ, ಅಥವಾ 960 feet ಅನ್ನುವಂತಹ ಒಂದಷ್ಟು ಜನರು ಕೂಡ ಇದ್ದಾರೆ. ಸೊ ಹಾಗಾಗಿ ಇವತ್ತೊಂದು ಕ್ಲಾರಿಟಿನ ಕೊಡೋದಕ್ಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನೀವೇನಾದರೂ ಫಾಲ್ಸ್ಗಳಿಗೆ ಹೋಗಬೇಕು ಅಂತ ಅನ್ಕೊಳ್ತಾ ಇದ್ರೆ ಎಲ್ಲಿಗೆ ಹೋಗಬೇಕು ಅಂತ ಮೆಸೇಜ್ ಕೂಡ ಮಾಡಿ ತಿಳಿಸ್ಕೊಡಿ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ, ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ಹೇಳ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಜೋಗದ ಗುಂಡಿ ಬಗ್ಗೆ ಹೇಳ್ತಾ ಇದ್ದೆ. ಸೊ ಜೋಗ ಜಲಪಾತ ಎತ್ತರ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತು ಜೋಗದ ಗುಂಡಿ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ, ಮೂಗೂರು ಮಲ್ಲಪ್ಪ ಅನ್ನುವಂತಹ ಒಬ್ಬ ಶಾಲಾ ಮಾಸ್ಟರು ಲಾವಣಿಯಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಬರೀತಾರೆ. ಜೋಗ ಜಲಪಾತ ಭಾರತ ದೇಶದ ಹೆಮ್ಮೆಯ ಜಲಪಾತ. ಗೇರುಸೊಪ್ಪು ಜಲಪಾತ ಹಾಗೂ ಜೋಗದ ಗುಂಡಿ ಅನ್ನುವಂತಹ ಹೆಸರಿನಿಂದ ನಮ್ಮ ಜೋಗ ಜಲಪಾತವನ್ನ ಪರ್ಯಾಯ ಹೆಸರುಗಳ ಮೂಲಕ ಕರೀತಾ ಇರ್ತಾರೆ. ಈ ಜೋಗ ಅನ್ನುವಂತಹ ಶಬ್ದ ಕನ್ನಡದ ಜವಗು ಎನ್ನುವ ಶಬ್ದದಿಂದ ರೂಪುಗೊಂಡಿದೆ. ನೆಲದಿಂದ ನೀರು ಜಿನುಗಿ ದುಮ್ಮಕ್ಕುವಂತಹ ಎಲ್ಲ ಜಲರಾಶಿಯನ್ನ ಜೋಗ ಎನ್ನುವ ಶಬ್ದದಿಂದ ಗುರುತಿಸುವ ಪದ್ಧತಿ ಕನ್ನಡದಲ್ಲಿದೆ. ಹಾಗಾಗಿ ಜೋಗ ಜಲಪಾತ ಅಂತ ಅಂದ್ರೆ ಅದು ಒಂದರ್ಥದಲ್ಲಿ ದ್ವಿರುಕ್ತಿ ಅಂತ ಹೇಳ್ಬೋದು. ಜೋಗ ಜಲಪಾತ ಶರಾವತಿ ನದಿಯ ಜಲಪಾತ ಆಗಿದೆ. ಶಿವಮೊಗ್ಗದ ಸಾಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂತಹ ಜೋಗ ಜಲಪಾತ ಭಾರತ ದೇಶದ ಎರಡನೆಯ ಅತ್ಯಂತ ಎತ್ತರದ ಏಕಬಿಂದು ಜಲಪಾತ, ಅಂದ್ರೆ ಸಿಂಗಲ್ ಡ್ರಾಪ್ ವಾಟರ್ಫಾಲ್ಸ್ ಆಗಿದೆ. ಸೊ ಜಲಪಾತಗಳನ್ನ ನಾನಾ ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. ಅವುಗಳಲ್ಲಿ ಒಂದು ವಿಧಾನ ಸಿಂಗಲ್ ಡ್ರಾಪ್ ವಿಧಾನ. ಜಲಪಾತದ ಮೇಲೆ ನದಿಯಲ್ಲಿ ಹರಿತಾ ಇರುವಂತಹ ಪ್ರತಿಯೊಂದು ಹನಿ ನೀರು ಕೂಡ ಎಲ್ಲಿಯೂ ಅಡೆತಡೆಗಳಿಲ್ಲದೆ ನೇರವಾಗಿ ನೆಲವನ್ನ ಮುಟ್ಟಿದ್ರೆ ಅದು ಸಿಂಗಲ್ ಡ್ರಾಪ್ ಜಲಪಾತ ಅಂತ ಅನ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತದ ಮೇಘಾಲಯದಲ್ಲಿರುವಂತಹ ನೋಕಲಿಕಾಯ್ ಜಲಪಾತ 1,100 ಅಡಿಗಳ ಎತ್ತರದಿಂದ ಬೀಳುತ್ತೆ. ಜೋಗ 960 ಅಡಿಗಳ ಎತ್ತರದಿಂದ ಬೀಳುವ ಅತ್ಯಂತ ಎತ್ತರದ ಎರಡನೆಯ ಏಕಬಿಂದು ಜಲಪಾತ ಆಗಿದೆ. ಜೋಗ ಜಲಪಾತ ಎಷ್ಟು ಎತ್ತರದಿಂದ ಬೀಳುತ್ತೆ ಎನ್ನುವಂತಹ ಬಗ್ಗೆ ಒಂದೊಂದು ಆಕಾರಗಳು ಒಂದೊಂದು ರೀತಿಯ ಮಾಹಿತಿಯನ್ನು ನೀಡ್ತವೆ. ಕೆಲವು 830 ಅಡಿ ಎತ್ತರದಿಂದ ಬೀಳ್ತಾ ಇದೆ ಅಂತ, ಉಳಿದ ಮೂಲಗಳು 960 ಅಡಿ ಎತ್ತರದಿಂದ ಬೀಳ್ತಾ ಇದಾವೆ ಅಂತ. ವಾಸ್ತವದಲ್ಲಿ ಎರಡೂ ಉತ್ತರಗಳು ಸರಿಯಾಗೇ ಇದೆ. ಆದರೆ ಎರಡೂ ಉತ್ತರಗಳು ಹೇಗೆ ಸರಿ ಅನ್ನೋದು ತಿಳಿದುಕೊಳ್ಬೇಕಾಗತ್ತೆ. ಜೋಗ ಜಲಪಾತದ ಒಂದು ಹನಿಯು 830 ಅಡಿಗಳ ಪ್ರಯಾಣವನ್ನು ಮಾಡಿ ನೆಲವನ್ನು ಮುಟ್ಟುತ್ತೆ ಅನ್ನೋದು ನಿಜ. ಜೋಗ ಜಲಪಾತದ ನೀರು ಲಕ್ಷಾಂತರ ವರ್ಷಗಳಿಂದ ಬಿದ್ದು ಬಿದ್ದು ಸುಮಾರು 132 ಅಡಿ ಆಳದ ಗುಂಡಿ ರೂಪುಗೊಂಡಿದೆ. ಹಾಗಾಗಿ ಈ ಗುಂಡಿಯನ್ನು ಕೂಡ ತೆಗೆದುಕೊಂಡು ಲೆಕ್ಕ ಹಾಕಿದ್ರೆ 830+132 962 ಅಡಿ ಎತ್ತರ ಆಗುತ್ತೆ. ಹಾಗಾಗಿ ಈ ಎರಡೂ ರೀತಿಯ ಮಾಹಿತಿಯು ಕೂಡ ಸರಿಯಾಗಿದೆ ಅನ್ನೋದು ತಜ್ಞರ ಮಾತಾಗಿದೆ. ಸೊ ಹಾಗಾದ್ರೆ ಯಾಕೆ ಈ ಒಂದು ಜೋಗದ ಗುಂಡಿ ಬಗ್ಗೆ ಮಾತಾಡಿದೆ ಅಂತ ನಿಮಗೆ ಈಗ ಗೊತ್ತಾಗಿರುತ್ತೆ. ಸೊ ನೋಡಿ, ಒಂದೊಂದು ಹನಿ ಡ್ರಾಪ್ ಕೂಡ ಬಿದ್ದು ಬಿದ್ದು ಬಿದ್ದು ಬಿದ್ದು 132 ಅಡಿ ಇನ್ನೂ ಆಳಕ್ಕೆ ಹೋಗಿದೆ ಅಂತಂದ್ರೆ ಆ ಜೋಗದ ಗುಂಡಿ ಪವರ್ ಎಷ್ಟಿರ್ಬೋದು, ಆ ನೀರಿನ ಫೋರ್ಸ್ ಎಷ್ಟಿರ್ಬೋದಲ್ವಾ. ಸೊ ಇದನ್ನ ನೀವು ಕೂಡ ಎಂಜಾಯ್ ಮಾಡಿದ್ರಾ ಅಂತ ಅನ್ಕೊಳ್ತೀರಿ. ನೀವೇನಾದ್ರು ಜೋಗದ ಗುಂಡಿ ಕಡೆಗೆ ಹೋದ್ರಿ ಅಂತ ಅಂದ್ರೆ ಸೊ ಅಲ್ಲಿರುವಂತಹ ನೇಚರ್ನ ಎಂಜಾಯ್ ಮಾಡಿ, ಬಟ್ ನೇಚರ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡೋಕ್ಕಂತೂ ಹೋಗಬೇಡಿ. ಆ ನೀರಿನ ಸೌಂದರ್ಯವನ್ನ ಆ್ಯಂಡ್ ಪ್ರಕೃತಿಯ ಸೌಂದರ್ಯವನ್ನ ಜೊತೆಗೆ ಆ ಧುಮುಕ್ಕುವ ನೀರಿನ ಜೊತೆಗೆ ಬರುವಂತಹ ಹನಿ ಹನಿ ನಮ್ಮ ಮುಖಕ್ಕೂ ಕೂಡ ಸಿಡಿತಾ ಇರುತ್ತೆ. ಅದನ್ನು ಕೂಡ ಫೀಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಜೋಗದ ಗುಂಡಿ ಬಗ್ಗೆ. ಜೋಗದ ಗುಂಡಿಯ ಇಂಟ್ರೆಸ್ಟಿಂಗ್ ವಿಚಾರ ಕೂಡ ನಿಮಗೆ ಈಗ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಜೋಗದ ಗುಂಡಿ ಎಷ್ಟು ಎತ್ತರದಿಂದ ಬೀಳ್ತಾ ಇದೆ, ಆ ಎತ್ತರದಿಂದ ಬಿದ್ದಂತಹ ನೀರು ಎಷ್ಟು ಆಳವನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡೆ. ಇದೊಂದು ರೀತಿ ಇಂಟ್ರೆಸ್ಟಿಂಗ್ನ ಜೊತೆಗೆ ಹಾರಿಬಲ್ ಅಂತ ಕೂಡ ಹೇಳ್ಬೋದು. ಯಾಕೆಂತಂದರೆ ಈ ಒಂದು ಹೆಸರನ್ನು ಕೇಳಿದ್ರೆ ಬಹಳಷ್ಟು ಜನಕ್ಕೆ ಭಯ ಕೂಡ ಆಗುತ್ತೆ. ಏನಪ್ಪ ಅಂತೀರಾ, ಪಿರಾನಾ ಅಂತ ಹೇಳಿ ಒಂದು ಮೀನಿದೆ. ಈ ಭೂಮಿಯ ಮೇಲಿರುವಂತಹ ಅತ್ಯಂತ ಭಯಂಕರ ಮೀನು ಅಂತಂದರೆ ಪಿರಾನಾ ಆಗಿದೆ. ಸೊ ಹಾಗಿದ್ರೆ ಈ ಪಿರಾನಾ ಮೀನಿನ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಏನಿದು ಮೀನು, ಯಾಕೆ ಇದನ್ನು ನೋಡಿದ ತಕ್ಷಣ ಜನರು ಭಯ ಬೀಳ್ತಾರೆ, ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಪಿರಾನಾ ಅಂದ ತಕ್ಷಣ ಎದೆ ಝಲ್ಲೆನಿಸುವಂತಹ ಹೆಸರು ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ. 1967 ಯು ಓನ್ಲಿ ಲಿವ್ ಟ್ವೈಸ್ ಎನ್ನುವಂತಹ ಜೇಮ್ಸ್ ಬಾಂಡ್ ಚಿತ್ರ ಬಿಡುಗಡೆ ಆಗಿದ್ದು ನಿಮಗೆಲ್ಲ ಗೊತ್ತಾ ಇದೆ. ಈ ಚಿತ್ರದಲ್ಲಿ ಖಳನಾಯಕ ಅರ್ನೆಸ್ಟೋ ಸ್ಟಾರ್ವೋ ಬ್ಲೋಫೆಲ್ಡ್ ಎನ್ನುವಂತಹ ಪಾತ್ರ ಇದು ಕೂಡ ಗೊತ್ತಾ ಇದೆ. ಇವರು ಸಾಕಿರುವಂತಹ ಪಿರಾನಾ ಎನ್ನುವ ಮೀನುಗಳಿಗೆ ಮಾಂಸವನ್ನು ಉಣಿಸಿದಾಗ ಕೆಲವೇ ಕ್ಷಣಗಳಲ್ಲಿ ಮೂಳೆ ಮಾತ್ರ ಹೊರಗೆ ಬರ್ತಾ ಇರುತ್ತೆ. 1978 ಪಿರಾನಾ ಎನ್ನುವಂತಹ ಚಲನಚಿತ್ರ ಬಿಡುಗಡೆಯಾದಾಗ ಪಿರಾನಾ ಎನ್ನುವ ಮೀನು ಎಷ್ಟು ಭಯಂಕರವಾಗಿದ್ದು ಅನ್ನೋದು ಇಡೀ ಭೂಮಂಡಲಕ್ಕೆ ಪರಿಚಯ ಆಯಿತು ಅಂತಲೇ ಅನ್ಬೋದು. ಪಿರಾನಾ ಅಂತಂದರೆ ಕನಸಿನಲ್ಲಿ ಕೂಡ ಬೆಚ್ಚಿ ಬೆಳೆಸುವಂತಹ ಕುಖ್ಯಾತಿ ಈ ಮೀನಿಗೆ ದೊರೆಯುತ್ತೆ. ಆನಂತರ ಪಿರಾನಾ ಮೀನನ್ನು ಕುರಿತು ಅನೇಕ ಚಿತ್ರಗಳು ಕೂಡ ಬರ್ತವೆ. ಪಿರಾನಾ ಅನ್ನುವಂಥದ್ದು ಅಮೆಜಾನ್ ನದಿಯಲ್ಲಿರುವಂತಹ ಒಂದು ಸೆರ್ರಾ ಸಾಲ್ಮಸ್, ಪ್ರಿಸ್ಟೋ ಬೈಕಾನ್, ಪೈಗೋ ಸೆಂಟ್ರಸ್ ಹಾಗೆ ಪೈಗೋ ಪ್ರಿಸ್ಟಸ್ ಎನ್ನುವಂತಹ ನಾಲ್ಕು ಸಿಹಿ ನೀರಿನ ಮೀನುಗಳಿಗೆ ನೀಡಿರುವಂತಹ ಸಮಷ್ಟಿಯಾದಂತಹ ಹೆಸರಾಗಿದೆ. ಅಮೆರಿಕದ ಅಧ್ಯಕ್ಷ ಥಿಯೋಡರ್ ರೋಸ್ವೆಲ್ಟ್ ಅವರು 1913 ಅಮೆಜಾನ್ ಮಳೆಕಾಡಿಗೆ ಬಂದಾಗ ಆತನಿಗೆ ಪಿರಾನಾ ಮೀನುಗಳು ಎಷ್ಟು ಕ್ರೂರವಾಗಿದ್ದು ಅನ್ನೋದು ತೋರಿಸೋದಕ್ಕೆ ನದಿ ನೀರನ್ನು ಅಡ್ಡಗಟ್ಟಿ ಪಿರಾನಗಳನ್ನು ಉಪವಾಸ ಕೆಡವಿ ನಂತರ ಅದರಲ್ಲಿ ಒಂದು ದನವನ್ನು ತಳ್ಳಿದ್ರಂತೆ. ಹಸಿದ ಪಿರಾನಗಳು ನೋಡ ನೋಡ್ತಾ ಇದ್ದಂತೆಯೇ ದನವನ್ನು ಸಿಗಿದು ತಿಂದು ಹಾಕಿದ್ವಂತೆ. ಪಿರಾನ ಸುಮಾರು 10 ಇಂಚು ಉದ್ದ ಇರುವಂತಹ ಮೀನಾಗಿದ್ದು ಕೆಲವು ಸಲ 15-17 ಇಂಚು ಬೆಳೆಯದುಂಟು. ಇದರ ಎರಡೂ ದವಡೆಗಳಲ್ಲಿ ಗರಗಸ ನಾಚುವಂತಹ ಹರಿತವಾದ ಹಲ್ಲುಗಳಿದ್ದಾವೆ. ಹಾಗಾಗಿ ಇದು ಪ್ರಧಾನವಾಗಿ ಮಾಂಸಾಹಾರಿಯಾಗಿದೆ. ಬೇಸಿಗೆ ದಿನಗಳಲ್ಲಿ ನದಿ ನೀರು ಕಡಿಮೆ ಆಗಿ ತನ್ನ ಸಹಜ ಆಹಾರ ದೊರಕದೇ ಇದ್ದಾಗ ಇದು ಮನುಷ್ಯರ ಮೇಲೆ ಕೂಡ ಹಾಗೆ ದನಕರುಗಳ ಮೇಲೆ ಕೂಡ ಆಕ್ರಮಣ ಮಾಡುತ್ತೆ ಅಂಥೇಳಿ ಹೇಳಲಾಗುತ್ತೆ. 2015 ಕೂಡ ಅಜ್ಜಿ ಮೊಮ್ಮಗಳನ್ನು ನದಿಯಲ್ಲಿ ವಿಹಾರ ಮಾಡುವಾಗ ಅಕಸ್ಮಾತಾಗಿ ದೋಣಿ ತಲೆ ಕೆಳಗಾಯಿತಂತೆ. ಆಗ ಪಿರಾನ್ಗಳು ಬಾಲಕಿಯನ್ನು ತಿಂದು ಮುಗಿಸಿದ್ವಂತೆ. ಇಂತಹ ಹಲವು ಪ್ರಕರಣಗಳು ವರದಿಯಾಗ್ತಲೇ ಇದ್ದಾವೆ. ಪಿರಾನ್ಗಳು ಗುಂಪು ಗುಂಪಾಗಿ ಈಜುವ ಕಾರಣ ಇವು ಅತ್ಯಲ್ಪ ಕಾಲದಲ್ಲಿ ಮಾಂಸವನ್ನೆಲ್ಲ ತಿಂದು ಮೂಳೆಗಳನ್ನು ಉಳಿಸ್ತವೆ. ಪಿರಾನ್ಗಳ ಈ ಗುಣವನ್ನು ಅತಿರಂಜಿಸಿ ಚಿತ್ರಗಳನ್ನು ತೆಗೆಯಲಾಗಿದೆ ಅಂಥೇಳಿ ತಜ್ಞರು ಅಭಿಮತವನ್ನು ನೀಡ್ತಾರೆ. ಸೊ ಪಿರಾನ ಎನ್ನುವಂತಹ ಮೀನು ನೀವೇನಾದ್ರೂ ನೋಡಿಲ್ಲ ಅಂತಂದರೆ ಇವತ್ತೇ ಹೋಗಿ ನೋಡಿ. ಪಿರಾನ ಎನ್ನುವಂತಹ ಒಂದು ಸಿನಿಮಾ ಕೂಡ ಇದೆ, ಅದನ್ನು ಕೂಡ ನೋಡಿ. ಎಷ್ಟು ಭಯಾನಕವಾಗಿರುತ್ತೆ ಈ ಮೀನು ಅನ್ನೋದು ಅಲ್ಲಿ ನಿಮಗೆ ನೋಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾದರೆ ಇವತ್ತಿನ ಶೋನಲ್ಲಿ ನಾ ತಿಳಿಸಿದಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳೋದಕ್ಕೆ ನಾನು ಕೂಡ ಬರ್ತಾ ಇರ್ತೀನಿ. ನೀವು ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಬಾಬಾಯ್. ಇಷ್ಟು ತನಕ ನಿಮ್ಗೆ ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಂದಂತೂ ಕಾಫಿ ಆಯ್ತು ರೀ. ಸೊ ಕಾರ್ಯಕ್ರಮ ನಡ್ಸ್ಕೊಡೋಕೆ ಬಂದಿದ್ದು ಆಯ್ತು ರೀ, ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋದೇನೆ. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಹಾಗೆ ವಿಶೇಷವಾಗಿ ಕೂಡ ಇರುತ್ತೆ ಅಂತ. ಯಾಕಪ್ಪ ಅಂದ್ರೆ ಎಲ್ಲರ ಆಲೋಚನೆಯ ಮಟ್ಟ ಒಂದೇ ರೀತಿ ಇರೋದಿಲ್ಲ, ಹಾಗೆ ಒಂದೊಂದು ಬಿಸ್ನೆಸ್ ಗೂ ಕೂಡ ಒಂದೊಂದು ರೀತಿಯ ಯೋಚನೆಗಳು ಬೇಕಾಗುವಂತದ್ದು ಅಲ್ವಾ. ಹಾಗಾದ್ಮೇಲೆ ಇವತ್ತು ಒಂದು ಕ್ಲಾತ್ ಸೆಂಟರ್ ಬಗ್ಗೆ ಮಾತಾಡೋಣ ಅಂತ. ಅದೇನೆ ಇತಿಹಾಸ್ ಕಲೆಕ್ಷನ್ಸ್. ಸೊ ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ? ಹೌದು. ಸೊ ಇದರ ಓನರ್ ಆಗಿರುವಂತಹ ಮಾರ್ತಾಂಡ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರ ಜೊತೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ. ಮಾರ್ತಾಂಡ ಸರ್, ನಮಸ್ತೆ.
6: ನಮಸ್ತೆ ಮೇಡಮ್, ನಮಸ್ತೆ.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್.
5: ಹೇಗಿದ್ದೀರಾ ಸರ್?
6: ಐ ಆಮ್ ವೆರಿ ಫೈನ್ ಮೇಡಮ್, ಫೈನ್.
5: ಓಕೆ ಸರ್, ಹಾಗಿದ್ರೆ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
6: ಖಂಡಿತ ಮೇಡಮ್. ಮೇಡಮ್, ನನ್ನ ಹೆಸರು ಜಿ ಮಾರ್ತಾಂಡ ಅಂತೇಳಿ. ನಂದು ಎಜುಕೇಷನು ಎಂ ಎ ಮತ್ತು ಎಂ ಫಿಲ್ ಆಗಿದೆ ಹಿಸ್ಟ್ರಿಯಲ್ಲಿ. ಹಾಗಾಗಿ ನಾನು ಅಂಗಡಿ ಹೆಸರನ್ನು ಇತಿಹಾಸ್ ಕಲೆಕ್ಷನ್ ಅಂತ ಇಟ್ಟಿದ್ದೀನಿ. ನನ್ನ ಅಂಗಡಿ ಓಪನ್ ಆಗಿದ್ದು 2002, ಇವತ್ತಿಗೆ 24 ವರ್ಷ ಆಗಿದೆ. ನಂದು ರೆಡಿಮೇಡ್ ಶಾಪು, ಎಲ್ಲ ರೀತಿಯಲ್ಲೂ ರೆಡಿಮೇಡ್ ಕಲೆಕ್ಷನ್ ಏನಿದೆ, ಹುಟ್ಟಿದ ಮಗುವಿಂದ ದೊಡ್ಡವ್ರ ತನಕ ಎಲ್ಲ ಕಲೆಕ್ಷನನ್ನು ಮಾಡಿ ಇಲ್ಲಿ ತನಕ 24 ವರ್ಷ. ಇನ್ನೊಂದು ವರ್ಷ ಹೋದರೆ 25 ಸಿಲ್ವರ್ ಜುಬ್ಲಿನ ಇದು ಮಾಡ್ತೀವಿ ಮೇಡಮ್, ಸೆಲೆಬ್ರೇಷನ್ ಮಾಡ್ತೀವಿ ಮೇಡಮ್.
5: ನೀವು ಓದಿದ್ದು ಎಂ ಫಿಲ್ ಅಂತ ಹೇಳಿದ್ರಿ, ಆಯ್ತಾ? ಎಂ ಫಿಲ್ಗೂ ಬಿಸ್ನೆಸ್ಗೂ ಒಂದಕ್ಕೊಂದು ರಿಲೇಷನ್ನೇ ಇಲ್ಲ ಆಯ್ತಾ. ಬಟ್ ನೀವು ಬಿಸ್ನೆಸ್ ಫೀಲ್ಡಿಗೆ ಬಂದ ಕಾರಣ?
6: ಮೇಡಮ್, ಬಿಸ್ನೆಸ್ ಫೀಲ್ಡಿಗೆ ಬಂದಿದ್ದ ಕಾರಣ ಏನಂದರೆ, ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಡಿ ವಿ ಎಸ್ ಸೀನಿಯರ್ ಕಾಲೇಜಲ್ಲಿ ಲೆಕ್ಚರರಾಗಿ ವರ್ಕ್ ಮಾಡ್ತಾ ಇದ್ದೆ. 2 ವರ್ಕ್ ಮಾಡಿದ್ದೀನಿ, ಹೌದು. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಹ್ಯಾಂಡಲ್ ಮಾಡಿ ಎರಡು ಸಾರಿ 98 ಮತ್ತು 99 ಕೆ ಎಸ್ ವೈವ ತನಕ ಇಂಟರ್ವ್ಯೂ ತನಕ ಹೋಗಿ ಸಡನ್ನಾಗಿ ಯಾಕೋ ನನಗೆ ಅದು ಕರಪ್ಷನ್ನು ಇವೆಲ್ಲ ಏನೋ ಒಂದು ಮೈಂಡಲ್ಲಿ ಬಂದು ಅದು ಬೇಡ ಅಂತ ಅನಿಸಿ ನಾನು ಸಡನ್ ಬಿಸ್ನೆಸ್ ಲೈನಿಗೆ ಬಂದು ಚೂಸ್ ಮಾಡ್ಕೊಂಡು ಬಿಸ್ನೆಸ್ ಲೈನಿಗೆ ಬಂದಿದ್ದೀನಿ ಮೇಡಮ್.
5: ಓಕೆ, ಬಿಸ್ನೆಸ್ ಲೈನ್ ಚೂಸ್ ಮಾಡ್ಕೊಂಡಾಗ ಕೂಡ ನಿಮ್ಮ ಕಣ್ಣ ಮುಂದೆ ಆಪ್ಷನ್ಸ್ ಇರುತ್ತೆ ಆಯ್ತಾ, ಬಟ್ ಯಾಕೆ ಕ್ಲಾತ್ ಬಿಸ್ನೆಸ್ನೇ ಆಯ್ಕೆ ಮಾಡ್ಕೊಂಡ್ರಿ?
6: ಖಂಡಿತ ಮೇಡಮ್, ಇದಕ್ಕೆ ಒಳ್ಳೆ ಕ್ವೆಶನ್ ಇದು. ಯಾಕೆ ಕ್ಲಾತ್ ಬಿಸ್ನೆಸ್ಸನ್ನೇ ಸೆಲೆಕ್ಷನ್ ಮಾಡಿದೆ ಅಂದರೆ, ನಾವು ಮರಾಠಿಸ್ ಭಾವಸರ ಕ್ಷತ್ರಿಯ ಜಾತಿಯವರು. ನನ್ನ ತಂದೆ ಟೈಲರು, ಒಬ್ಬ ಬಟ್ಟೆ ಅಂಗಡಿ ಕಟ್ಟೆ ಮೇಲೆ ಟೈಲರಿಂಗ್ ಮಾಡ್ತಾ ಇದ್ದರು. ನನಗೆ ಮತ್ತೆ ಬೈ ಬರ್ತು ಬಟ್ಟೆ ಬಗ್ಗೆ ತುಂಬ ಇಂಟ್ರೆಸ್ಟು, ಮತ್ತು ಜಾತಿ ಲೆಕ್ಕದಲ್ಲೂ ಬಂದರೂ ಸಮೇತ ನಾವು ಬಟ್ಟೆದೇ ಇರೋದರಿಂದ ಮೇಡಮ್ ನನಗೆ ಬಟ್ಟೆದು ಈಸಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ನಾನು ಬಟ್ಟೆ ವ್ಯಾಪಾರನ ಸೆಲೆಕ್ಷನ್ ಮಾಡಿದ್ದೀನಿ ಮೇಡಮ್.
5: ಓಕೆ,
6: ಥ್ಯಾಂಕ್ ಯು.
5: ಸೊ ಹೇಗಿದೆ ವ್ಯಾಪಾರ?
6: ಖಂಡಿತ ಚೆನ್ನಾಗಿದೆ ಮೇಡಮ್, ಹ್ಯಾಪಿ. ಖಂಡಿತ ಚೆನ್ನಾಗಿದೆ ಮೇಡಮ್.
5: ಸೊ ಈ ಇತಿಹಾಸ್ ಕಲೆಕ್ಷನ್ ಪ್ರಾರಂಭ ಆಗಿ ಸುಮಾರು 24 ವರ್ಷ ಆಗಿದೆ ಅಂತ ಹೇಳಿದ್ರಿ ಅಲ್ವಾ ಸರ್?
6: ಎಸ್ ಮೇಡಮ್, ಎಸ್ ಮೇಡಮ್, ಹೌದು.
5: ಓಕೆ, ಹಾಗಿದ್ರೆ ಈ 24 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕೊಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
6: ಇಲ್ಲ ಮೇಡಮ್, ನಾನು ಪ್ರತಿ ದಿವಸನೂ ಅದು ಸ್ಯಾಟಿಸ್ಫೈಡಲ್ಲೇ ನಾನು ಮನೆಗೆ ಹೋಗ್ತೀನಿ. ಬೆಳಗ್ಗೆ ಓಪನ್ ಮಾಡಿ ರಾತ್ರಿ ಹೋಗಬೇಕಾದ್ರೆ ಪ್ರತಿ 9:40 ತನಕ, 39 ನಿಮಿಷಕ್ಕೂ ನಾನು ಬೀಗ ಮುಟ್ಟೋದಿಲ್ಲ, 40 ನಿಮಿಷ ತನಕ ವೇಯ್ಟ್ ಮಾಡೇ ಮಾಡ್ತೀನಿ. ನಾನು ತಾಳ್ಮೆ ನನ್ನ ಒಂದು ಡೆಡಿಕೇಶನ್ ಇನ್ವಾಲ್ವ್ಮೆಂಟ್ ಏನಿದೆ ಅದು ನನಗೆ ಯಾವತ್ತೂ ಸಕ್ಸಸ್ ಅನ್ನೋದನ್ನ ಕೊಟ್ಟಿದೆ ಮೇಡಮ್. ನಾನು ಅದನ್ನು ಒಪ್ಕೊಳ್ತೀನಿ, ಖಂಡಿತ ಒಪ್ಕೊಳ್ತೀನಿ.
5: ಓಕೆ, ಯಾವಾಗ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು?
6: ಚಾಲೆಂಜಿಂಗ್ ಅಂತ ಅನ್ಸೋದು ಯಾವಾಗ ಅಂದರೆ ಮೇಡಮ್, ಎಲ್ಲರೂ ಸ್ವಲ್ಪ ಬಿಸ್ನೆಸ್ ಸ್ಲೋ ಆದಾಗ ಅದಕ್ಕೆ ಆಲ್ಟರ್ನೇಟ್ ಏನು ಮಾಡಬೇಕು, ಮತ್ತು ಟ್ರಿಮ್ಮಿಂಗ್ ಏನು ಮಾಡಬೇಕು, ಕಲೆಕ್ಷನ್ ಎಲ್ಲಿ ಮಾಡಬೇಕು, ಹೊಸ ಹೊಸದ ಕಲೆಕ್ಷನನ್ನು ಎಲ್ಲಿ ಮಾಡಬೇಕು, ಈ ಪಾಯಿಂಟ್ ಮೇಲೆ ನಾವು ವರ್ಕ್ ಮಾಡಿದಾಗ ಅದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ ಮೇಡಮ್, ಸಹಜವಾಗಿ. ಕನ್ಫರ್ಮ್ ಮೇಡಮ್.
5: ಸೊ ಇಲ್ಲಿಗೆ ಬರುವಂತಹ ಗ್ರಾಹಕರು ಎಲ್ಲರಿಂದ ಬರ್ತಾರೆ ಸರ್?
6: ಮೇಡಮ್, ನನಗೆ ನನ್ನ ಅಂಗಡಿಗೆ ಕಸ್ಟಮರ್ಸ್ ಅಂತ ಇರೋದು ಶಿವಮೊಗ್ಗ ಸಿಟಿಯಲ್ಲಿ ತುಂಬ ಅತ್ಯಂತ ಕಡಿಮೆ ಪ್ರಮಾಣ ಅಂತ ನಾನು ಒಪ್ಕೊಳ್ತೀನಿ ಮೇಡಮ್. ನನಗೆ ಕಸ್ಟಮರ್ ಇರೋದು ಮೇಡಮ್ ಔಟ್ ಆಫ್ ಸ್ಕರ್ಟು, ಏನಂದರೆ ಸಾಗರ, ತೀರ್ಥಹಳ್ಳಿ, ಶಿಕಾರಿಪುರ, ತೆರಿಕೆರೆ ಎಲ್ಲ ಕಡೆಯಿಂದನೂ ಕಸ್ಟಮರ್ ಇದ್ದಾರೆ ಮೇಡಮ್. ಒಳ್ಳೆ ಕಸ್ಟಮರ್ ಇದ್ದಾರೆ, ಜಿನೇನ್ ಕಸ್ಟಮರ್. ಸಿಟಿಯಲ್ಲಿ ಆವ್ರೇಜಲ್ಲಿ ಏನಾಗುತ್ತೆ ಅಂತೇಳಿದರೆ ಈ ತುಂಬ ಅಂಗಡಿಗಳು ಇರೋದ್ರಿಂದ ಅಲ್ಲಿ ಅಲ್ಲಿ ಸ್ಪ್ರೆಡ್ ಆಗಿ ಹೋಗ್ತಾರೆ. ನನಗೆ ರೆಗ್ಯುಲರ್ ಕಸ್ಟಮರು ಹೊರಗಡೆಯಿಂದ ತುಂಬ ಜನ ಇದ್ದಾರೆ ಮೇಡಮ್, ಅದು ಹ್ಯಾಪಿ ಮೇಡಮ್.
5: ಸೊ 24 ವರ್ಷದಿಂದ ಕೂಡ ಈಗಲೂ ಬರ್ತಾ ಇದ್ದಾರೆ ಅನ್ನೋ ಎಕ್ಸಾಂಪಲ್ಸ್ ಇದೆಯಾ?
6: ಖಂಡಿತ ಮೇಡಮ್. ಈಗ ಹೇಗಾಗಿದೆ ಅಂದರೆ ಮೇಡಮ್, ಈ ವಿಚಾರದಲ್ಲಿ 24 ವರ್ಷದ ಹಿಂದೆ ನನ್ನ ಅಂಗಡಿಯಲ್ಲಿ ಸಣ್ಣ ಮಕ್ಕಳಾಗಿರ್ತಾರೆ, ಈಗ ಆ ಮಕ್ಕಳು ಮದುವೆಯಾಗಿ ಅವ್ರ ಮಕ್ಕಳಿಗೆ ನನ್ನ ಅಂಗಡಿಯಲ್ಲಿ ಬರ್ತಾ ಇದ್ದಾರೆ ಮೇಡಮ್. ಇದು ತುಂಬ ಸಂತೋಷದ ವಿಚಾರ, ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಈ ವಿಚಾರವನ್ನು.
5: ಸೂಪರ್ ಸರ್, ನಿಮ್ಮ ಮಾತಿನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಹಾಗಿದ್ರೆ ಕೇಳುಗರೆ, ಇತಿಹಾಸ್ ಕಲೆಕ್ಷನ್ಸ್ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ, ಜೊತೆಗೆ ಇದರ ಓನರ್ ಆಗಿರುವಂತಹ ಮಾರ್ತಾಂಡ ಸರ್ ಅವರ ಬಿಸ್ನೆಸ್ ಜರ್ನಿಯ ಇನ್ನಷ್ಟು ವಿಷಯಗಳನ್ನ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಇತಿಹಾಸ್ ಕಲೆಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದೊಂದು ಕ್ಲಾತ್ ಸೆಂಟರ್ ಆಗಿದ್ದು ಇಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೂ ಕೂಡ ಬಟ್ಟೆಗಳು ಸಿಗುವಂಥದ್ದು. ಹಾಗೆ ಇದರ ಮಾಲೀಕರಾಗಿರುವಂತಹ ಮಾರ್ತಾಂಡ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಮಾರ್ತಾಂಡ ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನಗೆ ಈ ಇತಿಹಾಸ ಕಲೆಕ್ಷನ್ಸ್ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಹೇಳಿ ಸರ್. ಇಲ್ಲಿ ಆಕ್ಚುಲಿ ಏನೇನೆಲ್ಲ ಸಿಗುತ್ತೆ, ಜೊತೆಗೆ ಎಷ್ಟು ವರ್ಷ ಆಯ್ತು ಶಾಪ್ ಪ್ರಾರಂಭ ಆಗಿ, ಇದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿ ಹೇಳ್ಬೋದಾ ಸರ್?
3: ಖಂಡಿತ ಮೇಡಮ್. ಮೇಡಮ್, ನನ್ನ ಅಂಗಡಿಯಲ್ಲಿ ಬೈ ಬರ್ತ್ ಬಾರ್ನ್ ಬೇಬಿಯಿಂದ ಹಿಡಿದು ದೊಡ್ಡರ ತನಕ ಎಲ್ಲ ಐಟಮ್ ಅನ್ನ ಕಲೆಕ್ಷನ್ ಮಾಡಿದೀವಿ ಮೇಡಮ್. ಎಕ್ಸಾಂಪಲ್, ಒಂದು ಜಬ್ಲ ಲಂಗೋಟಿಯಿಂದ ಹಿಡಿದು ನಾವು ಚೂಡಿದಾರ, ನೈಟಿ, ಫ್ರಾಕ್ಸು, ಆಮೇಲೆ ಜೆಂಟ್ಸಲ್ಲಿ ಶರ್ಟು, ಟೀ ಶರ್ಟ್ಸು, ಪ್ರತಿ ಒಂದು ಇನ್ನರ್ ವೇರ್ಸು, ಪ್ರತಿ ಒಂದು ಕಲೆಕ್ಷನ್ ಇರುತ್ತೆ ಮೇಡಮ್. ನನ್ನ ಅಂಗಡಿ ಹೆಸರೇ ಇತಿಹಾಸ್ ಕಲೆಕ್ಷನ್, ಎ ಟು ಜೆಡ್ ಕಲೆಕ್ಷನ್ ಅಂತಲೇ ಹೆಸರು ಇರೋದ್ರಿಂದ ಎಲ್ಲದನ್ನು ಕಲೆಕ್ಷನ್ ಮಾಡಿದ್ದೀನಿ ಮೇಡಮ್.
2: ಓಕೆ, ಟೈಮಿಂಗ್ಸ್ ಏನು ಸರ್?
3: ಮೇಡಮ್, ನನ್ನ ಟೈಮಿಂಗ್ಸು 10 ಗಂಟೆಯಿಂದ ರಾತ್ರಿ 10 ಗಂಟೆ ಕನ್ಫರ್ಮ್.
2: ರಾತ್ರಿ 10, ಸುಮಾರು 12 ಅವರ್ ವರ್ಕ್ ಮಾಡ್ತೀರಾ?
3: ಖಂಡಿತ ಮೇಡಮ್. ಮಧ್ಯಾಹ್ನ ಒಂದು 1 ಅವರ್ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ, ಅದು ಬಿಟ್ಟರೆ ಮೇಡಮ್ ಮತ್ತೆ ಕಂಟಿನ್ಯೂಟಿ ಇರುತ್ತೆ. ಅಂಗಡಿ ಕ್ಲೋಸ್ ಇರೋದಿಲ್ಲ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಅಂಗಡಿ ಓಪನ್ ಇರುತ್ತೆ.
2: ಸರ್, ಈ ಮಳಿಗೆ ಬಾಡಿಗೆನ ಸ್ವಂತದ್ದ
3: ಮೇಡಮ್? ಇಲ್ಲ, ಇದು ರೆಂಟೆಡ್ ಮೇಡಮ್, ಬಾಡಿಗೆ.
2: ಬಾಡಿಗೆ ಮಳಿಗೆ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವರ್ಕೌಟ್ ಆಗುತ್ತಾ, ಐ ಮೀನ್ ಪ್ರಾಫಿಟ್ ಆಗ್ತಾ ಇದೆಯಾ ಸರ್?
3: ಖಂಡಿತ ವರ್ಕೌಟ್ ಆಗ್ತಿದೆ ಮೇಡಮ್. ವರ್ಕೌಟ್ ಆಗಿ ಮತ್ತೆ ನನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿನೆಲ್ಲ ಸಾಕಿ ನಾನು ಇದರಲ್ಲೇ ಮುಂದುವರೆದು ಒಳ್ಳೆ ಹೆಸರನ್ನು ಮಾಡ್ತಾ ಇದ್ದೀನಿ ಮೇಡಮ್. ಫೈನಾನ್ಷಿಯಲು ವೆರಿ ಸ್ಟ್ರಾಂಗ್. ಎಸ್ ಮೇಡಮ್, ಒಪ್ಕೊಳ್ತೀನಿ.
2: ಸೂಪರ್ ಸರ್. ಸೊ ನನಗೆ ಹೇಳಿ, ಈಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನು ಇರಬೇಕಾಗತ್ತೆ ಸರ್?
3: ಮೇಡಮ್, ಮೊದಲನೇದಾಗಿ ನಾನು ಹೇಳೋದು, ಒಬ್ಬ ವ್ಯಾಪಾರಸ್ಥನಾಗಿ ಹೇಳಬೇಕಂದ್ರೆ, ಯಾವುದೇ ವ್ಯಾಪಾರಸ್ಥ ಆಗೋದಾದರೆ ಮೊದಲು ಅವನಿಗೆ ವ್ಯಾಪಾರದಲ್ಲಿ ಆಸಕ್ತಿ ಇರಬೇಕು ಮೇಡಮ್. ಆಸಕ್ತಿ ಅಂತ ತಲೆಯಲ್ಲಿ ಇಟ್ಕೊಂಡು ಅವನು ಇನ್ವಾಲ್ವ್ ಆಗಿ ಪ್ರತಿ ಒಂದು ಕ್ಷಣನೂ ಸಮೇತ ನನ್ನ ಅಂಗಡಿ ನಂದು, ನಾನು ಈಗ ಹ್ಯಾಂಡ್ಲ್ ಮಾಡಬೇಕು, ಈ ರೀತಿಯೇ ಇರಬೇಕು ಅಂತೇಳಿ ಪ್ಲ್ಯಾನಿಂಗಲ್ಲಿ ವರ್ಕ್ ಮಾಡಿದರೆ ಖಂಡಿತ ಯಾವುದೇ ಬಿಸ್ನೆಸ್ಸಲ್ಲಿ ಆಗಲಿ ಮೇಡಮ್, ಸಕ್ಸಸ್ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ, ಬಿಡಲ್ಲ ಮೇಡಮ್, ಅದೇ ಬೆನ್ನತ್ಕೊಂಡು ವಾಪಸ್ ಬರುತ್ತೆ ಮೇಡಮ್, ಕನ್ಫರ್ಮ್ ಮೇಡಮ್.
2: ಸೊ ಆಸಕ್ತಿ ಒಂದಿದ್ರೆ ಸಾಕ
3: ಮೇಡಮ್? ಬೇಸಿಕ್ ನೀಡ್ಸೇ ಆಸಕ್ತಿ ಮೇಡಮ್. ನಾನು ಬಿಸ್ನೆಸ್ ಮಾಡ್ತೀನಿ, ಇದರಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋದೊಂದು ಮೈಂಡ್ ಇಟ್ಕೊಂಡ್ರೆ ಮಾತ್ರ ಮೇಡಮ್ ಇಲ್ಲಿ ಸಕ್ಸಸ್ ಆಗುತ್ತೆ. ಆಮೇಲೆ ಸಹಜವಾಗಿ ಏನಾಗುತ್ತೆ, ಎಲ್ಲ ಅಂಗಡಿಯವರು ಏನೋ ಒಬ್ಬ ವ್ಯಾಪಾರಸ್ಥಕ್ಕೆ ಇಳಿಬೇಕಾದ್ರೆ ಏನಾಗುತ್ತೆ, ದೊಡ್ಡ ದೊಡ್ಡ ಅಂಗಡಿಯನ್ನು ನೋಡಿ ಮುಂದೆ ಅದರಲ್ಲಿ ನಾನು ಆ ರೀತಿ ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಸೆಪ್ಟಲ್ಲಿ ಬರ್ತಾರೆ. ಬಟ್ಟು ಅದನ್ನು ಮಾಡೋಕ್ಕೋಗಿ ತುಂಬ ಜನ ಮುಳುಗು ಹೋಗಿದ್ದರು ಇದ್ದಾರೆ. ಬಟ್ ಸಕ್ಸಸ್ ಅನ್ನೋದು ಅಷ್ಟು ಈಸಿ ಇರಲ್ಲ ಮೇಡಮ್, ಪ್ರತಿ ಕ್ಷಣನೂ ಸಮೇತ ಹಾರ್ಡ್ ವರ್ಕ್ ಕೇಳುತ್ತೆ. ನಮಗೆ ಇಲ್ಲಿ ನೀವು ನೋಡಿದಾಗ ಏನಾಗುತ್ತೆ, ಕ್ಯಾಶ್ ಮೇಲೆ ಕೂತಿದ್ದಷ್ಟೇ ನಿಮ್ಗೆ ಗಮನಕ್ಕೆ ಬರುತ್ತೆ, ಇದ್ರ ಹಿನ್ನೆಲೆ ವರ್ಕ್ ಒಂದು ಇರುತ್ತೆ ಮೇಡಮ್. ನಾವು ಪರ್ಚೇಸಿಗೆ ಹೋಗ್ತೀವಿ, ಬಾಂಬೆ ಹೋಗ್ತೀವಿ, ಡೆಲ್ಲಿ ಹೋಗ್ತೀವಿ, ಅಹಮದಾಬಾದ್ ಹೋಗ್ತೀವಿ, ಪ್ರತಿ ಕ್ಷಣದಲ್ಲೂ ಸಮೇತ ನಮಗೆ ಲೈಫ್ ಸೆಕ್ಯೂರಿಟಿ ಏನು ಇರೋದಿಲ್ಲ, ಊಟ ತಿಂಡಿ ಇರೋದಿಲ್ಲ, ನಿದ್ದೆಗಳು ಇರೋದಿಲ್ಲ ಮೇಡಮ್, ಕನ್ಫರ್ಮ್. ಇದು ಇದು ಯಾರು ಪರ್ಚೇಸಿಗಂತ ಹೊರಗಡೆ ಹೋಗ್ತಾರೋ ಪ್ರತಿಯೊಬ್ಬರಿಗೂ ಇದು ಗಮನಕ್ಕಿರುತ್ತೆ. ಓನರ್ ಅಂತ ಕ್ಷಣ ಅವ್ರ ಕ್ಯಾಶಲ್ಲಿ ಅಷ್ಟೇ ಗಮನಕ್ಕೆ ಬಂದಿರುತ್ತೆ, ಇದ್ರದ್ದು ಹಿನ್ನೆಲೆ ಕಷ್ಟಗಳು ಅದು ಅವ್ರ ಗಮನಕ್ಕೆ ಬಂದಿರೋದಿಲ್ಲ ಮೇಡಮ್. ಇದನ್ನು ನಾನು ಹೇಳ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ ಮೇಡಮ್. ಖಂಡಿತ ಹೌದು ಮೇಡಮ್, ಕಷ್ಟಪಟ್ಟರೆ ಖಂಡಿತ ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು ಮೇಡಮ್.
2: ಸೊ ಯಾವುದೇ ಒಂದು ವ್ಯಾಪಾರ ಮಾಡೋಕ್ಕೂ ಅಥವಾ ವ್ಯಾಪಾರಸ್ಥ ಆಗೋಕ್ಕೂ ಕಷ್ಟಪಡೋಕ್ಕೆ ತಯಾರಿರಬೇಕು ಅಲ್ವಾ ಸರ್? ಪ್ರತಿಶ್ರಮ ಪಟ್ಟಾಗ ಮಾತ್ರ ಫಲ ಅನ್ನೋದು ಸಿಗುತ್ತೆ.
3: ಖಂಡಿತ ಮೇಡಮ್, ಖಂಡಿತ. ಇದು ಇದು ತುಂಬ ಅಥೆಂಟಿಕ್ ಮೇಡಮ್, ಫೈನಲ್. ಇದೇ ಫೈನಲ್ ಮೇಡಮ್, ಕಷ್ಟಪಟ್ಟರೆ ಸಾಕು, ಎಲ್ಲಾದರೂ ಅನ್ನ ಸಿಕ್ಕೇ ಸಿಗುತ್ತೆ, ಸಕ್ಸಸ್ ಅನ್ನೋದು ಕಟ್ಟಿಟ್ಟು ಬುತ್ತಿ ಮೇಡಮ್.
2: ಸರ್, ಇತ್ತೀಚೆಗಂತೂ ಕಾಂಪಿಟೇಷನ್ ಅನ್ನೋದು ತುಂಬ ಇದೆ ಆಯ್ತಾ, ಎಸ್ಪೆಷಲಿ ಆನ್ಲೈನ್ ಬಿಸ್ನೆಸ್ ಅಂತ ಬಂದ ಮೇಲೆ, ಅದರಲ್ಲೂ ಆನ್ಲೈನ್ ಕ್ಲಾತಿಂಗ್ ಬಿಸ್ನೆಸ್ ಅಂತ ಬಂದ ಮೇಲೆ ಕಾಂಪಿಟೇಷನ್ ತುಂಬ ಇದೆ. ಸೊ ಇದನ್ನು ಕಮ್ ಅಕ್ರಾಸ್ ಮಾಡಲಿಕ್ಕೆ ನೀವೇನೇನು ಪ್ಲಾನ್ಸ್ ಮಾಡಿದ್ದೀರಾ ಸರ್?
3: ಎಸ್ ಮೇಡಮ್, ಇದು ಗುಡ್ ಕ್ವಶನೇ ಮೇಡಮ್. ಇತ್ತೀಚೆಗೆ ಒಂದು ಸ್ವಲ್ಪ ದಿನ ಏನು ಆನ್ಲೈನ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಕೌಂಟ್ರಲ್ಲೂ ಸ್ವಲ್ಪ ತೊಂದರೆ ಆಯಿತು, ಬಿಸ್ನೆಸ್ ಸ್ಲೋ ಅನ್ನೋದು ಆಯಿತು ಮೇಡಮ್. ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನಂದರೆ ಮೇಡಮ್, ಆನ್ಲೈನಲ್ಲಿ ಯಾರು ಪರ್ಚೇಸಿಗೆ ಅಂತ ಹೋಗಿರ್ತಾರೋ ಬಟ್ಟೆಯಲ್ಲಿ, ಪರ್ಟಿಕ್ಯುಲರ್ ಬಟ್ಟೆಯಲ್ಲಿ, ಅಲ್ಲಿ ಫೋಟೋದಲ್ಲಿ ನೋಡೋ ಅಂಥ ಒಂದು ಐಟಮ್ ಆಗಿರುತ್ತೆ. ಆದರೆ ಕೌಂಟ್ರಿ ಅವ್ರ ಕೈಗೆ ಸಿಗೋದ್ರೊಳಗಡೆ ಐಟಮೇ ಚೇಂಜ್ ಆಗಿರುತ್ತೆ. ಅವು ಕಸ್ಟಮರಿಗೆ ಏನಾಗುತ್ತೆ, ಕ್ವಾಲಿಟಿ ಬಗ್ಗೆ ಐಡಿಯಾ ಸಿಗೋದಿಲ್ಲ, ಕಲರನ್ನು ನೋಡ್ತಾರೆ, ಜೊತೆಯಲ್ಲಿ ರೇಟನ್ನು ನೋಡ್ತಾರೆ. ಅಲ್ಲಿ ರೇಟ್ ಏನಾಗುತ್ತೆ ಅಂತೇಳಿದರೆ 100 ರೂಪಾಯಿದು 50% ಡಿಸ್ಕೌಂಟು, 40% ಡಿಸ್ಕೌಂಟು ಅಂತೇಳಿ ಆಸೆ ತೋರಿಸಿ ಅಲ್ಲಿ ಬೀಳಿಸ್ತಾರೆ. ಆದರೆ ರೀಟೇಲ್ ಕೌಂಟ್ರ್ಗಳಲ್ಲಿ, ನಮ್ಮಂಥ ಕೌಂಟ್ರ್ಗಳಲ್ಲಿ ಏನಾಗುತ್ತೆ ಮೇಡಮ್, ನೇರವಾಗಿ ಬರ್ಬೋದು, ಅಂಗಡಿ ಬಟ್ಟೆ ಮುಟ್ಟು ನೋಡ್ಬೋದು, ಕ್ವಾಲಿಟಿ ನೋಡ್ಬೋದು, ಸೈಜ್ ನೋಡ್ಬೋದು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಫಾಲೋಅಪ್ ಮಾಡೋದ್ರಿಂದ ಕಸ್ಟಮರಿಗೆ ಒಳ್ಳೇದು ಮೇಡಮ್. ನನ್ನ ಕಡೆಯಿಂದ ನಾನೇನು ಅಂತೀನಿ, ನನ್ನ ಅಂಗಡಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಹೀಗೆ ಪ್ರತಿಯೊಬ್ಬರು ಸಮೇತ ಇದನ್ನು ಫೀಲ್ ಮಾಡಿರ್ತಾರೆ. ಯಾರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತಾರೋ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಮೋಸಕ್ಕೊಳಗೆ ಹಾಗೆ ಆಗಿರ್ತಾರೆ. ಆದರೆ ಕೌಂಟ್ರ್ಗಳಲ್ಲಿ ಏನಾಗುತ್ತೆ, ಅಮ್ಮಮ್ಮ ಅಂದರೆ ಮೇಡಮ್ ಕಲರ್ ವ್ಯತ್ಯಾಸ ಆಗಿರ್ಬೋದು, ಇಲ್ಲಿಂದ ಮನೆಗೆ ತೊಗೊಂಡು ವಾಪಸ್ ಬರ್ತಾರೆ, ಇಲ್ಲ ಸೈಜ್ ವ್ಯತ್ಯಾಸ, ಅದನ್ನು ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ಕಸ್ಟಮರ್ಗೆ ಒಂದು ಸರ್ವಿಸ್ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಖಂಡಿತ ಮಾಡಿಕೊಡ್ತೀವಿ ಮೇಡಮ್.
4: ಹಾಂ ಮೇಡಮ್, ಸೊ ನೀವು ಹೇಳೋದು ಆನ್ಲೈನ್ಗಿಂತ ಆಫ್ಲೈನ್ ಬೆಟರ್ ಅಂತ ಹೇಳ್ತಿದ್ದೀರಾ?
3: ಖಂಡಿತ ಖಂಡಿತ ಮೇಡಮ್, ಖಂಡಿತ. ಕಸ್ಟಮರ್ ಗ್ರಾಹಕರಿಗೆ ಒಳ್ಳೇದದು, ಕನ್ಫರ್ಮ್ ಮೇಡಮ್.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಇತಿಹಾಸ್ ಕಲೆಕ್ಷನ್ಸ್ ನ ಮಾಲೀಕರಾಗಿರುವಂತಹ ಮಾರ್ತಾಂಡ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಅವ್ರು ಹೇಳ್ತಾ ಇದ್ರೆ ಆನ್ಲೈನ್ ಬಿಸ್ನೆಸ್ ಗಿಂತ ಆಫ್ಲೈನ್ ಬಿಸ್ನೆಸ್ ಒಳ್ಳೇದು, ಎಸ್ಪೆಷಲಿ ಕ್ಲಾತ್ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತಾ ಇದ್ರೆ. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸಾಂಗ್ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತು ನಾವು ಒಂದು ಕ್ಲಾತ್ ಸೆಂಟರ್ ಅಲ್ಲಿ ಇದೀವಿ, ಅದೇನೆ ಇತಿಹಾಸ್ ಕಲೆಕ್ಷನ್ಸ್. ಸೊ ಇದರ ಓನರ್ ಆಗಿರುವಂತಹ ಮಾರ್ತಾಂಡ ಅವರು ಅವರ 24 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಅವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸೋಣ. ಮಾರ್ತಾಂಡ ಸರ್, ಅಟ್ ಪ್ರೆಸೆಂಟ್ ಈಗ ನಿಮ್ಮ ಶಾಪ್ ನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ಬಹುದಾ?
3: ಮೇಡಮ್, ನನ್ನ ಅಂಗಡಿಯಲ್ಲಿ ಇಬ್ರು ಸ್ಟಾಫ್ ಕೆಲಸ ಮಾಡ್ತಾರೆ ಮೇಡಮ್. ನಾವು ಇಬ್ರು ಇರ್ತಾರೆ, ಮತ್ತೆ ನಾನು ಮತ್ತೆ ನನ್ನ ವೈಫ್ ಇಬ್ರು ಸಮೇತ ಅಂಗಡಿಯನ್ನ ಮ್ಯಾನೇಜ್ ಮಾಡ್ತೀವಿ ಮೇಡಮ್.
2: ಓಕೆ, ಮಾತಾಡ ಸರ್, ಈಗ ನಿಮ್ಮ 24 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಪ್ರೌಡ್ ಮೂಮೆಂಟ್ ಅಂದ್ರೆ ಏನಾಗಿರ್ಬೋದು ಸರ್? ಯಾಕಪ್ಪ ಅಂದ್ರೆ ಈಗ ಎಲ್ಲರೂ ಕೂಡ ವ್ಯಾಪಾರ ಮಾಡ್ತಾರೆ, ವ್ಯಾಪಾರದಲ್ಲೂ ಕೂಡ ನಿಮ್ಮನ್ನ ಯಾರೋ ಗುರುತಿಸೋದು ಅಥವಾ ಏನೋ ಹಾನರ್ ಮಾಡೋದು ಅನ್ನೋದೆಲ್ಲ ಇರುತ್ತಲ್ಲ. ಸೊ ಆ ರೀತಿ ಯಾವ್ದೋ ಒಂದು ಪ್ರೌಡ್ ಮೂಮೆಂಟ್ ತಿಳಿಸ್ಕೊಡ್ಬೋದಾ?
3: ಮೇಡಮ್, ಆ ರೀತಿ ನನಗೆ ನನ್ನ ಒಂದು ಅಂಗಡಿ ಜೀವನದಲ್ಲಿ ತುಂಬ ಸರಿಯಾಗಿದೆ. ಇತ್ತೀಚಿನ ಒಂದು ಸಣ್ಣ ಘಟನೆ ಒಂದು ನಿಮಗೆ ರಿಮೈಂಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಹೋದ ತಿಂಗಳಲ್ಲಿ ನನ್ನ ಅಂಗಡಿಯಲ್ಲಿ ಒಂದು ಕಸ್ಟಮರು 500,000 ಬಂಗಾರವನ್ನು ಬೈ ಮಿಸ್ ಆಗಿ ಬಿಟ್ಟೋಗಿದ್ರು. ಬಿಟ್ಟೋಗಿ ಮೋಸ್ಟ್ಲಿ ಅವರು ತೆರಿಕೆರೆ ಕಸ್ಟಮರು. ಅವರು 5 ದಿವಸದ ನಂತರ ಬಂದರು ಪೊಲೀಸಿಗೆ ಕರ್ಕೊಂಡು. ಕರ್ಕೊಂಡು ಬಂದಾಗ ಅವರು ಬ್ಯಾಗನ್ನು ನಾವು ಓಪನ್ನೂ ಮಾಡಿದೆ, ನಾವು ಹಾಗೇ ಇಟ್ಟಿದ್ವಿ. ಪ್ರತಿ ಕಸ್ಟಮರ್ದು ಅಷ್ಟೇ ಮೇಡಮ್, ನಾವು ಅವ್ರದ್ದು ಅನ್ನೋದು ಕನ್ಫರ್ಮ್ ಆಗದೇ ಅವ್ರಿಗೆ ಕೊಡೋದಿಲ್ಲ. ಅವ್ರದ್ದು ಬ್ಯಾಗ್ ಅನ್ನೋದು ಕನ್ಫರ್ಮ್ ಆದಮೇಲೆ ತಕ್ಕೊಟ್ಟಿದ್ವಿ, ಅದರಲ್ಲಿ 500,000 ಬಂಗಾರ ಇತ್ತು. ಈ 500,000 ಬಂಗಾರನ ಅವ್ರಿಗೆ ತಕ್ಕೊಟ್ಟಾಗ ಅವರು ಖುಷಿ ಪಟ್ಟಂಥದ್ದು, ಅವರು ಕುಣಿದಾಡಿದ್ದಂಥದ್ದು, ಅವ್ರ ಮನೆಯಲ್ಲಿ ಅವ್ರ ಗಂಡಂದ್ರುಗಳು ಅವ್ರಿಗೆ ಬೈದಿದ್ದು ಇವೆಲ್ಲ ನೆನ್ಪು ಮಾಡ್ಕೊಂಡು ಅದನ್ನು ನೆನ್ಪು ಮಾಡ್ಕೊಂಡಾಗ ನಮಗೆ ಪ್ರೌಡ್ ಫೀಲ್ ಆಯಿತು. ಮತ್ತು ಆಟೋಮೆಟಿಕಲಿ ಏನಾಯಿತು, ಅನ್ಎಕ್ಸ್ಪೆಕ್ಟೆಡಾಗಿ ಜಯನಗರ ಪೊಲೀಸ್ ಸ್ಟೇಷನ್ ರವಿ ಪಾಟೀಲ್ ಸರ್ ನಮ್ಮನ್ನು ಕರೆದು, ನನ್ನನ್ನು ಮತ್ತು ನನ್ನ ಸ್ಟಾಫನ್ನು ಕರೆದು ಸನ್ಮಾನ ಮಾಡಿದರು ಮೇಡಮ್. ಅದು ಹ್ಯಾಪಿ ಮೇಡಮ್, ನನಗೆಲ್ಲೋ ಒಂದು ಕಡೆ ಅದು 500,000 ಕನ್ಸಿಡರ್ ಆಗಲಿಲ್ಲ. ಆ ಸನ್ಮಾನ ಅನ್ನೋದಿದೆಯಲ್ಲ, ಅದು ಜೀವನದಲ್ಲಿ ಮರೀದೇ ಇರೋವಂಥದ್ದು. ಮತ್ತು ಈ ರೀತಿ ಇದಾದಾಗ ಘಟನೆಗಳು ನಡೆದಾಗ ನಾನು ಇನ್ಸ್ಪೈರ್ ಆಗಿ ಯಾವುದೇ ಕಾರಣಕ್ಕೂ 1 ರೂಪಾಯಿ ನಂದಲ್ಲ, ಇದು ಅವ್ರದ್ದು ಯಾರ್ದಿದೆಯೋ ಅವ್ರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿ ತುಂಬ ಬೆಳೀತು ಮೇಡಮ್, ತುಂಬ ಗಾಢವಾಗಿ ಮನಸ್ಸಲ್ಲಿ ಕೂತಿದೆ ಮೇಡಮ್.
2: ಖಂಡಿತ ಸರ್, ಪ್ರಾಮಾಣಿಕತೆ ಅನ್ನೋದು ನಮ್ಮಲ್ಲಿ ಇದ್ದಾಗ ಖಂಡಿತವಾಗ್ಲೂ ಎಂಥ ಸಿಚುವೇಶನ್ ಬಂದರೂ ಅದನ್ನು ಗೆಲ್ತೀವಿ, ಜಯಿಸ್ತೀವಿ ಅನ್ನೋದಕ್ಕೆ ಯು ಆರ್ ದ ಒನ್ ಆಫ್ ದ ಎಕ್ಸಾಂಪಲ್ ಸರ್.
3: ಖಂಡಿತ ಮೇಡಮ್, ಹೌದು, ಒಪ್ಕೊಳ್ತೀನಿ ಮೇಡಮ್. ನಾವು ಒಬ್ಬರು ಜೀವನಕ್ಕೆ ಇನ್ನೊಬ್ರು ಜೀವನಕ್ಕೆ ನಾವು ಜೀವ ಇದಕ್ಕೆ ನಾವು ಉದಾಹರಣೆಯಾಗಿದ್ದರೆ ತುಂಬ ಒಳ್ಳೇದು ಮೇಡಮ್. ಇವತ್ತಿನ ಸಮಾಜದಲ್ಲಿ ಬರೀ ಕೆಟ್ಟತನ, ಕೆಟ್ಟ ಆಲೋಚನೆಗಳಲ್ಲೇ ಇವತ್ತು ತುಂಬಿ ತುಳುಕ್ತಿರ್ಬೇಕಾದ್ರೆ ನಾವು ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸಗಳು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಸಮಾಜದಲ್ಲಿ ಯಾರೋ ಒಬ್ಬರು ನಮ್ಮಿಂದನೂ ಒಬ್ಬರು ಇನ್ಸ್ಪೈರ್ ಆಗ್ತಾರೆ. ಅದರಿಂದ ಒಂದು ಒಳ್ಳೆಯದು ಅನ್ನೋದೊಂದು ಸಮಾಜಕ್ಕೆ ನಾವು ಕೊಡುಗೆ ಕೊಟ್ಟಂಗೆ ಅಂತ ಅನಿಸುತ್ತೆ ಮೇಡಮ್. ಖಂಡಿತ ಮೇಡಮ್,
2: ಖಂಡಿತ ಸರ್. ನಿಮ್ಮ ಒಂದು ಪ್ರಾಮಾಣಿಕತೆಯ ಕೆಲಸಕ್ಕೆ ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಪರವಾಗಿ ಒಂದು ಒಳ್ಳೆ ಪ್ರಶಂಸೆಯನ್ನು ನೀಡ್ತಾ ಇದ್ದೀವಿ ಸರ್. ಕಂಗ್ರಾಚುಲೇಷನ್ ಸರ್, ನಿಮಗೆ ಒಳ್ಳೆ ಕೆಲಸವನ್ನು ಮಾಡಿದ್ದಕ್ಕಾಗಿ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಧನ್ಯವಾದಗಳು ಮೇಡಮ್.
2: ಹಾಗೆ ಮಾತಾಡ ಸರ್, ನಂದು ಮತ್ತೊಂದು ಪ್ರಶ್ನೆ ಇದೆ ಅಂತ. ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕಂತಿರ್ತಾರೆ, ಬರೀ ಬಟ್ಟೆ ಅಂಗಡಿ ವ್ಯಾಪಾರ ಅಂತಲ್ಲ, ಯಾವುದೇ ವ್ಯಾಪಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಕೂಡ ಅವರು ಒಂದಿಷ್ಟು ಅಂಶವನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದ್ರೆ ಯಾವ ಅಂಶ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್?
3: ಮೇಡಮ್, ನನ್ನ ಒಂದು ಸಜೆಷನ್ ಏನಂದರೆ ಮೇಡಮ್, ಅವರು ಯುವ ಪೀಳಿಗೆ ಇವತ್ತು ಬಿಸ್ನೆಸ್ಸಿಗೆ ಬರಬೇಕಂತೇಳಿದರೆ ತಕ್ಷಣ ಏನೇನೋ ಡಿಸೈಡ್ ಮಾಡಿ ಬರಬಾರ್ದು. ಪ್ಲ್ಯಾನಿಂಗ್ ಅನ್ನೋದು ಕಂಪಲ್ಸರಿ ಆಗಲೇಬೇಕು ಮೇಡಮ್. ಒಂದು ಪ್ಲ್ಯಾನಿಂಗ್ ಅಂತೇಳಿದರೆ ಮೇಡಮ್ ಫೈನಾನ್ಸ್ ಪ್ಲ್ಯಾನಿಂಗು, ಯಾವ ಬಿಸ್ನೆಸ್ಸು ಇವತ್ತು ಮಾರ್ಕೆಟಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ, ಮತ್ತು ಜೊತೆಯಲ್ಲಿ ಅವ್ರಿಗೆ ಆಸಕ್ತಿ ಇರಬೇಕು ಮಾಡೋ ವ್ಯಕ್ತಿಗೆ, ಬಟ್ಟೆದಾಗಿರಲಿ ಇನ್ನೊಂದು ಆಟೋಮೊಬೈಲ್ ಆಗಿರಲಿ ಎನಿ ಒನ್ ಯಾವುದೇ ಬಿಸ್ನೆಸ್ ಆಗಿರಲಿ ಮೇಡಮ್, ಅವನಿಗೆ ಅದರಲ್ಲಿ ಆಸಕ್ತಿ ಇರಬೇಕು, ಜೊತೆಯಲ್ಲಿ ನಾಲೆಡ್ಜ್ ಇರಬೇಕು ಮೇಡಮ್. ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಮೇಡಮ್ ಒಂದು ಸ್ವಲ್ಪ ಅವರು ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಮೇಡಮ್, ಯಾವುದೇ ಬಿಸ್ನೆಸ್ ಆಗಿರಲಿ ಮೇಡಮ್, ಈ ಸ್ಟೇಟ್ಮೆಂಟು ಎಲ್ರಿಗೂ ಎಲ್ಲ ಬಿಸ್ನೆಸ್ಗೂ ಅಪ್ಲಿಕೇಬಲ್. ಒಂದು ಪರ್ಚೇಸ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ಸೆಲ್ಲಿಂಗ್ ಪಾಯಿಂಟ್. ಪರ್ಚೇಸ್ ಎಲ್ಲಿ ಮಾಡಬೇಕು, ಬೇಸಿಕಲ್ಲೇ ಮಾಡಬೇಕು, ಸೆಲ್ಲಿಂಗ್ ಎಲ್ಲಿ ಮಾಡಬೇಕು, ಮಾರ್ಕೆಟಲ್ಲಿ ಒಳ್ಳೆ ಕಡೆ ಅಂಗಡಿ ಮಾಡಿದರೆ ಮಾತ್ರ ಸಕ್ಸಸ್ ಆಗ್ತಾರೆ ಮೇಡಮ್. ಇದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಬಿಸ್ನೆಸ್ಗೂ ಅಪ್ಲಿಕೇಬಲ್ ಮೇಡಮ್. ಕನ್ಫರ್ಮ್ ಮೇಡಮ್.
2: ಸೂಪರ್ ಸೂಪರ್ ಮಾತಾಡ ಸರ್, ನಿಮ್ಮೊಟ್ಟಿಗೆ ಮಾತಾಡ ತುಂಬ ಖುಷಿ ಆಯಿತು. ಈಗಿನ ಯುವ ಪೀಳಿಗೆಯವರು ಕೂಡ ಒಳ್ಳೆ ಸಲಹೆನ ಕೊಟ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಆದವರು ಹೇಗೆ ಇರಬೇಕು, ಜೊತೆಗೆ ಪ್ರಾಮಾಣಿಕತೆ ಹಾಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಮಾರ್ತಾಂಡ್ ಅವರು ತುಂಬಾ ಒಳ್ಳೆ ಸಲಹೆಗಳನ್ನ ನೀಡಿದ್ರು. ಇನ್ನು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆ ಸಲಹೆನ ನೀಡಿದ್ರು. ಸೊ ಹಾಗಿದ್ರೆ ಮಾರ್ತಾಂಡ ಸರ್ಗೆ ಮತ್ತೊಮ್ಮೆ ನಮ್ಮ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಸೊ ಕಾರ್ಯಕ್ರಮ ಹೇಗಿತ್ತು ಕೇಳುಗರೆ? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
10: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
11: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
12: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
13: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
14: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9 6 8609926279 9686096279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲೇ ಹುಟ್ಟಿ ಬೆಳೆದು ನಂತರ ವಿದ್ಯಾಭ್ಯಾಸವನ್ನು ಮುಗಿಸಿ ಇಂಜಿನಿಯರ್ ಪದವಿಯನ್ನು ಪಡ್ಕೊಂಡು ಇಂಜಿನಿಯರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅನಿವಾರ್ಯ ಕಾರಣದಿಂದಾಗಿ ಕೆಲಸವನ್ನ ಬಿಡಬೇಕಾಗಿ ಬರುತ್ತೆ. ಕೆಲಸವನ್ನ ಬಿಟ್ಟು ಮತ್ತೆ ತಮ್ಮ ಊರಿಗೆ ಹಿಂದಿರುಗ್ತಾರೆ. ಆ ಸಮಯದಲ್ಲಿ ಕೆಲಸ ಬಿಟ್ಟಿದ್ರಿಂದ ಏನಾದರೂ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಲೇಬೇಕು, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಗೊತ್ತಾದ ಮೇಲೆ ಊರಲ್ಲೇ ಇದ್ದು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಕುಟುಂಬವನ್ನು ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಚಾಲೆಂಜನ್ನು ಮಾಡಿಕೊಂಡು ಒಂದು ನರ್ಸರಿಯನ್ನು ಆರಂಭ ಮಾಡ್ತಾರೆ. ಅವರಿಗಿದ್ದಂತಹ ಮೂಲ ಆಧಾರ ಅವರ ಕೃಷಿ ಭೂಮಿಯಾಗಿರುತ್ತೆ. ಕೃಷಿ ಭೂಮಿನಲ್ಲಿನೇ ಒಂದು ನರ್ಸರಿಯನ್ನು ಮಾಡ್ಕೊಳ್ತಾ, ಸೊ ನರ್ಸರಿನಲ್ಲಿ ಬಹಳಷ್ಟು ವಿವಿಧ ಜಾತಿಯ ಸಸಿಗಳನ್ನ ಅಲ್ಲಿ ಕಸಿ ಮಾಡೋದ್ರ ಮೂಲಕ, ಹಾಗೆ ಅಲ್ಲಿ ಒಂದು ನರ್ಸರಿಯನ್ನು ಮಾಡೋದ್ರ ಮೂಲಕ ಆರಂಭ ಮಾಡ್ತಾರೆ. ಹಲವಾರು ಹೂವಿನ ಗಿಡಗಳು, ಸಸಿಗಳು ಅಥವಾ ನೈಸರ್ಗಿಕ ಸುಗಂಧ ಬರುವಂತಹ ಸಸಿಗಳಾಗಿರ್ಬೋದು, ಹಾಗೆ ವಿಶೇಷವಾಗಿರುವಂತಹ ಸಸಿಗಳನ್ನು ಕೂಡ ಅವರು ಅಲ್ಲಿ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಒಂದು ಒಳ್ಳೆಯ ನರ್ಸರಿ ಕೂಡ ಆರಂಭ ಆಗುತ್ತೆ. ಹಾಗೆಯೇ ಆ ಊರಿನ ಸುತ್ತಮುತ್ತದಲ್ಲಿರುವಂತಹ ಬಹಳಷ್ಟು ಜನಕ್ಕೆ ಒಂದು ಒಳ್ಳೆಯ ಉದ್ಯೋಗ ಕೂಡ ಅಲ್ಲಿ ಸೃಷ್ಟಿಯಾಗುತ್ತೆ. ಬಹಳಷ್ಟು ಜನ ಇವರ ನರ್ಸರಿನಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಪ್ರಯೋಗಗಳನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಬೇರೆ ಬೇರೆ ಸಸಿಗಳನ್ನ ಕಸಿ ಮಾಡಿ ಅವುಗಳನ್ನ ಪ್ಲಾಂಟಿಂಗ್ ಮಾಡುವಂಥದ್ದು, ಈ ಥರದ ಎಲ್ಲ ಕೂಡ ಒಳ್ಳೊಳ್ಳೆ ಪ್ರಯೋಗಗಳನ್ನ ಮಾಡ್ತಾ ಒಂದು ಒಳ್ಳೆಯ ನರ್ಸರಿಯನ್ನ ಮುಂದುವರ್ಸ್ಕೊಂಡು ಬರ್ತಾ ಇರ್ತಾರೆ. ಕಾಲಕ್ರಮೇಣ ಕೆಲವೊಂದಷ್ಟು ಬದಲಾವಣೆಗಳಿಂದ ಈ ನರ್ಸರಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಾಣ್ತಾರೆ. ಸೊ ಈ ಒಂದು ಬದಲಾವಣೆಗಳ ಜೊತೆನಲ್ಲಿ ಕೂಡ ಅವರು ಈಗಲೂ ಕೂಡ ನರ್ಸರಿಯನ್ನ ಮಾಡ್ಕೊಳ್ತಾ ವಿಶೇಷವಾದಂತಹ ಸಸಿಗಳನ್ನ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾ, ಸೊ ಅದರಿಂದನೂ ಕೂಡ ಒಳ್ಳೆಯ ಒಂದು ಆದಾಯವನ್ನು ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ಇವರ ಇನ್ನೊಂದು ಸ್ಪೆಷಾಲಿಟಿಯನ್ನು ನಾವು ಹೇಳಬೇಕು ಅಂತಂದರೆ, ಇವರಿಗೆ ಕೇಂದ್ರ ಸರ್ಕಾರದ ಕೃಷಿ ಪ್ರಶಸ್ತಿ ಕೂಡ ದೊರಕಿದೆ. ಹಾಗೆ ಇವರು ಒಂದು ವಿಶೇಷವಾದಂತಹ ಹಣ್ಣಿನ ತಳಿಗೆ ಪೇಟೆಂಟ್ನ ಕೂಡ ಪಡ್ಕೊಂಡಿದ್ದಾರೆ. ಸೊ ಅದ್ಯಾವುದು ಮತ್ತೆ ಅದರ ವಿಶೇಷತೆ ಏನಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವರ ಜೊತೆನಲ್ಲಿ ಮಾತಾಡೋಣ. ಹಾಗಾದರೆ ಬನ್ನಿ, ಇವರ ಈ ಒಂದು ನರ್ಸರಿಯ ಜರ್ನಿ ಹೇಗಿತ್ತು, ಮತ್ತೆ ಅಲ್ಲಿ ಬಂದಂತಹ ಚಾಲೆಂಜಸ್ಗಳೇನೇನು, ಹೇಗೆ ಒಂದು ನರ್ಸರಿ ನಡೀತಾ ಇದೆ, ಮತ್ತೆ ನರ್ಸರಿ ಮಾಡಬೇಕು ಅನ್ನೋರಿಗೆ ಏನು ಟಿಪ್ಸ್ ಕೊಡ್ತಾರೆ, ಇದೆಲ್ಲದನ್ನ ಇವರ ಹತ್ರ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇರುವಂತಹ ಇವರು ರಿಪ್ಪನ್ಪೇಟೆಯ ಬರುವೆ ಗ್ರಾಮದವರು. ತೀರ್ಥಹಳ್ಳಿ ರಸ್ತೆನಲ್ಲಿ ಈ ಒಂದು ಊರು ಸಿಗುತ್ತೆ, ಇಲ್ಲಿನೇ ಇವರ ನರ್ಸರಿ ಕೂಡ ಇರೋದು. ಸೊ ಹಾಗಾದರೆ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇರುವಂತಹ ಇವರು ಅನಂತಮೂರ್ತಿ ಜವಳಿ ಅವರು. ಸೊ ಬನ್ನಿ ಹಾಗಿದ್ರೆ ಸರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವರು ಇವರ ನರ್ಸರಿನ ಹೇಗೆ ಮಾಡ್ತಾಯಿದ್ರು, ಏನೆಲ್ಲ ವಿಶೇಷತೆಗಳಿತ್ತು, ಇದೆಲ್ಲದರ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
15: ನಮಸ್ಕಾರ
8: ಸರ್, ತಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ?
15: ನಾನು ಅನಂತಮೂರ್ತಿ ಜವಳಿ, ರಿಪ್ಪನ್ಪೇಟೆ ಶಿವಮೊಗ್ಗ ಜಿಲ್ಲೆ, ಅಲ್ಲಿ ಬರುವೆ ಗ್ರಾಮದಲ್ಲಿ ಅಂಕುರ್ ಫಾರ್ಮ್ ಮತ್ತು ನರ್ಸರಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಇವಾಗ.
8: ಓಕೆ ಸರ್, ಮೊದಲನೇದಾಗಿ ಸೊ ಈಗ ಆರಂಭದ ದಿನಗಳಲ್ಲಿ ನೀವು ನರ್ಸರಿನ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಸೊ ನರ್ಸರಿನಲ್ಲಿ ಯಾವೆಲ್ಲ ಪ್ಲಾಂಟ್ಗಳನ್ನ ಮಾಡಿದ್ರಿ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
15: ಹೇಳ್ಬೋದು. ನಾನು ಮೂಲತಃ ಇಲೆಕ್ಟ್ರಿಕಲ್ ಇಂಜಿನಿಯರು. ಮೊದಲು KEB ನಾನು ಸಹಾಯಕ ಇಂಜಿನಿಯರ್ ಆಗಿದ್ದೆ. ಮಧ್ಯದಲ್ಲಿ ಅಂದರೆ 1992 ನಾನು ಶಿವಮೊಗ್ಗ MRSನಲ್ಲಿ ಇದ್ದಾಗ ನಾನು ಸ್ವಯಂ ನಿವೃತ್ತಿ ಪಡೆದು ನಾನು ಊರಿನಲ್ಲೇ ಇಲೆಕ್ಟ್ರಿಕಲ್ ವರ್ಕ್ಶಾಪ್ ಮಾಡಿದೆ. ತುಂಬ ಚೆನ್ನಾಗಿ ನಡೀತಿತ್ತು. ಅಲ್ಲೊಂದು 10 ಅಂದರೆ 2002 ನಂದು ವರ್ಕ್ಶಾಪ್ ಇತ್ತು. ಸುಮಾರು 2002 ನಮ್ಮದೊಂದು ಕೃಷಿ ಭೂಮಿ ಇತ್ತು, ಒಂದು 13 ಕೃಷಿ ಮಾಡದೇ ಇರೋ ಭೂಮಿ, ಅಂದರೆ ಪಾಳು ಬಿದ್ದ ಭೂಮಿ ಇತ್ತು, ಏನು ಬೆಳೆ ಮಾಡಿಲ್ಲ ಅಲ್ಲಿ. ಅಂಥ ಜಾಗದಲ್ಲಿ ಏನಾದರೂ ಮಾಡೋಣ ಅಂತ ನೀರಿಗಾಗಿ ಪ್ರಯತ್ನ ಮಾಡ್ತಿದ್ದೆ. 2000 ನೀರು ಸಿಕ್ಬಿಡ್ತು.
8: ಓಕೆ,
15: ಏನು ಮಾಡಬೇಕಂತ ಅನುಭವ ಇಲ್ಲ. ಸುಮಾರು 2 ವೆಯ್ಟ್ ಮಾಡಿದ್ದೆ, ಏನು ಮಾಡೋದು ಏನು ಮಾಡೋದು ಅಂತ. ಕೊನೆಗೆ ನನಗೆ ಸಮಯ ಅವಕಾಶ ಜಾಸ್ತಿ ಇರಲಿಲ್ಲ ಈ ಕೃಷಿ ಬಗ್ಗೆ ಇನ್ವಾಲ್ವ್ ಆಗಲಿಕ್ಕೆ. ನನಗೆ ವರ್ಕ್ಶಾಪ್ ಕೆಲಸ ಹಗಲು ರಾತ್ರಿ ಕೆಲಸ ಇತ್ತು. ಏನು ದಿವಸ 1 ಸ್ಪೇರ್ ಮಾಡ್ಬೋದು ಅಂತ, ಮತ್ತು ನನಗೆ ಸ್ವಲ್ಪ ಬೇಗ ರಿಟರ್ನ್ಸ್ ಬರುವಂಥದ್ದು ಬೇಕಿತ್ತು. ಹಾಗೆ ಯಾರೋ ನನಗೆ ಸಜೆಸ್ಟ್ ಮಾಡಿದರು, ಸಣ್ಣ ನರ್ಸರಿ ಮಾಡು, ರಿಪ್ಪನ್ಪೇಟೆಯಲ್ಲಿ ಸುತ್ತಮುತ್ತ ಯಾವುದು ನರ್ಸರಿ ಇಲ್ಲ, ನಿಂಗೆ ಬೇಗ ರಿಟರ್ನ್ಸ್ ಬರುತ್ತೆ, ಕೊನೆಗೆ ನೋಡಿಕೊಂಡು ನೀನು ಬೇಕಾದರೆ ಚೇಂಜ್ ಮಾಡ್ಕೋಬೋದು ಅಂದರು. ಹಾಗೆ ನಾನು 2002 ಸ್ಟಾರ್ಟ್ ಮಾಡಿದೆ, ನರ್ಸರಿ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಪ್ರಾರಂಭದಲ್ಲಿ ನಮ್ಮ ಅಕ್ಕಪಕ್ಕ ರೈತರಿಗೆ ಬೇಕಾಗಿರೋದು ಸಸಿಗಳನ್ನು ಮಾಡ್ತಿದ್ದೆ, ಮುಖ್ಯವಾಗಿ ಅಡಿಕೆ, ಜಾಯಿಕಾಯಿ, ಲವಂಗ, ಕಾಳುಮೆಣಸು ಇಂಥದ್ದು ಸಸಿಗಳನ್ನು ನಾನು ಪ್ರಾರಂಭ ಮಾಡಿದೆ. ಸಣ್ಣಕ್ಕೆ ತುಂಬ ಸ್ಮಾಲ್ ಸ್ಕೇಲ್ನಲ್ಲಿ ಪ್ರಾರಂಭ ಮಾಡಿದೆ. ಕೊನೆಗೆ ನಮ್ಮೂರಲ್ಲಿ, ನಮ್ಮೂರು ಅಪ್ಪೆಮಿಡಿಗೆ ಮಾರ್ಕೆಟ್ಟು ಕರ್ನಾಟಕದಲ್ಲಿ ಮೊದಲಿಂದ, ಯಾಕಂದ್ರೆ ಅಲ್ಲಿ ತುಂಬ ನದಿಗಳಿದೆ, ಉದಾಹರಣೆಗೆ ಕುಮುದ್ವತಿ, ಶರಾವತಿ ಉಪನದಿಗಳು ಹಲವಾರಿದೆ ಅಲ್ಲಿ. ಹಾಗಾಗಿ ಅಲ್ಲಿ ತುಂಬ ಹಳ್ಳಗಳ ಸಾಲಿನಲ್ಲೆಲ್ಲ ಈ ಅಪ್ಪೆಮಿಡಿ ಮಾವು ಕಾಡಲ್ಲಿದೆ.
8: ಓಕೆ.
15: ಹಾಗೆ ಅದು ಕಾಡಿಂದ ಎಲ್ಲ ಕೊಯ್ಕೊಂಡ್ಬಂದು ರಿಪ್ಪನ್ಪೇಟೆಯಲ್ಲಿ ಸರ್ಕಲ್ನಲ್ಲಿ ರೋಡ್ ಸೈಡ್ನಲ್ಲಿ ಮೊದಲಿಂದ ಮಾರ್ತಿದ್ರು ಅದನ್ನು ಆ ಸೀಸನ್ನಲ್ಲಿ. ಸಾಮಾನ್ಯವಾಗಿ ರಾಮನವಮಿ ಟೈಮಿಗೆ ಅದು ಕೊಯ್ಲು ಬರುತ್ತೆ.
8: ಓಕೆ.
15: ಆ ಟೈಮಿಗೆ ಅದನ್ನೆಲ್ಲ ಮಾರ್ತಿದ್ರು. ಅದ್ರದ್ದು ಗಿಡ ಯಾರೂ ಮಾಡ್ತಾ ಇರಲಿಲ್ಲ. ಯಾರು ಅಪ್ಪೆಮಿಡಿ ಬೇಕಿದ್ರು ಪರ್ಚೇಸ್ ಮಾಡ್ಲಿಕ್ಕೆ ಕರ್ನಾಟಕದಿಂದ ಎಲ್ಲಿದ್ರು ಅವ್ರು ರಿಪ್ಪನ್ಪೇಟೆಗೆ ಬರಬೇಕಿತ್ತು, ಗೊತ್ತಿದ್ದವರು, ಉಪಯೋಗಿಸಿ ಗೊತ್ತಿದ್ದವರು ಅಲ್ಲಿಗೆ ಬರಬೇಕಿತ್ತು. ಹಾಗೆ ಕೆಲವರೆಲ್ಲ ಕೇಳ್ತಿದ್ರು ಅಪ್ಪೆಮಿಡಿ ಗಿಡ ಎಲ್ಲಿದೆ ಅಂತ.
8: ಓಕೆ.
15: ಹಾಗೆ ಯಾರೂ ಮಾಡ್ತಿರ್ಲಿಲ್ಲ. ಹಾಗೆ ಪ್ರಾರಂಭದಲ್ಲಿ ಕಸಿ ಕಟ್ಟೋ ಗಿಡದಲ್ಲಿ ನಾನು ಪ್ರಾರಂಭ ಮಾಡಿದ್ದು ಅಪ್ಪೆಮಿಡಿ ಗಿಡ.
8: ಸೊ ಫಸ್ಟ್ ಟೈಮು ನೀವು ಕಸಿ ಗಿಡಗಳನ್ನ
15: ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ಯಾರೂ ಮಾಡ್ತಿರ್ಲಿಲ್ಲ. ಬೇರೆ ಹಣ್ಣಿನ ಗಿಡಗಳು ನಿಮ್ಗೆ ರಾಜ್ಯದಾದ್ಯಂತ ಎಲ್ಲಿ ಬೇಕಾದರೂ ಸಿಗತ್ತೆ, ಅಪ್ಪೆಮಿಡಿ ಯಾರು ಮಾಡಿರಲಿಲ್ಲ. ಹಾಗೆ ಆವಾಗ ನಾನು ಸ್ಟಾರ್ಟ್ ಮಾಡಿದಾಗಲೇ 1 ನಾನು ಅಪ್ಪೆಮಿಡಿಗಳನ್ನು ಕಸಿ ಕಟ್ಟೋದೆಲ್ಲ ಟ್ರಯಲ್ ಮಾಡಿ ಅದು ಸಕ್ಸಸ್ ಆಯಿತು. ಹಾಗೆ ನನಗೂ ಸ್ವಲ್ಪ ಅನುಭವ ಸಿಕ್ತು, ಅದನ್ನು ನಾನು ಪ್ರಾರಂಭ ಮಾಡಿದೆ. ಜೊತೆಗೆ ಸ್ವಲ್ಪ ಹಣ್ಣಿನ ಗಿಡಗಳನ್ನು ಸ್ವಲ್ಪ ಮಾಡಿದೆ. ಕೊನೆಗೆ ಈ ಹೂವಿನ ಗಿಡಗಳನ್ನು ಮಾಡಿದೆ. ಕೊನೆಗೆ ಔಷಧಿ ಸಸ್ಯಗಳಿಗೆ ಹೋದೆ ನಾನು. ಕೆಲವರೆಲ್ಲ ಕೆಲವರು ಕಂಪನಿಯವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದರು, ಔಷಧಿ ಸಸ್ಯಗಳು ಅಂದರೆ ಅವರು ಆರ್ಡ್ರ್ ಕೊಟ್ಟು ಅವರಿಗೆ ನಾವು ಸಪ್ಲೈ ಮಾಡೋದು, ಓಪನ್ ಮಾರ್ಕೆಟ್ನಲ್ಲಿ ಅವು ನಡೆಯೋದಿಲ್ಲ. ಅವ್ರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಎಲ್ಲ ಮಾಡ್ಕೋತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ.
8: ಓಕೆ. ಓಕೆ.
15: ಅವರಿಗೆ ನಾವು ಅದನ್ನು ಪೂರೈಕೆ ಮಾಡೋದು, ಅವರೊಂದು ನಮಗೆ ಟೈಮ್ ಟೇಬಲ್ ಕೊಡೋರು, ಇಂತಿಂಥ ಕಡೆಗೆ ಇಂತಿಂಥ ತಾರೀಕಿಗೆ ಇಷ್ಟು ಗಿಡಗಳನ್ನು ರವಾನೆ ಮಾಡಬೇಕು ಅಂತ. ಹಾಗೆ ಆ ಫೀಲ್ಡಿಗೆ ಎಂಟ್ರ್ ಆದರೆ ಆವಾಗ ನಮ್ಗೆ ಅನುಕೂಲತೆ ಏನಿತ್ತಂದರೆ, ಒಂದು 10 ಕೆಲಸಕ್ಕೆ ಬರ್ರಿ ಅಂದರೆ 30 ಬಂದು ಗೇಟಿಗೆ ನಿಲ್ಲವರು.
8: ಓಕೆ.
15: ನಮ್ಮೂರಲ್ಲಿ ಮತ್ತೆ ಆ ಬಂದ ಜನ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು. ಕೆಲಸ ಇರಲಿಲ್ಲ ಗ್ರಾಮಾಂತರದಲ್ಲಿ, ಕೆಲಸಗಳಷ್ಟು ಕಾಯಂ ವರ್ಷ ಇಡೀ ಸಿಗ್ತಿರ್ಲಿಲ್ಲ. ನಮ್ಮ ನರ್ಸರಿ ಅಂದರೆ ಕಾಯಂ ಬೇಕೇ ಬೇಕಲ್ವಾ. ಹಾಗೆ ಅವರಿಗೆ ಒಂದು ಕಾಯಂ ಒಂದು ನೌಕರಿ ಸಿಕ್ಕದಂಗೆ ಆಗೋದು, ಜೀವನ ನಡೆಸಲಿಕ್ಕೆ ಅವರಿಗೆ ಒಂದು ಸಪೋರ್ಟ್ ಸಿಗೋದು. ಹಾಗೆ ಅದು ತುಂಬ ಚೆನ್ನಾಗಿ ಜನ ಸಿಕ್ಕವರು. ಹಾಗೆ ನಾವು ಜಾಸ್ತಿ ಪ್ರಮಾಣದಲ್ಲಿ ನರ್ಸರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸಾಧಾರಣ 1-2 ಆಗೋದ್ರೊಳಗೆ ನಾನು ಚಿಕ್ಕದಂತ ಸ್ಟಾರ್ಟ್ ಮಾಡಿದ್ದು 13 ನರ್ಸರಿ ಆಗಿಬಿಡ್ತು.
8: ಓಕೆ.
15: ನಾವು ಈ ಔಷಧಿ ಸಸ್ಯಗಳನ್ನು ಬಲು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮುಖ್ಯವಾಗಿ ಸ್ಟೀವಿಯಾ ಅಂತ ಸಕ್ಕರೆಗೆ ಪರ್ಯಾಯ, 0 ಸ್ವೀಟ್ನರ್.
8: ಓಕೆ. ಓಕೆ. ಸೊ ಅದರ ನೇಮ್ ಸರ್?
15: ಸ್ಟೀವಿಯಾ ರಿಬೋಡಿಯಾನ ಅಂತ ಸ್ಟೀವಿಯಾ ಅಂತಾರೆ.
8: ಓಕೆ. ಓಕೆ.
15: ಸಾಧಾರಣ ತುಳಸಿ ಎಲೆ ಇದ್ದಂಗಿರುತ್ತೆ, ನಮ್ಮ ಕೆಲಸದವರೆಲ್ಲ ಅದನ್ನು ಸಿಹಿ ತುಳಸಿ ಸಿಹಿ ತುಳಸಿ ಅಂತ, ಅದರಿಂದ ಸ್ಟೀವಿಯಾ ಅಂತ ಬಿಳಿ ಪೌಡರ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದು ಸಕ್ಕರೆಗಿಂತ 300 ಸಿಹಿ, ಆದರೆ 0
8: ಓಕೆ. ಓಕೆ.
15: ಮತ್ತೆ ನ್ಯಾಚುರಲ್, ಅದರಿಂದ ಬೇರೆ ನಿಮಗೆ ದುಷ್ಪರಿಣಾಮಗಳಿಲ್ಲ.
8: ಓಕೆ.
15: ಹಾಗೆ ಸಕ್ಕರೆ ಕಾಯಿಲೆಯವರಿಗೆ ಮತ್ತೆ ತೂಕ ಜಾಸ್ತಿ ಆಗಬಾರ್ದು ಅನ್ನೋರು ಅದನ್ನು ಉಪಯೋಗಿಸ್ತಾರೆ. ಮತ್ತು ಎಷ್ಟೋ ಔಷಧಿಗಳಿಗೆ ಸಿರಪ್ಗಳಿಗೆಲ್ಲ ಸಕ್ಕರೆ ಹಾಕಿದರೆ ಅದು ಸಕ್ಕರೆ ಕಾಯಿಲೆಯವರು ಉಪಯೋಗಿಸ್ಲಿಕ್ಕೆ ಬರಲ್ಲ.
8: ಓಕೆ.
15: ಹಾಗೆ ಅವರು ಸ್ಟೀವಿಯಾನ
8: ಪರ್ಯಾಯವಾಗಿ ಯೂಸ್ ಮಾಡಬಹುದಾಗಿತ್ತು ಅದರಲ್ಲಿ.
15: ಮತ್ತೆ ಅದು ಸಕ್ಕರೆಗಿಂತ 300 ಸಿಹಿ.
8: ಓಕೆ.
15: ರೇಟ್ 300 ಇಲ್ಲ. ಅದು ವಾಣಿಜ್ಯ ಸಹ ಹೌದು, ವಾಣಿಜ್ಯವಾಗಿ ಸಹ ಅದನ್ನು ಉಪಯೋಗಿಸ್ಲಿಕ್ಕೆ ಬರುತ್ತೆ. ಮತ್ತೆ ಆರೋಗ್ಯಕ್ಕೆ ಹಾನಿಕರ ಇಲ್ಲ.
8: ಓಕೆ.
15: ಅದು ಇದು ಸ್ಯಾಕ್ರಿನ್ ಡಿರೈವೇಟಿವ್ ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ ಡಿರೈವೇಟಿವ್ ಅಲ್ಲ ಅದು. ಸೊ ಅದನ್ನು ನಾವು ತುಂಬ ಮಾಡ್ತಿದ್ವಿ. ಜೊತೆಗೆ ಇದಕ್ಕೆ ಹೋದ್ವಿ ನಾವು, ಸುಗಂಧ ಸಸ್ಯಗಳಿಗೆ ಸ್ಟಾರ್ಟ್ ಮಾಡಿದೆ. ಮುಖ್ಯವಾಗಿ ಪಚೋಲಿ ಅಂತ ಕೇಳಿದ್ದೀರಾ?
16: ಪಚೋಲಿ ಇಲ್ಲ, ಕೇಳಿಲ್ಲ.
15: ಪಚ್ಚೆತೆನೆ ಅಂತಾರಲ್ಲ, ಅದರಲ್ಲೇ ಒಂದು ವಿಧ ಅದು. ಅದನ್ನ ಡಿಸ್ಟಿಲೇಟ್ ಮಾಡ್ತಾರೆ, ಸೊಪ್ಪನಿಂದ ಎಣ್ಣೆ ತೆಗಿತಾರೆ. ನೀಲಗಿರಿ ಎಲೆದು ಎಣ್ಣೆ ತೆಗಿಯೋದಿಲ್ಲ, ಹಾಗೆ ರೈತರ ಲೆವೆಲ್ನಲ್ಲೇ ತೆಗಿಬಹುದು. ಅದು ಪ್ರತಿ ಒಂದು 2 ತಿಂಗಳಿಗೊಮ್ಮೆ ಕಟಾವು ಮಾಡಬಹುದು. ಹೊಸದು ಕೌಲುಗಳು ಬಂದ ಕೂಡಲೇ ಅದನ್ನು ತೆಗೆದು ನೆರಳಲ್ಲಿ ಒಂದ್ ದಿವಸ ಬಾಡಿಸಿ ಅದನ್ನು ಸ್ಟೀಮ್ ಡಿಸ್ಟಿಲೇಷನ್ ಮಾಡೋದು. ಪಚೋಲಿ ಅಂತ ನೈಸರ್ಗಿಕ ಸುಗಂಧ, ತುಂಬಾ ಇದಕ್ಕೆ ಉಪಯೋಗಿಸ್ತಾರೆ. ಅದು ಮಸ್ಕಿಟೋ ರಿಪಲೆಂಟ್ಗಳಲ್ಲಿ ಉಪಯೋಗಿಸ್ತಾರೆ, ಹೇರ್ ಆಯಿಲ್ಗಳಲ್ಲಿ ಉಪಯೋಗಿಸ್ತಾರೆ, ಅಗರಬತ್ತಿನಲ್ಲಿ ಉಪಯೋಗಿಸ್ತಾರೆ, ಪರ್ಫ್ಯೂಮ್ ಬಾಡಿ ಸ್ಪ್ರೇಗಳಲ್ಲಿ ಎಲ್ಲ ಉಪಯೋಗಿಸ್ತಾರೆ ಅದನ್ನು ನೈಸರ್ಗಿಕ. ಅದು ನಮ್ಮ ಮಲೆನಾಡಿನಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅದ್ರ ಸಸಿಗಳು. ಕೊನೆಗೆ ರೋಸ್ ಮೇರಿ ಅಂತ ಇನ್ನೊಂದು ಇದು ಇದೆ, ಸುಗಂಧ ಸಸ್ಯ, ಅದನ್ನು ಎಣ್ಣೆ ಎಲ್ಲ ತೆಗಿತಾರೆ. ಅದನ್ನೆಲ್ಲ ಪಚೋಲಿ ತುಂಬಾ ಪ್ರಮಾಣದಲ್ಲಿ ಮಾಡಿ ಸ್ಟಿವಿಯಾ ಮತ್ತೆ ವೆರಿ ಲಾರ್ಜ್ ಸ್ಕೇಲ್ ನಾವು ಮಾಡಿದ್ವಿ, ಮಾಡಿ ಸಪ್ಲೈ ಮಾಡ್ತಿದ್ವಿ. ಕೊನೆಗೆ ರೋಸ್ ಮೇರಿನು ಜಸ್ಟ್ ಸ್ಟಾರ್ಟ್ ಮಾಡಿ ಸುಮಾರು ಮಟ್ಟಕ್ಕೆ ಹೋಗಿದ್ವಿ ನಾವು. ಕೊನೆಗೆ ಜೊತೆಗೆ ಇದು ಅಡಿಕೆ ಇದೆಲ್ಲ ಇನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ವಿ. ಕೊನೆಗೆ ಹಣ್ಣಿನ ಗಿಡಗಳಿಗೆ ಸ್ವಲ್ಪ ಸಪೋರ್ಟ, ಮಾವಿನ ಹಣ್ಣಿನ ಜಾತಿ ಮಾವುಗಳು, ಪೇರ್ಲೆ, ಮೂಸುಂಬಿ, ಕಿತ್ಲೆ, ಚಕೋತ, ಅದೆಲ್ಲ ಸ್ವಲ್ಪ ಶುರು ಮಾಡಿದ್ದು. ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 2-3 ವರ್ಷ ಆಗೋದ್ರ 100 ಜನಕ್ಕೆ ಮಿಕ್ಕಿ ಕಾಯಂ ಕೆಲಸದವರಾದ್ರು. ನನಗೆ ವರ್ಕ್ಶಾಪ್ ನಡೆಸಲಿಕ್ಕೆ ಆಗಲಿಲ್ಲ, ನಾನು ಸಂಪೂರ್ಣ ಕ್ಲೋಸ್ ಮಾಡಿಬಿಟ್ಟೆ.
8: ಸಂಪೂರ್ಣವಾಗಿ ನೀವು ನರ್ಸರಿ ಕಡೆಗೆ
15: ನಾನು ಇದರಲ್ಲೇ ತೊಡಗಿಸ್ಕೊಂಡು ಕೊನೆಗೆ ನಮ್ಮ ಪೇಟೆಯಲ್ಲಿರೋ ಮನೆಯನ್ನ ಬಿಟ್ಟು ನಾನು ನಮ್ಮ ಫಾರ್ಮ್ ಹೌಸಿಗೆ ಬಂದೆ. ಅಲ್ಲಿಂದ ಇದು ನಿರ್ವಹಣೆ ಮಾಡೋದು ಕಷ್ಟ ಅಂತ. 10 ವರ್ಷ ತುಂಬಾ ಚೆನ್ನಾಗಿ ನಡೀತು. ಕೊನೆಗೆ ನಮ್ಮ ಕೆಲಸದವ್ರ ಮನೋಭಾವನೆ ಚೇಂಜ್ ಆಯಿತು. ಸರ್ಕಾರದಿಂದ ಉಚಿತ ಸೇವೆಗಳು ಪ್ರಾರಂಭ ಆದವು, BPL ಕಾರ್ಡ್ ಅಂತ ಬಂತು. ಆಗ ಅವ್ರದ್ದು ಮನೋಸ್ಥಿತಿನೇ ಚೇಂಜ್ ಆಯಿತು. ಆ ಪ್ರಾಮಾಣಿಕತೆ, ಬಂದರೆ ಬಂದರು, ಇಲ್ದಿದ್ರೆ ಇಲ್ಲ, ಕೆಲಸ ಮಾಡುವ ವಿಧಾನ, ಹೀಗೆ ನಮಗೆ ತುಂಬ ನಷ್ಟ ಆಯಿತು. ನಾವು ಏನು ಆರ್ಡರ್ಸ್ ತಗೊಂಡಿದ್ವಿ ಅದೆಲ್ಲ ಪೂರೈಕೆ ಮಾಡಲಿಕ್ಕೆ, ಸಮಯಕ್ಕೆ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾವು ಅದಕ್ಕೆ ಸರಿಯಾಗಿ ನಾವು ಕೆಲವು ಪ್ರಾಡಕ್ಟ್ಗಳನ್ನೆಲ್ಲ ನಿಲ್ಲಿಸ್ತಾ ಬಂದ್ವಿ.
8: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನಂತಮೂರ್ತಿ ಸರ್ ಜೊತೆಗೆ ಮಾತಾಡ್ತಾ ಇದ್ವಿ. ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದಿದ್ದೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.0 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನಂತಮೂರ್ತಿ ಜವಳಿ ಸರ್ ಜೊತೆಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಇವರು ವಿಶೇಷವಾಗಿ ಸ್ಟೀವಿ ಆಗಿರ್ಬೋದು, ಮತ್ತು ಪಚೋಲಿ ಸುಗಂಧ ಪ್ಲ್ಯಾಂಟ್ಗಳನ್ನು, ಹಾಗೆ ರೋಸ್ ಮೆರಿ ಈ ಥರದ ಪ್ಲ್ಯಾಂಟ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲೇ ಅವೆಲ್ಲದರ ಜೊತೆಯಲ್ಲಿ ಅವರು ಕೂಡ ಮುಖ್ಯವಾಗಿ ನರ್ಸರಿನಲ್ಲಿ ಯಾವೆಲ್ಲ ಬೆಳೆಗಳನ್ನ ಅಥವಾ ಯಾವೆಲ್ಲ ಪ್ಲ್ಯಾಂಟ್ಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಅವ್ರ ಹತ್ರ ಮಾತಾಡ್ತಾ ತಿಳ್ಕೊಳ್ಳೋಣ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ನರ್ಸರಿ ಹೇಗೆ ಆರಂಭ ಆಯಿತು ಮತ್ತು ಆರಂಭದ ದಿನಗಳೆಲ್ಲ ಹೇಗೆ ಇತ್ತು ಅನ್ನೋದ್ರ ಬಗ್ಗೆ. ಸರ್,

0: ಬಲ್ಕ್ ಸಪ್ಲೈ ಮಾಡೋದ್ರ ಜೊತೆಗೆ ನಮ್ಮ ಲೋಕಲ್ ಮಾರ್ಕೆಟಿಗೆ ಬೇಕಾಗೋ ಸಸ್ಯಗಳನ್ನು ಮುಖ್ಯವಾಗಿ ರೈತರಿಗೆ ಅಡಿಕೆ, ತೆಂಗು, ಕಾಯಿ, ಲವಂಗ, ಕಾಳುಮೆಣಸು, ಏಲಕ್ಕಿ ಇಂಥದ್ದನ್ನು ನಾವೆಲ್ಲ ಮಾಡ್ತಿದ್ವಿ, ಸಾಕಷ್ಟು ಮಾಡ್ತಿದ್ವಿ. ಕಾಳುಮೆಣಸು, ಕಾಳುಮೆಣಸು ತುಂಬಾ ಪ್ರಮಾಣದಲ್ಲಿ ಅಂತರ್ ಬೆಳೆ ಆಗಿ ಅಡಿಕೆ ಮತ್ತು ತೆಂಗಲ್ಲಿ ಬೆಳೀತಾರೆ ನಮ್ಮ ಕಡೆ. ಕೋಕೋ ಇದೆಲ್ಲ ನಾವು ನರ್ಸರಿಗಳನ್ನು ಮಾಡಿ ನಮ್ಮದು ನಮ್ಮ ಪ್ರದೇಶದ ರೈತರಿಗೆ ಸಪ್ಲೈ ಮಾಡ್ತೀವಿ. ಜೊತೆಗೆ ನಾವು ಕಸಿ ಗಿಡಗಳನ್ನು ಪ್ರಾರಂಭ ಮಾಡಿ ಅದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ. ಮುಖ್ಯವಾಗಿ ಬೇರೆ ಕಡೆಯಲ್ಲೆಲ್ಲ ಮಾಡ್ತಿರಲಿಲ್ಲ. ಅಪ್ಪೆಮಿಡಿ ಮಾವು,
1: ಓಕೆ,
0: ನಾವು ಅಪ್ಪೆಮಿಡಿ ಮಾವಿನಲ್ಲಿ ಕಾಡಿಂದ ನಾನು ಜಾಸ್ತಿ ಯಾವುದು ಬೇಡಿಕೆ ಇದೆ ಮತ್ತು ಯಾವುದ್ರ ಗುಣಮಟ್ಟ ಚೆನ್ನಾಗಿದೆ ಅಂಥದ್ದನ್ನು ನಾನು ಇದು ಮಾಡಿಕೊಂಡೆ, ಏನು ಹೇಳ್ತಾರೆ, ತಳಿ ತಾಕುಗಳನ್ನು ಮಾಡಿಕೊಂಡೆ.
1: ಓಕೆ,
0: ನಾವು ಪ್ರತಿ ಸಲ ಆ ಕಾಡಿಗೆ ಹೋಗಿ ಆ 150 ಅಡಿ ಎತ್ತರದ ಮರದಿಂದ ಕಸಿ ಕೊಂಬೆಗಳನ್ನು ತಂದು ಕಸಿ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಅದು, ಅಷ್ಟು ಎತ್ತರ ಮರಗಳಿದೆ. ನಾವು ಅಷ್ಟು ಮರ ಎತ್ತರ ಮೇಲೆ ಹೋಗಿದ್ದು, ಹಾಗಾಗಿ ನಾವು ಅದರದ್ದು ಮದರ್ ಪ್ಲ್ಯಾಂಟ್ ಅಂತಾರಲ್ಲ ಅದರದ್ದು ನಾನು ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿಕೊಂಡೆ, ಒಳ್ಳೊಳ್ಳೆ ಜಾತಿಗಳು ಸಿಕ್ಕಿದ ಹಾಗೆ.
1: ಓಕೆ,
0: ಹಾಗೆ ಹಣ್ಣಿನ ಮಾವುಗಳನ್ನು ಸಹ ಮಾಡಿಕೊಂಡೆ, ಸಪೋಟ ಇತ್ಯಾದಿ ರೈತರು ಬೆಳೀತಾರಲ್ಲ ಆ ಹಣ್ಣಿನ ಗಿಡಗಳನ್ನು ಸಹ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಆವಾಗ ಕೊನೆಗೆ ಯಾವಾಗ 10 ವರ್ಷ ನಮ್ಮ ತುಂಬ ಚೆನ್ನಾಗಿ ನಡೀತೋ 13 ಎಕರೆನು ನರ್ಸರಿ ಆಗಿಬಿಡ್ತು. ಹೊರಗಡೆ 3 ಎಕರೆ ಲೀಸಿಗೂ ತಗೊಂಡಿದ್ದೆ ಜಾಗ. 10 ವರ್ಷ ತುಂಬ 11 ವರ್ಷ ತುಂಬ ಚೆನ್ನಾಗಿ ನಡೀತು. ಕೊನೆಗೆ ಜನರ ಮನೋಭಾವ ಆಗಿ ಕಡಿಮೆ, ಅವರು ಕೆಲಸ ಮಾಡೋ ಪರಿಸ್ಥಿತಿ ಕಡಿಮೆ ಆಯಿತು. ದಿನೇ ದಿನೇ ಕೆಲಸಗಾರರ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗೆ ನಾವು ಅನಿವಾರ್ಯವಾಗಿ ಈ ಔಷಧಿ ಸಸ್ಯಗಳನ್ನು ಮೊದಲನೇ ಹಂತದಲ್ಲಿ ನಿಲ್ಲಿಸಿಬಿಟ್ವಿ ಸಂಪೂರ್ಣವಾಗಿ. ಜೊತೆಗೆ ಕ್ರಮೇಣ ಇದನ್ನು ನಿಲ್ಲಿಸಿದ್ವಿ, ಯಾವುದು ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಸಸ್ಯಗಳನ್ನು ಸಹ ಮಾಡ್ತಿದ್ವಿ, ಅದನ್ನೆಲ್ಲ ನಿಲ್ಲಿಸ್ತಾ ಬಂದ್ವಿ, ಅದನ್ನು ಸಂಪೂರ್ಣ ನಿಲ್ಲಿಸಿದ್ವಿ. ಕೊನೆಗೆ ಫಾರೆಸ್ಟ್ ಸ್ಪೀಸೀಸ್ ನಿಲ್ಲಿಸಿದ್ವಿ, ಶ್ರೀಗಂಧ, ರಕ್ತ ಚಂದನ.
1: ಸೊ ಅದಕ್ಕೂ ಜನರ ಅಗತ್ಯ ಇತ್ತು,
0: ಎಲ್ಲದಕ್ಕೂ ಬೇಕಲ್ಲ. ಜನಸಂಖ್ಯೆ ಕಡಿಮೆ ಆದಂಗೆ ಕೆಲಸಗಾರರ ಸಂಖ್ಯೆ ಕಡಿಮೆ ಆದಂಗೆ ಕೆಲವು ಐಟಮ್ಗಳನ್ನೆಲ್ಲ ಬಿಡ್ತಾ ಬಂದ್ವಿ ತಯಾರು ಮಾಡೋದು. ಕೊನೆಗೆ ಲಾಸ್ಟ್ ನಾವು ಏನು ಮಾಡಿದ್ವಿ ಅಂದರೆ, ನಮಗೆ ನಿರ್ವಹಣೆ ಆಗಬೇಕಲ್ಲ, ನಿರ್ವಹಣೆ ಆಗಬೇಕು ಅಂದರೆ ಅದಕ್ಕೆ ಅದನ್ನು ತಯಾರು ಮಾಡಲಿಕ್ಕೆ ಎಲ್ಲ ನರ್ಸರಿಯವರಿಗೆ ಆಗಬಾರ್ದು ಅಂಥದ್ದು. ಉದಾಹರಣೆ ಅಡಿಕೆ ಎಲ್ಲರೂ ಮಾಡ್ತಾರೆ, ಅದನ್ನು ನಾವು ಯಾಕೆ ಮಾಡಬೇಕು? ಹಾಗೆ ಸ್ವಲ್ಪ ನಮಗೆ ನಿರ್ವಹಣೆ ಮಾಡಲಿಕ್ಕೆ ಸುಲಭ ಇರಬೇಕು, ಗಿಡದ ಬೆಲೆ ಸ್ವಲ್ಪ ಜಾಸ್ತಿ ಇರಬೇಕು, ಲೇಬರ್ ಕಡಿಮೆ ಆಗತ್ತಲ್ಲ. ಹಾಗೆ ನಮ್ಮದೇ ಇನ್ವಾಲ್ವ್ಮೆಂಟ್, ಮನೆ ನಮ್ಮ ಸದಸ್ಯರು ಯಾರಿದ್ದಾರೆ, ನಾವೇ ಜಾಸ್ತಿ ಕೆಲಸ ಮಾಡಿ ಮಾಡುವಂಥ ಸಸ್ಯಗಳು, ಅದರಲ್ಲಿ ಮುಖ್ಯವಾಗಿ ಅಪ್ಪೆಮಿಡಿ ಮತ್ತು ಹಲಸಿಗೆ ಹೋದೆ. ಹಲಸಿನ ಗಿಡ ಸಹ ಯಾರೂ ಮಾಡ್ತಿರ್ಲಿಲ್ಲ.
1: ಓಕೆ, ಸೊ ಹಲಸು
0: ಕಸಿ ಮಾಡೋದು ಸ್ವಲ್ಪ ಕಷ್ಟ ಆದ್ದರಿಂದ ಅದು ಗಿಡಗಳನ್ನು ಯಾರೂ ಮಾಡ್ತಿರ್ಲಿಲ್ಲ.
1: ಓಕೆ,
0: ನನಗೆ ಆವಾಗಲೇ ಹಲಸಿಂದ ಸ್ವಲ್ಪ ಖಯಾಲಿ ಇತ್ತು, ಇಂಟ್ರೆಸ್ಟು, ಹೊಸ ಹೊಸ ತಳಿಗಳನ್ನು
1: ಅಭಿವೃದ್ಧಿ ಮಾಡ್ಬೇಕು,
0: ಅದ್ರದ್ದು ಮದರ್ ಪ್ಲಾಂಟ್ ಮಾಡ್ಕೊಳ್ಳೋದು, ಇದೆಲ್ಲ ನನಗೆ ಇಂಟ್ರೆಸ್ಟ್ ಇತ್ತು. ಹಾಗೆ ನಾನು ಆವಾಗಿಂದಲೇ ವಿಶೇಷವಾದ ಹಲಸುಗಳನ್ನು ಹುಡುಕ್ತಾ ಇದ್ದೆ.
1: ಓಕೆ, ಸೊ ಮೇನ್ಲಿ ಇವಾಗ ಜಾಕ್ ಫ್ರೂಟ್ ಮತ್ತೆ ಅಪ್ಪೆಮಿಡಿ.
0: ಈಗ ಸದ್ಯಕ್ಕೆ ಹಾಲಿ ನಾವು ಮೇಯ್ನ್ ಆಗಿ ಅಪ್ಪೆಮಿಡಿ ಮತ್ತೆ ಹಲಸಿನ ವಿವಿಧ ತಳಿಗಳನ್ನು ಮಾತ್ರ ಕಸಿ ಗಿಡಗಳನ್ನು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ, ಅದು ಸಹ ಬೇಕಾದಷ್ಟು ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
1: ಸೊ ಈಗ ನರ್ಸರಿನಲ್ಲಿ ನಾವು ನೋಡಬಹುದು ಅಂತಂದ್ರೆ ಜಾಕ್ ಫ್ರೂಟ್ ಮತ್ತೆ ಅಪ್ಪೆಮಿಡಿನ
0: ಗಿಡಗಳನ್ನು ನಮಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇದೆ.
1: ಓಕೆ, ಸೊ ಈಗ ಜಾಕ್ ಫ್ರೂಟ್ ಪ್ಲಾಂಟ್ ಗಳನ್ನ ನಾವೀಗ ಪ್ಲಾಂಟ್ ಮಾಡಬೇಕು ಅಂತಂದರೆ, ಈಗ ಹೊಸದಾಗಿ ಮಾಡಬೇಕು ಅಂತಂದರೆ, ಸೊ ಈಗ ರೈತರಿಗೆ ಈಗ ಜಾಕ್ ಫ್ರೂಟ್ ಮರಗಳನ್ನು ಸಸಿಗಳನ್ನು ತೊಗೊಂಡೋಗಿ ಪ್ಲಾಂಟ್ ಮಾಡಬೇಕು ಅಂತಂದರೆ ಯಾವ್ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಾಯ್ತು ಅದ್ರ ಬಗ್ಗೆ ಹೇಳ್ಬೋದು ಸರ್?
0: ಹಲಸಿಗೆ, ಹಲಸಿನಲ್ಲಿ ತುಂಬ ವಿಧದ ಹಲಸುಗಳಿದೆ. ಮೊದಲನೆಯದಾಗಿ ಅವರು ಯಾವ ಮಾರುಕಟ್ಟೆಗೆ ಸಪ್ಲೈ ಮಾಡ್ತಾರೆ, ಅದೇ ಬಹಳ ಮುಖ್ಯ. ತಳಿ ಆಯ್ಕೆ ಇದೆಯಲ್ಲ ಹಲಸಿನಲ್ಲಿ ಒಂದು, ಕೊನೆಗೆ ಬೆಳೆ ಮಾಡುವ ಪ್ರದೇಶ, ಒಣ ಪ್ರದೇಶನೋ ಅಥವಾ ನಮ್ಮ ಮಲೆನಾಡು ಕರಾವಳಿ ತರನೋ ಅಂತ ಗೊತ್ತಾಯ್ತಾ? ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಮತ್ತೆ ನಮ್ಮ ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ ತುಂಬಾ ಮಳೆ ಬೀಳೋ ಪ್ರದೇಶ, ಕೊನೆಗೆ ನಂತರ ಎತ್ತರದ ಪ್ರದೇಶ ಇದೆಯಲ್ಲ ಅದು ಒಣ ಪ್ರದೇಶ, ಮಳೆ ಕಡಿಮೆ. ಸೊ ನಿಮ್ದು ಬೆಳೆ ಮಾಡೋ ಪ್ರದೇಶ ಯಾವುದು ಮತ್ತೆ ಯಾವ ಉದ್ದೇಶಕ್ಕಾಗಿ ನೀವು ಹೊಲಸನ್ನು ಬೆಳಿತೀರ, ಅದರ ಮೇಲೆ ನೀವು

0: ತಳಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ನಮ್ಮದು ಎಷ್ಟೋ ಹಲಸಿನ ತಳಿಗಳು ಬಹಳ ಒಳ್ಳೇದಿದೆ, ಹೆಚ್ಚಿನ ಮಳೆ ಬೀಳೋ ಪ್ರದೇಶಕ್ಕೆ ಸೂಟ್ ಆಗೋದಿಲ್ಲ. ಮೊದಲನೇದಾಗಿ ಹಣ್ಣು ಕೊಳಿತದೆ, ಇಲ್ದಿದ್ರೆ ಗಿಡನೇ ಕೊಳಿತದೆ ಫಂಗಲ್ ಅಟ್ಯಾಕ್ ಆಗಿ.
1: ಸೊ ಈಗ ಜಾಕ್ ಫ್ರೂಟ್ ಅಲ್ಲಿ ನಾವು ನೋಡ್ತೀವಿ ಅಂದ್ರೆ ಸರ್ ಯಾವ ಯಾವ ತಳಿಗಳಿದಾವೆ ನಿಮ್ಮ ಹತ್ರ?
0: ಫ್ರೂಟ್ ನಲ್ಲಿ ಮುಖ್ಯವಾಗಿ ವಿಧ ಏನಂದ್ರೆ ಹೆಚ್ಚಿನವರು ಬಣ್ಣದ ಮೇಲೆ ವಿಂಗಡಣೆ ಮಾಡ್ತಾರೆ. ಕೆಂಪುನೋ ಕೇಸರಿ ಬಣ್ಣದ್ದು, ಹಳದಿ ಬಣ್ಣದ್ದು, ಬಿಳಿ ಬಣ್ಣದ್ದು ಅಂತ ಸಾಮಾನ್ಯವಾಗಿ. ಈ ಕೆಂಪದಿದ್ರೆ ಚಂದ್ರ ಹಲಸು ಅಂತಾರೆ ಅದಕ್ಕೆ, ನಮ್ಮ ಕರ್ನಾಟಕದ ಭಾಷೆಯಲ್ಲಿ ಗೊತ್ತಾಯ್ತಾ, ಅಥವಾ ಚಂದ್ರಬಕ್ಕೆ ಅಂತಾರೆ. ಹಲಸಿನಲ್ಲಿ ಮುಖ್ಯವಾಗಿ ನೈಸರ್ಗಿಕವಾಗಿ ಎರಡು ನಮೂನೆ ಇದೆ, ಒಂದು ಬಕ್ಕೆ ಹಣ್ಣು ಅಂತಾರೆ, ಇನ್ನೊಂದು ಅಂಬಲಿ ಹಣ್ಣು ಅಂತ. ಹಣ್ಣಾದ್ಮೇಲೆ ಮೆತ್ತಗಾಗತ್ತೆ, ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ.
1: ಅದು ನೈಸರ್ಗಿಕವಾಗಿ
0: ಹೌದು. ಈ ಹಲಸಿನಲ್ಲಿ ಏನಂದ್ರೆ ವೈವಿಧ್ಯತೆ ಬಹಳ. ಒಂದು ಒಳ್ಳೆ ಚಂದ್ರಬಕ್ಕೆ ಹಲಸಿದೆ ಅಂತ ಹೇಳಿ ನೀವು ಒಂದೇ ಹಣ್ಣಿನ 100 ಬೀಜ ಹಾಕಿದ್ರೆ 100 ನಮೂನೆ ಹಣ್ಣಾಗತ್ತೆ. ಒರಿಜಿನಲ್ ರಿಪೀಟ್ ಆಗೋದು ಬಹಳ ಕಷ್ಟ. ಅದು ನಿಮ್ಗೆ ಗೊತ್ತಾಗ್ಲಿಕ್ಕೆ ಎಷ್ಟೋ 10 ವರ್ಷ ಕಳೆದಿರತ್ತೆ, ಅದರಲ್ಲಿ ಎಷ್ಟೋ ಅಂಬಲಿ ಹಣ್ಣಾಗ್ಬಿಡತ್ತೆ. ಅದಕ್ಕೆ ಹಲಸಿನಲ್ಲಿ ಕಸಿನೇ ಮಾಡಬೇಕು, ಅದೇ ಬರಬೇಕಿದ್ರೆ ಟ್ರೂ ಟು ದಿ ಟೈಪ್ ಅಂತಾರೆ. ಸೇಮ್ ಡಿ ಎನ್ ಎ ಬರಬೇಕಿದ್ರೆ ನೀವು ಕಸಿನೇ ಮಾಡಬೇಕು, ಬೀಜ ಹಾಕಿದರೆ ಡಿ ಎನ್ ಎ ಚೇಂಜ್ ಆಗ್ಬಿಡುತ್ತೆ.
1: ಓಕೆ. ಸೊ ಹಾಗಾಗಿ ವಿಶೇಷವಾಗಿ ಯಾವುದೇ ತಳಿಗಳನ್ನು
0: ಗಿಡಗಳನ್ನು ಹಾಕಬೇಕು, ಮತ್ತು ಯಾವ ಪ್ರದೇಶ ಮಳೆ ಜಾಸ್ತಿ ಬೀಳೋ ಪ್ರದೇಶನ ಒಳ ಪ್ರದೇಶ ತಳಿಗಳು ಯಾವುದು ಸೂಕ್ತ ಅಂತ, ಮತ್ತು ಯಾವ ಉದ್ದೇಶಕ್ಕೆ ಇಷ್ಟನ್ನು ನೀವು ಪರಿಗಣನೆ ಮಾಡಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ, ತಳಿ ಆಯ್ಕೆ ಮಾಡಬೇಕು.
1: ಸೊ ತಳಿ ಆಯ್ಕೆ ಯಾವುದೇ ಪ್ಲಾಂಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಗಮನದಲ್ಲಿ ಇಟ್ಕೋಬೇಕು.
0: ಫಸ್ಟ್ ನಾಟಿ ಮಾಡುವ ಪ್ರದೇಶ ಎಷ್ಟು ಮಳೆ ಬೀಳತ್ತಲ್ಲಿ ನೀವು ಆಯ್ಕೆ ಮಾಡಿದ ತಳಿ ಆ ಪ್ರದೇಶಕ್ಕೆ ಸೂಕ್ತ ಆಗುತ್ತೋ ಇಲ್ವೋ ಅಂತ ಒಂದನೇದು. ಎರಡನೇದು ಯಾವ ಉದ್ದೇಶಕ್ಕೆ ನಿಮಗೆ ಜಾಸ್ತಿ ರಿಟರ್ನ್ಸ್ ಅಂದರೆ ಲಾಭ ಬರಬೇಕಿದ್ರೆ ತಳಿ ಆಯ್ಕೆ ಬಹಳ ಮುಖ್ಯ. ಹಲಸಿನಲ್ಲಿ ನಿಮಗೆ ಬಣ್ಣದಲ್ಲಿ ವಿಂಗಡಣೆ ಮಾಡೋದಾದರೆ 3-4 ಬಣ್ಣ ಇದೆ. ಒಂದು ಬಿಳಿ, ಅಚ್ಚ ಬಿಳಿ, ಹಾಲಿನಷ್ಟು ಬಿಳಿ ಹಲಸಿನ ತಳಿಗಳಿದೆ. ಗೊತ್ತಾಯ್ತಾ? ಕೊನೆಗೆ ಎರಡನೇದು ಹಳದಿ ಬಣ್ಣ. ಗೊತ್ತಾಯ್ತಾ? ಅದು ಬಿಟ್ಟರೆ ಆರೆಂಜ್ ಕಲರ್, ಕೇಸರಿ ಬಣ್ಣ ಅಂತಾರೆ, ಕಿತ್ತಳೆ ಬಣ್ಣ, ಸುಲ್ದರೆ ಇರತ್ತಲ್ಲ ಅದು, ಇನ್ನೊಂದು ಕೆಂಪು. 4 ಬಣ್ಣದಲ್ಲಿ ಹಲಸು ಸಿಗತ್ತೆ ನಿಮ್ಗೆ. ಗೊತ್ತಾಯ್ತಾ? ಅದು ಒಂದು ವಿಂಗಡಣೆ. ಇನ್ನೊಂದು ವಿಂಗಡಣೆ ಏನಂದ್ರೆ ಸೀಸನ್. ಸೀಸನ್ ಅಂದ್ರೆ ಯಾವ ಸೀಸನ್ ನಲ್ಲಿ ಹಲಸು ಬರಬೇಕು? ಹಲಸು ಸಾಮಾನ್ಯವಾಗಿ ಒಂದು ಸೀಸನ್ ಇದೆ, ಮೇ ಇಂದ ಆಗಸ್ಟ್ ವರೆಗೆ ಸಾಮಾನ್ಯ ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣಿನ ಸೀಸನ್ ಕೋಯಿನ್ಸೈಡ್
1: ಆಗುತ್ತೆ.
0: ಇನ್ನು ಕೆಲವು ತಳಿಗಳಿದೆ ಆ ಕಾಲದಲ್ಲಿ ಮಾತ್ರ ಬರುತ್ತೆ, ಹಲಸಿನ ಸೀಸನ್ ಬಿಟ್ಟು ಬರುತ್ತೆ, ಉದಾಹರಣೆ ಈಗ ಬರುತ್ತೆ ಅಂತ ತಳಿಗಳಿದೆ. ಇನ್ನು ಕೆಲವು ತಳಿಗಳಿದೆ ವರ್ಷಕ್ಕೆ 2 ಸಲ ಬಿಡ್ತಾರೆ, ಒಂದು ಮಳೆಗಾಲದಲ್ಲಿ ಸೀಸನ್ ಅಲ್ಲಿ ಬಿಡತ್ತೆ, ಇನ್ನೊಂದು ಅಕಾಲದಲ್ಲಿ ಬಿಡತ್ತೆ ಅಂತ ತಳಿಗಳಿದೆ. ಇನ್ನೊಂದು ವರ್ಷ ಇಡೀ ಬಿಡ್ತಾನೇ ಇರತ್ತೆ, ಈ ತರದಲ್ಲಿದೆ. ಇನ್ನು ಕೆಲವು ಗಾತ್ರದಲ್ಲಿ ಮಾಡ್ತಾರೆ, ಗಾತ್ರದಲ್ಲಿ ಹಲಸಿನ ಹಣ್ಣು ಸಾಮಾನ್ಯವಾಗಿ ದೊಡ್ಡದೇ, ಒಂದು 10 ಕೆಜಿ ಮೇಲೆ ಬರುತ್ತೆ ಎವರೇಜ್ ವೈಟ್. ಆದರೆ ಅಪರೂಪದಲ್ಲಿ ಮುಖ್ಯವಾಗಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ, ಬೇರೆ ರಾಜ್ಯಗಳಲ್ಲಿ ಇನ್ನೂ ಕಂಡು ಬಂದಿಲ್ಲ. ಈ ರುದ್ರಾಕ್ಷಿ ಹಲಸು ಅಂತ ಇದೆ, ಅದಕ್ಕೆ ಆ ಹೆಸರಿಂದ ಕರೀತಾರೆ ನಮ್ಮ ಮಲೆನಾಡಿನಲ್ಲಿ. ಕರಾವಳಿ ಕೆಲವು ಭಾಗದಲ್ಲಿ ಸಹ ಇದೆ, ಅದು ನಮ್ಮ ಕರ್ನಾಟಕದ್ದು ಕರಾವಳಿ ಮತ್ತು ಕರ್ನಾಟಕದ ಪಶ್ಚಿಮ ಘಟ್ಟ, ಈ ಅಪ್ಪೆಮಿಡಿ ಇದೆಯಲ್ಲ ಅಲ್ಲೆಲ್ಲ ಈ ಅಪರೂಪಕ್ಕೆ ಈ ರುದ್ರಾಕ್ಷಿ ಹಲಸಿದೆ. ರುದ್ರಾಕ್ಷಿ ಹಲಸು ಅಂದರೆ ಗುಂಡಗಿರತ್ತೆ, ಸಾಮಾನ್ಯವಾಗಿ ಈ ಹಲಸಿಗೆ ಇರೋ ಹಾಗೆ ಮುಳ್ಳು ಒತ್ತೋದಿಲ್ಲ ಅದರದ್ದು, ಈ ಸೀತಾಫಲಕ್ಕೆಲ್ಲ ಸ್ವಲ್ಪ ಕಚ್ಚಿರತ್ತಲ್ಲ ಇಂಪ್ರೆಷನ್ ಅಷ್ಟೇ.
1: ಓಕೆ.
0: ಮತ್ತೆ ಗುಂಡಗೆ ಫುಲ್ ಸ್ಪೆರಿಕಲ್ಲು.
1: ಓಕೆ.
0: ಕೊನೆಗೆ ಇದು 1.5 ಕೆಜಿ, 2 ಕೆಜಿ, 3/4 ಕೆಜಿ ಗೊಂಚಲು ಬರುತ್ತೆ.
1: ಓಕೆ ಓಕೆ.
0: ಈ ಎಳ್ನೀರು ಗೊಂಚಲು ಬರುತ್ತೆ, ಅದು ಯಾವಾಗಲೂ ಕ್ಲಸ್ಟರ್ ಬೇರಿಂಗ್ ಅಂತಾರೆ ಬಂಚ್. ಈ ಹಲಸಿನ ಥರ 1-2 ಬರಲ್ಲ, 15-20-30 ಎಲ್ಲ ಒಂದೇ ಗೊಂಚಲು ಬಂದ್ಬಿಡತ್ತೆ.
1: ಓಕೆ ಓಕೆ ಓಕೆ. ಸೊ ಈ ಥರ ಸ್ಪೆಷಾಲಿಟಿಗಳಿದಾವೆ ನಾವು ಹಲಸಿನ.
0: ಹೌದು, ಹಲಸಿನಲ್ಲಿ ಇದೆ.
1: ಓಕೆ.
0: ಮತ್ತೆ ಮೇಣನೇ ಇಲ್ದಿದ್ದ ಹಲಸುಗಳಿದೆ.
1: ಓಕೆ. ಸೊ ಎಷ್ಟೊಂದು ವೆರೈಟಿ ಹಲಸುಗಳನ್ನ ನಾವು ಇಲ್ಲಿ. ಓಕೆ. ಸೊ ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿದ್ದೀನಿ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತಮೂರ್ತಿ ಜವಳಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡಿರುವಂತಹ ಈ ಒಂದು ನರ್ಸರಿನಲ್ಲಿ ವಿಶೇಷವಾಗಿ ಜಾಕ್ ಫ್ರೂಟ್ ಆಗಿರ್ಬೋದು, ಅಪ್ಪೆಮಿಡಿ ಆಗಿರ್ಬೋದು, ಹಾಗೆ ಸ್ಟೀವಿಯಾ, ಪಚೌಲಿ ಇದೆಲ್ಲದರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ಜಾಕ್ ಫ್ರೂಟ್ ಅವರು ಬೆಳೀತಾ ಇದ್ದಾರೆ, ಅದರಲ್ಲಿರುವಂತಹ ವಿಶೇಷ ತಳಿಗಳ ಬಗ್ಗೆ ಅವರು ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಜಾಕ್ ಫ್ರೂಟ್ನ ವಿಶೇಷತೆ ಕುರಿತು, ಹಾಗೆ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಇವರ ನರ್ಸರಿನಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮಾತಾಡ್ತಿದ್ವಿ ಅನಂತಮೂರ್ತಿ ಜವಳಿ ಸರ್ ಜೊತೆಗೆ. ಇವರು ಬರುವೆ ಗ್ರಾಮ ತೀರ್ಥಹಳ್ಳಿ ರಸ್ತೆ ರಿಪ್ಪನ್ಪೇಟೆ ಅವರು. ಸೊ ಇವರು ಒಂದು ನರ್ಸರಿಯನ್ನು ಮಾಡಿಕೊಂಡು ನರ್ಸರಿನಲ್ಲಿ ಹಲವಾರು ಜಾತಿಯ ಸಸಿಗಳನ್ನು ಬೆಳೆಸಿ ಹಾಗೆ ಕಸಿ ಮಾಡಿ ಸಸಿಗಳನ್ನು ಕೂಡ ಮಾರಾಟ ಮಾಡ್ತಾರೆ. ಜೊತೆಗೆ ಇದರಲ್ಲಿ ವಿಶೇಷವಾಗಿ ಅಪ್ಪೆಮಿಡಿ ಆಗಿರ್ಬೋದು, ಹಾಗೆ ಜ್ಯಾಕ್ ಫ್ರೂಟ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಔಷಧೀಯ ಸಸ್ಯಗಳನ್ನು ಕೂಡ ಇವರು ಬೆಳೆಸಿ ಮಾರಾಟವನ್ನು ಕೂಡ ಮಾಡಿದ್ದಾರೆ. ಹಾಗೆ ಈಗ ವಿಶೇಷವಾಗಿ ನಾವು ನೋಡ್ತೀವಿ ಅಂತಂದರೆ ಜ್ಯಾಕ್ ಫ್ರೂಟ್ನ ಇವರು ಪ್ಲ್ಯಾಂಟ್ನಲ್ಲಿ ಅಥವಾ ಇವರ ಒಂದು ನರ್ಸರಿನಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿರುವಂತಹ ವಿಶೇಷತೆಯಲ್ಲಿ ಜ್ಯಾಕ್ ಫ್ರೂಟ್ನಲ್ಲಿ ಇರುವಂತಹ ಒಂದು ತಳಿಯನ್ನು ಇವರು ಪೇಟೆಂಟ್ ಆಗಿ ಕೂಡ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕೂಡ ಇವತ್ತು ಮಾತಾಡ್ತೀವಿ. ಆ್ಯಂಡ್ ಹಾಗೆ ಇವತ್ತು ಸರ್ ಜೊತೆಗೆ ಮಾತಾಡ್ತಾ ಅವರು ಕೂಡ ಹೇಳ್ತಿದ್ದ ಹಾಗೆ ವಿಶೇಷವಾಗಿ ನಾವು ನರ್ಸರಿನಲ್ಲಿ ನೋಡ್ತೀವಿ ಅಂತಂದರೆ ಹಲವಾರು ಬೇರೆ ಬೇರೆ ಸಸಿಗಳನ್ನ ಮಾಡಿದರು. ಜೊತೆಗೆ ಈಗ ಮೇನ್ಲಿ ಜ್ಯಾಕ್ ಫ್ರೂಟ್ ಮತ್ತು ಅಪ್ಪೆಮಿಡಿಯನ್ನು ಅವರು ಅವರ ನರ್ಸರಿನಲ್ಲಿ ಮಾಡ್ತಾಯಿದ್ದಾರೆ. ಹಾಗೆಯೇ ಜ್ಯಾಕ್ ಫ್ರೂಟ್ನಲ್ಲಿ ಕೂಡ ಆಗಲೇ ಸರ್ ಜೊತೆಗೆ ಮಾತಾಡ್ತಾ ಅವ್ರು ಹೇಳ್ತಾಯಿದ್ರು ಬಹಳಷ್ಟು ವಿವಿಧ ತಳಿಗಳನ್ನು ನಾವು ನೋಡ್ಬೋದು ಅದರಲ್ಲಿ ಅಂಥೇಳಿ. ಸೊ ಹಾಗೆ ಸರ್ಗೆ ಯಾಕೆ ಈ ಒಂದು ಹಲಸಿನಲ್ಲೇ ಇಂಟ್ರೆಸ್ಟ್ ಬಂತು ಅನ್ನೋದನ್ನು ಕೇಳೋಣ. ಸರ್, ಇವತ್ತು ನೀವು ಹೇಳ್ತಾ ಇದ್ರಿ ಹಲಸಿನಲ್ಲಿ ತುಂಬ ವೆರೈಟಿಗಳನ್ನ ನೀವು ಮಾಡಿದ್ರಿ ಅಂತ ಹೇಳಿ. ಸೊ ಹಾಗಾದರೆ ಯಾಕೆ ಸರ್ ನೀವು ಹಲಸಿನ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರಿ? ಅದರಲ್ಲಿ ನಿಮಗೆ ನಂಗೆ ಗೊತ್ತಿರೋ ಹಾಗೆ ಪೇಟೆಂಟ್ ಕೂಡ ಸಿಕ್ಕಿದೆ. ಸೊ ಏನು ಸ್ಪೆಷಾಲಿಟಿ ಇದೆ ಹೇಳ್ಬೋದಾ ಸರ್?
3: ವೈಯಕ್ತಿಕವಾಗಿ ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ಚಿಕ್ಕವರಿರೋದ್ರಿಂದಲೂ. ಮತ್ತು ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಒಂದೆರಡು ಮೂರು ಹಲಸಿನ ಮರಗಳು ಎಲ್ಲರ ಮನೆಯಲ್ಲಿ ಇರುತ್ತೆ. ನಮ್ಮ ತಾಯಿ ಯಾವಾಗಲೂ ಒಳ್ಳೆ ಹಣ್ಣು ತಿನ್ನ ಕೂಡಲೇ ಅದರದೊಂದು ಬೀಜ ಒಂದು ನೆಡೋ ಪದ್ಧತಿ ಎಲ್ಲರ ಮನೆಯಲ್ಲೂ ಹಾಗೆ. ಮೊದಲು ಹಲಸಿಂದು ಇದು ಬಂದಿರಲಿಲ್ಲ, ಕಸಿ ಅಂತ ಬಂದಿರಲಿಲ್ಲ. ಈ ಹಲಸಿನಲ್ಲಿ ಒಂದು ಗುಣ ಇದೆ, ಒಂದೇ ಹಣ್ಣಿನ 100 ಬೀಜ ಹಾಕಿದರೆ 100 ನಮ್ಮನೆ ಆಗುತ್ತೆ, ಒರಿಜಿನಲ್ ರಿಪೀಟ್ ಆಗೋದಿಲ್ಲ. ಅದರಲ್ಲಿ ಎಷ್ಟೋ ಅಂಬಲಿ ಹಣ್ಣು ಆಗಿಬಿಡತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ಅದೇ ಆಗಬೇಕು ಅಂತ ಇದ್ದರೆ ನಾವು ಕಸಿನೇ ಮಾಡಿ ನೆಡಬೇಕು. ಟ್ರೂ ಟು ದಿ ಟೈಪ್ ಅಂತಾರಲ್ಲ, ಸೇಮ್ ಡಿ ಎನ್ ಎ ಬರಬೇಕು ಅಂತ ಇದ್ದರೆ ನಾವು ಅದನ್ನು ಕಸಿ ಗಿಡನೇ ಮಾಡಿ ನೆಡಬೇಕು. ವೆಜಿಟೇಟಿವ್ ಪ್ರೊಪೊಗೇಷನ್ ಅಂತಾರೆ, ಬೀಜದಿಂದ ಅಲ್ಲ. ಬೀಜದಿಂದ ಮಾಡಿದ ಕೂಡಲೇ ಬದಲಾಗೋ ಚಾನ್ಸಸ್ ಭಾಳ ಇದೆ. ಹಾಗೇ ನನಗೆ ಹಲಸಿನ ಹಣ್ಣು ಭಾಳ ತಿಂತಿದ್ದೆ ನಾನು, ಮತ್ತು ನಮ್ಮಲ್ಲಿ ಸುಮಾರು ಜಾತಿ ಹಲಸಿನ ಹಣ್ಣಿಂದು ಮರಗಳಿದ್ದವು. ಅದರಲ್ಲಿ ನಮ್ಮ ತಾಯಿ ನೆಟ್ಟಿರೋದ್ರಲ್ಲಿ ಹಳದಿ ರುದ್ರಾಕ್ಷಿನೂ ಒಂದು ಮರ ನಾವು ನೆಟ್ಟಿದ್ದಲ್ಲ, ನಾವು ಚಿಕ್ಕವರಿರಬೇಕಾದ್ರೆ ಆ ಗಿಡ ಇತ್ತು, ಬೀಜದ ಗಿಡ. ಅದಕ್ಕೆ ಈ ವಿಶೇಷವಾದ ಗುಣಗಳು ಹೇಳಿದ್ನಲ್ಲ ನಾನು, 70% ರಿಕವರಿ ರೇಟು, ಮತ್ತು ತುಂಬ ಲಾಂಗ್ ಸೀಸನ್. ಯುಗಾದಿಗೆ ಶುರು ಆದರೆ ಹಣ್ಣಾಗಲಿಕ್ಕೆ ಸಾಮಾನ್ಯವಾಗಿ ಗಣಪತಿ ಹಬ್ಬಕ್ಕೆ ಇದ್ದೇ ಇರುತ್ತೆ. ನಮ್ಮಲ್ಲಿ ಪಲಾವಳಿಕೆ ಅಂತ ದೇವರ ಎದುರಿಗೆ ಬೇರೆ ಬೇರೆ ಹಣ್ಣುಗಳನ್ನು ನೇತಾಕೋ ಸಂಪ್ರದಾಯ ಇದೆ, ಜೋಡಿಸ್ತೀವಿ ತೋರಣ ಟೈಪ್ ಹಣ್ಣಿನಿಂದ. ಈ ಮಲೆನಾಡಿನಲ್ಲಿದೆ, ಬೇರೆ ಕಡೆ ಗೊತ್ತಿಲ್ಲ. ಅದಕ್ಕೆ ಅಂತೂ ಹಾಕೇ ಹಾಕ್ತೀವಿ. ಒಂದೊಂದು ವರ್ಷ ದಸರಕ್ಕೂ ನಮಗೆ ಹಣ್ಣು ಸಿಗತ್ತೆ. ಅದು ಎಷ್ಟು ಮಳೆಗಾಲದಲ್ಲಿ ಸಹ ಒಂದು ಸ್ವಲ್ಪನೂ ನೀರು ಅಬ್ಸಾರ್ಬ್ ಆಗಲ್ಲ, ಮೊಳಕೆ ಬರೋದಿಲ್ಲ ಬೀಜಕ್ಕೆ. ಬೇಸಿಗೆಯಲ್ಲಿ ಹೆಂಗೆ ಉತ್ಕೃಷ್ಟ ಗುಣ ಇರುತ್ತೋ ಮಳೆಗಾಲದಲ್ಲೂ ಅದೇ ಗುಣ ಅದು ಕಂಟಿನ್ಯೂ ಆಗುತ್ತೆ.
2: ಓಕೆ,
3: ಹಾಗೆ ಅದೊಂದು ತಳಿ ಇದೆ. ಕೊನೆಗೆ ಹಲಸಿಂದು ಇದೆ, ಬೀಜ ಹಾಕಿದರೆ ಅದೇ ಬರೋದಿಲ್ವಲ್ಲ, ಹಾಗಾಗಿ ನಾನು ಅದನ್ನು ಅದೇ ಬರೋಕ್ಕೋಸ್ಕರ ಆವಾಗಿಂದಲೇ ವಿಶೇಷವಾದ ಹಲಸಿಂದು ಏನಾದರೂ ತಳಿಗಳಿದ್ದರೆ ಮೊದಲು ಬಂದಿದ್ದು ಮಾರ್ಕೆಟಿಗೆ ಗಂಬ್ಲೆಸ್ ಅಂತ ಒಂದು ಬಂತು ಪುತ್ತೂರು ಕಡೆಯಿಂದ.
2: ಓಕೆ,
3: ಸೋಂಪಾಡಿ ಗಂಬ್ಲೆಸ್ ಅಂತ ಆ ತಳಿ ಹೆಸರು. ನಾನು ನಮ್ಮಲ್ಲಿ ಹಳೆ ಮನೆಯಲ್ಲೇ ಇದ್ದಾಗಲೇ ನಮ್ಮಲ್ಲಿ ಈ ಆ ಮರಕ್ಕೀಗ ಒಂದು 40-50 ವರ್ಷ ಆಗತ್ತೇನು. ಅಲ್ಲಿಂದ ಕಸಿ ಗಿಡ ತಂದು ನೆಟ್ಟಿದ್ದೆ, ಅದು ಮಳೆಗಾಲದಲ್ಲಿ ಬರುತ್ತೆ. ಅದು ಫಸ್ಟ್ ಕಸಿ ಗಿಡ, ಫೇಮಸ್ ಆಗಿದ್ದ ಗಿಡ ಅದು. ಒಬ್ಬರು ಹರಿಶ್ಚಂದ್ರ ಶೆಟ್ಟಿ ಅಂತ ಇದ್ದರು, ಜೈನ್ ಶೆಟ್ಟರು, ಪುತ್ತೂರ ಹತ್ರ ಹಳ್ಳಿ ಸೋಂಪಾಡಿ ಅಂತ. ಅಲ್ಲಿ ಅವರು ಅದನ್ನು ಅಭಿವೃದ್ಧಿ ಮಾಡಿದರು ಆ ಕಾಲದಲ್ಲಿ, ಸುಮಾರು 50-60 ವರ್ಷದ ಮೊದಲು. ಅದನ್ನು ಫಸ್ಟು ಹಲಸಿನ ಗಿಡ ನಾನು ಕಸಿ ಗಿಡ ತಂದು ನೆಟ್ಟಿದ್ದು ಅದನ್ನೇ. ಕೊನೆಗೆ ಹೀಗೆ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ವಿ, ಕಲ್ತ್ವಿ, ಹೀಗೆ ಒಂದೊಂದೇ ಕಸಿ ಗಿಡಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ವಿಶೇಷ ತಳಿಗಳ ಗುಣದ ಧರ್ಮದ ಹಲಸಿನ ಗಿಡಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ.
2: ಓಕೆ, ಸೊ ಹಾಗೆ ಸರ್ ನಾವು ಕೇಳ್ಪಟ್ಟ ಹಾಗೆ ಕೇಂದ್ರ ಸರ್ಕಾರದಿಂದ ತಮಗೆ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಸೊ ಒಂದು ಹಲಸಿನ ತಳಿಗೆ ಪೇಟೆಂಟ್ ಕೂಡ ತಗೊಂಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್, ಯಾವ ರೀತಿಯ ತಳಿ ಅದು ಮತ್ತು ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ, ಸೊ ಅದನ್ನು ಹೇಗೆ ಅಭಿವೃದ್ಧಿಪಡಿಸಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
3: ನನಗೆ ಪೇಟೆಂಟ್ ಅಂದರೆ PPFRA ರಿಜಿಸ್ಟ್ರೇಷನ್ ಆಗಿರೋ ತಳಿ ಹಳದಿ ರುದ್ರಾಕ್ಷಿ. ಅದೇ ಹೇಳಿದ್ನಲ್ಲ, ನಮ್ಮ ತಾಯಿ ಬೀಜ ಹಾಕಿದ್ರು ಆ ಮರ ನಮ್ಮಲ್ಲಿದೆ ಅಂತ. ಅದಕ್ಕೆ ಅದೇ ತುಂಬ ಲಾಂಗ್ ಸೀಸನ್ನು, ಮತ್ತು ಮಳೆಗಾಲದಲ್ಲಿ ಗುಣಧರ್ಮ ಚೇಂಜ್ ಆಗಲ್ಲ, ಗುಣ ಕಡಿಮೆ ಆಗಲ್ಲ. ಅದರದ್ದು ಸಿ ಅಂಶ ಆಗಲಿ, ಕೆಲವು ಹಣ್ಣುಗಳು ಭಾಳ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ, ಮಳೆ ಬಂದ ಕೂಡಲೇ ಫುಲ್ಲು ನೀರು
2: ತಗೊಂಡ್ಬಿಡುತ್ತೆ,
3: ಸಪ್ಪೇ ಆಗಿಬಿಡುತ್ತೆ, ಇದು ಆಗೋದಿಲ್ಲ. ಮತ್ತು ಇದರಲ್ಲಿ ನಿಮಗೆ ಒಂದು 70%ಗಿಂತ ಜಾಸ್ತಿ ರಿಕವರಿ ರೇಟ್ ಇದೆ.
2: ಓಕೆ,
3: ನೋಡ್ಲಿಕ್ಕೆ ಚಿಕ್ಕದು, ಒಳಗಡೆ ಸೊಳೆ ದೊಡ್ಡ ದೊಡ್ಡದು, ವೇಸ್ಟೇ ಇಲ್ಲ, ಮತ್ತು ಲಾಂಗ್ ಸೀಸನ್ನು. ಮತ್ತು ಈ ರುದ್ರಾಕ್ಷಿ ಹಲಸು ಬೇರೆ ಕಡೆ ಅಷ್ಟು ಕಂಡು ಬಂದಿಲ್ಲ, ಕರ್ನಾಟಕದಲ್ಲಿ ಜಾಸ್ತಿ ಬಂದಿದೆ, ಅದು ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಪ್ರದೇಶದಲ್ಲಿ ಮಾತ್ರ.
2: ಓಕೆ,
3: ತುಂಬ ಮಳೆ ಹಲಸು ಬೆಳೆಯೋ ಪ್ರದೇಶ ಇದೆ ಅಲ್ಲ, ತುಮಕೂರು, ದೊಡ್ಡಬಳ್ಳಾಪುರ ಎಲ್ಲ, ಅಲ್ಲಿ ತಳಿಗಳೇ ಇಲ್ಲ.
2: ಓಕೆ,
3: ಹಾಗಾಗಿ ನಾನು ಅದಕ್ಕೆ ಈ ಪೇಟೆಂಟಿಗೆ ಅಪ್ಲೈ ಮಾಡಿದೆ. ನಾನು ಕೃಷಿ ಮೇಳಗಳಲ್ಲಿ ಹಲಸಿನ ಮೇಳದಲ್ಲೆಲ್ಲ ಪ್ರದರ್ಶನಕ್ಕೆ ಹೋಗ್ತಿದ್ದೆ, ನಾನು ಭಾಗವಹಿಸ್ತಿದ್ದೆ ಮಾರಾಟ ಮತ್ತು ಪ್ರದರ್ಶನಕ್ಕೆ. ಆವಾಗೆಲ್ಲ ಭಾಳ ರೆಸ್ಪಾನ್ಸ್ ಬರೋದು ಈ ತಳಿಗೆ. ಹಾಗೆ ನಾನು ಅದಕ್ಕೆ ಪೇಟೆಂಟಿಗೆ ಅಪ್ಲೈ ಮಾಡಿದೆ. ನಮಗೆ ಒಂದು ಒಂದು ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಅಂತ ಗೊತ್ತಾಯಿತು. ಆ ಸಿದ್ದು ಹಲ್ಸಿಗೆ ಸಿಕ್ತಲ್ಲ, ತುಂಬ ಪ್ರಚಾರ ಆಗಿದೆ ಅದು ಆ ತಳಿ. ಹಾಗೆ ನನಗೆ ಶಿವಮೊಗ್ಗ ತೋಟಗಾರಿಕೆ ವಿಶ್ವವಿಂದ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಸಹ ನಮಗೆ ಅದು ಪೇಟೆಂಟಿಗೆ ಅಪ್ಲೈ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದು PPFRA ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡೋದು ಎಲ್ಲ ಅವ್ರ ಮುಖಾಂತರನೇ ನಾನು ಮಾಡಿದ್ದೆ.
2: ಓಕೆ, ಸೊ ನಿಮಗೆ ಒಂದು ವಿಶೇಷವಾದಂತಹ ಹಳದಿ ರುದ್ರಾಕ್ಷಿ ತಳಿಯ ಪೇಟೆಂಟ್
3: ಆಗಿತ್ತು ಕೊನೆಗೆ. ಜೊತೆಗೆ ಅವರು PPFRA ಪೇಟೆಂಟ್ ಮಾಡೋರು ಇದಾರಲ್ಲ, ರಿಜಿಸ್ಟರ್ ಮಾಡೋ ಅಥಾರಿಟಿ, ಅವರು ನಮ್ಮಲ್ಲಿಗೆ ತುಂಬ ಸಲ ಭೇಟಿ ಕೊಟ್ಟಿದ್ರು. ಅವರು ಅದರದ್ದು ಪ್ರೊಸೀಜರ್, ಅದಕ್ಕೆ ಎಲೆ ತಕೊಂಡೋಗಿ ವಿಶ್ಲೇಷಣೆ ಮಾಡೋದು, ಹಣ್ಣು ತಕೊಂಡೋಗಿ ಅದು ಲ್ಯಾಬ್ ಟೆಸ್ಟ್ ಮಾಡಿ ಅದೆಲ್ಲ ರೆಕಾರ್ಡಿಂಗ್ ಮಾಡಬೇಕಲ್ಲ, ಅದು ಸಿ ಅಂಶ ಎಷ್ಟಿದೆ, ಅದರದ್ದು ರಿಕವರಿ ರೇಟ್ ಎಷ್ಟಿದೆ, ದಾಖಲಾತಿಗಳನ್ನು ಮಾಡಬೇಕಾಗತ್ತೆ. ಅದೆಲ್ಲ ಮಾಡಿಗೋಸ್ಕರ ಬಂದಿದ್ರು. ಹಾಗೆ ಅವ್ರು ಬಂದಾಗ ನಮ್ಮ ನಂದ ಅಪ್ಪಿಮಿಡಿ ಮತ್ತು ಕೆಲವು ತಳಿಗಳನ್ನು ನಾನು ಸಂರಕ್ಷಣೆ ಮಾಡಿದ್ನಲ್ಲ ತಳಿಗಳು ಕಾಡಿಂದು, ಹಾಗೆ ಅವರು ನನಗೆ ಈ ಪುರಸ್ಕಾರ ಸಿಗ್ಲಿಕ್ಕು ಅದು ನನಗೆ ಮಾಹಿತಿ ಅವ್ರಿಗೆ ಸಿಕ್ಕಿಲ್ಲ, ತುಂಬ ನನಗೆ ಹೆಲ್ಪ್ ಆಯಿತು. ಅದನ್ನು ಸಹ ನಾಗರಾಜಪ್ಪ ಅಡಿವೆಪ್ಪರ್ ಸರ್ ಅವರೇ ಅದನ್ನು ಜಾಸ್ತಿ ಅದನ್ನು ಮಾಹಿತಿಯನ್ನು ಒದಗಿಸಿದ್ರು. ಹಾಗೆ ನಾನು ಮತ್ತು ಅವರಿಬ್ಬರು ಹೋಗಿ ದೆಹಲಿಯಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ.
2: ಆ
3: ಪ್ರಶಸ್ತಿ ಹೆಸರು ಜಿನೋಮ್ ಸೇವಿಯರ್ ರೆಕಗ್ನಿಷನ್ ಅವಾರ್ಡ್ ಅಂತ, ಇದು 22-23 ಇಸ್ವಿದು ನಮ್ಗೆ ಸಿಕ್ಕಿದ್ದು.
2: ಓಕೆ, ಈ ರೀತಿಯಲ್ಲಿ ಒಂದು ಸ್ಪೆಷಲ್ ಆಗಿ ಹಲಸಿನ ತಳಿಗೆ ನಿಮಗೆ ಒಂದು ಹಲಸಿನ
3: ತಳಿ, ಮತ್ತೆ ನಾನು ಈ ಅಪ್ಪೆಮಿಡಿಗಳು ಇತ್ಯಾದಿ ಸಂರಕ್ಷಣೆ ಮಾಡಿದ್ನಲ್ಲ,
2: ಅದು
3: ಜಿನೋಮ್ ಸೇವಿಯರ್ ಅಂದ್ರೆ ಇದು ಸೇವಿಯರ್ ಅಂದ್ರೆ ಸಂರಕ್ಷಣೆ ಮಾಡೋರು, ಜಿನೋಮ್ ಅಂದ್ರೆ ತಳಿ.
2: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಮಣ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೆಯುತ್ತೆ. ಸೊ ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರಿಪ್ಪನ್ಪೇಟೆಯ ತೀರ್ಥಹಳ್ಳಿ ರಸ್ತೆಯಲ್ಲಿ ಬರುವಂತಹ ಬರುವೆ ಗ್ರಾಮದ ಅನಂತಮೂರ್ತಿ ಜವಳಿ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಮಾಡಿರುವಂತಹ ನರ್ಸರಿನಲ್ಲಿ ವಿಶೇಷವಾಗಿ ಹಲಸಿನ ತಳಿಗಳನ್ನು ನಾವೀಗ ನೋಡಬಹುದು. ಆ್ಯಂಡ್ ಅದರಲ್ಲೂ ಕೂಡ ಒಂದು ಹಲಸಿನ ತಳಿಯಾಗೆ ಇವರಿಗೆ ಪೇಟೆಂಟ್ ಕೂಡ ಸಿಕ್ಕಿದೆ. ಆ್ಯಂಡ್ ಹಾಗೆ ಜಾಕ್ ಫ್ರೂಟ್ ಮತ್ತು ಅಪೆಮಿಡಿ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀರಾ. ಹಾಗೆ ಅದರಲ್ಲೂ ಕೂಡ ಸ್ಪೆಷಲಿ ಜಾಕ್ ಫ್ರೂಟ್ನಲ್ಲಿರುವಂತಹ ಹಳದಿ ರುದ್ರಾಕ್ಷಿಗೆ ನಿಮಗೆ ಪೇಟೆಂಟ್ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಕೂಡ ಅದರ ಸ್ಪೆಷಾಲಿಟಿ ಬಗ್ಗೆ ಹೇಳಿದ್ರಿ. ಸೊ ಹಾಗೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಅಪ್ಪೆಮಿಡಿಯನ್ನು ಕೂಡ ನೀವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ನರ್ಸಿನಲ್ಲಿ. ಸೊ ಈಗ ಅಪ್ಪೆಮಿಡಿ ಬೇರೆ ಕಡೆಗಳಲ್ಲೂ ಬೆಳೆದಕ್ಕೆ ಸಾಧ್ಯ ಇದೆಯಾ? ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಮಲೆನಾಡು ಭಾಗ ಇಂಥ ಕಡೆಗಳಲ್ಲಿ ಅಪ್ಪೆಮಿಡಿ ಸಿಗ್ತಾ ಇದ್ದು. ಸೊ ಇವಾಗ ಅದನ್ನು ಪ್ಲ್ಯಾಂಟಿಂಗ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕಾಗತ್ತೆ, ಮತ್ತು ಅದರ ಸಸಿಗಳು ಹೇಗೆ ದೊರೀತಾ ಇದೆ? ಸೊ ಅದ್ರ ಬಗ್ಗೆ ಹೇಳ್ಬೋದು ಸರ್.
3: ಹೇಳ್ಬೋದು. ಈ ಸಸ್ಯಗಳಲ್ಲಿ ಎರಡು ನಮೂನೆ ಇದೆ ಮುಖ್ಯವಾಗಿ. ಒಂದು ವೈಲ್ಡ್ ಅಂತಾರೆ, ಕಾಡಿಂದ ಕಾಡು ಜಾತಿ. ಇನ್ನೊಂದು ಡೊಮೆಸ್ಟಿಕೇಟೆಡ್ ಅಂತಾರೆ, ಬೆಳೆ ಮಾಡಿ ಮಾಡಿ ಮಾಡಿ ಅದರದ್ದು ಎಷ್ಟೋ ವರ್ಷಗಳಿಂದ ಮಳೆ ಮಾಡಿ ಮಾಡಿ ಅದರದ್ದು ಗುಣ ಸ್ವಭಾವಗಳು ಬೇರೆ ಆಗತ್ತೆ. ಕಾಡು ಜಾತಿಯಿಂದ ಊರು ಜಾತಿ ಆಗತ್ತಂತ ಅದರದ್ದು ಸ್ವಭಾವಗಳು ಬೇರೆ ಬೇರೆ ಇರುತ್ತೆ. ನನಗಿದು ಮೊದಲು ತಿಳಿದಿರಲಿಲ್ಲ. ಈ ಅಪ್ಪೆಮಿಡಿ ಕಾಡು ಜಾತಿ, ಕಾಡಿಂದ ಬಂದಿದ್ದಲ್ಲ.
2: ಹೌದು,
3: ಈ ದೇವರು ಸೃಷ್ಟಿಯಾಗಿರೋದು ಕಾಡಿನಲ್ಲಿ ಯಾರೂ ಬೆಳೆ ಮಾಡಿರಲಿಲ್ಲ. ಅದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇದೆ, ಹೆಚ್ಚಾಗಿ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಒಂದು 15-20 ವರ್ಷದ ಮೊದಲೇ ಅದಕ್ಕೆ GI ಟ್ಯಾಗ್ ಸಿಕ್ತು. ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಅಂತ ಒಂದು ಸಂಸ್ಥೆ ಇದೆ ಇಂಟರ್ನ್ಯಾಷನಲ್, ಅವರು ಕೊಡ್ತಾರೆ ಆ ಪ್ರದೇಶಕ್ಕೆ, ಗೊತ್ತಾಯ್ತಾ? ಇಂಡಿವಿಜುವಲಿ ಕೊಡಲ್ಲ, ಇರಬೇಕಾದ ಅದು GI ಟ್ಯಾಗ್ ಅಂತ, ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರುತ್ತದು. ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಅದರದ್ದು ಲಾಭ ಸಿಗಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಸಿಕ್ತು. ಆವಾಗ ಕರ್ನಾಟಕ ಸರ್ಕಾರದವರು ಅದಕ್ಕೆ ತುಂಬ ಬೆಲೆ ಇದೆ, ಮತ್ತು ಕಾಡಲ್ಲಿದೆ ಅಂದರೆ ಅದು ಯಾವಾಗ ಬೇಕಾದ್ರೂ ನಶಿಸಿ ಹೋಗ್ಬೋದಲ್ವ ಆ ತಳಿಗಳು. ಹಾಗೆ ಅವರು ಅದನ್ನು ಸಂರಕ್ಷಣೆ ಮಾಡಿದಾಗಲೂ ಆಗತ್ತೆ, ರೈತರಿಗೂ ಲಾಭ ಸಿಗತ್ತೆ ಅಂತ ಹೇಳಿ ಈ ಅವ್ರು ಏನು ಮಾಡಿದರು ಅಂದರೆ ಇವರನ್ನೇ ಗುರಿ ಇಟ್ಕೊಂಡ್ರು. ಯಾವುದು ಈ ಅಪ್ಪೆಮಿಡಿ ಮರ ಬೆಳೆ ಇದೆ ಅಲ್ಲ ಮಲೆನಾಡು,
2: ಹೌದು,
3: ಅಲ್ಲಿಯನ್ನೇ ಗುರಿ ಇಟ್ಕೊಂಡ್ರು. ಗಿಡಗಳನ್ನು ಫ್ರೀ ಕೊಟ್ಟರು, ಗೊಬ್ಬರ 100% ಸಬ್ಸಿಡಿ

0: ಒಬ್ಬೊಬ್ಬ ರೈತರಿಗೆ 5-5 ಎಕರೆ ಅಂದರೆ 2 ಹೆಕ್ಟೇರ್ ಆ ಥರ ಎಲ್ಲ ಎಲ್ಲ ಕೊಟ್ಟರು. ಅದೇನಂದರೆ ನಮ್ಮಲ್ಲಿ ಗಿಡ ನೆಡೋದು ಅಂದರೆ ಭೂಮಿಯಲ್ಲಿ ಗುಣಿ ಮಾಡಿ ನೆಡೋ ಪದ್ಧತಿ. ಎಲ್ಲ ಕಡೆಯೂ ಗಿಡ ನೆಡೋದಂದರೆ ನೆಲದಲ್ಲಿ ಒಂದು ಗುಣಿ ಮಾಡಿ ನೆಡೋದು. ಆ ಪ್ರಾರಂಭದಲ್ಲಿ ಗೊತ್ತಿರಲಿಲ್ಲ, ನಾವು ಮಾವು ಅಂತ ಎಲ್ಲ ಒಂದೇ ಅಂತ ತಿಳ್ಕೊಂಡು, ಅದರಲ್ಲಿ ಕಾಡು ಜಾತಿ ಬೇರೆ ಊರು ಜಾತಿ ಅದು ಸ್ವಭಾವಗಳು ಬೇರೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತು ಇದು ಬಳಕೆ ಬಳಕೆ ಮಲೆನಾಡಿಗೆ ಮಾತ್ರ ಸೀಮಿತವಾಗಿತ್ತು, ಬೆಳೆ ಮಾಡಿರಲಿಲ್ಲ, ಅದರ ಉಪಯೋಗ ಮಲೆನಾಡಿಗೆ ಮಾತ್ರ ಸೀಮಿತವಾಗಿತ್ತು. ಕಾಡಿಂದ ತಗೊಂಡ್ಬರ್ತಿದ್ರು, ಉಪಯೋಗಿಸ್ತಿದ್ರು, ಸಾಕಾಗ್ತಿತ್ತು. ಯಾವಾಗ ಅದು ಬೇರೆಯವರಿಗೆಲ್ಲ ಗೊತ್ತಾಯಿತೋ, ಮತ್ತು ಬೇರೆ ಕಡೆ ಎಲ್ಲೂ ಇಲ್ಲ,
1: ಹೌದು,
0: ಹಾಗೆ ಬೇಡಿಕೆ ಜಾಸ್ತಿ ಆಯಿತು, ಮತ್ತು ಎಲ್ಲ ಕಡೆ ಕಾಡು ನಾಶ ಆಗೋ ಹಾಗೆ ನಮ್ಮ ಮಲೆನಾಡಿನಲ್ಲೂ ನಾಶ ಆಗಿದೆ. ಹಾಗಾಗಿಬಿಟ್ಟು ಡಿಮಾಂಡ್ ಜಾಸ್ತಿ ಆಯಿತು, ಕಾಡಿಂದ ಸಪ್ಲೈ ಕಡಿಮೆ ಆಯಿತು. ಈಗ ಸದ್ಯಕ್ಕೆ ಡಿಮಾಂಡ್ ಮಾತ್ರ ಇದೆ, ಸಪ್ಲೈಯೇ ಇಲ್ಲ ಅನ್ಬೋದು. ಹಾಗೆ ಅದಕ್ಕೆ ಅಗಾಧವಾದ ಬೇಡಿಕೆ ಬಂದಿದೆ, ಎಲ್ಲ ಕಡೆಯಿಂದ ಬಂದಿದೆ.
1: ಓಕೆ,
0: ಎಲ್ರಿಗೂ ಅದರ ರುಚಿ ಎಲ್ಲ ಗೊತ್ತಾಯಿತು, ಮೊದಲು ಗೊತ್ತಿರಲಿಲ್ಲ. ಅದು ನಮ್ಮ ಪಶ್ಚಿಮ ಘಟ್ಟದ ಹರಿಯೋ ನದಿಗಳಿದೆ ಅಲ್ಲ, ಹಳ್ಳಗಳು ಅಥವಾ ನದಿಗಳು, ಉದಾಹರಣೆಗೆ ನಮ್ದು ಕಾವೇರಿ ಇದೆ, ತುಂಗಾ ಇದೆ, ಭದ್ರಾ ಇದೆ, ಶರಾವತಿ ಇದೆ, ಕುಮುದ್ವತಿ ಇದೆ, ಇತ್ಯಾದಿ ಇತ್ಯಾದಿ ನದಿಗಳಿದೆ. ಅದು ಮತ್ತು ಅದರ ಉಪನದಿಗಳು, ಟ್ರಿಬ್ಯೂಟರೀಸ್ ಅಂತಾರಲ್ಲ, ಅದರ ದಡದಲ್ಲಿ ಮಾತ್ರ ಸಾಲು ಸಾಲಾಗಿ ಮರ ಹುಟ್ಟಿಸಿದ್ದು. ಯಾಕಂದರೆ ಅದನ್ನು ಇದುವರೆಗೆ ಪ್ರಪಂಚದ ಯಾವ ಪ್ರಾಣಿ ತಿಂದಿಲ್ಲ. ಹಣ್ಣಾದ ನಂತರ ಅದು ಬೀಜ ಪ್ರಸಾರ ನೀರಿಂದ ಮಾತ್ರ ಆಗಿದೆ, ಗೊತ್ತಾಯ್ತಾ? ಅದು ಹಣ್ಣು ಬಿದ್ದಿದ್ದು ಅಲ್ಲೇ ಇರುತ್ತೆ, ಮಂಗ ದನ ಕಾಡೆಮ್ಮೆ ಯಾವುದು ಅದನ್ನು ಮುಟ್ಟೋದಿಲ್ಲ. ಅದು ನದಿ ಉಕ್ಕಿದಾಗ ಹರಿದಾಗ ಅದು ತೇಲ್ಕೊಂಡು ಹೋಗಿ ಇನ್ನೊಂದು ಕಡೆ ದಡದಲ್ಲಿ ಹುಟ್ಟಿದೆ. ದಡದ ಎರಡು ಸಾಲಿನಲ್ಲಿ ಅಪ್ಪೆಮಿಡಿ ಮರಗಳು ಇದ್ದಿದ್ದು, ಅಗಾಧ ಗಾತ್ರದ ಮರಗಳು. ಅದು ಎಷ್ಟು 500 ವರ್ಷದ್ದು 1000 ವರ್ಷದ್ದು ಗೊತ್ತಿಲ್ಲ, ಅಷ್ಟು ದೊಡ್ಡ ಮರಗಳು. ಸಾಧಾರಣ 150 ಅಡಿ 200 ಅಡಿ ಎಲ್ಲ ಇದ್ದು ಮರ, ಒಂದು 8 ಜನ ಬೇಕೇನೋ ಅದನ್ನು ತಪ್ಕೊಳ್ಳಿಕ್ಕೆ. ಅಷ್ಟು ದೊಡ್ಡ ಮರ, ಅರ್ಧ ಬೇರು ನೀರಲ್ಲಿದೆ, ಅರ್ಧ ಬೇರು ದಡದಲ್ಲಿ. ಅದರಲ್ಲಿ ಬೇರೆ ಬೇರೆ ಸುವಾಸನೆಯ ಮಿಡಿಗಳಿದ್ವು. ನಿಮ್ಗೊಂದು 1000 ಮರ ಸಿಕ್ಕಿದ್ರೆ ಒಂದು ನದಿ ದಡದಲ್ಲಿ, ಒಂದು 2 ಕಿಲೋಮೀಟರ್ನಲ್ಲಿ 1000 ಮರದ ಮಿಡಿನೂ ಬೇರೆ ಬೇರೆ ವ್ಯತ್ಯಾಸ ಇದೆ.
1: ಸೊ ನ್ಯಾಚುರಲ್ ಆಗಿ ಸ್ಪೆಷಾಲಿಟಿ ಇದೆ,
0: ಅದು ಇದಾಗಿದೆ ಅಂತ ಇವಲ್ಯೂಷನ್ನು. ಪ್ರತಿಯೊಂದು ಮರದ್ದು ವ್ಯತ್ಯಾಸ, ಪರಿಮಳ ಇರ್ಬೋದು, ಅದು ಗಾತ್ರ, ಬಣ್ಣ ಇತ್ಯಾದಿ ಇತ್ಯಾದಿ. ಹಾಗೆ ನಾನು ಒಂದು 25 ವರ್ಷದ ಮೊದಲು ಪ್ರಾರಂಭ ಮಾಡಿದ್ನಲ್ಲ ಇದನ್ನು, ಇದನ್ನು ಏನು ಮಾಡಿದೆ ಅಂದರೆ ಕೆಲವು ಮರದ ಮಾರ್ಕೆಟಿಗೆ ಬರ್ತಿತ್ತಲ್ಲ, ತುಂಬ ಬೇಡಿಕೆ, ಅದಕ್ಕೆ ಸಿಗ್ತಿರಲಿಲ್ಲ ಆ ಥರ ಮಿಡಿ. ನಾನು ಅದನ್ನೇ ಹುಡ್ಕೊಂಡು ಹೋಗ್ತಿದ್ದೆ, ಆ ಮರ ಹುಡುಕ್ಬೇಕಲ್ಲ, ತರ್ತಾನಲ್ಲ ಕಾಡಿಂದ ಇಳಿಸ್ಕೊಂಡು ಬರ್ತಾನಲ್ಲ ಕೊಯ್ಲು ಮಾಡಿಕೊಂಡು, ಅವನನ್ನು ಹಿಡ್ಕೊಂಡು ಹೋಗ್ತಿದ್ದೆ ಆ ಮರ ಗುರುತಿಸ್ಲಿಕ್ಕೆ, ಅದೊಂದು ಕೊಂಬೆ ತೆಗೆದುಕೊಡು ಅಂತ. ಅದಷ್ಟು ಮೇಲೆ ಹತ್ತಿ ತೆಗಿಬೇಕಲ್ಲ, ತಂದು ಒಂದು ಕಸಿ ಕಟ್ಟಿ ಗಿಡ ಮಾಡ್ಕೊಂಡು ಅದನ್ನು ನಾನು ನೆಟ್ಕೊಂಡು ಬಿಡೋದು.
1: ಓಕೆ,
0: ಗೊತ್ತಾಯ್ತಾ? ಜಾಸ್ತಿ ರೇಟ್ ಇರೋದು, ಜಾಸ್ತಿ ಬೇಡಿಕೆ ಇರೋದು, ಮತ್ತು ಆ ಪರಿಮಳ ಇರೋದು. ಈಗ ಅಪ್ಪೆಮಿಡಿನಲ್ಲಿ 4 ಪರಿಮಳ ಸಿಕ್ಕಿದೆ ಇದುವರೆಗೆ.
1: ಓಕೆ,
0: ಡಿಸ್ಟಿಂಕ್ಟ್, ಈಗ ಕಣ್ಣು ಮುಚ್ಕೊಂಡ್ರೆ ಇದು 1, 2, 3, 4 ಅಂತ ನೀವು ಗುರುತಿಸ್ಬೋದು. ಅದಕ್ಕೆ ನಮ್ಮ ಪ್ರದೇಶದವರು ಒಂದು ಹೆಸರಿಂದ ಕರೀತಾರೆ ಆ ಪರಿಮಳಕ್ಕೆ.
1: ಓಕೆ,
0: ಐಡೆಂಟಿಫಿಕೇಶನ್, ಗೊತ್ತಾಯ್ತಾ? ಒಂದು ಎಲ್ರಿಗೂ ಗೊತ್ತಿರೋದು ಜೀರಿಗೆ ಮಿಡಿ ಅಂತಾರೆ,
1: ಜೀರಿಗೆ ಮಿಡಿ,
0: ಆ ಪರಿಮಳಕ್ಕೆ ಜೀರಿಗೆ ಮಿಡಿ ಅಂತಾರೆ. ಅದು ಈಗ ಮಾರ್ಕೆಟ್ನಲ್ಲಿ ಜಾಸ್ತಿ ಬೇಡಿಕೆ ಇದೆ, ಮತ್ತೆ ಚಾಲ್ತಿಲೂ ಇದೆ.
1: ಓಕೆ,
0: ಅದು ಬಿಟ್ಟರೆ ಇನ್ನೊಂದು ಸಾದಾ ಅಪ್ಪೆ ಅಂತಾರೆ, ಅದೊಂದು ಪರಿಮಳ, ಅದು ಹೆಸರು ಹಾಗೆ ಹೇಳ್ತಾರೆ, ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ, ನಾನು ಇಟ್ಟಿದ್ದ ಹೆಸರಲ್ಲ. ನೀವು ಕಣ್ಮುಚ್ಕೊಂಡ್ರು ಹೇಳ್ಬೋದು ಇದು ಸಾದಾ ಅಪ್ಪೆ, ಇದು ಜೀರಿಗೆ ಅಂತ, ಬೇರೆ ಬೇರೆ ಡಿಸ್ಟಿಂಕ್ಟ್. ಅದಲ್ಲದೆ ಅಪರೂಪಕ್ಕೆ ಇನ್ನೆರಡು ಪರಿಮರ ಇದೆ, ತುಂಬ ಅಪರೂಪಕ್ಕೆ. ನಿಮ್ಗೊಂದು 1000 ಮರದಲ್ಲಿ ಸಾದಾ ಅಪ್ಪೆ ಮತ್ತು ಜೀರಿಗೆ ಆದ ನಂತರ ಒಂದು ಕಂಚಪ್ಪೆ ಅಂತ ಸಿಗತ್ತೆ. ಕಂಚಪ್ಪೆ ಅಂತ ಕರೆಯೋದು ಈ ಕಂಚಿಕಾಯಿ ಅಂತ ಗೊತ್ತಾ ನಿಮ್ಗೆ? ಮಲೆನಾಡಿನಲ್ಲಿ ಕಂಚಿಕಾಯಿ ಅಂತಾರೆ, ಸಿಟ್ರಸ್ ಫ್ರೂಟ್ ಅದು. ಬಯಲುಸೀಮೆ ಕಡೆ, ತುಮಕೂರು ಕಡೆ ಎಲ್ಲ ಅದಕ್ಕೆ ಹೆರಳೆ ಅಂತಾರೆ, ಅದು ಚಿತ್ರಾನ್ನಕ್ಕೆಲ್ಲ ಹಿಂಡ್ತಾರ ಅವರು. ನಮ್ಮಲ್ಲಿ ಮಲೆನಾಡಿನಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ಅದು ಮತ್ತೆ ಜೀರಿಗೆ ಮಿಕ್ಸ್ ಮಾಡಿದ್ರೆ ಒಂದು ಪರಿಮಳ ಬರುತ್ತೆ, ಅದಕ್ಕೆ ಕಂಚಿಕಾಯಿ ಪರಿಮಳ ಇರುತ್ತೆ ಸ್ವಲ್ಪ, ಅದಕ್ಕೆ ಕಂಚಪ್ಪೆ ಅಂತ. ಅದು ಅಪರೂಪ, ಮೇ ಬಿ 1 in 1000, ಗೊತ್ತಾಯ್ತಾ? ಕೊನೆಗೆ ಇನ್ನೊಂದು ಕರ್ಪೂರ ಅಂತ ಒಂದು ಸಿಕ್ಕಿದೆ, ಅದು ತುಂಬ ಜನ ನೋಡೇ ಇಲ್ಲ. ಅದು ಎಲ್ಲಿದೆ ಅಂದರೆ ತುಂಗಾ, ಭದ್ರಾ,

0: ಶರಾವತಿ ಅಲ್ಲೆಲ್ಲೂ ಸಿಕ್ಕಿಲ್ಲ.
1: ಓಕೆ,
0: ಅದ್ರ ಉಪನದಿಗಳಲ್ಲಿ ಸಿಕ್ಕಿಲ್ಲ. ಕುಮುದ್ವತಿ ಅಂತ ಒಂದು ನದಿ ಇದೆ, ಗೊತ್ತಾಯ್ತಾ, ನಮ್ಮ ಹುಂಚ ಇದೆ ಅಲ್ಲ, ಹುಂಚದ ಹತ್ರ ಬಿಲ್ಲೇಶ್ವರ ಅಂತ ಒಂದು ಜಾಗ ಇದೆ, ಅಲ್ಲಿ ಅದರದ್ದು ಉಗಮ.
1: ಓಕೆ,
0: ಅದು ಹಿಂಗೆ ರಿಪ್ಪನ್ಪೇಟೆ ಹತ್ರ ಬಳಸ್ಕೊಂಡು ಬರುತ್ತೆ, ಬಳಸ್ಕೊಂಡು ಬಂದು ಹಾಗೆ ಶಿಕಾರಿಪುರ ಹೋಗಿ ರಾಣಿಬೆನ್ನೂರು ಹೀಗೆ ಹೋಗಿ ಆ ತುಂಗಭದ್ರಕ್ಕೆಲ್ಲ ಸೇರಿ ಮತ್ತು ಪಶ್ಚಿಮ ಬಂಗಾಳಕ್ಕೆ ಬಂಗಾಳಕೊಲ್ಲಿಗೆ ಹೋಗಿ ಸೇರತ್ತದು. ತುಂಬ ಉದ್ದ ನದಿ, ತುಂಬ ಅಗಲ ಅಲ್ಲ. ಅದರದ್ದು ಹೆಚ್ಚಿಂದು ಅಪ್ಪೆಮಿಡಿ ಮರಗಳಿರೋದು ನಮ್ಮ ರಿಪ್ಪನ್ಪೇಟೆ ಸುತ್ತಾನೇ ಹೋಗಿದೆ, ಅದು ಅಲ್ಲಿದೆ. ಅಲ್ಲಿ ಒಂದು ಬೆನವಳ್ಳಿಯಿಂದ ರೇವತಿ ಕೊಪ್ಪ ಅಂತ ಒಂದು 5 ಕಿಲೋಮೀಟರ್ ಸ್ಟ್ರೆಚ್ ಇದೆ, ಅಲ್ಲಿ ಮಾತ್ರ ಕರ್ಪೂರದ ಮಿಡಿ ಮರಗಳು ಸಿಕ್ಕಿದೆ. ಸ್ವಲ್ಪ ಪುಚ್ಚು ಕರ್ಪೂರದ ಪರಿಮಳ, ಬೇರೆ ಕಡೆ ಸಿಕ್ಕಿಲ್ಲ ನೋಡಿ, ಅದು ಯಾಕಂತ ಗೊತ್ತಿಲ್ಲ. 4 ಪರಿಮಳ ಸಿಕ್ಕಿದೆ ಅಂದ್ರೆ ನೀವು ಕಣ್ಣು ಮುಚ್ಕೊಂಡ್ರೆ ಹೇಳ್ಬಿಡ್ತೀರ ಬೇರೆ ಬೇರೆ ಅಂತ.
2: ಸೊ ಇಷ್ಟು ಸ್ಪೆಷಾಲಿಟಿ
0: ಅಪ್ಪೆಮಿಡಿ ಇದೆ. ಹಾಗೆ ಅಪ್ಪೆಮಿಡಿಗೆ ತುಂಬ ಬೇಡಿಕೆ ಆಗಿದೆ. ಸಾಧಾರಣ ನಿಮಗೆ ಒಂದು ಜೀರಿಗೆ ಮಿಡಿಗೆ 1 ಕೆಜಿಗೆ 500 ರೂಪಾಯಿ ಮಿಕ್ಕಿ, ಬರೀ ಮಿಡಿಗೆ, ಒಳ್ಳೆ ಮಿಕ್ಸ್ ಮಾಡದೆ ಇರೋದು ಜೀರಿಗೆ ಮಿಡಿ, ನಿಮ್ಗೆ 1,000 ರೂಪಾಯಿ ಕಡಿಮೆ ಉಪ್ಪಿನಕಾಯಿ ಸಿಗುದಿಲ್ಲ.
2: ಸೊ ಇಷ್ಟು ಸ್ಪೆಷಲ್ ಆಗಿರುವಂತಹ,
0: ತುಂಬಾ ಲಾಭದಾಯಕ. ಆದ್ರೆ ಅದು ಮಲ್ನಾಡಿನಲ್ಲಿ ನಡಬೇಕಾದ್ರೆ ಕೆಲವು ಕಂಡೀಷನ್ಸ್ ಇದೆ. ಬೆಳೆ ಬರಬೇಕಿದ್ರೆ ಮೊದಲನೇದಾಗಿ ಸಂಪೂರ್ಣ ಬಿಸಿಲಿರಬೇಕು, ಯಾವುದೇ ಮರದ ನೆರಳಿರಬಾರ್ದು, ಮೊದಲನೇ ಕಂಡೀಷನ್. ಕೊನೆಗೆ ಕನಿಷ್ಠ 5-6 ಅಡಿ ಎತ್ತರದ ರಾಶಿ ಮಾಡಬೇಕು ನೆಲಮಟ್ಟಕ್ಕಿಂತ, ಅದ್ರ ತಲೆ ಮೇಲೆ ಪ್ಲಾಂಟ್ ಮಾಡಬೇಕು. ಕೊನೆಗೆ 3 ಬೇಸಿಗೆಗೆ ಕಡ್ಡಾಯವಾಗಿ ನೀರು ಕೊಡಬೇಕು. ಈ ನೆಲದಲ್ಲಿ ಗುಣಿ ಮಾಡಿ ನಟ್ರೆ ನೀರು ಕುಡ್ದಿದ್ರೆ ಸಾಯಲ್ಲ, ಆದರೆ 20 ವರ್ಷ ಆಗುತ್ತೋ ಏನೋ ಕಾಯಿ ಬರಲಿಕ್ಕೆ. ಇದು ಸುಲಭ, ಅದಕ್ಕೇನಂದ್ರೆ ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಬೇಕು, ಹೇಳಿದ್ನಲ್ಲ ಅದು ವೈಲ್ಡ್ ಅಂತ ಕಾಡು ಜಾತಿ, ಅದು ಜಾಸ್ತಿ ಸ್ಟ್ರೆಸ್ ಬೇಕು. ಸ್ಟ್ರೆಸ್ ಅಂದರೆ ಭೂಮಿ ಒಣಗಬೇಕು ಆಳದವರೆಗೆ. ನಮ್ಮ ಮಲೆನಾಡು ಮತ್ತು ಕರಾವಳಿಯಲ್ಲಿ ಒಣಗಲ್ಲ. ಯಾವಾಗ? ಡಿಸೆಂಬರ್ ತಿಂಗಳೊಳಗೆ. ಮೇ ತಿಂಗಳಲ್ಲಿ ಒಣಗಿದ್ರೆ ಉಪಯೋಗ ಇಲ್ಲ, ಅಷ್ಟರೊಳಗೆ ಹೊಸ ಚಿಗುರು ಬಂದಿರತ್ತೆ, ಹೂ ಇಲ್ಲದೆ ಬೆಳೀತದೆ, ಈ ವೆಜಿಟೇಟಿವ್ ಗ್ರೋತ್ ಬಂದುಬಿಡತ್ತೆ. ರೀಪ್ರೊಡಕ್ಟಿವ್ ಗ್ರೋತ್ ಬರಬೇಕಾದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗಬೇಕು, ಜಾಸ್ತಿ ಸ್ಟ್ರೆಸ್ ಬೇಕು ಈ ಕಾಡು ಜಾತಿಗೆ.
2: ಓಕೆ ಓಕೆ,
0: ಅಷ್ಟೇ ಸಿಂಪಲ್. ಈಗ ನಮ್ಮಲ್ಲಿ ನಡ್ತಿದ್ದಾರೆ. ಮತ್ತು ಅಂತರ ಜಾಸ್ತಿ ಕೊಡಬೇಕು, ಇದು ಜಾಸ್ತಿ ಅಗಲ ಬೆಳೀತದೆ.
2: ಓಕೆ,
0: ಸ್ವಲ್ಪ ಹತ್ತಿರ ಹಾಕಿದ ಕೂಡಲೇ ಆಕಾಶಕ್ಕೆ ಹೋಗಿಬಿಡತ್ತೆ, ಕೊಯ್ಲು ಮಾಡೋದು ಕಷ್ಟ.
2: ಸೊ ಈ ರೀತಿ ಸ್ಪೆಷಲ್ ಆಗಿರುವಂತಹ ಅಪ್ಪೆಮಿಡಿಗಳನ್ನ ನಾವು ನೋಡಬಹುದು. ಸೊ ಹಾಗೆ ಸರ್, ಈಗ ನಿಮ್ಮ ಹತ್ರದಲ್ಲಿ ಸಸಿಗಳು ಸಿಗುತ್ತಾ, ಹೇಗೆ ಕಾಂಟ್ಯಾಕ್ಟ್ ಮಾಡಿ?
0: ಅಪ್ಪೆಮಿಡಿಗಳು ನಾವು ಸುಮಾರು ಜಾತಿ ಮದರ್ ಟ್ರೀಸ್ ಮಾಡ್ಕೊಂಡಿದ್ದೀವಿ, ಅದೇ ಹೇಳಿದ್ನಲ್ಲ, ಯಾವುದಕ್ಕೆ ಮಾರ್ಕೆಟ್ನಲ್ಲಿ ಬಂದಾಗ ಜಾಸ್ತಿ ಬೇಡಿಕೆ ಮತ್ತೆ ಅದು ಕೀಪಿಂಗ್ ಕ್ವಾಲಿಟಿ ಅಂತ, ಅದು ಚೆನ್ನಾಗಿರೋದನ್ನು ನಾವು ಮದರ್ ಪ್ಲಾಂಟು ಮಾಡ್ಕೊಂಡಿದ್ದೀವಿ.
2: ಓಕೆ, ಸೊ ನಿಮ್ಮಲ್ಲಿ ಸಿಗುವಂತಹ ಪ್ಲಾಂಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನಿಮ್ಮನ್ನು
0: ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಆಗತ್ತೆ.
2: ಓಕೆ ಸರ್, ಹಾಗೆ ಈಗ ನರ್ಸರಿಯಿಂದ ಮಾಡಬೇಕು ಅಂತ ಅಂದ್ಕೊಳ್ಳೋಂಥವರಿಗೆ ಸೊ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
0: ನರ್ಸರಿಗಳಲ್ಲಿ ಮುಖ್ಯವಾಗಿ 2 ನಮೂನೆ ನರ್ಸರಿಗಳಿರುತ್ತೆ. ಒಂದು, ಅವರು ತಯಾರು ಮಾಡೋದಿಲ್ಲ, ಯಾರೋ ಒಬ್ಬ ಸಪ್ಲೈಯರ್ ಇರ್ತಾನೆ ಬಲ್ಕ್ ಮಾಡೋನು, ಅವ್ರ ಹತ್ರ ಅವ್ರು ತಗೊಂಡು ತಂದು ಮಾರ್ತಾರೆ, ಅಥವಾ 2 ಕೈ ಆಗ್ಬೋದು, 4 ಕೈ ದಾಟಿರ್ಬೋದು. ಆವಾಗ ಏನಾಗತ್ತಂದರೆ ಅವ್ರು ಹೇಳಿರ್ತಾರಲ್ಲ ಇದು ತೋತಾಪುರಿ ಅಂತ, ಇವರು ಅದನ್ನು ತೋತಾಪುರಿ ಅಂತ ಕೊಟ್ಟಿರ್ತಾರೆ. ಖಂಡಿತವಾಗಿ ತೋತಾಪುರಿ ಆಗುತ್ತೋ ಇನ್ನೊಂದು ರಸಪುರಿ ಆಗುತ್ತೋ ಕಾಯಿ ಬಂದಮೇಲೆ
2: ಡಿಸೈಡ್ ಆಗುತ್ತೆ.
0: ಅವ್ರಿಗೆ ಅಷ್ಟು ರಿಲೇಬಲ್ ಸೋರ್ಸ್ ಇದ್ದರೆ ಪರವಾಗಿಲ್ಲ, ಇಲ್ಲ ನೀವೇ ಮಾಡಿ ತಯಾರು ಮಾಡಿ ಮಾರೋದಿದ್ರೆ ಗ್ಯಾರಂಟಿ. ನೀವು ಏನಂದರೆ ಒಂದು ನೋಡಬೇಕು, ಒಂದು ಸಲ ನಿಮ್ಮಲ್ಲಿ ಬೆಳೆ ಬರೋವರೆಗೆ ಕಾದ್ಕೊಂಡ್ರೆ ಒಳ್ಳೇದು. ನಾವು ಹಾಗೆ ಮಾಡೋದು, ಒಂದು ಹೊಸದು ಅನ್ನೋನ್ ಸೋರ್ಸಿಂದ ಬಂದರೆ ಮತ್ತು ಅದು ಬಯಲುಸೀಮೆದೋ ಇನ್ನೊಂದು ಬೇರೆ ವಾತಾವರಣದ ತಳಿಯಾಗಿದ್ದರೆ ಫಸ್ಟ್ ನಮ್ಮಲ್ಲಿ ಕಾಯಿ ಬರೋವರಿಗೆ ಗಿಡ ಮಾಡಲ್ಲ. ನಮ್ದು ಎಷ್ಟೋ ಹಲಸು ಫೇಲ್ ಆಗಿದೆ ಇಲ್ಲಿದ್ದು, ದೊಡ್ಡಬಳ್ಳಾಪುರದ್ದು, ತುಮಕೂರಿಂದು, ನಮ್ಮ ಮಳೆಗೆ ಕ್ವಾಲಿಟಿನೇ ಬರಲಿಲ್ಲ. ಹಾಗಾಗಿ ನಮ್ಮಲ್ಲಿ ಒಮ್ಮೆ ಮಾಡ್ಕೋತೀವಿ, ಮತ್ತು ಅಂತ್ಯಕ್ಕಂತೆ ಅಂತ ಬರ್ತವೆ, ಗೊತ್ತಾಯ್ತಾ, ಇದು ಥೈಲ್ಯಾಂಡಿಂದು, ಇದು ಇಲ್ಲಿದು ಯಾವುದು ಮಲೇಷ್ಯಾದ್ದು ಅಂತ. ಆವಾಗ ನಾವು ಒಂದು ಸಲ ಕಾಯಿ ಬರೋವರಿಗೆ ಕಾಯಿ, ಮತ್ತು ನಮ್ಮ ವಾತಾವರಣಕ್ಕೆ ನಮ್ಮ ಮಳೆ ಮುಖ್ಯವಾಗಿ ಜಾಸ್ತಿ ಮಳೆ ಸುಮಾರೆಲ್ಲ ನಮ್ಮಲ್ಲಿ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನಮ್ಮ ವಾತಾವರಣಕ್ಕೆ ಸೂಟ್ ಆಗುತ್ತೋ ಇಲ್ಲೋ, ಮತ್ತು ಆ ತಳಿ ಹೌದೋ ಅಲ್ವೋ, ಇಷ್ಟು ನೋಡ್ಕೊಂಡು ಬೇಕಾಗುತ್ತೆ ಯಾರಾದರೂ ನರ್ಸರಿ ಮಾಡೋರು. ನಾವು ತುಂಬ ದೀರ್ಘಕಾಲದವರೆಗೆ ನಾವು ಆ ಕ್ಷೇತ್ರದಲ್ಲಿ ಉಳಿಬೇಕು, ಇಲ್ಲದ್ರೆ ಸ್ವಲ್ಪ ದಿವಸ ಆದ ಕೂಡಲೇ ಇಲ್ಲಿ ಯಾರು ಬರೋದೇ ಇಲ್ಲ ನಮ್ಮ ಹತ್ರ ಗಿಡ ಒಯ್ಲಿಕ್ಕೆ. ಹಾಗಾಗತ್ತೆ.
2: ಓಕೆ ಸರ್, ಇಷ್ಟೊತ್ತು ನರ್ಸರಿ ಬಗ್ಗೆ ಹಾಗೆ ನೀವು ಮಾಡಿರುವಂತಹ ಪ್ಲಾಂಟಿಂಗ್ನ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ತಿಳಿಸಿರಿ. ಸೊ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ನಮಸ್ಕಾರ, ಧನ್ಯವಾದಗಳು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಮಸ್ಕಾರ.
2: ನಮಸ್ತೆ ಸರ್. ಓಕೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತ ಜವಳಿ ಅವರು ತಿಳಿಸಿದಂತಹ ಮಾಹಿತಿಗಳು ನಿಮಗೆ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ನರ್ಸರಿಯನ್ನು ಏನಾದರೂ ಮಾಡಬೇಕು ಅಂತ ಇದ್ರೆ ಸೊ ಅವರ ಒಂದು ಸಲಹೆಗಳನ್ನು ತಗೊಂಡು ನೀವು ಕೂಡ ನರ್ಸರಿಯನ್ನು ಕೂಡ ಆರಂಭ ಮಾಡ್ಬೋದು. ಹಾಗೆ ಅವರ ಹತ್ರ ವಿಶೇಷವಾದಂತಹ ಹಲಸಿನ ತಳಿಗಳು ಮತ್ತು ಬೇರೆ ಬೇರೆ ಸಸಿಗಳು ಕೂಡ ಇರೋದರಿಂದ ಅವರನ್ನು ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂತಹ ಸಸಿಗಳನ್ನ ಅವ್ರ ಹತ್ರ ಪಡ್ಕೊಳ್ಬೋದು. ಅವರ ಕಾಂಟ್ಯಾಕ್ಟ್ ನಂಬರ್ 9448554514. ಮತ್ತೊಂದು ಸಾರಿ ಹೇಳ್ತಿದ್ದೀನಿ, 9448554514. ಇವರನ್ನು ಸಂಪರ್ಕ ಮಾಡಿ ನೀವು ಅವ್ರ ಹತ್ರ ಇರುವಂತಹ ಸಸಿಗಳನ್ನು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಹಾಗೆ ಸರ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ತಳಿಗಳ ಬಗ್ಗೆ ಹಾಗೆ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ನರ್ಸರಿಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮ ನೀವು ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಮುಡಿಯುವ ಬಿಸಿ

0: ಚಚ್ಚುವೆನು ಬಿಡದಲೆ ಅಯ್ಯಯ್ಯೋ ಅಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ತಾನು ಹಿಂದೆ ಎಂದು ಸಿಂಧು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
2: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಕಾಂಚನಜುಂಗ ಪರ್ವತಗಳ ವರ್ಣವೈಭವ, ಹಚ್ಚ ಹಸುರಿನ ಚಹದ ತೋಟಗಳು, ಕಿತ್ತಳೆ ಕಣಿವೆ, ಟಾಯ್ ಟ್ರೈನ್ ಹಾಗೂ ಟೈಗರ್ ಹಿಲ್ ಡಾರ್ಜಿಲಿಂಗ್ ಗಿರಿಧಾಮದ ಆಕರ್ಷಣೆ. ಡಾರ್ಜಿಲಿಂಗನ್ನು ಗಿರಿಧಾಮಗಳ ರಾಣಿ, ನವಶೇರ್ಪಾಗಳ ಸಾಹಸ ಕೇಂದ್ರವೆಂದು ಕರೆಯುತ್ತಾರೆ. ಪ್ರವಾಸಿಗರಂತೂ ವರ್ಷವಿಡೀ ಅಲ್ಲಿ ಗಿಜುಗುಡುತ್ತಾರೆ. ಬಣ್ಣ ಬದಲಾಯಿಸುವ ಅಪೂರ್ವ ಸೂರ್ಯೋದಯ ಇಲ್ಲಿ ಕಾಣುತ್ತದೆ. ಕಾಂಚನಜುಂಗ ಪರ್ವತಗಳನ್ನು ನೋಡಿ ಕಣ್ತುಂಬಿಕೊಳ್ಳಲೆಂದೇ ನಾನು ಕೂಡ ಅಲ್ಲಿಗೆ ತೆರಳಿದ್ದೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಟ್ಯಾಕ್ಸಿಯಲ್ಲಿ ಕುಳಿತಾಗ ಮನಸ್ಸಿನಲ್ಲಿ ಏನೋ ಉತ್ಸಾಹ. ಆಲೂಬಾರಿ, ಜೋರ್ ಬಾಂಗ್ಲಾ ಊರುಗಳನ್ನು ದಾಟಿ 11 ಕಿಲೋಮೀಟರ್ ಕ್ರಮಿಸಿದಾಗ ಟೈಗರ್ ಹಿಲ್ ಎಂಬ ತಾಣ ಎದುರಾಯಿತು. ಅಲ್ಲಿಗೆ ನಾನು ತಲುಪುವಷ್ಟರಲ್ಲಿ ಚಾರಣಿಗರು, ಛಾಯಾಗ್ರಾಹಕರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದರು. ಅಲ್ಲಿಯ 3 ಅಂತಸ್ತಿನ ಕಟ್ಟಡ ಜನರಿಂದ ತುಂಬಿ ತುಳುಕುತ್ತಿತ್ತು. ಟಿಕೆಟ್ ಪಡೆದಿದ್ದರೂ ಎಲ್ಲಿಯೂ ನಿಂತು ಛಾಯಾಗ್ರಹಣ ಮಾಡಲು, ವೀಕ್ಷಣೆ ಮಾಡಲು ಜಾಗವೇ ಇರಲಿಲ್ಲ. ಡಾರ್ಜಿಲಿಂಗ್ ಘೂಮ್ ಸಮಿಟ್ ರೈಲು ನಿಲ್ದಾಣ ಭಾರತದಲ್ಲಿಯೇ ಅತಿ ಎತ್ತರದಲ್ಲಿದೆ. ಇದರ ಮೇಲಿರುವುದೇ ಟೈಗರ್ ಹಿಲ್. ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷರ ಆಳ್ವಿಕೆಯಲ್ಲಿ ಡಾರ್ಜಿಲಿಂಗ್ ಸುತ್ತಲಿನ ಬೆಟ್ಟಗಳ ರಕ್ಷಣೆಗಾಗಿ ಘೂಮ್ ಸಮಿಟ್ನಲ್ಲಿ ಒಂದು ಕಾವಲು ಪಡೆಯನ್ನು ಇಟ್ಟಿತ್ತು. ಆ ಕಾವಲು ಪಡೆಗೆ ಟೈಗರ್ ತುಕಡಿ ಎಂದು ಹೆಸರು ಕೊಟ್ಟಿತ್ತು. ಕಾಲಕ್ರಮೇಣ ಆ ಟೈಗರ್ ತುಕಡಿ ವಾಸವಾಗಿದ್ದ ಪರ್ವತಗಳಿಗೆ ಟೈಗರ್ ಹಿಲ್ ಎಂದು ನಾಮಕರಣ ಮಾಡಿದರು. ಆ ಟೈಗರ್ ಹಿಲ್ಲಿನಿಂದ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳ ಅಪೂರ್ವ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಅಲ್ಲಿ ಜನರ ಮತ್ತು ಪ್ರವಾಸಿಗರ ಗಮನ ಸೆಳೆಯುತ್ತವೆ. ಡಾರ್ಜಿಲಿಂಗ್ನಿಂದ 74 ಕಿಲೋಮೀಟರ್ ದೂರದಲ್ಲಿರುವ ಕಾಂಚನಜುಂಗ ಶಿಖರಗಳು ಟೈಗರ್ ಹಿಲ್ನಿಂದ ಅದ್ಭುತವಾಗಿ ಕಾಣಿಸುತ್ತವೆ. ದೈತ್ಯಾಕಾರದ ಚತುರ್ಭುಜದಂತೆ, ಶಿಲುಬೆಯಂತೆ, ಹಿಮ ಮುಚ್ಚಿದ ಗುಡಾರದಂತೆ ಅವು ಕಂಗೊಳಿಸುತ್ತವೆ. ಟಿಬೆಟಿಯನ್ ಭಾಷೆಯಲ್ಲಿ ಕಾಂಚನಜುಂಗ ಪರ್ವತಗಳನ್ನು ಆಂಗ್ಚಿಂಗ್ ಜೋನ್ ಎಂದು ಹೆಸರು. ರಿನ್ಜಿನ್ ನಂಗ್ಯಾಲ್ ಎಂಬ ಪ್ರವಾಸಿ ಈ ಕಾಂಚನಜುಂಗ ಶಿಖರಗಳ ನಕಾಶೆ ರಚಿಸಿದರು. ಯುರೋಪಿನ ಡೋಗಸ್ ಎಂಬ ಸಾಹಸಿ ಈ ಪರ್ವತಗಳನ್ನು ಏರಿ ಪ್ರತ್ಯಕ್ಷ ಅನುಭವವನ್ನು ಪಡೆಯುತ್ತಾರೆ. ಸೂರ್ಯೋದಯವಾಗುತ್ತಿದ್ದಂತೆ ಕಾಂಚನಜುಂಗ ಬೆಟ್ಟಗಳು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುತ್ತಾ ಬಿಳಿಯಿಂದ ನೀಲಿ, ನೀಲಿಯಿಂದ ನೇರಳೆ, ನೇರಳೆಯಿಂದ ಕಿತ್ತಳೆ ಹಾಗೂ ಕಿತ್ತಳೆಯಿಂದ ಹಳದಿ ವರ್ಣಕ್ಕೆ ಪರಿವರ್ತನೆಯಾಗುತ್ತವೆ. ಕೆಲವೇ ಕ್ಷಣಗಳಲ್ಲಿ ಬದಲಾಗುವ ಈ ಬಣ್ಣ ಬದಲಾವಣೆಯೇ ಜನರ ಆಕರ್ಷಣೆಗೆ ಬಹುಮುಖ್ಯವಾದ ಕಾರಣ. ಕಾಂಚನಜುಂಗ ಶಿಖರಗಳು ಇಡೀ ಆಕಾಶವೆಂಬ ಗೋಡೆಗೆ ನೇತು ಹಾಕಿದ ಪರದೆಯಂತೆ ಕಾಣುತ್ತವೆ. ಬಿಳಿ, ಹಳದಿ, ನೀಲಿ, ನೇರಳೆ ಬಣ್ಣಗಳಿಂದ ಅವುಗಳನ್ನು ಚಿತ್ರಕಲಾವಿದರು ಪೇಂಟ್ ಮಾಡಿದಂತೆ ಫಳ ಫಳ ಹೊಳೆಯುತ್ತವೆ. ಟೈಗರ್ ಹಿಲ್ನಿಂದ ಕಾಂಚನಜುಂಗ ಶಿಖರಗಳು ಒಂದರ ಹಿಂದೊಂದು ಐದು ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಐದು ಶಿಖರಗಳ ಹಿಂದೆ ಐದು ದೇವತೆಗಳು ಮನೆ ಮಾಡಿಕೊಂಡಿದ್ದಾರೆ ಎಂದು ಜನಪದರು ಉಲ್ಲೇಖಿಸುತ್ತಾರೆ. ಬಂಗಾರ, ಬೆಳ್ಳಿ, ವಜ್ರ, ಅನರ್ಘರತ್ನ ಹಾಗೂ ಬಿಳಿ ಪುಸ್ತಕದ ಹಾಳೆಗಳಂತೆ ಶಿಖರಗಳ ಬಣ್ಣಗಳು ಆಕರ್ಷಕವಾಗಿ ಕಾಣುತ್ತವೆ. ಶಿಖರಗಳ ಬಣ್ಣ ಬದಲಾವಣೆಗೆ ಅವು ಸೂರ್ಯಕಿರಣಗಳನ್ನು ಒಂದಾದ ಮೇಲೊಂದರಂತೆ ಪಡೆಯುತ್ತವೆ. ಅವುಗಳ ಸ್ಥಾನ ಪೂರ್ವ ಪಶ್ಚಿಮವಾಗಿ ಒಂದರ ಹಿಂದೆ ಒಂದಿದೆ. ಕಾಂಚನಜುಂಗ ಪರ್ವತಗಳ ಭೌಗೋಳಿಕ ಸ್ಥಾನವೇ ಆಯಕಟ್ಟಿನಲ್ಲಿದೆ. ಟೈಗರ್ ಹಿಲ್ಲಿನಿಂದ ನೋಡಿದರೆ ಸುತ್ತ ಹಸಿರು ರಾಶಿ, ಮಹಾನದಿ, ಟೀಸ್ಟಾ, ಬಾಲ್ಸೋ ನದಿಗಳ ಅಂಕುಡೊಂಕಾದ ಮಿಯಾಂಡರ್ಗಳು ಅದ್ಭುತವಾಗಿ ಕಾಣಿಸುತ್ತವೆ. ಈ ಪರ್ವತಗಳ ಹಿಂಬದಿಯಲ್ಲಿಯೇ ಅನತಿ ದೂರದಲ್ಲಿ ಎವರೆಸ್ಟ್ ಶಿಖರಗಳು ಕೂಡ ಕಾಣಿಸುತ್ತವೆ. 1852 ಕಾಂಚನಜುಂಗ ಶಿಖರಗಳನ್ನೇ ಜಗತ್ತಿನ ಅತಿ ಎತ್ತರದ ಶಿಖರಗಳೆಂದು ನಾವು ತಪ್ಪಾಗಿ ಭಾವಿಸಿದ್ದೆವು. 1849 ಭಾರತದಲ್ಲಿ ದ ಗ್ರೇಟ್ ಟ್ರಿಗ್ನಾಮೆಟ್ರಿಕಲ್ ಸರ್ವೆ ನಡೆದು ಎವರೆಸ್ಟ್ ಶಿಖರವೇ ಪ್ರಪಂಚದಲ್ಲಿ ಅತಿ ಎತ್ತರದ ಶಿಖರ ಎನ್ನುವ ದಾಖಲೆ ಸಿಕ್ಕ ಮೇಲೆ ಕಾಂಚನಜುಂಗ ಬೆಟ್ಟ 3ನೇ ಸ್ಥಾನಕ್ಕೆ ಇಳಿಯಿತು. ಭಾರತೀಯರ ಪಾಲಿಗೆ ಕಾಂಚನಜುಂಗ ಶಿಖರಗಳು ಅತ್ಯಂತ ಪವಿತ್ರವಾದವುಗಳು. ಜೋ ಬ್ರೌನ್, ಜಾರ್ಜ್ ಬಾಂಡ್ ಎಂಬ ಸಾಹಸಿಗರು 1955 ಮೇ 25 ಕಾಂಚನಜುಂಗ ಪರ್ವತಗಳನ್ನು ಆರೋಹಣ ಮಾಡಿ ಹೊಸ ದಾಖಲೆ ನಿರ್ಮಾಣ ಮಾಡಿದರು. ಕಾಂಚನಜುಂಗ ಶಿಖರಗಳ ಮೇಲೆ ನಿಂತು ನೋಡಿದರೆ ಗಂಗಾ ನದಿ ಬಂಗಾರ ಬಣ್ಣದಲ್ಲಿ ಹೊಳೆಯುತ್ತದೆ. ಹಾಗಾಗಿ ಈ ಪರ್ವತಗಳಿಗೆ ಕಾಂಚನಜುಂಗ ಎಂದು ಕರೆಯುತ್ತಾರೆ. ಕಾಂಚನ ಎಂದರೆ ಬಂಗಾರ, ಜುಂಗ ಎಂದರೆ ಗಂಗಾ. ಹಾಗಾಗಿ ಈ ಶಿಖರಗಳಿಗೆ ಕಾಂಚನಜುಂಗ ಅಥವಾ ಕಾಂಚನಗಂಗಾ ಎಂಬ ಎರಡು ಹೆಸರುಗಳು ಕೂಡ ಇವೆ. ಅಂತಾರಾಷ್ಟ್ರೀಯ ರಾಯಲ್ ಜಿಯೋಗ್ರಫಿಕಲ್ ಸೊಸೈಟಿಯವರು ಕೂಡ ಈ ಹೆಸರನ್ನು ಸಮರ್ಥಿಸಿಕೊಂಡಿದ್ದಾರೆ. ಅನೇಕ ಪ್ರಾಣಿ ಪಕ್ಷಿಗಳ ಗಿಡಮರಗಳ ಈ ಶಿಖರಗಳನ್ನು ಭಾರತ ಸರ್ಕಾರ ಕಾಂಚನಜುಂಗ ರಕ್ಷಿತ ಅರಣ್ಯವೆಂದು ಘೋಷಿಸಿಕೊಂಡಿದೆ. ಈ ಅಪರೂಪದ ಶಿಖರಗಳ ಬಣ್ಣ ಬದಲಾವಣೆಯನ್ನು ನೋಡುವುದು ಅತ್ಯಂತ ಕೌತುಕದ ಸಂಗತಿ. ನಾನು ನೋಡಿದಾಗ ಅದ್ಭುತವಾದ ವರ್ಣನೆಯನ್ನು ನನ್ನ ಛಾಯಾಗ್ರಹಣದಲ್ಲಿ ಸೆರೆ ಹಿಡಿದಿದ್ದೆ. ಸೂರ್ಯೋದಯದ ಸಂದರ್ಭದಲ್ಲಿ ಒಂದು ತುಂಡು ಮೋಡ ಅಡ್ಡ ಬಂದರೆ ಸಾಕು, ಎಲ್ಲ ನಿರರ್ಥಕವಾಗುತ್ತದೆ. ಅಲ್ಲಿ ಯಾವ ಬಣ್ಣ ಬದಲಾವಣೆಗಳು ಕೂಡ ಕಾಣಿಸುವುದಿಲ್ಲ. ನೊಬೆಲ್ ಪುರಸ್ಕೃತ ಸಾಹಿತಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ 7 ಟೈಗರ್ ಹಿಲ್ಲಿಗೆ ತೆರಳಿ ಕಾಂಚನಜುಂಗ ಪರ್ವತಗಳನ್ನು ನೋಡಲು ಬಯಸಿದ್ದರಂತೆ. ಆದರೆ ಅವರಿಗೆ ಅಪೂರ್ವ ಅವಕಾಶವೇ ಸಿಗಲಿಲ್ಲ ಎಂದು ಹೇಳುತ್ತಾರೆ. ಹಾಗಾಗಿ ನಾವು ಕಾಂಚನಜುಂಗ ಪರ್ವತಗಳನ್ನು ನೋಡಬೇಕಾದರೆ ಅಲ್ಲಿ ಸೂರ್ಯೋದಯದ ಸಂದರ್ಭದಲ್ಲಿ ಯಾವ ಮೋಡಗಳೂ ಕೂಡ ಇರಬಾರದು. ಆಗ ಮಾತ್ರ ಅದ್ಭುತ ದೃಶ್ಯಾವಳಿ ನಮ್ಮ ಪಾಲಾಗುತ್ತದೆ.
5: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

ಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಒಬ್ಬ ನಟನ ಒಂದು ಚಿತ್ರ ನೂರು ದಿನ ಓಡ್ತಿದ್ದ ಹಾಗೇನೆ ಅವನೊಬ್ಬ ಹೀರೋ ಆಗೋಗ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ನೂರು ಗುಂಡುಗಳಿಗೆ ತನ್ನ ಎದೆ ಒಡ್ಡಿ ನಮ್ಮ ಉಳಿವಿಗೆ ಹೋರಾಡಿ ಹೃತಾತ್ಮನಾದರೂ ಕೂಡ ಕೆಲವೊಮ್ಮೆ ಅವನಿಗೆ ಆ ಹೀರೋ ಪಟ್ಟ ಸಿಗೋದೇ ಇಲ್ಲ. ಈ ನಮ್ಮ ಚಿತ್ರ ವೀರ ಮದಕರಿ ಅಂಥ ನಿಜವಾದ ನಿಷ್ಠಾವಂತ ರಿಯಲ್ ಹೀರೋಗಳಾದಂಥ ಆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಚಿಕ್ಕ ಸಮರ್ಪಣೆ. ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಒಂದು ಸಾವಿರ ಮೂತಾರ್ ಪ್ಲೇ ಮಾಡ್ತಾ ಇದ್ದೆ, ನಾಲ್ಕು ಟೋನ್ ಕೇಳ್ತಾ ಇದ್ದೆ, ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಇಲ್ಲ, ನಾ ಬರುತ್ತೆ ಅಂದೆ.
1: ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದಿಲ್ಲ ಗೊತ್ತು ಅಂತ ತಾನೇ ಹೇಳ್ಬೇಕು, ಮುಂಚೆ ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆ ಅನ್ನೋ ಗಂಡ್ಸನ್ ಅಂತ ಗೊತ್ತಿಲ್ಲ ಅನ್ನೋ ಗಂಡ್ಸನ್ ಗಂಡ್ರೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳಿಗೆ ನೀನ್ ಹೇಳ್ಕೊಡೋಳು. ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ಛೇ, ನೀನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ತು ರೊಮ್ಯಾನ್ಸ್ ನಡೀತೆ?
1: ಹಾ, ನಿನ್ ಗೊತ್ತು ಅಂತ ಹೇಳಿದ ಮೇಲೆ ರೊಮ್ಯಾನ್ಸ್ ನಡೀತ? ಹೇಗೆ?
0: ಅವ್ಳು ಮೂತಾರ್ ತಂದ್ಕೊಟ್ಲು, ನಾ ಹತ್ರ ತಗೊಂಡೆ, ಮೂತಾರ್ ನಿಮ್ಗೆ ನೋಡಿದೆ, ಅವಳು ನೋಡಿದೆ, ಮೂತಾರ್ ನಮ್ಗೆ ಕೆಳಗಿಟ್ಟು ನೀನ್ ಮೂತಿ ಅರ್ಗಂತರ ಇದೆ ಮತ್ತೆ ಯಾಕೆ ಮೂತಾರ್ಗನ್ ಅಂತ ಹೇಳಿ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಾಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚೆ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಬಂದೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

ಓಕೆ, ದಿಸ್ ಇಸ್ ಹೌ ದ ಸ್ಟೋರಿ ಗೋಸ್. ಕೊನೆಗೂ ಅವಳಿಗೆ ಪ್ರಪೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ವೆಲ್, ನೀವೇ ಕೇಳಿ.

0: ಶಿಟ್, ಲಿಟ್ರಲ್ ನನ್ ಹೆಸರು ಬರೆಯೋದೇ ಮರ್ತೋದ್ನಲ್ಲ. ಜಸ್ಟ್ ಮಿಸ್.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ನೋಡು, ಇವಾಗ್ಲೂ ನೀನ್ ಪಕ್ಕದಲ್ಲಿ ನಿಂತಿದ್ರೆ ಒಳಗೊಳಗೆ ಏನೋ ಒಂಥರ ಸಂತೋಷ. ನೀನ್ ಸುಮ್ನೆ ಒಂದ್ ಲುಕ್ ಕೊಟ್ರೆ ರಕ್ತ ಹಂಗೆ ಇಲ್ಲಿಂದ ಇಲ್ಲೋರ್ಗೂ ಸೀ ಅಂತ ಹತ್ತತ್ತೆ. ನಾನ್ ನಿನ್ನ ಲವ್ ಮಾಡಿದ್ದು ನನ್ ಲೈಫ್ ಅಲ್ಲಿ ಮಾಡಿದ್ದು ಒಂದ್ ಒಳ್ಳೆ ಕೆಲ್ಸ. ನಿನ್ನ ಕದ್ದು ಕದ್ದು ನೋಡೋದು, ನಿನ್ನ ಹೆಸರು ನೀತರ ಬ್ಲೇಡಲ್ಲಿ ಕುಯ್ಕೊಳ್ಳೋದು, ಇದೇ ನಮ್ಮಂತವ್ರು ಗೊತ್ತಿರಲ್ಲ. ಅವು ಈ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಗುಲಾಬಿ ಹೂ ಇಟ್ಟು ಕವನ ಬರ್ದ ಐ ಲವ್ ಯು ಹೇಳದೆಲ್ಲ ನಮಗ್ ಗೊತ್ತಿಲ್ಲ. ನಮಗ್ ಬಯಸಿದ್ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದ್ರಲ್ಲೇ ತೃಪ್ತಿ ಪಡ್ಬೇಕು ಅಷ್ಟೇ. ಎಲ್ಲಾರ್ಗೂ ಕತ್ರಿನಾ ಕೈಫ್ ಮೇಲೆ ಆಸೆನೆ. ಹಂಗಂತ ಯಾರು ಮದ್ವೆನೆ ಆಗಲ್ವಾ ಬೇರೆ ಹುಡ್ಗಿನ, ಅಥವಾ ಸಂಸಾರ ನಡ್ಸಲ್ವಾ? ಲೈಟ್ ಆಫ್ ಮಾಡಿದ್ರೆ ಎಲ್ಲಾ ಹುಡ್ಗಿರು ಕತ್ರಿನಾ ಕೈಫೆ.

0: ಉಪೇಂದ್ರ ಎಫೆಕ್ಟ್ ಇದು, ಉಪೇಂದ್ರ ಎಫೆಕ್ಟ್ ಇದು. ಹಾ, ಚಾಯ್ಸ್ ಕೇಳ್ಬೇಕಪ್ಪ, ಇಲ್ಲಾಂದ್ರೆ ಈಗಿನ ಕಾಲದಲ್ಲಿ ಹೇಳಕ್ಕಾಗಲ್ಲ. ಸುಮಾರು ರೇಡಿಯೋ ಸ್ಟೇಷನ್ ಗಳಿದೆ, ನೀವಿಲ್ಲಾಂದ್ರೆ ಇನ್ನೊಬ್ರು ಹೋಗ್ರಿ ಆಕಡೆ ಹೋಗ್ಬಿಡ್ತೀರಾ. ಎಷ್ಟತಿ ಬಡ್ಕೊಂಡ್ರು ಅಷ್ಟೇ ರೇಡಿಯೋ ಸ್ಟೇಷನ್ ಹೆಸರುಗಳೇ ಕೂತ್ಕೊಳ್ಳಲ್ಲ ನಿಮ್ ತಲೆ ಒಳಗೆ.
1: ನಾನೇ ಬ್ಲೇಡು ಅನ್ಕೊಂಡಿದ್ದೆ, ಆದ್ರೆ ನನಗಿಂತ ಸೂಪರ್ ಬ್ಲೇಡ್ ನಮ್ಮ ಉಪ್ಪಿ ಅವರು.
0: ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾರಲ್ಲ, ಡಿಫ್ರೆಂಟ್ ಆಗಿ ಮಾಡ್ತಾರಲ್ಲ.
2: ನೋಡಿ, ಜೀವನದಲ್ಲಿ ದಿನಾ ಬೆಳಗ್ಗೆ ಆದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್.
3: ಮಾವಿನಕಾಯಿ, ನಲ್ಲಿಕಾಯಿ, ಅಮಟೆಕಾಯಿ, ಸೀಗೆಕಾಯಿ,
0: ನೀನು ಸ್ವಲ್ಪ ಕಾಯಿ ಕಾಯಿ ಕಾಯಿ
2: ಉಪ್ಪಿನ ಕಾಯಿ.
4: ಮಿಸ್, Miss is the word which is mysterious, mischievous, miscellaneous, miscalculous. If you misuse the word miss, everything will misfire, misplace, mistake, mismatch and goes on. The history becomes mystery and the story becomes misery. Understand? Misunderstand.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ

0: ಮಾಡ್ಕೊಳ್ಳೋದು? ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ

0: ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
1: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕಥಾ ವಿದ್ವಾಂಸ ಗುರುರಾಜಲು ನಾಯ್ಡು ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಹರಿಕಥೆ 3.5 ವಜ್ರಗಳು.
7: ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಪಿ ಪೂಜಿ ಸರ್ವಂ ಯತೇ ವನಿಯವೇನ ವಧನ್ವಯಾನಾಂ ಆದ್ಯಸ್ಸನ್ಗುಣೈರ್ಬಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಪಾತ್ರಂ ದಿಭಕ್ತಿಯಾದಿಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ.

ಕೀರ್ತನಾರಂಭ ಕಾಲದಲ್ಲಿ ವಿಚಿತ್ರ ಲೀಲಾಮಯನಾಗಿರ್ತಕ್ಕಂಥ ಪರಮಾತ್ಮ ಲೋಕದಲ್ಲಿ ಹಲವಾರು ರೀತಿಯಲ್ಲಿ ತನ್ನ ಭಕ್ತರನ್ನು ಕಾಪಾಡುತ್ತಲೇ ಇರ್ತಾನೆ. ನಾವು ಭಾವಿಸುವುದು ಒಂದಾದರೆ ದೇವರ ಚಿತ್ತವೇ ಮತ್ತೊಂದು. ಸರ್ವದಾ ಭಕ್ತರಿಗಾಗಿ ತಾನು ನೆರವನ್ನೇ ನೀಡುತ್ತಿರ್ತಾನೆ. ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ತೋರಲು ತಾನು ಯಾವ ನಾಟಕವನ್ನಾಡಲು ಸಿದ್ಧನಾಗ್ತಾನೆ. ಅದಕ್ಕಾಗಿಯೇ ಆತನಿಗೆ ಕಪಟನಾಟಕ ಸೂತ್ರಧಾರಿ ಎಂದು ಹೆಸರಾಗಿದೆ. ಅಂತಹ ಕಪಟನಾಟಕ ಸೂತ್ರಧಾರಿಯಾದ ಶ್ರೀ ಕೃಷ್ಣ ತಾನು ತನ್ನ ಭಕ್ತರಲ್ಲಿ ಉಂಟಾಗಬಹುದಾಗಿರ್ತಕ್ಕಂಥ ವಿಚಿತ್ರ ವರ್ತನೆಯ ಒಂದು ಲೀಲಾ ವಿನೋದ ಕಥಾಭಾಗವೇ ಮೂರುವರೆ ವಜ್ರಗಳು ಎಂಬ ಕಥಾಭಾಗ. ಅಂದ ಮೇಲೆ ಈ ಕಥಾಭಾಗವನ್ನು ಹೇಳುವುದು ಕೇಳುವುದು ಉಚಿತ ಎಂದಾಗ ನಾವು ಆ ಕಥಾಭಾಗವನ್ನು ಪಠಣ ಶ್ರವಣದಿಂದ ಶ್ರೀ ಹರಿಯ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳ್ಳೆಗೆ ಪಿರಿ

ದ್ವಾಪರ ಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಪ್ರಿಯ ಭಕ್ತನಾಗಿರುವ ಪಾಂಡವರವರು ದುರ್ಯೋಧನಾದಿಗಳ ಮೋಸ ಜೂತದಲ್ಲಿ ಸಿಕ್ಕಿ ತಾವು ವನವಾಸಕ್ಕಾಗಿ ಕಾಡಿಗೆ ಹೊರಟಿದ್ದಾರೆ. ಪರಭಾರದ ಕಷ್ಟಗಳನ್ನು ಪಡುತ್ತಾ ಕಾಡಿನಲ್ಲಿ ಅವರು ವಾಸ ಮಾಡಿಕೊಂಡಿದ್ದರೆ ಜಗದೊಡೆಯರಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ರೂಪಿಯಾದ ಕೃಷ್ಣನಿಗೆ ಭಕ್ತರ ಮೇಲೆ ಚಿಂತೆ. ಏನಾಯಿತೋ, ಏನು ಕಷ್ಟಪಡುತ್ತಿದ್ದಾರೋ? ಲೋಕದಲ್ಲಿ ಒಬ್ಬೊಬ್ಬರಿಗೊಂದೊಂದು ಚಿಂತೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಚಿಂತೆ, ಧನವಿಲ್ಲದವರಿಗೆ ಧನದ ಚಿಂತೆ, ಒಬ್ಬೊಬ್ಬರಿಗೂ ಒಂದೊಂದು ಚಿಂತೆ ಇರುವಂತೆ ಪರಮಾತ್ಮರಿಗೂ ಒಂದು ಚಿಂತೆಯಂತೆ ತನ್ನ ಭಕ್ತರಿಗೆ ಯಾವ ವಿಧವಾದಂತಹ ದುಃಖ ಬಾರದೇ ಇರಲಿ, ಕಷ್ಟಪಡ್ತಾರಲ್ಲ ಅನ್ನುವ ಚಿಂತೆ. ದ್ವೈತವನದಲ್ಲಿ ಪಾಂಡವರು ಅನೇಕ ವಿಧವಾಗಿರುವ ಪುರಾಣ ಪುಣ್ಯ ಕಥೆಗಳನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಶ್ರೀ ಕೃಷ್ಣ ಸಂದರ್ಶನಾರ್ಥವಾಗಿ ಮಹಾನುಭಾವರಾದಂಥ ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆಯನ್ನು ಪಾಡುತ್ತಾ ದ್ವಾರಕೆಗೆ ಬರ್ತಾ ಇದ್ದಾರೆ.

ಆ ದ್ವಾರಕಾ ನಗರದಲ್ಲಿ ಬಲರಾಮದೇವ ತನ್ನ ಹೆಂಡತಿಯಾದ ರೇವತಿ ದೇವಿಯಿಂದೊಡಗೂಡಿ ಕುಳಿತಿದ್ದ. ರೇವತಿ ದೇವಿ ಒಂದು ಪ್ರಶ್ನೆ ಮಾಡಿದ್ಲು, ಸ್ವಾಮಿ, ಲೋಕದಲ್ಲಿ ಬಹುಜನ ರಾಮರ ಹೆಸರನ್ನು ಕೇಳಿದ್ದೇನೆ, ಅದರಲ್ಲಿ ಶ್ರೀರಾಮ ಪರಶುರಾಮ ಇವರು ಬಹಳ ಪ್ರಖ್ಯಾತರು, ನೀವು ಬಲರಾಮ ಅಂತ ಹೆಸರು ಪಡೆದಿದ್ದೀರಲ್ಲ, ಇದು ಹೇಗೆ?

ಸೋಮವಾರದಲ್ಲಿ ತಲ್ಲೀನಾಗಿದ್ದ ಬಲರಾಮ ನಗನಗುತ್ತ ಹೇಳಿದರಂತೆ, ರೇವತಿ, ಹಲಾಯುಧವನ್ನು ಕರದೊಳಗೆ ಹಿಡಿದು ಯುದ್ಧಕ್ಕೆ ನಾನು ಎದುರಾಗಿ ನಿಂತರೆ ನನ್ನ ಎದುರಾಗಿ ನಿಲ್ಲುವ ಧೀರರು ಈ ತ್ರಿಭುವನದಲ್ಲಿಯೂ ಇಲ್ಲ. ಈಗ ಪ್ರಸಿದ್ಧರು ಎನಿಸಿಕೊಂಡಿರುವ ದುರ್ಯೋಧನ ಭೀಮಾದಿಗಳು ನನ್ನ ಶಿಷ್ಯರೇ. ಗದಾಯುದ್ಧದಲ್ಲಿ, ಮಲ್ಲಯುದ್ಧದಲ್ಲಂತೂ ಬಹಳ ಪ್ರವೀಣ ನಾನು. ಆ ಮಲ್ಲಯುದ್ಧದ ವೈಖರಿ ಮೂರು ಲೋಕದಲ್ಲಿ ನಾರಿಗೂ ಇಲ್ಲ ಕಾಣೆ. ಆಗ ರೇವತೀ ದೇವಿ ಕೇಳಿದ್ಲು, ಹೌದೇನ್ರಿ, ಮಲ್ಲಯುದ್ಧ ಅಂದ್ರೆ ಕುಸ್ತಿ ಅಲ್ವೇ, ನಾನು ನೋಡ್ಬೇಕಲ್ರಿ. ನೋಡಬೇಕು ಎಂದಾಗ ಬಲರಾಮ ಹೇಳಿದ, ಸಮಯ ಸಿಕ್ಕಿಲಿ, ಅದರ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಅಯ್ಯೋ, ಇನ್ನು ನಾನು ನಿಮ್ಮ ಕುಸ್ತಿ ನೋಡೋದಕ್ಕೋಸ್ಕರ ಸಮಯ ಕಾಯ್ಬೇಕೆ? ಇಲ್ಲೇ ಯಾರಾದರೂ ಸೇವಕರಿದ್ದಾರಲ್ಲ, ಮಾಡಬಾರ್ದೇನ್ರಿ? ಛೇ ಛೇ ಛೇ ಛೇ, ಎಲ್ಲಾದರೂ ಉಂಟಾ? ನಮ್ಮ ಯೋಗ್ಯತೆಗೆ ಸರಿ ಸಮಾನವಾದವರು ಬಂದಾಗಲ್ವೇನೆ ಅದರ ವಿಚಾರ? ತಾಳು, ಯಾರಾದರೂ ಬರಲಿ, ಆಗ ವಿಚಾರ ತೋರ್ತೇನೆ. ಹಾಗನ್ನೋ ವೇಳೆಗೆ ಸರಿಯಾಗಿ ಬ್ರಹ್ಮ ಮಾನಸಪುತ್ರರಾದ ನಾರದರು ನಾರಾಯಣ ಅಂತ ಬಂದರು. ಕಂಡೊಡನೆಯೇ ನಾರದರನ್ನ ಬಲರಾಮಯ್ಯದ, ಆಹಾ, ರೇವತಿ, ನಿನ್ನಾಶೆ ಈಡೇರುವ ಕಾಲ ಬಂದಿದೆ. ನನಗೆ ಸರಿಯಾದ ಜೊತೆ ಇಲ್ಲ ಅಂತಿದ್ದೆ. ನೋಡು, ಈ ಬ್ರಹ್ಮನ ಪುತ್ರ ನಾರದ, ಆ ಬ್ರಹ್ಮಚಾರಿ ಸರಿಯಾಗಿದ್ದಾರೆ. ನಾರದ ಬಾ. ನಾರದರು ನೋಡೋದು ಏನಿದು ಬಾ ಅಂತಾನಲ್ಲ, ಯಾವಾಗಲೂ ಕಂಡಾಗ ಪೂಜ್ಯರೇ ದಯಮಾಡಿಸಿ ನಮಸ್ಕಾರ ನಮೋ ನಮಃ ಅಂತಿದ್ದವರು ನಾರದ ಬಾ ಅಂತಾರಲ್ಲ, ಏನೋ ಸಮಾಚಾರ ಗೊತ್ತಾಗ್ಲಿಲ್ವಲ್ಲ ಅನ್ನುವಾಗ ಈ ಬಲರಾಮ್ ಹೇಳ್ದ ಬಾ. ನಾರದರು ಅಲ್ಲೇ ಕೇಳಿದ್ರು, ಇದೋ ಬಲರಾಮ್ ದೇವರೇ, ಏನ್ ಸಮಾಚಾರ? ಏನು ಇಲ್ಲ, ನನ್ನ ಹೆಂಡತಿಯಾಗಿರ್ತಕ್ಕಂಥ ರೇವತಿಗೆ ನಾನು ಮಲ್ಲ ಯುದ್ಧ ಮಾಡುವುದು ಹೇಗೆ ಎನ್ನುವುದನ್ನು ನೋಡಬೇಕಂತೆ, ಅದಕ್ಕಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ತೇನೆ ಬಾ. ಹ, ನನ್ನನ್ನು ಉಪಯೋಗಿಸ್ಕೊಡ್ತೀಯ? ಹೇಗೆ?

ನಾರದ್ರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ. ಹೋದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿಯಿಂದ ಹಾಗೆ ಶ್ರೀಕೃಷ್ಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾನು ಬರ್ತಿದ್ರೆ ಈ ಬಲರಾಮ ಕುಸ್ತಿಗೆ ಕರೀತಿದ್ದಾನಲ್ಲ, ಬಲರಾಮ ದೇವ ನೀನು ಜಗದೇಕ ವೀರ, ನೀನು ಮಹಾಪರಾಕ್ರಮ ಪ್ರಖ್ಯಾತ, ನಾನು ಭಾಗವತೋತ್ತಮ, ನನಗೂ ನಿನಗೂ ಸಮವೇ, ಚಿಂತೆ ಇಲ್ಲವ, ನಿನ್ನನ್ನೊಂದು ಸಲ ಮೇಲೆ ಕೆತ್ತಿ ಬಿಸಾಡ್ತೀನಿ, ನೀನು ಕೆಳಗಡೆ ಹೇಗೆ ಬೀಳ್ತೀಯ ಅನ್ನೋದು ನನ್ನ ಹೆಂಡತಿಗೆ ತೋರಿಸ್ತೇನೆ, ಹಿಡೀರಿ ಅವನನ್ನ. ನಾರದರಿಗೆ ಭಯವಾಯಿತು, ವೀಣೆ ತೆಗೆದು ಕಂಕುಳಲ್ಲಿ ಹಾಕೊಂಡು ದಡ ದಡ ದಡ ದಡ ದಡ ದಡ ಅಂತ ಓಡ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಅನ್ನೋದ್ರೊಳಗಾಗಿ ಮಹಾನುಭಾವರಾದಂತಹ ನಾರದ ಅರಮನೆ ಒಳಗಡೆ ನುಗ್ಗಿ ಉದ್ಯಾನವನಕ್ಕೆ ಬಂದರಂತೆ. ಉದ್ಯಾನವನಕ್ಕೆ ಬಂದರೆ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಕೂತಿದ್ದ. ಆಹಾ, ಸದ್ಯ ಕಂಡೆ ಕೃಷ್ಣನನ್ನ. ಹೇ ಒಡೆಯ ಕೃಷ್ಣ, ನಮೋ ನಮೋ ನಾರಾಯಣ, ಗೋವಿಂದ ಮುಕುಂದ ಅಚ್ಯುತ. ಯೋಚನೆಯನ್ನು ಮಾಡ್ತಾ ಕುಳಿತಿದ್ದಂಥ ಕೃಷ್ಣ, ಓಹೋ ಪೂಜರೆ ದಯಮಾಡಿಸಿ, ಏನ್ ಪರಮಾತ್ಮ ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ. ಏನಿಲ್ಲ ನಾರದ್ರೆ, ಹೀಗೆ ಬೇಸರವಾಗ್ತಾ ಇದೆ. ನಿಮ್ಮನ್ನು ಕಂಡೆ ನನಗೊಂದು ಆಲೋಚನೆ ಬಂದಿದೆ ಗುರುಗಳೇ, ನಿಮ್ಮನ್ನೊಂದು ಮಾತು ಕೇಳಲೆ. ಏನು? ಏನಿಲ್ಲ, ನನ್ನ ಬೇಸರ ಕಳೆಯುವುದಕ್ಕೆ ಒಂದು ಕಥೆ ಹೇಳ್ತೀರಾ? ಕಥೆ? ಯಾವ ಕಥೆ ಪರಮಾತ್ಮ? ಕಥೆ ಚೆನ್ನಾಗಿರ್ಬೇಕು ನಾರದ್ರೆ. ಕಥೆ ಹೇಗಿರಬೇಕು ಅಂದ್ರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕೆ ಯಾರು ಕೇಳಬಾರದು, ಹಿಂದೆ ಎಲ್ಲೂ ನಡೆದಿರಬಾರದು, ಮುಂದಕ್ಕೆಲ್ಲೂ ನಡೆಯಬಾರದು ಅಂತ ಕಥೆ. ನಾರದರಂದ್ರೆ ಚೆನ್ನಾಗಿದೆ. ಬಲರಾಮನಿಗೆ ಬೇಕು ಒಂದು ಜೊತೆ, ಪರಮಾತ್ಮ ಕೃಷ್ಣನಿಗೆ ಬೇಕು ಒಂದು ಕಥೆ, ಮಧ್ಯ ಬಂದಿದೆಯಲ್ಲ ನನಗೆ ವ್ಯಥೆ. ಏನು ಮಾಡಲಿ ಪರಮಾತ್ಮ, ನಿನಗೆ ಕಥೆ ಬೇಕೋ, ಹಾಗಾದ್ರೆ ನನಗೊಂದಿಷ್ಟು ಅವಕಾಶವನ್ನು ಕೊಡು, ಸ್ವಲ್ಪ ಕಾಲಾವಕಾಶವನ್ನು ಕೊಡು. ಆ ಕಾಲಾವಕಾಶದಲ್ಲಿ ನೀನು ಕೇಳಿದಂತಹ ಕಥೆಯನ್ನ ನೀನು ಕೇಳುವುದು ಬೇಡ, ನೋಡುವಂತೆ ಮಾಡ್ತೇನೆ. ಸದ್ಯ ನನಗೆ ಈಗ ಹೋಗ್ಲಿಕ್ಕೆ ಅವಕಾಶ ಕೊಡು ನಾರಾಯಣ ಅಂತ ಹೊರಟು ಬಿಟ್ಟರಂತೆ. ಪರಮಾತ್ಮ ಯೋಚನೆ ಮಾಡ್ತಿದ್ರೆ ಮಹಾನುಭಾವರಾದ ನಾರದರು ಗಗನ ಮಾರ್ಗದಲ್ಲಿ ಬರ್ತಾ ಯೋಚನೆ ಮಾಡ್ತಾರೆ, ಹೇ ಪರಮಾತ್ಮ ಏನಪ್ಪಾ ನಿನ್ನ ವಿಚಿತ್ರ ಲೀಲಾ, ನೀನು ಹೇಳಿದಂತೆಲ್ಲ ಕೇಳಿ ಕಾಲವನ್ನು ಕಳೆಯತಕ್ಕಂಥ ನಾನು ನಿನಗೇ ಕತೆ ಹೇಳುವ ಕಾಲ ಬಂದಿದೆಯಲ್ಲ, ಹಾಗೆ ಆಗಲಿ ಎಂಬುದಾಗಿ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದಾರೆ.

ಮುರಳೀಧರ ಶ್ಯಾಮ ಸುಂದರ, ನಿನಗೆ ಕಥೆಯ ಪೇಳುವ ಪರಿಯು ಎನಗಳವೇ ದೇವ, ನಿನಗೆ ನಾನು ಕಥೆಯನ್ನು ಹೇಳೋದೆ. ಎಲ್ಲರ ಜೀವನ ಚರಿತೆಗೂ ನೀನೇ ಮುಖಪುಟ, ಎಲ್ಲರ ಜೀವನ ರಥಕ್ಕೂ ನೀನೇ ಸಾರಥಿ, ಎಲ್ಲರ ದೇಹಾಂತರ್ಗತನಾಗಿರುವ ಶ್ರೀರಂಗ, ನಿನಗೆ ನಾನೊಂದು ವಿಚಿತ್ರ ಕಥೆ. ಎಷ್ಟು ವಿಚಿತ್ರವಾಗಿದೆ ನನ್ನ ಜೀವನ. ನಾರಾಯಣ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಒಂದು ಸಲ ತಲೆ ಹಾಯಿಸಿ ಭೂಲೋಕವನ್ನು ನೋಡಿದರೆ ಇವರ ಶಿಷ್ಯ ಕೃತವರ್ಮ ಅರಮನೆಯ ಹೊರಬಾಗಿಲಲ್ಲಿ ತನ್ನ ಅರಮನೆಗೆ ಬರುತ್ತಿರುವ ಅನೇಕ ಜನ ಅತಿಥಿಗಳನ್ನು ಕಂಡು ಸತ್ಕರಿಸಿ ಕರಜೋಡಿಸಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ನಾರದರು ನೋಡಿದರು, ಬಲರಾಮನಿಗೆ ಒಂದು ಜೊತೆ, ಜಗದೊಡೆಯನಾದ ಶ್ರೀ ಕೃಷ್ಣನಿಗೊಂದು ಕಥೆ. ಅದು ಪ್ರಾರಂಭಿಸಬೇಕಾದರೆ ಇದೇ ಸರಿಯಾದ ಸಮಯ, ಇಲ್ಲೇ ಪ್ರಾರಂಭಿಸಬೇಕು ಅಂತ ಗಗನ ಮಾರ್ಗದಿಂದ ಸರ್ರನೆ ಭೂತಳಕ್ಕಿಳಿದರಂತೆ ನಾರದ ಮಹರ್ಷಿಗಳು. ನಾರಾಯಣ ಶಿಷ್ಯ ಕಂಡ, ಗುರುಗಳನ್ನು ಕಂಡೊಡನೆ ಓಡೋಡಿ ಬಂದಿದ್ದೆ. ಜಯ ಗುರುದೇವ ಮಂಗಳಮಸ್ತು. ಗುರುದೇವ, ನಿಮ್ಮ ಆಶೀರ್ವಾದವನ್ನು ಪಡೆದ ಶಿಷ್ಯ ಪ್ರತಿ ದಿವಸ ಸಹಸ್ರಾರು ಮಂದಿ ಸಾಧು ಸಂತರಿಗೆ ಬ್ರಾಹ್ಮಣಾದಿಗಳಿಗೆ ಭೋಜನವನ್ನು ಬಡಿಸಿ ಅನ್ನದಾನವನ್ನು ಮಾಡಿ ನಾನು ಕೃತಕೃತ್ಯನಾಗುತ್ತಿದ್ದೇನೆ. ದಯಮಾಡಿಸಿ ಗುರುಗಳೇ, ಈ ದಿನ ನೀವೇ ಬಂದಿದ್ದೀರಾ ಎಂದರೆ ಆನಂದವೋ ಆನಂದ. ದಯಮಾಡಿಸಿ ದಯಮಾಡಿಸಿ. ಕರೆದುಕೊಂಡು ಹೋದ. ಅಂದಿನದಿನದ ಸಮಾರಾಧನೆಯಲ್ಲಿ ಅಗ್ರಾಸನದ ಮೇಲೆ ಗುರುಗಳನ್ನು ಕೂರಿಸಿದ್ದಾನೆ. ಸಾಲು ಸಾಲಾಗಿ ಕೂತಿದ್ದಾರೆ ಭೋಜನಕ್ಕೆ ಜನ. ಏನು ಅಡಿಗೆಗಳು ಬಡಿಸ್ತಾ ಇದ್ದಾರೆ? ಲಾಡು, ಚಿರೋಟಿ, ದೂದ್ಪಾಡ, ಕದಾಯಿ, ದಮರೋಟು, ಮೈಸೂರು ಬಾತ್, ಕೇಸರಿ ಬಾತ್, ಮಗಳು ಬಾತು, ರಾವಣ ಬಾತು, ಕುಂಕಡ ಬಾತು, ಸಣ್ಣಗೆ ಮಣ್ಣಿಗೆ, ಗೂಳೂರಿಗೆ, ಬೆಂಗಳೂರಿಗೆ, ತುಮಕೂರಿಗೆ ಅಂತ ರಾಶಿ ರಾಶಿ ತಿಂಡಿಗಳನ್ನು ಮಾಡಿಬಿಡಿಸಿದ್ದಾರೆ. ಪಕ್ಕದಲ್ಲಿ ಕೂತಿರೋರಿಗೆಲ್ಲ ಬಾಯಿಗೆ ಹಾಕ್ಕೊಂಡ್ರೆ ಸಾಕು ಅಂತ ಈ ನಾರದರು ಭೋಜನಕ್ಕಾಗಿ ಕುಳಿತಿದ್ದಾಗ ಬಂದಂತಹ ಕೃತವರ್ಮನು ನಮಸ್ಕಾರ ಮಾಡಿ ತನ್ನ ಹೆಂಡತಿಯನ್ನು ಕರೆದ. ಸತ್ಯ ಸತ್ಯ ಸತ್ಯ ಎಂದರೆ ಓಡೋಡಿ ಬರುತ್ತಿದ್ದಾಳಂತೆ ಸತ್ಯವತಿ. ದೊಡ್ಡವರು ಹೇಳ್ತಾರೆ, ಸತ್ಯವತಿ ಗುಣವತಿ, ಪತಿಯೊಳಗೆ ಅತಿ ವಿಧದ ಭಕ್ತಿಯಲ್ಲಿ ಬಾಳುವ ನಿಜ ಸತಿ. ಆ ಸತ್ಯವತಿಯು ಓಡಿ ಬಂದಿದ್ದೆ. ಗುರುಗಳ ಚರಣಾರವಿಂದಕ್ಕೆ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸಿ ನಿಂತಿದ್ದಾಳೆ. ಗುರುಗಳ ಕೈಯನ್ನೇ ನೋಡಿದರು. ಬಲರಾಮನಿಗೊಂದು ಜೊತೆ, ಕೃಷ್ಣನಿಗೆ ಒಂದು ಅಪರೂಪವಾದ ಕಥೆ, ಇವೆರಡು ನಿರ್ಮಾಣ ಮಾಡುವುದಕ್ಕೆ ನನಗಿರುವುದು ಇದೊಂದೇ ಮಾರ್ಗ. ಕಾರಣ, ಕೃಷ್ಣ ನಾರಾಯಣಾಂಶ ಸಂಭೂತ, ಬಲರಾಮ ಆದಿಶೇಷಾವತಾರಿ. ಇವರಿಬ್ಬರನ್ನೂ ಅಲುಗಾಡಿಸುವ ಶಕ್ತಿ ಎಂದರೆ ತ್ರಿಮೂರ್ತಿಗಳನ್ನು ಅಲುಗಾಡಿಸುವ ಶಕ್ತಿ ಇರುವುದು ಒಂದೇ ಒಂದರಲ್ಲಿ, ಅದೇ ಪತಿವ್ರತಾ ಶಕ್ತಿ. ಈ ಸತಿಯಾಗಿರತಕ್ಕಂಥ ಸತ್ಯವತಿಯನ್ನ ಈ ನಾಟಕಕ್ಕೆ ನಾನೊಂದು ಕಾರಣಭೂತವಾಗಿ ಇಟ್ಕೊಳ್ಬೇಕು. ನಾರಾಯಣ ನಾರಾಯಣ ಕೃಷ್ಣ, ನಾನಿನ್ನು ಮುಂದೆ ಮಾಡೋ ಕೆಲಸಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು ಅಂತ ಭೋಜನವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೆ ಶಿಷ್ಯನಾದ ಕೃತವರ್ಮ ಬಂದು ಕೈಗಳನ್ನು ಜೋಡಿಸಿದ. ಗುರುಗಳೇ, ತಾವು ಪ್ರಾರಂಭವನ್ನು ಮಾಡದೆ ಆ ಕಾದಿರುವ ಜನಗಳ್ಯಾರು ಊಟ ಮಾಡೋ ಹಾಗಿಲ್ಲ. ನಾರದರು ಹೇಳಿದ್ರಪ್ಪ, ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿದೆ, ನಾನು ಕೇಳಿದ್ದನ್ನು ನೀನು ನೆರವೇರಿಸಿಕೊಡ್ತೇನೆ ಅಂತ ಅಭಯವನ್ನು ಕೊಟ್ಟರೆ ಊಟ ಮಾಡ್ತೇನೆಯ. ಗುರುಗಳೇ, ನಿಮಗಿಲ್ಲ ಅಂತ ನಾನೆಂದು ಹೇಳುವುದಿಲ್ಲ, ಅಗತ್ಯವಾಗಿ ಆಗಬಹುದು. ಹಾಗಾದರೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣವೇ ಕೇಳಿ, ನನಗೆ ಈ ಲೋಕದಲ್ಲಿ ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠವಾದಂತಹ ಒಂದು ಶಕ್ತಿ ಎಂದರೆ ಅದೇ ಗುರುವು. ನನಗೆ ಎಲ್ಲಕ್ಕಿಂತಲೂ ಮಿಗಿಲಾದ ದೈವ ಎಂದರೆ ನನ್ನ ಗುರು. ಆ ಗುರುವಾದ ನಾರದ ನಿನ್ನ ಪಾದದಾಣಿಯಾಗಿ ನೆರವೇರಿಸಿ ಕೊಡ್ತೇನೆ. ಊಟವಾಗಲಿ ಊಟವಾಗಲಿ ಎನ್ನುವುದರೊಳಗಾಗಿ ಎಲ್ಲರೂ ಭೋಜನ ಮಾಡುತ್ತಿದ್ದಾರೆ. ನಾರದರು ಮುಗಿಸಿದರು. ನಾರಾಯಣ ನಾರಾಯಣ ಕರತಂದು ಅರಮನೆಯ ಒಂದು ಮೂಲೆಯಲ್ಲಿ ಕೂರಿಸಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ರಾಜ ಕೇಳಿದ. ಗುರುಗಳೇ, ಏನಾಗಬೇಕು? ಏನು ಇಲ್ಲ, ಒಂದೇ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ನಿನಗೆ. ಗುರುಗಳೇ, ಅಪ್ಪಣೆಯನ್ನು ಕೊಡಿಸಿ.

0: ಅಯ್ಯ, ಇಂದಿನ ಇರುಳಿನ ಸೇವೆಗಾಗಿ ಅಪರೂಪ ಲಾವಣ್ಯವತಿಯು ಗುಣವತಿಯೂ ಆದ ನಿನ್ನ ಸತಿಯಾದ ಸತ್ಯವತಿಯನ್ನು ಕಳುಹಿಸಬೇಕು ಇಷ್ಟೇ. ಹಾಗಂದ ಕೂಡಲೇ ಅರಸ, ಏನಂದ್ರಿ ಗುರುಗಳೇ, ಇಂದಿನ ಇರುಳಿನ ಸೇವೆಗೆ ನನ್ನ ಸತಿಯನ್ನು ಕಳುಹಿಸುವುದೇ? ಇದೇನು ವಿಚಿತ್ರವಾದಂಥ ವರ್ತನೆ! ಬ್ರಹ್ಮಚಾರಿಗಳಾದ ನನ್ನ ಗುರುಗಳು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಗುರುಗಳೇ ಗುರುಗಳೇ ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಲೋಕದಲ್ಲಿ ಹರಿಶ್ಚಂದ್ರ ಎಂಬ ಅರಸ ಗುರುವಿನ ದಕ್ಷಿಣೆಗೋಸ್ಕರವಾಗಿ ತನ್ನ ಹೆಂಡತಿ ಮಕ್ಕಳನ್ನು ಮಾರಿದ ಎಂಬ ಕಥೆಯನ್ನು ಕೇಳಿದ್ದೇನೆ ವಿನಃ, ಈ ರೀತಿಯಾಗಿ ಹೆಂಡತಿಯನ್ನು ಗುರುವಿಗೆ ಒಪ್ಪಿಸಿದ ಎಂಬ ಕಥೆಯನ್ನು ನಾನು ಇದುವರೆಗೂ ಕೇಳಿದ್ದಿಲ್ಲ. ಗುರುಗಳೇ ಇದೇನಿದು? ನಾರದರಿದ್ರು, ಅರಸ ನನಗಿದು ಗೊತ್ತಿತ್ತು, ಇದು ನಿನ್ನಿಂದ ಆಗೋದಿಲ್ಲ ಅಂತ. ಹೋಗಲಿ ಬಿಡು, ನಾನು ನೀನು ಪ್ರಮಾಣ ಮಾಡಿದ್ದು ಯಾರಿಗೂ ಹೇಳೋಲ್ಲ. ನಿಲ್ಲಿ ಗುರುಗಳೇ, ಆಡಿದ ಮಾತನ್ನು ತಪ್ಪಿ ನರಕಕ್ಕೆ ಹೋಗುವುದೇ? ಇಲ್ಲ ಇಲ್ಲ, ಇದು ಬಂದೇ ಎಂಬುದಾಗಿ ಅರಮನೆ ಒಳಗಡೆಗೆ ಬಂದ. ಆರತಿ ಹಿಡಿದು ನಿಂತಿದ್ದ ಸತಿ ಸತ್ಯವತಿ ಗಂಡನ ಮುಖವನ್ನು ನೋಡಿದಳು. ದೇವ, ಏಕೆ ಈ ರೀತಿ ಶೋಕಾಗ್ರಾಂತರಾಗಿರುವಿರಿ? ಏನಾಯಿತು?
1: ಸತ್ಯ, ಗುರುಗಳು ಬೇಡಿದ್ದನ್ನು ನೀಡುವುದಾದರೆ ಭೋಜನ ಮಾಡ್ತೇನೆ ಎಂದು ಪ್ರಮಾಣ ಮಾಡಿಸಿ ಒಂದು ಕಠಿಣವಾದ ವಾರ್ತೆಯನ್ನಾಡಿದರು. ಇಂದಿನ ಈರುಳ್ಳಿನ ಸೇವೆಗೆ ನಿನ್ನನ್ನು ಕಳುಹಿಸಬೇಕಂತೆ. ನಾನಿದನ್ನು ಹೇಗೆ ಸಹಿಸಲಿ? ಸತ್ಯ ಹೇಗೆ ಸಹಿಸಲಿ? ಸತ್ಯವತಿ ಗಂಡನಿಗೆ ಹೇಳುತ್ತಾಳೆ, ಇದು ನಿಮ್ಮ ಅಪರಾಧವಲ್ಲ, ನಾನು ರೂಪವತಿಯಾದದ್ದು ನನ್ನ ಅಪರಾಧ. ಸ್ವಾಮಿ ನೀವು ಭಯಪಡಬೇಡಿ, ಈಗಲೇ ನಾನು ಬೆಂಕಿ ಹಾರಿಬಿಡ್ತೇನೆ. ನೀನು ಬೆಂಕಿಯಲ್ಲಿ ಹಾರಿದರೆ ನನ್ನ ಮಾತು ನಡೆದಂತಾಗಲಿಲ್ಲವಲ್ಲೇ? ಹಾಗಾದರೆ ಒಂದು ವರವನ್ನು ಕೊಡಿ.
0: ಏನು? ನಾನು ನಿಮ್ಮ ಗುರುವಿನ ಸೇವೆಗೋಸ್ಕರವಾಗಿ ಹೋಗ್ತೇನೆ, ಆದರೆ ಬೆಳಗಾದರೆ ಈ ಮುಖವನ್ನು ನಿಮಗೆ ತೋರುವುದಿಲ್ಲ, ಇದು ಹೊರಟೆ ಎಂಬುದಾಗಿ ಅನೇಕ ವಿಧವಾದ ಹಣ್ಣು ಹಂಪಲಗಳನ್ನು ಕೈನಲ್ಲಿ ಹಿಡಿದುಕೊಂಡಿದ್ದೆ. ತಟ್ಟೆಯನ್ನು ಹಿಡಿದುಕೊಂಡು ನೇರವಾಗಿ ನಾರದರಿರುವ ಎಡೆಗೆ ಬರುತ್ತಿದ್ದಾರೆ. ನಾರದರೊಂದು ಸಲ ಬಗ್ಗಿ ನೋಡಿದರು, ಸತ್ಯವತಿ ಬರುವುದನ್ನು ನೋಡಿದ್ದೆ. ಅದು ಅದು ಬರ್ತಾ ಇದ್ದಾಳ ಆಕೆ. ನಾರಾಯಣ ನಾರಾಯಣ ನಾರಾಯಣ, ನಾನು ಏನ್ ಮಾಡಬೇಕು ಅಂತ ಇದ್ದೀನೋ, ಅದು ನೀನೇ ಕಾಪಾಡಬೇಕು ಅಂತ ಕೂತಿದ್ದ. ನಾರದ ಮಹರ್ಷಿಗಳ ಬಳಿಗೆ ಆ ತಾಯಿ ಬಂದಳಂತೆ. ಜಯ ಗುರುದೇವ. ಆ ಸತ್ಯವತಿ ಬಂದೆಯಾ? ನಿನಗಾಗಿ ಕಾದಿದ್ದೆ ನಾನು. ಬಾಬಾ, ಹಣ್ಣು ಹಂಪಲಗಳನ್ನು ತಂದಿರುವೆಯಲ್ಲವೇ, ಕ್ಷಣಕಾಲ ನಿಲ್ಲು, ನಾನು ದೇವರ ಧ್ಯಾನವನ್ನು ಮಾಡಿ ಆನಂತರ ನಿನ್ನಲ್ಲಿ ಮಾತನಾಡ್ತೇನೆ ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಕಣ್ಣು ಮುಚ್ಚಿದರಂತೆ. ಕಣ್ಣನ್ನು ಮುಚ್ಚಿದರೆ ಈ ಮಹಾನುಭಾವನಾದ ನಾರದ ಇರುಳೆಲ್ಲ ಕಣ್ಣನ್ನು ಮುಚ್ಚಿದ್ದಾನೆ.

ಕಣ್ಣನ್ನು ಮುಚ್ಚಿ ನಾರಾಯಣ ನಾರಾಯಣ ಅಂತ ಕುಳಿತವರು ರಾತ್ರಿಯೆಲ್ಲ ಹಾಗೆ ಕುಳಿತರಂತೆ. ಬೆಳಗಿನ ಜಾವವಾಗಲು ಪ್ರಾರಂಭವಾಯಿತು. ಅಲ್ಲಲ್ಲಿ ಪಕ್ಷಿಗಳ ಕಲರವು ಕೇಳಿಸಿತು. ಕೇಳಿಸಿದ ಕೂಡಲೇ ಈ ತಾಯಿ ಸತ್ಯವತಿ ಯೋಚನೆ ಮಾಡ್ತಾಳೆ, ಗುರುಗಳು ಕೇಳಿದ್ದು ನನ್ನನ್ನ ರಾತ್ರಿಯ ಸೇವೆಗಾಗಿ ಎಂದು. ಈಗಾಗಲೇ ರಾತ್ರಿ ಕಳೆದಿದೆ, ಬೆಳಗಾಗುವ ಸಂದರ್ಭವಾದ್ದರಿಂದ ನಾನು ಇಲ್ಲಿರಬೇಕಾದ್ದು ಸರಿಯಿಲ್ಲ, ನಾನಿನ್ನು ಹೊರಟು ಹೋಗೋಣ ಎಂಬುದಾಗಿ ತೀರ್ಮಾನ ಮಾಡಿ ಆ ಕಡೆ ಈ ಕಡೆ ನೋಡಿ ಒಬ್ಬ ದಾದಿಯನ್ನು ಕರೆದಳಂತೆ. ಬಾಯಿಲಿ ತೆಗೆದುಕೋ ಈ ತಟ್ಟೆಯನ್ನ. ಗುರುಗಳು ಕಣ್ಬಿಟ್ಟು ಕೇಳಿದಾಗ ಸ್ವಾಮಿ ಇರುಳು ಕಳೆದು ಹೋಯ್ತಾದ್ದರಿಂದ ರಾಣಿ ಹೊರಟು ಹೋದ್ಲು ಅಂತ ಹೇಳು. ತಟ್ಟೆಯನ್ನು ಕೊಟ್ಟು ನೇರವಾಗಿ ಗಂಡನ ಕಡೆಗೆ ಓಡಿದ್ಲಂತೆ. ಇಲ್ಲಿ ಈ ಸಮಯವನ್ನೇ ಕಾದಿದ್ದ ನಾರದರು ಸತ್ಯವತಿಯು ಆ ಕಡೆಗೆ ಹೋದ ಕೂಡಲೇ ಥಟ್ಟನೆ ಕಣ್ಣನ್ನು ಬಿಟ್ಟರು. ಕಣ್ಣನ್ನು ಬಿಟ್ಟು ನೋಡಿ, ಆ ಸತ್ಯ ಬಾ, ನಾನು ನಿನ್ನೊಡನೆ ಮಾತನಾಡಬೇಕಾಗಿದೆ ಬಾ. ಆ ದಾದಿ ನಡುಗೋಕ್ ಪ್ರಾರಂಭಿಸಿಬಿಟ್ಲು. ಸ್ವಾಮಿ ನಾನು ದಾದಿ ದಾದಿ ಎಂದೊಡನೆ ನಾರದರು ಸುಮ್ಮನಾದರೂ ನಾಟಕವನ್ನಾಡುವಂತೆ, ಏನಂದೇ ದಾದಿ, ನಿಮ್ಮರಸಿಗೆ ಇಷ್ಟೊಂದು ಸೊಕ್ಕಾಯಿತೆ? ಮುನಿಯಾದ ನನ್ನನ್ನು ಅಪಮಾನಗೊಳಿಸಿ ತಟ್ಟೆಯನ್ನು ನಿನ್ನೊಳಗಿರಿಸಿ ಓಡಿ ಹೋದಳೆ, ಬರಹೇಳಾಕೆಯನ್ನ. ಈ ದಾದಿ ಓಡಿ ಬರ್ತಾ ಇದ್ದಾಳೆ. ಮಹಾರಾಜನ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಸತ್ಯವತಿ ಹೇಳುವುದರೊಳಗಾಗಿ ದಾದಿ ಬಂದತ್ತೆ. ಅಮ್ಮ ಅಮ್ಮ, ಕೆಲಸ ಕೆಟ್ಟ ಹೋಗಿದೆ, ಬನ್ರಮ್ಮ ಸ್ವಲ್ಪ ಬನ್ನಿ ಅಮ್ಮ. ಏನಾಯ್ತಮ್ಮ? ಆ ಮುನಿ ನೀವು ಹೋದ ಕೂಡಲೇ ಕಂಡುಬಿಟ್ಟು ಯಾರು ನೀನು ಅಂತ ನನ್ನನ್ನು ಏನೇನು ಅಂದು ಬೇಕರ್ಕೊಂಬ ಅಂದ. ಬನ್ನಿ ಅಮ್ಮ. ಹಾಗನ್ನೋ ವೇಳೆಗೆ ಸತ್ಯವತಿ ಕೃತವರ್ಮ ಇಬ್ಬರು ಬರುತ್ತಿದ್ದಾರೆ. ನಾರದರು ಆಲೋಚನೆ ಮಾಡಿದರಂತೆ, ಈಗ ಬಿಡಬಾರದು, ಬಂದೊಡನೆಯೇ ಮಾತನಾಡಲು ಅವಕಾಶ ಕೊಡದೆ ಶಾಪವನ್ನೇ ಕೊಟ್ಟು ಬಿಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಎದುರು ನೋಡುತ್ತಿದ್ದಾರೆ. ಇವರಿಬ್ಬರು ಬಂದು ಗುರುಗಳೇ ಅಂದಾಗ, ನಿಲ್ಲು ನಿಲ್ಲು

ಎಲ್ಲವೇ ಚಂಚಲ ಸ್ವಭಾವದವಳೇ. ಸೇವೆಯನ್ನು ಮಾಡಲು ಬಂದವಳು ಕ್ಷಣಕಾಲವೂ ನಿಲ್ಲದೆ ಚಂಚಲ ಸ್ವಭಾವದವಳಾಗಿ ನನ್ನನ್ನು ಬಿಟ್ಟು ಹೋದೆಯಂತೆ. ಅದಾವ ಚಂಚಲ ಸ್ವಭಾವದವಳಂತೆ ವರ್ತಿಸಿದೆಯೋ ಅದೇ ಚಂಚಲ ಸ್ವಭಾವದ ಹೆಗ್ಗುರಿತನಂತಿರಬಹುದಾದ ಒಂದು ಹೆಣ್ಣು ಕುದುರೆಯಾಗಿ ಹೋಗು ಅಂತ ಶಾಪ ಕೊಟ್ಟ. ಕೂಡಲೇ ಗಡ ಗಡ ಗಡ ಗಡ ಗಡ ಗಡ ಗಡ ನಡುಗೋದ್ರೊಳಗಾಗಿ ಸತ್ಯವತಿಯು ಒಂದು ಹೆಣ್ಣು ಕುದುರೆಯಾಗಿ ನಿಂತಳು. ಕೃತವರ್ಮ ಕೇಳಿದ, ಗುರುಗಳೇ, ಲೋಕದಲ್ಲಿ ಗುರು ಸೇವೆಯನ್ನು ಮಾಡಿದರೆ ಜೀವನ ಉದ್ಧಾರವಾಗುತ್ತೆ ಅಂತಾರೆ. ನಾನು ಗುರು ಸೇವೆಯನ್ನು ಮಾಡಿದ್ದರಿಂದ ನನ್ನ ಸಂಸಾರವೇ ನಾಶವಾಯಿತಲ್ಲ. ನಾರದರ ಕ್ಷಣಕಾಲ ಯೋಚನೆ ಮಾಡಿ, ನಾರಾಯಣ ನಾರಾಯಣ, ಆ ಕೃತವರ್ಮ ಭಯಪಡಬೇಡ, ಯಾವುದೂ ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ, ಹೀಗಾಗಿದೆ ಎಂದರೆ ವ್ಯಥೆ ಪಡಬೇಡ. ನಿನ್ನ ಹೆಂಡತಿಯ ಶಾಪ ವಿಮೋಚನೆಯನ್ನು ಹೇಳ್ತೇನೆ ಕೇಳು. ಮೂರುವರೆ ವಜ್ರಗಳು ನಿನ್ನ ಹೆಂಡತಿಗೆ ಸೋಂಕಿದಾಗ ನಿನ್ನ ಹೆಂಡತಿಯ ಶಾಪ ವಿಮೋಚನೆಯಾಗುತ್ತೆ. ಪಕ್ಕದಲ್ಲಿ ಮಂತ್ರಿ ಇದ್ದ, ಸ್ವಾಮಿ ಮೂರುವರೆ ವಜ್ರಕ್ಕೇನು ಕೊರತೆ ಸ್ವಾಮಿ, ನೀವು ಅಪ್ಪಣೆ ಕೊಟ್ರೆ 3,000 ವಜ್ರ ತಗೊಂಬಂದು ಸುರಿದು ಬಿಡ್ತೇವೆ. ಆಗ ನಾರದರು ಹೇಳ್ತಾರಯ್ಯ, ನಾನು ಹೇಳುವ ವಜ್ರಗಳೆಂದರೆ ಈ ಕಲ್ಲು ಮುಣ್ಣುಗಳಲ್ಲಾಗಲಿ ಈ ಜಗತ್ತಿನ ಮಾನವನ ಸೃಷ್ಟಿ ಅಲ್ಲ ಕಣಪ್ಪ, ಆ ವಜ್ರಗಳೇ ಬೇರೆ. ಅದಕ್ಕೆ ಅವಕಾಶವಿದೆ, ಕಾಲ ಇದೆ, ಸಮಯವಿದೆ. ಶಿಷ್ಯ ಭಯಪಡಬೇಡ, ಅದನ್ನೆಲ್ಲವನ್ನು ನಾನೇ ನಿನಗೆ ಒದಗಿಸಿಕೊಡ್ತೇನೆ, ಬರ್ತೇನೆ. ನಾರಾಯಣ ಕೃತವರ್ಮ ಕುದುರೆಯಾಗಿರುವ ತನ್ನ ಹೆಂಡತಿಗೆ ಬಂಗಾರದ ಸರ್ಪಣಿಗಳನ್ನು ಹಾಕಿ ತನ್ನ ಅರಮನೆಯಲ್ಲಿ ಕಟ್ಟಿಕೊಂಡು ಆ ಹೆಂಡತಿಯ ಮೇಲಿನ ವ್ಯಾಮೋಹದಿಂದ ಸತ್ಯ ಸತ್ಯ ಸತ್ಯ ಅಂತ ಕಾವಲು ಕಾಯಿತಾ ಇದ್ದಾನೆ. ಸ್ವಲ್ಪ ಕಾಲ ಕಳೆಯುವುದೊಳಗಾಗಿ ಒಂದು ದಿನ ಆ ಕುದುರೆಯು ತನ್ನ ಸ್ವಭಾವಕ್ಕನುಗುಣವಾಗಿ ದೇಹವನ್ನೊಂದು ಸಲ ಒದರಿದೆ, ಬಂಗಾರದ ಸರಪಣಿಗಳನ್ನು ಕಿತ್ತೆಸೆದಿದೆ, ಅರಮನೆಯನ್ನು ಬಿಟ್ಟು ಕಾಡು ಮಾರ್ಗಕ್ಕೆ ಹೊರಟಿದೆ. ಗಂಡನಾದ ಕೃತವರ್ಮ ಹುಚ್ಚನಂತೆ ಸತ್ಯ ಸತ್ಯ ಅಂದರೆ ಬರ್ತಾ ಇದೆಯಂತೆ ಕೃಗ. ದಡ ದಡ

ಮಾರ್ಗದಲ್ಲಿ ಹೊರಟು ಅನೇಕ ದೇಶಗಳನ್ನು ಸುತ್ತಾಡುತ್ತಿದೆ. ಕೃತವರ್ಮನು ಸಂಗಡಲ್ಲಿ ಬರುತ್ತಿದ್ದಾನೆ. ಬರುತ್ತಾ ಬರುತ್ತಾ ಈ ಕುದುರೆಯು ನೇರವಾಗಿ ಎಲ್ಲ ದೇಶವನ್ನು ಬಿಟ್ಟು ದ್ವಾರಕಾ ನಗರದ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬತಕ್ಕಂಥ ಮಹಾರಾಜನ ಅರಮನೆ ಮುಂದುಗಡೆ ಬಂದು ನಿಂತಿದೆ. ಉಪ್ಪರಿಕೆಯ ಮೇಲೆ ನಿಂತಿದ್ದರಸ ಸುಬುದ್ಧಿ ಯಾವುದೋ ಕಾರಣಕ್ಕಾಗಿ ಅರಮನೆಯ ಮುಂಭಾಗವನ್ನು ನೋಡುವಾಗ ಅಲ್ಲಿ ಓಡಾಡುತ್ತಿರುವ ಕುದುರೆ ಕಣ್ಣಿಗೆ ಕಾಣಿಸಿದೆ. ಕಾಣಿಸಿದ ಕೂಡಲೇ ಅರಸ ಹೇಳಿದ, ಯಾವುದು ಈ ಕುದುರೆ? ದೇವಲೋಕದ ಉಚ್ಛ್ರೈಶ್ರವಸ್ಸು ಕುದುರೆಯನ್ನು ಸಹ ಧಿಕ್ಕರಿಸುವಂತಹ ಸೌಂದರ್ಯವಾಗಿದೆಯಲ್ಲ. ಸೇವಕರೇ ಬಿಡಬೇಡಿ, ಹಿಡಿಯಿರಿ ಅದನ್ನ. ಸಾವಿರದರ ಸೈನಿಕರು ಸುತ್ತುಗಟ್ಟಿದರು, ಬಲೆಗಳನ್ನು ಬೀಸಿದರು. ಆ ಅಪರೂಪವಾದ ಕುದುರೆಯನ್ನ ಹಾಗೂ ಹೀಗು ಮಾಡಿ ಹಿಡಿದು ತಂದು ಅರಮನೆಯಲ್ಲಿ ಕಟ್ಟಿ ಹಾಕಿದರು. ಮಹಾರಾಜ ಕುದುರೆಯನ್ನು ಕಂಡ, ನನ್ನ ಭಾಗ್ಯ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಈ ಕುದುರೆ ನನಗೆ ಸಿಕ್ಕಿದೆ ಎಂದು ಅದನ್ನ ಬಹುಭಕ್ತಿಯಿಂದ ಪ್ರೀತಿಯಿಂದ ಅದನ್ನು ಸಾಕತೊಡಗಿದ. ನಾರದರು ಇದನ್ನು ನೋಡಿದರು, ನಾರಾಯಣ ನಾರಾಯಣ, ಸರಿಯಾದ ಸ್ಥಳವನ್ನು ಸೇರಿದೆ, ಈಗ ನಾನು ಈ ವಿಚಾರವನ್ನು ಮುಟ್ಟಿಸಿ ಬರಬೇಕು ಎಂಬುದಾಗಿ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೊರಟು ಎಲ್ಲಿಗೆ ಬರುತ್ತಿದ್ದಾರೆ? ದ್ವಾರಕಾ ನಗರದಲ್ಲಿ ಬಲರಾಮ ದೇವರು ಒಡ್ಡೋಲಗದಲ್ಲಿ ಕುಳಿತಿದ್ದರು. ಅಲ್ಲಿಗೆ ಬಂದಿದ್ದೆ ನಾರಾಯಣ. ಬಲರಾಮನೇನು ಮಾಡದ, ಎದ್ದು ಪೂಜ್ಯರೇ ನಮೋ ನಮಃ ದಯಮಾಡಿಸಿ. ನಾರದ ನೋಡಿದರು, ಸದ್ಯ ನಾರದ ಬಾ ಅನ್ಲಿಲ್ವಲ್ಲ, ಈ ದಿನ ದಯಮಾಡಿಸಿ ಅಂತಿದ್ದಾನೆ, ಪರವಾಗಿಲ್ಲ ಅಂತ ಬಂದವರೇನು ಮಾಡಿದ್ರಂತೆ, ನಾರಾಯಣ ದೇವರ ಸ್ಮರಣೆ ಮಾಡುತ್ತಾ ಬರುತ್ತಿದ್ದವರು ಅಂದು ದೇವರ ಸ್ಮರಣೆಯನ್ನು ಬಿಟ್ಟು ಕುದುರೆಯನ್ನು ಹೊಗಳಲು ಪ್ರಾರಂಭಿಸಿದರಂತೆ.

ಬಲರಾಮದೇವರು ನಕ್ಕರು. ಏನು ನಾರದ ಮಹರ್ಷಿಗಳೇ, ಯಾವಾಗಲೂ ನಾರಾಯಣ ನಾರಾಯಣ ಕೃಷ್ಣ ಎಂದು ಭಗವಂತನ ಧ್ಯಾನ ಮಾಡುವ ನೀವು ಈ ದಿನ ಕುದುರೆಯನ್ನು ವರ್ಣನೆ ಮಾಡ್ತಾ ಬರ್ತಿದ್ದೀರಲ್ಲ, ಯಾವುದಾ ಕುದುರೆ? ನಾರದರಂದರು, ಸ್ವಾಮಿ ಕುದುರೆಯ ಕಥೆಯಂತಿರಲಿ, ನಾನು ಎಲ್ಲಿಯೂ ಅಂತಹ ಕುದುರೆಯನ್ನು ಕಂಡಿಲ್ಲ. ಅದರ ಕಣ್ಣುಗಳನ್ನು ನೋಡಿದರೆ ಸೂರ್ಯ ಚಂದ್ರನಂತೆ ಹೊಳೆಯುತ್ತಿದೆ. ಅದರ ಬಾಲವನ್ನು ಕಂಡರೆ ನೀಲ ಮೇಘದಲ್ಲಿ ಸ್ವಚ್ಛಂದ ಬಣ್ಣದಲ್ಲಿ ಹೋರಾಡುವ ಮೋಡಗಳೋ ಎಂಬಂತೆ ಕಾಣುತ್ತಿದೆ. ಅಯ್ಯ, ಇನ್ನಂತಹ ಕುದುರೆ ಎಲ್ಲಿದೆ? ನಾರದರೇ, ನೀವು ಇಷ್ಟೆಲ್ಲ ವರ್ಣನೆಯನ್ನು ಮಾಡುವ ಕುದುರೆ ಎಲ್ಲಿದೆ? ನಾರದರಂದರು, ಅಯ್ಯ ಇದೆ, ಆದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಲರಾಮನಂದ, ಏನು ನಾರದರೇ, ಮಾತಿನ ಭರದಲ್ಲಿ ಮನಚುಚ್ಚುವ ಮಾತನ್ನಾಡುತ್ತಿದ್ದೀರಾ? ಏನೆಂದರೆ ಅದನ್ನು ಪಡೆಯುವ ಯೋಗ್ಯತೆ ಎಂದರೆ, ಯಾ ಅಂದರೆ ಆ ಕುದುರೆ ಇದೆ, ಅದನ್ನು ನೀನು ಹೊಂದಲಾರೆ. ಕಾರಣ ಕಾರಣ ಎಂದರೆ ಅದು ನಿನ್ನ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬುವನ ಅರಮನೆಯಲ್ಲಿದೆ. ಬಲರಾಮ ದೇವರು ನಕ್ಕರು, ಇಷ್ಟೇನೆ? ನಾರದರೇ, ನನ್ನ ಸಾಮಂತರಾಜನಲ್ಲಿರಬಹುದಾದ ಕುದುರೆಯನ್ನು ತರಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲವೇ? ನೋಡಿ, ಈಗಲೇ ತರಿಸ್ತೇನೆ. ಯಾರಲ್ಲಿ ಸೇವಕ, ಬರಿ ಪತ್ರವನ್ನ. ಒಬ್ಬ ಆತ ಪತ್ರವನ್ನು ಬರೆದ, ಕರಕರ ಕರನೆ ಗೀಚುತ್ತಿದ್ದಾನಂತೆ. ಆ ಬರೆದ ಪತ್ರವನ್ನ ಒಪ್ಪಿಸಿ ಬಾ ಸುಬುದ್ಧಿಗೆ. ಸುಬುದ್ಧಿಗೆ ಪತ್ರವನ್ನು ಮುಟ್ಟಿಸಲು ಕಂಚಿಗೆ ಹೊರಟ. ನಾರದರಿದ್ರು, ನಾರಾಯಣ. ಸಭೆಯಲ್ಲೇ ಕುಳಿತಿದ್ದ ಕೃಷ್ಣ ಪರಮಾತ್ಮ ಕೇಳಿದ, ನಾರದರೇ ನೀವು ಬಂದು ಕೆಲಸವಾಯಿತೆ? ನಾರದರು, ನಾರಾಯಣ ನಾರಾಯಣ, ಎಲ್ಲಾಯ್ತು ಕೃಷ್ಣ, ಈಗ ಇನ್ನೂ ಪ್ರಾರಂಭವಾಯಿತು. ಆಗಲಿ ಆಗಲಿ, ನಿಮ್ಮಿಚ್ಛೆಯಂತೆ ಆಗಲಿ. ಅಂದರೆ ಕಂಚುಕಿ ಪತ್ರವನ್ನು ತೆಗೆದುಕೊಂಡು ಸುಬುದ್ಧಿರಾಜನಿಗೆ ಬಂದು ಆ ಪತ್ರವನ್ನು ಒಪ್ಪಿಸಿದ. ಸುಬುದ್ಧಿರಾಜ ಪತ್ರವನ್ನು ಓದಿದ. ಅದರಲ್ಲಿ ಬಲಭದ್ರದೇವ ಬರೆದಿದ್ದಾನೆ, ಅತ್ಯದ್ಭುತವೂ ಆಶ್ಚರ್ಯಕರವೂ ಆದ ತುರಗವೊಂದು ನಿನ್ನಲ್ಲಿರುವ ಕಥೆ ಎಂದು ಕೇಳಿದವು. ಅಂತಹ ವಸ್ತುಗಳ ಪರಿಪಾಲನೆಯನ್ನು ಲೋಕವನ್ನಾಳುವ ಧ್ವರೆಗಳಿಗೆ ಮಾತ್ರ ಸಾಧ್ಯವಾದ್ದರಿಂದ ನಿನ್ನಲ್ಲಿ ಇರಬಹುದಾಗಿರುವ ಆ ಕುದುರೆಯನ್ನು ತಂದು ಒಪ್ಪಿಸುವುದು, ತಪ್ಪಿದರೆ ಯುದ್ಧ. ಆ ಪತ್ರವನ್ನು ಓದಿದ್ದೆ ಸುಬುದ್ಧಿಗೂ ಸಿಟ್ಟಾಯಿತು. ಏನು ಈ ಕೃಷ್ಣ ಬಲರಾಮರಿಗಿದೆ ಕೆಲಸವೋ? ಕಂಡ ಕಂಡವರ ವಸ್ತುಗಳನ್ನೆಲ್ಲ ಕದ್ದು ತಂದು ತಾವೇ ಅದನ್ನು ಜಯಿಸಿದಿವಿ ಎಂದು ಹೇಳುವುದೇ ಇವರ ಅಭ್ಯಾಸವೋ? ಕಂಚುಕಿ, ಹೋಗಿ ಹೇಳು, ಕುದುರೆಯನ್ನು ಕೊಡಲು ಸಾಧ್ಯವಿಲ್ಲ. ಹಾಗನ್ನುವಾಗ ಆ ಕಂಚುಕಿ ಹೇಳಿದ, ಅರಸ ಯೋಚನೆಯನ್ನು ಮಾಡು, ನೀನು ಕುದುರೆಯನ್ನು ಕೊಡುವುದಿಲ್ಲ ಎಂದರೆ ಯುದ್ಧ. ಯುದ್ಧ ಎಂದರೆ ಈ ಅರಸ ಸಿಟ್ಟಿನಿಂದ ನಾವು ಸಿದ್ಧ. ಹಾಗೇನು? ಹಾಗಾದ್ರೆ ಇದು ಈ ವರ್ತಮಾನವನ್ನು ಮುಟ್ಟಿಸಿ ಬರ್ತೇನೆ ಎಂಬುದಾಗಿ ಕಂಚುಕಿ ಹೊರಟ. ಕಂಚುಕಿ ಹೊರಟ ಕೂಡಲೇ ಅದೇ ಸಮಯಕ್ಕೆ ನಾರದ ಮಹರ್ಷಿಗಳು ಅರಮನೆ ಒಳಗಡೆ ಪ್ರವೇಶ ಮಾಡಿದರು. ನಾರಾಯಣ, ಮಹಾರಾಜ ಕೇಳಿದ ಸುಬುದ್ಧಿ, ಗುರುಗಳೇ ದಯಮಾಡಿಸಿ ನನ್ನ ಈ ಆಪತ್ಕಾಲದಲ್ಲಿ ಎಂಥ ಸಮಯದಲ್ಲಿ ನೀವು ಬಂದ್ರಿ? ಗುರುಗಳೇ ನನ್ನನ್ನು ಕಾಪಾಡಿ. ಏನಪ್ಪ, ಒಂದು ಕುದುರೆ ನನ್ನಲ್ಲಿ ಸೇರಿದೆಯಲ್ಲ, ಅದನ್ನು ಕೊಂಡೊಯ್ಯುವುದಕ್ಕಾಗಿ ಬಲರಾಮ ಕೃಷ್ಣಾದಿಗಳು ಯುದ್ಧಕ್ಕೆ ಬರ್ತಾರಂತೆ. ಆಗ ನಾರದರು ಹೇಳ್ತಾರಪ್ಪ, ನಾವು ಯುದ್ಧಕ್ಕೆ ಸಿದ್ಧ ಎಂದು ಉತ್ತರವನ್ನು ಕೊಟ್ಟಿಯಲ್ಲ, ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದರೆ ನೀನು ಜಯಿಸಬಲ್ಲಿ ಏನೋ? ಗುರುಗಳೇ, ಏನೋ ಅವಸರದಲ್ಲ ಹಾಗಂದೆ. ನೋಡಿದೆಯಾ, ಅವಸರದಲ್ಲಂದು ಎಂಥ ಅನರ್ಥ ಮಾಡ್ತಿದ್ದೀಯಾ? ಈಗ ನಿನಗೆ ಉಳ್ಕೊಳ್ಳೋದಕ್ಕೊಂದು ಉಪಾಯವನ್ನು ಹೇಳ್ತೇನೆ. ನಾನು ಹೇಳಿದಂತೆ ಕೇಳುವೆಯ? ಅಪ್ಪಣೆ ಕೊಡಿಸಿ ಗುರುಗಳೇ, ತಾವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೇನೆ. ಹಾಗಾದರೆ ಕೇಳು, ಈ ಕುದುರೆಯು ನೀನು ಉಳಿಯಬೇಕಾದರೆ ಈಗಲೇ ನೀನು ದ್ವೈತವನಕ್ಕೆ ಹೋಗಬೇಕು. ಆ ದ್ವೈತವನದಲ್ಲಿ ಪಾಂಡವರಲ್ಲಿ ಅತಿ ಮುಖ್ಯನಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಭೀಮ, ಅವನ ಪಾದವನ್ನು ಹಿಡಿಯಬೇಕು, ಶ್ರೀಕೃಷ್ಣನ ಪಾದ ಸಾಕ್ಷಿ ಎಂದು ಪ್ರಮಾಣವನ್ನು ಸ್ವೀಕರಿಸಬೇಕು. ಆ ನಂತರ ಕಥೆಯನ್ನು ಹೇಳಬೇಕು, ಆಗ ನೀವು ಉಳಿಯುತ್ತೀಯ, ಕುದುರೆ ಉಳಿಯುತ್ತೆ, ಇಲ್ಲವಾದರೆ ಇಲ್ಲ. ಈ ಸುಬುದ್ಧಿ ಅಂದ, ಏನು ಗುರುಗಳೇ, ನಿಮ್ಮ ಮಾತು ಕೇಳ್ಕೊಂಡು ನಾನು ಅಲ್ಲಿಗೆ ಹೋದರೆ ಭೀಮನ ಹತ್ರ ಹೋಗಿ ಕೃಷ್ಣ ಈ ರೀತಿಯಾಗಿ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿದರೆ ಸುಮ್ಮನಿರ್ತಾನ? ಕೃಷ್ಣ ನೀನು ಹುಡುಕೋ ಕೆಲಸವೇ ಬೇಡ, ನಾನೇ ನಿನ್ನ ತಲೆ ತೆಗೆದು ಬಿಡ್ತೀನಿ ಅಂದರೆ? ಹಾಗಲ್ಲ ಕಣೆಯ, ನಾನು ಹೇಳಿದಂತೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ, ಹೋಗು. ಹೋಗುವಾಗ ಕೃಷ್ಣ ಧ್ಯಾನವನ್ನೇ ಮಾಡಿಕೊಂಡು ಹೋಗು. ಸರಿ ಗುರುಗಳೇ, ಹಾಗೆ ಆಗಲಿ ಅಂತ ಅಷ್ಟು ದೂರ ಹೋದ. ನಾರದರು ಓಡ್ ಬಂದು ಕೈ ಹಿಡ್ಕೊಂಡ್ರಪ್ಪ, ಈ ಉಪಾಯ ಯಾರೋ ಹೇಳ್ಕೊಟ್ಟವರು ಅಂದ್ರೆ ನನ್ನ ಹೆಸರೆಲ್ಲ ಹೇಳಿಬಿಟ್ಟಿಯೋ? ಆಮೇಲೆ ಭೀಮಣ್ಣ ನಾನು ಎಲ್ಲಿದ್ರು ಹುಡುಕಾಡ್ಕೊಂಬಂದು ಬಿಡ್ತಾನೆ. ಇಲ್ಲ ಗುರುಗಳೇ, ಹೇಳಲ್ಲ, ಹೋಗು ಹೋಗು ಅನ್ನುವಾಗ ಈ ಸುಬುದ್ಧಿರಾಜ ಕುದುರೆಯನ್ನು ತೆಗೆದುಕೊಂಡಿದ್ದೇ ದ್ವೈತವನದ ಕಡೆಗೆ ಬರ್ತಿದ್ದಾನೆ. ಒಂದೆಡೆಯಲ್ಲಿ ಕುಳಿತಿರಬಹುದಾಗಿರ್ತಕ್ಕಂಥ ಭೀಮಸೇನ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದ.
ಈತನ ಎಡೆಗೆ ಓಡೋಡಿ ಬಂದ ಸುಬುದ್ಧಿ ಕಾಲನ್ನು ಹಿಡ್ಕೊಂಡಂತೆ, ಅಯ್ಯ ಕರ್ರ ಬನ್ನ,

ಅಯ್ಯಾ ನನ್ನನ್ನು ಕಾಪಾಡು ಅಂತ ಪಾದ ಹಿಡ್ಕೊಂಡ. ಭೀಮಸೇನ ನೋಡಿದ, ಯಾರಪ್ಪ ನೀನು? ಈಗ ತಾನೇ ಎನ್ನೊಡೆಯನಾದ ಹರಿಯ ಸ್ಮರಣೆ ಮಾಡುತ್ತಿದ್ದೆ. ಹೌದು ಸ್ವಾಮಿ, ನಾನು ಕೃಷ್ಣ ಭಕ್ತನೇ, ನನ್ನನ್ನು ಕಾಪಾಡು. ಏನಾಗಿದೆ ಸ್ವಾಮಿ? ಅದೃಷ್ಟವಶಾತ್ ಒಂದು ಕುದುರೆ ನನಗೆ ಸಿಕ್ಕಿದೆ. ಆ ಕುದುರೆಯು ಬಂದ ಬದಲುಗೊಂಡು ನಾನು ಸಾಮಂತ ರಾಜ. ನನ್ನ ರಾಜ್ಯ ಮಳೆ ಬೆಳೆಗಳಿಂದ ಸುಖವಾಗಿದೆ, ಸುಭಿಕ್ಷೆಯಿಂದಿದೆ, ರೋಗ ರುಜನಾದಿಗಳಿಲ್ಲದೆ ಆನಂದದಿಂದಿದ್ದೇವೆ. ಆದರೆ ಇದೇ ಸಮಯವನ್ನರಿತು ನನಗಿಂತಲೂ ಬಲಿಷ್ಠನಾಗಿರ್ತಕ್ಕಂಥ ಒಬ್ಬ ರಾಜ, ಆ ಕುದುರೆಯನ್ನು ನನಗೆ ಕೊಡು, ಇಲ್ಲವಾದರೆ ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಭೀಮಸೇನ ಕೇಳಿದ, ಏನು? ನಿರ್ಬಲರನ್ನು ಕಂಡು ಸಬಲರು ಯುದ್ಧಕ್ಕೆ ಬರುವುದೇ? ಭಯವನ್ನು ಬಿಡು, ಕೃಷ್ಣ ಭಕ್ತನಾಗಿರ್ತಕ್ಕಂಥ ನಿನಗೆ ಯಾವ ವಿಧವಾದ ತೊಂದರೆಯಾಗದಂತೆ ನಾನು ನಿಂತು ಯುದ್ಧವನ್ನು ಮಾಡಿ ನಿನಗೆ ಆ ಕುದುರೆಯನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಇವನಂದ, ಸ್ವಾಮಿ ನಾನು ಪಾದ ಬಿಡೋಲ್ಲ. ಪಾದ ಬಿಡೋಲ್ವೇ? ಏಕೆ ಬಿಡೋಲ್ಲ? ನನಗೆ ಪ್ರಮಾಣ ಮಾಡಿಕೊಟ್ಟರೆ ಪಾದ ಬಿಡ್ತೇನೆ. ಏನಂತ ಪ್ರಮಾಣ ಮಾಡಬೇಕಯ್ಯ? ಶ್ರೀ ಕೃಷ್ಣ ಪಾದ ಸಾಕ್ಷಿಯಾಗಿಯೂ ಕಾಪಾಡ್ತೇನೆ ಅಂತ ನೀವು ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಟ್ಟುಬಿಡ್ತೇನೆ. ಇವನಂದ, ನಿನಗೆ ನನಗಿಂತಲೂ ಕೃಷ್ಣ ಪಾದದ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಾ? ಆಹಾ, ಅಯ್ಯಾ ನೀನೆಂತಹ ದೈವ ಭಕ್ತನಪ್ಪ, ಅಷ್ಟಾದ ಮೇಲೆ ನನಗಿನ್ನು ಭಯವಿಲ್ಲ. ಇದೋ ಪ್ರಮಾಣ ಮಾಡ್ತಾ ಇದ್ದೇನೆ, ಶ್ರೀ ಕೃಷ್ಣನ ಪಾದ ಸಾಕ್ಷಿಯಾಗಿಯೂ ಕೂಡ ಯಾವುದೇ ವಿಧವಾದ ತೊಂದರೆ ಬಂದರೂ ಅದನ್ನು ಹೋಗಲಾಡಿಸಿ ನಾನು ನಿನಗೆ ಈ ತುರಗವನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಪಾದವನ್ನು ಬಿಟ್ಟ. ದೂರದಲ್ಲಿದ್ದ ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಈಗ ಸರಿ ಹೋಯ್ತು, ಮುಂದೇನಾಗ್ತದ ನೋಡಬೇಕು ಅನ್ನುವಾಗ ಭೀಮಸೇನೆ ಕೇಳಿದರಂತೆ, ಅಯ್ಯಾ ಯಾರು ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು? ಈ ಸುಧುಬುದ್ಧಿ ಹೆದರ್ಕೊಂಡು ಹೇಳಿದ, ಸ್ವಾಮಿ ಅದೇ ಕುದುರೆ ಬೇಕು ಅಂದವರು. ಯಾರು ಕುದುರೆ ಬೇಕು ಅಂದವರು? ಅದೇ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು. ಯಾರೋ ಯುದ್ಧಕ್ಕೆ ಬರ್ತಾ ಇರೋರು, ಅದೇ ಕುದುರೆ ಬೇಕು ಅಂದವರು. ಯಾರಯ್ಯಾದೋ? ಸ್ವಾಮಿ ನೀ ಕೃಷ್ಣಪಾದ ಸಾಕ್ಷಿ ಹೇಳಿದ್ಯಾ? ಹೌದು ಕೃಷ್ಣಪಾದ ಸಾಕ್ಷಿ ಹೇಳಿದ್ದೇನೆ. ಹಾಗಾದ್ರೆ ಹೇಳ್ಬಿಡ್ಲೆ, ಹೇಳು. ಇನ್ಯಾರು ಅಲ್ಲ ಸ್ವಾಮಿ, ನನ್ನ ಮೇಲೆ ಯುದ್ಧಕ್ಕೆ ಬರ್ತಿರ್ತಕ್ಕಂಥ ಅವನು. ಯದುಕುಲ ನಂದ ಆನಂದ ಕಂದ ಗೋವಿಂದ ಅಗ್ರಜ ಬಲರಾಮ ಸಹಿತ ಬರುತಿಗನು ಒಡೆಯ ಸಲಗೋ. ಯದುಕುಲ ನಂದನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸಂಗಡ ಬಲರಾಮ ಇವರಿಬ್ಬರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹಾಗಂದ ಕೂಡಲೇ ಭೀಮ ಏನೂತ ಎದ್ದ. ಎಲೆಲವೋ ದುರ್ಮಾರ್ಗಿ, ಒಡೆಯನಾದ ಕೃಷ್ಣನಲ್ಲಿ ಮೋಸವನ್ನು ಮಾಡಿ ನನ್ನಲ್ಲಿ ಬಹಳ ಒಳ್ಳೆಯವನಂತೆ ಬಂದಿರುವೆಯ, ನೋಡುತ್ತ ಕೈಗಳನ್ನು ಎತ್ತಿದ, ಒಂದೇ ಪೆಟ್ಟಿಗೆ ನಿನ್ನನ್ನು ಕೊಟ್ಟು ಬಿಡ್ತೇನೆ ಎಂದು ಕೂಡಲೇ ಇವನು ಕೈ ಜೋಡಿಸಿದ. ಶ್ರೀ ಕೃಷ್ಣ ಪಾದ ಸಾಕ್ಷಿ, ಅಪ್ಪ ಏನಾದರೂ ಮಾಡು. ಭೀಮ ಕಣ್ಣೀರಿಡುತ್ತಾ ಹೇಳ್ತಾನೆ, ಹೇ ಪರಮಾತ್ಮ ಕೃಷ್ಣ, ನನಗೇನು ಗತಿ ಬಂತಪ್ಪ ಕೃಷ್ಣ, ನನಗೇನು ಗತಿ ಬಂತು? ಇಂದು ನಾನು ನಿನಗೆ ಶತ್ರುವಾದನೆ. ಅಯ್ಯೋ ಪಾಪಿ, ಭಗವಂತ ಭಕ್ತರಲ್ಲಿ ಭೇದ ಭಾವವನ್ನು ಹುಟ್ಟಿಸಲು ಏಕೆ ಈ ಕಾರ್ಯವನ್ನು ಮಾಡಿದೆ? ನಿಜ, ನಿನಗೆ ದುರ್ಬುದ್ಧಿಯನ್ನು ಹೇಳಿಕೊಟ್ಟವರು ಯಾರೋ ಅಂದ. ದೂರದಲ್ಲಿದ್ದ ನಾರದರು, ನಾರಾಯಣ ನಾರಾಯಣ ನಾರಾಯಣ ನಾರಾಯಣ, ಯಾಕೋ ಬರ್ತಾ ಬರ್ತಾ ನನ್ನ ಕಡೆಯೇ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾರೋ ಏನ್ ಕಥೆಯೋ ಅಂದ್ರೆ, ಆ ಸುಬುದ್ಧಿ ಪಾದ ಹಿಡಿದು ಹೇಳ್ತಾನಪ್ಪ, ಆಪತ್ಕಾಲದಲ್ಲಿ ಏನು ತೋಚದೆ ಇದ್ದಿದ್ದರಿಂದ ನಿನ್ನ ಪಾದವನ್ನು ಹಿಡಿದೆ. ಹೌದಾ? ಹಾಗಾದ್ರೆ ಬಾ, ನಮ್ಮ ಅಣ್ಣನಲ್ಲಿಗೆ ಹೋಗಿ ಈ ವಿಚಾರವನ್ನು ಮುಟ್ಟಿಸೋಣ ಎಂಬುದಾಗಿ ಹೇಳಿ ನೇರವಾಗಿ ಆ ಸುಬುದ್ಧಿಯನ್ನು ಕರೆದುಕೊಂಡು ಧರ್ಮರಾಜನ ಬಳಿಗೆ ಬಂದು ಹೇಳಿದ, ಅಣ್ಣ ಏನು ಭೀಮ, ನಾನು ನಿನ್ನಿಂದ ದೂರ ಆಗ್ತೇನಣ್ಣ. ಏಕಪ್ಪ, ಒಬ್ಬಾತ ಬಂದು ಕೃಷ್ಣನ ಪಾದ ಸಾಕ್ಷಿ ಎಂಬುದಾಗಿ ನನ್ನಲ್ಲಿ ಪ್ರಮಾಣವನ್ನು ಸ್ವೀಕರಿಸಿದ, ಆತನನ್ನು ಕಾಪಾಡುತ್ತೇನೆ ಎಂದು ಮಾತನ್ನು ಕೊಟ್ಟೆ, ಆನಂತರದಲ್ಲಿ ತಿಳಿಯಿತು ಅವನು ಕೃಷ್ಣನಿಗೆ ಶತ್ರುವಾಗಿದ್ದಾನೆ ಎಂದು. ಈಗ ನಾನು ಕೃಷ್ಣನ ಮೇಲೆ ಯುದ್ಧ ಮಾಡುವ ಸಂದರ್ಭ ಬಂದಿದೆಯಾದ್ದರಿಂದ ದಯಮಾಡಿ ನನ್ನನ್ನು ಕಳುಹಿಸಿಕೊಟ್ಟುಬಿಡು. ಕೃಷ್ಣ ಭಕ್ತರಾದ ನೀವುಗಳೆಲ್ಲರೂ ಕೂಡ ನನ್ನಿಂದಾಗಿ ಕೃಷ್ಣನಿಗೆ ಶತ್ರುಗಳಾಗುವುದು ನನಗಿಷ್ಟವಿಲ್ಲ ಅಣ್ಣ. ಆಗ ಧರ್ಮರಾಜರು ಕ್ಷಣಕಾಲ ಯೋಚನೆ ಮಾಡಿ, ತಾಳು ತಮ್ಮ, ಜೂತದಲ್ಲಿ ಸೋತು ವನವಾಸಕ್ಕೆ ಹೊರಟಾಗ ಸೋತವನು ನಾನೊಬ್ಬನೇ ಆದರೂ ತಮ್ಮಂದಿರು ನೀವೆಲ್ಲರೂ ಸಹ ನನ್ನೊಡನೆ ಕಷ್ಟಪಡಲಿಲ್ಲವೇ? ಪಾಂಡವರು ನಾವು ಯಾವಾಗಲೂ ಒಂದೇ ಅಲ್ಲವೇನಪ್ಪ? ಆಯಿತು, ಶ್ರೀ ಕೃಷ್ಣನ ಪಾದದ ಮೇಲೆ ಆಣೆಗಿಟ್ಟಿದ್ದೆಯಾದ್ದರಿಂದ ಏನಾದರಾಗಲಿ ನಾವು ಸಿದ್ಧವೇ. ಕುದುರೆಯನ್ನು ಕಟ್ಟಾಕು, ಕೃಷ್ಣ ಬಲರಾಮರ ಮೇಲೆ ನಾವೆಲ್ಲ ಸಿದ್ಧ. ಅರ್ಜುನ ಅಂದ, ಅಣ್ಣ ಸಾಕು ಬಿಡು, ದೊಡ್ಡಣ್ಣ ಒಪ್ಪಿಕೊಂಡ್ರೆ ಸಾಕು, ಇನ್ನು ಮುಂದಾಗ್ತಕ್ಕಂಥದ್ದು ಏನಿದ್ರು ನಾವು ನೋಡ್ಕೊಳ್ಳೋಣ, ಸುಮ್ಮನಾಗು ಎಂಬುದಾಗಿ ಹೇಳಿ
ಆ ಪಾಂಡವರಲ್ಲಿ ಸುಬುದ್ಧಿಯು ಸೇರಿಕೊಂಡಿದ್ದಾನೆ. ಪಾಂಡವರು ಕೃಷ್ಣನ ಬುರುವಿಕೆಯನ್ನು ಎದುರು ನೋಡುತ್ತಿದ್ದಾರೆ. ನಾರದರಂದರು, ನಾರಾಯಣ ನಾರಾಯಣ ನಾರಾಯಣ, ಇಂದು ಮುಂದಾಗಬಹುದಾದದ್ದನ್ನು ಈಗಲೇ ಮಾಡಿ ಮುಗಿಸಬೇಕು ಎಂಬುದಾಗಿ ಹಿಂತಿರುಗಿ ದ್ವಾರಕಾ ನಗರದ ಕಡೆಗೆ ಬರ್ತಾ ಇದ್ದಾರೆ. ನಾರಾಯಣ

ನಾರದರು ನೇರವಾಗಿ ದ್ವಾರಕಾ ನಗರದಲ್ಲಿ ಯೋಚನಾಗ್ರಂಥರಾಗಿ ಕುಳಿತಿದ್ದ ಬಲರಾಮನ ಆಸ್ಥಾನಕ್ಕೆ ಬಂದರು. ಕೃಷ್ಣ ಕೇಳಿದ, ನಾರದರೇ, ನಿಮ್ಮಿಂದಾಗಿ ನಮ್ಮ ಅಣ್ಣನಿಗೆ ಬಹಳ ವ್ಯಥೆಯಾಗಿದೆ. ಕಾರಣ ಏನು ಕೃಷ್ಣ? ಇನ್ನೇನು ಕಾರಣ ಹೇಳಿ, ಯಾವುದೋ ಕುದುರೆ ವಿಚಾರವನ್ನು ಹೇಳಿದ್ರಿ. ಆ ಸುಬುದ್ಧಿಯಲ್ಲಿ ಹುಡುಕಾಡುವಾಗ ಸುಬುದ್ಧಿಯೇ ಪತ್ತೆಗಿಲ್ಲವಲ್ಲ. ಕೃಷ್ಣ, ನಾನು ಮಾರ್ಗದಲ್ಲಿ ಬರುವಾಗ ಕಾಡಿನಲ್ಲಿ ಪಾಂಡವರಲ್ಲಿ ಆ ಕುದುರೆ ಇದ್ದಂತೆ ಕಾಣಿಸ್ತು. ಆ ಸುಬುದ್ಧಿ ಎಂಬುವನು ಹೋಗಿ ಭೀಮನನ್ನು ಮೊರೆಹೊಕ್ಕಿದ್ದಾನಂತೆ. ಭೀಮ, ಈ ಲೋಕದಲ್ಲಿ ಯಾರೇ ಬಂದರೂ ಕುದುರೆಯನ್ನು ಬಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಂತೆ. ಕೃಷ್ಣನಕ್ಕ ಅಷ್ಟೇ ತಾನೇ? ಹಾಗಾದ್ರೆ ಈಗಲೇ ತರಿಸಿಬಿಡ್ತೇನೆ. ಅಕ್ರೂರ, ಹೋಗಿ ಆ ಕುದುರೆಯನ್ನು ಪಡೆದು ಬಾ, ನಾ ಹೇಳಿದೆ ಅಂತ. ಅಕ್ರೂರ ಬರುವಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ಸ್ವಾಗತವನ್ನು ಬಯಸಿದ. ಅಕ್ರೂರ ಮಹಾರಾಜ, ಬಂದ ವಿಚಾರವೇನು? ಅಯ್ಯ, ಕೃಷ್ಣ ಪರಮಾತ್ಮ ಹೇಳಿ ಕಳುಹಿಸಿದ್ದಾನೆ, ಈ ಕುದುರೆಯಿಂದಾಗಿ ಬಹಳ ಅನರ್ಥವಾಗುವ ಸಂಭವ ಇದೆ, ಆದ್ದರಿಂದ ದಯಮಾಡಿ ಕುದುರೆಯನ್ನು ಕಳಿಸಿಬಿಡು. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣನಿಗೆ ಹೇಳಿ, ಅವನೇ ನಮಗೆ ತಾಯಿ ತಂದೆ ಎಂಬುದಾಗಿ ನಂಬಿಕೊಂಡಿದ್ದೇವೆ ಎಂದು ಹೇಳಿ, ಅವನಿಲ್ಲದೆ ನಮಗೆ ಇನ್ಯಾರು ಮಾರ್ಗ ಇಲ್ಲ ಅಂತ ಹೇಳಿ, ಅವನ ನಾಮಸ್ಮರಣೆಯೇ ನಮಗೆ ಸರ್ವಸ್ವ ಎಂದು ಹೇಳಿ ಈ ಮಾತನ್ನು ಕೇಳ್ತಾ ಭೀಮ ಅಂತಾನೆ, ಅರ್ಜುನ, ಇಷ್ಟೆಲ್ಲ ಮಾತಾಡ್ತಿರೋನು ಕುದುರೆ ಎಲ್ಲಿ ಕೊಟ್ಟು ಬಿಡ್ತಾನೋ ಏನೋ, ಅಣ್ಣ ಸ್ವಲ್ಪ ನೋಡೋಣ ತಾಳೋ ಅಂದರೆ ಧರ್ಮರಾಜರು ಹೇಳ್ತಾರೆ, ಅಯ್ಯ, ಅವನ ಪಾದದ ಮೇಲಿಟ್ಟ ಆಣೆಯಾದ್ದರಿಂದ ನಾವು ಕುದುರೆಯನ್ನು ಬಿಟ್ಟು ಕಳುಹಿಸಲಿಕ್ಕಾಗೋದಿಲ್ಲ ಅಂತ ಹೇಳಿ ನಮೋ ನಾರಾಯಣ. ಭೀಮ ಅಂದ, ಅದು ಮಾತು, ನಮ್ಮಣ್ಣ ಆಡಿದ ಮಾತೇ ಮಾತು. ಅಕ್ರೂರ ಅಂದ, ಹಾಗಾದ್ರೆ ಯುದ್ಧ ಆಗಬಹುದು, ಯುದ್ಧ. ಅಕ್ರೂರ ಬಂದು ತಿಳಿಸಿದರೆ ಬಲರಾಮನಂದ, ನೋಡಿದೇನೋ ಕೃಷ್ಣ, ನೀನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತರು ಆ ಪಾಂಡವರು. ಅಣ್ಣ, ಈಗ ಯುದ್ಧಕ್ಕೆ ಹೊರಡೋದ ಸಿದ್ಧ, ಸಿದ್ಧರಾಗಿ ಯಾದವ ಸೈನ್ಯವೆಲ್ಲ ಹೊರಟು ಬಿಡ್ತಂತೆ ಯುದ್ಧಕ್ಕೆ. ನಾರದರು ನಾರಾಯಣ. ಕೃಷ್ಣ ಕೇಳಿದ, ಗುರುಗಳೇ, ನಿಮ್ ಕೆಲಸ ಮುಗೀತೆ? ಎಲ್ಲಿ ಮುಗೀತು ಕೃಷ್ಣ? ಇನ್ನು ಸ್ವಲ್ಪ ಇದೆ, ಅದನ್ನು ಮುಗಿಸಿ ಬರ್ತೇನೆ, ಹೋಗಿ ಬನ್ನಿ. ಯಾದವ ಸೈನ್ಯ ಹೊರಟರೆ ನಾರದರು ಗಗನ ಮಾರ್ಗದಲ್ಲಿ ಹಾರುತ್ತಾ ನೇರವಾಗಿ ಹಸ್ತಿನಾಪುರದ ಕಡೆಗೆ ಬರುತ್ತಿದ್ದಾರೆ. ನಾರಾಯಣ.

ದುರ್ಯೋಧನ ನಿನಗೆ ಒಳ್ಳೆ ಯೋಗ. ಏನು ಗುರುಗಳೇ ಯೋಗ? ಯೋಗವೆಂದರೆ ಯೋಗ, ಧರೆಯೊಳಗಾರಿಗೆ ಇಲ್ಲದ ಯೋಗ. ಏನು ಗುರುಗಳೇ ಹಾಗಂದ್ರೆ? ಏನು ಇಲ್ಲ, ನಿನಗೆ ಪರಮಶತ್ರುಗಳು ಎಂದರೆ ಪಾಂಡವರು. ಹೌದು, ಆ ಪಾಂಡವರಿಗೆ ಪರಮ ಮಿತ್ರ ಎಂದರೆ ಕೃಷ್ಣ. ಹೌದು, ಅವರಿಬ್ಬರಿಗೂ ಜಗಳ ತಂದಿಟ್ಬಿಟ್ಟಿದ್ದೀನಿ. ಈಗ ಪಾಂಡವರಿಂದಾಗಿ ಕೃಷ್ಣ ಹತನಾದರೂ ನಿನಗನುಕೂಲ, ಕೃಷ್ಣನಿಂದ ಪಾಂಡವರ ಹತನಾದರೂ ನಿನಗನುಕೂಲ. ಆದರೆ ಒಂದು ಉಪಾಯ ಮಾಡಬೇಕು ನೀನು. ಏನು ಮಾಡಬೇಕು ಗುರುಗಳೇ? ಸೈನ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಯುದ್ಧ ಮಾಡದೆ ಹಿಂತಿರುಗಿ ಬಿಡಬಹುದು. ಉಪಾಯಗಾರ ನೀನು ಧರ್ಮರಾಜರಿಗೆ ಸಹಾಯ ಮಾಡುವ ನೆಪದಲ್ಲಿ ಸೈನ್ಯ ಸಹಿತರಾಗಿ ಹೋಗಿ ಆ ಧರ್ಮರಾಜರಿಗೆ ಉಪಾಯಾಂತರದ ಮಾತುಗಳಾಡಿ ಅಲ್ಲಿ ಸುಮ್ಮನೆ ನಿಂತಿರು, ಅವರಿಬ್ಬರು ಹೊಡೆದಾಡಿ ಸಾಯ್ತಿರ್ತಾರೆ ನೋಡ್ತಾ ಇರು. ದುರ್ಯೋಧನ ಅಂದ, ಗುರುಗಳೇ ನನ್ನ ಮೇಲೆ ನಿಮಗೆ ಎಷ್ಟೊಂದು ಪ್ರೇಮ, ಅದು ಈಗಲ್ಲ ಯುದ್ಧರಂಗದಲ್ಲಿ ಗೊತ್ತಾಗುತ್ತೆ. ಹೋಗು. ದುರ್ಯೋಧನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದು ಧರ್ಮರಾಜರಿಗೆ ಹೇಳ್ತಾನಣ್ಣ, ಕೃಷ್ಣನೋಡು ಕೊನೆಗೂ ನಿಮಗೆ ಮೋಸ ಮಾಡಿ ಯುದ್ಧಕ್ಕೆ ಬರ್ತಿದ್ದಾನೆ, ನಾನಿದ್ದೇನೆ, ನೀನೇನು ಭಯಪಡಬೇಡ. ಧರ್ಮರಾಜ ಅಂತಾರೆ, ಭೀಮಾ ಎಷ್ಟು ಒಳ್ಳೆಯವನು ನೋಡಿದೇನೋ ದುರ್ಯೋಧನ. ಹೌದೌದು, ಬಹಳ ಒಳ್ಳೆಯವನು, ಇಷ್ಟು ಒಳ್ಳೆಯ ಗುಣ ಇರತಕ್ಕಂಥ ಇವನು ನಮ್ಮನ್ನೇ ಕಾಡುಗಟ್ಟಿದ. ಧರ್ಮರಾಜನಂದ್ರೆ ಸಾಕು ಸುಮ್ಮನೆ ಇರೋ. ಆ ವೇಳೆಗೆ ಢಮ ಢಮ ಢಮ ಢಮ ಢಮ ಢಮ ನಗಾರಿ ಬಾರಿಸಿದೆ, ಹೋಮನೆ ಕಹಳೆ ಊದಿದೆ. ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದುಬಿಟ್ಟರು. ಕೃಷ್ಣ ಅಂದ, ಧರ್ಮರಾಜ ನಾನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತು ನನ್ನ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದೀರಲ್ಲ, ಒಂದು ಕುದುರೆಗಾಗಿ ನ್ಯಾಯವೇ? ಅರ್ಜುನ ಅಂದ, ಕೃಷ್ಣ ಅದೇ ಮಾತು ನಿನಗೆ ಹೇಳಬಹುದು. ತಾಯಿ ತಂದೆ ಗುರು ದೈವ ನೀನೇ ಎಂದು ನಂಬಿರುವ ನಮ್ಮನ್ನು ಕಡೆಗಾಣಿಸಿ ಕೇವಲ ಒಂದು ಕುದುರೆಗೋಸ್ಕರವಾಗಿ ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದಿರುವೆಯಲ್ಲ, ಇದು ನ್ಯಾಯವೋ? ಓಹೋ, ಇಷ್ಟು ಮಾತಾದ ಮೇಲೆ ಮಾತಿನಿಂದೇನು ಪ್ರಯೋಜನ? ಸಿದ್ಧರಾಗಿ ಯುದ್ಧಕ್ಕೆ, ಸಿದ್ಧರಾಗಿ ಯುದ್ಧಕ್ಕೆ ಅಂದರೆ ಆ ಕದನ ಪ್ರಾರಂಭವಾಗುವ ಮೊದಲು ಭೀಮಸೇನ ಬಂದು ಬಲರಾಮನಿಗೆ ನಮಸ್ಕಾರ ಮಾಡಿದ. ಗುರುಗಳೇ ಯುದ್ಧ ಮಾಡೋಕೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ. ಬಲರಾಮ ನೋಡಿದಾರೆ, ನನ್ನ ಮೇಲೆ ಯುದ್ಧ ಮಾಡೋದಕ್ಕೆ ನನ್ನ ಹತ್ರ ಅಲ್ಲೇ ಬಂದು ಆಶೀರ್ವಾದ ಕೇಳ್ತೀಯ, ಹೋಗು. ಏನು ಯುದ್ಧ ಪ್ರಾರಂಭವಾಗಿದೆ, ಕಲಕಿತಾಪರಿ ವಿಂದದಿನೋ

ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧ ಪ್ರಾರಂಭವಾದ ಕೂಡಲೇ ಮಹಾನುಭಾವನಾದಂತಹ ಬಲರಾಮ ಭೀಮಸೇನರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ. ಯುದ್ಧಕ್ಕೆ ನಿಂತರೆ ಮಹಾಬಲಶಾಲಿಯಾಗಿರುವ ಭೀಮಸೇನ ಬಹುಕಾಲ ಕಾದಾಡಿ ಆ ಬಲರಾಮನ ಕೈಯನ್ನು ಹಿಡಿದು ದರ ಧರನೆ ಎಳೆ ತಂದಿದ್ದೆ ಎತ್ತಿ ನೆಲ ಕಂಪಡಿಸಿ ಅವರ ಕೈಕಾಲುಗಳನ್ನು ನಾರಿನಿಂದ ಬಿಗಿದು, ಗುರುಗಳೇ ಸ್ವಲ್ಪ ಹೊತ್ತು ಮಲಗಿರಿ, ವಿಶ್ರಾಂತಿ ಪಡೆಯಿರಿ, ಬರ್ತೇನೆ ಅಂತ ತಾನೊಂದು ಕಡೆ ಹೊರಟುಬಿಟ್ಟ. ಈ ಬಲರಾಮ ಓ ಅಂತಿದ್ದಾನೆ. ನಾರದರು ದೂರದಿಂದ ಬಂದರು, ಬಲರಾಮನನ್ನು ನೋಡಿದ್ರು. ಬಲರಾಮ ಅಂತ, ಗುರುಗಳೇ ಒಳ್ಳೆ ಸಮಯಕ್ಕೆ ಬಂದಿರಿ, ದಯಮಾಡಿಸಿ. ನಾರದರಂದ್ರು, ಮುಚ್ಚು ಬಾಯ್, ಹೆಚ್ಚಿಗೆ ಮಾತಾಡಬೇಡ. ಇಲ್ಲಿ ವೀಣೆ ತೆಗೆದು ಪಕ್ಕದಲ್ಲಿಟ್ಟರು, ಚಿಟಿಕೆ ತೆಗೆದು ಪಕ್ಕದಲ್ಲಿಟ್ಟರು, ಶಲ್ಯ ಸೊಂಟಕ್ಕೆ ಬಿಗಿದ್ರು. ಇದನ್ನು ನೋಡ್ತಾ ಇದ್ದ ಬಲರಾಮ, ಇದೇನು ಮಾಡ್ತಾ ಇದ್ದಾರೆ ನಾರದರು ಅಂದರೆ, ಪಕ್ಕದಲ್ಲಿ ತಿರುಗಿ ನಾರದರು, ಬಲರಾಮ ಬಹುದಿವಸಗಳಿಂದಲೂ ನನಗೊಂದು ವಿಚಾರ ಇದೆ ಮನಸ್ಸಿನಲ್ಲಿ, ಅದು ನಿನ್ನಲ್ಲಿ ಹೇಳಬೇಕು.

ನಿನ್ ಮೇಲೆ ಕುಸ್ತಿ ಮಾಡ್ಬೇಕು ಒಂದು ಬಹು ದಿವಸಗಳಿಂದ ಆಸೆ. ಬಲರಾಮ ಅಂದ, ಗುರುಗಳೇ ಕೈ ಕಾಲ ಕಟ್ಟಿ ನಾನು ನಿಶಕ್ತನಾಗಿರುವಾಗಲೇ ನಾರದರಂದ್ರು, ಆವತ್ತು ನಾನ್ ನಿನ್ನ ಅರಮನೆಗೆ ಬಂದಾಗ ಓಡಿಸ್ಕೊಂಡೆ ಬಂದಲ್ಲ ನ್ಯಾಯವ, ಅವಾಗ ನೀನು ಕುಸ್ತಿ ಮಾಡ್ಬೇಕು ಜೊತೆ ಬೇಕು ಅಂದಲ್ಲ, ಹೇಗಿತ್ತು ಜೊತೆ? ನಾರದರೆ ದಯಮಾಡಿ ನನ್ನ ಕೈ ಬಿಡಿಸಿ, ಈ ಪಾಶವನ್ನು ಬಿಡಿಸಿ. ಹೌದು, ಬಿಡಿಸಿದ ಮೇಲೆ ನೆನ್ನೆ ಹಿಡ್ಕೊಂಬಿಟ್ರೆ ನೀನು ಇಲ್ಲ ನಾರದರೆ. ಆಗ ನಾರದರು ಗರುಡನನ್ನು ಸ್ಮರಣ ಮಾಡಿದ ಮಾತ್ರದಿಂದಲೇ ಆ ಪಾಶಗಳೆಲ್ಲ ಪಟ ಪಟ ಪಟ ಪಟ ಪಟನೆ ಕಿತ್ತು ಹೋಯ್ತಂತೆ. ನಾರದರಂದ್ರು, ಬಲರಾಮ ನಾವೆಲ್ಲ ಯುದ್ಧ ಮಾಡ್ತಾ ಇರೋದು ಯಾವುದಕ್ಕಾಗಿ? ಆ ಕುದುರೆಗಾಗಿ. ಹೌದಾನೆ? ಹೌದು. ಅಲ್ಲಿ ನೋಡಿ ನಿಂತಿದೆ ಕುದುರೆ, ಹೋಗಿ ಎಳ್ಕೊಂಬ. ಹಾಗಂದ ಕೂಡಲೇ ಬಲರಾಮ ಓಡಿ ಬಂದನಂತೆ. ಅಲ್ಲಿ ಸುಬುದ್ಧಿರಾದ ಇದ್ದ ಅವನನ್ನು ಎತ್ತಿ ಪಕ್ಕದಲ್ಲಿ ಕುಕ್ಕಿ ಆ ಕುದುರೆಯ ಮುಂದಲೆಯ ಕೂದಲನ್ನು ಹಿಡಿದು ನಿಂತ. ನಾರದ ಈ ಕಡೆ ಓಡಿ ಬಂದರು. ಭೀಮಣ್ಣ, ಭೀಮಣ್ಣ ಅಂದ್ರೆ ಭೀಮ ಕೇಳಿದ. ಏನ್ ಗುರುಗಳೇ? ಅಲ್ಲಿ ನೋಡು, ಬಲರಾಮ ಕುದುರೆ ಎಳ್ಕೊಂಡು ಹೋಗ್ತಿದ್ದಾನೆ, ಹೋಗಿ ಹಿಡ್ಕೋ ಅದನ್ನ. ಭೀಮಾಂದ ನಾನಿರುವಾಗ ಯಾರು ಹಿಡಿಯಲು ಸಾಧ್ಯ ಅಂತ ತಾನು ಓಡಿ ಬಂದಿದ್ದೆ, ತಾನು ಬಾಲವನ್ನು ಹಿಡ್ಕೊಂಡ. ಇಲ್ಲಿ ಅರ್ಜುನ ಮತ್ತು ಕೃಷ್ಣನಿಗೆ ಯುದ್ಧವಾಗ್ತಿತ್ತು. ಪಕ್ಕದಲ್ಲಿ ದುರ್ಯೋಧನಾದಿಗಳೆಲ್ಲ ಸುಮ್ಮನೆ ನಿಂತಿದ್ರು. ಕೃಷ್ಣ ಗಿರಿಯಾಸ್ತ್ರವನ್ನು ಬಿಟ್ಟ, ಅರ್ಜುನ ವಾಯುಅಸ್ತ್ರವನ್ನು ಬಿಟ್ಟ. ಆ ಕಡೆಯಿಂದ ಬರುವ ಬೆಟ್ಟಗಳೆಲ್ಲವೂ ಗಾಳಿಗೆ ಹಿಂದಕ್ಕೆ ಹೋಯಿತು. ಕೃಷ್ಣ ಪುನಃ ವಾಯುಅಸ್ತ್ರ ಪ್ರಯೋಗ ಮಾಡಿದ. ಆ ಕಡೆ ಈ ಕಡೆ ಓಡಾಡಲಿಕ್ಕಾಗದೆ ಬೆಟ್ಟಗಳು ಪಕ್ಕದಲ್ಲಿ ತಿರುಗಿದವಂತೆ ಆ ಪಕ್ಕದಲ್ಲಿ ನಿಂತಿದ್ರು ದುರ್ಯೋಧನಾದಿಗಳು. ಅವರ ತಲೆ ಮೇಲೆ ರಪರಪರಪನ್ನು ಬಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ ಅಂದ್ರೆ ಶಕುನಿ ಅಂದ. ಅಯ್ಯ, ಇದೆಲ್ಲ ನಾರದನ ತಂತ್ರ ನೋಡು ಅನ್ನುವಾಗ ನಾರದರು ಬಂದಿದ್ದು ಹೇಳುತ್ತಿದ್ದಾರೆ. ಕೃಷ್ಣ ಅಲ್ಲಿ ನೋಡು, ಬಲರಾಮ ಕುದುರೆ ಹಿಡ್ಕೊಂಡಿದ್ದಾನೆ, ಭೀಮ ಎಳೆಯುತ್ತಿದ್ದಾನೆ, ಇನ್ನೇನು ನಿಮ್ಮ ಅಣ್ಣನ ಬಲ ಸಾಗೋ ಹಾಗಿಲ್ಲ. ಹಾಗಂದ ಕೂಡಲೇ ಕೃಷ್ಣ ಹಾರಿ ಅಣ್ಣ ಅಂತ ತಾನು ಹಾರಿ ಬಂದಿದ್ದೆ. ಆ ಕುದುರೆಯ ಲಗಾಮನ್ನು ಹಿಡಿದನಂತೆ. ಇಲ್ಲಿಗೆ ಮೂರು ವಜ್ರಗಳು ಸೇರಿದೆ, ಇನ್ನು ಉಳಿದಿರುವುದು ಅರ್ಧ ವಜ್ರ. ಅವನೇ ದುರ್ಯೋಧನ. ಹಿಂದೊಮ್ಮೆ ಅವರ ತಾಯಿಯಾದ ಗಾಂಧಾರಿ ದೇವಿ ಮಕ್ಕಳ ಕ್ಷೇಮವನ್ನು ಒಳಿತನ್ನು ಕೋರಿ ಗಜಗೌರಿ ವ್ರತವನ್ನು ಆಚರಿಸಿದಳಂತೆ. ಆ ವ್ರತದ ಕೊನೆಯಲ್ಲಿ ದೇವತೆಗಳು ಹೇಳುತ್ತಿದ್ದಾರಮ್ಮ, ನಿನ್ನ ಎರಡು ಕೈಗಳನ್ನು ಮುಂದೆ ಚಾಚು, ನಾವು ಆಶೀರ್ವಾದ ಮಾಡ್ತೇವೆ. ಬಯಸಿದ ಮಗನ ಮೇಲೆ ನೀನು ಸೋಂಕಿದ ಎಡೆಯೆಲ್ಲ ವಜ್ರಕಾಯವಾಗಿ ಪರಿಣಮಿಸುತ್ತೆ ಎಂದು ಆಶೀರ್ವಾದ ಮಾಡಿದರು. ಆಗ ತಾಯಿಯಾದ ಗಾಂಧಾರಿ ತನ್ನ ಮಗನಾದ ಸುಯೋಧನನಿಗೆ ಹೇಳಿದರಂತೆ, ಅಪ್ಪ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ ಹೇಗಿದ್ದೀಯೋ ಹಾಗೆ ವಿವಸ್ತ್ರನಾಗಿ ನನ್ನ ಎದುರಿನಲ್ಲಿ ಬಂದು ನಿಲ್ಲು. ಸುಯೋಧನ ಹಾಗೆ ಹೊರಟಿದ್ದಾನೆ. ಇದನ್ನೆಲ್ಲವನ್ನು ಬಲ್ಲಂತ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ನಕ್ಕ. ಇವನಿನ್ನು ವಜ್ರಕಾಯಿನಾದರೆ, ಸಂಪೂರ್ಣ ವಜ್ರಕಾಯಿನಾಗಿ ನಿಂತರೆ ಇನ್ನು ಜಗತ್ತಿನಲ್ಲಿ ನಡೆಯಬೇಕಾದ ಕಾರ್ಯಗಳೆಲ್ಲವೂ ನಿಂತು ಹೋದೀತು ಎಂಬುದಾಗಿ ಭಾವಿಸಿ ವಿವಸ್ತ್ರನಾಗಿ ಬರುತ್ತಿದ್ದ ದುರ್ಯೋಧನನ ಎದುರಿನಲ್ಲಿ ವೃದ್ಧನಂತೆ ವೇಷವನ್ನು ಧರಿಸಿ ಆ ದುರ್ಯೋಧನನ ಕಿವಿಗೆ ಕೇಳಿಸುವಂತೆ ಒಂದು ಮಾತಾಡಿದನಂತೆ. ಅಯ್ಯೋ, ಏನಿದು ಅನ್ಯಾಯ! ಎಷ್ಟೇ ಆದರೂ ಪ್ರಾಪ್ತ ವಯಸ್ಕನಾದ ಮಗ ತಾಯಿಯ ಎದುರಿನಲ್ಲಿ ಹೀಗೆ ವಸ್ತ್ರವಿಲ್ಲದೆ ನಿಲ್ಲುವುದು ಅಂದರೆ ಆ ಕೊನೆಯ ಪಕ್ಷ ಒಂದು ಕೌಪೀನವಾದರೂ ಕಟ್ಟಿಕೊಂಡಿರಬಾರದೇ ಅಂದ ಮಾತು ಕೇಳುವಂತಾಯಿತು. ಸುಯೋಧನ ಹೇಳಿದ ಅದು ನಿಜವೇ. ಕೂಡಲೇ ಸೊಂಟಕ್ಕೊಂದು ನಾರನ್ನು ಬಿಗಿದು ಕೌಪೀನಧಾರಿಯಾಗಿ ಬಂದು ತಾಯಿ ಎದುರಿನಲ್ಲಿ ನಿಂತ. ಗಂಡ ಕುರುಡ ಎಂದು ತಿಳಿದು ತನ್ನ ಗಂಡನೇ ನೋಡದಿರುವ ಈ ಪ್ರಪಂಚವನ್ನು ನಾನು ನೋಡುವುದು ಬೇಡ ಎಂಬ ಭಾವನೆಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ಗಾಂಧಾರಿ ತನ್ನ ಎದುರಿನಲ್ಲಿ ಬಂದು ನಿಂತ ತನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನನನ್ನ ತಲೆಯಿಂದ ತನ್ನೆರಡು ಕೈಗಳಿಂದ ಸವರುತ್ತ ಬಂದಳಂತೆ. ಆಕೆ ಮುಟ್ಟಿದ ಭಾಗಗಳೆಲ್ಲ ವಜ್ರವಾಗ್ತಾ ಬಂತು. ಸೊಂಟದ ಹತ್ತಿರಕ್ಕೆ ಬಂದಾಗ ಆ ನಾರು ಕೈಗೆ ತಾಕಿ ಹಾ ಅಂತ ಕೈಗಳನ್ನು ಮೇಲೆ ಕೆತ್ತಿದಳಂತೆ. ಅಲ್ಲಿಗೆ ಆ ಆಶೀರ್ವಾದ ನಿಂತು ಹೋಯಿತು, ಅರ್ಧ ಶರೀರ ಮಾತ್ರ ವಜ್ರಕಾಯವಾಯಿತು. ಆದ್ದರಿಂದಲೇ ಅವನಿಗೆ ಅರ್ಧವಜ್ರ ಎಂಬ ಹೆಸರು ಪ್ರಾಪ್ತವಾಯಿತು. ಇದನ್ನು ಬಲ್ಲಂಥ ನಾರದರು ಓಡೋಡಿ ಬಂದು ಹೇಳಿದರಂತೆ, ದುರ್ಯೋಧನ ಏನಾಗ್ತಾ ಇದೆಯೋ? ದುರ್ಯೋಧನ ಹೇಳಿದ, ಗುರುಗಳೇ ನಿಮ್ಮ ಮಾತು ಕೇಳಿ ನಾವು ಕೆಟ್ಟವಿ. ಯಾಕಪ್ಪ? ಅಲ್ಲ, ಯುದ್ಧ ಮಾಡಬೇಡ, ಸುಮ್ಮನೆ ನೋಡ್ತಾ ಇರು ಅಂದ್ರಿ ನೀವು.

ಮುಖ್ಯವಾಗಿ ಕುದುರೆ ನಡೆಯೋದು ಯಾವುದ್ರಲ್ಲಿ? ಕಾಲ್ನಲ್ಲಲ್ವಾ. ಹೌದು, ನನ್ನದೊಂದು ಮಾತು ಕೇಳ್ತೀಯಾ ದುರ್ಯೋಧನ? ಏನು ಗುರುಗಳೇ, ನೀನು ಮ್ಯಾತಿಗೆ ಹೋಗಿ ಹಿಂಬದಿಯಿಂದ ಆ ಕುದುರೆ ಎರಡು ಪಾದ ಹಿಡ್ಕೊಂಡು ಹಾಕೊಂಬಂದ್ಬಿಡು, ಆಗ ನಮ್ಮ ಭಾಗಕ್ಕೆ ಸೇರುತ್ತೆ. ಆ ಸಮಯದಲ್ಲಿ ಏನು ತೋಚದ ಈ ದುರ್ಯೋಧನ? ಹೌದಾ ಗುರುಗಳೇ, ಹಾಗಾದ್ರೆ ನೀವು ಹೇಳಿದಾಗೆ ಮಾಡ್ತೇನೆ ಅಂತ ಮೇಲ್ಲನೆ ಬಂದನಂತೆ. ಬಂದು ಇವರೆಲ್ಲರೂ ಗಲಭೆಯಲ್ಲಿರುವಾಗ ಹಿಂಬದಿಯಿಂದ ಓಡಿ ಬಂದಿದೆ ಆ ಕುದುರೆ ಎರಡು ಪಾದಗಳನ್ನು ಥಟ್ಟನೆ ಹಿಡಿದ. ವರಬ್ರಹ್ಮ ಮಾನಸ ಪುತ್ರನಾದ ನಾರದನ ಒಂದು ಆಶೀರ್ವಾದ ಪ್ರಭಾವ ಮುಟ್ಟಿದ ಕೂಡಲೇ ಆ ತಾಯಿ ಸತ್ಯವತಿಗೆ ಶಾಪ ವಿಮೋಚನೆಯಾಗಿ ಹೋಯಿತು. ಹೆಣ್ಣಾಗಿ ನಿಂತಳು. ಹೆಣ್ಣಾಗಿ ನಿಂತ ಕೂಡಲೇ ಬಲರಾಮದೇವರು ಆಕೆಯ ತಲೆ ಕೂದಲನ್ನು ಹಿಡ್ಕೊಂಡು ನಿಂತಿದ್ರು. ಅವರು ನೋಡಿದ್ರು, ಅಯ್ಯಯ್ಯೋ ಇದೇನಿದು, ಇದೇನು ಕುದುರೆ ಅಲ್ಲ, ಇದು ಹೆಣ್ಣು ಅಂತ ಅವರು ಬಿಟ್ಟರು. ಸೆರಗನ್ನು ಹಿಡಿದು ನಿಂತಿದ್ದ ಭೀಮಸೇನ, ಅಯ್ಯೋ ಇದೇನು ಗ್ರಹಚಾರ, ಇದ್ಯಾವುದೋ ಹೆಣ್ಣು ಅಂತ ತಾನು ಬಿಟ್ಟ. ಕುತ್ತಿಗೆಯ ಮುತ್ತಿನ ಸರವನ್ನು ಹಿಡಿದು ನಿಂತಿದ್ದ ಜಗದೊಡೆಯನಾದ ಮಾಧವ, ಇದೇನ ನ್ಯಾಯ, ಇದು ಹೆಣ್ಣು ಅಂತ ತಾನು ಬಿಟ್ಟ. ಇವರೆಲ್ಲರೂ ಬಿಟ್ಟರು, ದುರ್ಯೋಧನ ಮಾತ್ರ ಕಾಲು ಹಿಡ್ಕೊಂಡೇ ಕೂತಿದ್ದ. ನಾರದರು ಬಂದರು, ನಾರಾಯಣ ನಾರಾಯಣ ನಾರಾಯಣ, ಇದೇನು ಚಕ್ರವರ್ತಿ ಸಾರ್ವಭೌಮ, ಅಲ್ಲ ಹೋಗಿ ಹೋಗಿ ಒಂದು ಹೆಣ್ಣಿನ ಕಾಲು ಹಿಡ್ಕೊಂಡು ಕೂತಿದ್ದೀಯಲ್ಲ. ತಲೆ ತಗ್ಗಿಸಿ ಪಾದವನ್ನು ಹಿಡಿದು ನಿಂತಿದ್ದ ದುರ್ಯೋಧನ ಆಗ ತಲೆ ಎತ್ತಿ ನೋಡ್ತಾನೆ ಹೆಣ್ಣು. ಅಯ್ಯಯ್ಯ ಗುರುಗಳೇ, ಇದೇನು ಹೀಗಾಯಿತು ಅಂತ ತಾನು ಪಾದವನ್ನು ಬಿಟ್ಟು ಹಿಂದಕ್ಕೆ ಸರಿದನಂತೆ. ಎಲ್ಲರೂ ಆಶ್ಚರ್ಯ ಪಡುತ್ತಿದ್ದರೆ ನಾರದರು ಬಂದರು, ನಾರಾಯಣ ನಾರಾಯಣ. ಪರಮಾತ್ಮ ಇದೇನಿದು ಎಂದು ಆಶ್ಚರ್ಯ ಪಡುತ್ತಿದ್ದೀಯಾ ನೋಡು ಎಂಬುದಾಗಿ ತಮ್ಮ ಹಸ್ತವನ್ನು ಮತ್ತೊಂದು ಕಡೆಗೆ ತೋರಿದರಂತೆ. ಭೂಮಿ ಢಮ್ಮನೆ ಬಾಯಿಬಿಟ್ಟಿದೆ. ಅಲ್ಲಿ ಈ ಸತ್ಯವತಿಯ ಪತಿಯಾಗಿರ್ತಕ್ಕಂಥ ಕೃತವರ್ಮ ತಾನು ಮೇಲಕ್ಕೆದ್ದು ಬಂದ. ಮೇಲಕ್ಕೆದ್ದು ಬಂದರೆ ನಾರದರು ಹೇಳುತ್ತಿದ್ದಾರೆ, ಪರಮಾತ್ಮ ಅಂದೊಂದು ದಿನ ನಿನ್ನ ಸಂದರ್ಶನಕ್ಕಾಗಿ ನಾನು ಬಂದೆ ದ್ವಾರಕೆಗೆ, ಆಗ ನಿಮ್ಮಣ್ಣನಾದ ಬಲರಾಮ ನನ್ನೊಡನೆ ಬಾ ಕುಸ್ತಿ ಮಾಡು ಅಂತ ಕರೆದ. ಆಗ ತಪ್ಪಿಸಿಕೊಂಡು ನಿನ್ನ ಬಳಿಗೆ ಓಡಿ ಬಂದೆ. ನೀನು ಒಂದು ಅಪರೂಪವಾದ ಕಥೆಯನ್ನು ಹೇಳಿ ನಾರದರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕಾರು ಕೇಳಬಾರದು, ಅಂಥ ಕತೆ ಹೇಳಿ ಅಂತ ನೀ ಕೇಳಿದೆ. ಕೃಷ್ಣ ಭಾಗವತೋತ್ತಮನಾದ ನಾನು ಈ ಎರಡನ್ನು ಒದಗಿಸುವ ಸಲುವಾಗಿ, ಅಂದರೆ ಬಲರಾಮನಿಗೊಂದು ಜೊತೆ ನಿನಗೊಂದು ಕಥೆ, ಇಷ್ಟನ್ನು ಒದಗಿಸುವ ಸಲುವಾಗಿ ಹವಣಿಸುತ್ತಿದ್ದೆ ಈ ನಾಟಕದ ರಚನೆಯನ್ನು ಮಾಡಿದೆ. ಕೃಷ್ಣ ಈ ಸತ್ಯವತಿಯು ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನ ಹೆಂಡತಿ. ಆದಿಶೇಷಾವತಾರಿಯಾಗಿರ್ತಕ್ಕಂಥ ಬಲರಾಮನಿಗೂ ಶ್ರೀಮನ್ನಾರಾಯಣಾವತಾರಿಯಾಗಿರುವ ಜಗದೊಡೆಯನಾದ ಕೃಷ್ಣ, ನಿನಗೂ ನಿಮ್ಮಿಬ್ಬರಿಗೂ ಈ ಒಂದು ಸಾಧನವನ್ನು ನಾನು ಹುಡುಕಿಕೊಂಡೆ. ಮಹಾಸತಿಯಾಗಿರ್ತಕ್ಕಂಥ ಸತ್ಯವತಿಯನ್ನ ಇವರಿಗೆ ಆಶೀರ್ವಾದವನ್ನು ಮಾಡು. ಕೃತವರ್ಮ ಬಾ ಇಲ್ಲಿ. ಕೃತವರ್ಮ ಬಂದಾಗ ನಾರದರು ಹೇಳಿದರಂತೆ, ನೀನು ನಿನ್ನ ಸಂಸಾರವನ್ನು ನಾನು ಹಾಳು ಮಾಡಿದೆ ಎಂದು ಭಾವಿಸಿದೆಯಲ್ಲವೇ, ಕೇಳು. ಗುರುಬುದ್ಧಿ ಎಂಬತಕ್ಕಂಥದ್ದು ವಿಶೇಷವಾದಂಥದ್ದು. ನೀವಿಬ್ಬರೂ ಬಹಳ ಅನ್ಯೋನ್ಯ ಪ್ರೀತಿಯಿಂದ ಬಾಳುವ ದಂಪತಿಗಳು, ಆದರೆ ನಿಮ್ಮಿಬ್ಬರಿಗೂ ವಿಯೋಗವೆಂಬತಕ್ಕಂಥದ್ದೊಂದಿತ್ತು. ನಿನಗೆ ಸತಿ ವಿಯೋಗ ಎಂಬುದು ಇರುವುದನ್ನು ನಾನು ಬಲ್ಲೆ. ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನಿಗೆ ಸತಿ ವಿಯೋಗವಾಗಬಾರದು ಎಂಬತಕ್ಕಂಥ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನೀ ಒಂದು ಕಥೆಯನ್ನು ರಚನೆ ಮಾಡಿ ಸ್ವಲ್ಪ ಕಾಲ ನಿಮ್ಮಿಬ್ಬರಿಗೂ ವಿಯೋಗವನ್ನು ತಂದೊಡ್ಡಿ ಈ ರೂಪದಲ್ಲಿ ಚಿರವಾಗಿ ಎಂದೆಂದಿಗೂ ಅಳಿದು ಹೋಗಬೇಕಾಗಿರುವ ನಿನ್ನ ಹೆಂಡತಿಗೆ ಪುನರ್ಜನ್ಮವನ್ನು ದಯಪಾಲಿಸಿದ್ದೇನೆ. ಈಗ ಇನ್ನು ಮುಂದೆ ನಿಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಎಂದು ವಿರಸವಿಲ್ಲ, ಎಂದೆಂದಿಗೂ ವಿಯೋಗವಿಲ್ಲ, ಬಹುಕಾಲ ಸುಖದಿಂದ ಬಾಳುವಂತಹದ್ದಾಗಿದೆ. ಇದು ನಾನು ಹೂಡಿದಂತ ಒಂದು ನಾಟಕದ ಸೂತ್ರ. ಶಿಷ್ಯ ಕೈ ಜೋಡಿಸಿದ, ಗುರುಗಳೇ ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ನಾನು ನಮ್ಮ ಸಂಸಾರವನ್ನು ಹಾಳು ಮಾಡಿದವರು ಎಂದುಕೊಂಡಿದ್ದೆ. ಆದರೆ ಗುರುಬುದ್ಧಿ ವಿಶೇಷಿತ, ಗುರುಗಳ ಬುದ್ಧಿಯು ವಿಶೇಷವಾದದ್ದು ಎಂಬತಕ್ಕಂಥ ವಿಚಾರ ನನಗೀಗ ತಿಳಿಯಿತು, ತಪ್ಪಾಯಿತು, ನನ್ನನ್ನು ಆಶೀರ್ವಾದ ಮಾಡಿ ಎಂದಾಗ ನಾರದ ಮಹರ್ಷಿಗಳು ಆ ಗಂಡ ಹೆಂಡರಿಬ್ಬರನ್ನು ಕರೆತಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿಸಿದರಂತೆ. ಕೃಷ್ಣ ಹೇಳಿದ, ನಾರದರೆ ನೀವು ತೋರಿದ ಈ ನಾಟಕ ಯಾರೂ ಮರೆಯುವಂಥದ್ದಲ್ಲ, ಇನ್ನು ಮುಂದೆ ಎಲ್ಲೂ ನಡೆಯುವಂಥದ್ದಲ್ಲ, ಹಿಂದೆ ನಡೆದದ್ದು ಅಲ್ಲ, ಬಹಳ ವಿಚಿತ್ರವಾಗಿದೆ. ಅಂದ ವೇಳೆ ಕೃತವರ್ಮ, ಸತ್ಯವತಿ, ನೀವು ಬಹುಕಾಲ ಬಾಳುವಂತಹವರಾಗಿ ಹೋಗಿ ಬನ್ನಿ ಎಂಬುದಾಗಿ ಹೇಳಿ ಆ ಗಂಡ ಹೆಂಡರಿಗೆ ಆಶೀರ್ವಾದ ಮಾಡಿ ಕಳುಹಿಸಿದರಂತೆ. ಅವರೀರ್ವರೂ ಸಹ ತಮ್ಮ ಸ್ವಸ್ಥ

ಸುಖವನ್ನು ಸೇರಿಕೊಂಡಿದ್ದೆ. ಬಹುಕಾಲ ಸುಖದಿಂದ ಕಾಲಯಾಪನೆಯನ್ನು ಮಾಡ್ತಾ ಇದ್ದಾರೆ. ಈ ಕಡೆಯಲ್ಲಿ ಮಹಾನುಭಾವನಾದ ಕೃಷ್ಣ, ಅರ್ಜುನ, ಭೀಮ ಓಡಿ ಬಂದಿದ್ದೆ. ಪಾದಕ್ಕೆ ನಮಸ್ಕಾರ ಮಾಡಿದ, ಒಡೆಯ ನನ್ನ ಅಪರಾಧವನ್ನು ಮನ್ನಿಸು ಕೃಷ್ಣ, ನಿನ್ನ ಪಾದದ ಮೇಲಿಟ್ಟ ಆಣೆಯನ್ನ ನಾನು ತಪ್ಪಬಾರದು ಎಂಬ ದೃಷ್ಟಿಯಿಂದ ಯುದ್ಧಕ್ಕೆ ಸಿದ್ಧನಾದೆ. ತಮ್ಮಂದಿರು ಅಣ್ಣ ಇವರೂ ಸಹ ಇದಕ್ಕೆ ಪಾತ್ರರಾದರು. ಅಂದ ಮೇಲೆ ದಯಮಾಡಿ ನಮ್ಮ ಅಪರಾಧವನ್ನು ಮನ್ನಿಸು ಎಂದರೆ ಅವರಿಬ್ಬರ ಹೆಗಲ ಮೇಲೆ ತಾನು ಕೈ ಹಾಕೊಂಡಿದ್ದಾನೆ ಕೃಷ್ಣ. ಅಯ್ಯ, ಇದೆಲ್ಲವೂ ನಡೆಯಬೇಕಾದ್ದೇ, ಸಹಜವಾಗಿದೆ, ನಡೀಲಿ ಹೋಗೋಣ. ದೂರದಲ್ಲಿ ದುರ್ಯೋಧನ ನೋಡುತ್ತಿದ್ದ. ಶಕುನಿ ಎಂದ, ನೋಡು ನೋಡಿದೆಯಾ ದುರ್ಯೋಧನ, ಎಲ್ಲಾ ನಾರದರು ತಂತ್ರ ಮಾಡಿ ಪಾಂಡವರಿಗೆ ಒಳ್ಳೆಯದನ್ನೇ ಮಾಡಿದರೆ ವಿನಃ ನಿನ್ನ ಕಡೆ ಗಮನವೇ ಇಲ್ಲ. ದುರ್ಯೋಧನ ಅಂದ, ಗುರುಗಳೇ ಇರಲೇ ಇರಲೇ, ಎಂದಾದರೂ ಸಿಕ್ಕಿ ನೀವು ಈ ವಿಚಾರವನ್ನು ಮಾಡ್ಕೊಳ್ತೇನೆ. ಮಾವ ಈಗೇನು ಮಾಡೋಣ ಅಪ್ಪ, ಬಂದ ದಾರಿಗೆ ಸುಂಕವಿಲ್ಲ, ನಡಿ ಹೋಗೋಣ ಎಂದು ಹೇಳಿದಾಗ ದುರ್ಯೋಧನಾದಿಗಳು ಸೈನ್ಯ ಸಹಿತರಾಗಿ ಹಿಂತಿರುಗಿ ಹಸ್ತಿನಾಪುರಕ್ಕೆ ಹೋಗಿದ್ದಾರೆ. ಜಗದೊಡೆಯನಾದ ಕೃಷ್ಣ ತನ್ನಣ್ಣನಾದ ಬಲರಾಮನಿಂದೊಡಗೂಡಿ ಪಾಂಡವರ ಸಂಗಡಲೇ ತಾನು ನಗುನಗುತ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾ ಭಕ್ತವತ್ಸಲನಾದ ಪರಮಾತ್ಮ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ಎತ್ತು ಸಾರಲು ಇದೊಂದು ನಾಟಕವನ್ನು ಹೂಡಿದ. ತಾನು ಸರ್ವದಾ ಭಕ್ತರಿಗಾಗಿಯೇ ಸರ್ವಸ್ವವನ್ನೂ ತ್ಯಾಗ ಮಾಡಲು, ಅವರ ಕಥೆ ಬೆಳಗಲಿ ಎಂಬುದಾಗಿ ನಾಟಕವಾಡಲು ಸಿದ್ಧ ಎಂದರೆ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯಲ್ಲಿ ನಡೆದಂಥ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಮಂಗಳ ಹಾಡುವ ಮೊದಲು ಈ ಕಥೆಯನ್ನು ಕೇಳಿದವರಿಗೂ, ಇದನ್ನು ಪಠನಗೈದವರಿಗೂ, ಸಮಸ್ತರಿಗೂ ಪರಮಾತ್ಮ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ದೇವರನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗಕ್ಕೆ ಮಂಗಳವನ್ನು ಪಾಡೋಣ. ಸಂಕಟ

0: ಇದುವರೆಗೂ ಗುರುರಾಜಲು ನಾಯ್ಡು ಅವರ ಕಂಠಸರಿಯಲ್ಲಿ ಕೇಳಿದಿರಿ ಹರಿಕಥೆ ಮೂರುವರೆ ವಜ್ರಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

ಏಳು ಪಲ್ಲದ ವಾಸಿ ಹುಣ್ಣೂರಲ್ಲಿ ನೆಲೆಸಿ, ಏಳು ಪಲ್ಲದ ವಾಸಿ ಹುಣ್ಣೂರಲ್ಲಿ ನೆಲೆಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ

ಚಟ್ಟ ಪುಡೆ ಮ್ಯಾಲೆ ಮೆಣಸ ಹಾಕಿ ಮ್ಯಾಲೆ ಮಸರದಳೆ ಪಾನ್ ಬೆಲ್ಲದ ಚಟ್ಟ ಪುಡೆ ಮೇಲೆ ಮೆಣಸ ಹಾಕಿ ಮ್ಯಾಲ ಮಸರದಳೆ ಅಂಗಡಿಗೆ ಹೋಗಿ ಎಕ್ಕಿ ತಂದ ಹುರದ ಮುರದ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

ಅಲ್ಲ ಏಕೆನ ಏನಾತ ಕುತ್ತಿಗೆ ಬಿಕ್ತಿ ಯಾಕ.

ತೀರಿಸೋ ಹುಡುಗ ಬಿಕ್ಕ ಏನ ಕಾಡತೈತಿ ದಿಕ್ಕ ನನಗ ತಪ್ಪತೈತಿ ಕುಕ್ಕಿ ಮನಸ್ಸು ಕಾಡತೈತಿ ಹೋಯವ್ವ ನನಗ ಹಿಂಗ ಯಾಕ

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ

0: ಅಂತೆ ಹೌದಾ?
1: ಕ್ಲಾಸ್ ಮುಗಿದ ಮೇಲೆ ಬಾ, ಹೇಳ್ತೀನಿ.
2: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
2: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
4: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ஹொரகிச்ச.

0: ಏಯ್
1: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಒಂಬತ್ತು ಗಂಟೆಯವರೆಗೆ ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.